ಶುಭೋದಯ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೇವೆ. ಕಂಪನಾಂಕ FM 103.1 MHz. ಇಂದು 1948 ರಾಷ್ಟ್ರೀಯ ಶಕವರ್ಷ, ಆಷಾಢ ಮಾಸದ 14 ದಿನ, ಅಂದರೆ 2026 ಇಸವಿ ಜುಲೈ ತಿಂಗಳ 5 ತಾರೀಕು ಭಾನುವಾರ. ನಮ್ಮ ಎಲ್ಲ ಶ್ರೋತೃಗಳಿಗೆ ನಿಲಯದ ಈ ಬೆಳಗಿನ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ. ಈ ಪ್ರಸಾರದಲ್ಲಿ ಈಗ ನಿಮ್ಮೊಂದಿಗೆ ನಾನು TLV. ಈಗ ಸಮಯ 5:56

ಶುಭ ನೋಡಿ, ಮೌನದ ಗುಣ ಅದ್ಭುತವಾದುದು. ಕೆಲವು ಸಂದರ್ಭಗಳಲ್ಲಂತೂ ಶಾಂತಿ ದೊರಕುವುದು ಮೌನದಿಂದಲೇ. ಮಹಾತ್ಮ ಗಾಂಧಿ

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ನಿಲಯ ಪ್ರಸಾರ ಮಾಡಲಿರುವ ಇಂದಿನ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:10 ಭಕ್ತಿ ಸಂಗೀತ ಕಾರ್ಯಕ್ರಮ ಉದಯರಾಗ, 6:30 ಚಿಂತನ, ಪ್ರಸ್ತುತಿ ಡಾಕ್ಟರ್ ಗುರುರಾಜ ಪಾಟೀಲ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರನಾರಾಯಣ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 6:50 ಸ್ವರ ಮಾಧುರ್ಯ, 7:15 ವಾಣಿಜ್ಯ ಪ್ರಕಟಣೆಗಳು, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ, 8:30 ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ್ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವನ ಮಹೋತ್ಸವದ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣೆಯ ಮಹತ್ವ ಕುರಿತು ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡಕುಂಡಲು ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 9:45 ಯುವವಾಣಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ ಕೆಎನ್.

ಇಂದು ಬೆಳಿಗ್ಗೆ 10 ಗಂಟೆಗೆ ಚಿಣ್ಣರ್ಲೋಕ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಪರ್ಕ ಸಂಖ್ಯೆ 08272228558. ನಿರ್ವಹಣೆ ಯಂಶಕುತಲ. 10:30 ಗಂಟೆಗೆ ಗಾನ ಭಜನ, 11 ಗಂಟೆಗೆ ಕೊಡವ ಸಿರಿ. ಬಾಡಗರ ಕೆರಿ ಪೊಮ್ಮಕ್ಕಡಕೂಟದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 11:30 ಗಾನ ಡಂಗೂರ. 12:05 ವನಿತಾ ವಿಹಾರ. ಮಾಧ್ಯಮ ಲೋಕದ ಸೃಜನಶೀಲ ವ್ಯಕ್ತಿ ವರ್ಷಾ ರಾಮಚಂದ್ರ ಅವರ ಪರಿಚಯ ಬೆಂಗಳೂರು ಕೇಂದ್ರದಿಂದ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಚರ್ಮದ ಸಮಸ್ಯೆಗಳು ಮತ್ತು ಪರಿಹಾರ ಡಾಕ್ಟರ್ ಪಿ ಎನ್ ಗಿರೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿ ಎಸ್.

ಒಂದು ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳು, ಪ್ರಗತಿಪಥ, ಪಿಎಂ ಗ್ರಾಮೀಣ ಅಂಚೆ ಯೋಜನೆ, ಒಂದು ಗಂಟೆ 20 ನಿಮಿಷಕ್ಕೆ ಅಮರ ಧ್ವನಿ, ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ನಮಸ್ಕಾರ ಭಾರತೀ ಸುತ. ಭಾರತೀ ಸುತ ಅವರ ಮಗಳಾದ ಕುಸುಮಾ ಶಾನ್ಬಾಗ್ ಅವರು ಅವರ ತಂದೆಯ ಕುರಿತ ಅನಿಸಿಕೆಗಳು. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು. 1:40 ಪ್ರಚಲಿತ. 3 ಗಂಟೆಗೆ ಯಕ್ಷಗಾನ ತಾಳಮದ್ದಲೆ, ಪ್ರಸಂಗ ಭಕ್ತ ಚಂದ್ರಹಾಸ. ನಡೆಸಿಕೊಡುತ್ತಾರೆ ವಿನಾಯಕ ಯಕ್ಷಗಾನ ಮಂಡಳಿ ತಡಂಬೈಲು. ಸಂಜೆ 4 ಗಂಟೆಗೆ ಕಲಿಸು ಗುರುವೇ ಕಲಿಸು ಮಾಲಿಕೆಯಲ್ಲಿ ಬಲ್ಲಮ್ಮಾವಟಿಯ ನೇತಾಜಿ ಪ್ರೌಢಶಾಲೆಯ ಹಿರಿಯ ಗಣಿತ ಶಿಕ್ಷಕ ಸಿಎಸ್ ಸುರೇಶ್ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗ. ಪ್ರಸ್ತುತಿ ಹೆಚ್ ವಿ ಶಹಲ್ಲಾಕ್ಷಿ. 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳು. ಸಂಜೆ 5 ಗಂಟೆಗೆ ಯುವವಾಣಿ ದೀವಿಗೆ. ನರ್ಸಿಂಗ್ ಕೋರ್ಸ್ಗೆ ಪ್ರವೇಶಾತಿ ಕುರಿತು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸರ್ಕಾರಿ ಶುಶ್ರೂಷಾ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಅಶ್ವಿನಿ ಕೆಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಂ ಶಕುಂತಲ, ನಿರ್ವಹಣೆ ಎಂ ಶಕುಂತಲ. ಸಂಜೆ 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರ ಕಾವೇರಿ ನೇರ ಫೋನ್ ಇನ್ ಕಾರ್ಯಕ್ರಮ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ 12 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಕುರಿತು ಕೆಜಿ ನೀರಜಾ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಜಂಪೆ, ಪ್ರಾಯೋಜಕರು SGRMS ಟ್ರಾವೆಲ್ಸ್ ಕುಶಾಲನಗರ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಚೆನ್ನವೀರ ಕಣವಿಯವರ ಕಾವ್ಯ ಮೀಮಾಂಸೆ ಮತ್ತು ಗ್ರಾಮೀಣ ಸೊಗಡಿನ ಕವನಗಳ ವಿಶ್ಲೇಷಣೆ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಅಶೋಕ್ GS. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ರಾತ್ರಿ 8:00 ಸಿರಿಗಂಧ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. ರಾತ್ರಿ 9:30 ಬೆಂಗಳೂರು ಕೇಂದ್ರದಿಂದ ಯುವವಾಣಿ. 10:00 ರವಿ ವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ, ಪಂಡಿತ್ ಕೈಲಾಸ್ ಚಂದ್ ಶರ್ಮಾ ಅವರ ಕೊಳಲ ವಾದನ. ಇದು ನಿಲಯ ಪ್ರಸಾರ ಮಾಡಲಿರುವ ಇಂದಿನ ಕಾರ್ಯಕ್ರಮಗಳ ವಿವರ.

ಇನ್ನು ಮುಂದೆ ಕೇಳಿ ಸಂಗೀತ ಕಟ್ಟಿ ಅವರ ಸ್ವರದಲ್ಲಿ ಹೆಜ್ಜೆ ಕಟ್ಟಿ ಅವರ ರಚನೆ. ಭೂಕೈಲಾಸವ ನೋಡಿದ್ದೀರಾ?

ಇನ್ನು ಪಡೆಯಂಡ ಮುತ್ತಪರಚಿತ ಗೀತೆ ಹಾಡಿದ್ದಾರೆ ಭಟ್ಟಿಯಂಡ ಲಿಖಿತ ಮಕ್ಕೋಟು ಮಹಾಲಕ್ಷ್ಮೀ.

ಇದುವರೆಗೆ ಭಕ್ತಿ ಸಂಗೀತ ಕಾರ್ಯಕ್ರಮ ಉದಯರಾಗ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ. ಇನ್ನು ಮುಂದೆ ಚಿಂತನ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಚಿಂತನ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ.
1: ಮಾನವನ ಜೀವನದಲ್ಲಿ ನೆನಪುಗಳಿಗೆ ಬಹಳ ಮಹತ್ವ ಇದೆ. ಕೆಲವು ಕ್ಷಣಗಳು ಮಾತಿನಲ್ಲಿ ಹೇಳಲಾಗದು, ಆದರೆ ಒಂದು ಫೋಟೋ ಅವನ್ನೆಲ್ಲ ಜೀವಂತವಾಗಿಡುತ್ತದೆ. ಅದಕ್ಕಾಗಿ ಫೋಟೋಗ್ರಾಫ್ ಎನ್ನುವುದು ಕೇವಲ ಒಂದು ಚಿತ್ರವಲ್ಲ, ಅದು ನೆನಪುಗಳ ಕನ್ನಡಕ, ಭಾವನೆಗಳ ಸಂಗ್ರಹ ಮತ್ತು ಕಾಲವನ್ನು ಹಿಡಿದಿಡುವ ಒಂದು ಅದ್ಭುತ ಕಲೆ. ಹಳೆಯ ಕಾಲದಲ್ಲಿ ಫೋಟೋ ತೆಗೆಸಿಕೊಳ್ಳುವುದು ಒಂದು ದೊಡ್ಡ ವಿಷಯವಾಗಿತ್ತು. ಮನೆಗೆ ಒಬ್ಬ ಫೋಟೋಗ್ರಾಫರ್ ಬಂದರೆ ಎಲ್ಲರೂ ಚೆನ್ನಾಗಿ ಉಡುಪು ಧರಿಸಿ ಸಾಲಾಗಿ ನಿಂತು ಫೋಟೋ ತೆಗೆದುಕೊಳ್ಳುತ್ತಿದ್ದರು. ಒಂದು ಫೋಟೋ ಪಡೆಯಲು ಹಲವು ದಿನ ಕಾಯಬೇಕಾಗುತ್ತಿತ್ತು. ಆದರೆ ಇಂದಿನ ಕಾಲದಲ್ಲಿ ಮೊಬೈಲ್ ಕೈಯಲ್ಲಿದ್ದರೆ ಸಾಕು, ಸಾವಿರಾರು ಫೋಟೋಗಳನ್ನು ಕ್ಷಣಾರ್ಧದಲ್ಲಿ ಕ್ಲಿಕ್ಕಿಸಬಹುದು. ಫೋಟೋಗ್ರಾಫ್ ಎನ್ನುವುದು ಜೀವನದ ಪ್ರತಿಯೊಂದು ಕ್ಷಣವನ್ನು ಉಳಿಸಿಕೊಳ್ಳುವ ಒಂದು ಮಾರ್ಗ. ಮಗು ಮೊದಲು ಬಾರಿ ನಕ್ಕಾಗ, ಶಾಲೆಗೆ ಮೊದಲ ದಿನ ಹೋದಾಗ, ಮದುವೆ, ಹಬ್ಬ, ಪ್ರವಾಸ, ಸ್ನೇಹಿತರ ಜೊತೆಗಿನ ಸಂತೋಷದ ಕ್ಷಣ, ಇವೆಲ್ಲವನ್ನು ಫೋಟೋಗಳು ಮತ್ತೆ ಮತ್ತೆ ನೆನಪಿಗೆ ತರುತ್ತವೆ. ಒಂದು ಫೋಟೋ ಕೆಲವೊಮ್ಮೆ ಸಾವಿರ ಮಾತುಗಳಿಗಿಂತ ಹೆಚ್ಚು ವಿಷಯವನ್ನ ಹೇಳುತ್ತದೆ. ಯುದ್ಧ, ಪ್ರಕೃತಿ ವಿಕೋಪ, ಬಡತನ ಅಥವಾ ಸಂತೋಷದ ಕ್ಷಣ, ಇವೆಲ್ಲವನ್ನು ಒಂದು ಚಿತ್ರದ ಮೂಲಕ ಜನರ ಮನಸ್ಸಿಗೆ ತಲುಪಿಸುತ್ತದೆ. ಅದಕ್ಕೆ ಫೋಟೋಗ್ರಾಫಿ ಒಂದು ಶಕ್ತಿಶಾಲಿ ಕಲೆ ಎಂದು ಹೇಳಲಾಗುತ್ತದೆ. ಒಂದು ಊರಲ್ಲಿ ಒಬ್ಬ ಅಜ್ಜ, ಅವರ ಮನೆಯಲ್ಲಿ ಒಂದು ಹಳೆಯ ಕಪ್ಪು ಬಿಳಿ ಫೋಟೋ ಇತ್ತು. ಪ್ರತಿದಿನ ಅದನ್ನು ನೋಡಿ ಸಂತೋಷ ಪಡುತ್ತಿದ್ದನು. ಒಂದು ದಿನ ಮೊಮ್ಮಗ ಕೇಳಿದ, ಅಜ್ಜ, ಈ ಹಳೆಯ ಫೋಟೋದಲ್ಲಿ ಅಂಥಾದಿ ಏನಿದೆ ಎಂದಾಗ ಅಜ್ಜ ನಗುತ್ತ ಹೇಳಿದನು, ಇದು ನನ್ನ ಬಾಲ್ಯದ ಸ್ನೇಹಿತರ ಜೊತೆ ತೆಗೆಸಿಕೊಂಡ ಫೋಟೋ. ಇಂದು ಅವರು ಯಾರೂ ನನ್ನ ಜೊತೆ ಇಲ್ಲ, ಆದರೆ ಈ ಫೋಟೋ ನೋಡಿದಾಗ ಅವರು ಮತ್ತೆ ನನ್ನ ಎದುರಿಗೆ ಬಂದಂತೆ ಅನಿಸುತ್ತದೆ. ಈ ಮಾತು ಫೋಟೋಗ್ರಾಫರ್ನ ನಿಜವಾದ ಮಹತ್ವವನ್ನು ತಿಳಿಸುತ್ತದೆ. ಫೋಟೋಗಳು ಕೇವಲ ಮುಖವನ್ನಲ್ಲ, ಭಾವನೆಗಳನ್ನೂ ಉಳಿಸುತ್ತದೆ. ಇಂದಿನ ಕಾಲದಲ್ಲಿ ಸೆಲ್ಫಿ ಸಂಸ್ಕೃತಿ ಹೆಚ್ಚಾಗಿದೆ. ಜನರು ಪ್ರತಿಯೊಂದು ಕ್ಷಣವನ್ನು ಫೋಟೋದಲ್ಲಿ ಹಿಡಿಯಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಕೆಲವೊಮ್ಮೆ ಫೋಟೋ ತೆಗೆದುಕೊಳ್ಳುವುದಕ್ಕಿಂತ ಆ ಕ್ಷಣವನ್ನು ಮನಸಾರೆ ಅನುಭವಿಸುವುದು ಮುಖ್ಯ. ಏಕೆಂದರೆ ನೆನಪುಗಳು ಹೃದಯದಲ್ಲಿದ್ದರೆ ಮಾತ್ರ ಫೋಟೋಗಳಿಗೆ ನಿಜವಾದ ಅರ್ಥ ಬರುತ್ತದೆ. ಫೋಟೋಗ್ರಾಫಿ ಒಂದು ಉತ್ತಮ ಹವ್ಯಾಸವೂ ಆಗಬಹುದು. ಪ್ರಕೃತಿ, ಹಕ್ಕಿಗಳು, ಮಕ್ಕಳ ನಗು, ಮಳೆ ಬಿಂದುಗಳು, ಇವೆಲ್ಲವನ್ನು ಕ್ಯಾಮರಾದಲ್ಲಿ ಹಿಡಿಯುವ ಕಲೆಗೆ ವಿಶೇಷ ಸೌಂದರ್ಯ ಇದೆ. ಇಂದಿನ ಯುವಕರು ಫೋಟೋಗ್ರಾಫಿಯನ್ನು ಉದ್ಯೋಗವಾಗಿಯೂ ಆಯ್ಕೆ ಮಾಡಿಕೊಂಡಿರುತ್ತಾರೆ. ಮದುವೆ, ಪ್ರಕೃತಿ, ಪತ್ರಿಕೋದ್ಯಮ, ಸಿನಿಮಾ ಕ್ಷೇತ್ರಗಳಲ್ಲಿ ಫೋಟೋಗ್ರಾಫರ್ಗಳಿಗೆ ಉತ್ತಮ ಅವಕಾಶಗಳಿವೆ. ಇತರರ ವೈಯಕ್ತಿಕತೆ, ಗೌಪ್ಯತನವನ್ನು ಗೌರವಿಸಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋ ಹಾಕುವಾಗ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಒಂದು ಫೋಟೋ ಸಂತೋಷವನ್ನೂ ಕೊಡಬಹುದು, ನೋವನ್ನುಂಟು ಮಾಡಬಹುದು. ಫೋಟೋಗ್ರಾಫ್ ನಮ್ಮ ಜೀವನದ ಒಂದು ಸುಂದರ ಭಾಗ. ಅದು ಸಮಯವನ್ನು ನಿಲ್ಲಿಸಲು ಸಾಧ್ಯವಿಲ್ಲ, ಆದರೆ ಕಳೆದ ಘಟನೆಗಳನ್ನ, ಕ್ಷಣಗಳನ್ನ ಮತ್ತೆ ನಮ್ಮ ಮುಂದೆ ತಂದು ನಿಲ್ಲಿಸುತ್ತದೆ. ಜೀವನದಲ್ಲಿ ಅನೇಕ ಜನರು, ಅನೇಕ ಘಟನೆಗಳು ಕಾಲದ ಜೊತೆ ದೂರವಾಗಬಹುದು, ಆದರೆ ಫೋಟೋಗಳು ಆ ನೆನಪುಗಳನ್ನು ಜೀವಂತವಾಗಿಡುತ್ತದೆ. ಕೊನೆಗೆ ಹೇಳುವುದಾದರೆ, ಫೋಟೋಗ್ರಾಫ್ ಎನ್ನುವುದು ಕೇವಲ ಕ್ಯಾಮರಾದ ಕೆಲಸವಲ್ಲ, ಅದು ಹೃದಯದ ಕಣ್ಣುಗಳಿಂದ ನೋಡುವ ಕಲೆ. ಒಂದು ಒಳ್ಳೆಯ ಫೋಟೋ ಕೇವಲ ಚಿತ್ರವಲ್ಲ, ಅದು ಒಂದು ಕತೆ, ಒಂದು ಭಾವನೆ ಮತ್ತು ಒಂದು ಜೀವನದ ತುಣುಕು. ಫೋಟೋಗಳು ಸಮಯವನ್ನು ಹಿಡಿಯಲಾರವು, ಆದರೆ ಸಮಯದ ನೆನಪುಗಳನ್ನು ಸದಾ ಜೀವಂತವಾಗಿಡುತ್ತವೆ.
0: ಇದುವರೆಗೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಇನ್ನು ರೈತರಿಗೆ ಸಲಹೆ.
1: ಜುಲೈ ತಿಂಗಳಿನಲ್ಲಿ ಕಾಫಿ ಬೆಳೆಗಾರರು ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಈಗಾಗಲೇ ಚೆನ್ನಾಗಿ ಅಭಿವೃದ್ಧಿಯಾಗಿರುವಂಥ ತೋಟಗಳಲ್ಲಿ ನಾವು ಅಲ್ಲಿನ ಕಾಫಿ ಗಿಡಗಳಲ್ಲಿ ಚಿಗುರನ್ನು ತೆಗೆಯೋದು ಬಹಳ ಮುಖ್ಯ. ಹಾಗೆಯೇ ನೆತ್ತಿ ಬಿಡಿಸೋದನ್ನು ಕೈಗೊಳ್ಳಬೇಕಾಗತ್ತೆ. ಆ ಗಿಡಗಳ ಮುಖ್ಯ ಕಾಂಡದ ಮೇಲೆ ಬರುವಂಥ ಕಂಬ ಚಿಗುರನ್ನು ಕೂಡ ನಾವು ಆಗಿಂದಾಗೆ ತೆಗಿತಾ ಇರಬೇಕಾಗತ್ತೆ. ಕಾಫಿ ತೋಟದಲ್ಲಿ ಎಲ್ಲೆಲ್ಲಿ ಖಾಲಿ ಜಾಗಗಳಿದ್ದಾವೆ ಅಲ್ಲಿ ನಾವು ಸಸಿಗಳನ್ನು ಕೂಡ ನೆಡಬಹುದು. ಹಾಗೆಯೇ ಎಲ್ಲೆಲ್ಲಿ ಗಿಡಗಳು ಹೋಗಿರ್ತವೆ ಅಂತಹ ಸ್ಥಳಗಳಿಗೆ ನಾವು ಹೊಸ ಕಾಫಿ ಗಿಡಗಳನ್ನು ನೆಡಬೇಕಾಗತ್ತೆ. ಮಣ್ಣಿನ ತೇವಾಂಶವನ್ನು ಕಡಿಮೆ ಮಾಡೋದಕ್ಕೆ ನಾವು ಬಸಿ ಗಾಲುವೆಗಳನ್ನು ತೆಗೆಯೋದು ಮತ್ತು ಈಗಾಗಲೇ ಇದ್ದರೆ ಅವುಗಳ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ಆ ಕಂದಕಗಳ ಅಥವಾ ಬಸಿ ಗಾಲುವೆಗಳ ನವೀಕರಣವನ್ನು ಮಾಡೋದು ಬಹಳ ಮುಖ್ಯ. ಇಲ್ಲದೆ ಹೋದರೆ ತೇವಾಂಶ ಹೆಚ್ಚಾಗಿ ಕಾಫಿ ಗಿಡಗಳಿಗೆ ರೋಗಗಳು ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಕಳೆಗಳ ಬೆಳವಣಿಗೆ ಹೆಚ್ಚಿದರೆ ದಬ್ಬೆ ಕಳೆಯನ್ನು ನಾವು ಕೈಗೊಳ್ಳಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಈ ಬ್ರಷ್ ಕಟರ್ನಂತಹ ಉಪಕರಣಗಳನ್ನು ಈ ಸಂದರ್ಭದಲ್ಲಿ ಬಳಸೋದು ಒಳ್ಳೆಯದಲ್ಲ. ಏಕೆಂದರೆ ಏನಾದರೂ ರೋಗಾಣುಗಳು ಈ ಕಳೆಗಳ ಮೇಲೆ ಇದೆ. ಜುಲೈ ತಿಂಗಳಿನಲ್ಲಿ ಕಾಫಿ ಬೆಳೆಗಾರರು ಕೆಲವು ಬ್ರಷ್ ಕಟರ್ನ ಬಳಸಬಾರದು, ದಬ್ಬೆ ಕಳೆಯನ್ನೇ ಕೈಗೊಳ್ಳಬೇಕಾಗತ್ತೆ. ಇನ್ನು ರೋಬಸ್ಟ ಬೆಳೆಗಾರರು ತಮ್ಮ ರೋಬಸ್ಟ ಜಮೀನಿನಲ್ಲಿರುವಂತಹ ಹಳೆಯ ಗಿಡಗಳ ಪುನರುಜ್ಜೀವನಕ್ಕೆ ಯತ್ನಿಸಬೇಕಾಗತ್ತೆ. ಮುಖ್ಯವಾಗಿ ಈ ಮೇಲುಕಸಿ ವಿಧಾನವನ್ನು ಅಳವಡಿಸ್ಕೊಂಡು ನಾವು ಈ ಹಳೆಯ ರೋಬಸ್ಟ ಗಿಡಗಳ ಮೇಲುಗಡೆ ಒಳ್ಳೆಯ ಇಳುವರಿ ಕೊಡುವಂತಹ ತಾಯಿ ಗಿಡಗಳಿಂದ ಆಯ್ಕೆ ಮಾಡಿದಂಥ ಕಸಿ ಕಾಂಡಗಳನ್ನು ನಾವು ಬಳಸ್ಕೋಬೇಕಾಗತ್ತೆ. ಉತ್ತಮ ಇಳುವರಿಯನ್ನು ಕೊಡುವಂತಹ ತಾಯಿ ಗಿಡಗಳಿಂದ ಆಯ್ಕೆ ಮಾಡಿಕೊಂಡಂಥ ಕಂಬ ಚಿಗುರುಗಳನ್ನು ಬಳಸ್ಕೊಂಡು ನಾವು ಮೇಲ್ಕಸಿ ಮಾಡಬೇಕಾಗತ್ತೆ. ಇದರಿಂದ ಆ ಗಿಡಗಳನ್ನು ನಾವು ಪುನರುಜ್ಜೀವನಗೊಳಿಸಿದಂತಾಗತ್ತೆ. ಖಾಲಿ ಜಾಗದಲ್ಲಿ ತಾತ್ಕಾಲಿಕ ಮತ್ತು ಶಾಶ್ವತ ನೆರಳಿನ ಮರಗಳ ಸಸಿಗಳನ್ನು ಕೂಡ ಈ ಸಂದರ್ಭದಲ್ಲಿ ನೆಡಬಹುದು. ಹಾಗೆಯೇ ಈ ಗೊಬ್ಬರ ಹುಳುವಿನ ಮರಿ ಹುಳುಗಳು ಮತ್ತು ಈ ದೈತ್ಯ ಆಫ್ರಿಕನ್ ಶಂಖ ಹುಳುಗಳು ಏನಾದರೂ ಗಮನಕ್ಕೆ ಬಂದರೆ ಅವುಗಳನ್ನು ಸಂಗ್ರಹಿಸಿ ನಾಶಪಡಿಸೋದು ಬಹಳ ಮುಖ್ಯ. ಮಳೆಗಾಲದಲ್ಲಿ ಈ ಕಪ್ಪು ಕೊಳೆ ರೋಗ ಮತ್ತು ಕಾಯಿಯ ತೊಟ್ಟು ಕೊಳೆ ರೋಗಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಇವುಗಳ ಬೆಳವಣಿಗೆಯನ್ನು ಕಡಿಮೆ ಮಾಡೋದಕ್ಕೆ ನಾವು ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳೋದು ಬಹಳ ಮುಖ್ಯ. ಈ ಕಾಫಿ ಕಪ್ಪು ಕೊಳೆ ರೋಗ ಮತ್ತು ಕಾಫಿ ಕಾಯಿ ತೊಟ್ಟು ಕೊಳೆ ರೋಗಗಳ ನಿಯಂತ್ರಣಕ್ಕೆ ನಾವು ಶಿಲೀಂದ್ರನಾಶಕಗಳನ್ನು ಬಳಸ್ಕೋಬೇಕಾಗತ್ತೆ. 200 ml ಟೆಬಿಕೋನೋಸೋಲ್, 38.39% SC ಶಿಲೀಂದ್ರನಾಶಕ ಮತ್ತು 50 ml ಪ್ಲೋನಾಫಿಕ್ಸನ್ನು ಯಾವುದೇ ಅಂಟು ಅಥವಾ ರಾಳವನ್ನು ಪ್ರತಿ 200 ಲೀಟರ್ ನೀರಿನಲ್ಲಿ ಬೆರೆಸಿಕೊಂಡು ಕಾಫಿ ಗಿಡದ ಎಲ್ಲ ಭಾಗಗಳು ನೆನೆಯೋ ರೀತಿಯಲ್ಲಿ ನಾವು ಸಿಂಪಡಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ಎಲ್ಲೆಲ್ಲಿ ನಾವು ಸಸ್ಯಗಳನ್ನು ಮಾಡ್ಕೊಳ್ತಾ ಇರ್ತೀವಿ ಅಂತಹ ಸಸ್ಯಾಗಾರಗಳಲ್ಲಿ ನೆರಳು ಬಲೆಯನ್ನು ತೆಗೆದಾಕಬೇಕಾಗತ್ತೆ. ಬಿಸಿಲು ಬರೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. ಏಕೆಂದರೆ ಹೆಚ್ಚಿನ ತೇವಾಂಶ ಮತ್ತು ಬಿಸಿಲು ಕಡಿಮೆ ಇರೋದರಿಂದ ಸಸ್ಯಗಳ ಬೆಳವಣಿಗೆ ಚೆನ್ನಾಗಿ ಆಗೋದಿಲ್ಲ. ಆದ್ದರಿಂದ ನೆರಳು ಬಲೆಯನ್ನು ಅಥವಾ ಶೇಡ್ ನೆಟ್ಟನ್ನು ನಾವು ತೆಗೆದಾಕಬೇಕಾಗತ್ತೆ. ಒಳಚರಂಡಿ ವ್ಯವಸ್ಥೆ ಚೆನ್ನಾಗಿದೆಯೇ ಅನ್ನೋದನ್ನ ನಾವು ಖಚಿತ ಮಾಡ್ಕೋಬೇಕು. ಈ ಪಾಲಿಥಿನ್ ಚೀಲಗಳನ್ನು ಬಳಸ್ಕೊಂಡು ಮಾಡಿರುವಂಥ ನರ್ಸರಿನಲ್ಲಿ ಕಾಫಿ ಸಸಿಗಳಿಗೆ ಈ ಹಸುವಿನ ಸಗಣಿಯ ಬಗ್ಗಡದ ತಿಳಿ ನೀರನ್ನು ಕೊಡಬಹುದು. ದ್ವಿತೀಯ ಹಂತದಲ್ಲಿರುವಂತಹ ಪಾಲಿಥಿನ್ ಚೀಲಗಳಲ್ಲಿ ಬೆಳೆಸ್ಕೊಳ್ತಾ ಇರುವಂಥ ಸಸಿಗಳ ಬುಟ್ಟಿಗಳ ಮೇಲೆ ನಾವು ಈ ಪಾಲಿಥಿನ್ ಹಾಳೆಯಿಂದ ಮಳೆ ಆಶ್ರಯವನ್ನು ನಿರ್ಮಿಸಬೇಕಾಗತ್ತೆ. ಇದರಿಂದ ನಾವು ಈ ಕಾಫಿ ಸಸಿಗಳಿಗೆ ಬರುವಂಥ ಎಲೆ ಚುಕ್ಕೆ ರೋಗ ಮತ್ತು ಕಾಂಡದ ನೆಕ್ರಾಸಿಸ್ ರೋಗಗಳನ್ನು ತಡೆಗಟ್ಟಬಹುದು. ಮುಖ್ಯವಾಗಿ ಈ ಎಳೆ ಕಾಫಿ ಗಿಡಗಳನ್ನು ಎಲೆ ಚುಕ್ಕೆ ರೋಗ ಮತ್ತು ಕಾಂಡದ ನೆಕ್ರಾಸಿಸ್ ರೋಗಗಳು ಹೆಚ್ಚಾಗಿ ಬಾರಿಸ್ತವೆ. ಈ ರೋಗಗಳಿಂದ ನಮ್ಮ ಕಾಫಿ ಗಿಡಗಳನ್ನು ಈ ರೀತಿ ಒಂದು ಮಳೆ ಆಶ್ರಯವನ್ನು ಈ ಪಾಲಿಥಿನ್ ಹಾಳೆಯಿಂದ ನಿರ್ಮಿಸೋದ್ರ ಮೂಲಕ ಆ ರೋಗಗಳ ನಿರ್ವಹಣೆಯನ್ನು ನಾವು ಮಾಡ್ಕೋಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕಾಫಿ ಮಂಡಳಿಯ ಕಚೇರಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
0: ರೈತರಿಗೆ ಸಲಹೆ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ. ಈಗ ಸ್ವರ ಮಾಧುರ್ಯ. ಬಾಂಬೆ ಸಹೋದರಿಯರ ಸ್ವರಗಳಲ್ಲಿ ತ್ಯಾಗರಾಜರ ಕೀರ್ತನೆ, ಸಾರಂಗರಾಗ ಆದಿತಾಳ.

ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ.

0: ನ್ಯಾಯ ಸಂಸ್ಥೆ ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಮಡಿಕೇರಿ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
6: ನಂಬರ್ 418 ಮಡಿಕೇರಿ ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರ ಮಾರಾಟ ಮತ್ತು ಪರಿವರ್ತನಾ ಸಂಘ ನಿಯಮಿತ ಮೂರ್ನಾಡು. ಇದರ ಸಹಕಾರ ಭವನ ಸಭಾಂಗಣ ಸಭೆ ಸಮಾರಂಭಗಳಿಗೆ ಬಾಡಿಗೆಗೆ ದೊರೆಯುತ್ತದೆ. ಸಂಘದ ಸದಸ್ಯರು ಹಾಗೂ ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಆಡಳಿತ ಮಂಡಳಿ ಕೋರಿದೆ.
7: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
8: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
7: ಹಾಗಾದ್ರೆ ಇವತ್ತೇ ಹೋಗೋಣ.
2: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
1: ಕೇಳಿದರೆ ಇಂದು ಬೆಳಿಗ್ಗೆ 9:05 ವನ ಮಹೋತ್ಸವದ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣೆಯ ಮಹತ್ವ ಕುರಿತು ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಈಡುಕುಂಡಲು ಅವರೊಂದಿಗೆ ಸಂದರ್ಶನ ಆಗಿದೆ. 11:00 ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ಬಾಡಗರಕೇರಿ ಪೊಮ್ಮಕ್ಕಡಕೂಟದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಚರ್ಮದ ಸಮಸ್ಯೆಗಳು ಮತ್ತು ಪರಿಹಾರ, ಡಾಕ್ಟರ್ ಪಿಎನ್ ಗಿರೀಶ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 11:20 ಅಮರಧ್ವನಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ನಮಸ್ಕಾರ ಭಾರತೀ ಸುತ. ಭಾರತೀ ಸುತ ಅವರ ಮಗಳಾದ ಕುಸುಮಾ ಶಾನ್ಬಾಗ್ ಅವರು ಅವರ ತಂದೆಯ ಕುರಿತ ಅನಿಸಿಕೆಗಳನ್ನು ವ್ಯಕ್ತಪಡಿಸಲಿದ್ದಾರೆ. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ 12 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಕುರಿತು ಡಾಕ್ಟರ್ ಕೆಜಿ ನೀರಜ ಅವರೊಂದಿಗೆ ಸಂದರ್ಶನವಿದೆ. 7:45 ಚೆನ್ನವೀರ ಕಣವಿಯವರ ಕಾವ್ಯ ಮೀಮಾಂಸೆ ಮತ್ತು ಗ್ರಾಮೀಣ ಸೊಗಡಿನ ಕವನಗಳ ವಿಶ್ಲೇಷಣೆ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಅಶೋಕ್ ಜಿ ಎಸ್.

ಸಂಜೆ 5:45 ಗಂಟೆಗೆ ಕಲಿಸು ಗುರುವೇ ಕಲಿಸು ಮಾಲಿಕೆಯಲ್ಲಿ ಬಲಮಾವುಟಿಯ ನೇತಾಜಿ ಪ್ರೌಢಶಾಲೆಯ ಹಿರಿಯ ಗಣಿತ ಶಿಕ್ಷಕ ಸಿಎಸ್ ಸುರೇಶ್ ಅವರೊಂದಿಗೆ ಸಂದರ್ಶನವಿದೆ. 5 ಗಂಟೆಗೆ ಯುವವಾಣಿ ದೀವಿಗೆ ನರ್ಸಿಂಗ್ ಕೋರ್ಸ್ಗೆ ಪ್ರವೇಶತೆ ಕುರಿತು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸರ್ಕಾರಿ ಶುಶ್ರೂಷಾ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಅಶ್ವಿನಿ ಕೆಎನ್ ಅವರೊಂದಿಗೆ ಸಂದರ್ಶನ ಮುಡಿಬರಲಿದೆ.

0: सः भारतस्य द्विपक्षीय सम्बन्धानां दृढीकरणे विशेषेण केन्द्रितः भविष्यति। संसदः वर्षाकालीन सत्रमस्य मासस्य 20 दिनांकात् अगस्त मासस्य 23 दिनांकं यावत् प्रचलिष्यति। संसदीय कार्यमंत्री किरण रिजिजु सूचितवान् यत् राष्ट्रपतिः द्रौपदी मुर्मुः जुलाई मासस्य 20 दिनांकात् संसदः वर्षाकालीन सत्रस्य आह्वानाय सर्वकारस्य प्रस्तावं स्वीकृतवती। आईसीसी महिला 20-20 विश्वचषके लंडन नगरस्य लॉर्ड्स क्रीडांगणे इंग्लैंड दलम् अद्य अन्त्यद्वन्द्वे ऑस्ट्रेलिया दलम् सम्मुखीकरिष्यति। इयं प्रतिस्पर्धा तावत् भारतीय समयानुसारं रात्रौ 8 समारप्स्यते। इति वार्ताः।
1: आकाशवाणी बेंगलुरु, समय सरियागि 7 गंटे।
2: ಆಕಾಶವಾಣಿ ಮಡಿಕೇರಿ, ಸಮಯ 7:12.
3: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
4: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ।
3: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು। ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ। ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ।
2: ನಿಧನ ಸುದ್ದಿ, ಶ್ರೀಮಂಗಲ ಕುಮಟೂರು ಕಾರಳನ ಬಜ್ಜಂಗಡ ಮೇದಪ್ಪ ಹೆಂಗ ನಿನಾಂತ ಮರಣಪಟ್ಟಿದೆ। ಒಂಬತ್ತು ಬೈತ್ರ ಬಜ್ಜಂಗಡ ಮೇದಪ್ಪ ಹೆಂಗಡ ಆಖರಿ ಕಾರ್ಯ ಇಂದು ಪೊಲಕ 10 ಹೆಂಗ ಸ್ವಂತ ಮನೇಲಿ ನಡಪ। ಬಿಟ್ಟಂಗಲ ಕರಳನ ಪೊನ್ನಿರ ವಾಸು ಉತ್ತಯ್ಯ ಹೆಂಗ ನಿನಾಂದು ಮರಣಪಟ್ಟಿದ। ಒಕ್ಕತ್ರ ದೇವತಕ್ಕ 79 ಬೈದ್ರ ಪೊನ್ನಿರ ವಾಸು ಉತ್ತಯ್ಯ ಹೆಂಗಡ ಆಕಿರಿಕಾರ ಇಂದು ಮಧ್ಯಾಹ್ನ 1 ಸ್ವಂತ ಮನೇಲಿ ನಡಪಂದು ಒಕ್ಕ ಕಾರ ಅರಿಚಿಟ್ಟಿದೆ। ಪೊನ್ನಂಪೇಟೆ ಕೃಷ್ಣನಗರ ನಿವಾಸಿ ದಿವಂಗತ ಅಡ್ಡಂಡ ಕಾಶಿಯವರ ಧರ್ಮಪತ್ನಿ ಕಾಮಿ ಕಾವೇರಮ್ಮ ಇಂದು ಬೆಳಿಗ್ಗೆ ನಿಧನರಾದರು। 92 ವರ್ಷ ಪ್ರಾಯದ ಕಾಮಿ ಕಾವೇರಮ್ಮ ತಾಮನೆ ಕೊಳ್ಳಿಮಾಡ ಹೆಂಗಡ ಅಕ್ಕಿರ್ಕಾರ್ಯ ಮೃತರ ಪುತ್ರ ಜಾಲಿತಮಯ ತಿಮ್ಮಯ್ಯ ಅವರ ಮನೆಯಲ್ಲಿ ನಡೆಯಲಿದೆ। ನಿಧನ ಸುದ್ದಿ ಕೇಳಿದ್ರಿ, ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ।

0: ಆಕಾಶವಾಣಿ. ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಸುಂದರ ಬಾಳ್ವಿಗೆ ಹಳ್ಳಿಯೇ ಸೊಗಸು. ಹಸಿರು, ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿ ಶೀಘ್ರ ಕೇಂದ್ರಕ್ಕೆ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ನಿಪುಣ್ ಭಾರತ್ ಮಿಷನ್, ಸಮಗ್ರ ಶಿಕ್ಷಣ ಅಭಿಯಾನ, ರಾಷ್ಟೀಯ ಯೋಜನೆಗೆ 5 ವರ್ಷಗಳು ಪೂರ್ಣ. ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಪೋರ್ಟಲ್ ಕಾರ್ಯಾರಂಭ. ಕಲಬುರಗಿಯ ಶರಣಬಸವೇಶ್ವರ ವಿಶ್ವವಿದ್ಯಾಲಯದಲ್ಲಿ ಇಂದು ಮಾದಕ ದ್ರವ್ಯ ವ್ಯಸನ ಮುಕ್ತಿ ಜಾಗೃತಿ ಕಾರ್ಯಾಗಾರ. ಈಗ ವಾರ್ತೆಗಳ ವಿವರ. ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ರಾಷ್ಟೀಯ ವಿಪತ್ತು ಪರಿಹಾರ ನಿಧಿಯಿಂದ ಹಾನಿ ಪರಿಹಾರ ಬಿಡುಗಡೆಗೆ ಒತ್ತಾಯಿಸುವುದಾಗಿ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಬರ ಪರಿಸ್ಥಿತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಗಣಿಬಾಧಿತ ಪ್ರದೇಶ ಪರಿಸರ ಪುನಶ್ಚೇತನ ಅನುದಾನದಡಿ ಚಿತ್ರದುರ್ಗ ಜಿಲ್ಲೆಗೆ 531 ಕೋಟಿ ರೂಪಾಯಿ ಲಭ್ಯವಿದೆ. ಸೂಕ್ತವಾಗಿ ಬಳಸಿಕೊಳ್ಳಲು ಯೋಜನೆ ರೂಪಿಸುವಂತೆ ಜಿಲ್ಲಾಡಳಿತಕ್ಕೆ ಉಪಮುಖ್ಯಮಂತ್ರಿ ಆದೇಶಿಸಿದರು. ಧಾರವಾಡ ಜಿಲ್ಲೆಯಾದ್ಯಂತ ಮಳೆ ಕೊರತೆ ಹಿನ್ನೆಲೆ ಉಂಟಾದ ಬೆಳೆ ಹಾನಿ ಬಗ್ಗೆ ಸಮರ್ಪಕ ಮಾಹಿತಿ ಆಧರಿಸಿ ಸಮಗ್ರ ವರದಿ ಸಲ್ಲಿಸುವಂತೆ ಧಾರವಾಡ ಜಿಲ್ಲೆ ಪ್ರಕೃತಿ ವಿಕೋಪ ನಿರ್ವಹಣಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣೆ ಸಭೆಯಲ್ಲಿ ಅವರು ಮಾತನಾಡಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ದವಸಧಾನ್ಯಗಳು ಮೇವು ಹಾಗೂ ಕುಡಿಯುವ ನೀರಿನ ಸಂಗ್ರಹಕ್ಕೆ ವಿಶೇಷ ಗಮನಹರಿಸಬೇಕು. ಜಿಲ್ಲೆಯ ಪ್ರತಿ ಗ್ರಾಮಕ್ಕೆ ಮಲಪ್ರಭಾ ನದಿ ನೀರು ಪೂರೈಸಲು ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು. ಹಾವೇರಿ ಜಿಲ್ಲೆಯ 2182 ಕೆರೆಗಳ ಪೈಕಿ 140 ಕೆರೆಗಳಲ್ಲಿ ನೀರಿಲ್ಲ. 2 ಕೆರೆಗಳು ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಭರ್ತಿಯಾಗಿದ್ದು ಉಳಿದ ಕೆರೆಗಳಲ್ಲಿ ಭಾಗಶಃ ನೀರಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ನೀರಿನ ಕೊರತೆ ನೀಗಿಸಲು ಮುಂಜಾಗ್ರತಾ ಕ್ರಮವಾಗಿ ಕೆರೆ ತುಂಬಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ಕುಡಿಯುವ ನೀರಿನ ಯೋಜನೆ ತುರ್ತು ಕಾಮಗಾರಿಗೆ 4 ಕೋಟಿ ರೂಪಾಯಿ ಅನುದಾನ ಲಭಿಸಿದೆ. ಮೊದಲ ಹಂತದಲ್ಲಿ 1.50 ಕೋಟಿ ರೂಪಾಯಿ ಮೌಲ್ಯದ 161 ಕಾಮಗಾರಿಗಳು ಮುಕ್ತಾಯಗೊಂಡಿವೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 64,471 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ತೋಟಗಾರಿಕೆ ಬೆಳೆಗಳಿದ್ದು ಇಲಾಖೆಯ ಅಧೀನದಲ್ಲಿ 79 ಎಕರೆ 29 ಗುಂಟೆ ನರ್ಸರಿ ಹಾಗೂ 6 ರೈತ ಉತ್ಪಾದಕರ ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ರವೀಂದ್ರ ಹಕಾಟಿ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ್ ಬಾಲೆ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅವರು ಮಾಹಿತಿ ನೀಡಿದರು. ರಾಷ್ಟೀಯ ತೋಟಗಾರಿಕೆ ಮಿಷನ್, ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಹಾಗೂ ತಾಳೆ ಎಣ್ಣೆ ಅಭಿವೃದ್ಧಿ ಯೋಜನೆ ಅಡಿ ಅರ್ಹ ರೈತರನ್ನು ಗುರುತಿಸಿ ನೋಂದಾಯಿಸಲಾಗುತ್ತಿದೆ ಎಂದರು. ಕೇಂದ್ರ ಶಿಕ್ಷಣ ಸಚಿವಾಲಯದ ಸಮಗ್ರ ಶಿಕ್ಷಣ ಅಭಿಯಾನದಡಿ ಆರಂಭಿಸಿದ ರಾಷ್ಟೀಯ ಯೋಜನೆ ನಿಪುಣ್ ಭಾರತ್ ಮಿಷನ್. ಈ ಯೋಜನೆ ಅನುಷ್ಠಾನಗೊಂಡು ಇಂದಿಗೆ 5 ವರ್ಷಗಳು ಪೂರ್ಣಗೊಂಡವು. ನಿಪುಣ್ ಭಾರತ್ ಮಿಷನ್ ಪ್ರತಿ ಮಗು 3ನೇ ತರಗತಿಯ ಅಂತ್ಯದ ವೇಳೆಗೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆ ಖಚಿತಪಡಿಸುತ್ತದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ

0: ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾ ರೇಣುಕಾ ಅಮಲ್ಝರಿ.
1: ನಿಪುಣ್ ಭಾರತ್ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಸಿಯನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ನ್ಯೂಮರಸಿ. ಕೇಂದ್ರ ಸರ್ಕಾರ ನಿರ್ದೇಶಿತ ಎನ್ಸಿಇಆರ್ಟಿ ಮತ್ತು ಎನ್ಜಿಒಗಳ ಮೂಲಕ 3-10 ತರಗತಿಯ ವಿದ್ಯಾರ್ಥಿಗಳ ಕಲಿಕಾ ಫಲಗಳನ್ನು ಆಧರಿಸಿ ರಾಷ್ಟೀಯ ಅರ್ಹತಾ ಸಮೀಕ್ಷೆಗಳನ್ನು ನಡೆಸಿದಾಗ ಸರಿಸುಮಾರು 30-40% ಮಕ್ಕಳು ಪ್ರಾಥಮಿಕ ತರಗತಿಗಳಲ್ಲಿ ಸರಿಯಾಗಿ ಓದಲು ಬರೆಯಲು ಮತ್ತು ಸರಳ ಲೆಕ್ಕ ಮಾಡುವ ಸಾಮರ್ಥ್ಯದಲ್ಲಿ ಹಿಂದುಳಿದಿರುವುದು ಕಂಡುಬಂದಿತ್ತು. ಈ ಮೂಲಭೂತ ಕೌಶಲಗಳ ಕೊರತೆಯಿಂದ ಮುಂದಿನ ತರಗತಿಗಳ ಕಲಿಕೆಯು ಕಷ್ಟವಾಗುತ್ತಿತ್ತು. ಈ ಸಮಸ್ಯೆಯನ್ನ ನಿವಾರಿಸಲು ರಾಷ್ಟೀಯ ಶಿಕ್ಷಣ ನೀತಿ 2020 ಮಾರ್ಗಸೂಚಿಯಂತೆ ನಿಪುಣ್ ಭಾರತ್ ಶೈಕ್ಷಣಿಕ ಉಪಕ್ರಮವನ್ನು ಆರಂಭಿಸಲಾಯಿತು. ಪ್ರತಿಯೊಂದು ಮಗುವಿನ ಕಲಿಕೆಯ ಆಸಕ್ತಿ ಮತ್ತು ಕಲಿಕೆಗೆ ಬೇಕಾದ ಪರಿಸರ, ಸಾಮಾಜಿಕ ಹಿನ್ನೆಲೆ, ಕೌಟುಂಬಿಕ ಹಿನ್ನೆಲೆ ಬೇರೆ ಬೇರೆ ಆಗಿರೋದ್ರಿಂದ ಕಲಿಕೆಯ ವೇಗವು ಕೂಡ ವಿಭಿನ್ನವಾಗಿರುತ್ತದೆ. ಇಂತಹ ಸಮಯದಲ್ಲಿ ಶಿಕ್ಷಕರು ಆ ಮಕ್ಕಳ ಆಸಕ್ತಿ ಮತ್ತು ಕಲಿಕಾ ಮಟ್ಟವನ್ನು ಗುರುತಿಸಿಕೊಂಡು ಚಟುವಟಿಕೆ ಆಧಾರಿತ ಮಕ್ಕಳ ಕೇಂದ್ರೀಕೃತ ಕಲಿಕಾ ಬೋಧನಾ ವಿಧಾನಗಳನ್ನು ಅನುಸರಿಸಿ ಉತ್ತಮ ಕಲಿಕಾ ಪರಿಸರವನ್ನು ನಿರ್ಮಿಸುವುದೇ ಇದರ ಮುಖ್ಯ ಗುರಿಯಾಗಿದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ಈ ನಿಪುಣ್ ಭಾರತ್ ಉಪಕ್ರಮವನ್ನು FLN ಅಂದರೆ ಫೌಂಡೇಶನಲ್ ಲಿಟ್ರಸಿ ಅಂಡ್ ನ್ಯೂಮರಸಿ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಕಾರ್ಯಕ್ರಮವಾಗಿ ಎಲ್ಲಾ ಪ್ರಾಥಮಿಕ ಸರ್ಕಾರಿ ಶಾಲೆಗಳಲ್ಲಿ ಜಾರಿಗೊಳಿಸಲಾಗಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಕಸಿತ ಭಾರತ 2047 ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ವಿಬಿ ಜಿರಾಮ್ಜಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದ್ದು ಈ ತಿಂಗಳ 1 ತಾರೀಖಿನಿಂದ ರಾಜ್ಯಾದ್ಯಂತ ಅನುಷ್ಠಾನಗೊಳಿಸಲಾಗಿದೆ. ವಿಬಿ ಜಿರಾಮ್ಜಿ ಪೋರ್ಟಲ್ ಕಾರ್ಯಾರಂಭಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೀದರ್ ಜಿಲ್ಲಾ ಪಂಚಾಯಿತಿ ಸಿಇಒ ಗಿರೀಶ್ ಬದೋಲೆ.
5: ನಮ್ಮ ಜಿಲ್ಲೆಯಲ್ಲಿ ವಿಬಿ ಜಿರಾಮ್ಜಿ ಈ ಯೋಜನೆಯನ್ನು 1 ಜುಲೈ 2026 ಜಾರಿಯಲ್ಲಿ ಬಂದಿದೆ. ನಮ್ಮ ಜಿಲ್ಲೆಯಲ್ಲಿ 181 ಗ್ರಾಮ ಪಂಚಾಯತ್ಗಳಿದೆ, ಸುಮಾರು 860 ವಿಲೇಜಸ್ ಗಳಿದೆ. ನಮ್ಮಲ್ಲಿ 1.8 lakh ಆಕ್ಟಿವ್ ಜಾಬ್ ಕಾರ್ಡ್ಸ್ ಗಳಿದೆ. ನಾವು ಎಲ್ಲರಿಗೆ ಈ ಹೊಸ ಯೋಜನೆಯಲ್ಲಿ 125 ಕೆಲಸ ಕೊಡಕ್ಕೆ ಎಲ್ಲ ತಯಾರಿ ಮಾಡಿಕೊಂಡಿದೀವಿ. ಜೊತೆಗೆ ನರೇಗಾ ಜಾಬ್ ಕಾರ್ಡ್ಸ್ ಹೋಲ್ಡರ್ಸ್ ಇದ್ರು ಅವರೆಲ್ಲ ಜಾಬ್ ಕಾರ್ಡ್ಸ್ ನಾವು ಕ್ಯಾರಿ ಫಾರ್ವರ್ಡ್ ಮಾಡಿದೀವಿ. ಇವತ್ತಿಂದ ಯಾರು ಹೊಸ ಜಾಬ್ ಕಾರ್ಡ್ಸ್ ಅಪ್ಲೈ ಮಾಡಿದ್ರೆ ಅವರಿಗೆ ಗ್ಯಾರಂಟಿ ಜಾಬ್ ಕಾರ್ಡ್ ಅಂತ ಕೊಡ್ತೀವಿ. ಎಲ್ಲಾ ಜನರಿಗೆ ನಂದು ವಿನಂತಿ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿಬಿಜಿ ರಾಮ್ಜಿಯಲ್ಲಿ ಅವರು ಕೂಲಿ ಕೆಲಸವನ್ನು ಪಡೆಯಕ್ಕೆ ಮುಂದೆ ಬರಬೇಕು. ಗ್ರಾಮ ಪಂಚಾಯತಿಯಲ್ಲಿ ಅವರು ಅರ್ಜಿನೂ ಕೊಡಬೇಕು. ಎಲ್ಲರಿಗೆ ಈ ವಿಬಿಜಿ ರಾಮ್ಜಿಯಲ್ಲಿ ಉದ್ಯೋಗ ಕೊಡಕ್ಕೆ ನಾವು ಸಿದ್ಧರಿದ್ದೀವಿ.
0: ನಶೆ ಮುಕ್ತ ಕರ್ನಾಟಕ ಹಾಗೂ ಭಾರತ ಧ್ಯೇಯದೊಂದಿಗೆ ಮಾದಕ ದ್ರವ್ಯ ವ್ಯಸನ ಮುಕ್ತಿ ಹಾಗೂ ಪೊಸ್ಕೋ ಕಾನೂನು ಜಾಗೃತಿ ಕಾರ್ಯಾಗಾರ ಇಂದು ಬೆಳಗ್ಗೆ 9:30 ಕಲಬುರಗಿಯ ಶರಣಬಸವೇಶ್ವರ ವಿಶ್ವವಿದ್ಯಾಲಯದ ಪೂಜ್ಯ ದೊಡ್ಡಪ್ಪ ಅಪ್ಪ ಸಭಾಗೃಹದಲ್ಲಿ ನಡೆಯಲಿದೆ. ಕಲಬುರಗಿ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಜಿಎಲ್ ಲಕ್ಷ್ಮೀನಾರಾಯಣ ಕಾರ್ಯಾಗಾರ ಉದ್ಘಾಟಿಸಲಿದ್ದಾರೆ. ಮಾತೋಶ್ರೀ ದಾಕ್ಷಾಯಿಣಿ ಅವರು ಸಾನ್ನಿಧ್ಯ ವಹಿಸುವರು. ಬೆಂಗಳೂರಿನ ಖಾಸಗಿ ಸಂಸ್ಥೆಯ ಮಕ್ಕಳ ಪಾಲನಾ ಕೇಂದ್ರದಲ್ಲಿ ನಡೆದ ಅಮಾನವೀಯ ಘಟನೆಗೆ ಸಂಬಂಧಿಸಿ ಇಬ್ಬರು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗದ ವಶಕ್ಕೆ ನೀಡಲಾಗಿದೆ ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಸಂತೋಷ್ ಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಘಟನೆಯ ವಿಸ್ತೃತ ವರದಿಗೆ ಬೆಂಗಳೂರು ಪೂರ್ವ ಘಟಕದ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗೆ ಸೂಚಿಸಲಾಗಿದೆ ಎಂದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಸಂಸತ್ ಮುಂಗಾರು ಅಧಿವೇಶನ ಈ ತಿಂಗಳ 20 ಆರಂಭವಾಗಿ 13 ನಡೆಯಲಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ 25 ಅವಧಿಗೆ ಮಹಾಪೌರರಾಗಿ ದುರ್ಗಮ್ಮ ಶಶಿಕಾಂತ್ ಬಿಜ್ವಾಡ್ ಹಾಗೂ ಉಪಮಹಾಪೌರರಾಗಿ ರತ್ನಾಬಾಯಿ ಏಕನಾಥ್ ನಾಜರೆ ಆಯ್ಕೆಯಾಗಿದ್ದಾರೆ.

ಎಂದು ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷ 5,000, ಮುಂದಿನ 2 ವರ್ಷಗಳಲ್ಲಿ 30,000 ಸಸಿ ನೆಡುವ ಯೋಜನೆ ರೂಪಿಸಲಾಗಿದೆ ಎಂದು ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಕೆಎನ್ ಬಸವರಾಜ್ ತಿಳಿಸಿದ್ದಾರೆ. ಮೈಸೂರು ಜಿಲ್ಲೆ ಇಲವಾಲದ ಯಲಚನಹಳ್ಳಿ ತೋಟಗಾರಿಕೆ ಮಹಾವಿದ್ಯಾಲಯದ ಆವರಣದಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಸ್ಜಿ ಪಂಡಿತ್ ಒಂದು ಮರ ನೂರಾರು ಉಸಿರು ಧ್ಯೇಯದ 1,00,000 ಸಸಿ ನೆಡುವ ಕಾರ್ಯಕ್ಕೆ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿ ಶೀಘ್ರ ಕೇಂದ್ರಕ್ಕೆ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ನಿಪುಣ್ ಭಾರತ್ ಮಿಷನ್ ಸಮಗ್ರ ಶಿಕ್ಷಣ ಅಭಿಯಾನ ರಾಷ್ಟೀಯ ಯೋಜನೆಗೆ 5 ವರ್ಷಗಳು ಪೂರ್ಣ. ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಪೋರ್ಟಲ್ ಕಾರ್ಯಾರಂಭ. ಕಲಬುರಗಿಯ ಶರಣಬಸವೇಶ್ವರ ವಿಶ್ವವಿದ್ಯಾಲಯದಲ್ಲಿ ಇಂದು ಮಾದಕ ದ್ರವ್ಯ ವ್ಯಸನಮುಕ್ತಿ ಜಾಗೃತಿ ಕಾರ್ಯಾಗಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಆಕಾಶವಾಣಿ ಮಡಿಕೇರಿ.
1: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
2: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
3: At Kurk Institute of Technology, Bonnampete, Kodagu. Admissions are now open for Artificial Intelligence and Data Science, Artificial Intelligence and Machine Learning, Civil Engineering, Computer Science Engineering, Electronics and Communication, Mechanical Engineering and Computer Science with Cyber Security. Scholarships available for meritorious and economically weak students. And also best sports facilities available. Call 9611-55457.
4: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಪ್ರತಿ ಖರೀದಿಗೂ ಖಚಿತ ಬಹುಮಾನ.
5: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
6: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿ ರಾಮದನ್ 9834818119.
7: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
8: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
9: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
10: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
11: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
12: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
13: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
11: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
14: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
13: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
11: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
15: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
16: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
17: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಖರೀದಿಸುವಾಗ 3,000 ರೂಪಾಯಿ ವರ್ತನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
18: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
19: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿ

0: ಸಬ್ಸಿಡಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗುಬಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಆಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827420875, ಮೊಬೈಲ್ 9108752744 ಅಥವಾ 9448448744.
0: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
1: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
0: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಏನಿದೆ ಅಂತದ್ದು?
0: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೂಡ?
3: ಹಾ ಹೌದು, ನಮಗೂ ತಗೊಳ್ಳೋಣ.
2: VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 ft ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
2: ಅಪ್ಪಪ್ಪಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
2: 80% ಸಾಲ ಸೌಲಭ್ಯ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900092
0: ಆರ್ 9606084066.
4: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
0: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
5: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
4: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
0: ಪುತ್ತೂರಿನಲ್ಲಿ ಎಲ್ಲಾ ಮಾಡರ್ನ್ ಫೆಸಿಲಿಟಿ ಹಾಗೂ ವೈಫೈ ಯೊಂದಿಗೆ ಗರ್ಲ್ಸ್ PG ಲಭ್ಯವಿದೆ. ಮಾಹಿತಿಗೆ ಕಾಲ್ ಮಾಡಿ 7338599112.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
0: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
2: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
0: ಹಾಗಾದ್ರೆ ಇವತ್ತೇ ಹೋಗೋಣ.
6: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
7: ಕೈಂಜ ನಾಳಂಕೆ ಇರುವ ತಾರಾಂಗಗಳೊಳಪಟ್ಟು ಅರಮೇರಿ ಗ್ರಾಮತ್ರ ಪೌತಿ ಪೂಳಂಡ ಎಂ ಪೂವಯ್ಯ ಐಂಡ ಪೊಣ್ಣು ಪೂಳಂಡ ಗಂಗಮ್ಮ ಇಂಗಿಲ ಮಾದಕ ರತ್ನ ಇದೇ ಜುಲೈ ನಾಳಂಕೆ ಆರಾಂಗ್ ತಿಂಗಳಾಚೆ ಪೋಲು ಪನಂದಗಟ್ಟಿಗೆ ಅರಮೇರಿ ಗ್ರಾಮತ್ತುಳ್ಳ ಇಂದ ಸ್ವಂತ ಮನೆಯಲ್ಲಿ ನಡೆದುವ ಏರ್ಪಾಡು ಮಾಡಿ ಇಡಿತು. ಅದನಗೊಂಡು ಊರು ಕೇರಿಕಾರ ಒಕ್ಕಕಾರ ಬಿಂದು ಜಂಗಾದಿಯ ಪಿಂಜ ಕಾಗದ ಈಚಿತು ಎತ್ತವು ಇದನ್ನೇ ತಂಗಡ ತಕ್ಕಾರ ಅಂದ ಜ್ಞಾನ ಮಾಡಿ ಬಂದಿತು. ಸಾಕಾರ ತರುಣೊಂದು ಐಂಡ ಮಕ್ಕ ಮೈಮ ತಿರುಮಕ್ಕ ಪಿಂಜ ಒಕ್ಕಕಾರ ಕಟ್ಟಣಿತು.
8: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ಗ್ಲಾಸ್ ಡೈನಿಂಗ್ ಟೇಬಲ್ ವಿತ್ 6 ವುಡನ್ ಚೇರ್ ಕೇವಲ 16,990 ರೂಪಾಯಿಗೆ. ಕಾರ್ನರ್ ಸೋಫಾ ಸೆಟ್ ಖರೀದಿಸುವಾಗ ಕಾಫಿ ಟೇಬಲ್ ಫ್ರೀ, 0% ಡೌನ್ ಪೇಮೆಂಟ್, 0% ಇಂಟ್ರೆಸ್ಟ್ ನಲ್ಲಿ ಲೋನ್ ಫೆಸಿಲಿಟಿ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 ತೊಂಬತ್ತು ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗ.

0: ನೆಲ್ಯಾಡಿ ಬೆಂಗಳೂರು.
1: ಸುಳ್ಯದ ಕೆವಿಜಿ ಐಟಿಐ ನಲ್ಲಿ 2026-27 ಸಾಲಿನ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ಎಲೆಕ್ಟ್ರಿಷಿಯನ್ ಹಾಗೂ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಪಾಸ್. ಮಾಹಿತಿಗಾಗಿ ಕರೆ ಮಾಡಲು ಮೊಬೈಲ್ ಸಂಖ್ಯೆ 7760240537. ಮಡಿಕೇರಿಯ ಜಿಪಿ ಮೊಬೈಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಆಫರ್. ವಾಷಿಂಗ್ ಮಿಷಿನ್ ಗಳು 11,500 ರುಪೀಸ್ ಹಾಗೂ 24-inch ಸ್ಮಾರ್ಟ್ ಟಿವಿ 8,500 ರುಪೀಸ್ ನಿಂದ ಆರಂಭ. ನಮ್ಮಲ್ಲಿ ಪ್ರಖ್ಯಾತ ಬ್ರ್ಯಾಂಡ್ ಗಳಾದ IFB, LG, ವೋಲ್ಟಾಸ್, ಬಾಷ್ ಹಾಗೂ ಇಂಟೆಕ್ಸ್ ನ ಟಿವಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ವಾಟರ್ ಪ್ಯೂರಿಫೈಯರ್ ಮತ್ತು ಎಂಐನ ಮೊಬೈಲ್ ಆಕ್ಸೆಸರೀಸ್ ಮತ್ತು ಸ್ಮಾರ್ಟ್ ಟಿವಿಗಳು ಲಭ್ಯ. ಸುಜಾತ, ಪ್ರೆಸ್ಟೀಜ್, ಫಿಲಿಪ್ಸ್ ಬ್ರ್ಯಾಂಡ್ ನ ಹೋಮ್ ಅಪ್ಲಯನ್ಸಸ್ ಲಭ್ಯವಿದೆ. ಈ ಎಲ್ಲಾ ಪ್ರಾಡಕ್ಟ್ ಗಳು ಆಫರ್ ಪ್ರೈಸ್ ನಲ್ಲಿ. ಕೂಡಲೇ ಸಂಪರ್ಕಿಸಿ ಜಿಪಿ ಮೊಬೈಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಆಪೋಸಿಟ್ BSNL ಆಫೀಸ್, ಕೋಯನೂರ್ ರೋಡ್, ಮಡಿಕೇರಿ.
2: ಆಂತೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್. ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂತೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು.

0: ರೋಡ್ ಮಡಿಕೇರಿ.
1: ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್ ಮಂಗಳತ್ರ ಊಟೋಪಚಾರ ಆಳುಕಾಳು ಶಾಸ್ತ್ರ ಪದ್ಧತಿ ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್ ಬೈಪಾಸ್ ರೋಡ್ ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656 ಕಾಳಿಮಾಡ ಶರತ್ 8762050292.
2: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರಿಂದ. ಡಾಕ್ಟರ್, ಈಗಿನ ಟೈಮ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಫ್ಯಾಟಿ ಲಿವರ್ ಪ್ರಾಬ್ಲಮ್ ತುಂಬಾನೇ ಜಾಸ್ತಿ ಆಗಿದೆ, ಏನ್ ರೀಸನ್ ಇರಬಹುದು?
3: ಈ ಫ್ಯಾಟಿ ಲಿವರ್ ಗೆ ಮುಖ್ಯವಾದ ಕಾರಣಗಳಂತ ಹೇಳಿದ್ರೆ ನಮ್ಮ ಲಿವರ್ ಅಲ್ಲಿ ನಾರ್ಮಲ್ ಗಿಂತ ಜಾಸ್ತಿ ಫ್ಯಾಟ್ ಡೆಪಾಸಿಷನ್ ಆಗುವಂತದ್ದು. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಒಬೆಸಿಟಿ, ಇದಲ್ಲದೆ ಡಯಾಬಿಟಿಸ್ ಇರುವಂತದ್ದು, ಥೈರಾಯ್ಡ್ ಕಾಯಿಲೆ ಇರುವಂತದ್ದು, ಇದೆಲ್ಲ ಕಾರಣದಿಂದ ನಮ್ಮ ಲಿವರ್ ಅಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗಬಹುದು. ಆಲ್ಕೋಹಾಲ್ ತೆಗೆದುಕೊಳ್ಳುವರಲ್ಲಿ ಸಹ ಫ್ಯಾಟ್ ಡೆಪಾಸಿಷನ್ ಆಗಬಹುದು. ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ಡಿವೈಡ್ ಮಾಡ್ತೀವಿ. ಇದೊಂದು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ಲಿವರ್ ಅಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗ್ತಾ ಹೋದಾಗ ಲಿವರ್ ಡ್ಯಾಮೇಜ್ ಆಗುತ್ತೆ, ಲಿವರ್ ಗಟ್ಟಿ ಆಗುತ್ತೆ, ಮುಂದೆ ಹೋಗಿ ಇದು ಸಿರೋಸಿಸ್ ಅಂತ ಕಾಯಿಲೆಗೆ ಒಂದು ಟರ್ನ್ಔಟ್ ಆಗುತ್ತೆ. ಸಿರೋಸಿಸ್ ಆದ್ಮೇಲೆ ಕೆಲವೊಮ್ಮೆ ಲಿವರಿಗೆ ಸಂಬಂಧಪಟ್ಟಾಗ ಲಿವರ್ ಕ್ಯಾನ್ಸರ್ ಸಹ ಇಂಥವರಲ್ಲಿ ಬರಬಹುದು. ಆದ್ರಿಂದ ಇದನ್ನು ಮುಂಚಿತವಾಗಿ ಪತ್ತೆ ಹಚ್ಚೋದ್ರಿಂದ ಮೇಜರ್ ಕಾಯಿಲೆಗಳಾಗುವಂತದನ್ನು ತಪ್ಪಿಸಬಹುದು. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳಿದ್ರೆ ನಾವು ಹೆಚ್ಚಾಗಿ ಈ ಪ್ರೊಸೆಸ್ಡ್ ಫುಡ್ಗಳನ್ನು ಅವಾಯ್ಡ್ ಮಾಡಬೇಕು. ಎರಡನೇದಾಗಿ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಬೇಕು. ಇದನ್ನು ಲಿವರ್ ಅಲ್ಲಿರುವ ಫ್ಯಾಟ್ಸ್ ಕಡಿಮೆ ಆಗಿ ಫ್ಯಾಟಿ ಲಿವರ್ ಅನ್ನು ನಾವು ತಪ್ಪಿಸಬಹುದು.
0: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್, ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್ಸ್.
4: ಈಗ ಗಾಯಕಿ ಸುರೇಖಾ ಅವರ ಸ್ವರದಲ್ಲಿ ಚೆನ್ನವೀರ ಕಣವಿ ರಚಿತ ಒಂದು ಭಾವಗೀತೆ.

ಇದುವರೆಗೆ ಚನ್ನವೀರ ಕಣವಿ ರಚಿತ ಒಂದು ಭಾವಗೀತೆಯನ್ನು ಸುರೇಖಾ ಅವರ ಸ್ವರದಲ್ಲಿ ಕೇಳಿದರೆ. ಸಮಯ 7:34 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಕಷ್ಟದೊಳನ್ನವ ದುರಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
2: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಭಾರತ ಅಮೆರಿಕ ದೇಶಗಳು ಕಾರ್ಯತಂತ್ರದ ಪಾಲುದಾರಿಕೆಗಿಂತ ಹೆಚ್ಚಿನ ಸಾಧನೆ ಮಾಡಿವೆ, ಪ್ರಧಾನಿ ನರೇಂದ್ರ ಮೋದಿ. ಎಥನಾಲ್ ಹೊಸ ಪರಿಕಲ್ಪನೆಯಲ್ಲ, ಜೈವಿಕ ಇಂಧನ ಮಿಶ್ರಣ ಕಾರ್ಯತಂತ್ರದ ತಿದ್ದುಪಡಿಗೆ ಸರ್ಕಾರ ಬದ್ಧ, ಸಚಿವ ಹರ್ದೀಪ್ ಸಿಂಗ್ ಪುರಿ. ಇಂದಿನಿಂದ ಕತಾರ್, ಬಹ್ರೇನ್, ಕುವೈತ್ ಮತ್ತು ಒಮನ್ಗೆ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್ ಮೊರಾಕೋ. ಟಿ20 ಕ್ರಿಕೆಟ್, ಭಾರತ ವಿರುದ್ಧ ಇಂಗ್ಲೆಂಡ್ಗೆ 4 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಭಾರತ ಮತ್ತು ಅಮೆರಿಕ ದೇಶಗಳು ಕಾರ್ಯತಂತ್ರದ ಪಾಲುದಾರಿಕೆಗಿಂತ ಹೆಚ್ಚಿನ ಸಾಧನೆ ಮಾಡಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕದ ಜನರಿಗೆ ಅಮೆರಿಕದ 250ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಅವರು ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಇದು ಪ್ರಜಾಪ್ರಭುತ್ವದಲ್ಲಿ ಹಂಚಿಕೆಯ ಹಕ್ಕು, ಕಾನೂನಿನ ಆಳ್ವಿಕೆ ಮತ್ತು ಜನರ ಅಪರಿಮಿತ ಸಾಮರ್ಥ್ಯದಿಂದ ಬೆಂಬಲಿತವಾಗಿದೆ. ಮುಂದಿನ 250 ವರ್ಷಗಳು ಭಾರತ ಅಮೆರಿಕ ಪಾಲುದಾರಿಕೆಯನ್ನು ನೂತನ ಎತ್ತರಕ್ಕೆ ಕೊಂಡೊಯ್ಯುವಾಗ ಅಮೆರಿಕಕ್ಕೆ ಹೆಚ್ಚಿನ ಸಮೃದ್ಧಿ, ಶಾಂತಿ ಮತ್ತು ಪ್ರಗತಿಯನ್ನು ತರಲಿ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎಥನಾಲ್ ಹೊಸ ಪರಿಕಲ್ಪನೆಯಲ್ಲ, ಇದು 100 ಶತಮಾನಕ್ಕೂ ಹೆಚ್ಚು ಕಾಲದಿಂದ ಬಳಕೆಯಲ್ಲಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಖಾತೆ ಸಚಿವರಾದಂತಹ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ರಾಜಸ್ಥಾನದಲ್ಲಿ ಮಾತನಾಡಿದ ಹರ್ದೀಪ್ ಸಿಂಗ್ ಪುರಿ, ಸರ್ಕಾರದ ಜೈವಿಕ ಇಂಧನ ಮಿಶ್ರಣ ಕಾರ್ಯತಂತ್ರದ ಬಗ್ಗೆ ರಚನಾತ್ಮಕ ಟೀಕೆಗಳನ್ನು ಸರ್ಕಾರ ಸ್ವಾಗತಿಸುತ್ತದೆ, ಸಲಹೆಗಳನ್ನು ಸ್ವೀಕರಿಸಿ ಅಗತ್ಯ ತಿದ್ದುಪಡಿಗಳನ್ನು ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ. ಭಾರತದಲ್ಲಿ ಎಥನಾಲ್ ಮಿಶ್ರಣದ ಪರಿಕಲ್ಪನೆಯನ್ನು ಮೊದಲು ಹಿಂದಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಪ್ರಾರಂಭಿಸಲಾಯಿತು ಎಂದು ಅವರು ಹೇಳಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದಿನಿಂದ ಇದೇ 10ರವರೆಗೆ ಕತಾರ್, ಬಹ್ರೇನ್, ಕುವೈತ್ ಮತ್ತು ಒಮನ್ಗೆ ಭೇಟಿ ನೀಡಲಿದ್ದಾರೆ. ಪ್ರವಾಸದ ಸಂದರ್ಭದಲ್ಲಿ ಈ ದೇಶಗಳೊಂದಿಗೆ ಭಾರತದ ದ್ವಿಪಕ್ಷೀಯ ಸಂಬಂಧಗಳನ್ನು ವೃದ್ಧಿಸುವ ಮತ್ತು ಪ್ರಾದೇಶಿಕ ಬೆಳವಣಿಗೆಗಳು, ಪರಸ್ಪರ ಆಸಕ್ತಿಯ ವಿಷಯಗಳ ಕುರಿತು ವಿಚಾರ ವಿನಿಮಯಕ್ಕೆ ವೇದಿಕೆ ಸಜ್ಜಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಒಮನ್ಗೆ ಭೇಟಿ ನೀಡಿದ ನಂತರ ಡಾ ಎಸ್ ಜೈಶಂಕರ್ ಅವರು ಇದೇ 13ರಂದು ನ್ಯೂಯಾರ್ಕ್ಗೆ ತೆರಳಲಿದ್ದು 2028-29 ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅವಧಿ ಕುರಿತು ಭಾರತದ ನಿಲುವನ್ನು ಪ್ರತಿಪಾದಿಸಲಿದ್ದಾರೆ. ನಂತರ ಅವರು 3ನೇ ಭಾರತ ಯುರೋಪ್ ಒಕ್ಕೂಟದ ವ್ಯಾಪಾರ ಮತ್ತು ತಂತ್ರಜ್ಞಾನ ಮಂಡಳಿಯ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇದೇ 14 ಮತ್ತು 15ರಂದು ಬ್ರಸೆಲ್ಸ್ನಲ್ಲಿ ಯುರೋಪಿಯನ್ ಒಕ್ಕೂಟ ಮತ್ತು ಬೆಲ್ಜಿಯಂ ಸಹವರ್ತಿಗಳೊಂದಿಗೆ ಅವರು ಚರ್ಚೆ ನಡೆಸಲಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನ ಈ ತಿಂಗಳ 20ರಿಂದ ಆರಂಭಗೊಳ್ಳಲಿದ್ದು ಆಗಸ್ಟ್ 13ರವರೆಗೆ ಮುಂದುವರಿಯಲಿದೆ. ಸಂಸತ್ ಅಧಿವೇಶನವನ್ನು ಕರೆಯುವ ಸರ್ಕಾರದ ಪ್ರಸ್ತಾಪಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಅನುಮೋದನೆ ನೀಡಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಮುಂಬರುವ ಈ ಅಧಿವೇಶನ ರಾಷ್ಟೀಯ ಪ್ರಾಮುಖ್ಯತೆಯ ವಿವಿಧ ಪ್ರಮುಖ ವಿಷಯಗಳ ಕುರಿತು ಅರ್ಥಪೂರ್ಣ ಸಂವಾದ, ಸುದೀರ್ಘ ಚರ್ಚೆ ಹಾಗೂ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಸಂಸತ್ ಅಧಿವೇಶನ ಗಮನ ಹರಿಸಲಿದೆ ಎಂದು ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಂಬ ಧ್ಯೇಯ ವಾಕ್ಯದ ಅಡಿಯಲ್ಲಿ ನಡೆದಂತಹ ಸೋಮನಾಥ ಸ್ವಾಭಿಮಾನ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಯಾತ್ರಿಕರು ಜಮ್ಮು ಮತ್ತು ಕಾಶ್ಮೀರದ ನಡುವಿನ ತಾವಿ ರೈಲು ನಿಲ್ದಾಣಕ್ಕೆ ತಲುಪಿದ್ದಾರೆ. ಗುಜರಾತ್ನಿಂದ ಆರಂಭವಾದ 6 ದಿನಗಳ ಯಾತ್ರೆಯು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಜಮ್ಮು ಮತ್ತು ಕಾಶ್ಮೀರದ ಸಂಸ್ಕೃತಿ ಇಲಾಖೆ, ಜಮ್ಮು ಮತ್ತು ಕಾಶ್ಮೀರ ಕಲೆ, ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಸಹಯೋಗದೊಂದಿಗೆ ಆಯೋಜನೆ ಮಾಡಲಾಗಿದ್ದಂತಹ ಈ ಯಾತ್ರೆಯಲ್ಲಿ ಯಾತ್ರಿಕರಿಗೆ ಶ್ರೀ ಸೋಮನಾಥ ಮಹಾದೇವ ದೇಗುಲ ಮತ್ತು ಗುಜರಾತ್ನಾದ್ಯಂತ ಹಲವಾರು ಧಾರ್ಮಿಕ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ತಾಣಗಳನ್ನು ಭೇಟಿ ಮಾಡಲು ಅವಕಾಶ ಮಾಡಿಕೊಟ್ಟಿತು. ಯಾತ್ರಾರ್ಥಿಗಳು ಶಾಂತಿ, ಸಾಮರಸ್ಯ, ಸಮೃದ್ಧಿ, ರಾಷ್ಟೀಯ ಏಕತೆ ಮತ್ತು ದೇಶದ ಜನರ ಯೋಗಕ್ಷೇಮಕ್ಕಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಯಾತ್ರಿಕರನ್ನು ಹೊತ್ತಂತಹ ವಿಶೇಷ ರೈಲು ಅಹಮದಾಬಾದ್ನ ಸಬರ್ಮತಿ ರೈಲು ನಿಲ್ದಾಣದಿಂದ ತನ್ನ ಯಾತ್ರೆಯನ್ನು ಆರಂಭಿಸಿತು. ಈರುಳ್ಳಿ ಬೆಳೆಗಾರರ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1875 ರೂಪಾಯಿಗಳಿಂದ 2125 ರೂಪಾಯಿಗಳಿಗೆ ಹೆಚ್ಚಳ ಮಾಡಿದೆ. ಶೇಕಡ 13ರಷ್ಟು ದರ ಹೆಚ್ಚಳವಾದಂತಾಗಿದೆ. ಮಹಾರಾಷ್ಟ, ಮಧ್ಯಪ್ರದೇಶ ಮತ್ತು ಗುಜರಾತ್ನಲ್ಲಿ ಪ್ರಸ್ತುತ ಈರುಳ್ಳಿ ದಾಸ್ತಾನು ಸಮರ್ಪಕವಾಗಿದೆ. ಚಿಲ್ಲರೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆ ಪ್ರತಿ ಕೆಜಿಗೆ 31 ರೂಪಾಯಿ ನಿಗದಿ ಮಾಡಲಾಗಿದೆ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವೆನೆಜುವೆಲಾದಲ್ಲಿ ಕಳೆದ ವಾರ ಸಂಭವಿಸಿದ ಎರಡು ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 2954 ಏರಿಕೆಯಾಗಿದ್ದು 16,592 ಮಂದಿ ಗಾಯಗೊಂಡಿದ್ದಾರೆ ಎಂದು ಅಧ್ಯಕ್ಷ ಜಾರ್ಜ್ ರೋಡ್ರಿಗಸ್ ತಿಳಿಸಿದ್ದಾರೆ. ಅರಾಗುವಾ, ಮಿರಾಂಡಾ ಮತ್ತು ಲಾ ಗುಯಿರಾ ಮತ್ತು ಪಶ್ಚಿಮ ರಾಜ್ಯಗಳಾದಂತಹ ಕ್ಯಾರಬೋಬೊ, ಯಾರಾಕುಯ್ ಮತ್ತು ಫಾಲ್ಕನ್ನಲ್ಲಿ ಸಂಭವಿಸಿದಂತಹ ದುರಂತದಲ್ಲಿ 6,462 ಜನರನ್ನು ರಕ್ಷಿಸಲಾಗಿದೆ ಎಂದು ರೋಡ್ರಿಗಸ್ ತಿಳಿಸಿದ್ದಾರೆ. ಇಂಡೋನೇಷ್ಯಾಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯ ಹಿನ್ನೆಲೆಯಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆ ಖರೀದಿಗೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳು ನಡೆಯುತ್ತಿವೆ. ಇಂಡೋನೇಷ್ಯಾ ಕ್ಷಿಪಣಿ ಖರೀದಿಗೆ ತೋರಿರುವಂತಹ ಆಸಕ್ತಿಯ ಕುರಿತು ನಡೆಯುತ್ತಿರುವಂತಹ ಮಾತುಕತೆ ಅಂತಿಮ ಹಂತದಲ್ಲಿದ್ದು ಶೀಘ್ರದಲ್ಲೇ ಸ್ಪಷ್ಟ ಫಲಿತಾಂಶ ಹೊರಬರುವ ನಿರೀಕ್ಷೆ ಇದೆ ಎಂದು ಇಂಡೋನೇಷ್ಯಾದಲ್ಲಿರುವಂತಹ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ ತಿಳಿಸಿದ್ದಾರೆ. ಐಎಎನ್ಎಸ್ ಸುದ್ದಿಸಂಸ್ಥೆಗೆ ನೀಡಿದ ಸಂದರ್ಶನದಲ್ಲಿ ಅವರು ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆಗೆ ಸಂಬಂಧಿಸಿದಂತಹ ಮಾತುಕತೆಗಳು ಸಾಕಷ್ಟು ಪ್ರಗತಿ ಸಾಧಿಸಿದ್ದು ಶೀಘ್ರದಲ್ಲೇ ಅವು ಕಾರ್ಯರೂಪಕ್ಕೆ ಬರಲಿವೆ. ಭಾರತದಿಂದ ಇಂಡೋನೇಷ್ಯಾಕ್ಕೆ ರಕ್ಷಣಾ ಉಪಕರಣಗಳ ರಫ್ತು ಆರಂಭವಾಗುವ ವಿಶ್ವಾಸ ಇದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯ ಸಂದರ್ಭದಲ್ಲಿ ಈ ಸಂಬಂಧ ಕೆಲವು ಮಹತ್ವದ ಬೆಳವಣಿಗೆಗಳನ್ನು ನಿರೀಕ್ಷಿಸಲಾಗಿದೆ ಎಂದು ಸಂದೀಪ್ ಚಕ್ರವರ್ತಿ ಹೇಳಿದ್ದಾರೆ. ಫಿಲಡೆಲ್ಫಿಯಾದಲ್ಲಿ ನಡೆದಂತಹ ಫಿಫಾ ವಿಶ್ವಕಪ್ನಲ್ಲಿ 16 ಸುತ್ತಿನ ಪಂದ್ಯದಲ್ಲಿ ಪರಾಗ್ವೆ ವಿರುದ್ಧ 1-0 ಅಂತರದ ಜಯ ಸಾಧಿಸುವ ಮೂಲಕ ಫ್ರಾನ್ಸ್ ಕ್ವಾರ್ಟರ್ ಫೈನಲ್ಗೆ ದಾಪುಗಾಲಿಟ್ಟಿದೆ. 70 ನಿಮಿಷದಲ್ಲಿ ಫ್ರಾನ್ಸ್ ನಾಯಕ ಕೈಲಿಯನ್ ಎಂಬಾಪೆ ಪೆನಾಲ್ಟಿ ಸ್ಥಾನದಿಂದ ಪಂದ್ಯದ ಏಕೈಕ ಗೋಲನ್ನು ಗಳಿಸಿದರು. ಫ್ರಾನ್ಸ್ ಈಗ ಕ್ವಾರ್ಟರ್ ಫೈನಲ್ನಲ್ಲಿ ಮೊರಾಕೋವನ್ನು ಎದುರಿಸಲಿದೆ. ಇದಕ್ಕೂ ಮೊದಲು ಟೆಕ್ಸಾಸ್ನ ಹೂಸ್ಟನ್ನಲ್ಲಿ ನಡೆದಂತಹ ಪಂದ್ಯದಲ್ಲಿ ಕೆನಡಾ ವಿರುದ್ಧ ಮೊರಾಕೊ 3-0 ಅಂತರದ ಭರ್ಜರಿ ಜಯದೊಂದಿಗೆ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿತು. ಕ್ಯಾನ್ಸಾಸ್ ಸಿಟಿ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದಂತಹ ಅಂತಿಮ 32 ಸುತ್ತಿನ ಪಂದ್ಯದಲ್ಲಿ ಕೊಲಂಬಿಯಾ ಘಾನಾ ತಂಡದ ವಿರುದ್ಧ 1-0 ಗೋಲುಗಳ ಅಂತರದಿಂದ ಗೆದ್ದು 16 ಸುತ್ತಿನ ಸ್ಥಾನ ಪಡೆದುಕೊಂಡಿತು. ಕೊಲಂಬಿಯಾ ಈಗ ಕ್ವಾರ್ಟರ್ ಫೈನಲ್ಸ್ ಸ್ಥಾನಕ್ಕಾಗಿ ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಸ್ವಿಟ್ಜರ್ಲ್ಯಾಂಡ್ ತಂಡವನ್ನು ಎದುರಿಸಲಿದೆ. ಮತ್ತೊಂದು ರೋಮಾಂಚನಕಾರಿ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಗೆದ್ದ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಕೂಡ 16 ಸುತ್ತಿಗೆ ಮುನ್ನಡೆ ಪಡೆದಿದೆ. ಅರ್ಜೆಂಟೀನಾ ಮುಂದಿನ ಸುತ್ತಿನಲ್ಲಿ ಈಜಿಪ್ಟ್ ತಂಡವನ್ನು ಎದುರಿಸಲಿದೆ. ನಿಗದಿತ ಸಮಯ ಮತ್ತು ಹೆಚ್ಚುವರಿ ಸಮಯದ ನಂತರ 1-1 ಗೋಲುಗಳ ಅಂತರದಲ್ಲಿ ಡ್ರಾ ಆದ ನಂತರ ಪೆನಾಲ್ಟಿ ಶೂಟೌಟ್ನಲ್ಲಿ ಆಸ್ಟ್ರೇಲಿಯಾವನ್ನು 4-2 ಗೋಲುಗಳಿಂದ ಸೋಲಿಸಿದ ಅರ್ಜೆಂಟೀನಾ ಮತ್ತೊಮ್ಮೆ ಮಹತ್ವದ ಸಾಧನೆ ಮಾಡುವ ತವಕದಲ್ಲಿದೆ. ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ನಿನ್ನೆ ನಡೆದಂತಹ 2 T20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತವನ್ನು ಇಂಗ್ಲೆಂಡ್ 4 ಅಂತರದಿಂದ ಮಣಿಸಿದೆ. ಮೊದಲು ಬ್ಯಾಟ್ ಮಾಡಿದಂತಹ ಭಾರತ ತಂಡ ಇಂಗ್ಲೆಂಡ್ಗೆ 191 ರನ್ಗಳ ಗೆಲುವಿನ ಗುರಿಯನ್ನು ನೀಡಿತು. ಇದಕ್ಕೆ ಉತ್ತರವಾಗಿ ಇಂಗ್ಲೆಂಡ್ 19 ಓವರ್ಗಳಲ್ಲಿ 6 ಕಳೆದುಕೊಂಡು ಗೆಲುವಿನ ದಡ ಸೇರಿತು. ಮೊದಲು ಬ್ಯಾಟ್ ಮಾಡಿದಂತಹ ಭಾರತ ನಿಗದಿತ 20 ಓವರ್ಗಳಲ್ಲಿ 7 190 ರನ್ಗಳನ್ನು ಗಳಿಸಿತು. ಇಂಗ್ಲೆಂಡ್ನ ಜಾಕೋಬ್ ಬೆಥಲ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 T20 ಪಂದ್ಯ ಮಂಗಳವಾರ ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ನಡೆಯಲಿದೆ. ಇದಕ್ಕೂ ಮೊದಲು ವೈಭವ್ ಸೂರ್ಯವಂಶಿ ಅಂತಾರಾಷ್ಟೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಇತಿಹಾಸವನ್ನು ಸೃಷ್ಟಿಸಿದ್ದರು. ವೈಭವ್ 15 ಮತ್ತು 99 ದಿನಗಳಲ್ಲಿ ಚೊಚ್ಚಲ ಜಾಗತಿಕ ಕ್ರಿಕೆಟ್ ಲೋಕಕ್ಕೆ ಪ್ರವೇಶವನ್ನು ಪಡೆದಿದ್ದಾರೆ. 16 ಮತ್ತು 205 ದಿನಗಳಲ್ಲಿದ್ದಂತಹ ಅಂತಾರಾಷ್ಟೀಯ ಪಂದ್ಯವಾಡಿದ ಸಚಿನ್ ತೆಂಡೂಲ್ಕರ್ ಅವರ ದೀರ್ಘಕಾಲದ ದಾಖಲೆಯನ್ನು ಸೂರ್ಯವಂಶಿ ಹಿಂದಿಕ್ಕಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಅಮೆರಿಕ ದೇಶಗಳು ಕಾರ್ಯತಂತ್ರದ ಪಾಲುದಾರಿಕೆಗಿಂತ ಹೆಚ್ಚಿನ ಸಾಧನೆ ಮಾಡಿವೆ, ಪ್ರಧಾನಿ ನರೇಂದ್ರ ಮೋದಿ. ಎಥನಾಲ್ ಹೊಸ ಪರಿಕಲ್ಪನೆಯಲ್ಲ, ಜೈವಿಕ ಇಂಧನ ಮಿಶ್ರಣ ಕಾರ್ಯಕ್ರಮದ ತಿದ್ದುಪಡಿಗೆ ಸರ್ಕಾರ ಬದ್ಧ, ಸಚಿವ ಹರ್ದೀಪ್ ಸಿಂಗ್ ಪುರಿ. ಇಂದಿನಿಂದ ಕತಾರ್, ಬಹ್ರೇನ್, ಕುವೈತ್ ಮತ್ತು ಒಮನ್ಗೆ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್ ಮೊರಾಕೋ.

0: ಟಿ20 ಕ್ರಿಕೆಟ್ ಭಾರತ ವಿರುದ್ಧ ಇಂಗ್ಲೆಂಡ್ಗೆ 4 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45:50. ನಿಧನ ಸುದ್ದಿ. ಶ್ರೀಮಂಗಲ ಕುಮಟೂರು ಕಾರಣನ ಭುಜಂಗಡ ಮೇದಪ್ಪ ಹೆಂಗನಿನ ಅಂದು ಮರಣಪಟ್ಟಿದೆ. ಅಂಬದು ಬೈತ್ರ ಭುಜಂಗಡ ಮೇದಪ್ಪ ಹೆಂಗ ಆಕಿದ ಕಾರ್ಯ ಇಂದು ಪಲಕ 10 ಗಂಟೆಗೆ ಎಂಟ ಸ್ವಂತ ಮನೆಯಲ್ಲಿ ನಡಪ. ಬಿಟ್ಟಂಗಾಲ ಕಾರಣನ ಪೊನ್ನೀರ ವಾಸು ಉತ್ತಯ್ಯ ಹೆಂಗನಿನ ಅಂದು ಮರಣಪಟ್ಟಿದೆ. ಒಕ್ಕತ್ರ ದೇವತಕ್ಕ ಎಳು ದಮ್ಮದು ಬೈತ್ರ ಪೊನ್ನೀರ ವಾಸು ಉತ್ತಯ್ಯ ಹೆಂಗಡ ಆಕಿದ ಕಾರ್ಯ ಇಂದು ಮಜ್ಜನ 1 ಗಂಟೆಗೆ ಸ್ವಂತ ಮನೆಯಲ್ಲಿ ನಡಪ ಅಂದು ಒಕ್ಕಕಾರ ಅರಿಚಿಟ್ಟಿದೆ. ಪುರಂಪೇಟೆ ಕೃಷ್ಣನಗರ ನಿವಾಸಿ ದಿವಂಗತ ಅಡ್ಡಂಡ ಕಾಶಿ ಅವರ ಧರ್ಮಪತ್ನಿ ಕಾಮಿ ಕಾವೇರಮ್ಮ ಇಂದು ಬೆಳಿಗ್ಗೆ ನಿಧನರಾದರು. 92 ವರ್ಷ ಪ್ರಾಯದ ಕಾಮಿ ಕಾವೇರಮ್ಮ ತಾಮನೆ ಕೊಳ್ಳಿಮಾಡ ಅಯ್ಯಂಗಡ ಆಕಿರಿಕರ್ಯ ಮೃತರ ಪುತ್ರ ಜಾಲಿತಿಮಯ್ಯ ಅವರ ಮನೆಯಲ್ಲಿ ನಡೆಯಲಿದೆ.
2: ಭೀಮಾ ಫರ್ನಿಚರ್ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 50% ಡಿಸ್ಕೌಂಟ್ ನಿಮ್ಮದಾಗಿಸಿ. 0% ಡೌನ್ ಪೇಮೆಂಟ್ ಹಾಗೂ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಫರ್ನಿಚರ್ಗಳನ್ನು ಖರೀದಿಸುವ ಸುವರ್ಣಾವಕಾಶ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ. ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
3: ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
2: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
4: ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಆಫರ್. 50,000 ರೂಪಾಯಿ ಖರೀದಿಗೆ ಟೀ ಪಾಯ್ ಫ್ರೀ, 75,000 ರೂಪಾಯಿ ಖರೀದಿಗೆ 2-ಡೋರ್ ವಾಟ್ರೋ ಫ್ರೀ, 1,00,000 ರೂಪಾಯಿ ಖರೀದಿಗೆ 3-ಡೋರ್ ವಾಟ್ರೋ ಫ್ರೀ. ಪ್ರತಿ ಖರೀದಿಗೂ ಗಿಫ್ಟ್, ಸುಲಭ ಕಂತಿನ ಇಎಂಐ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್, ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ. ಕೂರ್ಗ್ ಪ್ಲೈಗೆ ಸ್ವಾಗತ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಅಂಡ್ ಕಮರ್ಷಿಯಲ್ ಪ್ಲೈವುಡ್, 25 ವರ್ಷ ಗ್ಯಾರಂಟಿಯೊಂದಿಗೆ ಎಲ್ಲಾ ವಿಧದ ಮರಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಲಾಗುವುದು. ಕೂರ್ಗ್ ಪ್ಲೈ, ವಿರಾಜಪೇಟೆ. ಕಾಲ್ 9444805739.
3: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
5: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
3: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
5: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
6: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
3: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
6: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್, 9606017186.
3: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಇಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
4: ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 25,000 ರೂಪಾಯಿಯ ಖರೀದಿಗೆ ಸ್ವಿಂಗ್ ಫ್ರೀ, 55,000 ರೂಪಾಯಿಯ ಖರೀದಿಗೆ 2-ಡೋರ್ ವಾಟ್ರೋ ಫ್ರೀ, 85,000 ರೂಪಾಯಿ ಖರೀದಿಗೆ 20,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್, ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಏನಿದೆ ಅಂತದ್ದು?
4: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
4: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.

0: ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
0: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
0: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
0: 9900 1282
1: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಆಕಾಶವಾಣಿ ಮಡಿಕೇರಿ, ಸುದ್ದಿ ಸಮಾಚಾರ. ಪ್ರಾಯೋಜಕರು
1: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
4: ಸುದ್ದಿ ಸಮಾಚಾರ ಓದಿಯಂಡುಳ್ಳ ಬಟ್ಟಿರ ಪುಷ್ಪ ರಾಜಪ್ಪ. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆರ ಮಹಿಳಾ ಮತ್ತು ಮಕ್ಕಳ ವಿಭಾಗದರ ಪಕ್ಕ ಪುದಿಯದಾಯಿತು ಶುರು ಮಾಡಿನ ಆಧುನಿಕ ಪಾಕಶಾಲಾ ಅಡಿಗೆ ಮನೆನ ಜಿಲ್ಲೆರ ಶಾಸಕಂಗಳನ್ನ ಅಜ್ಜಿಕುಟ್ಟಿರ ಪೊನ್ನಣ್ಣಪಿಞ್ಞ ಡಾಕ್ಟರ್ ಮಂತರ್ಗೌಡ ನಿನ್ನಂದು ಉದ್ಘಾಟನೆ ಮಾಡಿಚಿ. ಕನಪಟ್ಟವು ಹಾಜರಿಂಜ ಸಭೆಯಲ್ಲೂ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಶಾಸಕ ಪೊನ್ನಣ್ಣವು ತಕ್ಕಬಾಕ ನಡೆತಿಚಿ. ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಪಿಂಜ ನಿನ್ನಂದು ಜಿಲ್ಲಾಸ್ಪತ್ರೆ ದಾಸವಾಳ ಪಕ್ಕತ್ರುಳ ಉದ್ಯಾನವನ ಆರ್ಟಿಒ ಕಚೇರಿ ವೈದ್ಯಕೀಯ ಕಾಲೇಜು ಪಿಂಜ ವಿದ್ಯಾರ್ಥಿ ನಿಲಯಕ್ಕೆ ಖುದ್ದು ಪೋಯಿತು ಪರಿಶೀಲನೆ ಮಾಡಿತು. ಜಿಲ್ಲಾಸ್ಪತ್ರೆರ ಶೌಚಾಲಯ, ಮದ್ದು ಮರತರ ವ್ಯವಸ್ಥೆ, ಊಟೋಪಚಾರ, ಮನಾರ ಕೂಡ್ನನಿಕೆ ಒಳ ಪಿಂಜ ಪೊರ ರೋಗಿಗಳೊಂದು ಮಾಹಿತಿ ಪಡೆದಂಡಿತು. ಶುದ್ಧ ಕುಡಿಪ ನೀರು, ಬಿಸಿ ನೀರು, ಆಸ್ಪತ್ರೆಯಲ್ಲಿ ಕೊಡಪ ಪಿಲ್ಸ್ ಮದ್ದು, ಕಡಿಕೆ, ಬೆಡ್ಶೀಟ್ರ ಮನಾರ ಎಲ್ಲಾಂಡ ಮೀದ ರೋಗಿಗಳೊಂದು ಕಟ್ಟರಂಜಂಡು ವೈದ್ಯಂಗ ಹಾಜರಾತಿ ಪುಸ್ತಕತ್ತು ಸೈನ್ ಮಾಡತನ ನೋಟಿತು ಬೇರಪಟ್ಟತು. ಮನಾರಕ್ಕೆ ಒತ್ತು ಕೊಡಪನಿಕೆಯು ಸಾರ್ವಜನಿಕಗೊಂಡು ಏದೇ ತರತರ ಪುಕಾರ್ ಬರತನಿಕೆ ಕರ್ತವ್ಯ ನೀಸೊಂಡೊಂದು ಸಿಬ್ಬಂದಿಯಕ್ಕೆ ಆದೇಶ ಮಾಡಿಚಿ. ನಗರತ್ರ ದಾಸವಾಳ ರಸ್ತೆಯಲ್ಲುಳ್ಳ ಉದ್ಯಾನವನಕ್ಕೆ ಪೋಯಿತು ಪೋನ ನ್ಯಾಯಮೂರ್ತಿ. ಅಲ್ಲಲ್ಲಿ ಕಂಚಿ ತಿಂಜ ವೈದ್ಯಕೀಯ ತ್ಯಾಜ್ಯ, ಆನ ಕಂಚೆಂಡ ಮೀದ ಕಡಪತ್ರ ಕ್ರಮ, ಪಾರ್ಕಿಂಗ್ ವ್ಯವಸ್ಥೆ ಮೀದ ಬೇರ ಪರಂದತ್ತು. ಆ ಮಕ್ಕಳ ಹಾಸ್ಟೆಲ್ಗೆ ಪೋನ ನ್ಯಾಯಮೂರ್ತಿ ಫಣೀಂದ್ರವು ಮಕ್ಕಕ್ಕೆ ನೀರ ವ್ಯವಸ್ಥೆ, ಬಟ್ಟೆ ಒಣಕೋಕುಳ್ಳ ಜಾಗ, ಗ್ರಂಥಾಲಯ, ಕಳಿಪರಂಬು ಎಲ್ಲಾನ ನೋಟಿತು ಮಕ್ಕಳ ಬೋಡಿಕೆನ ಪೂರೈಚಿಡುವನಿಕೆ ನಿರ್ದೇಶನ ಮಾಡಿಚಿ. ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಮಂತ್ರಿ ಯುಟಿ ಖಾದರ್ ಇಂದು ಜಿಲ್ಲೆಗೆ ಬಪ್ಪ. 24 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆತುವ ಅಂದು ಮಂತ್ರಿರ ಆಪ್ತ ಕಾರ್ಯದರ್ಶಿ ಮಹೇಶ್ ಕರ್ಜಗಿ ಅರ್ಚಿಟಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಪಿಂಜ ಸಮಾಜ ಕಲ್ಯಾಣ ಇಲಾಖೆರ ಆದನೆಯಲ್ಲಿ ಇದೇ ತಿಂಗ ಆರಂಗ್ ನಾಳೆ ತಿಂಗಳ ಚಪೊಲಕ 10:30 ಗಂಟೆಗೆ ಪಚ್ಚೆ ಕ್ರಾಂತಿರ ಹರಿಕಾರ ಬಾಬು ಜಗಜೀವನ್ ರಾಮ್ ಅಯ್ಯಂಡ ನಾಪದನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಮಡಿಕೇರಿಯಲ್ಲುಳ್ಳ ತಾಲೂಕ್ ಪಂಚಾಯತ್ ಸಭಾಬಾಡೆಯಲ್ಲಿ ನಡಪ ಅಂದು ಜಿಲ್ಲಾಧಿಕಾರಿ SJ ಸೋಮಶೇಖರ್ ಅರ್ಚಿಟಿತು. ಕಾಲೋದರನಿಕೆ ಈ ಆಂಡು 2026-27 ಸಾಲಕ್ಕೆ ಮೀನುಗಾರಿಕೆ ಇಲಾಖೆ ಸರ್ಕಾರ ನಿರ್ಕ ಮಾಡಿನ ಪೋಲೆ ಮೀನು ಮರಿನ ವಿತರಣೆ ಮಾಡುವ ಇರಾದೆ ಉಳ್ಳವು ತಾಲೂಕರ ಮೀನುಗಾರಿಕೆ ಸಹಾಯಕ ಕೃಷಿ ನಿರ್ದೇಶಕಂಗಡ ಕಚೇರಿಯಲ್ಲಿ ಬೋಡಿಕೆ ಪಟ್ಟಿನ ನೋಂದಣಿ ಮಾಡಿಯೋಲೊಂದು ಇಲಾಖೆರ ಉಪನಿರ್ದೇಶಕಂಗ ಅರಚಿಟಿತು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಆದನೆಯಲ್ಲೂ ಇದೇ ತಿಂಗ ಅಟ್ಟಂಗ ಪೊಲಕ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ತಾನೆ ಜಿಲ್ಲರ ಬೋರೆ ಬೋರೆ ಸಂಸ್ಥೆಯಲ್ಲಿ ಖಾಲಿ ಉಳ್ಳ ಚಾಕ್ರಿಕ್ ನೇರ ನೇಮಕಾತಿರ ಮೂಲಕ ಆಯ್ಕೆ ಮಾಡುವ. SSLC, PUC, ಡಿಗ್ರಿ, PG ಪದವಿ ಪಡೆದವು ಕರ್ಟನತ ಮೂಲ ದಾಖಲಾತಿ ಎಡ್ತಂಡು ವಿರಾಜಪೇಟೆಯಲ್ಲುಳ್ಳ ನೆಕ್ಸಾ ಸಂಸ್ಥೆಯಲ್ಲಿ ಹಾಜರಾಲೊಂದು ಜಿಲ್ಲಾ ಉದ್ಯೋಗಾಧಿಕಾರಿ ಅರ್ಚಿಟಿತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಪುದಿಯ ಕಾರ್ಯಯೋಜನೆ ಕೊಡವ ಪುಸ್ತಕ ಪತ್ತಾಯ 12ನೇ ಕಾರ್ಯಕ್ರಮ ಇದೇ ತಿಂಗ ಅಟ್ಟಂಗ 14 ಪೊಲಕ 11 ಗಂಟೆಗೆ ಪೊನ್ನಂಪೇಟೆರ ಕುಗ್ಗಟ್ಟುನಾಡು ಹಿರಿಯ ನಾಗರಿಕ ವೇದಿಕೆರ ಕಚೇರಿಯಲ್ಲಿ ನಡಪ. ಅಕಾಡೆಮಿರ ಅಧ್ಯಕ್ಷ ಅಜ್ಜಿನಿಕಂಡ ಮಹೇಶ್ ನಾಚಯ್ಯ ಇಂಡ ಅಧ್ಯಕ್ಷತೆಯಲ್ಲಿ ನಡಪ ಈ ಕಾರ್ಯಕ್ರಮದ್ದು ವೇದಿಕೆರ ಸ್ಥಾಪಕ ಕಾರ್ಯದರ್ಶಿ ಕಾಟಿಮಡ ಜಿಮ್ಮಿ ಅಣ್ಣಯ್ಯ ಮುಖ್ಯ ಬಿಂದುವಾಯಿತು ಕೂಡಿಯಾಡುವ. ವೇದಿಕೆರ ಆದನೆಯಲ್ಲಿ ಅಕಾಡೆಮಿರ ಸದಸ್ಯಂಕು ವಿಶೇಷ ತೊಮ್ಮಾನ ಕಾರ್ಯಕ್ರಮನ ಏರ್ಪಾಡು ಮಾಡಿತು. ಕುಗ್ಗಟ್ಟುನಾಡು ಹಿರಿಯ ನಾಗರಿಕ ವೇದಿಕೆರ ಅಧ್ಯಕ್ಷ ಕೊಟ್ಟುಕತ್ತಿರ ಪಿ ಸೋಮಣ್ಣ, ನಿವೃತ್ತ ಮುಖ್ಯೋಪಾಧ್ಯಾಯ ಚಿರಿಯಪ್ಪಂಡ ರುಕ್ಮಿಣಿ ನಾಣಯ್ಯ ಹಾಜರಿಪ್ಪ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಪಿಂಜ ನಾಪೋಕ್ಲು ಕೊಡವ ಸಮಾಜತ್ರ ಕೂಟಾದ ನೆಲೆ ಬಪ್ಪ ತಿಂಗ August 24-25 ಮಕ್ಕಳ ನಮ್ಮೆ ನಡೆತುವಕ್ಕೆ ತೀರ್ಮಾನ ಮಾಡಿತು. ವಿಶೇಷವಾಯಿತು ಕೊಡವ ಸಂಸ್ಕೃತಿ ಪಿಂಜ ಪಾಜನೆ ಪಾಲನೆ ಮಾಡುವ ಎಲ್ಲ ಜನಾಂಗಕಾರ ಕೂಡಿಯಂಡು ನಮ್ಮೆ ಕೈಪದುಂಡು. ಎಲ್ಲ ಕೊಡವ ಸಮಾಜ ಸಂಘ ಸಂಸ್ಥೆ ಕೊಡವ ಭಾಷಿಕ ಸಮಾಜಕಾರ ಮಕ್ಕಳ ಸಾಂಸ್ಕೃತಿಕ ತಂಡದ ಕೂಡಿಯಾಡಲು ಇಲ್ಲಿ ಬಾಳು

0: പാട്ട്, ഉമ്മത്താട്ട്, ബൊളക്കാട്ട്, കോലാട്ട്, കത്തിയാട്ട്, കപ്പയാട്ട്, താലിപ്പാട്ട്, പരിയക്കളി, സംബന്ധാടുക്കോ, കൊടവാപ്പാട്ടുക്ക് ഭരതനാട്യമാടോക്കോ അവകാശമുണ്ട്. മക്കട നമ്മേറ ആദ്യത്തെ നാള് എല്ലാ ജനാംഗത്ര സമാജത്ര അധ്യക്ഷങ്ങള മുഖ്യ ബന്ധുവായിട്ട് കാക്കിക്കൂട്ടോ. നാടുക്ക് കേളിങ്കീർത്തി കൊണ്ടുവന്ന ആ മക്ക പൊമ്മക്കളെ കാക്കിയുണ്ട്. അന്തോടെ നമ്മ കൈപ്പനിക്ക് തീരുമാനമാടുന്ന സഭയില് നാപ്പോക്കിൽ കൊടവ സമാജത്ര പദാധികാരിയ അക്കാഡമിയുടെ പദാധികാരികളും ഹാജരിന്ത്. ഇതേ തിങ്ക 12 രാജ്യയുടെ രാഷ്ട്രീയ ലോക അദാലത്ത് നടപ്പ. സാർവജനിക ന്യായാലയത്ത് ബാക്കിയുള്ള പ്രകരണ പിന്നെ വ്യാജ്യപൂർവ പ്രകരണത്തിന രാജി തീരുമാനം മാടിയോലു. ഏറെ വിവർക്ക് ജില്ലാ കാനൂനു സേവകള പ്രാധികാര പിന്നെ താലൂക്ക് കാനൂനു സേവാ സമിതിന സമ്പർക്ക മാടിത്ത് മാഹിതി പടന്തോലു. ഇല്ലിക്ക് സുദ്ദി സമാചാര തീന്നത്ത്.
1: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್ ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಮುಳಿಯ ಸಿಲ್ವೇರಿಯಾ ಮಡಿಕೇರಿ ಗೋಣಿಗುಪ್ಪಲು ಸೋಮವಾರಪೇಟೆ ಪುತ್ತೂರು ಬೆಳ್ತಂಗಡಿ ನೆಲ್ಯಾಡಿ ಬೆಂಗಳೂರು
3: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್ ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್ ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ ಆಕರ್ಷಕ ಡಿಸ್ಕೌಂಟ್ಗಳು ಬಹುಮಾನಗಳು ಕೂಡ ಲಭ್ಯ ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ ಕೂರ್ಗ್ ಹೈಲೈಟ್ ಫರ್ನಿಚರ್ ಗೋಣಿಕೊಪ್ಪಲ್ ರೋಡ್ ವಿರಾಜಪೇಟೆ ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ ತಲಶ್ಶೇರಿ ಕಣ್ಣೂರ್ ಪಯ್ಯನೂರ್ ಶ್ರೀಕಂಠಪುರಂ ಸುಲ್ತಾನ್ ಬತ್ತೇರಿ ಮಾನಂದವಾಡಿ ತಳಿಪರಂಬ
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು ಎಲ್ಲಿಂದ ಪರ್ಚೇಸ್ ಮಾಡೋಣ
5: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ ಅದಲ್ಲದೆ ಮಾರ್ಬಲ್ಸ್ ಗ್ರಾನೈಟ್ ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ
4: ರೀನಾ ಟೈಲ್ ಗ್ಯಾಲರಿ ಉಳಿಕಲ್ ರೋಡ್ ಇರಿಟ್ಟಿ ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ P2 ಎಲೆಕ್ಟ್ರಾನಿಕ್ಸ್ ಗೋಣಿಕೊಪ್ಪ
3: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ
5: ನಾನು ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ
4: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ ಅದ್ವೈತ್ ಹ್ಯುಂಡೈ ಮಡಿಕೇರಿ ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ
6: ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಬೈಪಾಸ್ ರೋಡ್ ಗುಣಿಗುಪ್ಪಲು ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್ ಹಸ್ಕೋವರ್ಣ ಇಮಾಸ್ ವಿರಾಟ್ ಸ್ಟಿಲ್ ಚೈನ್ಸಾ ಡಿಜಿಟಲ್ ತೂಕದ ಯಂತ್ರ ಎಸ್ಪಿ ಬ್ಯಾಟರಿ ಸ್ಪ್ರೇಯರ್ ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು ಕೀಟನಾಶಕಗಳು ಸ್ಕಿಪ್ಪರ್ ಹಾಗೂ ಜೆಟ್ಸ್ 3 KV 100 KV ವರೆಗಿನ ಜನರೇಟರ್ ಗಳು ಆಯಿಲ್ ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ ವುಡ್ ಚಿಪ್ಪರ್ ಬ್ಲೋವರ್ ಕಾಫಿ ಹಲ್ಲರ್ ಮಷೀನ್ ಮಾಯಿಸ್ಚರ್ ಮೀಟರ್ ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875 ಮೊಬೈಲ್ 9108752744 ಅಥವಾ 9448448744
7: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್ ಕುಶಾಲ್ ನಗರ್ ಕೋಣಿಕೊಪ್ಪಲು ಪೆರಿಯಾಪಟ್ಟಣ

0: ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ ಒ.
1: ನಿನ್ನೆ ಹೇಳಿದ ಚುನಾವಣಾ ಅಧ್ಯಯನದಲ್ಲಿ ಭವಿಷ್ಯದಲ್ಲಿ ಈ ಕೇಂದ್ರಗಳ ರಾಜಕೀಯ ಔಚಿತ್ಯದ ಬಗ್ಗೆ ಕೇಳಿದ ಪ್ರಶ್ನೆಗೆ ಪಕ್ಷಗಳು ಭವಿಷ್ಯದಲ್ಲಿ ಆಕಾಶವಾಣಿಗೆ ರಾಜಕೀಯ ಕ್ಷೇತ್ರದಲ್ಲಿ ಮಹತ್ವ ಸಿಗಲಾರದು ಎಂದು ಹೇಳಿದ್ದರೂ ಸ್ಥಾನಿಕ ಕೇಂದ್ರಗಳಿಗೆ ಮಹತ್ವ ಸಿಗಬಹುದಾದ ಸಾಧ್ಯತೆಗಳನ್ನು ಅಲ್ಲಗಳೆದಿರಲಿಲ್ಲ. ಮುದ್ರಣ ಮಾಧ್ಯಮ ಹಾಗೂ ದೂರದರ್ಶನವನ್ನು ಅವು ಭವಿಷ್ಯದ ಮಾಧ್ಯಮಗಳಾಗಿ ಒಪ್ಪಿಕೊಂಡಿದ್ದವು. ಅಲ್ಲದೆ ಹೆಚ್ಚುತ್ತಿರುವ ಸ್ಪರ್ಧೆಯನ್ನು ಎದುರಿಸಲು ಆಕಾಶವಾಣಿ ತನ್ನ ಕಾರ್ಯಕ್ರಮಗಳ ರೂಪುರೇಷೆಗಳನ್ನು ಬದಲಿಸಿಕೊಳ್ಳಬೇಕೆಂದು ಆಗ ಹೇಳಿದ್ದರು. ಉಳಿದ ಎಲ್ಲ ಮಾಧ್ಯಮಗಳಿಗಿಂತ ರೇಡಿಯೋಕ್ಕೆ ಅತ್ಯಲ್ಪ ಮಹತ್ವ ದೊರೆತದ್ದು ಆಗ ಚಿಂತಿಸಬೇಕಾದ ವಿಷಯವಾಗಿತ್ತು. ಏಕೆಂದರೆ ಆಕಾಶವಾಣಿ ಹಿಂದಿನ 3 ದಶಕಗಳಿಂದಲೂ ಅತಿ ಜನಪ್ರಿಯ ಮಾಧ್ಯಮವಾಗಿ ಆಗ ಮೆರೆದಿತ್ತು. ದೂರದರ್ಶನ ಬಂದ ನಂತರವೂ ಭಾರತದ ಹಳ್ಳಿಗಾಡಿನಲ್ಲಿ ಚಿಕ್ಕ ಹಾಗೂ ಮಧ್ಯಮ ಪಟ್ಟಣಗಳಲ್ಲಿ ಆಕಾಶವಾಣಿ ಜನರ ನೆಚ್ಚಿನ ಮಾಧ್ಯಮವಾಗಿಯೇ ಉಳಿದಿತ್ತು. ಆದರೆ ಆಕಾಶವಾಣಿಯಲ್ಲಿ ಮಾಹಿತಿ ಮಾತ್ರ ಪ್ರಸಾರವಾಗುತ್ತಿದ್ದು ಅದರ ವಿಮರ್ಶಾತ್ಮಕ ಹಾಗೂ ಬೇರೆ ಬೇರೆ ಆಯಾಮಗಳನ್ನು ಪರಿಚಯಿಸುವ ಕಾರ್ಯಕ್ರಮಗಳು ಪ್ರಸಾರವಾಗದೇ ಇರುವುದು ಬಹುಶಃ ರಾಜಕಾರಣಿಗಳು ಅದನ್ನು ಭವಿಷ್ಯದ ಮಾಧ್ಯಮವಾಗಿ ಕಾಣದಿರಲು ಕಾರಣವಿರಬಹುದು. ದೂರದರ್ಶನದ ಗ್ಲಾಮರ್ ರೇಡಿಯೋಕ್ಕೆ ಇಲ್ಲದಿರುವುದು ಇದಕ್ಕೆ ಪುಷ್ಟಿದಾಯಕವಾದದ್ದು ಎಂದು ಈ ಅಧ್ಯಯನ ಹೇಳುತ್ತದೆ. ಈ ಅಧ್ಯಯನ ಆಂಧ್ರಪ್ರದೇಶಕ್ಕೆ ಸೀಮಿತವಾಗಿದ್ದು 100 ರಾಜಕಾರಣಿಗಳ ಅಭಿಪ್ರಾಯವಾಗಿದ್ದರಿಂದ ಅದನ್ನು ರಾಷ್ಟ್ರವ್ಯಾಪಿಯಾಗಿ ಅನ್ವಯಿಸುವುದು ಸಲ್ಲದು. ಆದರೂ ಈ ಅಧ್ಯಯನದಲ್ಲಿ ಆಕಾಶವಾಣಿಯ ಭವಿಷ್ಯದ ಬಗ್ಗೆ ರಾಜಕಾರಣಿಗಳು ವ್ಯಕ್ತಪಡಿಸಿದ ಅಭಿಪ್ರಾಯ ಚಿಂತನಯೋಗ್ಯ. ಈ ಅಧ್ಯಯನ 1990ರಲ್ಲಿ ನಡೆದಿದ್ದು ಆ ನಂತರದ ವರ್ಷಗಳಲ್ಲಿ ಮಾಧ್ಯಮದಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ. ಖಾಸಗಿಯಾಗಿ ಅನೇಕ ರೇಡಿಯೋ ಹಾಗೂ ದೂರದರ್ಶನ ವಾಹಿನಿಗಳು ಚಾಲ್ತಿಯಲ್ಲಿವೆ. ಇವುಗಳಲ್ಲಿ ದೂರದರ್ಶನ ವಾಹಿನಿಗಳು ಮನರಂಜನೆ ಹಾಗೂ ಸುದ್ದಿಗೆ ಮಾತ್ರ ಒತ್ತು ಕೊಡುತ್ತವೆ. ಮಾಹಿತಿ ಎಂದರೆ ರಾಜಕೀಯ ಸುದ್ದಿ ಮಾತ್ರ ಎಂದು ಬಿಂಬಿಸುತ್ತಿರುವ ಈ ಮಾಧ್ಯಮಗಳು ದೇಶದ ಸಾಮಾಜಿಕ ಆರ್ಥಿಕ ಪ್ರಗತಿಯತ್ತ ನಿರ್ಲಕ್ಷ್ಯವನ್ನೇ ತಾಳಿವೆ ಎಂದರು ತಪ್ಪಾಗಲಾರದು. ಇನ್ನು ಖಾಸಗಿ ರೇಡಿಯೋ ವಾಹಿನಿಗಳು ಯುವಜನತೆಯನ್ನು ಮಾತ್ರ ದೃಷ್ಟಿಯಲ್ಲಿಟ್ಟುಕೊಂಡು ಪ್ರೇಮ ಪ್ರೀತಿ ಮುಂತಾದ ವಿಷಯಗಳನ್ನೇ ಮುಖ್ಯ ಭೂಮಿಕೆಯಲ್ಲಿಟ್ಟುಕೊಂಡು ಮಧ್ಯ ಮಧ್ಯ ಅಂತರ್ಜಾಲ ಅಥವಾ ಪತ್ರಿಕೆಗಳಿಂದ ಹೆಕ್ಕಿ ತೆಗೆದ ಸಣ್ಣ ಸಣ್ಣ ಟಿಪ್ಸ್ಗಳನ್ನೇ ಮಾಹಿತಿ ಎಂದು ಬಿಂಬಿಸುತ್ತಿವೆ. ಈ ವಾಹಿನಿಗಳ ಮಟ್ಟಿಗೆ ಇದೇ ಇನ್ಫೋಟೈನ್ಮೆಂಟ್. ಇದನ್ನೇ ಕೇಳುತ್ತಾ ಇದೇ ರೇಡಿಯೋದ ಕಾರ್ಯವೈಖರಿ ಎಂದು ನಂಬಿದ್ದ ಯುವಜನತೆಗೆ ಆಕಾಶವಾಣಿಯಂತಹ ಗಾತ್ರ ಹಾಗೂ ಸೇವೆಯಲ್ಲಿ ಬೃಹತ್ ಆಗಿರುವ ಸಂಸ್ಥೆಯೊಂದಿರುವುದರ ಬಗ್ಗೆ ಅರಿವು ಕಡಿಮೆ ಇರುವುದು ಗಮನಾರ್ಹ. ಆಕಾಶವಾಣಿಯ ಮೂಲಕ ಸ್ಥಾನೀಯ ಪ್ರತಿಭೆಗಳಿಗೆ ಅವಕಾಶ ಸಿಗಬೇಕೆಂಬ ಘನ ಉದ್ದೇಶದಿಂದ ಸ್ಥಾನಿಕ ಕೇಂದ್ರಗಳು 1990ರ ನಂತರ ಭಾರತದಲ್ಲಿ ಹೆಚ್ಚು ಬೆಳವಣಿಗೆಯನ್ನು ಕಂಡವು. 1990ರ ನಂತರ ದೇಶದಾದ್ಯಂತ ಎಫ್ಎಂ ಕೇಂದ್ರಗಳನ್ನು ಕೇಂದ್ರ ಸರ್ಕಾರ ಈ ಕಾರಣಗಳಿಂದಲೇ ಆರಂಭ ಮಾಡಿತು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ pexcobLR@gmail.com pexbLR@gmail.com ಇಮೇಲ್ ವಿಳಾಸಕ್ಕೂ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ.
0: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಡಿಕೇರಿ.
3: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರಿಂದ. ಡಾಕ್ಟರ್, ಈಗಿನ ಟೈಮಲ್ಲಿ ಅಬ್ಸರ್ವ್ ಮಾಡಿದ್ರೆ ಫ್ಯಾಟಿ ಲಿವರ್ ಪ್ರಾಬ್ಲಮ್ ತುಂಬಾನೇ ಜಾಸ್ತಿ ಆಗಿದೆ, ಏನ್ ರೀಸನ್ ಇರಬಹುದು?
4: ಈ ಫ್ಯಾಟಿ ಲಿವರ್ ಗೆ ಕೀವಾದ ಕಾರಣಗಳಂತ ಹೇಳಿದ್ರೆ ನಮ್ಮ ಲಿವರ್ ಅಲ್ಲಿ ನಾರ್ಮಲ್ ಗಿಂತ ಜಾಸ್ತಿ ಫ್ಯಾಟ್ ಡೆಪಾಸಿಷನ್ ಆಗುವಂತದ್ದು. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಒಬೆಸಿಟಿ, ಇದಲ್ಲದೆ ಡಯಾಬಿಟಿಸ್ ಇರುವಂತದ್ದು, ಥೈರಾಯ್ಡ್ ಕಾಯಿಲೆ ಇರುವಂತದ್ದು, ಇದೆಲ್ಲ ಕಾರಣದಿಂದ ನಮ್ಮ ಲಿವರ್ ಅಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗಬಹುದು. ಆಲ್ಕೋಹಾಲ್ ತೆಗೆದುಕೊಳ್ಳುವಲ್ಲಿ ಸಹ ಫ್ಯಾಟ್ ಡೆಪಾಸಿಷನ್ ಆಗಬಹುದು. ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ಡಿವೈಡ್ ಮಾಡ್ತೀವಿ. ಇದೊಂದು ಸೈಲೆಂಟ್ ಕಿಲ್ಲರ್

0: ಅಂತ ಹೇಳ್ತೀವಿ. ಲಿವರ್ ಅಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗ್ತಾ ಹೋದಾಗ ಲಿವರ್ ಡ್ಯಾಮೇಜ್ ಆಗುತ್ತೆ, ಲಿವರ್ ಗಟ್ಟಿ ಆಗುತ್ತೆ, ಮುಂದೆ ಹೋಗಿ ಇದು ಸಿರೋಸಿಸ್ ಅಂತ ಕಾಯಿಲೆಗೆ ಒಂದು ಟರ್ನ್ಔಟ್ ಆಗುತ್ತೆ. ಸಿರೋಸಿಸ್ ಆದ್ಮೇಲೆ ಕೆಲವೊಮ್ಮೆ ಲಿವರಿಗೆ ಸಂಬಂಧಪಟ್ಟಾಗ ಲಿವರ್ ಕ್ಯಾನ್ಸರ್ ಸಹ ಇಂಥವರಲ್ಲಿ ಬರಬಹುದು. ಆದ್ರಿಂದ ಇದನ್ನು ಮುಂಚಿತವಾಗಿ ಪತ್ತೆ ಹಚ್ಚೋದ್ರಿಂದ ಮೇಜರ್ ಕಾಯಿಲೆಗಳಾಗುವಂತದ್ದು ತಪ್ಪಿಸಬಹುದು. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳಿದ್ರೆ ನಾವು ಹೆಚ್ಚಾಗಿ ಈ ಪ್ರೊಸೆಸ್ಡ್ ಫುಡ್ಗಳನ್ನು ಅವಾಯ್ಡ್ ಮಾಡಬೇಕು. ಎರಡನೇದಾಗಿ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಬೇಕು. ಇದನ್ನು ಲಿವರ್ ಅಲ್ಲಿರೋ ಫ್ಯಾಟ್ಸ್ ಕಡಿಮೆ ಆಗಿ ಫ್ಯಾಟಿ ಲಿವರ್ ಅನ್ನು ನಾವು ತಪ್ಪಿಸಬಹುದು.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ ಆನ್ ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್ಸ್.
2: ಸ್ವರ ಸಾಂಗತ್ಯ ಗಾನ ಸಂಭ್ರಮದಲ್ಲಿ ನಿಮ್ಮೊಂದಿಗೆ ಮಡಿಕೇರಿ ಆಕಾಶವಾಣಿ.
3: ಅಮೃತವಂತೆ ಪ್ರೇಮದ ಗಾನ,
2: ಸ್ವರ ಸಾಮ್ರಾಜ್ಯದ ಕಣಜದೊಳಗೊಂದು ಸುಂದರ ಗಾನಲಹರಿ.
3: ಗೀತಾಂಜಲಿ ಪ್ರೇಮಾಂಜಲಿ ಬೇರೆ.
2: ಸ್ವರ ಮಾಧುರ್ಯದೊಳಗೊಂದು ಅಮರ ಗೀತಲಹರಿ, ಅದೇ ಅಂತ್ಯಾಕ್ಷರಿ.
4: ನಮ್ಗೆ ಒಂದು ಶಾಶ್ವತವಾದ ಸುಖ ಬೇಕು ಅಂತ ಹೇಳಿದ್ರೆ, ಒಳ್ಳೆ ಮನಸ್ಥಿತಿ ಬೇಕು ಅಂತ ಹೇಳಿದ್ರೆ, ನಾವು ನಿಧಾನಗತಿಯಲ್ಲೇ ದಡವನ್ನು ತಲುಪಿದ್ರೆ ಕೆಲವೊಂದ್ಸರಿ ಈ ಧಾವಂತ ಬದುಕಿನಿಂದ ನಾವು ಸ್ವಲ್ಪನಾದ್ರೂ ಬಿಡುಗಡೆಯನ್ನ ಪಡಿಬಹುದು ಅಂತ ನನಗನ್ಸುತ್ತೆ.

0: ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬರಲಿದೆ ಅಂತ್ಯಾಕ್ಷರಿ.
1: ಕಾಲ ಕೂಡ ನಮ್ಮನ್ನ ತಡೆಯಂಗಿಲ್ಲ,
2: ನಮ್ಗೆ ನೀನೆ ಧೈರ್ಯ, ನೀನೆ ಜೊತೆಲಿದ್ರೆ ಗೆಲುವು ತಾನೆ.
0: ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಅಂತ್ಯಾಕ್ಷರಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸುವತ್ತ ಆಸಕ್ತಿ ವಹಿಸಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
3: ಆನಂದ ನೋಡಿದೆ
0: ನಿರೀಕ್ಷಿಸಿ ಅಂತ್ಯಾಕ್ಷರಿ.
4: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
5: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
4: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
5: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
4: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
5: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
4: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
5: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 to 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
4: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
5: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
4: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ಮಡಿಕೇರಿ. ಈಗ ಕೆಲವು ಚಿತ್ರಗೀತೆಗಳು. ಮೊದಲಿಗೆ ಸೋನು ನಿಗಮ್, ಶ್ರೇಯಾ ಘೋಷಲ್ ಅವರ ಸ್ವರಗಳಲ್ಲಿ ಅಣ್ಣಾಭಣ್ ಚಿತ್ರದ ಒಂದು ಗೀತೆ. ಗೀತರಚನೆ ಜಯಂತ್ ಕಾಯ್ಕಿಣಿ, ಸಂಗೀತ ವಿ ಹರಿಕೃಷ್ಣ.

ಇನ್ನು ರಘು ದೀಕ್ಷಿತ್ ಅವರ ಸ್ವರದಲ್ಲಿ ಲವ್ ಮಾಕ್ಟೇಲ್ ಚಿತ್ರದ ಒಂದು ಗೀತೆ, ರಾಘವೇಂದ್ರ ಕಾಮತ್ ಅವರ ಗೀತೆಗೆ ಸಂಗೀತ ರಘು ದೀಕ್ಷಿತ್.

ಇದುವರೆಗೆ ಕೆಲವು ಚಿತ್ರಗೀತೆಗಳನ್ನು ಕೇಳಿದ್ರಿ. ಸಮಯ 8:50 ಆಗಲಿದೆ. ಇನ್ನು ಮುಂದೆ ಕಗ್ಗದ ಸಿರಿ ಬೆಂಗಳೂರು ಕೇಂದ್ರದಿಂದ.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಹಂಗೆ ಹುರುಡೇನು ಹಟವೇನು, ತಿರುಪೆ ಇಡುವರು ಕುಪಿಸಿ ಬಿರುನುಡಿಯ ನುಡಿಯೇ. ತಿರಿದನ್ನ ಉಂಬಂಗೆ ಹುರುಡೇನು ಹಟವೇನು, ತಿರುಪೆ ಇಡುವರು ಕುಪಿಸಿ ಬಿರುನುಡಿಯ ನುಡಿಯೇ. ದುರದುರನೆ ನೋಡಿ ನೀನೆದುರು ನುಡಿ ನುಡಿಯುವುದೇ, ಗರುವ ವೇತಕೆ ನಿನಗೆ ಮಂಕುತಿಮ್ಮ. ದುರದುರನೆ ನೋಡಿ ನೀನೆದುರು ನುಡಿ ನುಡಿಯುವುದೇ, ಗರುವ ವೇತಕೆ ನಿನಗೆ ಮಂಕುತಿಮ್ಮ.

ಡಿವಿಜಿ ಈ ಬದುಕನ್ನ ಬದುಕಿನ ಕಟುವಾಸ್ತವವನ್ನ ಒಪ್ಪಿ ಸ್ವೀಕರಿಸಿದವರು. ನಮ್ಮ ನಮ್ಮ ಮಿತಿಗಳಲ್ಲಿಯೇ ಈ ಬದುಕನ್ನು ನಾವು ಹೇಗೆ ಚಂದ ಮಾಡ್ಕೋಬೋದು, ಹೇಗೆ ಹಸನು ಮಾಡ್ಕೋಬೋದು ಅನ್ನೋದನ್ನ ತುಂಬ ಆಳವಾಗಿ ಯೋಚನೆ ಮಾಡಿ ಜನಸಾಮಾನ್ಯರಿಗೆ ಅರ್ಥವಾಗೋ ಹಾಗೆ ಅವ್ರದೇ ಭಾಷೆಯಲ್ಲಿ ತಿಳಿಸ್ದವರು. ಆದ್ರಿಂದನೇ ಮಂಕುತಿಮ್ಮನ ಕಗ್ಗ ಎಲ್ಲರಿಗೂ ಪ್ರಿಯವಾಗಿರುವಂಥದ್ದು. ಈ ಪತ್ತಿಯಲ್ಲಿ ಡಿ ವಿ ಜಿ ಏನು ಹೇಳ್ತಾರೆ ಅಂದರೆ, ಮನುಷ್ಯ ತನ್ನ ಮಿತಿಯನ್ನು ತನ್ನ ಸ್ಥಾನಮಾನವನ್ನು ಅರ್ಥ ಮಾಡಿಕೊಂಡು ಹಾಗೆ ನಡ್ಕೊಂಡ್ರೆ ಬದುಕು ಅಸಹನೀಯ ಆಗೋದಿಲ್ಲ, ಸಹನೀಯ ಆಗುತ್ತೆ ಅಂತ ವಿವರಿಸ್ತಾ ಇದ್ದಾರೆ. ನಮ್ಮ ಶಕ್ತಿ ಏನು ಅಂತಲೂ ಗೊತ್ತಿರಬೇಕು, ನಮ್ಮ ಮಿತಿ ಏನು ಅಂತಲೂ ಗೊತ್ತಿರಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ನಾವು, ಆಕಾಶಕ್ಕೆ ಏಣಿ ಹಾಕೋ ಪ್ರಯತ್ನ ಮಾಡೋಕ್ಕೆ ಹೋಗಬಾರ್ದು. ಅಂಬ್ಲಿ ಕುಡಿಯೋನಿಗೆ ಮೀಸೆ ಹಿಡಿಯೋನಬ್ಬ ಅಂತ ಒಂದು ಗಾದೆ ಇದೆ. ಆ ಗಾದೆ ರೀತಿಯಲ್ಲಿ ನಮ್ಮ ಬದುಕು ನಗೆಪಾಟ್ಲಾಗಬಾರ್ದು. ತಿರುಪೆ ಬೇಡೋನಿಗೆ ಅಹಂಕಾರ ಯಾಕ್ರಿ ಬೇಕು? ಭಿಕ್ಷೆ ನೀಡೋರೊಂದು ಮಾತಂದರೆ ತಾಳ್ಕೋಬೇಕು. ನಮ್ಮ ಸ್ಥಿತಿ ಆಗಿದೆ, ಆದರೆ ಪರಿಸ್ಥಿತಿ ಬದಲಾಗಬಹುದು, ಆಗಬಾರ್ದು ಅಂತೇನಿಲ್ಲ, ಅದಕ್ಕೆ ಕಾಯಬೇಕಷ್ಟೆ. ದುಡುಕಿ ಅಹಂಕಾರದಿಂದ ಮಾತನಾಡಿದ್ರೆ ನೀಡೋ ಭಿಕ್ಷೆನೂ ತಪ್ಪು ಹೋಗ್ಬೋದು, ನಮ್ಮ ಬದುಕು ಮತ್ತೊಂದಷ್ಟು ನರಕ ಆಗ್ಬಿಡ್ಬೋದು. ನಮ್ಮ ಸ್ಥಿತಿಯನ್ನು, ನಮ್ಮ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ನಡ್ಕೊಂಡ್ರೆ ಮುಂದೆ ಒಳ್ಳೆ ದಿವಸಗಳು ಬಂದಾವು. ಅಹಂಕಾರ ಅವನತಿಗೆ ಕಾರಣ ಆಗಬಹುದೇ ಹೊರತು ಖಂಡಿತ ಅಭಿವೃದ್ಧಿಗೆ ಕಾರಣ ಅಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ ಡಿ ವಿ ಜಿ.

ವೀಲೋಕ ಸತ್ರದಲ್ಲಿ ನೇಮದಿಂದಿರಲಿ ಕೆಡೆಯುಂಟು. ಯಾತ್ರಿಕರು ನಾವು ದಿವ್ಯಕ್ಷೇತ್ರ ವೀಲೋಕ ಸತ್ರದಲ್ಲಿ ನೇಮದಿಂದಿರಲಿ ಕೆಡೆಯುಂಟು. ರಾತ್ರಿ ಮೂರಾಯ್ತು ಹೊರಡೆನೆ ತೆರಳಿ ದೊಡೆಪಾರು ಪತ್ಯದವ ಮೆಚ್ಚುವನು ಮಂಕುತಿಮ್ಮ. ರಾತ್ರಿ ಮೂರಾಯ್ತು ಹೊರಡೆನೆ ತೆರಳಿ ದೊಡೆಪಾರು ಪತ್ಯದವ ಮೆಚ್ಚುವನು ಮಂಕುತಿಮ್ಮ.

0: ಈ ಬದುಕು ಅನ್ನೋದು ಒಂದು ರಂಗಭೂಮಿ, ನಾವೆಲ್ಲ ನಟರು, ನಮ್ಮ ಪಾತ್ರಗಳನ್ನು ನಾವು ಸಮರ್ಪಕವಾಗಿ ಅಭಿನಯಿಸಿ ಹೋಗಬೇಕು. ಇದು ತುಂಬ ಪ್ರಸಿದ್ಧವಾದ ಮಾತು. ಹಾಗೆಯೇ ಈ ಬದುಕಿನಲ್ಲಿ ನಾವೆಲ್ಲ ಯಾತ್ರಿಕರು. ಈ ಬದುಕು ಅನ್ನೋದು ಒಂದು ದಿವ್ಯ ಕ್ಷೇತ್ರ. ಈ ರೂಪಕದ ಮೂಲಕ ಡಿ ವಿ ಜಿ, ಯಾತ್ರೆ ಮತ್ತು ಕ್ಷೇತ್ರ, ಈ ರೂಪಕದ ಮೂಲಕ ನಾವು ಹೇಗೆ ಬದುಕಿನಲ್ಲಿ ನಡ್ಕೋಬೇಕು ಅನ್ನೋದನ್ನು ಈ ಪದ್ಯದಲ್ಲಿ ತುಂಬ ಮಾರ್ಮಿಕವಾಗಿ ವಿವರಿಸ್ತಾರೆ. ಇದೊಂದು ಯಾತ್ರೆ ಇದ್ದ ಹಾಗೆ ಬದುಕು ಅನ್ನೋದು. ನಾವಿಲ್ಲಿ ಬಂದಿದ್ದೀವಿ, ಒಂದು ಛತ್ರದಲ್ಲಿ ಇಳ್ಕೊಂಡಿದ್ದೀವಿ. ಛತ್ರ ಅನ್ನೋದು ತಾತ್ಕಾಲಿಕವಾದ ವ್ಯವಸ್ಥೆಯ ಹೊರತು ಅದು ನಮ್ಮ ಸ್ವಂತ ಮನೆ ಅಲ್ಲ. ಛತ್ರದಲ್ಲಿರುವಾಗ ಅಲ್ಲಿ ಕೆಲವು ನೀತಿ ನಿಯಮಗಳಿರುತ್ತೆ, ಅದನ್ನು ನಾವು ಅನುಸರಿಸಬೇಕು. ನಮ್ಮಿಷ್ಟದಾಗಿ ನಾವು ಇರೋಕ್ಕಾಗೋದಿಲ್ಲ. ನಾಲ್ಕಾರು ಜನ ಇರೋ ಜಾಗ, ಅಲ್ಲಿ ಹೇಗಿರಬೇಕೋ ಹಾಗಿರಬೇಕು. ಈ ಲೋಕ ಅನ್ನೋದು ಒಂದು ಛತ್ರ ಇದ್ದ ಹಾಗೆ ಅನ್ನೋದಾದರೆ, ಈ ಲೋಕದಲ್ಲೂ ಕೆಲವು ನೀತಿ ನಿಯಮ ಇದೆ, ಅದನ್ನು ಅನುಸರಿಸಿ ನಾವು ನಡೀಬೇಕು. ಹಾಗೆ ನಡೆದರೆ ಬದುಕು ಚಂದ. ಹಾಗಿಲ್ಲದೆ ಆ ನಿಯಮಗಳನ್ನು ಉಲ್ಲಂಘಿಸ್ತೀವಿ ಅಂತಂದರೆ ಬದುಕು ನರಕ, ರಂಪ ರಾದ್ಧಾಂತ ಆಗಿಬಿಡುತ್ತೆ ಬದುಕು. ನಾವು ಚೆನ್ನಾಗಿ ನಡ್ಕೊಂಡ್ರೆ ಛತ್ರದ ಪಾರುಪತ್ಯಗಾರ ನಮ್ಮನ್ನು ವಿಶ್ವಾಸದಿಂದ ನಡೆಸ್ಕೊಳ್ತಾನೆ. ಹಾಗೆಯೇ ಈ ಲೋಕದ ನೀತಿ ನಿಯಮಗಳನ್ನು ನಾವು ಸರಿಯಾಗಿ ನಡೆಸ್ಕೊಂಡ್ರೆ ನಮ್ಮ ಬದುಕು ಚೆನ್ನಾಗಿರುತ್ತೆ. ಯಾವುದೋ ಒಂದು ಹಂತದಲ್ಲಿ ಗಂಟೆ ಮೂರಾಯಿತು, ನಿನ್ನ ಅವಧಿ ಮುಗಿಯಿತು, ಹೊರಡು ಅಂತ ಛತ್ರದ ಪಾರುಪತ್ಯಗಾರ ಹೇಳಿದ್ರೆ ನಾವು ಗಂಟು ಮೂಟೆ ಕಟ್ಕೊಂಡು ಸಿದ್ಧ ಆಗಬೇಕಾಗತ್ತೆ. ಹಾಗೆಯೇ ಈ ಬದುಕಿನಲ್ಲೂ ನಮ್ಮ ಕಾಲ ಮುಗೀತು ಅಂತಂದರೆ ನಾವು ಹೊರಡಲಿಕ್ಕೆ ಸಿದ್ಧ ಆಗಬೇಕು. ಇರೋವಷ್ಟು ದಿವಸ ಯಾಕೆ ನಾವು ಚಂದ ಬದುಕಬಾರ್ದು? ಒಂದಲ್ಲ ಒಂದು ದಿವಸ ಹೋಗಲೇಬೇಕು. ಇರುವಷ್ಟು ದಿವಸ ಚೆನ್ನಾಗಿರೋಣ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಆಕಾಶವಾಣಿ ಮಡಿಕೇರಿ.
1: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿಂದ. ಡಾಕ್ಟರ್, ಈಗಿನ ಟೈಮ್ ಅಲ್ಲಿ ಒಬೆಸಿಟಿ ಪ್ರಾಬ್ಲಮ್ ತುಂಬಾನೇ ಜಾಸ್ತಿ ಆಗ್ತಿದೆ, ರೀಸನ್ ಏನಾಗಿರ್ಬೋದು?
2: ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಒಬೆಸಿಟಿ ನಸ್ಲಿಂದ ಹಿಡಿದು ಮುದುಕರವರೆಗೆ ಎಲ್ಲರಲ್ಲೂ ನೋಡ್ತಾ ಇದೀವಿ. ಈ ಒಬೆಸಿಟಿಗೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನಮ್ಮ ಎಕ್ಸರ್ಸೈಸ್ ಕಡಿಮೆ ಇರುವಂತದ್ದು. ಮಕ್ಕಳಲ್ಲಿ ಈಗ ಮೊಬೈಲ್ ಅಡಿಕ್ಷನ್ ಆಗ್ಲಿಕ್ಕೆ ಹೋಗಿ ಅಥವಾ ಮನೆಯಲ್ಲೇ ಕುಳಿತುಕೊಳ್ಳಿಕ್ ಹೋಗಿ ಮತ್ತೆ ಚೆನ್ನಾಗಿ ಈ ಪ್ರೊಸೆಸ್ಡ್ ಫುಡ್ಗಳನ್ನು ಜಾಸ್ತಿ ತೆಗೆದುಕೊಳ್ಳೋದ್ರಿಂದ ಈ ಒಬೆಸಿಟಿ ಕಾಣಿಸ್ಕೊಳ್ತಾ ಇದೆ. ಸೊ ಇದನ್ನು ತಪ್ಪಿಸಬೇಕಾದ್ರೆ ಮುಖ್ಯವಾಗಿ ಔಟ್ಡೋರ್ ಆಟಗಳನ್ನು ಆಡಬೇಕು. ಮಕ್ಕಳಿಗೆ ಎಕ್ಸರ್ಸೈಸ್ ಮಾಡುವಂತಹ ಅಥವಾ ಔಟ್ಸೈಡ್ ಆಟ ಆಡುವಂತದನ್ನು ಎನ್ಕರೇಜ್ ಮಾಡಬೇಕು. ಇದಲ್ಲದೆ ಊಟದಲ್ಲಿ ಸಹ ತಂದೆ ತಾಯಿಯವರು ಸ್ವಲ್ಪ ಲಿಮಿಟ್ ನಲ್ಲಿ ಇಟ್ಕೊಳ್ಬೇಕು. ಮಕ್ಕಳು ಕೇಳಿದಾಗೆಲ್ಲ ಪ್ರೊಸೆಸ್ ಫುಡ್ ತೆಗೆದುಕೊಳ್ಳುವಂತದ್ದು ಅಥವಾ ಔಟ್ಸೈಡ್ ಫುಡ್ಗಳನ್ನು, ಚಿಪ್ಸ್ ತಿನ್ನೋದಾಗಲಿ, ಬೇರೆ ರೀತಿ ಯಾವುದೇ ರೀತಿಯ ಫುಡ್ಗಳನ್ನು, ಪಿಜ್ಜಾ ಬರ್ಗರ್ಗಳನ್ನು ಕೇಳಿದಾಗೆಲ್ಲ

0: ಕೊಡಿಸುವುದರಿಂದ ಈ ರೀತಿಯ ಒಂದು ಒಬೆಸಿಟಿ ಬರುತ್ತದೆ. ಇದು ಮುಖ್ಯವಾಗಿ ಮಕ್ಕಳಿಗೆ ತೊಂದರೆಗೆ ಕಾರಣ ಆಗಬಹುದು.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ ಆನ್ ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್.
2: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
3: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
2: ಹಾಗಾದ್ರೆ ಇವತ್ತೇ ಹೋಗೋಣ.
4: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
2: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಏನಿದೆ ಅಂತದ್ದು?
2: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
5: ಹೌದಾ? ಇಲ್ಲಿ ಪೇಪರ್ ಕೂಡ. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
5: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
5: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
5: 80% ಸಾಲ ಸೌಲಭ್ಯನೂ ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
5: 9900-90128
2: ಆರ್ 9606084066.
6: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
7: ಸ್ವರ ಸಾಂಗತ್ಯ ಗಾನ ಸಂಭ್ರಮದಲ್ಲಿ ನಿಮ್ಮೊಂದಿಗೆ ಮಡಿಕೇರಿ ಆಕಾಶವಾಣಿ.
8: ಅಮೃತವಂತೆ ಪ್ರೇಮದ ಗಾನ,
7: ಸ್ವರ ಸಾಮ್ರಾಜ್ಯದ ಕಣಜದೊಳಗೊಂದು ಸುಂದರ ಗಾನಲಹರಿ.
8: ಗೀತಾಂಜಲಿ, ಪ್ರೇಮಾಂಜಲಿ.
7: ಸ್ವರ ಮಾಧುರ್ಯದೊಳಗೊಂದು ಅಮರ ಗೀತಲಹರಿ, ಅದೇ ಅಂತ್ಯಾಕ್ಷರಿ.
9: ನಮ್ಗೆ ಒಂದು ಶಾಶ್ವತವಾದ ಸುಖ ಬೇಕು ಅಂತ ಹೇಳಿದ್ರೆ, ಒಳ್ಳೆ ಮನಸ್ಥಿತಿ ಬೇಕು ಅಂತ ಹೇಳಿದ್ರೆ, ನಾವು ನಿಧಾನಗತಿಯಲ್ಲೇ ದಡವನ್ನು ತಲುಪಿದ್ರೆ ಕೆಲವೊಂದ್ಸರಿ ಈ ಧಾವಂತ ಬದುಕಿನಿಂದ ನಾವು ಸ್ವಲ್ಪನಾದ್ರೂ ಬಿಡುಗಡೆಯನ್ನು ಪಡಿಬಹುದು ಅಂತ ನನಗನ್ಸುತ್ತೆ.

0: ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬರಲಿದೆ ಅಂತ್ಯಾಕ್ಷರಿ.
1: ಕಾಲ ಕೂಡ ನಮ್ಮನ್ನ ತಡೆಯಂಗಿಲ್ಲ,
2: ನಮ್ಗೆ ನೀನೆ ಧೈರ್ಯ, ನೀನೆ ಜೊತೆಲಿದ್ರೆ ಗೆಲುವು ತಾನೆ.
0: ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಅಂತ್ಯಾಕ್ಷರಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸುವತ್ತ ಆಸಕ್ತಿ ವಹಿಸಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನಿರೀಕ್ಷಿಸಿ ಅಂತ್ಯಾಕ್ಷರಿ.
3: ಸಮಯ 1:05 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಸಮಯ ಸರಿಯಾಗಿ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ.
2: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ, ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ವನ ಮಹೋತ್ಸವ ಸಪ್ತಾಹದ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣೆಯ ಮಹತ್ವ ಈ ಕುರಿತು ಹಾಸನ ಅರಣ್ಯ ವೃತ್ತದ ಅರಣ್ಯ

0: ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕೊಂಡಲು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
1: ಆತ್ಮೀಯ ಕೇಳುಗರ ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವೀಗ ವನಮಹೋತ್ಸವದ ಒಂದು ಸಪ್ತಾಹದಲ್ಲಿ ಇದ್ದೇವೆ. ಪ್ರತಿ ವರ್ಷವೂ ಕೂಡ ಜುಲೈ ತಿಂಗಳ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ವನಮಹೋತ್ಸವವನ್ನು ಆಚರಣೆಯನ್ನ ಮಾಡಲಾಗುತ್ತೆ. ನಮ್ಮ ದೇಶದಲ್ಲಿ ಅಥವಾ ನಮ್ಮ ಭೂಭಾಗದಲ್ಲಿ ಹಸಿರು ಹೊದಿಕೆ ಈ ಮಣ್ಣು ಸವಕಳಿಯನ್ನ ತಡೆ ಮಾಡತಕ್ಕಂಥದ್ದು ಮತ್ತು ಪರಿಸರ ಸಂರಕ್ಷಣೆಯ ಬಗ್ಗೆ ಸಾಮಾನ್ಯ ಜನರಲ್ಲಿ ಹೆಚ್ಚಿನ ಜಾಗೃತಿಯನ್ನ ಮೂಡಿಸುವ ಸಲುವಾಗಿ ಈ ವನಮಹೋತ್ಸವವನ್ನ ಆಚರಣೆಯನ್ನ ಮಾಡಲಾಗುತ್ತೆ. ವನಮಹೋತ್ಸವ ಅಂತ ಅಂದ್ರೆ ಏನು, ಯಾಕೆ ಮಾಡಲಾಗುತ್ತೆ, ಹೇಗೆ ಮಾಡಲಾಗುತ್ತೆ ಅನ್ನುವಂತ ವಿಚಾರಗಳನ್ನ ತಿಳಿಸಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ವಿ ಏಡುಕುಂಡಲು ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ತಮಗೆ ವನಮಹೋತ್ಸವದ ಶುಭಾಶಯಗಳು ಸರ್.
2: ದೇಶದ ಮಧ್ಯೆ ನಮ್ಮ ರಾಜ್ಯದ ಎಲ್ಲ ಜನರಿಗೂ ವನಮಹೋತ್ಸವದ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳು.
1: ವನಮಹೋತ್ಸವ ಅಂತ ಅಂದ್ರೆ ಏನು ಸರ್?
2: ತಮ್ಮೆಲ್ಲರಿಗೂ ಗೊತ್ತಾದ ಹಾಗೆ ವನಮಹೋತ್ಸವ ಅನ್ನೋದು ಒಂದು ಗ್ರೇಟ್ ಟ್ರೀ ಫೆಸ್ಟಿವಲ್ ಅಂತ ಹೇಳ್ಬೋದು. ಅಂದ್ರೆ ಈ ಜುಲೈ ತಿಂಗಳಲ್ಲಿ ಇಡೀ ದೇಶಾದ್ಯಂತ ಇಂಡಿಯನ್ಸ್ ಆಗಲಿ ಇಂಡಿಯನ್ ಆರಿಜಿನ್ ಬೇರೆ ಬೇರೆ ವರ್ಲ್ಡ್ ನಲ್ಲಿದ್ದವರೆಲ್ಲ ಒಂದು ಫೆಸ್ಟಿವಲ್ ಆಗಿ ಇದನ್ನು ಸೆಲೆಬ್ರೇಟ್ ಮಾಡ್ಕೊಂತಾರೆ. ನಮ್ಮ ಇಂಡಿಯಾದಲ್ಲಿ ವನಮಹೋತ್ಸವನ್ನು ಇದು ಒಂದು ಹಬ್ಬ. ಈ ಹಬ್ಬನಲ್ಲಿ ಎಲ್ಲ ಆಲ್ ವಾಕ್ಸ್ ಆಫ್ ದಿ ಲೈಫ್ ಜನಪ್ರತಿನಿಧಿಗಳಾಗ್ಬೋದು, ಸ್ಕೂಲ್ ಮಕ್ಕಳಾಗ್ಬೋದು, ಮತ್ತೆ ಎಲ್ಲ ಪರಿಸರವಾದಿಗಳು, ಎಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳು ಎಲ್ಲದನ್ನು ಇದರಲ್ಲಿ ಭಾಗವಹಿಸಿ ಎಷ್ಟೋ ಪ್ರೀತಿದಿಂದ ಒಂದು ಹಬ್ಬ ತರ ಆಚರಣೆ ಮಾಡ್ತಾ ಇದ್ದ ಕಾರಣ ಇದು ವನಮಹೋತ್ಸವ ಅಂತ ನಾವು ಹೇಳ್ತೀವಿ.
1: ವನಮಹೋತ್ಸವವನ್ನ ಯಾವ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡಲಾಗುತ್ತೆ ಸರ್?
2: ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ವನಮಹೋತ್ಸವವನ್ನು ಪ್ರತಿ ವರ್ಷ ಜುಲೈ 1ರಿಂದ 7ನೇ ತಾರೀಕುವರೆಗೆ ಒಂದು ಹಬ್ಬ ತರ, ಯಾಕಂದ್ರೆ ಜೂನ್ನಲ್ಲಿ ಜನರಲ್ ಆಗಿ ನಮ್ಮದು ಮಾನ್ಸೂನ್ ಸೆಟ್ ಆಗ್ತದೆ. ಮಾನ್ಸೂನ್ ಸೆಟ್ ಆಗಿದ ಮೇಲೆ ಒಂದು ತಿಂಗಳಿಗೆ ನಮ್ಮ ಭೂಮಿ ಎಲ್ಲ ಕರೆಕ್ಟ್ ಆಗಿ ರೆಡಿ ಆಗಿರ್ತದೆ. ಆವಾಗ ನಾವು ಗಿಡ ನೆಟ್ಟಿದೀವಿ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ವೈವ್ ಆಗುತ್ತವೆ ಅನ್ನೋದು ದೃಷ್ಟಿದಿಂದ ಪ್ರತಿ ವರ್ಷ ನಾವು ಜುಲೈ ತಿಂಗಳಲ್ಲಿ ವನಮಹೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇರ್ತೀವಿ.
1: ಇದು ಮುಂಗಾರು ಹಂಗಾಮ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ನೆಡುವಂತಹ ಯಾವುದೇ ಸಸ್ಯಗಳಾಗ್ಲಿ ಬದುಕಿ ಉಳಿಯಲಿಕ್ಕೆ ಹೆಚ್ಚು ಅವಕಾಶ ಇರುತ್ತೆ, ಮತ್ತೆ ಹೆಚ್ಚು ಅದು ಬದುಕಿ ಉಳಿಯುತ್ತೆ ಅನ್ನುವಂತ ಉದ್ದೇಶದಿಂದ ಈ ಸಂದರ್ಭವನ್ನ ಆಯ್ಕೆ ಮಾಡಿಕೊಂಡು ಪ್ರತಿ ವರ್ಷವೂ ಜುಲೈ ತಿಂಗಳ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ 7 ದಿವಸಗಳ ಕಾಲ ವನಮಹೋತ್ಸವವನ್ನ ಆಚರಣೆಯನ್ನ ಮಾಡಲಾಗುತ್ತೆ. ಈ ವನಮಹೋತ್ಸವದ ಪ್ರಮುಖವಾದಂತಹ ಉದ್ದೇಶಗಳೇನೇನು ಸರ್?
2: ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ವನಮಹೋತ್ಸವದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮರ ಗಿಡಗಳನ್ನ ಬೆಳೆಸಬೇಕು ಅನ್ನೋದು ಉದ್ದೇಶ. ಈ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮರ ಗಿಡಗಳನ್ನ ಬೆಳೆಸಿದೇವೆ ಅಂದ್ರೆ ಆಸ್ ಎ ಹೋಲ್ ಟ್ರೀ ಕವರ್ ಜಾಸ್ತಿ ಆಗ್ತದೆ, ಫಾರೆಸ್ಟ್ ಏರಿಯಾ ಜಾಸ್ತಿ ಆಗ್ತದೆ. ಫಾರೆಸ್ಟ್ ಏರಿಯಾ ಜಾಸ್ತಿ ಆಗಿದ ಮೇಲೆ ಹವಾಮಾನ ಬದಲಾವಣೆ ಈಗ ಏನಾಗ್ತಾ ಇದೋ ಅದೆಲ್ಲದನ್ನು ತಡೆಗಟ್ಟಲಿಕ್ಕೆ ಆಗ್ತದೆ. ಮತ್ತೆ ವಾಯು ಮಾಲಿನ್ಯ ಬೇರೆ ಬೇರೆ ಎಲ್ಲ ಮಾಲಿನ್ಯಗಳನ್ನು ನಾವು ತಡೆಯಲಿಕ್ಕಾಗ್ತದೆ. ಇದಲ್ಲದನ್ನೇ ನಾವು ಈ ವನಮಹೋತ್ಸವನಲ್ಲಿ ಸಾಕಷ್ಟು ಗಿಡಗಳನ್ನು ಬೆಳೆಸಿ ನಾವು ಜಾಸ್ತಿ ಹಸುಗಳಿಗೆ ಫಾಡರ್ ಬೆಳೆಸೋದಾಗಲಿ, ಮತ್ತೆ ಶೆಲ್ಟರ್ ಬೆಲ್ಟ್ಸ್ ಹಾಕಲಿಕ್ಕಾಗಲಿ, ಮತ್ತೆ ಜಾಸ್ತಿ ಹಣ್ಣಿನ ಟ್ರೀಸ್ ಬೆಳೆಸಿ ನಮ್ಮ ದೇಶ ಅಭಿವೃದ್ಧಿಗೊಳಿಸೋದಕ್ಕಾಗಲಿ, ಮತ್ತೆ ಸಾಕಷ್ಟು ಟೈಮ್ನಲ್ಲಿ ಎಲ್ಲ ಫ್ಯೂಯಲ್ ವುಡ್ ಅಂತ ನಾವು ಹೇಳ್ತೀವಿ. ಈಗ ನಾವು ಈ ಮರಗಳಿದ್ದು ಅಂದ್ರೆ ಆಲ್ಟರ್ನೇಟ್ ಫ್ಯೂಯಲ್ಸ್ ಅಂತ ಹೇಳ್ತೀವಿ. ಸೊ ಅರಣ್ಯ ಮೇಲೆ ಒತ್ತಡ ಕಡಿಮೆ ಆಗ್ತದೆ, ಆವಾಗ ಅರಣ್ಯ ಒಳ್ಳೆ ರೀತಿಯಲ್ಲಿ ಆಗ್ತವೆ. ಮತ್ತೆ ಇದೆಲ್ಲದು ಮರ ಗಿಡ ಬೆಳೆಸುದು ಎಲ್ಲ ಅಭಿವೃದ್ಧಿ ಕಾರ್ಯಗಳಿಂದ ಹ್ಯೂಮನ್ ಬೀಯಿಂಗ್ಸ್ಗೆ ಒಳ್ಳೇದಾಗ್ತದೆ ಅನ್ನೋದು ಒಂದು ಉದ್ದೇಶ ಆಗಿದೆ.
1: ಈ ಒಂದು ಉದ್ದೇಶದಿಂದ ವನಮಹೋತ್ಸವವನ್ನ ಆಚರಣೆಯನ್ನ ಮಾಡಲಾಗುತ್ತೆ. ಯಾವುದೇ ಒಂದು ಭೂಭಾಗಕ್ಕೆ ದೇಶಕ್ಕೆ ಈ ಅರಣ್ಯ ಅನ್ನುವಂಥದ್ದು ಒಂದು ದೊಡ್ಡ ಸಂಪತ್ತು, ಮತ್ತೆ ಅನಿವಾರ್ಯವಾಗಿ ಬೇಕಾಗಿರತಕ್ಕಂತಹ ಒಂದು ಸಂಪತ್ತು ಸರ್. ನಮ್ಮ ದೇಶದ ಅರಣ್ಯದ ಪರಿಸ್ಥಿತಿ ಪ್ರಸ್ತುತ ದಿವಸಗಳಲ್ಲಿ ಹೇಗಿದೆ?
2: ನಮ್ಮ ಇಂಡಿಯಾದಲ್ಲಿ ಸದ್ಯಕ್ಕೆ 22% ಅಷ್ಟು ಜಾಗ್ರಫಿಕಲ್ ಏರಿಯಾ ಅರಣ್ಯ ಇದೆ. ಸುಮಾರು 68 ಮಿಲಿಯನ್ ಹೆಕ್ಟರ್ ಭೂಭಾಗದಲ್ಲಿ ಅರಣ್ಯ ಇದೆ. 22-25% ಅಂತ ಹೇಳ್ಬೋದು. ಸೊ ಇಂಡಿಯಾದಲ್ಲಿ ಇದ್ದ ಅರಣ್ಯಗಳು ಸಾಕಷ್ಟು ವೈವಿಧ್ಯತನು ಹೊಂದಿ ಇರ್ತವೆ. ಆಲ್ಪೈನ್ ಫಾರೆಸ್ಟ್ ಅಂತ ಹೇಳ್ತೇವೆ, ಮೌಂಟೇನ್ ಫಾರೆಸ್ಟ್ ಅಂತ ಹೇಳ್ತೀವಿ, ಮತ್ತೆ ವೆಸ್ಟರ್ನ್ ಗಾಟ್ಸ್ ಇದ್ದಾವೆ, ಮತ್ತೆ ಕುರುಚಲ ಕಾಡುಗಳಿದ್ದಾವೆ, ಮತ್ತೆ ನಿತ್ಯ

0: ಹರಿದ್ವರಣ ಕಾಡುಗಳಿದ್ದಾವೆ, ಮತ್ತೆ ಸಮುದ್ರ ಅಕ್ಕಪಕ್ಕದಲ್ಲಿ ಇದ್ದ ಮ್ಯಾಂಗ್ರೂವ್ ಫಾರೆಸ್ಟ್ ಅಂತ ಹೇಳ್ತೀವಿ. ಇಂಡಿಯನ್ ಫಾರೆಸ್ಟ್ ಸಾಕಷ್ಟು ವೈವಿಧ್ಯತೆಯನ್ನು ಇದ್ದಾವೆ. ಮತ್ತೆ ಇಂಡಿಯನ್ ಫಾರೆಸ್ಟ್ ನಾವು ಒನ್ ಆಫ್ ದಿ 10 ಬಯೋಡೈವರ್ಸಿಟಿ ರಿಚ್ ಹಾಟ್ಸ್ಪಾಟ್ ಅಂತಾನು ಹೇಳ್ಬಹುದು ವರ್ಲ್ಡ್ ದಲ್ಲಿ.
1: ಪ್ರಮುಖವಾದಂತಹ 10 ಸ್ಥಳಗಳಲ್ಲಿ ನಮ್ಮ ದೇಶವು ಕೂಡ ಒಂದು ಅರಣ್ಯಕ್ಕೆ
0: ಬಯೋಡೈವರ್ಸಿಟಿ ರಿಚ್ ಏರಿಯಾನಲ್ಲಿ
1: ಜೀವ ವೈವಿಧ್ಯತೆ
0: ಜೈವಿಕ ವೈವಿಧ್ಯತೆ ಹೊಂದಿದ್ದ ಜಾಗಗಳಲ್ಲಿ 10 ಇಂಡಿಯಾ ಒಂದು ಆಗಿದೆ.
1: ಇಷ್ಟೆಲ್ಲ ವೈವಿಧ್ಯತೆಯನ್ನ ನಮ್ಮ ದೇಶ ಹೊಂದಿದೆ. ನಮ್ಮ ದೇಶದಲ್ಲಿ ಇರತಕ್ಕಂತಹ ಅರಣ್ಯ ಸಂಪತ್ತಿನ ಬಗ್ಗೆ ತಮಗೆ ಒಂದು ಒಪ್ಪಿಗೆ ಇದೆಯಾ ಸರ್?
0: 100% ಒಪ್ಪಿಗೆ ಇದೆ. ನಮ್ಮ ಇಂಡಿಯಾದಲ್ಲಿದ್ದ ಅರಣ್ಯ ಸಂಪತ್ತು ಮುಂಚೆ ನಾನು ಹೇಳ್ತಾ ಇದ್ದೆ ಎಲ್ಲಾ ರೀತಿಯಲ್ಲಿ ವೈವಿಧ್ಯತಾದಿಂದ ಇದೆ. ಸಪೋಸ್ ವೆಸ್ಟರ್ನ್ ಗಾಟ್ಸ್ ಅಂತ ಹೇಳ್ತೀವಿ,
1: ಪಶ್ಚಿಮ ಘಟ್ಟಗಳು
0: ಅದೇ ರೀತಿಯಲ್ಲಿ ಹಿಮಾಲಯನಲ್ಲಿ ಇದ್ದ ಎಲ್ಲ ಫಾರೆಸ್ಟ್ ನಲ್ಲಿ ಸಾಕಷ್ಟು ಬಯೋಡೈವರ್ಸಿಟಿ ರಿಚ್ ಅಂದ್ರೆ ಬೇರೆ ವರ್ಲ್ಡ್ ನಲ್ಲಿ ಎಲ್ಲಿ ಸಿಕ್ಕದಂತಹ ಇಂಪಾರ್ಟೆಂಟ್ ಮೆಡಿಸಿನಲ್ ಪ್ಲಾಂಟ್ಸ್ ಇಲ್ಲೆಲ್ಲ ನಮ್ಮ ದೇಶದಲ್ಲಿದೆ. ಅದೇ ರೀತಿಯಲ್ಲಿ ಈ ವನ ಸಂಪದ ಫಾರೆಸ್ಟ್ ನಲ್ಲಿ ಸಾಕಷ್ಟು ವನ್ಯಜೀವಿಗಳಿದೆ. ಅವೆಲ್ಲರೂ ನೋಡ್ತಾ ಇದೆ, ಎಲಿಫೆಂಟ್ಸ್ ಆಗಲಿ, ಟೈಗರ್ಸ್ ಆಗಲಿ, ಲೆಪರ್ಡ್ಸ್, ಬೈಸನ್ಸ್, ಈ ರೀತಿಯಲ್ಲಿ ಸಾಕಷ್ಟು ಜೈವಿಕ ವೈವಿಧ್ಯ ಇರುವುದು ಅಷ್ಟು ಇಂಪಾರ್ಟೆಂಟ್ ಕಾಡುಗಳು ಇವೆಲ್ಲ ಆಗಿದೆ.
1: ಇಷ್ಟೆಲ್ಲ ಒಂದು ಅರಣ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಶ್ರೀಮಂತಿಕೆಯನ್ನ ಹೊಂದಿರತಕ್ಕಂತಹ ನಮ್ಮ ದೇಶಕ್ಕೆ ಈ ಅರಣ್ಯವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಮತ್ತು ಇವತ್ತು ಏನು ಒಂದಷ್ಟು ಅರಣ್ಯ ನಾಶ ಆಗಿದೆಯೋ ಅದನ್ನ ಮತ್ತೆ ಪುನರ್ಸ್ಥಾಪನೆ ಮಾಡುವಲ್ಲಿ ಈ ವನ ಮಹೋತ್ಸವ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಸರ್?
0: ವನ ಮಹೋತ್ಸವದ ಅಂಗವಾಗಿ ಸಾಕಷ್ಟು ಎಲ್ಲ ವಾಕ್ಸ್ ಆಫ್ ದಿ ಲೈಫ್ ಅಂದ್ರೆ ಮಕ್ಕಳದಿಂದ ಹಿಡಿದು ಎಲ್ಲ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು ಎಲ್ಲದನ್ನು ಎಲ್ಲ ಕಡೆದನು ಎಲ್ಲ ಈ ಅರಣ್ಯದ ಬಗ್ಗೆ ನಿರ್ವಹಣೆ ಮಾಡುದು, ಫಾರೆಸ್ಟ್ ಯಾಕೆ ಕಡಿಯಬಾರದು ಅಂತ ಜಾಥಾಗಳು ಆಗುದು, ಮತ್ತೆ ಮಕ್ಕಳಿಗೆ ಅವ್ರಿಗೆ ಇಂಟ್ರೆಸ್ಟ್ ಮೂಡಿಸದಷ್ಟು ಪೇಂಟಿಂಗ್ಸ್ ಇವೆಲ್ಲ ಕಾರ್ಯಕ್ರಮಗಳು ಮಾಡುದು, ಮತ್ತೆ ಗಿಡ ನೆಡುದು ಕಾರ್ಯಕ್ರಮಗಳು ಮಾಡುದು, ಮತ್ತೆ ಜನರನ್ನೆಲ್ಲ ಸೇರಿಸಿಕೊಂಡು ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಮಾಡಿದ ಮೇಲೆ ಸಾಕಷ್ಟು ಅವೇರ್ನೆಸ್ ಬರ್ತಾ ಇದಾವೆ. ಈ ಕಾರ್ಯಕ್ರಮದಲ್ಲಿ ಗಿಡ ನೆಡುದು ಕಾರ್ಯಕ್ರಮಗಳನ್ನು ಇದ್ದಾವೆ, ರೈತರ ಜೊತೆಗೆ ಸೇರಿಕೊಂಡು ಗಿಡ ನೆಡುದು, ಮತ್ತೆ ಮಕ್ಕಳ ಜೊತೆಗೆ ಸೇರಿಕೊಂಡು ಅವರ ಸ್ಕೂಲು ಮತ್ತೆ ಎಲ್ಲ ಗವರ್ಮೆಂಟ್ ಪ್ಲೇಸ್ ನಲ್ಲಿ ಮರ ಗಿಡಗಳನ್ನ ಹಾಕೋದು, ರೈತರು ಅವರ ಸ್ವಂತ ಜಮೀನಿನಲ್ಲಿ ವ್ಯಾಲ್ಯೂಬಲ್ ಕ್ರಾಪ್ಸ್ ಅಂತ ಹೇಳಿದೆ ರೈತರಿಗೆ ಬೆಲೆ ಬಾರದಷ್ಟು ಮರಗಳನ್ನೆಲ್ಲ ಅವರು ಮಾಡಿಕೊಂಡದ್ದು, ಮತ್ತೆ ಎಲ್ಲ ರಸ್ತೆ ಬದಿಗಳಲ್ಲಿ ಎಲ್ಲ ಜಾಗಗಳನ್ನೆಲ್ಲ ಕ್ಲೀನ್ ಮಾಡಿ ಪೊಲ್ಯೂಷನ್ ಎಲ್ಲ ತರ ಅಲ್ಲಿ ಮತ್ತೆ ಗಿಡ ನೆಡುದು. ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ವನ ಮಹೋತ್ಸವ ಅಂತ ಒಂದು ಪ್ರೋಗ್ರಾಮೇ ಇದೆ, ಅದರಲ್ಲಿ ನಾವು ಪ್ರತಿ ಜಿಲ್ಲಾದಲ್ಲೂ ಲಕ್ಷಗಳಷ್ಟು ಸಸಿಗಳನ್ನು ಬೆಳೆಸಿ ಸ್ಕೂಲ್ಸ್ಗೆ ಮತ್ತೆ ಸಂಘ ಸಂಸ್ಥೆಗಳ ಜೊತೆಗೆ ಎಲ್ಲ ಸೇರ್ಕೊಂಡು ನಾವು ಗಿಡಗಳನ್ನೆಲ್ಲ ನಾವು ಸೂಕ್ತ ಪ್ರದೇಶಗಳನ್ನ ನೆಟ್ಟು ಇವೆಲ್ಲ ಮರಗಳಾಗಿ ಬೆಳೆಯಲಿಕ್ಕೆ ಮತ್ತೆ ಒಳ್ಳೆ ರೀತಿಯಲ್ಲಿ ವೃಕ್ಷ ಸಂಪತ್ತು ಬೆಳೆಯಲಿಕ್ಕೆ ಎಲ್ಲ ಕಾರಣವಾಗ್ತಾ ಇದೆ.
1: ಯಾವೆಲ್ಲ ಸಂಘ ಸಂಸ್ಥೆಗಳ ಜೊತೆ ಸೇರಿಕೊಂಡು ವನ ಮಹೋತ್ಸವವನ್ನು ಆಚರಣೆ ಮಾಡ್ತೀರಿ ಸರ್?
0: ಸಾಕಷ್ಟು ಪರಿಸರ ಸಂಘ ಸಂಸ್ಥೆಗಳು ಮತ್ತೆ ಇಂಟರ್ನ್ಯಾಷನಲ್ ಪರಿಸರ ಸಂಘ ಸಂಸ್ಥೆಗಳಿದೆ, ಗವರ್ನಮೆಂಟ್ ಇದೆ, ನಾನ್ ಗವರ್ನಮೆಂಟ್ ಇದೆ, ಮತ್ತೆ ಸ್ಕೂಲ್ ಮಕ್ಕಳು ಸ್ಕೂಲ್ ನಲ್ಲಿ ಎಕೋ ಕ್ಲಬ್ಸ್ ಅಂತ ಇದ್ದಾವೆ ಅವ್ರ ಜೊತೆಗೇನು, ಮತ್ತೆ ಸಾಕಷ್ಟು ಸಾರ್ವಜನಿಕರು, ಜನಪ್ರತಿನಿಧಿಗಳು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತೆ ಬೇರೆ ಬೇರೆ ಇಲಾಖೆಯಲ್ಲೇ ಇದ್ದ ಎಲ್ಲ ಗವರ್ನಮೆಂಟ್ ಎಂಪ್ಲಾಯೀಸ್ ಎಲ್ಲರೂ ಇದರಲ್ಲಿ ಭಾಗ ಆಗಿದ್ದಾರೆ.
1: ನಮ್ಮ ಹಾಸನ ಅರಣ್ಯ ವೃತ್ತ ಇದೆಯಲ್ಲ ಸರ್, ಈ ಹಾಸನ ಅರಣ್ಯ ವೃತ್ತದಲ್ಲಿ ಈ ಸಾಲಿನಲ್ಲಿ ವನ ಮಹೋತ್ಸವ ಹೇಗೆ ಆಚರಣೆ ಆಗ್ತಾ ಇದೆ, ಏನೆಲ್ಲ ಜಾಗೃತಿ ಕಾರ್ಯಕ್ರಮಗಳನ್ನು ತಾವು ಹಮ್ಮಿಕೊಂಡಿದ್ದೀರಿ?
0: ತಮ್ಮೆಲ್ಲರಿಗೂ ಗೊತ್ತಿದ್ದಾನೆ ಹಾಸನ ವೃತ್ತದಲ್ಲಿ 2 ಜಿಲ್ಲೆಗಳು ಬರ್ತವೆ, ತುಮಕೂರು ಅಂಡ್ ಹಾಸನ. ಇದಲ್ಲದೆ ನಾವು ಸೋಷಿಯಲ್ ಫಾರೆಸ್ಟ್ರಿ ಅಂತ ಸಾಮಾಜಿಕ ಅರಣ್ಯ ಅನ್ನೋದು 2 ಜಿಲ್ಲೆಗಳಲ್ಲಿ ಇದೆ. ಸಾಮಾಜಿಕ ಅರಣ್ಯ ಮತ್ತೆ ಟೆರಿಟೋರಿಯಲ್ ರೆಗ್ಯುಲರ್ ಫಾರೆಸ್ಟ್ ಮತ್ತೆ ಎಲ್ಲ ಪರಿಸರ ಇಲಾಖೆಯವರು ಎಲ್ಲ ಸೇರಿಕೊಂಡು ನಾವು ವನ ಮಹೋತ್ಸವ ಕಾರ್ಯಕ್ರಮ ಮತ್ತೆ ಎನ್ವಿರಾನ್ಮೆಂಟಲ್ ಡೇ ಪ್ರೋಗ್ರಾಮ್ಸ್ ಇವೆಲ್ಲ ನಾವು ಇದು ಮಾಡ್ತಾ ಇದ್ವಿ. ಈ ವರ್ಷ ಈ ಜಿಲ್ಲೆಯಲ್ಲಿ 5 ಲಕ್ಷದಷ್ಟು ಗಿಡಗಳನ್ನ ನಾವು ವನ ಮಹೋತ್ಸವ ಅಂಗವಾಗಿ ನಾವು ಸಂಸ್ಥೆಗಳಲ್ಲಿ ಗವರ್ಮೆಂಟ್ ಪ್ಲೇಸ್ ನಲ್ಲಿ ಮತ್ತೆ ರೈತರಲ್ಲಿ ನಾವು ಪ್ಲಾಂಟೇಶನ್ ಮಾಡ್ತಾ ಇದೀವಿ. ಈ ಪ್ಲಾಂಟೇಶನ್ ಮಾಡ್ತಾ ಇದೆ ಎಲ್ಲ ಗಿಡಗಳಿಗೆ ನಾವು ಜಿಯೋ ಟ್ಯಾಗಿಂಗ್ ಮಾಡ್ತಾ ಇದ್ವಿ. ಜಿಯೋ ಟ್ಯಾಗಿಂಗ್ ಮಾಡಿ ಯಾವ್ದಾವ್ದು ಜಾಗದಲ್ಲಿ ಯಾವ್ದಾವ್ದ ತರ ಗಿಡಗಳನ್ನ ಹಾಕ್ತಾ ಇದೀವಿ, ಎಷ್ಟೆಷ್ಟು ಗಿಡಗಳ ಹಾಕಿತಾ ಇದೀವಿ ಅನ್ನೋದು ಎಲ್ಲ ನಾವು ಲಿಸ್ಟ್ ಮಾಡಿ ಇದೆಲ್ಲದನ್ನು ನಾವು ಹೆಡ್ ಆಫೀಸ್ಗೆ ಕಲಿಸಬೇಕಾಗಿದೆ. ಸೊ ಅದೆಲ್ಲದೂ

0: ಅನ್ನೋ ಆ್ಯಪ್ನಲ್ಲಿ ಅವರು ಮಾನಿಟರ್ ಮಾಡ್ತಾರೆ. ಈಗಾಗಲೇ ನಮ್ಮದು ವನ ಮಹೋತ್ಸವ ಕಾರ್ಯಕ್ರಮ ಆಲ್ರೆಡಿ ಶುರುವಾಗಿದೆ, ಎನ್ವಿರಾನ್ಮೆಂಟ್ ಡೇನಲ್ಲಿನೂ ಸ್ವಲ್ಪ ಹಾಕಿದ್ವಿ, ಬಟ್ ಈ ವೀಕ್ ನಲ್ಲಿ ಆಲ್ರೆಡಿ ನಮ್ಮ ಈ ಎರಡು ಜಿಲ್ಲೆಗಳಲ್ಲಿ ಪ್ರೋಗ್ರಾಮ್ ಶುರುವಾಗಿದೆ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ.
1: ಈ ಜಿಯೋ ಟ್ಯಾಗಿಂಗ್ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳು ಸರ್?
0: ಜಿಯೋ ಟ್ಯಾಗಿಂಗ್ ಮಾಡಿದ ಅಂದ್ರೆ ಏನಾಯ್ತಂದ್ರೆ ನಾವು ಮಾನಿಟರ್ ಮಾಡ್ಲಿಕ್ಕೆ ಆಗ್ತದೆ. ಈಗ ಅದನ್ನ ಮತ್ತೆ ಪೋಷಣೆ ಮಾಡುದು ಮರೆತು ಹೋಗ್ತೀವಿ ಒಂದೊಂದ್ ಸಾರಿ. ಜನರಲ್ ಆಗಿ ಈ ಪಬ್ಲಿಕ್ ಪ್ರೋಗ್ರಾಮ್ ಮಾಡೋ ಟೈಮ್ನಲ್ಲಿ ಎಲ್ಲರೂ ಬರ್ತಾರೆ ಮತ್ತೆ ಗಿಡ ನೆಟ್ಟು ಹೋಗ್ತಾರೆ, ಅದನ್ನ ಮತ್ತೆ ನೋಡಿಲ್ಲ ಅಂದ್ರೆ ಅವೆಲ್ಲ ಮಾನ್ಸೂನ್ ಡಿಲೇ ಆಗೋ ಟೈಮ್ನಲ್ಲಿ ಎಲ್ಲ ಡ್ರೈ ಆಗಲಿಕ್ಕೆ ಚಾನ್ಸ್ ಇದೆ. ಅದರಿಂದ ಏನಾಯ್ತಂದ್ರೆ ಮತ್ತೆ ಅದೆಲ್ಲ ಡ್ರೈ ಆಗಿ ಹೋಗ್ತವೆ. ಅದನ್ನ ಮತ್ತೆ ಮತ್ತೆ ವಿಸಿಟ್ ಮಾಡಿ ಅದನ್ನು ಸರಿಯಾದ ರೀತಿನಲ್ಲಿ ಬೆಳ್ತಾ ಇದ್ವ ಅಲ್ವಾ ಅಂತ ನೋಡ್ಕೊಂಡು ಅದಕ್ಕೆ ನೀರು ಹಾಕೋದು ಪರಿಸ್ಥಿತಿ, ಅದಕ್ಕೆ ಒಂದು ಜವಾಬ್ದಾರಿ ಅನ್ನೋದು ಈ ಜಿಯೋ ಟ್ಯಾಗಿಂಗ್ ದಿಂದ ಬರ್ತದೆ.
1: ಹೀಗೆ ಇದು ಅನುಕೂಲವನ್ನ ಮಾಡುತ್ತೆ, ಆ ಗಿಡವನ್ನ ಸಂರಕ್ಷಣೆ ಮಾಡಲಿಕ್ಕೆ ಪೋಷಣೆ ಮಾಡಲಿಕ್ಕೆ ಹೆಚ್ಚು ಅನುಕೂಲವನ್ನ ಇದು ಮಾಡುತ್ತೆ ಅನ್ನುವಂಥದ್ದು. ಇನ್ನು ಈ ಅರಣ್ಯ ವೃದ್ಧಿಗಾಗಿ ಸರ್, ಮತ್ತೆ ಈಗಿರುವಂತಹ ಅರಣ್ಯವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಏನೆಲ್ಲ ಕ್ರಮಗಳನ್ನ ಮತ್ತೆ ಕಾರ್ಯಕ್ರಮಗಳನ್ನ ಕೈಗೊಂಡಿದೆ?
0: ಅರಣ್ಯ ಇಲಾಖೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಟಿಕ್ಯುಲರ್ ಆಗಿ ಹೇಳಬೇಕಂದ್ರೆ ನಾವು ಎಲ್ಲ ರೀತಿನಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಈಗ ರೈತರಿಗೆ ಇದ್ದರಂದ್ರೆ ರೈತರಿಗೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನಾ ಅಂತ ಇರ್ತದೆ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ಬೆಲೆಬಾರದಷ್ಟು ಮರಗಳನ್ನು ರೈತರಿಗೆ ನಾವು ಕೊಟ್ಟು ಅವರು ಸ್ವಂತ ಜಮೀನಲ್ಲಿ ಬೆಳೆಸ್ಕೊಂಡದ್ದು. ನೆಟ್ಟದ ಪ್ರತಿ ಬದುಕಿದ ಗಿಡಕ್ಕೆ ಫಸ್ಟ್ 3 ಇಯರ್ಸ್ ನಾವು 3 ವರ್ಷ ಸೇರಿ ಒಂದೊಂದು ಗಿಡಕ್ಕೆ 125 ರೂಪೀಸ್ ನಾವು ಕೊಡ್ತೀವಿ. ಅಂದ್ರೆ ಸುಮಾರು 1 ಎಕರೆಗೆ ರೈತರು ಗಿಡಗಳು ಉಳಿಸ್ಕೊಂಡಿದ್ರ ಅಂದ್ರೆ ಸುಮಾರು 50,000
1: ಹಣ
0: ಅವ್ರಿಗೆ ಅರಣ್ಯ ಇಲಾಖೆದಿಂದಾನೆ ಪ್ರೋತ್ಸಾಹ ಧನದಿಂದ ಬರ್ತದೆ. ಸೊ ಇದು ರೈತರಿಗೆ ಸಂಬಂಧಪಟ್ಟ ಇದರಲ್ಲಿ. ಇದೇ ರೀತಿನಲ್ಲಿ ಅರಣ್ಯದಲ್ಲಿ ಸ್ವಲ್ಪ ಡಿಗ್ರೇಡೆಡ್ ಫಾರೆಸ್ಟ್ ಅಂತ ಇರ್ತವೆ, ಅಲ್ಲಲ್ಲಿ ಸ್ವಲ್ಪ ತೊಂದರೆಗಳಿದ್ದ ಫಾರೆಸ್ಟ್ ನಲ್ಲಿ ನಾವು ಗಿಡಗಳು ಮತ್ತೆ ನೆಡ್ತೀವಿ. ಕರ್ನಾಟಕ KFDF ಪ್ರೋಗ್ರಾಮ್ ಅಂತ ಇರ್ತದೆ, ಕಂಪೆನ್ಸೇಟರಿ ಎಫಾರೆಸ್ಟ್ರೇಷನ್ ಪ್ರೋಗ್ರಾಮ್ ಅಂತ ಒಂದಿದೆ, ಗ್ರೀನ್ ಇಂಡಿಯಾ ಮಿಷನ್ ಅಂತ ಇದೆ. ಗ್ರೀನ್ ಇಂಡಿಯಾ ಮಿಷನ್ ಅಲ್ಲಿ ಸುಮಾರು ಇಡೀ ಸೆಂಟ್ರಲ್ ಗವರ್ಮೆಂಟ್ ಪ್ರೋಗ್ರಾಮ್ ಇದೆ. ಆ ಪ್ರೋಗ್ರಾಮ್ ದಿಂದ ಆಲ್ಮೋಸ್ಟ್ 1.36 ಬಿಲಿಯನ್ ಅಷ್ಟು ಹೆಕ್ಟರ್ ಇಂಡಿಯಾನಲ್ಲಿ ನಾವು ಎಫಾರೆಸ್ಟ್ರೇಷನ್ ಮಾಡಬೇಕಾಗಿದೆ. ಆಸ್ ಪಾರ್ಟ್ ಆಫ್ ದಿ UNFCCC ಕ್ಲೈಮೇಟ್ ಮಿಟಿಗೇಷನ್ ಪ್ಲಾನ್ ಅಂತ ಏನೋ ಇದೆಯೋ ಅದು ಪ್ರಕಾರ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಇದಲ್ಲದೇ ನ್ಯಾಷನಲ್ ಬ್ಯಾಂಬೂ ಮಿಷನ್ ಅಂತ ಇದೆ. ಬ್ಯಾಂಬೂನು ಎಲ್ಲೆಲ್ಲಿ ರೈತರಿಗೆ ಅವ್ರ ಜಮೀನಲ್ಲಿ ಬೆಳೆಸಲಿಕ್ಕೆ ಬ್ಯಾಂಬೂನು ಕೊಡ್ತಾರೆ, ಮತ್ತೆ ಅರಣ್ಯದಲ್ಲಿನೂ ಬ್ಯಾಂಬೂ ಬೆಳೆಸಿ ಈ ಬ್ಯಾಂಬೂದಿಂದ ಸಾಕಷ್ಟು ಫರ್ನಿಚರ್ ಆಗಲಿ ಬೇರೆ ಬೇರೆ ಹ್ಯಾಂಡಿಕ್ರಾಫ್ಟ್ಸ್ ಎಲ್ಲ ಮಾಡ್ಲಿಕ್ಕೋಸ್ಕರ ಏನೇನ ಅನುಕೂಲಗಳಿರ್ತವೆ ಇದೆಲ್ಲದಕ್ಕೂ ಮತ್ತೆ ವರ್ಕ್ಶಾಪ್ ಮಾಡ್ಲಿಕ್ಕೆ ಸಂಬಂಧಪಟ್ಟ ಇನ್ಫ್ರಾಸ್ಟ್ರಕ್ಚರ್ ಹಾಕಲಿಕ್ಕೂ ನ್ಯಾಷನಲ್ ಬ್ಯಾಂಬೂ ಮಿಷನ್ ದಿಂದ ಅನುಕೂಲ ಆಗುವಂತ ನಾವು ಪ್ರೋಗ್ರಾಮ್ ಇದೆ. ಇದಲ್ಲದೇ ನಗರ ವನಗಳ ಪ್ರೋಗ್ರಾಮ್ ಇದೆ ಸೆಂಟ್ರಲ್ ಗವರ್ಮೆಂಟ್ ಇದು. ಇದಲ್ಲದೇ ಟ್ರೀ ಪಾರ್ಕ್ಸ್ ಪ್ರೋಗ್ರಾಮ್ ಇದೆ. ಈ ರೀತಿನಲ್ಲಿ ಸಾಕಷ್ಟು ಪ್ರೋಗ್ರಾಮ್ಸ್ ನಾವು ಇಟ್ಟುಕೊಂಡು ಇದಲ್ಲದೇ ರೋಡ್ ಸೈಡ್ ಪ್ಲಾಂಟೇಶನ್ ಅಂತ ಇರ್ತದೆ. ಇಡೀ ದೇಶದಲ್ಲಿದ್ದ ರೋಡ್ ಸೈಡ್ ನಲ್ಲಿ ಎಲ್ಲ ಗಿಡಗಳು ಹಾಕುದು ಪ್ರೋಗ್ರಾಮ್ ಇದೆ. ಮ್ಯಾಂಗ್ರೂವ್ಸ್ ಪ್ಲಾಂಟೇಶನ್ ಅಂತ ಇದೆ. ಸಮುದ್ರ ಪಕ್ಕದಲ್ಲಿ ಏನೇ ಇರ್ತಾವೋ ಅದರೆಲ್ಲದನ್ನು ಮ್ಯಾಂಗ್ರೂವ್ ಪ್ಲಾಂಟೇಶನ್ ಮಾಡ್ಲಿಕ್ಕೆ ಯೋಜನೆಗಳಿದೆ.
1: ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ನಮ್ಮ ದೇಶದಲ್ಲಿ ಇರತಕ್ಕಂತಹ ಅರಣ್ಯ ಪ್ರದೇಶವನ್ನ ಉಳಿಸಿಕೊಳ್ಳಲಿಕ್ಕೆ ಮತ್ತು ಇನ್ನೂ ಹೆಚ್ಚಳ ಮಾಡುವ ಸಲುವಾಗಿ ಅರಣ್ಯ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನ ಅನುಷ್ಠಾನವನ್ನ ಮಾಡ್ತಾ ಇದೆ. ಇನ್ನು ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅರಣ್ಯ ಪ್ರದೇಶಗಳಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಮಸ್ಯೆಗಳಿದ್ದಾವೆ ಸರ್, ಮತ್ತೆ ಅದನ್ನ ಹೇಗೆ ಪರಿಹರಿಸುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಕಾರ್ಯಪ್ರವೃತ್ತವಾಗಿದೆ?
0: ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕರ್ನಾಟಕ ರಾಜ್ಯದಲ್ಲಿದ್ದ ಅರಣ್ಯಗಳು ಸಾಕಷ್ಟು ಸಮೃದ್ಧವಾದ ಫಾರೆಸ್ಟ್ಗಳು. ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ವೆಸ್ಟರ್ನ್ ಗಾಟ್ಸ್ ಇದೆ. ವೆಸ್ಟರ್ನ್ ಗಾಟ್ಸ್ನು ಸ್ವಲ್ಪ ಪ್ರದೇಶಗಳಲ್ಲಿ ಬರ್ತವೆ, ಬನ್ನೇರುಘಟ್ಟ ಈ ಭಾಗದಲ್ಲಿ. ಇದಲ್ಲದೇ ಸಾಕಷ್ಟು ಡ್ರೈ ಫಾರೆಸ್ಟ್ ಅಂತ ಡ್ರೈ ಡಿಸಿಡ್ಯೂಸ್ ಫಾರೆಸ್ಟ್ ಮತ್ತೆ ಕುರುಸಲು ಕಾಡುಗಳು ಎಲ್ಲಾ ರೀತಿಯಲ್ಲಿ ಅರಣ್ಯಗಳು ನಮ್ಮ ಕರ್ನಾಟಕದಲ್ಲಿದೆ. ಇದೆಲ್ಲ ರಿಸರ್ವ್ ಫಾರೆಸ್ಟ್ ಅಲ್ಲದೇ ನಾವು ಸಾಕಷ್ಟು ಒಂದು 50-60 ನ್ಯಾಷನಲ್ ಪಾರ್ಕ್ಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡಿಕ್ಲೇರ್ ಮಾಡಿ ವನ್ಯಜೀವಿಗಳ ಸಂರಕ್ಷಣೆಯನ್ನು ಮಾಡ್ತಾ ಇದೆ. ಸೊ ಅದರಲ್ಲಿ ಬಂದೀಪುರ್, ನಾಗರೋಲೆ, ಭದ್ರಾ ಟೈಗರ್ ರಿಸರ್ವ್ಸ್ ಮತ್ತೆ ಕಾಲಿ ಟೈಗರ್ ರಿಸರ್ವ್ಸ್ ಈ ರೀತಿನಲ್ಲಿ. ಇದಲ್ಲದೇ ಮತ್ತೆ ಸಾಕಷ್ಟು ಬರ್ಡ್ ಸ್ಯಾಂಕ್ಚುರೀಸ್ ಮಾಡಿದೆ. ರಂಗಂತಿತ್ತು ಬರ್ಡ್ ಸ್ಯಾಂಕ್ಚುರಿ, ನುಗು ಬರ್ಡ್ ಸ್ಯಾಂಕ್ಚುರಿ ಈ ರೀತಿನಲ್ಲಿ. ಈ ರೀತಿನಲ್ಲಿ ಸಾಕಷ್ಟು ರಾಮ್ಸರ್ ಕನ್ವೆನ್ಷನ್ ಸೈಟ್ಸ್ ಡಿಕ್ಲೇರ್ ಮಾಡಿ ಬರ್ಡ್ಸ್

0: ಮತ್ತೆ ನೀರಿನ ಅಂಶ ಇದ್ದ ಜಾಗಗಳಲ್ಲಿದ್ದ ಎಲ್ಲ
1: ಜೋಗು ಪ್ರದೇಶ
0: ಅವ್ರ ಎಕಾಲಜಿನ ಪ್ರೊಟೆಕ್ಟ್ ಮಾಡ್ಲಿಕ್ಕೂ ನಾವೆಲ್ಲ ರೀತಿನಲ್ಲಿ ಮೆಜರ್ಸ್ ಎಲ್ಲ ತಗೊಂಡಿದ್ದೀವಿ. ಆದ್ರೆ ಕೆಲವು ಪ್ರಾಬ್ಲಮ್ಸ್ ನಾವು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫೇಸ್ ಮಾಡ್ತೇವೆ. ಅದರಲ್ಲಿ ಮೊದಲನೇ ಪ್ರಾಬ್ಲಮ್ ಏನಾಯ್ತಂದ್ರೆ ಮಾನವ ವನ್ಯಜೀವಿ ಸಂಘರ್ಷ, ಆನೆ ಮಾನವ ಸಂಘರ್ಷ, ಮತ್ತೆ ಲೆಪರ್ಡ್ ಚಿರತೆ ಮತ್ತೆ ಕಾಟಿ ಮತ್ತೆ ಟೈಗರು ಮತ್ತೆ ಕರಡಿ, ಅದರದಿಂದನು ಅಡ್ಜಾಯಿನಿಂಗ್ ಏರಿಯಾಸ್ ನಲ್ಲಿ ಜನರು ಸಾಕಷ್ಟು ಡೆತ್ ಆಗುದು, ಇವೆಲ್ಲದನ್ನು ನಾವು ನೋಡ್ತಾ ಇದೀವಿ. ಇದೆಲ್ಲದನ್ನು ತಡೆಗಟ್ಟಲಿಕ್ಕೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಾಕಷ್ಟು ಮೆಜರ್ಸ್ ತಗೊಂಡಿದೆ. ಇದಲ್ಲದನೆ ಸೆಕೆಂಡ್ನೇ ಮೇಜರ್ ಪ್ರಾಬ್ಲಮ್ ಏನೈತಂದ್ರೆ ಎನ್ಕ್ರೋಚ್ಮೆಂಟ್ ಪ್ರಾಬ್ಲಮ್, ಅರಣ್ಯ ಒತ್ತುವರಿ. ಕರ್ನಾಟಕದಲ್ಲಿ ಸುಮಾರು 1.5 ಲಕ್ಷದಷ್ಟು ಅರಣ್ಯ ಭೂಮಿಯನ್ನು ಒತ್ತುವರಿ ಆಗಿದೆ. ಒತ್ತುವರಿದು ಮೇಜರ್ ಪ್ರಾಬ್ಲಮ್ ಏನೈತಂದ್ರೆ ಒಂದು ಜಮೀನೇ ಅಲ್ಲ ಅದು. ಒತ್ತುವರಿ ಮಾಡೋ ಟೈಮ್ ಏನಂದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗೋಟಕ್ಕೆ ವನ್ಯಜೀವಿಗಳು ಚಲನವಲನಗಳಿಗೂ ಸಹ ಇವರು ಅಡ್ಡು ಆಗುತ್ತಾರೆ.
1: ಹೌದು,
0: ಅಂದ್ರೆ ಕಾರಿಡಾರ್ ಅನ್ನೋದು ಎಲಿಫೆಂಟ್ ಹೋಗು ಕಾರಿಡಾರ್ ನಲ್ಲಿ ಯಾವುದೋ ಒಂದು ಒತ್ತುವರಿ ಮಾಡುದು, ಆವಾಸ ಸ್ಥಾನಗಳಿಗೆ ಹೋಗಿ ಅಲ್ಲಿ ಮನೆ ಮತ್ತೆ ಬೇರೆದು ಎಲ್ಲ ರಿಸಾರ್ಟ್ ಕಟ್ಟಿಕೊಂಡಿದ್ವು ಅಂದ್ರೆ ಎಲ್ಲ ಪ್ರಾಣಿಗಳು ಮತ್ತೆ ಹೊರಗಡೆ ಬರುದು, ಇದು ಮೇಜರ್ ಪ್ರಾಬ್ಲಮ್ ಅನ್ನೋದು ಆಗ್ತಾ ಇದೆ. ಇದೆಲ್ಲವನ್ನು ತಡೆಗಟ್ಟಲಿಕ್ಕೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಾಕಷ್ಟು ಎನ್ಕ್ರೋಚ್ಮೆಂಟ್ ಎವಿಕ್ಷನ್ಸ್ ಮಾಡಿದೆ. ಮತ್ತೆ ಇದಕ್ಕೆ ಎಲ್ಲ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಇದಕ್ಕೂ ಎಲ್ಲ ಎನ್ಕ್ರೋಚ್ಮೆಂಟ್ಸ್ ಯಾವ ರೀತಿನಲ್ಲಿ ನಾವು ಸಹಿಸಬಾರದು, ಇದನ್ನು ತೆಗೆಯಲೇಬೇಕು. ಯಾಕಂದ್ರೆ ವನ್ಯಜೀವಿಗಳಿಗೆ ಬೇಕಾಗದಷ್ಟು ಆವಾಸ ಸ್ಥಾನಗಳು ಅವ್ರಿಗಿರಬೇಕು, ಜನರು ಇರಬೇಕಾಗದ್ದು ಪ್ಲೇಸ್ ನಲ್ಲಿ ಜನರು ಇರಬೇಕು ಅನ್ನೋದು ಕ್ಲಿಯರ್ ಕಟ್ ಇರಬೇಕು. ಮತ್ತೆ ವನ್ಯಜೀವಿಗಳ ಪ್ಲೇಸ್ ನಲ್ಲಿ ನಾವು ಹೋಗಿದ್ದ ಟೈಮ್ನಲ್ಲಿ ಮಾನವ ವನ್ಯಜೀವಿ ಸಂಘರ್ಷಣ ಆಗೇ ಆಗುತ್ತದೆ, ಅದಕ್ಕೆ ಯಾವ ರೀತಿನಲ್ಲಿ ಟಾಲರೆನ್ಸ್ ಇರಬಾರದು ಅಂತ ಎಲ್ಲ ಕ್ಲಾರಿಟಿ ಆಗಿ ಕೋರ್ಟ್ಸ್ ಮತ್ತೆ ಗವರ್ಮೆಂಟ್ ಹೇಳಿದ ಕಾರಣ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದನ್ನು ನಾವು ತೆಗಿತಾ ಇದ್ದೀವಿ.
1: ಈ ಮಾನವ ಮತ್ತೆ ಪ್ರಾಣಿಗಳ ಸಂಘರ್ಷ ಏನಿದೆ ಸರ್, ಅದನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ನಮ್ಮ ಸಾಮಾನ್ಯ ಜನರು ಇನ್ನು ಎಷ್ಟರ ಮಟ್ಟಿಗೆ ಜಾಗೃತರಾಗಬೇಕು ಅಂತಾರೆ?
0: ಒಂದೊಂದು ವನ್ಯಜೀವಿಗೆ ಒಂದೊಂದು ಆವಾಸ ಸ್ಥಾನ ಅಂತ ಇರುತ್ತೆ, ಮತ್ತೆ ಅದಕ್ಕೆ ಆದ ಒಂದು ನ್ಯಾಚುರಲ್ ಬಿಹೇವಿಯರ್ ಅಂತ ಇರ್ತದೆ. ಸಪೋಸ್ ಆನೆ ಇದ್ವು ಅಂದ್ರೆ ಒಂದು ಹರ್ಡ್ಗೆ 500-600 ಸ್ಕ್ವೇರ್ ಕಿಲೋಮೀಟರ್ ಜಾಗ ಅಷ್ಟು ಬೇಕಾಗ್ತದೆ. ಮತ್ತೆ ಅದು ನಿರಂತರವಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅದು ಚಲನವಲನಗಳನ್ನು ಮಾಡಲೇಬೇಕು ಅದನ್ನು ಸರ್ವೈವ್ ಆಗಬೇಕಂದ್ರೆ. ಸೊ ಈ ಟೈಮ್ನಲ್ಲಿ ವನ್ಯಜೀವಿಗಳ ಯೊಕ್ಕ ಬಿಹೇವಿಯರ್ನು ಅದು ಅಕ್ಕಪಕ್ಕ ಇದ್ದ ಜನರನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದು ಯಾವ ಟೈಮ್ನಲ್ಲಿ ಅವುದು ಮೇವುಕ್ಕೆ ಬರ್ತವೆ, ಯಾವ ಟೈಮ್ನಲ್ಲಿ ನಾವು ಎಷ್ಟು ಹತ್ತರವರೆಗೆ ನಾವು ಹೋಗಬಹುದು, ಎಷ್ಟು ಹತ್ತರಕ್ಕೆ ಹೋಗಬಾರದು, ಈ ರೀತಿನಲ್ಲಿ ಎಲ್ಲ ಅದು ಬಿಹೇವಿಯರ್ ಅನ್ನೋದು ವಿ ಹ್ಯಾವ್ ಟು ಲರ್ನ್. ಇನ್ನೊಂದು ಲೆಪರ್ಡ್ ಅಂತ ಇರ್ತದೆ. ಲೆಪರ್ಡ್ ಜನರಲ್ ಆಗಿ ಇದು ನೈಟ್ ಟೈಮ್ನಲ್ಲೂ ಸಂಚಾರ ಮಾಡ್ತಾ ಇರ್ತವೆ. ಸೊ ಸಂಚಾರ ಮಾಡೋ ಟೈಮ್ನಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನು ಅವ್ರನ್ನ ಫಾರೆಸ್ಟ್ ಹತ್ತರಕ್ಕೆ ಮತ್ತೆ ಹೊರಗಡೆ ಅವ್ರನ್ನ ಮಲಗಲಿಕ್ಕೆ ಬಿಡಬಾರದು ಅಂದ್ರೆ ಕೆಲವು ಪ್ರಿಕಾಷನ್ಸ್ ಇರ್ತವೆ. ಮತ್ತೆ ನಾವು ಓಪನ್ ಡಿಫಿಕೇಶನ್ ಗೆ ಹೋಗಬಾರದು
1: ಬಹಿರ್ದೆಸೆಗೆ.
0: ಆವಾಗ ಕೂರಿದ ಟೈಮ್ನಲ್ಲಿ ಲೆಪರ್ಡ್ ಕಿಂತ ಕಡಿಮೆ ಹೈಟ್ ನಲ್ಲಿ ಕಾಣಿಸ್ತಾ ಇದ್ದ ಕಾರಣ ಲೆಪರ್ಡ್ ಇದು ನಮ್ಮನ್ನು ತಿನ್ನಬಹುದು ಅನ್ನೋದು ಮೈಂಡ್ ಗೆ ಬಂದ್ಬಿಡ್ತದೆ. ಈ ರೀತಿನಲ್ಲಿ ಏನಾಯ್ತಂದ್ರೆ ಸಾಕಷ್ಟು ಪ್ರಿಕಾಷನ್ಸ್ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಒಂದೊಂದು ಆನಿಮಲ್ ಗೆ ಒಂದು ನಾವು ಟ್ರೂಸ್ ಅಂಡ್ ಡೋಂಟ್ ಅಂತ ಎಲ್ಲ ಒಂದು ಪತ್ರಿಕೆಗಳೆಲ್ಲ ರೆಡಿ ಮಾಡ್ಕೊಂಡಿದೀವಿ. ನಾವು ಇದೆಲ್ಲದನ್ನು ಅಡ್ವರ್ಟೈಸ್ ಮಾಡ್ತಾ ಇದೀವಿ ಎಲ್ಲ ಪಂಚಾಯತಿ ಜಾಗದಲ್ಲಿ, ಮತ್ತೆ ಪಿ ಡಿ ಓ ಆಫೀಸಸ್, ತಾಲೂಕು ಆಫೀಸಸ್, ಜಿಲ್ಲಾ ಆಫೀಸ್ಗಳನ್ನೆಲ್ಲ ನಾವು ಇದನ್ನು ಅಂಟಿಸ್ತಾ ಇದೀವಿ. ಲೆಪರ್ಡ್ ಯಾವ ರೀತಿನಲ್ಲಿ ಪ್ರಿಕಾಷನ್ಸ್ ತಗೊಂಡು ಹೋಗ್ಬೇಕು, ಆನೆಗೆ ಯಾವ ರೀತಿನಲ್ಲಿ ಪ್ರಿಕಾಷನ್ ತಗೊಳ್ಬೇಕು, ಮತ್ತೆ ಕರಡಿಗೆ ಅದರಿಂದ ಯಾವ ರೀತಿನಲ್ಲಿ ರಕ್ಷಣೆ ಮಾಡಬೇಕು, ಯಾವ ರೀತಿನಲ್ಲಿ ತಪ್ಪುಗಳನ್ನು ಮಾಡಬಾರದು ಅನ್ನೋದು ಎಲ್ಲದರೂ ನಾವು ಅಡ್ವರ್ಟೈಸ್ ಮಾಡಿ ಡಿಪಾರ್ಟ್ಮೆಂಟ್ ಎಲ್ಲ ರೀತಿನಲ್ಲಿ ಮೆಟೀರಿಯಲ್ನ್ನು ರೆಡಿ ಮಾಡಿ ಸಾರ್ವಜನಿಕರಲ್ಲಿ ನಾವು ಈಗ ಅರಿವು ಮೂಡಿಸ್ತಾ ಇದ್ದೀವಿ.
1: ಸರ್, ಕಟ್ಟಕಡೆಯದಾಗಿ ಈ ವನ ಮಹೋತ್ಸವದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಮತ್ತು ಸಾಮಾನ್ಯ ಜನರಿಗೆ ಅಂತಿಮವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್?
0: ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ನಮಗೂ ಇರುದು ಒಂದೇ ಭೂಮಿ, ಒಂದೇ ಭೂಮಿ ಆಗಿದ್ದ ಕಾರಣ ನಾವು ಈ ಭೂಮಿನಲ್ಲಿ ಈ ಅಕಾಲಜಿನಿ ನಾವು ಎಷ್ಟು ಹಾಲು ಮಾಡಿದ್ದೀವೋ ಅಷ್ಟು ತೊಂದರೆಗಳು ನಮಗ್ ಬರ್ತವೆ. ಅದರಿಂದ ಏನಾಯ್ತಂದ್ರೆ ನಾವು ಈ ಭೂಮಿನಿ ಸುರಕ್ಷಿತವಾಗಿ ಮುಂದಿನ ಪೀಳಿಗೆಗೆ ನಾವು ಕೊಟ್ಟಿದ್ದೇವೆಂದರೆ ಆ ಮುಂದಿನ ಪೀಳಿಗೆ ಜೀವನವನ್ನು ಸುಖಕರವಾಗಿ ಇರ್ತದೆ. ಅದೇ ಇವತ್ತೇ ನಾವೆಲ್ಲ ಅರಣ್ಯ ಸಂಪತ್ತು ಮತ್ತೆ ನೀರಿನ ಸಂಪತ್ತು, ನದಿ ಮೂಲಗಳು ಇವೆಲ್ಲದನ್ನು ಇವತ್ತೇ ನಾವು ಕಲುಷಿತ ಮಾಡಿದ್ವು, ಮತ್ತೆ ಅರಣ್ಯಗಳನ್ನೆಲ್ಲ ನಾವು ನಾಶ ಮಾಡಿದೆವಂದ್ರೆ ಮುಂದಿನ ಪೀಳಿಗೆಗೆ ಸಸ್ಟೈನ್

0: ಲಾಗಿ ಅವರು ಬದುಕಲಿಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ನಾವು ಈ ಎಲ್ಲ ನ್ಯಾಚುರಲ್ ರಿಸೋರ್ಸಸ್ ಸಂಪತ್ತಿಗೆ ಏನಿದೆಯೋ ನಾವು ಅನುಭವಿಸಬೇಕು, ಮತ್ತೆ ಮುಂದಿನ
1: ಬಿಡಬೇಕು
0: ಬಿಡಬೇಕು ಅಂತ ಹೇಳಲಿಕ್ಕೆ ನಾನು ಎಲ್ಲರಿಂದ ಕಲಕಲದಿಂದ ಕೇಳ್ಕೊತಾ
1: ಇದ್ದೀನಿ. ಒಳ್ಳೆಯದು ಸರ್, ಈ ಒಂದು ವನ ಮಹೋತ್ಸವದ ಸಂದರ್ಭದಲ್ಲಿ ತಾವು ನಮ್ಮ ಆಕಾಶವಾಣಿಗೆ ಆಗಮಿಸಿ ಅರಣ್ಯ ಸಂರಕ್ಷಣೆಯ ಮಹತ್ವವನ್ನ ಕುರಿತು ಬಹಳ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
3: ಇದುವರೆಗೆ ವನ ಮಹೋತ್ಸವ ಸಪ್ತಾಹದ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣೆಯ ಮಹತ್ವ ಈ ಕುರಿತು ಹಾಸನ ಅರಣ್ಯ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕೊಂಡಲು ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕವಿ ಚನ್ನವೀರ ಕಣವೆಯವರ ಕವಿತೆಯನ್ನ ಹೇಮಂತ್ ಅವರ ಧ್ವನಿಯಲ್ಲಿ

0: ಆದಂತ ಮಾಹಿತಿಯನ್ನ ಮಾಡಿಕೊಟ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು.
2: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
3: ಇದುವರೆಗೆ ವನ ಮಹೋತ್ಸವ ಸಪ್ತಾಹದ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣೆಯ ಮಹತ್ವ ಈ ಕುರಿತು ಹಾಸನ ಅರಣ್ಯ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕೊಂಡಲು ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕವಿ ಚನ್ನವೀರ ಕಣವೆಯವರ ಕವಿತೆಯನ್ನ ಹೇಮಂತ್ ಅವರ ಧ್ವನಿಯಲ್ಲಿ ಕೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಣ.

0: ಮಾಡಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಅಜ್ಜ, ಇದು ಯಾವ ಗಿಡ?
4: ಟ್ಯಾಂಜರೀನ್. ತುಂಬಾ ಹಸಿಯಾಗಿರುತ್ತೆ, ಕೇಳಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
3: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
4: ಯಾಕೆ?
3: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
4: ಓ ಥ್ಯಾಂಕ್ಸ್ ಕಪ್ಪು, ಬಚಾವಾದೆ. ತಗೋ, ನಿಮ್ಮ ಜಾಣತನಕ್ಕೆ ಪ್ರತಿಫಲ.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
5: ಆಕಾಶವಾಣಿ ಮಡಿಕೇರಿ. ಈಗ ಕೆಲವು ಚಿತ್ರಗೀತೆಗಳು. ವಿಜಯಪ್ರಕಾಶ್, ಅನನ್ಯ ಭಟ್, ನಾಗರಾಜ್ ಪಣಾರವರ ಸ್ವರಗಳಲ್ಲಿ ಕಾಂತಾರ ಚಿತ್ರದ ಒಂದು ಗೀತೆ. ಪ್ರಮೋದ್ ಮರವಂತೆ ಅವರ ಸಾಹಿತ್ಯ ಸಂಗೀತ, ಜನೀಶ್ ಲೋಕನಾಥ್.
6: ಇದ್ದೇ ಆಗ್ಬೇಕು.

0: ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು.
1: ಮಳೆ ಮಳೆ ಮಳೆ ಜಿನುಗೋ ಜಿನುಗೋ ಹನಿ.
0: ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.
1: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯನಾದ ಕಾಲ್ಗೆಜ್ಜೆಯನಾದ.
0: ವಿಷಯಾಧಾರಿತ ಸ್ವರಚಿತ ಕಥೆ ಕವನ ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

ಇನ್ನು ಮುಂದೆ ಕೇಳಿ KGF ಚಾಪ್ಟರ್ 1 ಚಿತ್ರದಿಂದ ಅನನ್ಯ ಭಟ್ ಹಾಗೂ ಅಭಿನವ್ ಭಟ್ ಹಾಡಿದ ಗೀತೆ. ಕಿನ್ನಲ್ ರಾಜ್ ಅವರ ಸಾಹಿತ್ಯ, ಸಂಗೀತ ರವಿ ಬಸ್ರೂರು.

ಸಂತೋಷ್ ವೆಂಕಿ ಹಾಗೂ ಪ್ರಿಯಾ ಹಿಮೇಶ್ ಅವರ ಸ್ವರಗಳಲ್ಲಿ ರಾಜಕುಮಾರ ಚಿತ್ರದ ಒಂದು ಗೀತೆ. ಈಗ ಗೀತೆಯನ್ನು ಬರೆದಿದ್ದಾರೆ ಸಂತೋಷ್ ಆನಂದರಾಮ್, ಸಂಗೀತ ವಿ ಹರಿಕೃಷ್ಣ.

0: ಇದುವರೆಗೆ ಕೆಲವು ಚಿತ್ರಗೀತೆಗಳನ್ನು ಕೇಳಿದರೆ.
1: ಸ್ವರ ಸಾಂಗತ್ಯ ಗಾನ ಸಂಭ್ರಮದಲ್ಲಿ ನಿಮ್ಮೊಂದಿಗೆ ಮಡಿಕೇರಿ ಆಕಾಶವಾಣಿ.
2: ಅಮೃತವಂತೆ ಪ್ರೇಮದ ಗಾನ,
1: ಸ್ವರ ಸಾಮ್ರಾಜ್ಯದ ಕಣಜದೊಳಗೊಂದು ಸುಂದರ ಗಾನಲಹರಿ.
2: ಗೀತಾಂಜಲಿ ಪ್ರೇಮಾಂಜಲಿ ಬೇರೇನು ನಾನೀಡಲಿ.
1: ಸ್ವರ ಮಾಧುರ್ಯದೊಳಗೊಂದು ಅಮರ ಗೀತಲಹರಿ, ಅದೇ ಅಂತ್ಯಾಕ್ಷರಿ.
3: ನಮ್ಗೆ ಒಂದು ಶಾಶ್ವತವಾದ ಸುಖ ಬೇಕು ಅಂತ ಹೇಳಿದ್ರೆ, ಒಳ್ಳೆ ಮನಸ್ಥಿತಿ ಬೇಕು ಅಂತ ಹೇಳಿದ್ರೆ, ನಾವು ನಿಧಾನಗತಿಯಲ್ಲೇ ದಡವನ್ನು ತಲುಪಿದ್ರೆ ಕೆಲವೊಂದ್ಸರಿ ಈ ಧಾವಂತ ಬದುಕಿನಿಂದ ನಾವು ಸ್ವಲ್ಪನಾದ್ರೂ ಬಿಡುಗಡೆಯನ್ನ ಪಡಿಬಹುದು ಅಂತ ನನಗನ್ಸುತ್ತೆ.

0: ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬರಲಿದೆ ಅಂತ್ಯಾಕ್ಷರಿ.
1: ಕಾಲ ಕೂಡ ನಮ್ಮನ್ನ ತಡೆಯಂಗಿಲ್ಲ,
2: ನಮ್ಗೆ ನೀನೇ ಧೈರ್ಯ, ನೀನೇ ಜೊತೆಲಿದ್ರೆ ಗೆಲುವು ತಾನೆ.
0: ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಅಂತ್ಯಾಕ್ಷರಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸುವತ್ತ ಆಸಕ್ತಿ ವಹಿಸಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
3: ಆನಂದ ನೋಡಿದೆ
0: ನಿರೀಕ್ಷಿಸಿ ಅಂತ್ಯಾಕ್ಷರಿ. ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
4: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
5: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸಿ.

ಕೇಳುಗರೇ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ರೈಲ್ವೆ ನೇಮಕ ಮಂಡಳಿ RRB ಟೆಕ್ನಿಷಿಯನ್ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಜುಲೈ 29ರವರೆಗೆ ಅರ್ಜಿ ಸಲ್ಲಿಸಬಹುದು. 323 ಟೆಕ್ನಿಷಿಯನ್ ಗ್ರೇಡ್ 1 ಮತ್ತು 6242 ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗಳು ಸೇರಿ ಒಟ್ಟು 6565 ಹುದ್ದೆಗಳಿಗೆ ಈ ನೇಮಕಾತಿ ನಡೆಯಲಿದೆ. ಇವುಗಳ ಪೈಕಿ ಬೆಂಗಳೂರು RRBಗೆ 245 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಟೆಕ್ನಿಷಿಯನ್ ಗ್ರೇಡ್ 1 ವಿಭಾಗದ ಹುದ್ದೆಗಳಿಗೆ BSc ವ್ಯಾಸಂಗ ಪೂರ್ಣವಾಗಿರಬೇಕು. ಅಭ್ಯರ್ಥಿಗಳು ಸಾಮಾನ್ಯವಾಗಿ ಫಿಸಿಕ್ಸ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಇನ್ಸ್ಟ್ರೂಮೆಂಟೇಷನ್ ಇವುಗಳಲ್ಲಿ ಯಾವುದಾದರೂ ಒಂದು ವಿಷಯದಲ್ಲಿ ನಿಗದಿತ ವಿದ್ಯಾರ್ಹತೆ ಹೊಂದಿರಬೇಕಾಗಿರುವುದು ಅಥವಾ ಇಂಜಿನಿಯರಿಂಗ್ ಡಿಪ್ಲೊಮೋ, ಇಂಜಿನಿಯರಿಂಗ್ ಪದವಿ ತೆರಿಗಡೆಯಾಗಿದ್ದರೂ ಅರ್ಜಿ ಸಲ್ಲಿಸಬಹುದು. ಟೆಕ್ನಿಷಿಯನ್ ಗ್ರೇಡ್ 3 ವಿಭಾಗದ ವಿವಿಧ ಟ್ರೇಡ್ಗಳಿಂದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತಾರೆ. ಬ್ಲ್ಯಾಕ್ಸ್ಮಿತ್, ಬ್ರಿಡ್ಜ್, ಕ್ರೇನ್ ಡ್ರೈವರ್, ಡೀಸೆಲ್, ಎಲೆಕ್ಟ್ರಿಕಲ್, EMU, ಫಿಟ್ಟರ್, ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್, ಟ್ರಕ್ ಮೆಷಿನ್, ವೆಲ್ಡರ್ ಸೇರಿದಂತೆ ವಿವಿಧ ಟ್ರೇಡ್ಗಳಿವೆ. ಇವುಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು SSLC ಪೂರ್ಣಗೊಳಿಸಿ ಸಂಬಂಧಿತ ಟ್ರೇಡ್ನಲ್ಲಿ ITI ಪೂರ್ಣಗೊಳಿಸಿರಬೇಕು. ಟ್ರೇಡ್ ಅಪ್ರೆಂಟಿಶಿಪ್ ಪಡೆದವರು ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಗ್ರೇಡ್ 1 ವಿಭಾಗದ ಹುದ್ದೆಗಳಿಗೆ 18ರಿಂದ 33 ವರ್ಷದೊಳಗಿನವರು ಹಾಗೂ ಗ್ರೇಡ್ 3 ವಿಭಾಗದ ಹುದ್ದೆಗಳಿಗೆ 18ರಿಂದ 30 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವೈಮಿತಿಯಲ್ಲಿ ಸಡಿಲಿಕೆ ನೀಡಲಾಗುವುದು. SC ST ಮಾಜಿ ಸೈನಿಕರು, ಮಹಿಳೆಯರು, ಅಲ್ಪಸಂಖ್ಯಾತ ಅಭ್ಯರ್ಥಿಗಳು, ಆರ್ಥಿಕ ದುರ್ಬಲ ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 250 ರೂಪಾಯಿ, ಇದನ್ನು ಪೂರ್ತಿ ರೀಫಂಡ್ ಮಾಡಲಾಗುವುದು. ಉಳಿದೆಲ್ಲ ವರ್ಗದವರು 500 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು, 400 ರೂಪಾಯಿಯನ್ನು ರೀಫಂಡ್ ಮಾಡಲಾಗುವುದು. ಬೆಂಗಳೂರು ಸೇರಿದಂತೆ ದೇಶದ ಎಲ್ಲಾ RRBಗಳು ಈ ನೇಮಕ ಪ್ರಕ್ರಿಯೆಯನ್ನು ನಡೆಸಲಿವೆ. ಕನ್ನಡ ಸೇರಿದಂತೆ 13 ಪ್ರಾದೇಶಿಕ ಭಾಷೆಗಳಲ್ಲಿ ಪರೀಕ್ಷೆ ಬರೆಯುವ ಅವಕಾಶವಿದೆ. ಅರ್ಜಿ ಸಲ್ಲಿಸಲು ಜುಲೈ 29 ಕೊನೆಯ ದಿನ. August 1ರಿಂದ August 8ರವರೆಗೆ ಅರ್ಜಿ ತಿದ್ದುಪಡಿಗೆ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗೆ RRBBNC.gov.in ಅನ್ನು ನೋಡಬಹುದು. ಬ್ಯಾಂಕ್ ಸಿಬ್ಬಂದಿ ನೇಮಕ ಸಂಸ್ಥೆ IBPS 11 ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿನ ಹುದ್ದೆಗಳನ್ನು ಭರ್ತಿ ಮಾಡುವ ಸಲುವಾಗಿ ಖಾಲಿಯಿರುವ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲು ಅರ್ಜಿಯನ್ನು ಆಹ್ವಾನಿಸಿದೆ. ಜುಲೈ 21ರೊಳಗೆ ಅರ್ಜಿ ಸಲ್ಲಿಸಬಹುದು. ಆಗಸ್ಟ್ನಲ್ಲಿ ಪೂರ್ವಭಾವಿ ಪರೀಕ್ಷೆ ಮತ್ತು ಅಕ್ಟೋಬರ್ನಲ್ಲಿ ಮುಖ್ಯ ಪರೀಕ್ಷೆ ನಡೆಸುವುದಾಗಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. 6715 ಪ್ರೊಬೇಷನರಿ ಆಫೀಸರ್ ಹುದ್ದೆಗಳ ಪೈಕಿ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ 1009 ಹುದ್ದೆಗಳು, ಪರಿಶಿಷ್ಟ ಪಂಗಡದವರಿಗೆ 502 ಹುದ್ದೆಗಳು, ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 1886 ಹುದ್ದೆಗಳು, ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ 669, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 2719 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಅಂಗೀಕೃತ ವಿವಿಯಿಂದ ಯಾವುದೇ ವಿಷಯದಲ್ಲಿ ಪದವಿ ಪಡೆದವರು ಪ್ರೊಬೇಷನರಿ ಆಫೀಸರ್ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಪ್ರೊಬೇಷನರಿ ಆಫೀಸರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ SC ST ಅಲ್ಪಸಂಖ್ಯಾತ ಸಮುದಾಯದ ಸೀಮಿತ ಸಂಖ್ಯೆಯ ಅಭ್ಯರ್ಥಿಗಳಿಗೆ ಸೆಪ್ಟೆಂಬರ್ನಲ್ಲಿ ಪರೀಕ್ಷಾಪೂರ್ವ ತರಬೇತಿ ನಡೆಯಲಿದೆ. ತರಬೇತಿ ಪಡೆಯಲು ಬಯಸುವವರು ಅರ್ಜಿ ಸಲ್ಲಿಕೆ ಸಂದರ್ಭದಲ್ಲಿ ಸಂಬಂಧಪಟ್ಟ ವಿಭಾಗದಲ್ಲಿ ಟಿಕ್ ಮಾಡಬೇಕು. SC ST ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಿಗೆ 125 ರೂಪಾಯಿ, ಉಳಿದೆಲ್ಲ ಅಭ್ಯರ್ಥಿಗಳಿಗೆ 850 ರೂಪಾಯಿ ಅರ್ಜಿ ಶುಲ್ಕವಿದೆ. 745 ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳಿದ್ದು ಆ ಪೈಕಿ ಐಟಿ ಆಫೀಸರ್ 301, ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ 190, ರಾಜ ಭಾಷಾಧಿಕಾರಿ 89, ಲಾ ಆಫೀಸರ್ 105 ಹಾಗೂ ಪರ್ಸನಲ್ ಆಫೀಸರ್ 60 ಹುದ್ದೆಗಳಿಗಾಗಿ ಈ ನೇಮಕ ನಡೆಯಲಿದೆ. ಆಯಾ ಹುದ್ದೆಗಳಿಗೆ ಅನುಸಾರವಾಗಿ ಬೇರೆ ಬೇರೆ ವಿದ್ಯಾರ್ಹತೆಯನ್ನು ನಿಗದಿಪಡಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನ ಜುಲೈ 21, ಪೂರ್ವಭಾವಿ ಪರೀಕ್ಷೆ ಆಗಸ್ಟ್ನಲ್ಲಿ ಹಾಗೂ ಮುಖ್ಯ ಪರೀಕ್ಷೆ ಅಕ್ಟೋಬರ್ನಲ್ಲಿ ನಡೆಯಲಿದೆ. ಹೆಚ್ಚಿನ ವಿವರಗಳಿಗಾಗಿ www.ibps.in ಅನ್ನು ನೋಡಬಹುದು.

ಅರ್ಜಿ ಸಲ್ಲಿಸಲು ಜುಲೈ 20ರ ತನಕ ಅವಕಾಶವಿದೆ. ಒಟ್ಟು ಹುದ್ದೆಗಳ ಪೈಕಿ ಸಾಮಾನ್ಯ ವರ್ಗದವರಿಗೆ 317, ಆರ್ಥಿಕ ದುರ್ಬಲ ವರ್ಗದ ಅಭ್ಯರ್ಥಿಗಳಿಗೆ 80, ಒಬಿಸಿ ಅಭ್ಯರ್ಥಿಗಳಿಗೆ 205, ಎಸ್ಟಿ ಅಭ್ಯರ್ಥಿಗಳಿಗೆ 59 ಹಾಗೂ ಎಸ್ಸಿ ಅಭ್ಯರ್ಥಿಗಳಿಗೆ 118 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಅಭ್ಯರ್ಥಿಗಳು ಪದವೀಧರರಾಗಿರಬೇಕು. ಕಲೆ, ವಿಜ್ಞಾನ, ಎಂಜಿನಿಯರಿಂಗ್, ವಾಣಿಜ್ಯ ಸೇರಿದಂತೆ ಯಾವುದೇ ವಿಷಯದಲ್ಲಿ ಪದವಿ ಪಡೆದಿದ್ದರೂ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಆದರೆ ನಿಗದಿತ ವಿದ್ಯಾರ್ಹತೆಯಲ್ಲಿ ಕನಿಷ್ಠ 60% ಅಥವಾ ಅದಕ್ಕಿಂತ ಹೆಚ್ಚು ಅಂಕ ಪಡೆದು ತೇರ್ಗಡೆಯಾಗಿರಬೇಕು. ಎಸ್ಸಿ, ಎಸ್ಟಿ, ಒಬಿಸಿ ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಾಗಿದ್ದಲ್ಲಿ ಕನಿಷ್ಠ 55% ಅಂಕ ಪಡೆದಿದ್ದರೂ ಅರ್ಜಿ ಸಲ್ಲಿಸಬಹುದು. ಎಸ್ಸಿ, ಎಸ್ಟಿ ಮತ್ತು ವಿಶೇಷಚೇತನ ಅಭ್ಯರ್ಥಿಗಳು 125 ರೂಪಾಯಿ ಇಂಟಿಮೇಷನ್ ಫೀಸ್ ಸಲ್ಲಿಸಬೇಕು. ಉಳಿದಂತೆ ಸಾಮಾನ್ಯ ವರ್ಗ ಮತ್ತು ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಇಂಟಿಮೇಷನ್ ಫೀಸ್ ಸೇರಿದಂತೆ ಒಟ್ಟು 850 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಅರ್ಜಿ ಸಲ್ಲಿಸಲು ಜುಲೈ 20 ಕೊನೆಯ ದಿನ. ಕರ್ನಾಟಕದಲ್ಲಿ ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದಲ್ಲಿ ಪರೀಕ್ಷಾ ಕೇಂದ್ರ ಇರಲಿದೆ.

ಭಾರತೀಯ ಬಾಹ್ಯಾಕಾಶ ಮತ್ತು ಸಂಶೋಧನಾ ಕೇಂದ್ರ ಇಸ್ರೋ 2026-27 ಸಾಲಿನ ಒಂದು ವರ್ಷದ ತರಬೇತಿಗಾಗಿ ವಿವಿಧ ಅಪ್ರೆಂಟಿಶಿಪ್ಗಾಗಿ ಅರ್ಜಿ ಆಹ್ವಾನಿಸಿದೆ. ಇಸ್ರೋದ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಮತ್ತು ಕಮಾಂಡ್ ನೆಟ್ವರ್ಕ್ ವಿಭಾಗವು ಈ ಉದ್ಯೋಗ ತರಬೇತಿ ನೀಡುತ್ತಿದ್ದು, ಆಸಕ್ತ ಅಭ್ಯರ್ಥಿಗಳು ಜುಲೈ 31 ಅರ್ಜಿ ಸಲ್ಲಿಸಬಹುದು. ಬೆಂಗಳೂರು, ಲಕ್ನೋ ಮತ್ತು ಶ್ರೀವಿಜಯಪುರಂ, ಪೋರ್ಟ್ಬ್ಲೇರ್ ಈ ಕೇಂದ್ರಗಳಲ್ಲಿ ತರಬೇತಿ ನಡೆಯಲಿದೆ. ಈಗಾಗಲೇ ಅಪ್ರೆಂಟಿಶಿಪ್ ಪಡೆದಿರುವ ಅಥವಾ ಪಡೆಯುತ್ತಿರುವ ಅಭ್ಯರ್ಥಿಗಳು ಈ ತರಬೇತಿಗೆ ಅರ್ಜಿ ಸಲ್ಲಿಸುವಂತಿಲ್ಲ. ಟ್ರೇಡ್, ಡಿಪ್ಲೊಮಾ ಮತ್ತು ಗ್ರಾಜ್ಯುಯೇಟ್ ಅಪ್ರೆಂಟಿಶಿಪ್ಗಳಿಗೆ ಅವಕಾಶವಿದೆ. ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಸಿವಿಲ್ ವಿಭಾಗದಲ್ಲಿ ಗ್ರಾಜ್ಯುಯೇಟ್ ಮತ್ತು ಡಿಪ್ಲೊಮಾ ಅಪ್ರೆಂಟಿಶಿಪ್ ಪಡೆಯಬಹುದು. ಇದೇ ವಿಭಾಗದಲ್ಲಿ ಡಿಪ್ಲೊಮಾ ಅಥವಾ ಪದವಿ ಪಡೆದವರು ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಬಿಎಸ್ಸಿ, ಸಿಎಸ್, ಐಟಿ ಮತ್ತು ಲೈಬ್ರರಿ ಸೈನ್ಸ್ ವಿಷಯದಲ್ಲೂ ಗ್ರಾಜ್ಯುಯೇಟ್ ಅಪ್ರೆಂಟಿಶಿಪ್ ಲಭ್ಯವಿದ್ದು, ಅದೇ ವಿಷಯದಲ್ಲಿ ಪದವೀಧರರಿಗೆ ಅವಕಾಶವಿದೆ. ಇನ್ನು ಸಂಬಂಧಿಸಿದ ಟ್ರೇಡ್ನಲ್ಲಿ ಐಟಿಐ ಪಡೆದವರಿಗೆ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕ್, ಮಷಿನಿಸ್ಟ್, ಎಲೆಕ್ಟ್ರಿಕಲ್, ಐಟಿ ಮತ್ತು ಫಿಟ್ಟರ್ ವಿಭಾಗದಲ್ಲಿ ಅಪ್ರೆಂಟಿಶಿಪ್ ಪಡೆಯಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 18 ವರ್ಷ ಮೇಲ್ಪಟ್ಟವರು ಅಪ್ರೆಂಟಿಶಿಪ್ಗೆ ಹೆಸರು ನೋಂದಾಯಿಸಿಕೊಳ್ಳಬಹುದು. ಗ್ರಾಜ್ಯುಯೇಟ್ ಅಪ್ರೆಂಟಿಶಿಪ್ಗಳಿಗೆ ತಿಂಗಳಿಗೆ 12,300 ರೂಪಾಯಿ, ಡಿಪ್ಲೊಮಾ ಅಪ್ರೆಂಟಿಶಿಪ್ಗಳಿಗೆ 10,900 ರೂಪಾಯಿ ಹಾಗೂ ಟ್ರೇಡ್ ಅಪ್ರೆಂಟಿಶಿಪ್ಗಳಿಗೆ 9,600 ರೂಪಾಯಿ ಸ್ಟೈಫಂಡ್ ನೀಡಲಾಗುವುದು. ಹೆಚ್ಚಿನ ಮಾಹಿತಿಯನ್ನು ಇಸ್ರೋ ವೆಬ್ಸೈಟ್ www.isro.gov.in ನಲ್ಲಿ ನೋಡಬಹುದು. ಕೇಂದ್ರ ಲೋಕಸೇವಾ ಆಯೋಗವು ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಒಟ್ಟು 405 ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದ್ದು, ಅರ್ಜಿ ಸಲ್ಲಿಸಲು ಜುಲೈ 17 ಕೊನೆಯ ದಿನ. ಡ್ರಗ್ ಇನ್ಸ್ಪೆಕ್ಟರ್ 186, ಲೀಗಲ್ ಆಫೀಸರ್ 12, ಅಸಿಸ್ಟೆಂಟ್ ಎಂಜಿನಿಯರ್ 11, ಏರೋನಾಟಿಕಲ್ ಆಫೀಸರ್ 11, ಸ್ಪೆಷಲಿಸ್ಟ್ ಗ್ರೇಡ್ 3 ಅಸಿಸ್ಟೆಂಟ್ ಪ್ರೊಫೆಸರ್ ನ್ಯೂರಾಲಜಿ 21, ಪೀಡಿಯಾಟ್ರಿಕ್ 14 ಹುದ್ದೆಗಳು, ಪೀಡಿಯಾಟ್ರಿಕ್ ಸರ್ಜರಿ 9, ಕಾರ್ಡಿಯಾಲಜಿ 9, ಆರ್ಥೋಪೀಡಿಯಾಕ್ಸ್ 10, ಯೂರಾಲಜಿ 6, ಮೆಡಿಕಲ್ ಆಫೀಸರ್, ರಿಸರ್ಚ್ ಆಫೀಸರ್ ಹುದ್ದೆಗಳಿಗೆ ಓರ್ವ ಅಭ್ಯರ್ಥಿ ಹಾಗೂ ಇತರ ತಾಂತ್ರಿಕ, ವೈದ್ಯಕೀಯ ಮತ್ತು ಆಡಳಿತಾತ್ಮಕ ವಿಭಾಗ ಎಲ್ಲವೂ ಸೇರಿ ಒಟ್ಟು 450 ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಅಭ್ಯರ್ಥಿಗಳು ಹುದ್ದೆಗೆ ಅನುಗುಣವಾಗಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ವಿದ್ಯಾರ್ಹತೆ ಪಡೆದಿರಬೇಕು. ಡ್ರಗ್ ಇನ್ಸ್ಪೆಕ್ಟರ್, ಬಿಫಾರ್ಮಾ, ಫಾರ್ಮಸ್ಯೂಟಿಕಲ್ ಸೈನ್ಸ್ ಪದವಿ ಅಥವಾ ಕ್ಲಿನಿಕಲ್ ಫಾರ್ಮಾಲಜಿ, ಮೈಕ್ರೋಬಯಾಲಜಿ ಸ್ಪೆಷಲೈಸೇಷನ್ನೊಂದಿಗೆ ವೈದ್ಯಕೀಯ ಪದವಿ ಪಡೆದಿರಬೇಕು. ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಸಂಬಂಧಪಟ್ಟ ವಿಭಾಗದಲ್ಲಿ ಇಂಜಿನಿಯರಿಂಗ್ ಪದವಿ, ಲೀಗಲ್ ಆಫೀಸರ್ ಹುದ್ದೆಗೆ ಕಾನೂನು ಪದವಿ, ಸ್ಪೆಷಲಿಸ್ಟ್ ಹುದ್ದೆಗಳಿಗೆ ಎಂಬಿಬಿಎಸ್ ಜೊತೆಗೆ ಸಂಬಂಧಪಟ್ಟ ವಿಭಾಗದಲ್ಲಿ ಎಂಡಿ, ಎಂಎಸ್, ಡಿಎನ್ಬಿ ಕೌನ್ಸಿಲ್ ನೋಂದಣಿಯನ್ನು ಹೊಂದಿರಬೇಕು. ಸಾಮಾನ್ಯ, ಒಬಿಸಿ, ಆರ್ಥಿಕ ಹಿಂದುಳಿದ ವರ್ಗದ ಪುರುಷ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 25 ರೂಪಾಯಿ, ಎಸ್ಸಿ, ಎಸ್ಟಿ, ವಿಶೇಷಚೇತನ ಮತ್ತು ಎಲ್ಲಾ ವರ್ಗದ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಅರ್ಹ ಅಭ್ಯರ್ಥಿಗಳು ಯುಪಿಎಸ್ಸಿಯ ಅಧಿಕೃತ ಆನ್ಲೈನ್ ನೇಮಕಾತಿ ಅರ್ಜಿ ಪೋರ್ಟಲ್ upsconline.nic.in ಅಥವಾ ಅಧಿಕೃತ ವೆಬ್ಸೈಟ್ upsc.gov.in ಗೆ ಭೇಟಿ ನೀಡಿ ಜುಲೈ 17 ಅರ್ಜಿ ಸಲ್ಲಿಸಬಹುದು.

ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.

0: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎನ್.
1: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
0: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೇ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವ ವಾಣಿ, ಇದು ನಿಮ್ಮ ವಾಣಿ.

0: ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು.
1: ಮಳೆ ಮಳೆ ಮಳೆ ಜಿನುಗೋ ಜಿನುಗೋ ಹನಿ.
0: ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.
1: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯನಾದ ಕಾಲ್ಗೆಜ್ಜೆಯನಾದ.
0: ವಿಷಯಾಧಾರಿತ ಸ್ವರಚಿತ ಕಥೆ ಕವನ ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
2: ಮಳೆ ಮಳೆ ಮಳೆ ಮಳೆ ಏನ್ ಚಂದ ಚಿತ್ರಪಟ ಎಣಿಸೋಕೆ

0: ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ. ಚಿನ್ನರ ಲೋಕ. ಮಕ್ಕಳಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ.
2: ಕೇಳಿ ಕಾರ್ಯಕ್ರಮ ಚಿನ್ನರ ಲೋಕ.
0: ನಮ್ಮೆಲ್ಲ ಪ್ರೀತಿಯ ಪುಟಾಣಿಗಳಿಗೆ ಇಂದಿನ ಚಿನ್ನರ ಲೋಕ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಭಾನುವಾರ, ಶಾಲೆಗೆ ರಜೆ. ಮಕ್ಕಳೇ, ಎಲ್ಲರೂ ಹೇಗಿದ್ದೀರಿ? ಆರೋಗ್ಯವಾಗಿದ್ದೀರಿ ಅಲ್ವಾ? ಪುಟಾಣಿಗಳೇ, ಇಂದಿನ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮಗೆ ತಿಳಿದಿರುವ ಕಥೆ, ಹಾಡು ಎಲ್ಲವನ್ನ ಕೂಡ ಹೇಳಬಹುದು. ಕರೆ ಮಾಡಲು ಸಂಖ್ಯೆ ಹೀಗಿದೆ: 0827222285558. ಸಂಖ್ಯೆಯನ್ನ ಮತ್ತೊಮ್ಮೆ ಗಮನಿಸಿ: 0827222285558. ಪುಟಾಣಿಗಳೇ, ನೀವು ಕರೆ ಮಾಡುವ ತನಕ ಒಂದು ಶಿಶುಗೀತೆಯನ್ನ ಕೇಳಿಬರೋಣ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆತ್ಮೀಯ ಶ್ರೋತೃಗಳೇ, ಇದೀಗ ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಅವಿನಾಶ್ ಕೆಎಲ್. ಸಮಯ 10:01:24. ನಮ್ಮ ಮುಂದಿನ

Thank you.

0: ಹಲೋ,
1: ನಮಸ್ತೆ, ಯಾರು ಮಾತಾಡ್ತಿರೋದು?
0: ನಮಸ್ತೆ. ಪೂಜಾಶ್ರೀ ಮಾತಾಡ್ತಿರೋದು,
1: ಎಲ್ಲಿಂದ ಪೂಜಾಶ್ರೀ ಅವರು?
0: ಮಡಿಕೇರಿ.
1: ಮಡಿಕೇರಿ? ಇದೇ ಮೊದಲ?
0: ಹಾ,
1: ಯಾಕೆ ಮಾಡಿರಲಿಲ್ಲ ಇಷ್ಟು ದಿನ?
0: ನಂದು ಫ್ರೆಂಡ್ ಓದ್ತಾ ಇರೋದಲ್ಲ, ಓದೋದು ತುಂಬಾ ಇತ್ತು.
1: ಓದೋದು ತುಂಬ ಇತ್ತಾ? ಅಷ್ಟೊಂದು ಓದ್ತೀರಾ? ಯಾವ ತರಗತಿ?
0: ಹತ್ತು.
1: ಈಗ 10ತಾ? ಯಾವ ಶಾಲೆ?
0: ಸೈಂಟ್ ಮೈಕಲ್.
1: ಏನ್ ತಿಂದ್ರಿ ಬೆಳಿಗ್ಗೆ?
0: ಬಾತ್.
1: ಬಾತ್ ಯಾರು ಮಾಡಿದ್ದು?
0: ನಮ್ಮ ಅಮ್ಮ ಮಾಡಿದ್ದು.
1: ಅಮ್ಮ ಮಾಡಿದ್ದ? ಏನೆಲ್ಲ ಚೆನ್ನಾಗಿ ಮಾಡ್ತಾರೆ? ಇನ್ನುವೆ
0: ಅಮ್ಮ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಎಲ್ಲ ತಿಂಡಿಗಳು.
1: ಎಲ್ಲ ತಿಂಡಿಗಳು ಚೆನ್ನಾಗಿ ಮಾಡ್ತಾರಾ? ಇಲ್ಲ ಸುಮ್ಮನೆ ಹೇಳ್ತಿದ್ದೀರಾ?
0: ಇಲ್ಲ, ನಿಜವಾಗ್ಲೂ ಚೆನ್ನಾಗಿ ಮಾಡ್ತಾರೆ.
1: ಏನ್ ಕಲ್ತಿದ್ದೀರಾ ಇವತ್ತು?
0: ಹಾಡು, ಜನಪದ ಗೀತೆ.
1: ಜನಪದ ಗೀತೆ? ಹೇಳಿ.
0: ಚೆಲ್ಲಿದರೋ ಮಲ್ಲಿಗೆಯ

ಮಾಡದಲ್ಲಿ ಗರುಕೆ ಚಿಗುರಾವ ಮಲ್ಲಿಗೆಯ ಮಾಳದಲ್ಲಿ ಗರುಕೆ ಚಿಗುರ

0: ಚೆನ್ನಾಗಿ ಹಾಡಿದ್ರಿ. ಯಾರು ಹೇಳ್ಕೊಟ್ಟಿದ್ದು?
1: ಸಂಗೀತ ಕ್ಲಾಸ್ಗೆ ಹೋಗ್ತೀನಿ ನಾನು.
0: ಸಂಗೀತ ಕ್ಲಾಸ್ಗೆ ಹೋಗ್ತೀರಾ? ಎಷ್ಟು ವರ್ಷದಿಂದ ಹೋಗ್ತಿದ್ದೀರಾ? ತ್ರೀ ಇಯರ್ಸ್. ಯಾರು ಗುರುಗಳು?
1: ನಮ್ಮ ಚಿಕ್ಕಮ್ಮ.
0: ಚಿಕ್ಕಮ್ಮನೆ ಗುರುನಾ? ಮನೇಲೇ ಹೇಳ್ಕೊಡ್ತಾರಾ? ಹೀಗೆ ಅಭ್ಯಾಸ ಮಾಡ್ತಾ ರೀ, ಹಾಗೆ ಕರೆ ಮಾಡ್ತಾ ರೀ.
2: ನನ್ ಮುದ್ದು ಪುಟಾಣಿ ಯಾರು?
3: ನಾನು.
2: ನನ್ ಬಂಗಾರದ ಕಂದ ಯಾರು?
3: ನಾನು.
2: ಈ ಟಬ್ದಿಂದ ದಿನ ಎರಡೆರಡೇ ಚಕ್ಲಿ ಹಾರಿಸೋದ್ ಯಾರಪ್ಪ?
3: ನಾನೇನಲ್ಲಪ್ಪ.
2: ಏಯ್, ನಿಜ ಹೇಳು.
3: ನಾನೇನು ಎರಡೆರಡ್ ಚಕ್ಲಿ ತೆಗಿಯಲ್ಲ, ಒಂದೊಂದೇ ತೆಗಿಯೋದು.
2: ಓಹೋ, ಹಾಗಾ, ಒಂದೊಂದೇ ತೆಗಿತೀಯಾ? ಮತ್ ಹೋಗ್ಲಿ, ಒಂದು ಒಂದು ಎಷ್ಟು ಹೇಳು?
3: ಎರಡು.
2: ಅಬ್ಬಬ್ಬಾ, ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ಎಲ್ಲಿ ಈಗ ಹೇಳು.

ಪುಟಾಣಿಗಳೇ, ಇಂದಿನ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮಗೆ ತಿಳಿದಿರುವ ಕಥೆ ಹಾಡು ಎಲ್ಲವನ್ನ ಕೂಡ ಹೇಳಬಹುದು. ಕರೆ ಮಾಡಲು ಸಂಖ್ಯೆ ಹೀಗಿದೆ: 08272228558. ಸಂಖ್ಯೆ ಮತ್ತೊಮ್ಮೆ 08272228558.

0: ನಾನು ಹೇಳ್ಕೊಟ್ಟಿದ್ನಲ್ಲ ಹಕ್ಕಿ ಚಿಲಿಪಿಲಿ ಅನ್ನೋ ಹಾಡು, ಅದನ್ನ ಇವಾಗ ಹೇಳ್ತೀರಾ? ಹಾ, ಎಲ್ಲ ಒಟ್ಟಾಗಿ ಹೇಳೋದಲ್ಲ, ಒಬ್ಬೊಬ್ರು ಒಂದೊಂದೇ ಭಾಗನ ಹೇಳ್ಬೇಕು. ಮೊದ್ಲು ಅರ್ಚನಾ ಹೇಳಿ, ಆಮೇಲೆ ಪಂಚಮ, ಹೀಗೆ ಆಯ್ತಾ?
1: ಆಗ್ಲಿ ಮೇಶ್.

0: ಹಲೋ,
1: ಹಲೋ
0: ಯಾರು ಮಾತಾಡ್ತಿರೋದು?
1: ಯಶವಂತ್,
0: ಯಶವಂತ್ ಎಲ್ಲಿಂದ?
1: ಪುತ್ತೂರು ತಾಲೂಕು ಈಶ್ವರಮಂಗಲ.
0: ಪುತ್ತೂರು ತಾಲೂಕ್
1: ಈಶ್ವರಮಂಗಲ.
0: ಈಶ್ವರಮಂಗಲ. ಇವತ್ತು ರಜೆ ಅಲ್ವಾ?
1: ಉಂಟು.
0: ಮಳೆ ಇದೆಯಾ? ಜಾಸ್ತಿ ಇದೆಯಾ, ಕಡಿಮೆ ಇದೆಯಾ?
1: ಸ್ವಲ್ಪ ಕಡಿಮೆ ಉಂಟು.
0: ಕಡಿಮೆ ಉಂಟು. ನಿಮಗೆ ಶಾಲೆಗೆ ರಜೆ ಇತ್ತಾ? ಮಳೆಗೆ
1: ಇತ್ತು 2 ದಿನ.
0: 2 ದಿನ ಮಜಾ ಮಾಡಿದ್ರಾ? ಏನು ಮಾಡಿದ್ರಿ 2 ದಿನ?
1: ಓದಿದ್ವಿ.
0: ಓದಿದ್ವಿ? ನಿಜ ನಂಬೋದಾ? ಆಟ ಆಡಲಿಲ್ಲ?
1: ಇಲ್ಲ,
0: ಆಟ ಆಡಲಿಲ್ಲ, ಬರೀ ಓದಿದ್ದು.
1: ಇತ್ತು.
0: ಕೇಳಿದ ಪ್ರಶ್ನೆ, ಏನು ಓದಿದ್ರಿ 2 ದಿನ?
1: ಪಾಠ.
0: ಪಾಠ. ರಜಾ ಕೊಟ್ಟಿದ್ದು ಬೇಜಾರಾಯ್ತಾ? ಸ್ಕೂಲ್ ಇರಬೇಕು ಅನಿಸ್ತಾ?
1: ಇಲ್ಲ,
0: ಖುಷಿ ಆಯ್ತಾ ರಜಾ ಕೊಟ್ಟಿದ್ದು? ಹಾಗಾದರೆ ಸ್ಕೂಲ್ಗೆ ಹೋಗೋಕ್ಕೆ ಬೇಜಾರು ಅಂತ ಆಯಿತು. ಏನು ತಿಂದ್ರಿ ಬೆಳಿಗ್ಗೆ?
1: ಅಪ್ಪ.
0: ಏನು ಕಲ್ತಿದ್ದೀರಿ ಇವತ್ತು?
1: ಪದ್ಯ.
0: ಹೇಳಿ.
1: ಎದ್ದು ನಿಲ್ಲುವೀರಾ ದೇಶ ಕರೆದಿದೆ, ಪಡೆ ಕಟ್ಟುದಿ

ಹೋಗ್ಬೇಕು ಮನೆ ಮಕ್ಕಳಂತೆ. ಹೌದು ಮರಿ, ಮರ ಗಿಡ ಎಲ್ಲ ನಮ್ಮಂತೆ, ಪ್ರಾಣಿ ಕೂಡ ನೋಡ್ಕೋಬೇಕು ಮನೆ ಮಕ್ಕಳಂತೆ.

ಪುಟಾಣಿಗಳೇ, ಇಂದಿನ ಚಿನ್ನರ ಲೋಕ ಕಾರ್ಯಕ್ರಮ ಮುಗಿಸುವ ಸಮಯ ಬಂದೇ ಬಿಡ್ತು. ಇಂದಿನ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪುಟಾಣಿಗಳಿಗೆ ಧನ್ಯವಾದ. ಮುಂದಿನ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಶುಭ ದಿನ.

ಬಂದು ಎಲ್ಲಕ್ಕಿಂತ ಮೊದಲು ಬರುತ್ತೆ ಅಲ್ವೇನೋ, ಆಮೇಲೆ ಎರಡು ಮೂರು ನಾಲ್ಕು ಐದು ಸರಿಯೇನೋ, ಹೇಳ ಈಗ ಒಟ್ಟಾಗಿ ಮತ್ತೆ ಕಲ್ತಿದ್ದೆಲ್ಲಾನು ಒಂದು ಎರಡು.

ಎಂಟು ಒಂಬತ್ತು ಹತ್ತು ಈಗ ಎಲ್ಲ ಕೇಳು ಒಂದು ಎರಡು

ಇದುವರೆಗೆ ಚಿನ್ನರ ಲೋಕ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ನಿರ್ವಹಣೆ ಎಂ ಶಕುಂತಲಾ. ಚಿನ್ನರ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.

0: ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
1: ಮಳೆ ಮಳೆ ಮಳೆ ಮಳೆ ಏನ್ ಚಂದ ಚಿತ್ರಪಟ ಎಣಿಸೋಕೆ.

0: ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು.
1: ಮಳೆ ಮಳೆ ಮಳೆ ಜಿನುಗೋ ಜಿನುಗೋ ಹನಿ.
0: ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.
1: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯನಾದ ಕಾಲ್ಗೆಜ್ಜೆಯನಾದ
0: ವಿಷಯಾಧಾರಿತ ಸ್ವರಚಿತ ಕಥೆ ಕವನ.

0: ಸಮಯ 10:32:52. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ. ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವ ನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಶಾಶ್ವತ್ ಸಚ್ದೇವ್ ಅವರು ಸಂಗೀತ ಸಂಯೋಜಿಸಿ ಅರಿಜಿತ್ ಸಿಂಗ್ ಹಾಗೂ ಅರ್ಮಾನ್ ಖಾನ್ ಅವರೊಂದಿಗೆ ಹಾಡಿರುವ ಧುರಂಧರ್ ಚಿತ್ರದ ಗೀತೆ. ಸಾಹಿತ್ಯ ಬರೆದಿದ್ದಾರೆ ಇರ್ಷ.

ಇನ್ನು ಕೇಳಿ ಉದಿತ್ ನಾರಾಯಣ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಸೂಪರ್ 30 ಚಿತ್ರದ ಗೀತೆ, ಅಜಯ್ ಅತುಲ್ ಅವರ ಸಂಗೀತ, ಅಮಿತಾ ಭಟ್ಟಾಚಾರ್ಯ ಅವರ ಸಾಹಿತ್ಯ.

ಹತ್ತು ಗಂಟೆ 44:04 ಸಮಯ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಗಾನ ಬಜಾನಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನು ಕೇಳೋಣ ಮಧುಶ್ರೀ ಅವರು ಹಾಡಿರುವ ಬಾಹುಬಲಿ 2 ಚಿತ್ರದ ಗೀತೆ, ಎಂ ಕೀರವಾಣಿ ಅವರ ಸಂಗೀತ, ಮನೋಜ್ ಮುಂತಶಿರ್ ಅವರ ಸಾಹಿತ್ಯ.

ಅಮಿತಾ ಭಟ್ಟಾಚಾರ್ಯ ಅವರ ಸಾಹಿತ್ಯಕ್ಕೆ ಪ್ರೀತಮ್ ಅವರು ಸಂಗೀತ ಸಂಯೋಜಿಸಿರುವ ಚಿಚೋರೆ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಅರಿಜಿತ್ ಸಿಂಗ್.

ಸುನಿಧಿ ಚೌಹಾಣ್, ಅರಿಜಿತ್ ಸಿಂಗ್ ಹಾಗೂ ನೀತಿ ಮೋಹನ್ ಅವರು ಹಾಡಿರುವ ಚೆನ್ನೈ ಎಕ್ಸ್ಪ್ರೆಸ್ ಚಿತ್ರದ ಗೀತೆ. ಅಮಿತಾ ಭಟ್ಟಾಚಾರ್ಯ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ವಿಶಾಲ್ ಶೇಖರ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.
1: ಒಲಿದ ಸ್ವರಗಳು ಒಂದಾದರೆ ಬಲು ಇಂಪಾದ ಸಂಗೀತ.
2: ಹಾಡು ಸೌಮ್ಯ.
3: ನೋಡವಳಂದಾವಾ ಮುತ್ತಿನ ಮಾಲೆ ಚಂದಾವಾ, ನೋಡವಳಂದಾವಾ.

0: ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೆ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವವಾಣಿ, ಇದು ನಿಮ್ಮ ವಾಣಿ.
1: ಸಮಯ 11:57. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ

0: ಶ್ರೋತೃವಳೆ ನಮಸ್ಕಾರ. ಕೊಡವ ಸಿರಿ ಕಾರ್ಯಕ್ರಮಕ್ಕೆ ತಕ್ಕಾರ ಇಂದೆತ್ರ ಕೊಡವ ಸಿರಿ ಕಾರ್ಯಕ್ರಮಕ್ಕೆ ವೀರ ಬಾಡಗರ ಕೇರಿ ಪೊಮ್ಮಕ್ಕಡ ಕೂಟ ತೆಂಚ ನಡ್ತಿನ ಪಲತರತ್ರ ಕಾರ್ಯಕ್ರಮ.
1: ಎಲ್ಲಾರ್ಕು ನಲ್ಲಾಮೆ ನಂಗ ಬಾಡಗರ ಕೇರಿ ಮಹಿಳಾ ಸಂಘತ್ರ ಪೊಮ್ಮಕ್ಕ ಇಂದು ಕೊಡವ ಸಿರಿಕ್ಕು ಪಲತರತ್ರ ಕಾರ್ಯಕ್ರಮ ತಪ್ಪಕ್ಕೆ ಬಂದಿತ್ತು. ಏದೇ ಒರು ಕಾರ್ಯಕ್ರಮ ಶುರು ಮಾಡೋಕ ದೇವಡ ಆಶೀರ್ವಾದ ಬೋಂಡು ಇಕ್ಕ ಕಾರ್ಯಕ್ರಮತ್ರ ಆದ್ಯತೆ ದೇವಡ ತುದಿಚಿತ್ ಪಾಡುವವು ಚೋನಿರ ಪಾವನ ಸುಬ್ರಹ್ಮಣಿ.

ನಾಶ ಮಾಡಿಯ ನೀಡತೀರ್ಥ ತಿಂಜ, ನೀಡತೀರ್ಥ ತಿಂಜ, ಕಾವೇರಿ ನೀ ಉಕ್ಕಿ ಬಂದಿಯ ಬ್ರಹ್ಮ ಕುಂಡಿಕೇಂಜ. ಸೂರ್ಯನು ದೀಪ ಪೊಂಬೊಳಿರ ಮಿನ್ನಲಲು ಅಲ್ಲಿ ಕಾಂಗು ನಿನ್ನ, ಪಚ್ಚೆ ಪಿಲ್ಲಡ ನಡುಲು ಕಾಂಗು ಮಂಜಿ ಮಣಿಲು ನಿನ್ನ. ಸೂರ್ಯನು ದೀಪ ಪೊಂಬೊಳಿರ ಮಿನ್ನಲಲು ಅಲ್ಲಿ ಕಾಂಗು ನಿನ್ನ, ಪಚ್ಚೆ ಪಿಲ್ಲಡ ನಡುಲು ಕಾಂಗು.

ನಾಶ ಮಾಡಿಯ, ಜನಡ ಪಾಪ ನೀ ನಾಶ ಮಾಡಿಯ, ನೀಡ ತೀರ್ಥ ತಿಂಜ, ನೀಡ ತೀರ್ಥ ತಿಂಜ. ಪೊನ್ನು கொடவனாடுல எல்லெல்ல

0: ನಾಶ ಮಾಡಿಯ ನೀಡ ತೀರ್ಥ ತಿಂಜ, ನೀಡ ತೀರ್ಥ ತಿಂಜ, ನೀಡ ತೀರ್ಥ ತಿಂಜ, ನೀಡ ತೀರ್ಥ ತಿಂಜ.
1: ಸುಳಿಮಡ ಶಿಲ್ಪ ಅಪ್ಪಣ್ಣ ಎಳ್ದನ ಈ ಪಾಠನ ಕೇಟಿರ.

0: ಮಂಗಲನ ಬೈಟೆ ಇವನ್ನ ಚಾಣೆ ಹೋನದು ಗೊತ್ತಾನೆ. ಇಲ್ಲೆಂಗ ಇವನ ನಾನಂತೂ ಮಂಗಲ ಅಪಗಿಂತಲೇ.
1: ನೋಡವ್ವ, ಅದಂಗೆಲ್ಲ ಚೆಡಿ ಮಾಡಿಯೋತೆ. ಇಕ್ಕ ಮಂಗಲಾಯಿತು ಆಚಿ, ಮಕ್ಕಳಾಯಿತು ಆಚಿ, ಇನ್ನು ಕಟ್ಟಿಯಣ್ಣ ಪಿಂಜ ಬುಡೋ ಕಾಪಳವ. ಸಂಸಾರ ನಂಗ ಜ್ಞಾನ ಮಾಡ್ನ ಹೊಲೆ ಕಿಟ್ಟೋಳ ಅಣ್ಣ. ಇಚ್ಛ ನೇರ ನಿಡಕೊಡೆ ಜಗಳ ಮಾಡೊಂಜಿ ನಡ ತೊಂಡೆ ಆರಿ ಹೊಚಿ ಹೋಯ್ತು. ಪಾಲು ತುಂಬ ಬೂಕುಂಜ, ಚನ ಸಕ್ಕರೆ ತುಂಬ ಇಟ್ಟಿತ್ತು, ಬಿಸಿ ಬಿಸಿ ಒಂದು ಕಪ್ಪು ಕಾಪಿ ಎಡ್ತಣ್ ಬಾ. ಜೊತೆಗೆ ಹಂದಿ ನೈಲೋರು ನಾಲ್ ಮೊಟ್ಟೆ ಇಟ್ಟಿತ್ತು, ಒಂದು ಪತ್ತು ಮೊಟ್ಟೆ ಕಜ್ಜಾಯನೋ ಮಾಡಿ ಬಂದು ಬಿಡವ್ವ. ದೇವ ನಿಂಗೆ ನಲ್ಲದು ಮಾಡೋಳ.
0: ಇದಂಗೊಂದು ಕಮ್ಮಿ ಇಲ್ಲ. ತಿಂಬಕ್ಕೆ ಕುಡಿಪಕ್ಕ ಕಿಟ್ಟಣಕ್ಕೆ ಕುಣಿ ಮೊಳೆ ಅಂದೆಲ್ಲ ಕಾಕೊಳ್ಳಿರ, ಅಲ್ಲಿಂಜ ಕಾಳಿ ಹಣ್ಣೊಳಿರ, ನಾಡ ನೆತ್ತಿ ಹೇಳ್ತೇ ಸೆಲಿಯಿರ್ಲೇ ಬಿಡಿ. ಹಂದಿನ ಇಲ್ಲಿ ಕಜಾಯ ಬರ್ಪದ್ನ ಇದಕ್ಕೆ ಕಟ್ಟಿ ನಾಕೇನು ಬರ್ತವನ್ ತಪ್ಪಳೆ ತಿಂಬಂಜಿ ಜುಲಾಪಿ ಪತ್ತಿ ಬಿಡ್ತೀನಿ ನನ್ನಣ್ಣು ಕಯ್ಯಾ.
1: ಇಚ್ಚಕ್ ನೇರ ಕೋಳಿ ಜಗಳ ಆಡನವು ಮಾಯಿ ಆಯ್ತು ಮಲ್ಲೆಂಗಡ ರೀನಾ ಶಮ್ಮಿ, ಮೈಮ ಆಯ್ತು ಚೋನಿರ ಪಾವನ ಸುಬ್ರಹ್ಮಣಿ. ಇಕ್ಕ ಕಾವೇರಿ ಚಂಗ್ರಾಂದಿರ ಬಗ್ಗೆ ಒಂದು ಪಾಟು ಪಾಡುವವು ಚೋನಿರ ಪಾವನ ಸುಬ್ರಹ್ಮಣಿ ಪಿಂಜ ಮಲ್ಲೇಂಗಡ ರೀಟಾ ರವಿ.
2: ಲೋಕಮಾತೆಯೇ ಲೋಪಾಮುದ್ರೆಯೇ ಪೊಲತಮ್ಮ ದೇವೀ

0: ಕಾಪಾಡುತ್ತಾಯೇ, ಭಕ್ತಂಗಳ ನೀ ಬಂದು ಕಾಪಾಡುತ್ತಾಯೇ, ಭಕ್ತಂಗಳ ನೀ ಬಂದು ಕಾಪಾಡುತ್ತಾಯೇ.
1: ಈ ಪಾಟನ ಎಳೆದು ನೈಂಗ ಸುಳ್ಳಿಮಡ ಶಿಲ್ಪ ಅಪ್ಪಣ್ಣ ಇಕ್ಕ ಅನ್ನಿರ ಮಲ್ಲಿಗೆ ಪೂಣಚ ಅಂಗ ಚೆನ್ನಾ ಗಾದೆ ಎಣ್ಣುವ ಕೇಳಿ.
2: ಮರ ನೋಟೀತು ಕೊಡಿ ಬೆಕ್ಕೊಂಡು, ಮನಸ್ಥಾನ ನೋಟೀತು ಪೊಣ್ಣು ಕೊಡ್ಕೊಂಡು, ಮುದುಕಂಡ ತಕ್ಕು ಮುದಿನೆಲ್ಲಿಗೆ ಕಾಯಿಯು ಮಿಂಜ ಪುಳಿಕು ಬಯ್ಯ ಮೊದುಕು, ನೆರೆಮನೆಲು ಪೊಣ್ಣು ಮುಂಗಾಲು ಪೊಣ್ಣು ಆಗ, ಉಮಿಲು ತಿತ್ತು ಊರೆಲ್ಲ ಚುಟ್ಟತ್ತು ಗಲಗಲ ಬಂದವ ಅಂಬಲ ಚುಟ್ಟ, ಕೇಂಬುರ ತೊಪ್ಪುರ ನಾತವೇ ಬೋರೆ ಪೋಲಿ ಪೊರಿಕಿಯಡ ತಕ್ಕೇ ಬೋರೆ, ಪೊಳೆಕರೆ ಭೂಮಿಯಾಗ ಬರೇಕರೆ ಮನೆಯಾಗ, ಮೇನೀರಿಲ್ಲತ ಭೂಮಿಯು ತಾಮನೆ ಇಲ್ಲತ ಮಣ್ಣು ಆಗ, ಕೊಟ್ಟು ಮುಡಿಂಜ ಕಾಲಕ್ಕೆ ಮಂಡನ ಪೆತ್ತತ್ತು ಒಕ್ಕ ಮುಡಿಂಜ ಕಾಲಕ್ಕೆ ಮೂಡಿನ ಪೆತ್ತತ್ತು, ಕೇಂಬು ಕರಿ ಒರು ಕರಿಯಲ್ಲ ಬೊಡೆಯ ಉಡ್ತವೆಲ್ಲ ಪೊಣ್ಣಲ್ಲ, ಬಂದಲಕ್ಕಿ ಪುಡ್ಚೀತು ಮರ ಕಂದತ್ತು ಬಂದ ಒಕ್ಕ.

0: ನೆಲ ಕಳೆದತ್ತು. ಕುಂಬಾರಂಗು ಕಾಲ ದೊಣ್ಣೆಕು ನಿಮಿಷ ಬಂದಲಕ್ಕಿ ಪುಡ್ಚೀತು ಮರ ಕಳೆದತ್ತು ಬಂದ ಒಕ್ಕ ನೆಲ ಕಳೆದತ್ತು. ಕುಂಬಾರಂಗು ಕಾಲ ದೊಣ್ಣೆಕು ನಿಮಿಷ ಪಣ್ಣೆಲೆ ಬೂವಕ ಕಾಯಿಯಲೆ ತೆಳಿಪ್ಪ ಆನೆ ಕದ್ದ ತೆಂಗಿಯು ಕಳ್ಳನೆ ಅಡಿಕೆ ಕದ್ದ ತೆಂಗಿಯು ಕಳ್ಳನೆ ಮನೆಕು ಮಾರಿ ಊರುಕು ಉಪಕಾರಿ ಎರಂದೀತು ಚಾಕುವ ಅಪ್ಪ ಕಟ್ಟೀತು ಮಾರುವ ಒಂಟಿ ಕಾಲು ನಿಪ್ಪ ಆಣುನೋ ಮರ್ಚಿ ಪೊಡೆಯ ಉಡುತ್ತೀತು ಬಪ್ಪ ಪೊಣ್ಣುನೋ ಎಕ್ಕಲೋ ನಂಬಕಾಗ ತೆಳ್ಚೆಂಡು ತಕ್ಕು ಪರೆವ ಆಣುನೋ ಮೊರಟಂಡು ತಕ್ಕು ಪರೆವ ಪೊಣ್ಣುನೋ ನಂಬಕಾಗ ಕಳ್ಳನ ಚೆಂಗಿಯು ನಂಬಲು ಕುಳ್ಳನ ನಂಬಕಾಗ ಆಯಿರ ಪರಂದ ತೆಂಗಿಯು ಅರೆಪಣ ತೂಂಗುವ ಮುಂಜಡಿ ಮುಂಬಲ್ಲುಕು ಕೇಡು ಅವ್ವಂಡ ಚಾಲ್ ಬಾಲುಲು ಚುಳ್ಳು ಉಂಡೇಗಿ ಮೋವಡ ನೆತ್ತಿಲು ಚುಳ್ಳಿಪ್ಪ ಪೊಣ್ಣು ಪೆತ್ತಿತ್ತು ಚಾವುಂಡು ಆಣು ಪಡೆಯಲು ಚಾವುಂಡು ದೇಶಸ್ತನ ಸುತ್ತಿತ್ತು ನೋಟೊಂಡು ಕೋಸತ್ತನ ಓದಿತ್ತು ನೋಟೊಂಡು ಒಡುಕಿ ತಣಿಚಿತ್ತು ಅಂದಿತಿರಿ ಬೆಚ್ಚವೋ ಪಾಳಾಯ್ತಿಲ್ಲ ಕಾಕಿ ಕೂಳು ಕೊಳುತ್ತವೋ ನಂದಾಯ್ತಿಲ್ಲ ರಾಮೇಶ್ವರಕ್ಕೆ ಪೋಚೆಂಗಿಯು ಶನೀಶ್ವರನ ಕಾಟ ತಪ್ಪುಲೆ ಸತ್ಯಕ್ಕೆ ಚಾವು ಇಲ್ಲ ಪೊಟ್ಟಕ್ಕೆ ಸುಖ ಇಲ್ಲ ನಾಯಿ ಸಮುದ್ರಕ್ಕೆ ಪೋಚೆಂಗಿಯು ನಕ್ಕಿತೇ ಕುಡಿಕೊಂಡು ನೀರಿನ ಮನೆ ಕಟ್ಟಿತ್ತು ನೋಟೊಂಡು ಮಂಗಲ ಕೈಚಿತ್ತು ನೋಟೊಂಡು ಅರೆಪ್ಪವ ಅರ್ಚ ತೆಂಗಿಯು ಅರ್ಥ ತೆಂಗಿಯು ಕುಡಿಪ್ಪವ ಬೇರ್ಚಿಡೊಂಡು ಕಟ್ಟಿ ಕೊಡ್ತ ಕೂಪತಿಯು ಎಣ್ಣೆ ಕೊಡ್ತ ಚಾಡಿ ತಕ್ಕು ಬದುಕಿಡಿ ಬಪ್ಪುಲೆ ಪೊಣ್ಣುಕ್ಕು ಮಣ್ಣುಕ್ಕು ಬೈಂದಲ್ಲಿ ನೀರುಕ್ಕು ಬಟ್ಟೆ ಕೊಡ್ತಲ್ಲಿ ತಕ್ಕು ಮನೇನ ಪಾಳು ಮಾಡುವ ತೂತು ಒಲೆನ ಕೆಡ್ತುವ ಪೆರಿಯಕ್ಕಂಡ ಚಾಳಿ ಮನೆ ಮಕ್ಕಕ್ಕೆಲ್ಲ ಬಪ್ಪ ಮಿಂಜ ಪೋಪ ಎತ್ತು ನೇರೆ ಪೋಚೆಂಗಿ ಬಯಲುಳ್ಳ ಎತ್ತು ನೇರೆ ಪೋಪ ಅಗೆ ಕಂಡರಿಯ ಬೊಳೆರ ಗುಣ ಕೇಡುಗಾಲಕ್ಕೆ ಬುದ್ಧಿ ಇಲ್ಲ ಚಾವ ಕಾಲಕ್ಕೆ ಮದ್ದಿಲ್ಲ ಉಡ್ಪಕ್ಕಿಲ್ಲತವ ಪಟ್ಟು ಉಡ್ತತ್ತು ಉಂಬಕ್ಕಿಲ್ಲತವ ನೈಚೋರು ಉಂಡತ್ತು ಅಂಗೈಲು ಪುಣ್ಣುಕ್ಕು ಕನ್ನಡಿ ಎನಂಗು ನಾಯಿಯಳ ಕಟ್ಟಿತ್ತು ಚಾಕೊಂಡು ಮಕ್ಕಳ ಪೊಜ್ಜಿತ್ತು ಚಾಕೊಂಡು ಗಿಡ ಆಯಿತು ಬಗ್ಗತ್ತದು ಮರ ಅನಕ ಬಗ್ಗುವ ಭಾಗ್ಯ ಬಪ್ಪಕ ಬಗ್ಗಿ ನಡ್ಕೊಂಡು ಅಲ್ಪಂಗು ಐಶ್ವರ್ಯ ಬಪ್ಪಕ ಅರ್ಧರಾತ್ರಿ ಕೊಡೆ ಪಿಡಿಚನಕ್ಕೆ ಮಕ್ಕ ಅಪ್ಪಕ ಒಕ್ಕಾಚಿ ಆಳಾಪಕ ಪಾಳಾಚಿ ಗಿಡ ಆಯ್ತಿಪ್ಪಕ ಬಗ್ಗತ್ತದು ಮರ ಅನಕ ಬಗ್ಗುವ ವೇದ ಪೊಟ್ಟ ಚೆಂಗಿಯು ಗಾದೆ ಪೊಟ್ಟು ಆಪುಲೆ ತನ್ನ ತಾನು ಅರಂಜ ತೆಂಗಿ ಇಡೀ ಜಗತ್ತನೇ ಗೆಲ್ಲಲು
1: ಇಕ್ಕ ದೇವಡ ತುಚ್ಚಿತ್ ಪಾಡುವ ಇಂಗ ಮಲ್ಲೆಂಗಡ ಪೂಜಾ ಲೋಕೇಶ್ ಈ ಪಾಟನ ಎಳೆದನ ಇಂಗ ಚಿಮ್ಮಣ ಮಡ ಸುಧೀಶ್ ಪೂವಯ್ಯ.

0: ಇಚ್ಚಕ ನೇರ ಕಾರ್ಯಕ್ರಮತ್ನ ಕೇಟಿರಲ್ಲ, ಈ ಕಾರ್ಯಕ್ರಮತ್ನ ನಿರೂಪಣೆ ಮಾಡ್ನ ನಾನು ಬಾಡಗರಕೇರಿ ಪೊಮ್ಮಕ್ಕಡ ಸಂಘದ ಅಧ್ಯಕ್ಷ ನಾನಂತ ಮಲ್ಲೆಂಗಡ ರೀನಾ ಶಮಿ. ಈ ಕಾರ್ಯಕ್ರಮತ್ತು ಕೂಡಿಯಾಡಿದವು ಚೋನಿರ ಪಾವನ ಸುಬ್ರಹ್ಮಣಿ, ಮಲ್ಲೆಂಗಡ ರೀಟಾ ರವಿ, ಅಣ್ಣಿರ ಮಲ್ಲಿಗೆ ಪೂನಚ್ಚ, ಪಿಂಜ ಮಲ್ಲೆಂಗಡ ಪೂಜಾ ಲೋಕೇಶ್.
1: ಇಚ್ಚನೇರ ಬಾಡಗರಕೇರಿ ಪೊಮ್ಮಕ್ಕಡ ಕೂಟ ಪಿಂಜ ನಡ್ತನ ಫಲತರತ್ರ ಕಾರ್ಯಕ್ರಮ ಕೇಟಿರ. ಇಲ್ಲಿಗ ಇಂದೆತ್ರ ಕೊಡವಸಿರಿ ಕಾರ್ಯಕ್ರಮ ತಿಂದತ್ತು ಕೇಟಳ್ತ ಎಲ್ಲಾರ್ಕು ನಲ್ಲಾಮೆ.

ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

0: ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೆ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವ ವಾಣಿ, ಇದು ನಿಮ್ಮ ವಾಣಿ. ಸ್ವರ ಸಾಂಗತ್ಯ ಗಾನ ಸಂಭ್ರಮದಲ್ಲಿ ನಿಮ್ಮೊಂದಿಗೆ ಮಡಿಕೇರಿ ಆಕಾಶವಾಣಿ. ಸ್ವರ ಸಾಮ್ರಾಜ್ಯದ ಕಣಜದೊಳಗೊಂದು ಸುಂದರ ಗಾನಲಹರಿ.
1: ಗೀತಾಂಜಲಿ ಪ್ರೇಮಾಂಜಲಿ ಬೇರೆ.
0: ಸ್ವರ ಮಾಧುರ್ಯದೊಳಗೊಂದು ಅಮರ ಗೀತಲಹರಿ, ಅದೇ ಅಂತ್ಯಾಕ್ಷರಿ.
2: ನಮ್ಗೆ ಒಂದು ಶಾಶ್ವತವಾದ ಸುಖ ಬೇಕು ಅಂತ ಹೇಳಿದ್ರೆ, ಒಳ್ಳೆ ಮನಸ್ಥಿತಿ ಬೇಕು ಅಂತ ಹೇಳಿದ್ರೆ, ನಾವು ನಿಧಾನಗತಿಯಲ್ಲೇ ದಡವನ್ನು ತಲುಪಿದ್ರೆ ಕೆಲವೊಂದ್ಸರಿ ಈ ಧಾವಂತ ಬದುಕಿನಿಂದ ನಾವು ಸ್ವಲ್ಪನಾದ್ರೂ ಬಿಡುಗಡೆಯನ್ನ ಪಡಿಬಹುದು ಅಂತ ನನಗನ್ಸುತ್ತೆ.

0: ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
1: ನಾನಿಂದು ನಿನ್ನಿಂದ ಆನಂದ ನೋಡಿದೆ.
0: ನಿರೀಕ್ಷಿಸಿ ಅಂತ್ಯಾಕ್ಷರಿ.
2: ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಾಧ್ಯಮ ಲೋಕದ ಸೃಜನಶೀಲ ವ್ಯಕ್ತಿ ವರ್ಷಾ ರಾಮಚಂದ್ರ ಅವರ ಪರಿಚಯವನ್ನು ಕೇಳಲಿದ್ದೀರಿ. 12:35 ಆರೋಗ್ಯ ಸಂಚಿಕೆಯಲ್ಲಿ ಚರ್ಮದ ಸಮಸ್ಯೆಗಳು ಮತ್ತು ಪರಿಹಾರ, ಈ ಕುರಿತು ಡಾಕ್ಟರ್ ಪಿಎನ್ ಗಿರೀಶ್ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿ ಪಥದಲ್ಲಿ ಪಿಎಂ ಗ್ರಾಮೀಣ ಅಂಚೆ ಯೋಜನೆ ಕುರಿತು ಮಾಹಿತಿಯನ್ನು ಕೇಳಬಹುದು. 12:20 ನಮ್ಮ ನಿಲಯದಿಂದ ಅಮರಧ್ವನಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ನಮಸ್ಕಾರ ಭಾರತೀ ಸುತ. ಭಾರತೀ ಸುತ ಅವರ ಮಗಳಾದ ಕುಸುಮ ಶಾನ್ಭಾಗ ಅವರು ಅವರ ತಂದೆಯ ಕುರಿತ ಅನಿಸಿಕೆಗಳು. 3:00 ಯಕ್ಷಗಾನ ತಾಳಮದ್ದಳೆ, ಪ್ರಸಂಗ ಭಕ್ತ ಚಂದ್ರಹಾಸ. 4:00 ಕಲಿಸು ಗುರುವೇ ಕಲಿಸು ಮಾಲಿಕೆಯಲ್ಲಿ ಬಲ್ಲಮಾವಟಿಯ ನೇತಾಜಿ ಪ್ರೌಢಶಾಲೆಯ ಹಿರಿಯ ಗಣಿತ ಶಿಕ್ಷಕ ಸಿಎಸ್ ಸುರೇಶ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗ. 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 5:00 ಯುವವಾಣಿಯಲ್ಲಿ ದೀವಿಗೆ ನರ್ಸಿಂಗ್ ಕೋರ್ಸ್ಗೆ ಪ್ರವೇಶಾತಿ ಕುರಿತು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸರ್ಕಾರಿ ಶುಶ್ರೂಷ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಅಶ್ವಿನಿ ಕೆಎನ್ ಅವರೊಂದಿಗೆ ಸಂದರ್ಶನ. 5:30 ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರಕಾವೇರಿ. 6:51 ಕೃಷಿ ರಂಗದಲ್ಲಿ ಕೇಂದ್ರ ಸರ್ಕಾರ 12 ಪೂರೈಸಿರುವ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಕುರಿತು ಕೆಜಿ ನೀರಜಾ ಅವರೊಂದಿಗೆ ಸಂದರ್ಶನ. 7:45 ಬೆಂಗಳೂರು ಕೇಂದ್ರದಿಂದ ಚನ್ನವೀರ ಕಣವಿ ಅವರ ಕಾವ್ಯಮೀಮಾಂಸೆ ಮತ್ತು ಗ್ರಾಮೀಣ ಸೊಗಡಿನ ಕವನಗಳ ವಿಶ್ಲೇಷಣೆ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಅಶೋಕ್ ಜಿಎಸ್. 8:00 ಸಿರಿಗಂಧ ಸಂವಾದಾತ್ಮಕ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 11:36:23. ಇನ್ನು ಕಾರ್ಯಕ್ರಮ ಗಾನಡಂಗುರ ಕನ್ನಡ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಸಂಜಿತ್ ಹೆಗ್ಡೆ ಹಾಗೂ ಐಶ್ವರ್ಯ ರಂಗರಾಜನ್ ಅವರು ಹಾಡಿರುವ ಸಲಗಾ ಚಿತ್ರದ ಗೀತೆ. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಚರಣ್ ರಾಜ್.

0: ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬರಲಿದೆ ಅಂತ್ಯಾಕ್ಷರಿ.
1: ಕಾಲ ಕೂಡ ನಮ್ಮನ್ನ ತಡೆಯಂಗಿಲ್ಲ,
2: ನಮ್ಗೆ ನೀನೇ ಧೈರ್ಯ, ನೀನೇ ಜೊತೆಲಿದ್ರೆ ಗೆಲುವು ತಾನೆ.
0: ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಅಂತ್ಯಾಕ್ಷರಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸುವತ್ತ ಆಸಕ್ತಿ ವಹಿಸಿ.

ಅರಸು ಅಂತಾರೆ ಅವರು ಸಾಹಿತ್ಯ ಬರೆದಿರುವ ಲವ್ ಇನ್ ಮಂಡ್ಯ ಚಿತ್ರದ ಗೀತೆ. ಗೀತೆಯನ್ನ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ಹಾಗೂ ಚಿತ್ರ ಸಂಗೀತ ಅನುಪ್ ಸೀಳಿನ್.

ಇಂದು ನಾಗರಾಜ್ ಅವರ ಧ್ವನಿಯಲ್ಲಿ ಕೇಳಿ ಜಸಿ ಚಿತ್ರದ ಗೀತೆ, ಪವನ್ ಒಡೆಯರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಅನುಪ್ ಸೀಳೀನ್.

ಗೌಸ್ ಪೀರವರ ಸಾಹಿತ್ಯಕ್ಕೆ ಎಸ್ ತಮನ್ ಅವರು ಸಂಗೀತ ಸಂಯೋಜಿಸಿರುವ ಯುವರತ್ನ ಚಿತ್ರದ ಗೀತೆ. ಗೀತೆಯನ್ನ ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್ ಹಾಗೂ ಶ್ರೇಯಾ ಘೋಷಾಲ್.

ಇಂದು ನಾಗರಾಜ್ ಹಾಗೂ ಸಂಗಡಿಗರು ಹಾಡಿರುವ ಪುಷ್ಪಕ ವಿಮಾನ ಚಿತ್ರದ ಗೀತೆ, ಚರಣ್ ರಾಜ್ ಎಂಆರ್ ಅವರ ಸಂಗೀತ, ಪವನ್ ಒಡೆಯರ್ ಅವರ ಸಾಹಿತ್ಯ.

ಕೊನೆಯದಾಗಿ ಕೇಳೋಣ ಸೋನು ನಿಗಮ್ ಅವರ ಸ್ವರದಲ್ಲಿ ಮುಂಗಾರು ಮಳೆ ಚಿತ್ರದ ಗೀತೆ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ಮನುಮೂರ್ತಿ ಅವರ ಸಂಗೀತ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನಡಂಗುರ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12 ಗಂಟೆ ಆಗಲಿದೆ. ಇನ್ನು ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: Tower. Prime Minister Narendra Modi launches next phase of regional air connectivity scheme Vikasit Uran to give fillip to air travel in Tier 2 and Tier 3 cities. Government hikes onion procurement price for price stabilization buffer by
1: ಹೆದ್ದಾರಿ ಅಧೀನಕ್ಕೆ ಒಳಪಡಿಸುವ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದೆ ಎಂದು ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದ ಸಂಪರ್ಕ ವ್ಯವಸ್ಥೆ ಮತ್ತಷ್ಟು ಸುಧಾರಿಸಲಿದ್ದು ಅಭಿವೃದ್ಧಿಗೆ ವೇಗ ಸಿಗಲಿದೆ ಎಂದರು. ವಿಬಿ ಜಿರಾಮ್ಜಿ ಯೋಜನೆ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಮೈಸೂರಿನ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯಿತಿ ರಾಜ್ ಸಂಸ್ಥೆಯಲ್ಲಿ ತರಬೇತಿ ಪಡೆದ ಆಚಾರ್ಯ ತರಬೇತುದಾರರಿಂದ ಜಿಲ್ಲಾಡಳಿತದ ಎಲ್ಲ ವರ್ಗದ ಅಧಿಕಾರಿಗಳಿಗೆ ತರಬೇತಿ ನೀಡಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಯುಕೇಶ್ ಕುಮಾರ್ ತಿಳಿಸಿದ್ದಾರೆ. ಜಲ ಸಂರಕ್ಷಣೆ, ಹಿತಮಿತ ಬಳಕೆ ಸಂಬಂಧಿ ಕಾಮಗಾರಿಗಳು, ಗುಣಮಟ್ಟದ ಗ್ರಾಮೀಣ ಮೂಲಸೌಕರ್ಯಗಳ ನಿರ್ಮಾಣ, ಸುಸ್ಥಿರ ಆದಾಯಕ್ಕಾಗಿ ಜೀವನೋಪಾಯ, ವಿಪತ್ತು ಸನ್ನದ್ದ ಕಾಮಗಾರಿಗಳಿಗೆ ವಿಬಿ ಜಿರಾಮ್ಜಿ ಯೋಜನೆಯಡಿ ಆದ್ಯತೆ ನೀಡಲಾಗಿದೆ ಎಂದರು. ಅಣುವಿದ್ಯುತ್ ಉತ್ಪಾದನೆಗೆ ಅಗತ್ಯವಾಗಿರುವ ಥೋರಿಯಂ ನಿಕ್ಷೇಪ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಪತ್ತೆಯಾಗಿದೆ. ಅದಿರು ಖನನದ ಹರಾಜು ಪ್ರಕ್ರಿಯೆ ಪ್ರಾಥಮಿಕ ಹಂತದಲ್ಲಿದೆ. ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷಾ ಸಂಸ್ಥೆ ಅಧ್ಯಯನ ನಡೆಸಿ ಗುಂಡ್ಲುಪೇಟೆ ತಾಲೂಕು ಕೂತನೂರು ಹಾಗೂ ಗುಂಡ್ಲುಪೇಟೆ ಪಟ್ಟಣದ ಹೊರವಲಯದಲ್ಲಿ ಅಪರೂಪದ ಖನಿಜ ಥೋರಿಯಂ ನಿಕ್ಷೇಪ ಮೊನೋಸೈಟ್ ಪತ್ತೆ ಮಾಡಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಿರಿಯ ವಿಜ್ಞಾನಿ ರಾಜೇಶ್.
2: ಕೂತನೂರು ವಿಜಯಪುರ, ವಿಜಯಪುರ ಮೀನ್ಸ್ ಗುಂಡ್ಲುಪೇಟೆ ಟೌನ್ ಅಡ್ಜಾಯಿನಿಂಗ್ ಏರಿಯಾ. ಈ ಏರಿಯಾದಲ್ಲಿ ರೇರ್ ಅರ್ಥ್ ಎಲಿಮೆಂಟ್ ಮ್ಯಾನಜೈಟ್ ಅನ್ನೋ ರಾಕ್ಸ್ ಇದೆ, ಮ್ಯಾನಜೈಟ್ ಅಂಡ್ ಅಸೋಸಿಯೇಟೆಡ್ ರಾಕ್ಸ್. ಮ್ಯಾನಜೈಟ್ ಥೋರಿಯಂ ಬೇರಿಂಗ್ ಮಿನರಲ್, ಥೋರಿಯಂ ಇರುವಂತ ಒಂದು ಮಿನರಲ್ ಸಿಕ್ಕಿದೆ. ಅದು ಟೋಟಲ್ ಎಕ್ಸ್ಟೆಂಟ್ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಕ್ಯಾಲ್ಕುಲೇಟ್ ಮಾಡಿದ್ದು 2.85 ಸ್ಕ್ವೇರ್ ಕಿಲೋಮೀಟರ್, ಅರೌಂಡ್ 750 ಏಕರ್ಸ್. ಅದರಲ್ಲಿ ಕೋರ್ ಮಿನರಲೈಸ್ಡ್ ಜೋನ್ ಬಂದು ಅರೌಂಡ್ 20 ಏಕರ್ಸ್ ಅನ್ನು ಐಡೆಂಟಿಫೈ ಮಾಡಿದ್ದಾರೆ. ಸೊ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಆಕ್ಷನ್ ಪ್ರೋಸೆಸ್ ಅಲ್ಲಿ ಇದೆ. ಅದು
1: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಯುಕ್ತ ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯಸಭಾ ಸಂಸದ ಎಂ ನಾಗರಾಜ್ ಹಾಗೂ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರ ಮನೆಗಳಿಗೆ ತೆರಳಿ ಎನ್ಯುಮರೇಷನ್ ಫಾರ್ಮ್ ವಿತರಿಸಿ ಮಾಹಿತಿ ನೀಡಿದರು. ಶಾಸಕರಾದ ಅರವಿಂದ

ಮಹೇಶ್ ತೆಂಗಿನಕಾಯಿ, ಪ್ರದೀಪ್ ಶೆಟ್ಟರ್, ಎಸ್ವಿ ಸಂಕನೂರ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆಯುಕ್ತ ರುದ್ರೇಶ್ ಘಾಳಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಧಾರವಾಡದ ಸಿಎಸ್ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿ ಪರಿಷ್ಕರಣೆ 2026 ವಿಶೇಷ ಸಭೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡಿದ್ದರು. ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆ ಬಿಡದಿ ಕೇತಗಾನಹಳ್ಳಿಯ ತಮ್ಮ ತೋಟದ ಮನೆಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಎಸ್ಐಆರ್ ಸಮೀಕ್ಷೆಗೆ ಅಗತ್ಯವಿರುವ ತಮ್ಮ ಹಾಗೂ ಕುಟುಂಬದ ದಾಖಲೆ ಮತ್ತು ಮಾಹಿತಿ ಒದಗಿಸಿದರು. ಕೊಪ್ಪಳ ಜಿಲ್ಲೆಯ ತೊಗಲು ಗೊಂಬೆಯಾಟ ಕಲಾವಿದೆ ಪದ್ಮಶ್ರೀ ಭೀಮವ್ವ ಸಿಳ್ಳೆಕ್ಯಾತರ್ ಅವರಿಗೆ ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ್ ಮತದಾರರ ಪಟ್ಟಿ ಪರಿಷ್ಕರಣೆ ಅರ್ಜಿ ನಮೂನೆ ನೀಡುವ ಮೂಲಕ ಎಸ್ಐಆರ್ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಗದಗ್ ಜಿಲ್ಲೆ ನರಗುಂದದಲ್ಲಿ ಆಯೋಜಿಸಿದ್ದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿ ದ್ವಿಚಕ್ರ ವಾಹನ ಜಾಥಾಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಧರ್ ಚಿನಗುಂಡಿ ಚಾಲನೆ ನೀಡಿದರು. ಮಂಡ್ಯ ಜಿಲ್ಲೆ ಉಸ್ತುವಾರಿ ಕಾರ್ಯದರ್ಶಿ ಮನೋಜ್ ಕುಮಾರ್ ಮೀನಾ ಹಾಗೂ ಜಿಲ್ಲಾಧಿಕಾರಿ ಡಾ ಕುಮಾರ್ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಜಿಲ್ಲೆಯ ವಿವಿಧೆಡೆ ಪರಿಶೀಲಿಸಿದರು. ಶಿವಮೊಗ್ಗ ಜಿಲ್ಲೆ ಉಸ್ತುವಾರಿ ಕಾರ್ಯದರ್ಶಿ ಬಿಬಿ ಕಾವೇರಿ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿ ಪರಿಶೀಲಿಸಿದರು. ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ಎಸ್ಐಆರ್ ಕುರಿತು ವಿಶೇಷ ಚೇತನರಿಂದ ತ್ರಿಚಕ್ರ ವಾಹನ ಜಾಥಾ ಜರುಗಿತು. ರಾಯಚೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಕಡಗಂದೊಡ್ಡಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಆರಂಭಿಸಲಾದ ನೂತನ ಬಸ್ ಸೇವೆಯನ್ನು ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ಉದ್ಘಾಟಿಸಿದರು. ಮಳೆಗಾಲದ ಸಂದರ್ಭ ಗುಡ್ಡ ಜರಿತದಂತಹ ಅಪಾಯವನ್ನು ತಪ್ಪಿಸುವ ಉದ್ದೇಶದಿಂದ ಮುಂಜಾಗ್ರತಾ ಕ್ರಮವಾಗಿ ಕಾರವಾರ ರಾಷ್ಟೀಯ ಹೆದ್ದಾರಿ 66 ಬಿಣಗಾದಿಂದ ಅರಗ ಗ್ರಾಮದವರೆಗೆ ಏಕಮುಖ ಸಂಚಾರಕ್ಕೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಎಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸ್ತಾ ಇರೋರು ವರ್ಷ ರಾಮಚಂದ್ರ ಅವರು. ಇವರು ಅನುಭವಿ ಮಾಧ್ಯಮ ತಜ್ಞರು ಮತ್ತು ಪತ್ರಿಕೋದ್ಯಮದಲ್ಲಿ ವಿದ್ಯಾಭ್ಯಾಸ ಪಡೆದಿರುವ ಇವರು ರೇಡಿಯೋ, ದೂರದರ್ಶನ, ಚಲನಚಿತ್ರ, ಪಾಡ್ಕಾಸ್ಟ್ ಮತ್ತು ಡಿಜಿಟಲ್ ಮಾಧ್ಯಮ ಕ್ಷೇತ್ರಗಳಲ್ಲಿ 2 ದಶಕಗಳಿಗಿಂತಲೂ ಹೆಚ್ಚಿನ ಅನುಭವವನ್ನು ಹೊಂದಿದ್ದಾರೆ. ರೇಡಿಯೋ ಜಾಕಿಯಾಗಿ ತಮ್ಮ ವೃತ್ತಿ ಜೀವನ ಆರಂಭಿಸಿದ ವರ್ಷ ಅವರು ಪ್ರೋಗ್ರಾಮಿಂಗ್ ಮುಖ್ಯಸ್ಥೆಯಾಗಿ ಹಾಗೂ ಅನೇಕ ಕಡೆ ಸೃಜನಾತ್ಮಕ ಕಂಟೆಂಟ್ ಹೆಡ್ ಆಗಿ ಕೂಡ ಪಾತ್ರ ನಿರ್ವಹಿಸಿದ್ದಾರೆ. ಇವರು ನಟಿ, ವಾಯ್ಸ್ ಓವರ್ ಆರ್ಟಿಸ್ಟ್, ಹಾಗೇನೆ ಪ್ರಸ್ತುತ ದಯಾನಂದ್ ಸಾಗರ್ ಕಾಲೇಜಿನಲ್ಲಿ ಅಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವರ್ಷ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ಬಹಳ ಧನ್ಯವಾದಗಳು. ಬಹಳ ಮಧುರವಾಗಿದೆ ನಿಮ್ಮ ಧ್ವನಿ. ತುಂಬಾ ಖುಷಿ ಆಗ್ತಿದೆ ಇವತ್ತು ನಿಮ್ ಜೊತೆ ಕೂತು ಮಾತಾಡ್ತಿರೋದು.
0: ಥ್ಯಾಂಕ್ ಯು ವರ್ಷ. ಈಗ ಮಾಧ್ಯಮ ಕ್ಷೇತ್ರದಲ್ಲಿ ಈ ಕ್ಷೇತ್ರದತ್ತ ಆಕರ್ಷಿತರಾಗಲು ನಿಮ್ಮ ಕಾರಣ ಏನು?
1: ನಮ್ಮ ಅಪ್ಪ ಅಮ್ಮ. ಬಹಳ ಸರಳವಾಗಿ ಹೇಳ್ಬೇಕು ಅಂತಂದ್ರೆ, ನಾನು ಬೆಳೆದು ಬಂದಿದ್ದೆ ಆ ರೀತಿಯ ಒಂದು ವಾತಾವರಣದಲ್ಲಿ. ನನ್ನ ತಂದೆ ಈಗಿಲ್ಲ, ಅವರು ಎಸ್ ರಾಮಚಂದ್ರ ಅಂತ ಬಹಳ ಪ್ರಖ್ಯಾತ ಛಾಯಾಗ್ರಾಹಕರಾಗಿದ್ರು. ಗಿರೀಶ್ ಕಾಸರೊಳ್ಳಿ, ಗಿರೀಶ್ ಕಾರ್ನಾಡ್, ಬಿ ವಿ ಕಾರಂತು, ನಾಗಾಭರಣ, ಈ ನಮ್ಮ ಒಂದು 70ರ ದಶಕದಲ್ಲಿ ಹೊಸ ಅಲೆಯ ಚಿತ್ರಗಳೇನು ಬಂದ್ವಲ್ಲ, ಆ ಒಂದು ಹೊಸ ಅಲೆಯ ಚಿತ್ರಗಳ ಬಹಳ ಮುಖ್ಯ ರೂವಾರಿಯಾಗಿದ್ದು ನನ್ನ ತಂದೆ. ಒಂದಿಷ್ಟು ಅವರ ಮುಖ್ಯವಾದ ಚಿತ್ರಗಳನ್ನ ಹೇಳ್ಬಿಡ್ತೀನಿ, ಯಾಕೆಂದ್ರೆ ಯಾರು ಅಂತ ಯೋಚನೆ ಮಾಡ್ತಿರ್ತಾರೆ. ಘಟಶ್ರಾದ್ದ, ಚೋಮನ ದುಡಿ, ಬಂಗಾರದ ಜಿಂಕೆ, ಮಾಲ್ಗುಡಿ ಡೇಸ್, ಒಂದು 70-80 ಚಿತ್ರಗಳನ್ನ ಮಾಡಿ.

0: ಇದ್ದಾರೆ. ನನ್ನ ತಾಯಿಯ ತವರು ಮನೆ ಹೆಗ್ಗೋಡು, ಹೆಗ್ಗೋಡಿನ ಹತ್ರದ ಒಂದು ಊರು. ಹಾಗಾಗಿ ನನ್ನ ತಾಯಿ ಕೂಡ ಮದ್ವೆಗಿಂತ ಮುಂಚೆನೆ ಸುಬ್ಬಣ್ಣ ಅವರ ಜೊತೆಗೆ, ಪ್ರಸನ್ನ ಅವರ ಜೊತೆಗೆ ಎಲ್ಲ ನಾಟಕಗಳನ್ನ ಮಾಡಿಕೊಂಡು ಬಂದವಳು. ಇನ್ಫ್ಯಾಕ್ಟ್ ಇವರಿಬ್ರು ಮದ್ವೆ ಆಗಿದ್ದು ಲವ್ ಮ್ಯಾರೇಜ್, ಒಂದು ಚಿತ್ರದಲ್ಲಿ ಅಪ್ಪ ಸಿನಿಮಾಟೋಗ್ರಾಫರು, ಅಮ್ಮ ಹೀರೋಯಿನ್. ಆ ಸಂದರ್ಭದಲ್ಲಿ ವಾತ್ಸಲ್ಯ ಪಥ ಅಂತ ಒಂದು ಚಿತ್ರ ಇದು, ವ್ಯಾಸರಾಯ ಬಲ್ಲಾಳ್ರದ್ದು ಕಾದಂಬರಿ ಆಧರಿಸಿದ್ದು. ಅದರಲ್ಲಿ ಅವ್ರು ಒಟ್ಟಿಗೆ ಮಾಡಿ ಇಷ್ಟಪಟ್ಟು ಮದ್ವೆ ಆಗಿದ್ದು. ಸೊ ಸಹಜವಾಗಿ ಅಂತವ್ರ ಮಗಳಾದ ಮೇಲೆ ನನಗೆ ಈ ಒಂದು ಆಕರ್ಷಣೆ ಅಂತಲ್ಲ, ಅದೊಂಥರ ರಕ್ತದಲ್ಲೇ ಬಂದಿದೆ. ಬೆಳಿಬೇಕಾದ್ರೆ ಕೂಡ ಅದೇ ಸುತ್ತ ಅದೇ ಚರ್ಚೆಗಳು, ಇಂಟರ್ನ್ಯಾಷನಲ್ ಸಿನಿಮಾ ನೋಡ್ಕೊಂಡು ಬೆಳೆದವಳು. ಅಪ್ಪನ ಜೊತೆ ಅದ್ರ ಬಗ್ಗೆ ಚರ್ಚೆ ಆಗ್ತಿತ್ತು, ಅಮ್ಮನ ಜೊತೆ ನಾಟಕದ ಬಗ್ಗೆ, ಸಾಹಿತ್ಯದ ಬಗ್ಗೆ ಚರ್ಚೆ ಆಗ್ತಿತ್ತು. ಆ ವಾತಾವರಣ ಹಾಗಿದ್ದಕ್ಕಾಗಿ ಈ ಒಂದು ಕ್ಷೇತ್ರಕ್ಕೆ ಬಂದ.
1: ಓಲ್ಡ್ ಸ್ಟೈಲ್ ಅಂಡ್ ಕಂಟೆಂಪ್ರರಿ ಎರಡು ಮಿಕ್ಸ್ ಆಗಿತ್ತು ನಿಮ್ ಫ್ಯಾಮಿಲಿ?
0: ಖಂಡಿತ ಖಂಡಿತ, ನಾನ್ ಟ್ರೆಡಿಷನಲ್ ಫ್ಯಾಮಿಲಿ ಅಂತಾನೆ ಹೇಳ್ಬಹುದು. ಯಾಕಂದ್ರೆ 80ರ ದಶಕ 90ರ ದಶಕದಲ್ಲಿ ಬೆಳೆದವಳು. ಆ ಕಾಲದಲ್ಲಿ ಬಹುಶಃ ಹೆಣ್ಮಕ್ಳನ್ನ ಹೇಗೆ ಬೆಳೆಸ್ತಿದ್ರಲ್ಲ, ಕೆಲವೊಂದು ಎಕ್ಸ್ಪೆಕ್ಟೇಷನ್ ಇರ್ತಿತ್ತು. ಆ ಯಾವ ಎಕ್ಸ್ಪೆಕ್ಟೇಷನ್ ಗಳು ಇಲ್ಲದೆ ಹೇಗ್ ಬೇಕಾದ್ರೂ ಬೆಳೀಲಿ, ಬುದ್ಧಿ ಬೆಳೆಸ್ಕೊಳ್ಳಿ, ಚರ್ಚೆಗಳನ್ನ ಮಾಡ್ಲಿ, ಅಪ್ಪ ಅಂದ್ರೆ ಹೆದರಿಕೆ ಅಥವಾ ಅಮ್ಮ ಅಂದ್ರೆ ಅದಿರ್ಲಿಲ್ಲ, ಯಾವ ವಿಷಯದ ಬಗ್ಗೆ ಮಾತಾಡಬಹುದಿತ್ತು. ಆ ಒಂದು ವಾತಾವರಣ ಹಾಗಿತ್ತು, ಆಮೇಲೆ ಆ ಒಂದು ಸ್ವಾತಂತ್ರ್ಯನು ಹಾಗೆ ಇತ್ತು.
1: ಪೇರೆಂಟ್ಸ್ ಗಿಂತ ಜಾಸ್ತಿ ಫ್ರೆಂಡ್ಸ್ ತರ ಇದ್ರು.
0: ಖಂಡಿತ ಖಂಡಿತ.
1: ರೇಡಿಯೋ ಜಾಕಿಯಾಗಿ ನೀವು ನಿಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದ್ರೆ ಈಗಿನ ಕಾಲಕ್ಕೂ ಆಗಿನ ಕಾಲಕ್ಕೂ ನೀವು ಡಿಫ್ರೆನ್ಸ್ ನೋಡೋದಾದ್ರೆ ಹೇಗಿದೆ ನಿಮ್ಮ?
0: ನಾನು ರೇಡಿಯೋ ಜಾಕಿ ಆಗ್ಬೇಕು ಅಥವಾ ರೇಡಿಯೋಗೆ ಬರಬೇಕು ಅನ್ನುವ ಯಾವ ಉದ್ದೇಶನೂ ನನಗಿರ್ಲಿಲ್ಲ. ಸತ್ಯವಾಗಿ ಹೇಳ್ತೀನಿ, ಇದೊಂದು ನನ್ನ ಅಪ್ಪನ ಮಧ್ಯ ಕ್ಲಾಶ್ ಆಗಿದ್ದಕ್ಕಾಗಿ ನಾನು ರೇಡಿಯೋಗೆ ಬಂದಿದ್ದು. ನನಗೆ ಮೊದಲಿಂದನು ಸಿನಿಮಾ ನಿರ್ದೇಶನದತ್ತ ಬಹಳ ಆಸಕ್ತಿ ಇತ್ತು. ಪುಣೆಗೆ ಹೋಗ್ಬೇಕು, FTIIಗೆ ಹೋಗ್ಬೇಕು, ಅಂದ್ರೆ ಅಪ್ಪ FTII ಅಲ್ಲಿ ಓದಿದ್ದು ಸಿನಿಮಾಟೋಗ್ರಫಿ. ಅಪ್ಪಂಗೆ ಅದೊಂದು ವಿಷಯದ ಬಗ್ಗೆ ಅಷ್ಟು ಸಮಾಧಾನ ಇರ್ಲಿಲ್ಲ, ಬೇಡ, ಬಹುಶಃ ಸಿನಿಮಾ ರಂಗದ ಬಗ್ಗೆ ಅವರಿಗೊಂದು ಸರಿಯಾದ ಐಡಿಯಾ ಇದ್ದಿದ್ದ ಕಾರಣ ಅನ್ಸುತ್ತೆ. ನನಗೂ ಅವರಿಗೂ ಆ ವಿಷಯದಲ್ಲಿ ಬಹಳ ಭಿನ್ನಾಭಿಪ್ರಾಯ ಉಂಟಾಗಿ ನಾನು ಕಡೆಗೆ ಒಂಥರ ಅದು ಸಿಟ್ಟಲ್ಲಿ ರೆಬೆಲ್ ಮೋಡಲ್ಲಿ, ಸರಿ ನನ್ಗೆ ನಿಮ್ ಫೀಲ್ಡೇ ಬೇಡ, ಈಗ ಮುಂದೆ ಕೂಡ ನಾನು ಸಿನಿಮಾಗ್ ಬಂದ್ರೆ ಓ ಇಂಥವ್ರ ಮಗಳು ರಾಮಚಂದ್ರನ್ ಮಗಳು ಅಂತಾನೆ ನನ್ನ ಹೆಸರು ಉಳ್ಕೊಂಡ್ಬಿಡುತ್ತೆ, ನಿಮ್ ಫೀಲ್ಡೇ ಬೇಡ, ಕಂಪ್ಲೀಟ್ಲಿ ಬೇರೆದ್ ಯಾವ್ದು, ಹಾ ರೇಡಿಯೋ. ನಮ್ ಇಡೀ ಕುಟುಂಬದಲ್ಲಿ ಯಾರು ರೇಡಿಯೋಗೆ ಸಂಬಂಧಪಟ್ಟಂಗೆ ಏನು ಮಾಡಿರ್ಲಿಲ್ಲ, ರೇಡಿಯೋಗೆ ಹೋಗ್ತೀನಿ ಅಂತ ಹೇಳಿ ಹಾಗೆ ರೆಬೆಲ್ ಆಗಿ ನಾನು ರೇಡಿಯೋಗೆ ಬಂದಿದ್ದು. ಕಾಲೇಜ್ ಅಲ್ಲಿದ್ದಾಗ ಯಮುನಾ ಮೂರ್ತಿ ಅವರ ತಂಡದಲ್ಲಿ ಇದ್ದೆ. ಅಂದ್ರೆ ಯಾವ್ದೋ ನನ್ನ ನಾಟಕ ಅಂದ್ರೆ ನಾನು ಯಾವ್ದೋ ಒಬ್ಳೇನೋ ಪರ್ಫಾರ್ಮ್ ಮಾಡೋದನ್ನ ನೋಡಿ ಕಡೆಗೆ ಅವ್ರು ತಮ್ಮ ತಂಡಕ್ಕೆ ಸೇರಿಸ್ಕೊಂಡು ಅವ್ರ ಜೊತೆಗೆ ನಾನು ಆಕಾಶವಾಣಿ ನಾಟಕಗಳನ್ನು ಸಾಕಷ್ಟು ಮಾಡಿದೆ, ಸ್ಟೇಜ್ ನಾಟಕಗಳನ್ನ ಕೂಡ ಸಾಕಷ್ಟು ಮಾಡಿದೆ. ಸೊ ಅವರು ನನಗೆ ಹೇಳಿದ್ದು, FM ರೈನ್ಬೋಗೆ ಹುಡುಕ್ತಿದ್ದಾರೆ, ನೀನು ಚುರುಕಿದ್ಯಾ, ಮಾತು ಚೆನ್ನಾಗಾಡ್ತೀಯಾ, ನಿನ್ನ ಒಂದು ಆರ್ಜೆಗೆ ಬೇಕಾದಂತಹ ಒಂದು ಗುಣ ಇದೆ, ನೋಡು ಯಾಕೆ ಪ್ರಯತ್ನ ಪಡಬಾರ್ದು ಅಂತ. ನಾನು ಅಲ್ಲಿ ತನಕ ತುಂಬಾ ಜನ ಈ ರೇಡಿಯೋ ಕೇಳ್ಕೊಂಡು ಬೆಳೆದಿರ್ತೀವಿ, ಆಕಾಶವಾಣಿ ಕೇಳ್ಕೊಂಡು ಬೆಳೆದಿರ್ತೀವಿ, ನಾನು ಅಂಥವಳು ಅಲ್ವೇ ಅಲ್ಲ. ನಾನು ಈಗಲೂ ಹೇಳೋದು ಐ ವಾಸ್ ಅ ಟಿವಿ ಬೇಬಿ ಅಂತ, ಯಾಕಂದ್ರೆ ಹುಟ್ಟತಾನೆ ಮನೇಲಿ ಟಿವಿ ಇತ್ತು, ಸಿನಿಮಾ ನೋಡ್ಕೊಂಡು ಹಾಗ್ ಬೆಳೆದ್ನೆ ಹೊರತು ರೇಡಿಯೋ ನನ್ ಇಲ್ವೇ ಇರ್ಲಿಲ್ಲ ಜೀವನದಲ್ಲಿ. ಇಲ್ಲಿ ಆಕಾಶವಾಣಿಯ ಒಂದೇನೊಂದು ಒಂದ್ ವರ್ಷ ಕಳೆದ್ನಲ್ಲ, ಅದು ನನ್ಗೊಂಥರ ರೇಡಿಯೋದಲ್ಲೂ ಈ ರೀತಿ ಸಾಧ್ಯತೆಗಳಿದಾವ, ರೇಡಿಯೋ ಅನ್ನೋದೇ ಒಂದು ಪ್ರಪಂಚ ಅನ್ನೋದು ನನಗೆ ಆಗ ಹೊಳೆದಿದ್ದು. ಅದಾದ್ಮೇಲೆ ವರ್ಲ್ಡ್ ಸ್ಪೇಸ್ ಸ್ಯಾಟಲೈಟ್ ರೇಡಿಯೋ ಅಲ್ಲಿ ಇದ್ದೆ, ಅದಾದ್ಮೇಲೆ ಕಮರ್ಷಿಯಲ್ ರೇಡಿಯೋ ಸೇರ್ಕೊಂಡೆ, ಸಾಕಷ್ಟು ಚಾನೆಲ್ ಗಳಲ್ಲಿ ಕೆಲಸ ಮಾಡಿದೆ, RJ ಆಗಿ ಹಾಗೆ ಪ್ರೋಗ್ರಾಮಿಂಗ್ ಹೆಡ್ ಆಗಿ ಕೂಡ. ನಿಮ್ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ 20 ವರ್ಷ ಆಗಿದೆ ಈಗ, 22 ಅಂತಾನೆ ಇಟ್ಕೊಳ್ಳೋಣ, ನಾನು 2004ರಲ್ಲಿ ಶುರು ಮಾಡಿದ್ದು. ಬಹಳಷ್ಟು ಬದಲಾವಣೆಗಳು ರೇಡಿಯೋದಲ್ಲಿ ಅಷ್ಟೇ ಅಲ್ಲ, ಸಮಾಜದಲ್ಲೂ ಆಗಿದೆ, ಜನರ ಅಭಿರುಚಿಯಲ್ಲೂ ಆಗಿದೆ. ಹಾಗಾಗಿ ಆಗ ಏನೊಂದು ರೇಡಿಯೋಗೊಂದು ಹುಚ್ಚಿತ್ತಲ್ಲ, ರೇಡಿಯೋ ಕೇಳ್ಬೇಕು, ರೇಡಿಯೋದಲ್ಲಿ ನಾವು ಬರ್ಬೇಕು, ಅಥವಾ ಓ RJ ಆಗ್ಬೇಕು, ಅದೊಂದು ಒಂಥರ ಫಿಲ್ಮ್ ಹೀರೋ ತರಾನೇ ಒಂದು RJ ಆಗೋ
1: ಸ್ಟೇಟಸ್ ಇತ್ತು.
0: ಆ ಸ್ಟೇಟಸ್ ಈಗ ಇಲ್ಲ ಅಂತಾನೆ ಹೇಳ್ತೀನಿ, ಅದು ಸತ್ಯ. ಇಲ್ಲ ಅಂತಂದ್ರೆ ಈಗ ಅಲ್ಲ, ಈಗ ಒಂದು 10 ವರ್ಷದ ಈಚೆಯಿಂದ ಅದೊಂಥರ ನಶಿಸ್ತಾ ಬಂದಿದೆ. ಅದು ಸಹಜವಾಗಿ ಅಂತಾನೆ ಹೇಳ್ತೀನಿ ನಾನು. ಜೊತೆಗೆ RJಗಳಾಗಿ ಯಾರು ಬರ್ತಿದಾರ, ಅಥವಾ RJಗಳಂತಲ್ಲ ರೇಡಿಯೋಗೆ ಸೇರುವಂತವ್ರದ್ದು ಕೂಡ, ಅವರ ಒಂದು ಪರ್ಸನಾಲಿಟಿಲಿ ಕೂಡ ಬಹಳಷ್ಟು ವ್ಯತ್ಯಾಸಗಳನ್ನ ನಾನು ಕಂಡಿದ್ದೀನಿ. ಆಗ ನಾವಿದ್ದಾಗ ನನ್ನ ತಲೆಯಲ್ಲಿ ಹೇಗಿತ್ತು ಅಂತಂದ್ರೆ, RJಗಳು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು, ಜನ ನಿಮ್ಮನ್ನ ಏನು ಕೇಳಬೇಕು, ನೀವು ನಿಮ್ಮ ಬುದ್ಧಿ ಮಟ್ಟ ಅವ್ರದ್ದು ಒಂದೇ ಆದ್ರೆ ನಿಮಗೂ ಅವ್ರಿಗೂ ವ್ಯತ್ಯಾಸ ಏನು. ಹಾಗಾಗಿ ನೀವು ಜನ ನಿಮ್ಮ ಮಾತನ್ನ ಕೇಳ್ತಾರೆ ಅಂತಂದ್ರೆ ನಿಮಗೆ ಅಷ್ಟು ವಿಷಯಗಳ ಬಗ್ಗೆ ಆಸಕ್ತಿ ಇರಬೇಕು, ಅದು ಸಿನಿಮಾ, ಸಾಹಿತ್ಯ, ಸಂಗೀತ, ಸ್ಪೋರ್ಟ್ಸ್ ಆಗಬಹುದು, ವರ್ಲ್ಡ್ ಪಾಲಿಟಿಕ್ಸ್ ಆಗಬಹುದು, ಎಲ್ಲ ವಿಷಯಗಳ ಬಗ್ಗೆ ನೀವು ಒಂದು ಚುರ್ ತಿಳ್ಕೊಂಡಿರ್ಬೇಕು. ಪ್ರೋಗ್ರಾಮಿಂಗ್ ಹೆಡ್ ಆದಾಗ ನಾನು ಯಾರನ್ನ ಹೈರ್ ಮಾಡ್ತಿದ್ದಲ್ಲ, ಅವರಲ್ಲೂ ಅದನ್ನ ಒಂಚೂರ ಸ್ವಲ್ಪ ಕಿಚ್ಚ ಹಚ್ಚಕ್ ಪ್ರಯತ್ನ ಪಡ್ತಿದ್ದೆ. ಆದ್ರೆ ಈಗ ಒಂದು ಅಫ್ಕೋರ್ಸ್ ಇಂಟರ್ನೆಟ್ ಇದೆ, ನಿಮ್ಗೇನ್ ನಿಮ್ಗೆ ಗೊತ್ತಿರಬೇಕು ಅಂತಿಲ್ಲ, ಆದ್ರೆ ಅದನ್ನ ನೋಡುವ ಆಸಕ್ತಿಯೂ ಇಲ್ಲದೆ ಇರುವಂತಹ ಒಂದು ಕಾಲ ಬಂದಿದೆ. ಅಂದ್ರೆ ಇದು ನನ್ಗೆ ಯಾಕೆ, ಇದೇನು, ನಾನು ಇಷ್ಟೇ, ನಾನು ಇಲ್ಲಿ ಸೋಷಿಯಲ್ ಮೀಡಿಯಾ ಇಷ್ಟರಲ್ಲೇ ಇರ್ತೀನಿ ಅಂತ, ಅದೆಲ್ಲ ಒಂದ್ ಕಡೆ ಒಂಚೂರು ಬೇಜಾರಾಗುತ್ತೆ. ಮೊದ್ಲು ನಾವಿದ್ದ ಕಾಲದಲ್ಲಿ ಇದೊಂದು ಆಸಕ್ತಿ ಇತ್ತಲ್ಲ, ತಿಳ್ಕೊಬೇಕು, ಮಾಡ್ಬೇಕು, ಇದೊಂಚೂರು ನಮ್ಗವಾಗ ಪುಸ್ತಕಗಳಿರ್ಲಿಲ್ಲ, ಇಂಟರ್ನೆಟ್ ಇರ್ಲಿಲ್ಲ, ಅಂದ್ರೂ ಯಾರನ್ನು ಹಿಡಿದು ಮಾಡಿ ಅವ್ರನ್ನ ಕೇಳಿ ನಮ್ದೊಂದು ಕುತೂಹಲನ ನಾವು ಪರಿಹರಿಸ್ಕೊಳ್ತಿದ್ವಿ. ಬಟ್ ಈಗ ಆ ಕುತೂಹಲವೇ ಎಲ್ಲ ಒಂದ್ ಕಡೆ ಹೋಗ್ಬಿಟ್ಟಿದ್ಯಾ ಅಂತ.

0: ಅನಿಸ್ತಿದೆ.
1: ವರ್ಷ ಆಗ ಏನಾಗ್ತಿತ್ತು ಅಂದ್ರೆ, ಆ 20 ಇಯರ್ಸ್ ಬ್ಯಾಕ್ ಇನ್ಫಾರ್ಮೇಶನ್ ವಾಸ್ ವೆರಿ ಲಿಮಿಟೆಡ್, ಅಂಡ್ ಎಲ್ಲೋ ಒಂದು ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಸಾಕು ಅಂತ ಜನ ಕಾಯ್ತಾ ಇದ್ರು. ಅಂಡ್ ಆ ಮೋಡ್ ಆಫ್ ಟ್ರಾನ್ಸ್ಮಿಷನ್ ನೀವಾಗಿರ್ತಿದ್ರೆ ಅವಾಗ ಅಲ್ವಾ. ಸೊ ನೀವು ಎಲ್ಲಾ ಕಡೆ ರಿಸರ್ಚ್ ಮಾಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ, ಅಂಡ್ ಒಂದು ಧ್ವನಿಯಲ್ಲೂ ಒಂದು ಆಕರ್ಷಣೆ ಇದ್ದಿದ್ರಿಂದ, ಓ ಇವ್ರು ಹಿಂಗಿರ್ಬೋದು ನೋಡಕ್ಕೆ ಹಿಂಗಿರ್ಬೋದು ಅಂತ ಲಿಸ್ನರ್ಸ್ ಇಮ್ಯಾಜಿನ್ ಮಾಡಿಕೊಂಡು, ದಟ್ ಕ್ರೇಜ್ ವಾಸ್ ವೆರಿ ಡಿಫ್ರೆಂಟ್ ಆಗ ಅಲ್ವಾ. ಮಾಧ್ಯಮ ನಿಮ್ಗೆ ಕೇವಲ ಉದ್ಯೋಗ ಮಾತ್ರ ಅಲ್ಲ, ನಿಮ್ಮ ಜೀವನದ ಒಂದು ಭಾಗ ಅಂತ ಅನ್ಸಿದ್ಯಾ ಅವಾಗ?
0: ಯಾವಾಗ್ಲೂ ಅದೇ. ಮತ್ತೆ ನನ್ನ ಅಪ್ಪನ ಉದಾಹರಣೆ ಕೊಡ್ಬೇಕು, ಯಾಕೆಂದ್ರೆ ಅವರಿಗೆ ಸಿನಿಮಾ ಆಯ್ತು, ಶೂಟಿಂಗ್ ಆಯ್ತು, ನಾನು ಸ್ವಿಚ್ ಆಫ್ ಆದೆ ಅನ್ನೋದು ನಾನು ನೋಡೇ ಇರ್ಲಿಲ್ಲ. ನಾವು ಬೆಳಿಬೇಕಾರಂತೂ ಎಷ್ಟೋ ತಿಂಗಳುಗಟ್ಲೆ ಅವ್ರನ್ನ ಮುಖನೂ ನೋಡ್ತಿರ್ಲಿಲ್ಲ. ಆತರ ಅವ್ರದ್ದು ಶೂಟಿಂಗ್ ಶೆಡ್ಯೂಲ್ ಇರ್ತಿತ್ತು. ನಾವು ಬೆಳಗ್ಗೆ 7 ರೊಳಗೆ ಅವ್ರು ಶೂಟಿಂಗಿಗೆ ಹೋಗ್ತಿದ್ರು, ನಾನು ನನ್ಗೊಬ್ಳು ತಂಗಿದಳ್, ನಾವು ಅಂತ ನನ್ನ ಹಂಗೆ ಹೇಳೋದು, ಮಲ್ಕೊಳ್ಳೋಷ್ಟೊತ್ತಿಗೆ ಮಲಗಿದ ಮೇಲೆ ಅವ್ರು ಬರ್ತಿದ್ರು, ಇಲ್ಲ ಔಟ್ ಡೋರ್ ಶೂಟಿಂಗ್ ಇದ್ರು ತಿಂಗಳುಗಟ್ಲೆ ಇರ್ತಿರ್ಲಿಲ್ಲ. ಅದನ್ನ ನೋಡಿ ನೋಡಿ ನೋಡಿ ಏನಾಯ್ತು ಅಂತಂದ್ರೆ, ಮಾಧ್ಯಮಕ್ಕೆ ಬಂದಾಗ ನೀವು ಬೇರೆ 9 to 5 ಕೆಲಸಗಳಾದ್ರೆ ಅದರದ್ದು ಕೆಲಸ ಮಾಡೋ ರೀತಿ ಬೇರೆ ಇರುತ್ತೆ. ಇಂಥ ಟೈಮಿಗೆ ಹೋಗ್ತಾರೆ, ಇಂಥ ಟೈಮಿಗೆ ಬರ್ತಾರೆ. ಮಾಧ್ಯಮದಲ್ಲಿ ಹಾಗಾಗಲ್ಲ. ಮಾಧ್ಯಮದಲ್ಲಿ 24/7 ನೀವು ಇರಬೇಕು, ಆನ್ ಇರಬೇಕು, ಅವೈಲಬಲ್ ಇರಬೇಕು. ಈಗ ರೇಡಿಯೋದಲ್ಲಿ ಕೂಡ ಆಯ್ತು, ನಂದು ಮುಗೀತು ಶೋ, ನಾನು ಹೋಗ್ತೀನಿ, ಓಕೆ. ಇಮ್ಮಿಡಿಯೇಟ್ಲಿ ಏನೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆದ್ರೆ, ಇನ್ನೊಂದೇನೋ ಆದಾಗ ನೀವು ತಕ್ಷಣ ಬಂದು ಅಂದ್ರೆ ಅಷ್ಟು ನಿಮ್ಮ ಮನಸ್ಸನ್ನ ಚುರುಕಾಗಿ ಇಟ್ಕೊಳ್ಬೇಕು. ಆ ಸ್ವಿಚ್ ಆಫ್ ಮಾಡೋ ಆ ಮೋಡ್ ಹೋಗ್ಲೇ ಇಲ್ಲ. ಸೊ ಅದೆಲ್ಲೋ ಒಂದ್ ಕಡೆ ನೆಗೆಟಿವ್ ಆಗು ನನಗೆ ಆಮೇಲೆ ಪರಿಣಾಮ ಬೀರ್ತು ಖಂಡಿತ ಖಂಡಿತ. ಸೊ ಅದು ಪರ್ಸನಾಲಿಟಿ ಮೇಲೂ ಹೋಗುತ್ತೆ. ಕೆಲವೊಬ್ರು ಬಹಳ ಸುಲಭವಾಗಿ ಸ್ವಿಚ್ ಆಫ್ ಮಾಡ್ಕೊಳ್ತಾರೆ, ಅಂದ್ರೆ ಮಾಧ್ಯಮದಲ್ಲಿ ಇದ್ರೂನು ಸಾಕು, ಇಷ್ಟು ಮಾಡಿದ್ರಾಯ್ತು, ಇನ್ನೇನ್ ತಲೆ ಕೆಡಿಸ್ಕೊಳ್ಳೋದಂತ ಇರ್ತಾರೆ. ನಾನು ನಂದಲ್ದೆ ಎಲ್ರದ್ದೂ ತಲೆ ಕೆಡಿಸ್ಕೊಳ್ಳೋ ಅಂತ ವ್ಯಕ್ತಿತ್ವ ನಂದು. ಆಮೇಲೆ ಯಾರಿಗೂ ಇಲ್ಲ ಅಂತ ಹೇಳ್ತಿರ್ಲಿಲ್ಲ, ಒಂದ್ ಕೆಲಸ ಆಗ್ಬೇಕಾ ಅವ್ರು ಇನ್ನ ಯಾರೋ ಒಬ್ರಿಗೆ ಕೊಟ್ಟಿರ್ತೀನಿ, ಹೌದು, ಆದ್ರೆ ಅವ್ರು ಮಾಡಲ್ಲ ಅಂತ ಗೊತ್ತಾದಾಗ ಎಂಡ್ ಆಫ್ ದ ಡೇ ಯಾರು ಯಾರೊಬ್ರು ಮಾಡ್ಬೇಕಲ್ಲ. ಸೊ ಕೆಲಸ ಆಗೋದು ಮುಖ್ಯ, ಇಂಥವ್ರೆ ಆಗ್ಬೇಕು ಅಂಥವ್ರೆ ಆಗ್ಬೇಕು ಅಂತಲ್ಲ. ಸೊ ಈ ತರದೆಲ್ಲ ಮಾಡಿ ಒಂದ್ ಸಮಯದಲ್ಲಿ ಬರ್ನ್ ಔಟ್ ಆಗಿದ್ದು ಹೌದು, ದೈಹಿಕವಾಗಿ ಸ್ವಲ್ಪ ಸಮಸ್ಯೆಗಳು ಆಗಿದ್ದು ಹೌದು. ಆದ್ರೆ ಅದು ಸ್ವಲ್ಪ ಒಬ್ಬೊಬ್ರು ಪರ್ಸನಾಲಿಟಿ ಮೇಲೆ ಹೋಗುತ್ತೆ, ಅವರವ್ರ ವ್ಯಕ್ತಿತ್ವದ ಮೇಲೆ ಹೋಗುತ್ತೆ. ನಂದು ಸ್ವಲ್ಪ ಆತರ ಹೈಪರ್ ವ್ಯಕ್ತಿತ್ವ ಆದ್ರಿಂದ ನನಗೆ ಹಾಗಾಯ್ತು.
1: ಓಕೆ, ಮೋಸ್ಟ್ ಆಫ್ ದಿ ವಿಮೆನ್ ಆರ್ ಲೈಕ್ ದಾಟ್ ಅನ್ಸುತ್ತೆ.
0: ಅದು ಇರಬಹುದು, ಅದು ಅದು ನಮ್ಗೆ ಬಂದ್ಬಿಡುತ್ತೆ. ಅದಕ್ಕೆ ಕೆಲವು ಗಂಡ, ನನ್ನ ಗಂಡ ಸ್ವಲ್ಪ ಹಾಗೆ ಇದೆ ಪಾಪ, ಅವ್ನಿಗೆ ಕ್ರೆಡಿಟ್ ಕೊಡ್ಬೇಕು ನಾನು, ಬಟ್ ಅದೇ ಅವ್ರ ವ್ಯಕ್ತಿತ್ವದ ಮೇಲೆ ಹೋಗುತ್ತೆ.
1: ಕೆಲವೊಬ್ರು ಇತ್ತೀಚಿನ ಮಕ್ಕಳನ್ನ ನೋಡಿದಾಗ, ಈಗಿನ 20s ಅಲ್ಲಿರೋರು ಹುಡುಗರು ಅಷ್ಟೇ ಹುಡುಗಿರು ಅಷ್ಟೇ ತಲೆ ಕೆಡಿಸ್ಕೊಳ್ಳಲ್ಲ ಗೊತ್ತಾ, ಆರಾಮಾಗಿ. ಸೊ ಅದು ಒಳ್ಳೇದೋ ಕೆಟ್ಟದ ನನಗೆ ಗೊತ್ತಿಲ್ಲ, ಮುಂದೆ ಅವ್ರ ಜೀವನದಲ್ಲಿ ಅವ್ರು ನೋಡ್ಕೊಳ್ಬೇಕು ಅದನ್ನ. ಆದ್ರೆ ನಾನಂತೂ ಹಾಗಿರ್ಲಿಲ್ಲ. ಈಗಲೂ ಸ್ವಲ್ಪ ಎಲ್ಲೋ ಪ್ರಪಂಚದಲ್ಲಿ ಏನೋ ಯುದ್ಧ ಆದ್ರೂ ನಾನು ಅಯ್ಯೋ ಹಿಂಗ ಆಗ್ತಿದ್ಯಲ್ಲ ಯಾಕೆ ಹೀಗೆ ಅಂತ ತಲೆ ಕೆಡಿಸ್ಕೊಳ್ಳೋಳು. ಸೊ ನನ್ನ ಕೆಲಸ ಅಂತ ಬಂದಾಗ ಇನ್ನೂ ಜಾಸ್ತಿ ತಲೆ ಕೆಡ್ತಿ.
0: ಈಗ ನಿಮ್ದು ಉದ್ಯೋಗವನ್ನ ವೃತ್ತಿಯನ್ನ ಮಾಡುವಲ್ಲಿ ಬ್ಯಾಕ್ ಗ್ರೌಂಡ್ ಹೇಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂಪ್ರೂವ್ ಮಾಡುವಲ್ಲಿ ಎಲ್ಲ ಹೆಲ್ಪ್ ಆಯ್ತು ನಿಮ್ಗೆ?
1: ಅಂಡ್ ಈಗ ಕೆಲವು ಮಕ್ಕಳು ಜರ್ನಲಿಸಂ ಬ್ಯಾಕ್ ಗ್ರೌಂಡ್ ನಿಂದ ಬಂದಿರೋರು, ಅವರಿಗೆ ಏನೇನ್ ಪರ್ಸ್ಯೂ ಮಾಡಕ್ಕೆ ಅವಕಾಶಗಳಿದಾವೆ ಅಂತ ನಿಮ್ಮ ಅನಿಸಿಕೆ?
0: ಓಕೆ, ನಿಮ್ಮ ಮೊದಲನೇ ಪ್ರಶ್ನೆಗೆ, ನನಗೆ ಜರ್ನಲಿಸಂ ನಾನು ಏನಕ್ಕೆ ತಗೊಂಡಿದ್ದು ಅಂತಂದ್ರೆ, ಫಿಲ್ಮ್ ಮೇಕಿಂಗ್ ಹೋಗ್ಬೇಕು, ಹತ್ರದ್ದೇನು ಜರ್ನಲಿಸಮು, ಇಂಗ್ಲಿಷ್ ಲಿಟ್ರೇಚರು, ಈ ಈ ಸಬ್ಜೆಕ್ಟ್ಗಳು ಅಂತ ಹೇಳಿ ತಗೊಂಡಿದ್ದು. ನಾನು ಅದನ್ನ ಮುಂದೆ ನಾನು ವೃತ್ತಿಯಾಗಿ ತಗೊಳ್ತೀನಿ, ನನಗೆ ಅವಾಗ ಇತ್ತು ಒಂದು ಐಡಿಯಲಿಸ್ಟಿಕ್ ಇದಿತ್ತು ಅಂದ್ರೆ ನಾನೇನೋ ಆಗ್ಬೇಕು, ಸಮಾಜನ ಬದಲಾಯಿಸಬೇಕು ಅಂತ. 3 ವರ್ಷ ಜರ್ನಲಿಸಂ ಮಾಡೋಷ್ಟೊತ್ತಿಗೆ ಗೊತ್ತಾಯ್ತು ಸಮಾಜ ಬದಲಾಗಬಹುದು, ಹೊಟ್ಟೆ ಪಾಡ್ ಬಹಳ ಕಷ್ಟ ಅಂತ. ಆದ್ರೆ ಬಹುಶಃ ತಲೆಯಲ್ಲಿ ಒಂದಿಷ್ಟು ಐಡಿಯಾಗಳು ಇರ್ತಾವಲ್ಲ ನಿಮ್ ಟೀನೇಜ್ ಇಯರ್ಸ್ ಅಲ್ಲಿ, ನಾನೇನೋ ಆಗ್ಬೇಕು ಅಂದ್ರೆ, ನಾನು ಅಂತಂದ್ರೆ ಪರ್ಸನಲ್ ಆಗಲ್ಲ, ನನ್ನಿಂದ ಸಮಾಜದಲ್ಲಿ ಒಂದು ಬದಲಾವಣೆ ಆಗ್ಬೇಕು, ಈ ಒಂದು ತಲೆಯಲ್ಲಿ ಬಹಳ ಭದ್ರವಾಗಿ ಕೂತಿದ್ರಿಂದ ನನಗೆ ನನ್ನ ಈ ಒಂದು ವೃತ್ತಿಯನ್ನ ತಗೊಂಡಾಗ್ಲೂ ಕೂಡ ಅದಿತ್ತು, ಬಹಳ ಜವಾಬ್ದಾರಿ ಇದೆ ನನ್ನ ಮೇಲೆ, ಏನೇನೋ ಹೇಳೋದಲ್ಲ ಅಥವಾ ಯಾರ ಪರವಾಗಿಯೂ ಮಾತಾಡೋದಲ್ಲ. ತುಂಬಾ ಈಗಿನ ಕಾಲದಲ್ಲಿ ಬಹಳ ಮುಖ್ಯ ಆಗುತ್ತೆ ಅದು, ಬಹಳ ಸುಲಭವಾಗಿ ಅದು ಪೊಲಿಟಿಕಲ್ ಇದರಲ್ಲಿ ಒಂದೇ ಇವರು ಅಥವಾ ಅವರು ಅಂತ ಹೇಳಿ ಅದೆಲ್ಲ ನಮ್ಗೆ ಅವಾಗ ಬಹಳ ಅದ್ರ ಬಗ್ಗೆ ಬಹಳ ಯೋಚನೆ ಮಾಡ್ತಿದ್ವಿ. ಯಾರನ್ನು ಕೆಳಗೆ ಹಾಕಬಾರ್ದು, ಯಾರನ್ನು ಇಲ್ಲಸಲ್ಲದೆ ಅವ್ರನ್ನ ಏನೋ ಹೈಪ್ಅಪ್ ಮಾಡಬಾರ್ದು. ಆದ್ರೆ ಇರುವ ಸಿ, ನಾವು ಎಂಡ್ ಆಫ್ ದಿ ಡೇ ಒಂದು ಸಿಸ್ಟಮ್, ಒಂದು ಗೌರ್ಮೆಂಟ್, ಒಂದು ಸರ್ಕಾರ ಅಥವಾ ಏನೋ ಒಂದು
1: ಕೊಂಡಿ
0: ನಾವು ಅನ್ನೋದು ನೀವು ಜರ್ನಲಿಸಂ ಮಾಡಿದಾಗ ಖಂಡಿತ ಆಗಿರ್ತೀರಿ. ಎಲ್ಲೋ ಆರ್ಜೆಗಳಾದಾಗ್ಲೂ ಕೂಡ ಅದೊಂದು ಬಹಳ ನಿಮ್ ತಲೆಯಲ್ಲಿ ಇರಬೇಕು. ಅದು ನೀವು ಎಂಡ್ ಆಫ್ ದ ಡೇ
1: ಶುಡ್ ಬಿ ರೆಸ್ಪಾನ್ಸಿಬಲ್,
0: ಶುಡ್ ಬಿ ರೆಸ್ಪಾನ್ಸಿಬಲ್. ನೀವು ಯಾರ ಧ್ವನಿಯಾಗಿ ಮಾತಾಡ್ತಿದ್ದೀರಿ ಅಲ್ವಾ, ನೀವು ಅವ್ರ ಧ್ವನಿಯಾಗಿ ಮಾತಾಡ್ತಿಲ್ಲ, ನೀವು ಜನರ ಧ್ವನಿಯಾಗಿ ಮಾತಾಡ್ತಿದ್ದೀರಿ. ಮೇಲಿರೋರಿಗೆ ಧ್ವನಿಯಾಗಕ್ಕೆ ಅವ್ರಿಗಿದೆ, ಅವರಿಗೆ ಸಿಸ್ಟಮ್ ಇದೆ, ದುಡ್ಡಿದೆ, ಮತ್ತೊಂದಿದೆ, ಆದ್ರೆ ಜನರ ಧ್ವನಿಯನ್ನು ಪ್ರತಿನಿಧಿಸ್ತಿರೋರು ನೀವು. ಹಾಗಾಗಿ ಅದೊಂದು ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದು, ಅದು ಬಹುಶಃ ಜರ್ನಲಿಸಂ ಬ್ಯಾಕ್ ಗ್ರೌಂಡ್ ಇದ್ದಿದ್ದಕ್ಕಾಗಿ ಅದೊಂದು ಬಹಳ ಇತ್ತು, ಅಥವಾ ಪರ್ಸನಾಲಿಟಿನೂ ಇರ್ಬೋದು. ಈಗ ಸತ್ಯ ಹೇಳ್ಬೇಕು ಅಂತಂದ್ರೆ, ಆಶಾ, ನೀವ್ ಏನು ಓದಿದ್ರು, ಓದಿ ಅಂತ ಹೇಳ್ತೀನಿ ನಾನು, ಓದ್ಬೇಡಿ ಹೇಳಲ್ಲ, ಆದ್ರೆ ಏನು ಓದದೆ ಹೋದ್ರು ನಿಮ್ಮ ಆಸಕ್ತಿ

0: ವಿಸ್ತಾರವಾಗಿದ್ರೆ, ನಿಮ್ಮ ಅಭಿರುಚಿ ವಿಸ್ತಾರ ಬಹಳ ಇದ್ರೆ, ನೀವು ಈಗ ಏನ್ ಬೇಕಾದ್ರೂ ಆಗ್ಬಹುದು. ಈಗ ಸೋಷಿಯಲ್ ಮೀಡಿಯಾ ಜಮಾನ ಅಲ್ವಾ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಬಹಳಷ್ಟು ಜನ ನೀವು ಇನ್ಫ್ಲೂಯೆನ್ಸರ್ಸ್ ಅಂತ ನೋಡ್ತೀರಿ. ಅದರಲ್ಲಿ ಒಳ್ಳೆ ತರದ ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ, ಕೆಲವೊಬ್ಬರನ್ನ ನೋಡಿ ಇವ್ರು ಏನಪ್ಪ ಇವ್ರು ಅಂತ ಹೇಳುವಂತವರು ಇರ್ತಾರೆ. ಆದ್ರೆ ಜಾಸ್ತಿ ಅವೆನ್ಯೂಗಳಿದಾವೆ. ನೀವು ಟೆಲಿವಿಷನ್ಗೆ ಹೋಗ್ತೀರಾ, ಹೋಗ್ಬಹುದು. ರೇಡಿಯೋ ಬರ್ತೀರಾ, ಬರ್ಬಹುದು. ಇಲ್ಲ ನೀವು ಜರ್ನಲಿಸ್ಟೇ ಆಗ್ತೀನಿ, ನಾನು ಟೆಲಿವಿಷನ್ ಮಾಧ್ಯಮಕ್ಕೆ ಹೋಗ್ತೀನಿ, ಅಲ್ಲಿ ಟಿವಿ ಜರ್ನಲಿಸ್ಟ್ ಆಗ್ತೀನಿ, ಅದು ಆಗ್ಬಹುದು. ಇಲ್ಲ ಸೋಷಿಯಲ್ ಮೀಡಿಯಾಗೆ ಬರ್ಬಹುದು, ನಿಮ್ದೇ ಯೂಟ್ಯೂಬ್ ಚಾನೆಲ್ಗಳನ್ನ ತೆಕ್ಕೋಬಹುದು. ಈಗ ಖಂಡಿತ ನಾನೀಗ ಒಂದು 20-22 ನಾನು ಎಜುಕೇಶನ್ ಮುಗಿಸಿ 25 ವರ್ಷದ ಮೇಲೆ ಆಯ್ತು. ಆಗ ಹೀಗಿರ್ಲಿಲ್ಲ, ಆಗ ಸೋಷಿಯಲ್ ಮೀಡಿಯಾವು ಜೀರೋ, ಏನು ಇರ್ಲಿಲ್ಲ ಅಲ್ಲ. ಹಾಗಾಗಿ ಜರ್ನಲಿಸಂ ಓದಿಯೇ ನೀವು ಬೇರೆ ಬೇರೆ ಅವೆನ್ಯೂಗಳು ಸಿಗ್ತಾವೆ ಅಂತಿಲ್ಲ. ನೀವು ಏನೇ ಓದಿದ್ರು, ಎಷ್ಟು ಜನ ಸತ್ಯ ಹೇಳಬೇಕು ಅಂತಂದ್ರೆ ಇಂಜಿನಿಯರಿಂಗ್ ಮಾಡಿದವರು ಈಗ ಎಷ್ಟು ಜನ ಮಾಧ್ಯಮದಲ್ಲಿದ್ದಾರೆ, ಸಿನಿಮಾದಲ್ಲಿದ್ದಾರೆ. ನೀವು ಎಷ್ಟು ಜನ ಸಿನಿಮಾ ಆಕ್ಟರ್ಗಳು ಡೈರೆಕ್ಟರ್ಗಳನ್ನ ನೋಡಿದ್ರೆ ಇಂಜಿನಿಯರಿಂಗ್ ಮಾಡಿದವರು, ಆಯ್ತಾ, ಬೇರೆ ಬೇರೆ ಫೀಲ್ಡ್ ಅಲ್ಲಿ ಬಂದಿದ್ದಾರೆ. ಎಂಡ್ ಆಫ್ ದ ಡೇ ನಿಮ್ಮ ಆಸಕ್ತಿ ಮೇಲೆ ಹೋಗುತ್ತೆ. ನೀವು ಇದೇ ಓದಿರ್ಬೇಕು, ಇದರಿಂದನೇ ಇದಾಗಬೇಕು ಅಂತ ಏನಿಲ್ಲ. ಹೃದಯವನ್ನು ತೆರೆದಿಟ್ಕೊಳ್ಬೇಕು, ನನಗೆ ಎಲ್ಲ ಕಡೆಯಿಂದ ನನಗೆ ಇನ್ಫಾರ್ಮೇಶನ್ ಬರಲಿ, ನಾನು ವ್ಯಕ್ತಿಯಾಗಿ ನಾನು ಬೆಳೀತಾ ಹೋಗ್ಬೇಕು ಅಂತ. ಆಗ ಆಮೇಲೆ ಇದು ಇನ್ನೊಂದಿದೆ, ಇನ್ಫಾರ್ಮೇಶನ್ ತಿಳ್ಕೊಳ್ಳೋದ್ರೆ ಮತ್ತೊಬ್ರು ನೋಡಿದ್ಯಾ ನನಗೆ ಗೊತ್ತು ಇನ್ನು ಗೊತ್ತಿಲ್ಲ, ಅದಲ್ಲ. ನಿಮ್ಮ ವ್ಯಕ್ತಿತ್ವ ಇನ್ನು ಸುಧಾರಿಸೋದಕ್ಕೆ ಆದಷ್ಟು ಎಲ್ಲ ವಿಷಯದ ಬಗ್ಗೆನೂ ಒಂದೊಂದೊಂಚೂರು ನನಗೆ ಟೆಕ್ನಾಲಜಿ ನನಗೆ ಆಗೋದೇ ಇಲ್ಲ, ಆದ್ರೂ ಏನಾದ್ರು ಬಂದ್ರೆ ಅದೊಂದು ಅಟ್ಲೀಸ್ಟ್ ಒಂದು ಓದಿ ಇದು ಹಿಂಗಿದೆ ಅಂತ ಒಂದು ತಲೆಯಲ್ಲಿ ಇಟ್ಕೊಂಡಿರ್ತೀನಿ. ಹಾಗೆ ಸೊ ಬೇರೆ ಬೇರೆ ವಿಷಯಗಳ ಬಗ್ಗೆ ನಿಮ್ಗೆ ಆಸಕ್ತಿ ಹೆಚ್ಚಾದಷ್ಟು ನೀವು ಎಜುಕೇಶನ್ ಇದೇ ಅದೇ ಆಗ್ಬೇಕು ಅಂತಿಲ್ಲ, ಯು ವಿಲ್ ಡೂ ವೆಲ್ ಇನ್ ಲೈಫ್.
1: ಮೆನಿ ಪಾರ್ಟ್ಸ್ ಆಫ್ ದಿ ಕಂಟ್ರೀಸ್ ಅಲ್ಲೂ ನೀವು ಲೈವ್ ಅಂಡ್ ರೆಕಾರ್ಡೆಡ್ ರೇಡಿಯೋ ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ದೀರಾ. ಇತರ ಮಾಧ್ಯಮಗಳಿಗೆ ಕಂಪೇರ್ ಮಾಡಿದ್ರೆ ರೇಡಿಯೋ ಹೇಗೆ ಡಿಫ್ರೆಂಟ್ ಆಗಿ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗುತ್ತೆ ಅಂತ?
0: ಫ್ರೆಂಡ್, ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಫ್ರೆಂಡ್. ಆಕ್ಟಿವ್ ಲಿಸ್ನಿಂಗ್, ಪ್ಯಾಸಿವ್ ಲಿಸ್ನಿಂಗ್ ಅಂತೀವಿ ಅಲ್ವಾ. ನಾವು ಟೆಲಿವಿಷನ್ ಆದ್ರೆ ಏನಾಗುತ್ತೆ, ಒಂದು ಪ್ರೆಷರ್ ಇದೆ, ನೀವು ನೋಡ್ಬೇಕು, ನಿಮ್ಮ ಕಣ್ಣು ಮುಂದೆ ಏನು ಬೊಂಬೆಗಳು ಓಡಾಡ್ತವೆ ನೋಡ್ಬೇಕಾಗತ್ತೆ. ರೇಡಿಯೋ ಅಲ್ಲಾದ್ರೆ ನೀವು ಒಂದ್ ಕಡೆ ಹಾಕಿಟ್ಕೊಂಡು ನಿಮ್ ಪಾಡಿಗೆ ಬೇರೆ ಕೆಲಸ, ನೀವು ತುಂಬಾ ಜನ ಓದ್ತಾರೆ, ಅದ್ ಹೇಗ್ ಮಾಡ್ತಾರೆ ಗೊತ್ತಿಲ್ಲ, ರೇಡಿಯೋ ಕೇಳ್ತಾ ಓದ್ತಾರೆ, ಆದ್ರೆ ಅಡಿಗೆ ಮಾಡೋದು, ಇಸ್ತ್ರಿ ಮಾಡೋದು, ಇನ್ನೇನೋ ಮಾಡೋದು. ಸೊ ಇದೇನಾಗತ್ ಗೊತ್ತಾ, ಯಾರು ಇಲ್ದಿದ್ದಾಗ ಯಾರೋ ಒಬ್ರು ನನ್ನ ಜೊತೆಗಿದ್ದಾರೆ, ಈ ಒಂದು ಭಾವನೆಯನ್ನ ಹುಟ್ಟಾಕೋದು ಕೇವಲ ರೇಡಿಯೋ. ಅಂಡ್ ಈಗ ನಾನು ರೇಡಿಯೋ ಅಂತ ಅಂದಾಗ ಸ್ವಲ್ಪ ಕೇರ್ಫುಲ್ ಆಗಿ ಹೇಳ್ಬೇಕು. ಸೊ ನಮ್ಮ ಕಾಲದ ರೇಡಿಯೋ ಬೇರೆ, ಇದು ಬೇರೆ. ಸೊ ಒಂದ್ ಕಾಲದಲ್ಲಿ ಆರ್ಜೆಗಳ ಮಾತನ್ನ ಇಷ್ಟಪಟ್ಟು ಕೇಳ್ತಿದ್ರು, ಎಲ್ಲೋ ಬರ್ತಾ ಬರ್ತಾ ಬರ್ತಾ ಜನರ ಐ ತಿಂಕ್ ತಾಳ್ಮೆ ಕಡಿಮೆ ಆಗ್ತಾ ಆಗ್ತಾ, ಓ ಇವ್ರು ಏನಪ್ಪ ಬಂದ್ ಮಧ್ಯದಲ್ಲಿ ಕೊರಿತಾರೆ ಅನ್ನೋ ಒಂದು ಇದು ಬಂದಿದೆ. ಹಾಗಾಗಿ ಆಮೇಲೆ ರೇಡಿಯೋದಲ್ಲಿ ನನ್ನ ಆಯ್ಕೆಯ ಹಾಡುಗಳು ಬರ್ತವೆ ಅಂತಿಲ್ಲ, ಲಾಟ್ರಿ ತರ, ಆಯ್ತಾ, ಒಂದ್ ಹಾಡು ಹೇ ನನ್ಗೆ ಈ ಹಾಡು ಇಷ್ಟ, ಅಯ್ಯೋ ನೆಕ್ಸ್ಟ್ ಹಾಡು ಯಾಕೆ ಈ ಹಾಡು ಹಾಕಿದ್ರು ಅಂತ ಆಗುವ ಒಂದು ಚಾನ್ಸಸ್ ಇದೆ. ಆದ್ರೆ ನೀವು ಈ ತರ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ನಿಮ್ಮ ಆಯ್ಕೆ, ನನಗೆ ಇವತ್ತು ಮೊಹಮ್ಮದ್ ರಫಿ ಹಾಡು ಕೇಳ್ಬೇಕಾ, ಮೊಹಮ್ಮದ್ ರಫಿದೇ ಹಾಡು ಬರುತ್ತೆ, ನಂಗೆ ಮಧ್ಯೆ ಬೇರೆ ಏನು ಕಿರಿಕಿರಿ ಆಗಲ್ಲ, ಇಲ್ಲ ಯಾವ್ದೋ ಒಂದಿನ ನನಗೆ ಡಾಕ್ಟರ್ ರಾಜ್ಕುಮಾರ್ ಹಿಟ್ಸ್ ಕೇಳ್ಬೇಕಾ, ಅದೇ ಕೇಳ್ತೀನಿ. ಹಾಗಾಗಿ ಈ ಎಲ್ಲ ಚಾಯ್ಸ್ಗಳು ಬಂದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಏನಾಗಿದೆ ಅಂತಂದ್ರೆ, ಯಾವ್ದು ರೇಡಿಯೋ ಯಾಕೆ ಮುಖ್ಯ ಆಗತ್ತೆ, ಈ ನಮ್ಗೆಲ್ಲ ಏನು ಅಂತಂದ್ರೆ ಆರ್ಜೆಗಳಾಗಿ ಸಿ ನಾವು ಪ್ರತಿ ಮನೆಗೂ ಹೋಗ್ತಿದ್ವಿ, ಪ್ರತಿಯೊಬ್ಬರಿಗೂ ಹತ್ತಿರ ಆಗ್ತಿದ್ವಿ. ಅಂಡ್ ಇದು ಸತ್ಯನೂ ಹೌದು, ಮನೆ ಮಕ್ಕಳ ತರಾನೇ ನಮ್ಗೆ ಟ್ರೀಟ್ ಮಾಡ್ತಿದ್ರು. ನನ್ಗೆ ನೆನಪಿದೆ, ನಾನು ಗಿಫ್ಟ್ಗಳೆಲ್ಲ ತಂದ್ಬಿಡೋರು ಅಂದ್ರೆ ಒಂಥರ ಮನೆ ಫಂಕ್ಷನ್ಸ್ಗೆಲ್ಲ ಕರೀತಿದ್ರು, ಆ ರೀತಿಯ ಒಂದ್ ಕಾಲ ಇತ್ತು. ಅದನ್ನೆಲ್ಲ ನೋಡಿದ್ರಿಂದ ಎಲ್ಲೊಂದ್ ಕಡೆ ಆ ತೀರ ಆತ್ಮೀಯತೆಯ ಒಂದು ಭಾವನೆಯನ್ನ ಹುಟ್ಟಾಕೋದು ಖಂಡಿತ ರೇಡಿಯೋ. ಆದ್ರೆ ರೇಡಿಯೋ ಅಂತ ಏನನ್ನ ಡಿಫೈನ್ ಮಾಡ್ತೀವಿ ಅಂತ ಈಗ ನಾವು ಮತ್ತೆ ಪ್ರಶ್ನೆ ಮಾಡ್ಕೋಬೇಕು.
1: ಈಗ ಮೀಡಿಯಾ ಸ್ಟೂಡೆಂಟ್ಸ್ಗೆ, ಜರ್ನಲಿಸಂ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತಿದ್ದೀರಲ್ಲ, ಸೊ ಅವರಿಗೆ ಯಾವ ಆಸ್ಪೆಕ್ಟ್ ಮೇಲೆ ಜಾಸ್ತಿ ಒತ್ತು ಕೊಡ್ತೀರಾ, ಥಿಯರಿ ಆರ್ ಪ್ರಾಕ್ಟಿಕಲ್?
0: ಎರಡು. ಓಕೆ, ಎರಡು. ನಾನು ಆಕ್ಚುಲಿ ಟೀಚ್ ಮಾಡ್ತಿರೋದು ರೇಡಿಯೋ ಅಂಡ್ ಪಾಡ್ಕಾಸ್ಟಿಂಗ್ ಅಂತ. ಈಗ ರೇಡಿಯೋ ನಿಮ್ಗೆ ಗೊತ್ತಿರೋಂಗೆ ಪಾಡ್ಕಾಸ್ಟಿಂಗ್ ಕೂಡ ಈಗ ಕಳೆದೊಂದಿಷ್ಟು ವರ್ಷಗಳಲ್ಲಿ ಬಹಳ ಅದು
1: ಕೋರ್ಸ್ ತರನೇ
0: ಕೋರ್ಸ್ ತರನೇ ಬಂದ್ಬಿಟ್ಟಿದೆ. ಯಾಕೆಂದ್ರೆ ಒಂದ್ ರೀತಿಲಿ ರೇಡಿಯೋ ಇವಾಗ ಫಂಕ್ಷನ್ ಮಾಡ್ತಿರೋ ರೀತಿಗೂ ಪಾಡ್ಕಾಸ್ಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೂ ಕೆಲವು ವ್ಯತ್ಯಾಸಗಳಿದಾವೆ. ಹಾಗಾಗಿ ಇದ್ರದ್ದೇ ಒಂದು ರೇಡಿಯೋದೇ ಒಂದಿಷ್ಟು ಡೂಸ್ ಅಂಡ್ ಡೋಂಟ್ಸ್ ಇದೆ, ಪಾಡ್ಕಾಸ್ಟ್ ಒಂದಿಷ್ಟಿದೆ. ಹಾಗಾಗಿ ಎರಡು ಕೋರ್ಸ್ ರೀತಿಲಿ ಬಂದಿದೆ. ನಾನು ಎರಡೂ ಮಾಡ್ತಿರೋದ್ರಿಂದ ಟೀಚ್ ಮಾಡ್ತೀನಿ. ಥಿಯರಿ ಮುಖ್ಯನಾ ಪ್ರಾಕ್ಟಿಕಲ್ಸ್ ಮುಖ್ಯನ ಅಂತಂದ್ರೆ, ನನ್ನ ಕೇಳೋದಾದ್ರೆ ಖಂಡಿತ ಪ್ರಾಕ್ಟಿಕಲ್ಸ್. ನಿಮ್ಗೆ ಎಂಡ್ ಆಫ್ ದ ಡೇ ನೀವು ಏನೇ ನಾನು ಕೂತ್ಕೊಂಡು ಕೊಚ್ಚಿದ್ರು, ನೀವು ನೀವಾಗೆ ಏನ್ ಮಾಡ್ತೀರಿ, ಏನ್ ನಿಮ್ಮ ತಲೆ ಉಪಯೋಗಿಸ್ತೀರಿ, ಇಂಟರ್ವ್ಯೂನ ನೀವ್ ಹೇಗೆ ಪ್ಲಾನ್ ಮಾಡ್ತೀರಿ, ಫೈನಲಿ ನೀವ್ ಹೆಂಗ್ ಎಕ್ಸಿಕ್ಯೂಟ್ ಮಾಡ್ತೀರಿ, ಅದೆಲ್ಲ ನಿಮ್ಗೆ ಬಿಟ್ಟಿದ್ದು. ಹಾಗಾಗಿ ಥಿಯರಿ ಹೇಳ್ಕೊಡೋಷ್ಟು ಏನು ಅವರ ಪ್ರಿಪರೇಷನ್ ಏನ್ ಬೇಕೋ ಅಷ್ಟು ಥಿಯರಿ ನಾನು ಹೇಳ್ಕೊಡ್ತೀನಿ. ಬಟ್ ತುಂಬಾ ನಾನು ಕೆಲಸದ ಹೇಳ್ಬಿಡ್ತೀನಿ, ಈ ನಂಬರ್ಸ್, ಇಯರ್ಸ್, ಡೇಟ್ಸ್ ಅದೆಲ್ಲ ನೀವು ತಲೆಗೆ ಹಾಕೋಬೇಡಿ, ನಾನು ಹೇಳ್ತಿದ್ದೀನಿ ಕೇಳಿ ಬಿಟ್ಬಿಡಿ. ಯಾಕೆಂದ್ರೆ ನಿಮ್ಗೊಂದು ತಲೆಯಲ್ಲಿ ಇರ್ಬೇಕೇ ಹೊರತು ಅದೇ ನಾನು ಅದಕ್ಕೆ ಸಂಬಂಧಪಟ್ಟಂಗ್ ಪ್ರಶ್ನೆಗೆ ಮಾಡಲ್ಲ. ಆದ್ರೆ ಪ್ರಾಕ್ಟಿಕಲ್ ತುಂಬಾ ಮಾಡಿಸ್ತೀನಿ. ಅವ್ರನ್ನ ರೇಡಿಯೋ ಸ್ಟೇಷನ್ಗಳಿಗೆ ಕರ್ಕೊಂಡು ಹೋಗ್ತೀನಿ, ಹೇಗೆ

0: ವರ್ಕ್ ಆಗುತ್ತೆ, ಸಿಸ್ಟಮ್ ಹೇಗಿರುತ್ತೆ, ಕನ್ಸೋಲ್ ಹೇಗೆ ವರ್ಕ್ ಆಗುತ್ತೆ ಅದೊಂದು. ಆಮೇಲೆ ಕ್ಲಾಸ್ಗಳಲ್ಲಿ ಬಹಳ ಬಹಳಷ್ಟು ಅವರಿಗೆ ಆಕ್ಟಿವಿಟೀಸ್ ಕೊಡ್ತಿರ್ತೀನಿ. ಸಣ್ಣ ಸಣ್ಣ ಸಣ್ಣ ಗ್ರೂಪ್ಗಳನ್ನ ಮಾಡಿ ಬೇರೆ ಬೇರೆ ಅವರೇ ಅವರೇ ರಚಿಸಬೇಕು ಒಂದು ಶೋ ಅಲ್ಲಿ. ಒಂದು ಥೀಮ್ ಅವ್ರು ತಗೊಂಡು ಅದರಲ್ಲಿ ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ. ಪ್ರತಿ ಸತಿ ಮಾತಾಡೋದನ್ನ ಲಿಂಕ್ ಅಂತ ಕರೀತಾರೆ. ಪ್ರತಿ ಸತಿ ರೇಡಿಯೋದಲ್ಲಿ ಮಾತಾಡೋ ಲಿಂಕ್, ಪ್ರತಿ ಲಿಂಕ್ ಅನ್ನ ಅವ್ರು ಹೇಗೆ ಅವರು ಹೇಗೆ ಯೋಚನೆ ಮಾಡ್ತಾರೆ ಅದ್ರ ಬಗ್ಗೆ. ಸೊ ಈ ರೀತಿ ಪ್ರಾಕ್ಟಿಕಲ್ ನಾಲೆಜ್ ಗೆ ಜಾಸ್ತಿ ನಾನು
1: ಲೈಕ್ ಇಟ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ಜರ್ನಲಿಸಂ ಅಲ್ವಾ?
0: ಖಂಡಿತ
1: ಅಲ್ವಾ? ಸೊ ಇಟ್ಸ್ ಅ ಪಾರ್ಟ್ ಆಫ್ ಜರ್ನಲಿಸಂ.
0: ಇಟ್ ಇಸ್ ಪಾರ್ಟ್ ಆಫ್ ಜರ್ನಲಿಸಂ.
1: ಆಯ್ತು. ಇವಾಗ ಅದರಲ್ಲಿ ಸ್ಕ್ರಿಪ್ಟ್ ಏನೇನು ಆಸ್ಪೆಕ್ಟ್ಸ್ ಬರುತ್ತೆ, ಸ್ಕ್ರಿಪ್ಟಿಂಗ್, ಆಮೇಲೆ ಪ್ರೊಡಕ್ಷನ್, ಆ ಥರ ಎಲ್ಲ ಹೇಳ್ಕೊಡ್ತೀರಿ?
0: ನಾನು ನನಗೆ ಸ್ಕ್ರಿಪ್ಟಿಂಗ್ ಅನ್ನೋದ್ರ ಬಗ್ಗೆ ನನಗೆ ಒಂದು ಸ್ವಲ್ಪ ಅಸಮಾಧಾನ ಇದೆ. ನಾನು ಯಾವಾಗ್ಲೂ ಹೇಳೋದು, ನೀವು ಒಳ್ಳೆ ಅರ್ಜಿ ಆದ್ರೆ ಸ್ಕ್ರಿಪ್ಟ್ ಮಾಡಲೇಬಾರದು, ನಿಮ್ಮ ತಲೆಯಲ್ಲಿ ಎಲ್ಲದೂ ಇರಬೇಕು. ಅದು ನಾನು ಕಲ್ತಿದ ಹಾಗೆ. ನಾನು ರೇಡಿಯೋ ಮಿರ್ಚಿಲಿ ಇದ್ದಾಗ ಅದಕ್ಕೆ ಮೊದಲು ನನಗೆ ಬರೆದು ಮಾತಾಡುವ ಅಭ್ಯಾಸ ಇಲ್ವೇ ಇರಲಿಲ್ಲ. ಮಿರ್ಚಿಲಿ ಸೇರ್ಕೊಂಡಾಗ ನನ್ನ ಬಾಸ್ ಕೆಲವರು ಹಾಗೆ ಮಾಡ್ತಿದ್ರು, ಅವ್ರಿಗೆ ಬೈತಿದ್ದ, ನೀವು ಆರ್ಜೆಗಳು ಅಂತಂದ್ರೆ ನಿಮ್ಗೆ ಹಂಗೆ ಪಟ್ಟಂತ ಬರಬೇಕು, ನೀವು ಅಷ್ಟು ಎಬಿಲಿಟಿ ಇರಬೇಕು ನಿಮಗೆ, ನೀವೇನ್ ಬರ್ಕೊಂಡು ಇಡೀ ಇಡೀ ಇದನ್ನ ನೀವು ಓದೋದು, ಅದು ಓದೋದು ದಟ್ ಇಸ್ ಅನ್ ಅನೌನ್ಸರ್. ಆರ್ಜೆ ಅಂತಂದ್ರೆ ಮಾತಾಡಬೇಕು, ಓದಿದಾಗ ಏನಾಗುತ್ತೆ ನೀವು ಅನೌನ್ಸರ್. ಅದು ನನ್ನ ತಲೆಯಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಕೂತಿದೆ. ಸೊ ನಾವೆಲ್ಲ ಇಲ್ಲಿ ಎಫ್ ಎಂ ರೇನ್ಬೋದಲ್ಲೂ ಇಷ್ಟ ಆಯ್ತಾ, ಬರೆಯೋ ಒಂದು ಕಾನ್ಸೆಪ್ಟೇ ಇರಲಿಲ್ಲ, ಆನ್ ಮಾಡಿಕೊಂಡು ಮಾತಾಡ್ತಿದ್ವಿ. ಸೊ ನಾನು ಹೇಳ್ಕೊಡ್ಬೇಕಾದ್ರೆ ಏನ್ ಮಾಡ್ತೀನಿ, ಒಂದು ಅಫ್ಕೋರ್ಸ್ ಹಿಸ್ಟ್ರಿ ಆಫ್ ರೇಡಿಯೋ ಹೇಗೆ ಬೇರೆ ಬೇರೆ ಹಂತದಲ್ಲಿ ಬೆಳೆದು ಬಂತು ಅದೆಲ್ಲ ಇರುತ್ತೆ. ಬಟ್ ಅದ್ರ ಜೊತೆಗೇನೆ ಒಂದು ರೇಡಿಯೋ ಕಾರ್ಯಕ್ರಮ ನೀವು ನಾಳೆ ಅದೊಂದು ಇದರಲ್ಲಿ ಆರ್ಜಿಯಾಗಿ ಸೇರ್ಕೊಂಡ್ರಿ. ಸೊ ಏನು ಆ ಒಂದು ಕಮರ್ಷಿಯಲ್ ಸ್ಟೇಷನ್ ಸೆಟಪ್ ಹೇಗಿರುತ್ತೆ, ಅಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಯಾವ್ದ್ಯಾವ್ದು, ಅದು ಹೇಗೆ ಫಂಕ್ಷನ್ ಆಗುತ್ತೆ. ಆಮೇಲೆ ರೇಡಿಯೋ ಅಂತಂದ್ರೆ ಬರೀ ಆರ್ಜೆ ಅಷ್ಟೇ ಅಲ್ಲ, ಒಂದು ರೇಡಿಯೋ ಅಂತಂದ್ರೆ ಅದರಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್, ನೀವು ಕಾಪಿರೈಟರ್ ಆಗೂ ಸೇರ್ಕೊಳ್ಬಹುದು ಆಯ್ತಾ, ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರೆಯೋದು ಕಾಪಿ ರೈಟರ್ಸ್. ನೀವು ಪ್ರೊಮೋ ಪ್ರೊಡ್ಯೂಸರ್ ಆಗೂ ಸೇರ್ಕೊಳ್ಬಹುದು, ಅಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ ಗಳನ್ನ ಪ್ರೊಡ್ಯೂಸ್ ಮಾಡೋರು, ಅದಕ್ಕೆ ಮ್ಯೂಸಿಕ್ ಹಾಕಿ, ಅದಕ್ಕೆ ವಾಯ್ಸ್ ಚಂದ ಮಾಡಿ ಅದಕ್ಕೂ. ಸೊ ಆತರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಿದಾವೆ, ನೀವು ಯಾವ್ದಕ್ಕಾರು ಹೋಗ್ಬೋದು, ನೀವು ಇದೇ ಮಾಡಿ ಅಂತ ನಾನು ಪುಷ್ ಮಾಡಲ್ಲ. ಹಾಗಾಗಿ ಇದೆಲ್ಲದ್ರ ಬಗ್ಗೆ ಅವ್ರಿಗೆ ನಾಲೆಜ್ ಕೊಡ್ತಾನೆ, ಪ್ರೊಡಕ್ಷನ್ ಬಗ್ಗೆ ಒಂದ್ ಸ್ವಲ್ಪ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ತಲೆ ಉಪಯೋಗಿಸೋದು ಹೇಗೆ. ಇವತ್ ನಾನು ಕ್ಲಾಸ್ ಅಲ್ಲಿ ನೋಡ್ತೀನಿ, ಸ್ಟೂಡೆಂಟ್ಸ್ ಏನಾದ್ರೂ ಕೊಡ್ತಿದ ಹಾಗೇನೆ ಚಾಟ್ ಜಿಪಿಟಿಗೋ ಗೂಗಲ್ ಜೆಮಿನೈಗೋ ಹೋಗ್ಬಿಟ್ಟು ಅವರು ದೇ ಜಸ್ಟ್ ಅದನ್ನ ಅದರಿಂದ ಅದೇನು ಐಡಿಯಾಸ್ ಕೊಡುತ್ತೆ ಅದನ್ನ ಅವರು ಮಾಡ್ತಾರೆ ಹೊರತು ಸ್ವಂತ ತಲೆ ಉಪಯೋಗಿಸಲ್ಲ. ನನಗೆ ಅದು ಎಲ್ಲೋ ಒಂದ್ ಕಡೆ ಇದು ಇಲ್ಲಿ ತನಕ ಬಂದ್ರೆ ಇನ್ನು ಮುಂದೆ ಹೇಗೆ ಅನ್ನೋದು ಕೆಲವು ಸತಿ ನನಗೆ ಅನ್ಸುತ್ತೆ. ಆದ್ರೆ ಬೇರೆ ಬೇರೆ ಆಸ್ಪೆಕ್ಟ್ಸ್ ಆಫ್ ರೇಡಿಯೋ ಇದನ್ನೆಲ್ಲ ನಾನು ಟೀಚ್ ಮಾಡ್ತೀನಿ. ಅಂಡ್ ಪಾಡ್ಕಾಸ್ಟಿಂಗ್, ಐ ತಿಂಕ್ ಈಗ ತುಂಬಾ ಇದರಲ್ಲೇ ಹೇಳ್ತಾರೆ, ಅಡ್ಮಿನಿಸ್ಟ್ರೇಟರ್ಸ್ ಹೇಳ್ತಾರೆ, ನೀವು ಸ್ವಲ್ಪ ರೇಡಿಯೋ ಬಗ್ಗೆ ಅಷ್ಟು ಇದ್ ಮಾಡಬೇಡಿ, ಪಾಡ್ಕಾಸ್ಟಿಂಗ್ ಬಗ್ಗೆ ಒಂದ್ ಸ್ವಲ್ಪ ಜಾಸ್ತಿ ಹೇಳ್ಕೊಡಿ ಅಂತ. ಸೊ ಹಾಗಾಗಿ ಪಾಡ್ಕಾಸ್ಟಿಂಗ್ ಡೂಸ್ ಅಂಡ್ ಡೋಂಟ್ಸ್ ಹೇಗೆ ಪ್ಲಾನ್ ಮಾಡೋದು, ಹೇಗೆ ಪ್ರಶ್ನೆಗಳನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು, ಆಮೇಲೆ ನಿಮ್ ಕಡೆಯಿಂದ ತಯಾರಿ ಏನಿರ್ಬೇಕು, ಆಮೇಲೆ ಪಾಡ್ಕಾಸ್ಟ್ ದಿನ ಕೂತಾಗ ಸಿ ನೀವು ತಯಾರಿ ಏನೇ ಮಾಡ್ಕೊಳ್ಳಿ, ಆ ರೆಕಾರ್ಡಿಂಗ್ ದಿನ ಹೇಗ್ ಬಿಹೇವ್ ಮಾಡ್ಬೇಕು, ಹೇಗೆ ಗೆಸ್ಟ್ ನ ಒಂಥರ ಅವ್ರ ಜೊತೆ ಐಸ್ ಬ್ರೇಕಿಂಗ್ ಹೇಗಿರ್ಬೇಕು. ಸೊ ಈ ರೀತಿದೆಲ್ಲ ಒಂದಿಷ್ಟು ಪ್ರಾಕ್ಟಿಕಲ್ ಟಿಪ್ಗಳು. ಅಂಡ್ ತುಂಬಾ ಮಾಕ್ ಮಾಡ್ತೀನಿ, ಕೆಲವರನ್ನ ಕರೆಸಿ ಇಲ್ಲ ಕೆಲವು ಸತಿ ನಾನೇ ಗೆಸ್ಟ್ ಆಗಿ ಹೋಗ್ತೀನಿ. ಸೊ ಈ ತರದೆಲ್ಲ ಮಾಡಿ ಪ್ರಾಕ್ಟಿಕಲಿ ತುಂಬಾ ಆಕ್ಟಿವಿಟೀಸ್ ಕೊಡ್ತೀನಿ.
1: ಓಕೆ, ಈಗ ನೀವು ರಂಗಭೂಮಿ ಕಲಾವಿದೆ ಕೂಡ, ನಾಟಕಗಳ
0: ಕಲಾವಿದೆ ಗೊತ್ತಿಲ್ಲ,
1: ಓಕೆ ಆರ್ಟಿಸ್ಟ್ ಅಲ್ವಾ. ಸೊ ನಾಟಕಗಳಲ್ಲೆಲ್ಲ ಅಭಿನಯ ಮಾಡಿದ್ದೀರಿ?
0: ಹೌದು.
1: ಐ ಮೀನ್ ಥಿಯೇಟರ್.
0: ಹೌದು.
1: ಅಂಡ್ ಆಕಾಶವಾಣಿ ಕಲಾವಿದೆ ಕೂಡ.
0: ಹೌದು
1: ಹೌದು. ಓಕೆ. ಸೊ ಅದರ ಜೊತೆಗೆ ನಿರ್ದೇಶಕಿಯಾಗಿ ಕೆಲಸ ಮಾಡಿರೋ ಅನುಭವನೂ ಇದೆ. ಅಂಡ್ ಯು ಹ್ಯಾವ್ ಆಕ್ಟೆಡ್ ಇನ್ ಸಮ್ ಸೀರಿಯಲ್ಸ್ ಆಲ್ಸೋ.
0: ಒಂದ್ ಸೀರಿಯಲ್ ಅಂದ್ರೆ ಅದೇ ಬ್ಯಾಕ್ ಗ್ರೌಂಡ್ ಹಾಗೆ ಇದ್ದಿದ್ದಕ್ಕಾಗಿ, ಅಮ್ಮನ ಅಪ್ಪ ಯಕ್ಷಗಾನ ಕಲಾವಿದರಾಗಿದ್ದು, ಹಾಗಾಗಿ ಬಹಳ ಸಣ್ಣ ವಯಸ್ಸಲ್ಲೇ ನನಗೆ ಯಕ್ಷಗಾನಕ್ಕೂ ಹಾಕಿದ್ಲ ಅಮ್ಮ. ಹಾಗಾಗಿ ಸುಮಾರು ವರ್ಷ ತನಕ ನಾನು ಯಕ್ಷಗಾನ ಮಾಡ್ತಿದ್ದೆ. ನನಗೆ ಸಣ್ಣೋಳಿದ ಬಹುಶಃ ಸ್ಟೇಜ್ ಅಂತಂದ್ರೆ ಯಕ್ಷಗಾನನೇ, ನಾಟಕಕ್ಕಿಂತ ಜಾಸ್ತಿ ಯಕ್ಷಗಾನ ಅಥವಾ ಎರಡು ಒಟ್ಟೊಟ್ಟಿಗೆ. ಹಾಗೆ
1: ಈಗ ನಿರ್ದೇಶನ ಮಾಡುವಾಗ ಇದು ಏನು ಒಂದು ಕಂಟ್ರೋಲ್ ಇರಬೇಕು ಆರ್ಟಿಸ್ಟ್ಗಳ ಮೇಲೆ ಎಲ್ಲ. ಅಂಡ್ ಅಭಿನಯ ಮಾಡುವಾಗ ಒಂದು ಅದರಲ್ಲಿ ಇನ್ವಾಲ್ವ್ ಆಗ್ಬೇಕು, ಏನು ಸಂವೇದನೆ ಅಂತ ಹೇಳ್ತೀರಲ್ಲ. ಸೊ ಅದೆರಡು ಆ ಎರಡು ಮನಸ್ಥಿತಿಗಳ ಬಗ್ಗೆ ನೀವು ಹೇಗೆ ಬದಲಾಗ್ತೀರಿ?
0: ನನಗೆ ಯಾವತ್ತಿದ್ರು ಐ ಆಮ್ ಎ ಟೀಮ್ ಪ್ಲೇಯರ್ ಆಯ್ತಾ. ನನಗೆ ನಾನು ಅನ್ನೋದಕ್ಕಿಂತ ನಾವು, ನಾವೆಲ್ಲ ಸೇರಿ ಒಂದು ಪ್ರಾಡಕ್ಟ್ ನ ಚೆನ್ನಾಗಿ ಮಾಡೋಣ, ನಾವೆಲ್ಲ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಥವಾ ಒಂದು ಒಳ್ಳೆ ನಾಟಕ ಮಾಡೋಣ, ಯಕ್ಷಗಾನ ಏನೇ ಇರಲಿ ಒಂದು ಶೋ ಮಾಡೋಣ. ಸೊ ನನಗೆ ನಾನು ಅಂತ ಬಂದಾಗ ಏನಾಗುತ್ತೆ, ಎರಡು ಸಂವೇದನೆ ಅಂತ ಆಗುತ್ತೆ. ನಾವು ಅಂತ ಬಂದಾಗ ಅದು ಒಂದೇ ಆಗ್ಬಿಡುತ್ತೆ ಅಲ್ವಾ. ಈಗ ನಾನು ನಟಿಯಾಗಿದ್ದಾಗ ನಾನಲ್ಲಿ ನಟಿಯಾಗಿದ್ದೀನಿ, ನನ್ನ ಕೆಲಸ ಏನು, ನನ್ನ ಡೈರೆಕ್ಟರ್ ಏನ್ ಹೇಳ್ ನನ್ನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನ ನಾನು ಚೆನ್ನಾಗಿ ಮಾಡಬೇಕು. ನನ್ನ ಕೋ ಆರ್ಟಿಸ್ಟ್ ಜೊತೆಗೆ ನಾನು ಚೆನ್ನಾಗಿ ನನ್ನ ಸಂಬಂಧ ಚೆನ್ನಾಗಿರ್ಬೇಕು, ಅವ್ರು ಏನು ಡೈಲಾಗ್ ಹೇಳ್ತಾರೆ ಅದಕ್ಕೆ ನನ್ನ ಸ್ಪಂದನೆ ಪ್ರತಿಸ್ಪಂದನೆ ಚೆನ್ನಾಗಿರ್ಬೇಕು. ಸೊ ನಾನು ಡೈರೆಕ್ಟರ್ ಆಗಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ,

ಸೇಮ್ ಥಿಂಗ್. ಎಲ್ಲರ ಅಂದ್ರೆ ಎಲ್ಲರನ್ನು ನಿಮ್ಮ ಒಂದು ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಜೊತೆನೂ ಚೆನ್ನಾಗಿದ್ದು. ಈಗ ತುಂಬಾ ಹೇಳ್ತಾರೆ ಸಂಜಯ್ ಲೀಲಾ ಭನ್ಸಾಲಿ ಒಂಥರ ಬಹಳ ಸ್ಟ್ರಿಕ್ಟ್, ಹೊಡೆದು ಬಿಡ್ತಿದ್ರು. ನನಗೆ ಅಂಥವ್ರ ಜೊತೆ ಹೇಗೆ ಕೆಲಸ ಮಾಡ್ತಾರೆ? ನೀವು ಭಯದಿಂದ ಕೆಲಸ ಮಾಡೋದು, ವಿಶ್ವಾಸದಿಂದ ಕೆಲಸ ಮಾಡೋದು ಎರಡು ಬೇರೆ ಬೇರೆ. ಸೊ ನನಗೆ ವಿಶ್ವಾಸದ ಬಗ್ಗೆ ನಂಗೆ ಹೆಚ್ಚು ನಂಬಿಕೆ ಇದೆ. ನಾನು ಎಲ್ಲ ಕಡೆ ನನ್ನ ಟೀಮ್ ಅಲ್ಲಿ ಕೂಡ ನಾನು ಬೇರೆ ಬೇರೆ ಕಡೆ ಹೆಡ್ ಆಗಿ ಕೆಲಸ ಮಾಡಿದ್ದೀನಲ್ಲ, ಎಲ್ಲ ಕಡೆ ಅಷ್ಟು ಎಷ್ಟೋ ಜನ ಅಂತಿದ್ರು ನೀನು ಸ್ವಲ್ಪ ಬಾಸ್ ಆಗಿ ಒಂಚೂರು ನೀನು ದರ್ಪ ಗಿರ್ಪ ತೋರಿಸ್ಬೇಕು ಅಂತ. ನಂದು ನನ್ನ ನೇಚರ್ ಅಲ್ಲಿಲ್ಲ, ಆ ನೇಚರ್ ಅಲ್ಲಿ ಇಲ್ದಿದ್ದಾಗ ನನ್ನನ್ನು ತೋರ್ಸಕ್ಕಾಗಲ್ಲ. ಆಮೇಲೆ ಯಾರನ್ನು ಹೆದರ್ಸಿ ಅವರಿಂದ ಕೆಲಸ ತೆಗೆಸ್ಕೊಳ್ಳೋದು ನಾನು ಇಷ್ಟಪಡಲ್ಲ. ಯಾಕಂದ್ರೆ ನನಗೆ ಬಾಸ್ ಆಗಿದ್ದವರು ಸುಮಾರಷ್ಟು ಜನ ಬಹಳ ಫ್ರೆಂಡ್ಲಿ ಆಗಿದ್ರು. ನಾನು ಅದನ್ನ ಕಲ್ತಿದ್ದೀನಿ, ನನ್ಗೆ ನಾನು ಅದನ್ನೇ ನಾನು ಹಾಗೆ ಇರ್ತೀನಿ ಅಂತ. ಸೊ ಹಾಗಾಗಿ ಎರಡು ಮನಸ್ಥಿತಿಗಳು.

0: ಒಂಚೂರು ನೀನು ದರ್ಪ ಗಿರ್ಪ ತೋರಿಸ್ಬೇಕು ಅಂತ. ನಂದು ನನ್ನ ನೇಚರಲ್ಲಿ ಇಲ್ಲ, ಆ ನೇಚರಲ್ಲಿ ಇಲ್ದಿದ್ದಾಗ ನನ್ನನ್ನು ತೋರ್ಸಕ್ಕಾಗಲ್ಲ. ಆಮೇಲೆ ಯಾರನ್ನು ಹೆದರಿಸಿ ಅವರಿಂದ ಕೆಲಸ ತೆಗೆಸ್ಕೊಳ್ಳೋದು ನಾನು ಇಷ್ಟಪಡಲ್ಲ. ಯಾಕಂದ್ರೆ ನನಗೆ ಬಾಸ್ ಆಗಿದ್ದವರು ಸುಮಾರಷ್ಟು ಜನ ಬಹಳ ಫ್ರೆಂಡ್ಲಿ ಆಗಿದ್ರು, ನಾನು ಅದನ್ನ ಕಲ್ತಿದ್ದೀನಿ, ನನ್ಗೆ ನಾನು ಅದನ್ನೇ ನಾನು ಹಾಗೆ ಇರ್ತೀನಿ ಅಂತ. ಸೊ ಹಾಗಾಗಿ ಎರಡು ಮನಸ್ಥಿತಿಗಳು ನನಗಿರಲ್ಲ. ನಂದು ಒಂದೇ ಮನಸ್ಥಿತಿ, ನಾವು ಏನೇ ಮಾಡಿದ್ರು ನಾವು ಅಂತ, ನಾನು ಅನ್ನಲ್ಲ, ನಾವು ಏನೇ ಮಾಡಿದ್ರು ಅದು ಯಾರಿಗೂ ನೋವು ಉಂಟು ಮಾಡಬಾರ್ದು. ಆಮೇಲೆ ಆ ವಾತಾವರಣ ಬಹಳ ಚೆನ್ನಾಗಿರ್ಬೇಕು, ನಗ್ನಕ್ಕೊಂಡು ಖುಷಿ ಖುಷಿಯಾಗಿ ಕೆಲಸ ಮಾಡುವಂತ ವಾತಾವರಣ ಆಗ್ಬೇಕು. ಸೊ ಅದು ಮನಸ್ಥಿತಿ ಇರೋದ್ರಿಂದ ಸ್ವಿಚ್ ಮಾಡೋದು ಬಹಳ ಸುಲಭ. ಸೊ ನನ್ಗೆ ಯಾರು ಇನ್ಸ್ಟ್ರಕ್ಷನ್ ಕೊಟ್ಟಾಗ ತಗೊಳ್ತೀನಿ, ಇಲ್ಲ ನಾನೇ ಯಾರಿಗಾರು ಇನ್ಸ್ಟ್ರಕ್ಷನ್ ಕೊಡ್ಬೇಕು ಅಂತಂದಾಗ ಬಹಳ ಪ್ರೀತಿಯಿಂದ ಕೊಡ್ತೀನಿ. ಹಾಗಾಗಿ ಅದು ಬಹಳ ಸ್ಮೂತ್ ಆಗಿ ನಡ್ಕೊಂಡು ಹೋಗುತ್ತೆ.
1: ಸೊ ಆಕ್ಟಿಂಗ್ ಮಾಡುವಾಗ ಸೊ ನಿಮ್ಮಲ್ಲೇ ಒಬ್ಬ ನಿರ್ದೇಶಕನಿರೋದ್ರಿಂದ ಸೊ ಯು ಡೋಂಟ್ ಫೀಲ್ ಇಟ್ ಡಿಫಿಕಲ್ಟ್ ಟು ಆಕ್ಟ್?
0: ಕೆಲವು ಸತಿ ಅನ್ಸುತ್ತೆ, ಅಂದ್ರೆ ಕೆಲವು ಸತಿ ಡೈಲಾಗ್ಗಳನ್ನ ನೋಡಿದಾಗ ಸರಿ ಇಲ್ಲ, ಇದು ಹೀಗ್ ಮಾಡೋದ ಅಂತ. ಅವಾಗ ಡೈರೆಕ್ಟರ್ ಹತ್ರ ಇದು ಹೀಗಲ್ಲ, ನಾನು ಹೀಗೆ ಹೇಳ್ತೀನಿ ಅಂತಂದಾಗ ಅವರು ಸರಿ ಅಂತ ಹೇಳಿ ಬಿಡ್ತಾರಲ್ಲ. ಹಾಗೆ ಆತರ ತೀರಾ ಎಲ್ಲಿ ಇಲ್ಲಿ ತನಕ ಅಂತೂ ತೀರಾ ಅವ್ರದ್ದೇ ಬೇರೆ ಮನಸ್ಥಿತಿ, ನಂದೇ ಬೇರೆ ಮನಸ್ಥಿತಿ ಅನ್ನೋ ತರ ಯಾರ ಜೊತೆನೂ ಕೆಲಸನೇ ಮಾಡಿಲ್ಲ. ಹಾಗಾಗಿ ಐ ಆಮ್ ವೆರಿ ಚೂಸಿ ಆಕ್ಟಿಂಗ್ ಬಗ್ಗೆ. ನಾನು ಒಂದದೇ ರೇಡಿಯೋ ಬಂದ್ರೆ ಬಿಟ್ಟೇ ಬಿಟ್ಟೆ ಆಕ್ಟಿಂಗ್, ಬಟ್ ಇಲ್ಲಿ ಆಕಾಶವಾಣಿಲೂ ಅಷ್ಟೇ, ಇಲ್ಲಿ ಬಂದು ನಾಟಕಗಳನ್ನ ಮಾಡ್ತಿದ್ನಲ್ಲ, ಬಹಳ ಸೊಗಸಾದ ವಾತಾವರಣ, ಒಂಥರ ಫ್ಯಾಮಿಲಿ ಅಟ್ಮಾಸ್ಫಿಯರ್. ಹಾಗಾಗಿ ನಾನು ತುಂಬಾ ಇಷ್ಟಪಟ್ಟು ಇಲ್ಲಿ, ಅದು ನಾನು ನಾನೊಬ್ಳು ಇರೋ ಎಲ್ಲರಿಗಿಂತ ಚಿಕ್ಕೋಳಿರ್ತಿದ್ದೆ, ಎಲ್ಲ ನನ್ಕಿಂತ ಒಂದು 20-30 ವರ್ಷ ದೊಡ್ಡವರು ಅಂತ ಚಿಕ್ಕ ಮಗು ತರ ಟ್ರೀಟ್ ಮಾಡ್ತಿದ್ರು. ಹಾಗಾಗಿ ಇಲ್ಲಿ ಬಹಳ ಖುಷಿ ಖುಷಿಯಾಗಿ ಇಲ್ಲಿ ನಾಟಕಗಳನ್ನ ಮಾಡ್ತಿದ್ದೆ. ಸ್ಟೇಜ್ ಮೇಲೂ ಅಷ್ಟೇ, ಯಾವಾಗ್ಲೂ ಟೀಮಲ್ಲಿ ನಾನು ಚಿಕ್ಕೋಳಿರ್ತಿದ್ದೆ ಅಭಿನಯ ಮಾಡ್ತಿದ್ದಾಗ. ಡೈರೆಕ್ಷನ್ ಮಾಡ್ಬೇಕಾದ್ರೆ ಬೇರೆ ಪ್ರಶ್ನೆ, ಬಟ್
1: ವರ್ಷ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಿಮ್ಮ ಮಾಧ್ಯಮ ರಂಗದಲ್ಲಿ ನೀವು ಏನೇನು ಕೆಲಸಗಳನ್ನು ಮಾಡಿದ್ದೀರಾ, ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಾ ನಮ್ಮ ಕೇಳುಗರ ಜೊತೆ, ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ಕರೆದಿದ್ದಕ್ಕೆ ನಿಮಗೂ ಬಹಳ ಧನ್ಯವಾದಗಳು ಆಶಾ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:30:47.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
0: ಈಗ ಒಂದೆರಡು ಪ್ರಕಟಣೆಗಳು. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯು 2026-27 ಸಾಲಿಗೆ ಇಲಾಖೆಯ ಯೋಜನೆಗಳಾದ ಶುಲ್ಕ ಮರುಪಾವತಿ ಯೋಜನೆ, ವಿವಾಹ ಪ್ರೋತ್ಸಾಹಧನ, ಆರೈಕೆದಾರರ ಭತ್ಯೆ ಮತ್ತು ನಿರಾಮಯ ಯೋಜನೆಗಳಿಗೆ ಅರ್ಹ ವಿಕಲಚೇತನರಿಂದ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ಆಯಾ ತಾಲೂಕಿನ ಗ್ರಾಮ ಪಂಚಾಯಿತಿಯಲ್ಲಿರುವ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ಎಲ್ಲ ದಾಖಲಾತಿಗಳೊಂದಿಗೆ ದಿನಾಂಕ 31/8/2026 ಒಳಗಾಗಿ ಕಚೇರಿಗೆ ಅಥವಾ ಆಯಾ ತಾಲೂಕಿನ ಗ್ರಾಮ ಪಂಚಾಯಿತಿಯಲ್ಲಿರುವ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ ಸಲ್ಲಿಸಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲೆಯ ಗ್ರಾಮ ಪಂಚಾಯತ್ಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವಿಆರ್ಡಬ್ಲ್ಯೂ ಹಾಗೂ ತಾಲೂಕು ಪಂಚಾಯತ್ಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಂಆರ್ಡಬ್ಲ್ಯೂಗಳನ್ನು ಸಂಪರ್ಕಿಸಬಹುದು ಹಾಗೂ ಕಚೇರಿ ದೂರವಾಣಿ ಸಂಖ್ಯೆ 08272259829 ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ. 2026 ಸಾಲಿನಲ್ಲಿ ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ವತಿಯಿಂದ ಪ್ರತಿ ವರ್ಷ ದಿನಾಂಕ 3 ಡಿಸೆಂಬರ್ ಆಚರಿಸಲಾಗುವ ವಿಶ್ವ ವಿಕಲಚೇತನರ ದಿನಾಚರಣೆಯ ಸಮಾರಂಭದಲ್ಲಿ ವಿಕಲಚೇತನರ ವಿವಿಧ ಕ್ಷೇತ್ರಗಳಲ್ಲಿ ರಾಷ್ಟ್ರ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ನಮೂನೆಗಳನ್ನು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿಯಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ದ್ವಿಪ್ರತಿಗಳಲ್ಲಿ ದಿನಾಂಕ 27/2026

ರ ಒಳಗಾಗಿ ಕಚೇರಿಗೆ ಸಲ್ಲಿಸಬೇಕು. ಹೆಚ್ಚಿನ ಮಾರ್ಗದರ್ಶನಕ್ಕಾಗಿ www.depwd.gov.in ಹಾಗೂ www.awards.govt.in ವೆಬ್ಸೈಟ್ನಲ್ಲಿ ಪಡೆಯಬಹುದಾಗಿದೆ ಮತ್ತು ಕಚೇರಿಯ ದೂರವಾಣಿ ಸಂಖ್ಯೆ 08272229852 ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ. ಶ್ರೋತೃಗಳೇ, ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಯುವವಾಣಿಯಲ್ಲಿ ದೀವಿಗೆ ನರ್ಸಿಂಗ್ ಕೋರ್ಸ್ಗೆ ಪ್ರವೇಶಾತಿ ಕುರಿತು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸರ್ಕಾರಿ ಶುಶ್ರೂಷ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಅಶ್ವಿನಿ ಕೆಎನ್ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:35 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ಗಿರೀಶ್ ಪಿಎನ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗಿರೀಶ್ ಪಿಎನ್. ಅವರು ಡರ್ಮೆಟಾಲಜಿ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ, ಚರ್ಮ ತಜ್ಞರು. ಈಗ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಉಪಯೋಗ ಮಾಡುವಂತಹ ಕೆಲವು ವಿಷಯಗಳು, ಕೆಲವು ವಸ್ತುಗಳು, ಇದರಿಂದ ಆಗುವಂತಹ ಪರಿಣಾಮಗಳು, ಇದರ ಬಗ್ಗೆ ನಾವು ಅವರನ್ನ ಕೇಳಿ ತಿಳಿಯೋಣ. ನಮಸ್ಕಾರ ಡಾಕ್ಟ್ರೆ.
2: ನಮಸ್ಕಾರ
1: ಡಾಕ್ಟ್ರೆ. ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವ ಜನತೆಯಲ್ಲಿ ಮುಖ್ಯವಾಗಿ ಒಂದು ರೀತಿಯ ಕೆಲವು ಬೆಳವಣಿಗೆಗಳನ್ನು ನಾವು ಕಾಣ್ತೇವೆ. ಅದರಲ್ಲಿ ಮುಖ್ಯ ಒಂದು ವಿಷಯ ಏನು ಅಂತ ಹೇಳಿದ್ರೆ ಟ್ಯಾಟೂ ಅಥವಾ ಹಚ್ಚೆ. ಟ್ಯಾಟೂ ಅಥವಾ ಹಚ್ಚೆ ಅನ್ನುವಂಥದ್ದು ಬಹುಶಃ ಕಳೆದ ಒಂದು ಎರಡು ದಶಕಗಳಲ್ಲಿ ಅದು ವ್ಯಾಪಕವಾಗಿ ಬೆಳೆದಿದೆ. ಈ ಟ್ಯಾಟೂ ಅಥವಾ ಹಚ್ಚೆ ಅನ್ನುವಂಥದ್ದು ಇತ್ತೀಚೆಗೆ ಶುರುವಾದ್ದು ಅಥವಾ ಮೊದಲಿಂದಲೂ ಇದ್ದದ್ದ? ಇದು ಹೇಗೆ? ಇದು
2: ಹಚ್ಚೆ ಸುಮಾರು ವರ್ಷದಿಂದ ಇದ್ದಿರಬಹುದು. ಅವರ ರಿಲಿಜನ್ ಅಥವಾ ಕಮ್ಯುನಿಟಿ ರೆಪ್ರೆಸೆಂಟ್ ಮಾಡುವಂತದ್ದು. ಸಣ್ಣ ರೂಪದಲ್ಲಿ ಮೊದಲೇ ಹಚ್ಚೆ ಹಾಕ್ತಿದ್ರು ಮುಖದಲ್ಲಿ ಬಿಂದಿಯ ಜಾಗಕ್ಕೆ, ಕೈಯಲ್ಲಿ ದೇವರ ಚಿತ್ರ ಅಥವಾ ಯಾವುದೇ ಒಂದು ರಿಲಿಜನ್ ಕಮ್ಯುನಿಟಿಗೋಸ್ಕರ ಹಚ್ಚೆಯನ್ನು ಹಾಕ್ತಿದ್ರು. ಆದ್ರೆ ಈಗ ದಿನ ಹೋದಾಗೆ ಗಾತ್ರ ದೊಡ್ಡಾಗ್ತಾ ಹೋಗಿದೆ, ಮತ್ತೆ ಕಲರ್ ಅಲ್ಲಿ ವೇರಿಯೇಷನ್ ಬಂದಿದೆ. ಕಪ್ಪು ಹೋಗಿ ನೀಲಿ ಆಯ್ತು, ಕೆಂಪು ಹಳದಿ ಬೇರೆ ಬೇರೆ ಚಿತ್ರಗಳು ಬರ್ಲಿಕ್ಕೆ ಶುರು ಆಯ್ತು. ಇಡೀ ಮೈಯಲ್ಲಿ ಅಂಗಿ ಆಗಿರುವ ಚಿತ್ರಗಳು ಬರ್ಲಿಕ್ಕೆ ಶುರು ಆಗಿದೆ. ಸೊ ಹಾಕುವಂತ ವಿಧಾನ ಮತ್ತು ಗಾತ್ರಗಳು ವ್ಯತ್ಯಾಸ ಆಗ್ತಾ ಇದೆ. ಮೊದಲು ಜಾತ್ರೆಯಲ್ಲಿ ಅಥವಾ ಮಾರ್ಗದ ಬದಿಯಲ್ಲಿ ಕುತ್ಕೊಂಡು ಹಚ್ಚೆ ಹಾಕುದು ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇತ್ತು. ಆದ್ರೆ ಈಗ ಅದಕ್ಕೆ ಅಂತೇಳಿ ಶಾಪ್ಸ್ ಬಂದಿದೆ, ಹಚ್ಚೆ ಹಾಕುವವರೇ ಇದ್ದಾರೆ. ಅದು ಪ್ರೊಫೆಷನಲ್ ಆಗಿ ಮಾಡುವಂತ ಪದ್ಧತಿ ಬರ್ತಾ ಇದೆ ಈಗ.
1: ಈ ಟ್ಯಾಟೂ ಅಥವಾ ಹಚ್ಚೆ ಹಾಕುದ್ರಲ್ಲಿ ಅವರು ಮಾಡ್ತಾ ಇರುವಂತಹ ವಿಷಯಗಳು ಏನು? ಅದು ನಮ್ಮ ಚರ್ಮದ ಮೇಲೆ ಯಾವ ರೀತಿಯಲ್ಲಿ ಆ ರೀತಿಯ ಚಿತ್ರಗಳನ್ನು ಮೂಡಿಸ್ತದೆ?
2: ಅದರಲ್ಲಿ ಫಸ್ಟ್ ಒಂದು ಡೈ ಅಥವಾ ಒಂದು ರಂಗ್ ಕಲರ್ ಇರುವಂತ ಒಂದು ವಸ್ತುಗಳನ್ನು ತಗೊಳ್ತಾರೆ. ಪೌಡರ್ ಇರ್ಬೋದು, ಪೇಸ್ಟ್ ಇರ್ಬೋದು, ಯಾವುದೇ ಕಲರ್. ಮೊದಲು ಬರೀ ಮಸಿ ಹಾಕ್ತಿದ್ರು, ಅದು ಕಪ್ಪು ಕಲರ್ ಆಗಿ ಕೊಡ್ತಿತ್ತು. ಈಗ ಬೇರೆ ಬೇರೆ ಕೆಮಿಕಲ್ಸ್ ಬರ್ತಾ ಇದೆ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಅದರಲ್ಲಿ ಕೆಮಿಕಲ್ಸ್, ಸ್ಟ್ರಾಂಗ್ ಕೆಮಿಕಲ್ಸ್ ಇರ್ಬೋದು. ಈಗ ಹೆವಿ ಮೆಟಲ್ಸ್, ಮರ್ಕ್ಯೂರಿ, ಕ್ಯಾಡಮಿಯಂ ಅಂತ ಮೆಟಲ್ಸ್ ಇಂದ ಬೇಸ್ಡ್ ಪೇಸ್ಟ್ಗಳು ಇರ್ತದೆ. ಸೊ ಆ ಪೇಸ್ಟ್ ಅನ್ನ ಚರ್ಮಕ್ಕೆ ಉದ್ದಿ ಅದರ ನಂತರ ಸೂಜಿಯಿಂದ ಅದನ್ನು ಒಟ್ಟೆ ಮಾಡಿ ಚರ್ಮದ ಒಳಗೆ ಕೂತ್ಕೊಳಿಸುವಂತದ್ದು. ಸೊ ಅದರಿಂದಾಗಿ ಕಲರ್ ಒಂದು ಪರ್ಟಿಕ್ಯುಲರ್ ಲೇಯರ್ ಅಲ್ಲಿ ಕೂರಿಸಬೇಕಾಗ್ತದೆ. ಅದರಿಂದಾಗಿ ಚರ್ಮ, ನಮ್ಮ ಹೊಸ ಚರ್ಮ ಬರುವ ಅದು ಉದುರಿ ಹೋಗ್ಬಾರ್ದು, ಹಾಗೆ ಒಳಗೆ ಸಿಂಕ್ಸ್ ಆಗ್ಬಾರ್ದು. ಅಂದ್ರೆ ಅದು ಚರ್ಮ ಬಾಡಿಯಿಂದ ಆ ಕಲರ್ ಹೋಗ್ಬಾರ್ದು. ಸೊ ಹಾಗೆ ಒಂದು ಮಿಡ್ಲಿನ ಪದರದಲ್ಲಿ ಅದನ್ನ ನಿಲ್ಲಿಸುವಂತದ್ದು. ಸೊ ಇದು ಹೆಚ್ಚಾಗಿ ಆರ್ಟಿಸ್ಟ್ ಮಾಡುವಂತದ್ದು. ಬಟ್ ನಮ್ಗೆ ಹೆಚ್ಚಾಗಿ ಆದಿತ್ಯ ಅವರ ಈಗ ಮಾರ್ಗದ ಬದಿಯಲ್ಲಿ ನಾವು ನೋಡ್ತೇವೆ, ಒಂದು ಧೂಳಿರುವಂತ ಧೂಳುಮಯ ಪ್ರದೇಶದಲ್ಲಿ ಮಾರ್ಗದ ಸೈಡಲ್ಲಿ ತುಂಬಾ ಜನ ಉಗುಳುವಂತದ್ದು ನಾವು ನೋಡ್ತೇವೆ. ಆ ಉಳಿದ ವಸ್ತು ಅಲ್ಲಿ ಒಣಗಿ ಪೌಡರ್ ಆಗಿ ಆ ಧೂಳಿನೊಟ್ಟಿಗೆ ಸೇರಿಕೊಂಡು ಚರ್ಮಕ್ಕೆ ಬಂದು ಕೂತು ಆ ಚರ್ಮದಲ್ಲಿ ಆ ಕ್ರಿಮಿ, ಎಕ್ಸಾಂಪಲ್ ಟ್ಯೂಬರ್ಕ್ಲೋಸಿಸ್, ಟಿ ಬಿ ಪೇಷಂಟ್ಸ್ಗೆ ಉಗುಳಿದ ಉಗುಳು ಅದು ಒಣಗಿ ಧೂಳಾಗಿ ಅದೇ

0: ಧೂಳು ನಮ್ಮ ಚರ್ಮದ ಮೇಲೆ ಕೂತು ಅದನ್ನು ಸೂಜಿಯಲ್ಲಿ ಒಳಗೆ ಚುಚ್ಚಿದ್ರೆ, ಸ್ಟೆರಿಲೈಸೇಷನ್ ಪ್ರೊಸೀಜರ್ ಇಲ್ಲದೆ ಕ್ಲೀನ್ ಮಾಡದೆ ಚುಚ್ಚಿದ್ರೆ ಆ ಕ್ರಿಮಿ ಅಲ್ಲಿ ಚರ್ಮದ ಒಳಗೆ ಬೆಳೆಯುವ ಸಾಧ್ಯತೆ ಇದೆ.
1: ಈಗ ಈ ಕೆಮಿಕಲ್ ನಿಂದಾಗಿ ಏನಾದರೂ ಕೂಡ ತೊಂದರೆಗಳು ಬರುವಂತದ್ದುಂಟ?
0: ಕೆಮಿಕಲ್ ಇಂದಾಗಿ ಚರ್ಮಕ್ಕೆ ಅಲರ್ಜಿ ರಿಯಾಕ್ಷನ್ ಬರ್ತದೆ, ಮತ್ತೆ ಇಡೀ ಮೈಯಲ್ಲಿ ಹಚ್ಚಿದ್ರೆ ಬೇರೆ ಅಂಗಗಳಿಗೆ ಸಹ ತೊಂದರೆ ಬರಬಹುದು. ಹೆವಿ ಮೆಟಲ್ಸ್ ಕಿಡ್ನಿ ಮೇಲೆ ಪರಿಣಾಮ ಬರಬಹುದು, ಲಿವರಿನ ಮೇಲೆ ಪರಿಣಾಮ ಬರಬಹುದು, ಮತ್ತೆ ಈ ಹಚ್ಚಿದಂತ ಕಲರ್ ಇರುವಂತ ವಸ್ತುಗಳು ಬೇರೆ ಕಡೆಗೆ ಹೋಗ್ತದೆ, ಅಲ್ಲೇ ಹಚ್ಚಿದಲ್ಲಿ ಮಾತ್ರ ಇರುವುದಿಲ್ಲ, ಬ್ಲಡ್ ಸ್ಟ್ರೀಮ್ ಅಲ್ಲಿ ಆಗಿ ಬೇರೆ ಬೇರೆ ಕಡೆಗೆ ಹೋಗಿ ಬೇರೆ ಸಮಸ್ಯೆಗಳು ಬರಬಹುದು.
1: ನಾವು ಚುಚ್ಚಿದಾಗ ಯಾವಾಗಲೂ ಕೂಡ ಆ ಪದಾರದಲ್ಲೇ ನಿಲ್ತದ ಅಥವಾ ಅದು ಒಳಗೆ ಅಥವಾ ಹೊರಗೆ ಬರುವಂತಹ ಚಾನ್ಸ್ ಗಳು ಉಂಟಾದ್ರೆ?
0: ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಹುದು, ಸ್ವಲ್ಪ ಜಾಸ್ತಿ ಒಳಗೆ ಹೋದ್ರೆ ಅದು ಮೈಯಿಂದ ಎಳ್ಕೊಂಡು ಬೇರೆ ಕಡೆಗೆ ಹೋಗ್ತದೆ, ತುಂಬಾ ಮೇಲೆ ಹಾಕಿದ್ರೆ ಅದು ಚರ್ಮದೊಟ್ಟಿಗೆ ಹೊರಗೆ ಹೊಸ ಚರ್ಮ ಬರುವಾಗ ಹಳೆ ಚರ್ಮದೊಟ್ಟಿಗೆ ಉದುರಿ ಹೋಗ್ಬಹುದು. ಸೊ ಕಲರ್ ವೇರಿಯೇಷನ್ ಬರಬಹುದು.
1: ಈಗ ಇದರಲ್ಲಿ ಅಲರ್ಜಿ ಆಗುವಂತಹ ಚಾನ್ಸ್ ಗಳು ಉಂಟಾ?
0: ಅಲರ್ಜಿ ಆಗುದು ತುಂಬಾ ಜನರಿಗೆ ಇರ್ತದೆ, ಅದಕ್ಕೆ ಕಲರ್ ಅಲರ್ಜಿ ಬರುವಂತದ್ದು ಅಥವಾ ಕೆಮಿಕಲ್ ಗೆ ಅಲರ್ಜಿ ಬರಬಹುದು, ಕಜ್ಜುಗಳಾಗ್ಬಹುದು, ಅಲ್ಲಿ ತುರಿಕೆ ಬಂದು ಒಣಗದಂತ ಗಾಯಗಳು ಬರಬಹುದು, ಇನ್ಫೆಕ್ಷನ್ಸ್ ಆಗ್ಬಹುದು.
1: ಈ ಹಚ್ಚೆಯನ್ನು ಹಾಕ್ಲಿಕ್ಕೆ ಏನಾದರೂ ಸ್ಪೆಷಲೈಸೇಷನ್ ಅಂತ ಬೇಕಾಗ್ತದ? ಹೇಗೆ?
0: ಈಗ ಹೆಚ್ಚಾಗಿ ನೀವು ನೋಡಿದ್ರೆ ಒಂದು ಹೆಚ್ಚಿನವರು ಸಹ ಈಗ ಟ್ಯಾಟೂ ಆರ್ಟಿಸ್ಟ್ ಅಂತ ಹೇಳಿ ಮಾಡುವಂತದ್ದು, ಅಥವಾ ನಾರ್ಮಲ್ ಟ್ಯಾಟೂ ಈಗ ವಂಶ ಪಾರಂಪರವಾಗಿ ಅವರ ತಂದೆ ಕರೆದ ಕಸಬು ಟೈಪ್ ಆ ತರ ಮಾಡಿರ್ಲಿಕ್ಕೂ ಸಾಕು, ಹೆಚ್ಚಿನದ್ದು ಸಹ ಆರ್ಟಿಸ್ಟ್ ಟೈಪೇ ಮಾಡೋದು. ನಿಮ್ಗೆ ಹಾಸ್ಪಿಟಲ್ ಅಲ್ಲಿ ಮಾಡುವಂತದ್ದು ಕಡಿಮೆ, ಮಜದಾಗೆ ಕಾಣುವಂತದ್ದು ಮಾಡ್ಲಿಕ್ಕೆ ಇದು ಚರ್ಮದ ಡಾಕ್ಟರ್ಗಳು ಮಾಡ್ತಾ ಇದ್ರು. ಆದ್ರೆ ಈಗ ಏನಾಗ್ತದಂದ್ರೆ ಟ್ಯಾಟೂ ಅಥವಾ ಹಚ್ಚೆ ಹಾಕಿಸುವಾಗ ಹಾಕ್ಬೇಕಂತ ಅನಿಸ್ತದೆ, ಆದ್ರೆ 6 ತಿಂಗಳಾಗುವಾಗ ನಮ್ಮ ಮನಸ್ಸು ಬದಲಾಗ್ಬಹುದು, ಆವಾಗ ವಾಪಸ್ ತೆಗಿಬೇಕಂತ ಹೇಳೋ ಮನ್ಸಾಗ್ತದೆ, ಆವಾಗ ಸಮಸ್ಯೆ ಶುರುವಾಗೋದು.
1: ಈ ಟ್ಯಾಟೂ ಹಾಕುವಾಗ ಅದರ ಈ ಕಲರ್ನ ಜೊತೆ ಅದನ್ನ ಹಾಕುವಂತಹ ಒಂದು ವಸ್ತು, ನೀಡಲ್ ಅಥವಾ ಏನಿದೆ ಅದು ಮುಖ್ಯ ಆಗ್ತದ ಹೇಗೆ?
0: ಹೌದು, ಈಗ HIV ಹೆಪಟೈಟಿಸ್ ಬಿ ಇರುವಂತಹ ಕಾಲದಲ್ಲಿ ಸೂಜಿಯನ್ನ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಉಪಯೋಗಿಸಬಾರದು. ಸೊ ಸ್ಟೆರಿಲೈಸ್ಡ್ ನೀಡಲ್ಸ್, ಅದು ಇಂಜೆಕ್ಷನ್ ಗೆ ಚುಚ್ಚುಮದ್ದಿಗೆ ಆದ್ರೆ ಇರ್ಲಿ ಅಥವಾ ಹಚ್ಚೆ ಹಾಕ್ಲಿಕ್ಕೆ ಇರ್ಲಿ, ನೀಡಲ್ ಸ್ಟೆರಿಲೈಸೇಷನ್ ಡೆಫಿನೆಟ್ಲಿ ಅದನ್ನ ಮೇಂಟೈನ್ ಮಾಡಬೇಕಾಗ್ತದೆ. ಹೈಜೀನ್ ಅಥವಾ ಶುಚಿತ್ವ ಇಲ್ಲದಿದ್ರೆ ಇನ್ಫೆಕ್ಷನ್ಸ್ ಆಗುವ ಚಾನ್ಸಸ್ ಜಾಸ್ತಿ.
1: ಸಾಮಾನ್ಯವಾಗಿ ಹಚ್ಚೆ ಹಾಕುವವರು ಈ ತರದನ್ನು ಮಾಡುವಂತ ಕ್ರಮ ಉಂಟಾ ಹೇಗೆ?
0: ಅದಕ್ಕೆ ಗೈಡ್ ಲೈನ್ಸ್ ಅಂತ ಹೇಳಿ ಇರ್ಲಿಕ್ಕಿಲ್ಲ, ಫಾಲೋ ಮಾಡಬಹುದು ಮಾಡದಿರಬಹುದು, ಅದಕ್ಕೆ ಇಂಥದ್ದೇ ನಿರ್ದಿಷ್ಟವಾದ ಕ್ರಮ ಅಂತ ಹೇಳಿ ಹಾಗೆ ಇಲ್ಲ, ಅದು ಅವರವರಿಗೆ ಇಷ್ಟ ಆದ್ರೆ ಮಾಡ್ಲಿಕ್ಕೂ ಸಾಕು, ಮಾಡ್ಲೇಬೇಕು, ಹಾಗೆ ಅದನ್ನು ಸೂಪರ್ವೈಸ್ ಮಾಡ್ಲಿಕ್ಕೆ ಇಲ್ಲ ಅಂತ ಅನ್ಕೊಂಡಿದ್ದೇನೆ ನಾನು.
1: ಸರಿ, ಈಗ ಇದು ಮಾಡಿದ ಮೇಲೆ ಈಗ ನಮಗೆ ತೆಗೆಯಬೇಕು ಅಂತ ಆದ್ರೆ ಅದಕ್ಕೆ ಏನಾದ್ರೂ ವಿದ್ಯೆಗಳು, ಅದಕ್ಕೆ ಏನಾದ್ರೂ ಒಂದು ಪರಿಹಾರ ಉಂಟಾ?
0: ಸಣ್ಣದಿಗೆ ಒಂದು 1 ಸೆಂಟಿಮೀಟರ್ ಅಥವಾ 2 ಸೆಂಟಿಮೀಟರ್ನಷ್ಟು ದೊಡ್ಡ ಟ್ಯಾಟೂ ಆದ್ರೆ ಅದನ್ನು ಆಪರೇಷನ್ ಮಾಡಿ ಕಟ್ ಮಾಡಿ ತೆಗೆದು ಒಳಗೆ ಸ್ಟಿಚ್ ಹಾಕಿ ಆ ಚರ್ಮವನ್ನು ತೆಗೆದು ಬಿಡಬಹುದು. ಆದ್ರೆ ಅದಕ್ಕಿಂತ ದೊಡ್ಡದಾದ್ರೆ ಈಗ 5 ಸೆಂಟಿಮೀಟರ್ 10 ಸೆಂಟಿಮೀಟರ್ ಒಂದು ಟಿ ಶರ್ಟ್ ನಷ್ಟು ದೊಡ್ಡ ಜಾಗ ಅಥವಾ ಅಂಗೈಯಷ್ಟು ದೊಡ್ಡ ಜಾಗ ಇದ್ರೆ ಅದನ್ನು ಕಟ್ ಮಾಡಿ ತೆಗಿಲಿಕ್ಕೆ ಆಗ್ಲಿಕ್ಕಿಲ್ಲ, ಆವಾಗ ಲೇಸರ್ ಚಿಕಿತ್ಸೆ ಉಪಯೋಗಿಸ್ತಾರೆ. ಲೇಸರ್ ಚಿಕಿತ್ಸೆಯಲ್ಲಿ ಬೇರೆ ಬೇರೆ ನಮೂನೆ ಲೇಸರ್ಸ್ ಉಪಯೋಗಿಸಿ ಅದನ್ನು ಟ್ಯಾಟೂ ಅನ್ನ ವೇಪರೈಸ್ ಮಾಡಬಹುದು, ಅಂದ್ರೆ ಅದು ಬ್ಲಾಸ್ಟ್ ಆದಾಗೆ.
1: ಈ ಟ್ಯಾಟೂ ತೆಗೆಯುವಂತ ಲೇಸರ್ ಚಿಕಿತ್ಸೆ ಮಾಡುವುದಿದ್ರೆ ಅದು ಎಷ್ಟು ಸಮಯದ್ದು, ಅದನ್ನ ಮಾಡ್ಲಿಕ್ಕೆ ಮೆಥಡ್ ಗಳು ಅಂತ ಏನಾದ್ರೂ ಉಂಟಾ? ಹೇಗೆ?
0: ಹೆಚ್ಚಾಗಿ ಯೂಸ್ ಮಾಡೋದು ಎನ್ಡಿಯಾಗ್ ಲೇಸರ್ ಅಂತೇಳಿ. ಎನ್ಡಿಯಾಗ್ ಲೇಸರ್ ಅಲ್ಲಿ 2 ಅಥವಾ 3 ವಾರಕ್ಕೆ ಒಂದ್ ಸಲದಾಗೆ ಚಿಕಿತ್ಸೆ ಮಾಡಿದ್ರೆ ಒಂದು 8-10 ಸಲ ಬೇಕಾಗ್ಬಹುದು, ಮಾಡ್ಲಿಕ್ಕೆ ಒಂದು 5-10 ನಿಮಿಷ 15 ನಿಮಿಷ ಹಿಡಿಬಹುದು. ಆದ್ರೆ 2-3 ವಾರಕ್ಕೆ ಒಂದ್ ಸಲದಾಗೆ ಒಂದು 8-10 ಸಲ ಬೇಕಾಗ್ಬಹುದು, ಈವನ್ ಸ್ವಲ್ಪ ಹೆಚ್ಚು ಬೇಕಾಗ್ಲಿಕ್ಕೂ ಸಾಕು. ಅದು ಎಷ್ಟು ಕಲರ್ ಇದೆ, ಎಷ್ಟು ಡೆಪ್ತ್ ಅಲ್ಲಿ ಇದೆ, ಎಷ್ಟು ಆಳದಿಲ್ಲ ಮೇಲೆ ವ್ಯತ್ಯಾಸ ಆಗ್ಬಹುದು. ಅಥವಾ ಕಲರ್, ಈಗ ಕೆಲವು ಕಲರ್ ಅನ್ನ ತೆಗಿಲಿಕ್ಕೆ ಕಷ್ಟ ಆಗ್ತದೆ, ಎಲ್ಲ ಲೇಸರ್ ಎಲ್ಲದಕ್ಕೆ ಕಲರ್ ಗೆ ವರ್ಕ್ ಆಗುದಿಲ್ಲ, ಹಳದಿ ಕೆಂಪು ಅದು ವರ್ಕ್ ಆಗದೆ ಇರಬಹುದು. ಮಸಿಯಾಗಿ ಹಾಗೆ ಒಂದು ಹಾಕುವಂತ ಮಚ್ಚೆಗಳು ಹಚ್ಚೆಗಳು ತೆಗಿಲಿಕ್ಕೆ ಸುಲಭ.
1: ಆ ಸಮಯದಲ್ಲಿ ಅವರಿಗೆ ಈ ತರ ಟ್ರೀಟ್ಮೆಂಟ್ ಕೊಡುವಾಗ ಈ ಚರ್ಮಕ್ಕೆ ಏನಾದರೂ ಕೂಡ ಬೇರೆ ಎಫೆಕ್ಟ್ ಆಗುವಂತ ಚಾನ್ಸ್ ಗಳು ಉಂಟಾ?
0: ಆಗ್ತದೆ, ಸ್ವಲ್ಪ ಕೆಂಪಾಗ್ಬಹುದು, ಸ್ವಲ್ಪ ತುರಿಸಿದಾಗ ಆಗ್ತದೆ, ಆ ಟ್ರೀಟ್ಮೆಂಟ್ ಇರುವ ಟೈಮಲ್ಲಿ ಸ್ವಲ್ಪ ಕೆಂಪಾಗ್ತದೆ ಆ ಜಾಗ, ಬಿಸಿಲಿಗೆ ಹೋದ್ರೆ ಸ್ವಲ್ಪ ಇರಿಟೇಷನ್ ಆಗ್ಬಹುದು. ಲೇಸರ್ ಚಿಕಿತ್ಸೆ ಮಾಡಿದ ಜಾಗವನ್ನು ಅವರು ಬಿಸಿಲಿಂದ ಕವರ್ ಮಾಡಬೇಕಾಗ್ಬಹುದು.
1: ಈಗ ಈ 7-8 ಟೈಮ್ ನೀವು ಮಾಡಿದ ಮೇಲೆ ಅದು ಚರ್ಮ ಮೊದಲಿನ ಹಾಗೆ ಬರ್ತದ?
0: ಮೊದಲಿನ ಹಾಗೆ ಎಲ್ಲರಿಗೆ ಬರುದಿಲ್ಲ, ಅದಕ್ಕೆ ಶ್ಯಾಡೋ ಎಫೆಕ್ಟ್ ಅಂತ ಹೇಳ್ತಾರೆ. ಈಗ ಒಂದು ಚಿತ್ರ ಬಿಡಿಸಿ ಆ ಚಿತ್ರವನ್ನು ರಬ್ಬರ್ ಅಲ್ಲಿ ಉಜ್ಜಿದ್ರೆ ಹೇಗೆ ಒಂದು ಶ್ಯಾಡೋ ಬರ್ತದೆ, ಅಂದ್ರೆ ಎಂಟಿ ನೆಗೆಟಿವ್ ಇಮೇಜ್ನ ಹಾಗೆ ಕೆಲವು ಸರ್ತಿ ಅದರದ್ದು ಅದರ ಬಾರ್ಡರ್ ಕಾಣ್ತದೆ, ಚಿತ್ರ ಹೋಗಿರ್ತದೆ, ಆ ತರ ಪರಿಸ್ಥಿತಿ ಬರ್ತದೆ. ಸೊ ಎಲ್ಲರಿಗೆ 100% ಮೊದಲಿನ ಚರ್ಮ ಕೊಡ್ಲಿಕ್ಕೆ ಕಷ್ಟ ಉಂಟು, ಅದರಿಂದಾಗಿ ಹಾಕುದು ಬಾರಿ ಸುಲಭ, 1/2 ಗಂಟೆ 1 ಗಂಟೆಯಲ್ಲಿ ಮುಗಿತದೆ, ಅದರ ನಂತರ ತೆಗೆಯುವಂತದ್ದು ಅದರಿಂದ ತುಂಬಾ ಕಷ್ಟದ ಕೆಲಸ.
1: ಈಗ ಒಂದ್ಸಲ ತೆಗೆದು ಮತ್ತೆ ಹಾಕಿಸ್ಬೇಕು ಅಂತ ಕಂಡ್ರೆ ಆ ತರದ ಒಂದು ಟೆಂಪ್ಟೇಷನ್
0: ಇದೆ. ಆದ್ರೆ ಏನಾಗ್ತಂದ್ರೆ ಈಗ ಒಂದು ಹಚ್ಚೆ 5 ಸೆಂಟಿಮೀಟರ್ನ ಒಂದು ಹಚ್ಚೆ ಹಾಕಿದ್ದಾರೆ, ಯಾವ್ದೊಂದು ಹೆಸರು ಅಥವಾ

0: ರೆಪ್ರೆಸೆಂಟೇಷನ್ ಇರುವಂತದ್ದು, ಅದು ಹಾಕಿದ ಮೇಲೆ ಅದು ಪೂರ್ತಿ ಹೋಗದೆ ಅದೊಂದು ನೆಗೆಟಿವ್ ಇಮೇಜ್ ಆದ್ರೆ ಅದನ್ನು ಕವರ್ ಮಾಡ್ಲಿಕ್ಕೆ ಇನ್ನೊಂದು ಹಚ್ಚೆ ಹಾಕ್ತಾರೆ.
1: ಹಾಗಿದ್ರೆ ಹಚ್ಚೆ ಹಾಕಿಸುವಾಗ ಗಮನಿಸಬೇಕಾದಂತ ವಿಷಯಗಳೇನು?
0: ಹಚ್ಚೆ ಹಾಕುವಾಗ ಒಂದು, ನಾವು ಎಲ್ಲಿ ಹಚ್ಚೆ ಹಾಕಿಸ್ತೇವೆ, ಎನ್ವೈರನ್ಮೆಂಟ್ ಕ್ಲೀನ್ ಇದೆಯಾ ಇಲ್ವಾ. ಅದೊಂದು ಸೂಜಿ ಚಿಕಿತ್ಸೆ ಆದ ಕಾರಣ, ಸೂಜಿಯಲ್ಲಿ ಮಾಡುವಂತಹ ವಿಧಾನ ಆದ ಕಾರಣ, ಸೂಜಿ ಸರಿಯಾಗಿ ಬಳಕೆ ಮಾಡ್ತಾ ಇದ್ದಾರ, ಸ್ಟೆರಿಲೈಸ್ಡ್ ಸೂಜಿಯ, ಮತ್ತೆ ಚರ್ಮ ಕ್ಲೀನ್ ಆಗಿ ಮಾಡ್ತಾ ಇದ್ದಾರ, ಅಲ್ಲ ಬಂದ ತಕ್ಷಣ ಹಾಗೆ ಮಾಡ್ತಾ ಇರೋದ, ಅದ್ರ ಮೇಲೆ ಚುಚ್ತಾ ಇರೋದ, ಮತ್ತೆ ಆಫ್ಟರ್ ಕೇರ್ ಅದರ ನಂತರ ಏನ್ ಕೇರ್ ಮಾಡಬೇಕಾದ್ದು, ಅದರ ಬಗ್ಗೆ ನಾವು ಗಮನ ಹರಿಸಬೇಕಾಗ್ತದೆ. ಮತ್ತೆ ಹೆಚ್ಚು ಕಲರ್ ಅನ್ನ ಚಿತ್ರ ಬರೆಸಲಿಕ್ಕೆ ಹೋದ್ರೆ ಹಳದಿ, ನೀಲಿ, ಅರಿಶಿನ, ಬೇರೆ ಬೇರೆ ಕಲರ್ ಹಾಕಿದಷ್ಟು ತೆಗಿಲಿಕ್ಕೆ ತುಂಬಾ ಕಷ್ಟ.
1: ಹಾಕಿಸ್ಬೇಕು ಅಂತ ಹೇಳಿದ್ರೆ 100 ಸಲ
0: ಯೋಚನೆ ಮಾಡಲೇಬೇಕು.
1: ಈ ಹಚ್ಚೆಯ ಹಾಗೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಂಡು ಬರುವಂತದ್ದು ಅಂತ ಹೇಳಿದ್ರೆ ಹೇರ್ ಡೈ, ತಲೆಗೂದಲನ್ನ ಕಪ್ಪು ಮಾಡುವಂತ ಒಂದು ವಿಧಾನ. ಈ ಹೇರ್ ಡೈ ಅನ್ನ ಸಾಮಾನ್ಯವಾಗಿ ತುಂಬಾ ಜನ ಉಪಯೋಗಿಸುವಂತದ್ದುಂಟು. ಅದಕ್ಕೆ ಕಾರಣ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಯಂಗ್ಸ್ಟರ್ಸ್ ಅಲ್ಲಿ ಕೂಡ ತಲೆಗೂದಲು ಬಿಳಿ ಆಗುವಂತದ್ದು. ಈ ತಲೆಗೂದಲು ಬಿಳಿ ಆಗ್ಲಿಕ್ಕೆ ಏನ್ ಕಾರಣ?
0: ತಲೆಕೂದಲು ಬಿಳಿ ಆಗ್ಲಿಕ್ಕೆ ತುಂಬಾ ಕಾರಣ ಇದೆ. ವಂಶ ಪರಂಪರವಾಗಿ ತಲೆಕೂದಲು ಬಿಳಿ ಆಗಿರ್ಬೋದು. ಆದ್ರೆ ಈಗ ನಾವು ನೋಡ್ತಾ ಇರೋದು ಏನಂದ್ರೆ, 10 ವರ್ಷದ ಮಕ್ಕಳಲ್ಲಿ, 12 ವರ್ಷದ ಮಕ್ಕಳಲ್ಲಿ, ತುಂಬಾ ಸಣ್ಣ ಪ್ರಾಯದಲ್ಲಿ ಅವರ ತಂದೆ ತಾಯಿಗೆ 40 ವರ್ಷದಲ್ಲಿ ಕೂದಲು ಬಿಳಿ ಆಗಿರ್ತದೆ. ಆದ್ರೆ ಮಕ್ಕಳಿಗೆ 10 ವರ್ಷದಲ್ಲಿ, 15 ವರ್ಷದ, 20 ವರ್ಷದ ಒಳಗೆ ಬಿಳಿ ಆಗ್ತಾ ಉಂಟು. ಇದಕ್ಕೆ ಪ್ರೀಮೆಚ್ಯೂರ್ ವೈಟ್ನಿಂಗ್ ಅಥವಾ ಪ್ರೀಮೆಚ್ಯೂರ್ ಗ್ರೇಯಿಂಗ್ ಅಂತ ಹೆಸರು, ಕೆನೈಟಿಸ್ ಅಂತೇಳಿ. ಆದ್ರೆ ಇದು ಒಂದು ರೀತಿಯಲ್ಲಿ ಅರ್ಲಿ ಏಜಿಂಗ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಈಗ ಅರ್ಲಿ ಏಜಿಂಗ್ ಅಂದ್ರೆ 20 ವರ್ಷದಲ್ಲೇ ನಾವು 40 ವರ್ಷದವರಾಗೆ. ಏಜಿಂಗ್ ಅಂತ ಹೇಳುವಂತ ಟರ್ಮಿನಾಲಜಿ ಅದು ಇಂಡಿವಿಜುವಲ್ ಆರ್ಗನ್ ಬೇಸ್ಡ್, ಅಂದ್ರೆ ಒಂದೊಂದು ಅಂಗಕ್ಕೆ ಏಜಿಂಗ್ ಇರ್ತದೆ. ಒಂದು ಮನುಷ್ಯನಿಗೆ 20 ವರ್ಷ ಆದ್ರೂ ಸಹ ಕೂದಲಿಗೆ 40 ವರ್ಷದ ಪ್ರಾಯದ ಲೆಕ್ಕ ಅದು ಬಿಳಿ ಆದ್ರೆ. ಸೊ ಏಜಿಂಗ್ ಅಂದ್ರೆ ಅರ್ಲಿ ಏಜಿಂಗ್. ಸೊ ಇದು ಲೈಫ್ ಸ್ಟೈಲ್ ಚೇಂಜ್ ಇಂದಲೇ ಬರುವುದು ಹೆಚ್ಚಿನದ್ದು. ಹೆಚ್ಚು ಹೆವಿ ಫುಡ್ ಅಂದ್ರೆ ನಮ್ಮ ವ್ಯಾಯಾಮ ಅಥವಾ ಎಕ್ಸಸೈಸ್, ನಮ್ಮ ಫಿಸಿಕಲ್ ರಿಕ್ವೈರ್ಮೆಂಟ್, ಎಷ್ಟು ನಾವು ವ್ಯಾಯಾಮ ಮಾಡ್ತೇವೆ ಅದಕ್ಕಿಂತ ಎಷ್ಟು ಹೆಚ್ಚು ಪಟ್ಟು ಆಹಾರವನ್ನು ಕನ್ಸ್ಯೂಮ್ ಮಾಡೋದು, ಆ ಕನ್ಸ್ಯೂಮ್ ಮಾಡಿದ ಆಹಾರವನ್ನು ನಮಗೆ ಕರಗಿಸ್ಲಿಕ್ಕೆ ಆಗದಿದ್ರೆ ಕೆಲವು ಏಜಿಂಗ್ ಬೇಗ ಬರ್ತದೆ. ಎಕ್ಸಾಂಪಲ್, ಹಾಲಿದು ಪ್ರಾಡಕ್ಟ್ಸ್, ಎಸ್ಪೆಷಲಿ ಪನ್ನೀರ್, ಚೀಸ್, ಮಯನೀಸ್, ಈ ತರ ಹಾಲಿಂದ ಮಾಡಿದಂತ ವಸ್ತುಗಳು, ಶುಗರ್ ಸಹ, ಸ್ವೀಟ್ ಆದ ವಸ್ತುಗಳನ್ನು ಹೆಚ್ಚು ಹೆಚ್ಚೆಚ್ಚು ಕನ್ಸ್ಯೂಮ್ ಮಾಡೋದು, ಮತ್ತೆ ವ್ಯಾಯಾಮ ಕಡಿಮೆ ಆಗ್ತಾ ಹೋದಾಗ ಈ ಇಂಬ್ಯಾಲೆನ್ಸ್ ಇಂದಾಗಿ ಕೂದಲು ಬಿಳಿ ಆಗ್ಬಹುದು. ಇನ್ ಅಡಿಷನ್ ಟು ಅದು, ಈ ವಂಶ ಪಾರಂಪರ್ಯವಂತದ್ದು ಬ್ಲಡ್ ಅಲ್ಲಿ ಇರ್ತದೆ ಆಲ್ರೆಡಿ.
1: ಕೂದಲನ್ನ ಕಪ್ಪಾಗಿ ಬರುವಂತಹ ಕಲರ್ ಬರ್ಲಿಕ್ಕೆ ಕಾರಣ ಏನು? ಆಕ್ಚುಲಿ
0: ನಾರ್ಮಲಿ ನಮ್ಮ ಮೈಗೆ, ಚರ್ಮಕ್ಕೆ ಹೇಗೆ ಮೆಲನಿನ್ ಪ್ರೊಡ್ಯೂಸ್ ಮಾಡುವಂತ ಸೆಲ್ಸ್ ಹೇಗೆ ನಮ್ಗೆ ಚರ್ಮಕ್ಕೆ ಕಲರ್ ಕೊಡ್ತದ, ಅದೇ ಸೆಲ್ಗಳು ಕೂದಲಿನ ಬುಡದಲ್ಲಿ ಇರ್ತದೆ. ಸೊ ಕೂದಲಿನ ಬುಡ ಕೂದಲನ್ನು ನಮ್ಗೆ ಪ್ರೊಟೆಕ್ಷನ್ ಕೊಡ್ತದೆ ಬಿಸಿಲಿಂದ. ಅದೇ ಕಪ್ಪು ಕಲರ್ ಕೂದಲನ್ನು ಸಹ ಪ್ರೊಟೆಕ್ಟ್ ಮಾಡ್ತಾ ಇರ್ತದೆ, ನಮ್ಗೆ ಅದನ್ನ ಬಿಸಿಲಿಂದ ಕವರ್ ಮಾಡುವಂತದ್ದು. ಕಪ್ಪು ಕಲರ್ ಕೂದಲಲ್ಲಿ ಇದ್ರೆ ಹೆಲ್ತಿ ಅಂತೇಳಿ ನಮ್ಗೆ ಪರ್ಸೆಪ್ಷನ್. ಕಪ್ಪು ಕಲರ್ ಕೂದಲಿಗೆ ಪ್ರೊಟೆಕ್ಷನ್ ಕೊಡ್ತದೆ ಬಿಸಿಲಿಂದ, ಆಂಟಿ ಆಕ್ಸಿಡೆಂಟ್ ಆಗಿ. ಮೆಲನಿನ್ನ ಕೆಲಸ ಅದು.
1: ಈಗ ಕೂದಲು ಬಿಳಿಯಾದ ಕೂಡಲೇ ಒಂದು ಸಾಮಾನ್ಯ ಆಸೆಗಳಿರ್ತವೆ, ಅದನ್ನು ಕಪ್ಪು ಮಾಡಬೇಕು ಅಂತ. ಕಪ್ಪು ಮಾಡಲಿಕ್ಕೆ ಈಗ ಬೇರೆ ಬೇರೆ ವಿಧಾನಗಳನ್ನು ಬಳಸ್ತಾರೆ, ಮುಖ್ಯವಾಗಿ ಡೈ. ಈ ಡೈ ಅನ್ನುವಂಥದ್ದು ಉಪಯೋಗಿಸುವಂತಹದ್ದು ಅದು ಏನದು?
0: ಡೈ ಅಂತ ಹೇಳಿದ್ರೆ ಒಂದು ಟೈಪ್ ಕಲರ್, ಕೂದಲಿಗೆ ಹಾಕುವಂತ ಈ ಕಲರ್ಗಳು, ಕಲರ್ ಕೊಡುವಂತ ವಸ್ತುಗಳು. ಹೆಚ್ಚಾಗಿ ಮೊದಲಿನ ಕಾಲದಲ್ಲಿ ಉಪಯೋಗಿಸ್ತಾ ಮದರಂಗಿ ಅಂತ ಇಲ್ಲಿ ನಮ್ಮ ಊರಿನಲ್ಲಿ ಹೇಳುವಂತದ್ದು, ಮದರಂಗಿ ಸೊಪ್ಪು, ಮೆಹಂದಿ, ನಮ್ಮ ಹಿತ್ತಲಲ್ಲಿ ಇರುವಂತ ಗಿಡದ್ದೇ ಅದನ್ನು ಪುಡಿ ಮಾಡಿ ಪೇಸ್ಟ್ ಮಾಡಿ ಹಾಕ್ತಾ ಇದ್ರು. ಆದ್ರೆ ಇದರದ್ದು ಸಮಸ್ಯೆ ಏನಂತ ಹೇಳಿದ್ರೆ, ಹುಡಿ ಮಾಡಿ ಪೇಸ್ಟ್ ಮಾಡಿ 2 ಗಂಟೆ ಕೂತ್ಕೊಳ್ಬೇಕು. 2 ಗಂಟೆ ಕಾಲ ಕೂತ್ಕೊಳ್ಳಿಕ್ಕೆ ತುಂಬಾ ಕಷ್ಟ, ಯಾಕಂದ್ರೆ ಅಷ್ಟು ಸಮಯ ಯಾರತ್ರ ಇಲ್ಲ. ಅದರಿಂದಾಗಿ ಈಗ ಹೊಸ ಹೇರ್ ಡೈ ಬಂದಿದೆ, ಅದರಲ್ಲಿ ಕೆಮಿಕಲ್ಸ್ ಇರ್ತದೆ. ಕೆಮಿಕಲ್ ಬೇಸ್ಡ್ ಹೇರ್ ಡೈ ಅಲ್ಲಿ ಉಪಯೋಗ ಏನಂತ ಹೇಳಿದ್ರೆ, ಕೂದಲ ಕಲರ್ ತಕ್ಷಣ ಬರ್ತದೆ 10 ನಿಮಿಷದಲ್ಲಿ, ಕಾಯುವ ಸಮಯ ಬರೀ 10 ನಿಮಿಷ. ಮತ್ತೆ ಅದು ಪರ್ಮನೆಂಟ್ ಹೇರ್ ಡೈ. ಪರ್ಮನೆಂಟ್ ಹೇರ್ ಡೈ ಅಂದ್ರೆ ನಮ್ಗೆ ಒಂದೊಂದು ಕೂದಲಿದು ಎಳೆ ನಮ್ಮ ಹಿಡಿಸುಡಿಯಾಗೆ ಬ್ರೂಮ್ ಸ್ಟಿಕ್ಕಿನ ಆಗಿ ಇರ್ತದೆ, ಅದರಲ್ಲಿ ತುಂಬಾ ಫೈಬರ್ಸ್ ಇರ್ತದೆ. ಸೊ ಈ ಕಲರ್ ಅದರ ಒಳಗೆ ಹೋಗ್ತದೆ, ಯಾವುದು ಈ ಪರ್ಮನೆಂಟ್ ಹೇರ್ ಡೈ. ಆದ್ರೆ ಮೆಹಂದಿ ಅದರ ಮೇಲೆ ಕೋಟ್ ಮಾಡ್ತದೆ, ಅದರ ಕೂದಲಿನ ಒಳಗೆ ಹೋಗುದಿಲ್ಲ. ಅದರಿಂದಾಗಿ ಮೆಹಂದಿ ಹಾಕಿದ ಕೂದಲು ಯಾವಾಗ್ಲೂ ಸ್ಮೂತ್ ಆಗಿರ್ತದೆ, ಹೇರ್ ಡೈ ಹಾಕಿದ್ದು ಕೂದಲು ರಫ್ ಆಗಿರ್ತದೆ, ಯಾಕಂದ್ರೆ ಅದು ಕೂದಲಿನ ಒಳಗೆ ಹೋಗುವಂತದ್ದು.
1: ಈಗ ಈ ಹೇರ್ ಡೈ ಇಂದಾಗಿ ಏನಾದರೂ ತೊಂದರೆಗಳುಂಟ?
0: ಹೇರ್ ಡೈಯಲ್ಲಿ ಹೆಚ್ಚಾಗಿ ಬರುವಂತ ಸಮಸ್ಯೆ ಅಲರ್ಜಿ. ಹೆಚ್ಚಿನವರಿಗೆ ಬರದೇ ಇರ್ಬೋದು, ಆದ್ರೆ ಒಂದ್ಸಲ ಬಂದ್ರೆ ಮತ್ತೆ ಹಾಕ್ಲಿಕ್ಕೆ ಕಷ್ಟ. ಹಚ್ಚಿದ ತಕ್ಷಣ ಒಂದು ಅಥವಾ 2 ದಿವಸದಲ್ಲಿ ತಲೆಯೆಲ್ಲ ಹುಣ್ಣಾಗಿ ನೀರ್ ಬರುವಂತದ್ದು, ಚರ್ಮ ಸ್ವೆಲ್ಲಿಂಗ್ ಬರ್ತದೆ, ಚರ್ಮದಲ್ಲಿ ಊತ ಆಗ್ತದೆ. ಆ ಊತವೇ ಕಣ್ಣಿನ ಹತ್ರ ರೆಪ್ಪೆಯವರೆಗೆ ಬಂದು ಅದು ಕಣ್ಣು ಊದ್ಕೊಳ್ಬಹುದು, ಮುಖ ಊದಿಕೊಳ್ಬಹುದು, ಮತ್ತೆ ಜ್ವರ ಸಹ ಬರಬಹುದು.
1: ಇದಕ್ಕೆ ಏನಾದ್ರೂ ಕೂಡ ಅಲರ್ಜಿಗಳಿಗೆ ಏನಾದ್ರೂ ಪರಿಹಾರ ಅಂತ ಉಂಟಾ?
0: ಒಂದನೇದು ಹೇರ್ ಡೈ ಉಪಯೋಗಿಸೋದು ನಿಲ್ಲಿಸಬೇಕಾಗ್ತದೆ. ಔಷಧಿ ತಿಂದು ಈಗ ಫಾರ್ಮಸಿ ಅಂಗಡಿಗೆ ಹೋಗಿ ಮಾತ್ರ ಕೇಳಿದ್ರೆ ಮಾತ್ರ ಎಲ್ಲರಿಗೂ ಸಿಗುವಂತದ್ದು.

0: ಹೌದು, ಮಾತ್ರ ತಿಂದು ಹೆರಡೈ ಉಪಯೋಗಿಸೋರು ತುಂಬಾ ಮಂದಿ ಇದ್ದಾರೆ. ಆದ್ರೆ ಮಾತ್ರ ತಿಂದು ಹೆರಡೈ ಉಪಯೋಗಿಸೋದು ಅದು ಆ ರೀತಿ ವಿಧಾನ ಒಳ್ಳೇದಲ್ಲ. ಯಾಕಂದ್ರೆ ಇವತ್ತು ಮೈ ರಿಯಾಕ್ಟ್ ಮಾಡ್ತಾ ಇದೆ, ಅದಂದ್ರೆ ಅದಕ್ಕೆ ಆಗುದಿಲ್ಲ ಅಂತ ತಿಳಿಸ್ತಾ ಇದೆ. ಕಪ್ಪು ಕಲರಿಗೆ ಇವತ್ತು ಎಲರ್ಜಿ, ನಾಳೆ ಆಹಾರದಲ್ಲಿ ಕೆಂಪು ಕಲರು, ಅರಿಶಿನ ಕಲರು, ಬೇರೆ ಕಲರ್ಗಳಿಗೆ ಎಲರ್ಜಿ ಶುರುವಾಗಬಹುದು.
1: ಇದು ಕಲರಿಗೆ ಬರುವ ಎಲರ್ಜಿಯಾ?
0: ಕಲರಿಗೆ ಬರುವ ಎಲರ್ಜಿ
1: ಅಂದ್ರೆ ಆ ಕೆಮಿಕಲ್ಗೆ ಅಂತ ಅಲ್ಲ.
0: ಕೆಮಿಕಲ್ ಇಸ್ ಎ ಕಲರ್, ಕಪ್ಪು ಕಲರ್ ಕೊಡುವಂತದ್ದು ಒಂದು ಕೆಮಿಕಲ್. ಅಂತದೇ ಅದರ ಅಣ್ಣ ತಮ್ಮಂದ್ರು ಬೇರೆ ಕಲರ್ಗಳು ಇರ್ತಾರೆ, ಅದರ ಬೇರೆ ಕಲರ್, ಕೆಂಪು ಕಲರ್ ಆಹಾರದಲ್ಲಿ ಇರುವಂತದ್ದು. ಈಗ ಗೋಬಿ ಮಂಚೂರಿಯಲ್ಲಿ ಕೆಂಪು ಕಲರ್, ಕ್ಷೀರದಲ್ಲಿ ಹಳದಿ ಕಲರ್, ಅವೆಲ್ಲ ಕೆಮಿಕಲಿ ದೇ ಆರ್ ರಿಲೇಟೆಡ್. ಅವರೆಲ್ಲ ಅಣ್ಣ ತಮ್ಮಂದ್ರೆ ಅವರು.
1: ಈ ಫುಡ್ ಐಟಮ್ಸ್ ಅಲ್ಲೂ ಇದು ಅಲರ್ಜಿ ಆಗಿ ಮಾರ್ಪಡುತ್ತದೆ?
0: ಹೌದು, ರಿಯಾಕ್ಷನ್ ಅಂತ ಹೇಳಿ ನಮ್ಗೆ ಅನುಭವಿಸ್ಲಿಕ್ಕೆ ಸಿಕ್ಕಿದ್ರೆ, ಈಗ ತುರಿಕೆ ಕಜ್ಜು ಏನಾರು ಇದ್ರೆ ಹಾಕೋದು ನಿಲ್ಲಿಸುದು ಉತ್ತಮ.
1: ಅದಕ್ಕೇನಾದ್ರೂ ಆಲ್ಟರ್ನೇಟಿವ್ ಅಂತ ಹೇಳಿ ಏನಾದ್ರೂ ಉಂಟಾ ಅನ್ನುವಂಥದ್ದು?
0: ಹೆರಡೈಗೆ ಆಲ್ಟರ್ನೇಟಿವ್ ಆಗಿರುವುದು ಇನ್ನೊಂದು ಹೆರಡೈ ಬರ್ತದೆ, ಅದು ಕೆಮಿಕಲ್ ಇದೆ, ಬಟ್ ಅದಕ್ಕೆ ಅಲರ್ಜಿ ಬರ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಕಷ್ಟ. ಅದು ಬಿಟ್ರೆ ಮದರಿಂಗ್ ಅದು ಅದಕ್ಕೆ ಏನು ತೊಂದರೆ ಆಗುದಿಲ್ಲ.
1: ಹೆರಡೈ ಉಪಯೋಗಿಸುವುದರಿಂದಾಗಿ ನಮ್ಗೆ ಬೇರೆ ಯಾವ್ದಾದ್ರು ಕಾಯಿಲೆಗಳು ಇರುವಂತದ್ದು ಒಳಗೆ ಬರುವಂತಹ ಚಾನ್ಸಸ್ ಗಳು ಉಂಟ?
0: ಹೆಚ್ಚಾಗಿ ಇಲ್ಲ, ಆದ್ರೆ ಕೆಲವರು ಮೀಸೆ ಹತ್ರ ಹಚ್ಚಿದ್ರೆ ಒಳಗೆ ಉಸಿರಾಡಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿ ಹೇಳ್ತಾರೆ.
1: ಬೇರೆ ಬೇರೆ ಕಲರ್ಜಿಗೆ ಈಗ ಅಲರ್ಜಿಯನ್ನು ಉಂಟು ಮಾಡಿದ್ರೆ ಏನ್ ತೊಂದರೆಗಳಾಗ್ತವೆ ಅಂತ ಅನ್ನೋದು?
0: ನಮ್ಗೆ ಈಗ ಮನೆಯಲ್ಲೇ ಏನೊಂದು ಕಲರ್ಡು, ಈಗ ಅರಿಶಿನದ ಕೊಂಬು ತಂದು ನಾವೀಗ ಅರಿಶಿನ ಹುಡಿ ಮಾಡುವ ಕಾಲ ಕಮ್ಮಿ ಆಗಿದೆ. ಎಲ್ಲರೂ ಈಗ ಅರಿಶಿನ ಪುಡಿಯೇ ತರುದು ಅಂಗಡಿಯಿಂದ, ಕೆಂಪು ಮೆಣಸಿಗೆ ಮೆಣಸಿನ ಹುಡಿ ತರುದು. ಆ ಹುಡಿಯಲ್ಲಿ ಕಲರ್ಸ್ ಇರ್ಬೋದು, ಕೆಂಪು ಕಲರ್ ಇರ್ಬೋದು, ಅರಿಶಿನ ಅಂತೇಳಿ ನಾವು ಉಪಯೋಗಿಸ್ತಾ ಇರೋದ್ರಲ್ಲಿ ಅರಿಶಿನದ ಕಲರ್ ಇರ್ಬೋದು. ಅರಿಶಿನ ಕಲರ್ ಅಲ್ಲಿ ಅರಿಶಿನಕ್ಕೂ ಅರಿಶಿನ ಕಲರ್ಗೆ ನಮ್ಗೆ ಗೊತ್ತಾಗ್ಲಿಕ್ಕಿಲ್ಲ. ಅರಿಶಿನ ಹಾಕಿದ್ರೆ ಅರಿಶಿನದ ಪುಡಿಯಲ್ಲಿ ಅರಿಶಿನದ ಕಲರ್ ಉಂಟಾ ಇಲ್ವಾ ಅಂತ ಹೇಳಿ ಹೇಳಲಿಕ್ಕೆ ತುಂಬಾ ಕಷ್ಟ ಇದೆ. ಯಾಕಂದ್ರೆ ಅರಿಶಿನವೇ ಅರಿಶಿನ ಕಲರ್ ಅಲ್ಲದಿದ್ರು ಅದು ಹೆಚ್ಚು ಕಾಣ್ಲಿಕ್ಕೆ ರಂಗ್ ಬರ್ಲಿಕ್ಕೆ ಅರಿಶಿನದ ಕಲರ್ ಇರ್ಬೋದು. ಅದಕ್ಕೆ ಅಲರ್ಜಿ ಇದ್ರೆ ನಮ್ಗೆ ಹುಡುಕ್ಲಿಕ್ಕೆ ಕಷ್ಟ. ಮತ್ತೆ ಹೊರಗೆ ಈಗ ನಮ್ಮ ಮದುವೆ ಸಮಾರಂಭಗಳಿಗೆ ಹೋಗಿ ಹೊರಗೆದ ಊಟದಲ್ಲಿ ಹೆಚ್ಚಿನ ಫುಡ್ ಅಲ್ಲಿ ಈಗ ಒಂದು 10-12 ಊಟದ ಐಟಮ್ಸ್ ಇದ್ರೆ ಒಂದು 7-8 ಕಲರ್ ಇರ್ತದೆ, ಅದನ್ನೆಲ್ಲ ತಿನ್ನುವುದೇ ಕಷ್ಟ. ಮನೆಗೆ ಬಂದು ಒಂದು ದಿವಸ 2 ದಿವಸದಲ್ಲಿ ಮೈ ಎಲ್ಲ ಕಜ್ಜಾಗ್ಲಿಕ್ಕೆ ಶುರು ಆಗ್ತದೆ.
1: ಅದು ಈ ಹೇರ್ ಡೈ ಉಪಯೋಗಿಸುವುದರ ಬೇರೆ ಬೇರೆ ಇದು. ಅದರಿಂದ ಹೇರ್ ಡೈ ಅನ್ನು ನಿಲ್ಲಿಸುವುದೇ ಅದಕ್ಕೆ ಪರಿಹಾರ ಅಂತ?
0: ಹೇರ್ ಡೈ ಅಲರ್ಜಿ ಇರುವವರು ನಿಲ್ಲಿಸಬೇಕು, ಹೇರ್ ಡೈಯ ತೊಂದರೆ ಇಲ್ಲ ಅಂತ ಹೇಳುವವರು ಮುಂದುವರಿಸಬಹುದು ಬೇಕಿದ್ರೆ.
1: ಈಗ ಈ ಹೇರ್ ಡೈ ಹಾಗೆ ನಮಗೆ ಒಂದು ತಲೆ ಬಿಳಿ ಆಗುವುದರ ಹಾಗೆ ಇನ್ನೊಂದು ಕಂಡು ಬರುವಂತದ್ದು ಮೈಯಲ್ಲಿರುವಂತಹ ಬಿಳಿ ಪ್ಯಾಚಸ್, ವೈಟ್ ಪ್ಯಾಚಸ್. ಇದು ಬರ್ಲಿಕ್ಕೆ ಕಾರಣಗಳೇನು?
0: ಇದು ಈಗದ ಮಟ್ಟಿಗೆ ಆಟೋಇಮ್ಯೂನ್ ಡಿಸೀಸ್ ಅಂತ ಹೆಸರು. ಅಂದ್ರೆ ನಮ್ಮ ಮೈಯಲ್ಲಿರುವಂತಹ ಮೆಲನಿನ್ ಪ್ರೊಡ್ಯೂಸ್ ಮಾಡುವಂತ ಸೆಲ್ಸ್, ಅದೇನು ಕಲರ್ ಕೊಡುವಂತ ಅಂಗಾಂಶಗಳಿದೆ, ಅದನ್ನು ನಮ್ಮ ಮೈಯಲ್ಲಿರುವಂತ ಇಮ್ಯೂನ್ ಸಿಸ್ಟಮೇ ಡಿಸ್ಟ್ರಾಯ್ ಮಾಡ್ತದೆ. ಅಂದ್ರೆ ಮೆಲನಿನ್ ಪ್ರೊಡ್ಯೂಸ್ ಮಾಡುವಂತ ಸೆಲ್ ಅನ್ನೇ ಅದು ಸಾಯಿಸ್ತದೆ, ಅದರಿಂದಾಗಿ ಕಲರ್ ಬರುವುದಿಲ್ಲ ಆ ಜಾಗದಲ್ಲಿ.
1: ಇದಕ್ಕೆ ಏನಾದ್ರೂ ಪರಿಹಾರಗಳು ಅಂತ ಏನಾದ್ರೂ ಉಂಟಾ?
0: ಅದಕ್ಕೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಬೇಕಾಗ್ತದೆ. ಈಗ ಮೊದಲು ಬಿಳಿ ಕೂದಲಿಗೆ ಹೇಳಿದಾಗೆ ವೈಟ್ ಪ್ಯಾಚ್ ಅದೇ ರೀತಿ, ಆಟೋಇಮ್ಯೂನ್ ಆದ್ರೂ, ಇದು ಆಟೋಇಮ್ಯೂನ್ ಆದ್ರೂ ಸಹ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಈಗ ವ್ಯಾಯಾಮ ಮಾಡುವಂತದ್ದು, ವೆಯ್ಟ್ ಅನ್ನ ಮೇಂಟೈನ್ ಮಾಡುವಂತದ್ದು, ಆಹಾರದ ಪದ್ಧತಿಗಳನ್ನು ಪರ್ಟಿಕ್ಯುಲರ್ಲಿ ಈಗ ನಮ್ಗೆ ಎಷ್ಟು ಈಗ ನಾವು ಶಾರೀರಿಕವಾಗಿ ಹೆಚ್ಚು ಬರ್ನಿಂಗ್ ಇರುವಂತ ಕೆಲಸಗಳನ್ನು ಮಾಡಿದ್ರೆ, ಈಗ ಸ್ವಿಮ್ಮಿಂಗ್, ಸೈಕ್ಲಿಂಗ್ ಅಥವಾ ಟೆನ್ನಿಸ್ ಆಡುವಂತದ್ದು ಆತರ ಇದ್ರೆ ಸ್ವಲ್ಪ ಹೆಚ್ಚು ತಿಂದ್ರು ಏನಾಗುದಿಲ್ಲ. ಕಡಿಮೆ ಕೆಲಸ ಮಾಡುದಿದ್ರೆ ಆಹಾರ ಕಡಿಮೆ ಬೇಕು, ಅದರ ಹೆಚ್ಚು ಕಮ್ಮಿ ಆದ್ರೆ ಇಂಥ ಪ್ಯಾಚಸ್ ಬರ್ಲಿಕ್ಕೂ ಸಾಧ್ಯತೆ ಇದೆ. ಎಸ್ಪೆಷಲಿ ಹಾಲಿನ ವಸ್ತುಗಳು, ಹಾಲಿನ ವಸ್ತುಗಳು ಹೆವಿ ಇರ್ತದೆ, ಪಾಪ್ಯುಲಾರಿಟಿ ಹೆಚ್ಚಾಗ್ತಾ ಇರೋದು ಪನ್ನೀರ್. ಪನ್ನೀರ್ ಅಂದ್ರೆ ಈಗ ಪ್ರೋಟೀನ್ ಅಂತೇಳಿ ಎಲ್ಲರಿಗೆ ಗೊತ್ತಿರುವ ವಿಷಯವೇ. ಆದ್ರೆ 4 ಅಥವಾ 5 ಕ್ಯೂಬ್ ಪನ್ನೀರ್ ಆಗ್ಬೇಕಿದ್ರೆ ಅದರಲ್ಲಿ 3/4 ಲೀಟರ್ ಹಾಲಿರ್ತದೆ. ಹಾಲನ್ನು ಒಡೆದು ಅದರ ಗಟ್ಟಿಯ ವಸ್ತು ಪೋರ್ಷನ್ ಅನ್ನು ಪನ್ನೀರ್ ಆಗಿ ಮಾಡುವಂಥದ್ದು. ಸೊ 3/4 ಲೀಟರ್ ಹಾಲು ಕುಡಿದ್ರೆ ನಮ್ಗೆ ಅದನ್ನು ಕರಗಿಸುವ ಶಕ್ತಿ ಇದೆಯಾ ಅದನ್ನು ನಾವು ಫಸ್ಟ್ ನೋಡ್ಬೇಕು. ನಮ್ಗೆ ಅಷ್ಟು ವ್ಯಾಯಾಮ ಇದ್ರೆ ಅದಷ್ಟು ತಿನ್ಬಹುದು.
1: ಇತ್ತೀಚಿನ ದಿನಗಳಲ್ಲಿ ಇದು ಸ್ವಲ್ಪ ಜಾಸ್ತಿ ಅಂತ ಹೇಳಿ ಕೇಳಿ ಬರ್ತಾ ಉಂಟು, ಇದಕ್ಕೆ ಕಾರಣಗಳೇನಿರ್ಬೋದು ಡಾಕ್ಟರ್?
0: ಹೆಚ್ಚಾಗಿ ಹೆವಿ ಅಥವಾ ರಿಚ್ ಫುಡ್, ಹೆವಿ ಫುಡ್, ಹಾಲಿನಂಥ ವಸ್ತುಗಳು ಅಥವಾ ಸಕ್ಕರೆ ಇರುವಂತದ್ದು ಹೆಚ್ಚು ತಿಂದು ವ್ಯಾಯಾಮ ಕಮ್ಮಿ ಆದ ಕೂಡಲೇ ಆಟೋಇಮ್ಯೂನ್ ಪ್ರೊಸೆಸಸ್ ಶುರು ಆಗ್ಬಹುದು. ಅದರಿಂದಾಗಿ ಆ ಮೆಲನಿನ್ ತಯಾರಾಗುವಂತ ಸೆಲ್ ಅನ್ನು ಡ್ಯಾಮೇಜ್ ಮಾಡಿ ವೈಟ್ ಪ್ಯಾಚಸ್ ಬರುವಂತದ್ದು ತುಂಬಾ ಕಾಮನ್ ಆಗಿ ನೋಡ್ತೇವೆ ಈಗ. ಅದು ಈಗ ಕೋವಿಡ್ ನಂತರ ವ್ಯಾಯಾಮ ಕಮ್ಮಿ ಆದ ಮೇಲೆ ಆ ಪ್ರಾಬ್ಲಮ್ಗಳು ಹೆಚ್ಚು. ಈವನ್ ಮಕ್ಕಳಲ್ಲಿ ಸಹ ಕೋವಿಡ್ ನಂತರ ಕೆಲವು ಮಕ್ಕಳು 5-10 ಕೆಜಿ ಹೆಚ್ಚಾಗಿದ್ದಾರೆ ಒಂದೇ ಸಮನೆ, ಒಂದು ವರ್ಷದಲ್ಲಿ 10 ಕೆಜಿ ಹೆಚ್ಚಾಗಿದೆ. ಅದರ ನಂತರ ಅವರಿಗೆ ಈ ಆಟೋಇಮ್ಯೂನ್ ಡಿಸೀಸ್ ಅಥವಾ ನಮ್ಮ ಅಂಗಗಳ ಮೇಲೆ ನಮ್ಮ ಇಮ್ಯೂನ್ ಸಿಸ್ಟಮ್ ಆಕ್ಟ್ ಆಗುವಂತ ಕಂಡೀಷನ್ಸ್ ಗಳು ಹೆಚ್ಚಾಗಿದೆ.
1: ಇದಕ್ಕೆ ಏನಾದ್ರೂ ಕೂಡ ಔಷಧಿಗಳು ಇಂಥದ್ದೇನಾದ್ರೂ ಪರಿಹಾರಗಳು ಉಂಟಾ?
0: ಇದೆ, ನಾರ್ಮಲ್ ಕ್ರೀಮ್ಸ್ ಇಂದ ಹಿಡಿದು ಬೇರೆ ಬೇರೆ ನಮೂನೆಯ ಮಾತ್ರೆಗಳು ಬರ್ತದೆ, ಫೋಟೋಥೆರಪಿ ಅಂತ ಹೇಳಿ ಲೈಟ್ ಟ್ರೀಟ್ಮೆಂಟ್ ಬರ್ತದೆ, ಕೆಲವು ಇಂಜೆಕ್ಷನ್ಸ್ ಇದೆ.

0: ಸೊ ಅದಕ್ಕೆ ಅವರು ಯಾರಿಗೆ ಆ ತೊಂದರೆ ಇದೆ ಅವರು ತಜ್ಞ ವೈದ್ಯರ ಹತ್ರ ಹೋಗಿ ಸರಿಯಾದ ಡಯಾಗ್ನೋಸಿಸ್ ಮಾಡಿ ಬ್ಲಡ್ ಟೆಸ್ಟ್ ತಪಾಸಣೆ ಎಲ್ಲ ಮಾಡಿ ಅದಕ್ಕೆ ಬೇಕಾದ ಔಷಧಿಗಳನ್ನು ತಗೊಂಡ್ರೆ ಫಸ್ಟ್ ಸ್ಟೇಜ್ ಅಲ್ಲಿ ಅಂದ್ರೆ ಕಾಯಿಲೆ ಶುರುವಾಗುವಾಗಲೇ ಮಾಡಿದ್ರೆ ಹತೋಟಿಗೆ ಬರಬಹುದು.
1: ಆದ್ರೆ ಇದು ಅಡ್ವಾನ್ಸ್ ಆದ್ರೆ ಕಷ್ಟ,
0: ಕೆಲವರಿಗೆ ಸಹಾಯ ಆಗ್ತದೆ, ಆದ್ರೆ ಇನ್ನು ಕೆಲವರಿಗೆ ಔಷಧಿ ಮಾಡ್ತಾ ಇದ್ದಾಗ ಇಡೀ ಮೈ ವೈಟ್ ಆಗಿ ಬಿಡ್ತದೆ.
1: ಯಂಗ್ಸ್ಟರ್ಸ್ ಅಲ್ಲೇ ಹೆಚ್ಚಾಗಿ ಕಾಣುವಂತ ಈ ಮೊಡವೆ ಬರ್ಲಿಕ್ಕೆ ಏನ್ ಕಾರಣಗಳು?
0: ಮೊಡವೆ ನಾರ್ಮಲ್ ಆಗಿ ಪ್ಯುಬರ್ಟಿ ಅಥವಾ ಅಡಾಲೆಸೆನ್ಸ್ ಏಜ್, ಈಗ 12-13 ವರ್ಷ ಆಗುವಾಗ ಮಕ್ಕಳಿಗೆ ಹುಡುಗಿಯರಲ್ಲಿ ಆದ್ರೆ ಅವರಿಗೆ ಪೀರಿಯಡ್ ಶುರು ಆಗ್ತದೆ, ಹುಡುಗರಲ್ಲಿ ಅವ್ರಿಗೆ ಗ್ರೋತ್ ಸ್ಟಾರ್ಟ್ ಆಗ್ತದೆ. ಆ ಏಜ್ ಅಲ್ಲಿ ಹಾರ್ಮೋನ್ ವ್ಯತ್ಯಾಸ ಬರ್ತದೆ, ಹಾರ್ಮೋನ್ ಸಡನ್ ಆಗಿ ಹೆಚ್ಚಾಗುವಾಗ ಮೊಡವೆ ಅಥವಾ ಪಿಂಪಲ್ಸ್ ಬರುವುದು ಕಾಮನ್. ಅಂದ್ರೆ ಬರುವುದಿಲ್ಲ ಅಂತ ಏನಿಲ್ಲ, ಒಂದು 14-15 ವರ್ಷ ಆಗುವಾಗ ಒಂದು 4-5 ಮೊಡವೆ ಎಲ್ಲರ ಮುಖದಲ್ಲಿ ಇರ್ತದೆ. ಆದ್ರೆ ಹೆಚ್ಚು ಬರುವಾಗ ಈ ವೈಟ್ ಪ್ಯಾಚ್ ಗೆ ಇದ್ದಾಗೆ ಇಂಥದೇ ಆಹಾರಗಳನ್ನು ಸ್ವೀಕರಿಸಿದ್ರೆ, ಹೆಚ್ಚು ಸಕ್ಕರೆ ಇರುವಂತದ್ದು, ಹಾಲಿರುವಂತದ್ದು, ಮತ್ತೆ ವ್ಯಾಯಾಮ ಕಮ್ಮಿ ಆದ ಕೂಡಲೇ ಆ ಮೊಡವೆಗಳು ದೊಡ್ಡ ಸಂಖ್ಯೆಯಲ್ಲಿ ಬರ್ಲಿಕ್ಕೆ ಶುರು ಆಗ್ತದೆ. 50-100 ಮುಖದಲ್ಲಿ, ಬೆನ್ನು, ಎದೆಯಲ್ಲಿ, ಕೈಯಲ್ಲಿ, ತೋಳಲ್ಲೆಲ್ಲ ಬರುವಂತ ಸಾಧ್ಯತೆ ಇರ್ತದೆ. ಮತ್ತೆ ಅದು ಆ ಪಿಂಪಲ್ಸ್ ಅಥವಾ ಮೊಡವೆ ಹೋಗುವಾಗ ಕಡಿಮೆ ಆಗುವಾಗ ಅದು ಕಲೆ ನಿಲ್ತದೆ, ಗುಂಡಿಯಾಗಿ ಹೊಂಡದಾಗೆ ಕಾಣ್ತದೆ. ಅದು ಸರಿಪಡಿಸುವಂತ ಸಮಸ್ಯೆ ಅದು. ಅದನ್ನ ಹತೋಟಿಗೆ ತಂದ್ರೆ ಆ ಕಲೆಗಳನ್ನು ನಿಯಂತ್ರಿಸಬಹುದು.
1: ಈಗ ಇದು ಫಸ್ಟ್ ಗೆ ಕಂಡ ಕೂಡಲೇ ಎಲ್ಲರಲ್ಲಿ ಇರುವಂತದ್ದು ಅಂತ ಹೇಳಿ ಬಿಡುವಂತದ್ದು ಕೂಡ ಉಂಟು. ಇದಕ್ಕೇನಾದ್ರೂ ಕೂಡ ಸಾಮಾನ್ಯವಾಗಿ ಒಂದು ಪ್ರಿಕಾಷನ್ಸ್ ಅನ್ನ ತಗೊಂಡ್ರೆ ಕಡಿಮೆ ಮಾಡುವಂತದ್ದು ಉಂಟು ಆಗ್ಬೋದಾ?
0: ಅದೇ ಮೊಡವೆಯಲ್ಲಿ 4 ಸ್ಟೇಜ್. ಫಸ್ಟ್ ಇದು ಮುಳ್ಳು ಮುಳ್ಳಿನಾಗಿರುವಂತ ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್, ಮತ್ತೆ ರೆಡ್ ಸ್ಟೇಜ್, ಮತ್ತೆ ಕೀವು ಆಗಿರುವಂತದ್ದು, ಮತ್ತೆ ಕಲ್ ಕಟ್ಟಿದಾಗೆ ಗಂಟುಗಳ ಹತ್ರ ಬರುವಂತದ್ದು, ಕೀವು ಗುಳ್ಳೆಗಳು, ಸೋರುವಂತ ದೊಡ್ಡ ಕಲ್ ಕಟ್ಟಿದಂತದ್ದು ಕಲೆಗಳು. ಈ ಫಸ್ಟ್ ಸ್ಟೇಜ್ ಮುಳ್ಳು ಮುಳ್ಳಿನಾಗಿರುವಂತದ್ದು ಸರ್ವೇ ಸಾಮಾನ್ಯವಾಗಿ ಆ ಪ್ರಾಯದಲ್ಲಿ ಕಾಣುವಂತದ್ದೇ, 15-25 ವರ್ಷದಲ್ಲಿ ಬರುವಂತ ವಿಷಯವೇ. ಅದು ಏನು ಮಾಡಬೇಕಾಗಿಲ್ಲ, ಯಾಕಂದ್ರೆ ಅಲ್ಲಿ ಮೊಡವೆಯಾಗಿ ಮುಳ್ಳಿನಾಗೆ ಬಂದು ಅದು ಉದುರಿ ಹೋಗ್ತದೆ, ಅಲ್ಲಿಗೆ ಅದು ಗುಣ ಆಗ್ತದೆ, ಅದು ಕಲೆಯೂ ನಿಲ್ಲುವುದಿಲ್ಲ. ಯಾವಾಗ ಪಸ್ ಫೀಲ್ಡ್ ಅಥವಾ ರೇಷಿ ಬೊಕ್ಕೆ ಆಗಿ ಅವ್ರು ಬರುವಂತದ್ದು, ಕೆಂಪು ಕಲೆಗಳ, ಕೆಂಪು ಗುಳ್ಳೆಗಳಾಗಿ ಬರುವಂತದ್ದು, ಕಲ್ ಕಟ್ಟಿದಾಗೆ, ಬೀಜದಾಗೆ, ಚರ್ಮದ ಒಳಗೆ ಬಂದಾಗ ಅದಕ್ಕೆ ಅದಕ್ಕೆ ಬೇಕಾದ ಔಷಧಿಗಳನ್ನು ಮಾಡಬೇಕಾಗ್ತದೆ.
1: ಈಗ ಇದಕ್ಕೆ ಔಷಧಿಗಳು ಬೇಕಾದಷ್ಟು ಉಂಟಾ? ಹೇಗೆ
0: ಔಷಧಿಗಳಿದೆ? ಅದು ಈಗ ಕಿವು ಗುಳ್ಳೆ ಆದ್ರೆ ಆಂಟಿಬಯೋಟಿಕ್ ಇರ್ತದೆ, ಅದಕ್ಕೆ ಬೇಕಾದ ಸುಮಾರು ಟೈಪ್ ಇದೆ ಔಷಧಿ ಇದೆ. ಅಂದ್ರೆ ಹಚ್ಚುವಂತದ್ದಿದೆ, ಹೊಟ್ಟೆಗೆ ತಗೊಳ್ಳುವಂತದ್ದಿದೆ, ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಈ ವಿಷಯಗಳನ್ನು ಗಣನೆಗೆ ತಗೊಂಡ್ರೆ ಅದು ಹತೋಟಿಗೆ ಬರ್ಲಿಕ್ಕೆ ಸಹಕಾರಿ ಆಗುತ್ತದೆ. ಮತ್ತೆ ಕಲೆಗಳನ್ನು ನಿಯಂತ್ರಿಸಬಹುದು.
1: ಈ ಕಲೆಗಳು ಉಳ್ಕೊಂಡ್ರೆ ಅದನ್ನ ತೆಗೆಯುವಂತದ್ದು ಕೂಡ ಔಷಧಿಗಳಿದ್ದಾವೆ?
0: ಇದಾವೆ. ಅಂದ್ರೆ ಈಗ ಒಂದು ವರ್ಷದ ಒಳಗೆ ಅವರು ವೈದ್ಯರನ್ನು ಸಂಪರ್ಕಿಸಿದ್ರೆ ಹಚ್ಚುವಂತ ಕ್ರೀಮ್ಗಳು ಕೊಡಬಹುದು ಕಲೆಗಳಿಗೆ. ಅದರ ನಂತರಕ್ಕೆ ಆದ್ರೆ ಲೇಸರ್ ಚಿಕಿತ್ಸೆ ಬೇಕಾಗಬಹುದು, ಡರ್ಮಾ ರೋಲರ್ ಅಂತರ ಇದೆ, ರೇಡಿಯೋ ಫ್ರೀಕ್ವೆನ್ಸಿ ಟ್ರೀಟ್ಮೆಂಟ್, ಅದೆಲ್ಲ ಸೂಜಿ ಚಿಕಿತ್ಸೆ. ಸೂಜಿಯ ತುದಿಯಲ್ಲಿ ಕರೆಂಟ್ ಬರ್ತದೆ, ಅದು ಚರ್ಮಕ್ಕೆ ಕಲೆಗಳನ್ನು ಕಮ್ಮಿ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಹಾಗೆ ತುಂಬಾ ತರದ ಆ ತರದ ಔಷಧಿಗಳಿದೆ, ಚಿಕಿತ್ಸೆಗಳು. ಆದ್ರೆ ರಿಸಲ್ಟ್ ಲೇಟ್ ಆದಷ್ಟು ನಿಮ್ಗೆ ಒಂದು 30-50% ಅಷ್ಟೇ ವ್ಯತ್ಯಾಸ ಆಗ್ಬಹುದು. ಅದನ್ನು ಒಂದು 4-5 ಸಲ ಆಗಿ ಮಾಡಬೇಕಾಗ್ತದೆ, ತಿಂಗಳಿಗೆ ಒಂದ್ ಸಲದಾಗೆ 5-6 ಸಲ ಮಾಡಬೇಕಾಗ್ತದೆ. ಅದರ ಬದಲಿಗೆ ಆ ದೊಡ್ಡ ಕಿವು ಗುಳ್ಳೆಗಳು ಬರದಾಗೆ ಪ್ರಿವೆಂಟಿವ್ ಮಾಡಿದ್ರೆ ಆ ಸ್ಕಾರ್ ಸ್ಟೇಜಿಗೆ ಹೋಗುದಿಲ್ಲ, ಕಲೆಗಳಾಗುದಿಲ್ಲ.
1: ಈ ಪ್ರಿವೆಂಟ್ ಮಾಡೋದು ಅಂದ್ರೆ ಹೇಗೆ?
0: ಅದು ಎಕ್ಸಸೈಸ್ ಮತ್ತೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಮತ್ತೆ ಸೆಕೆಂಡ್ ಸ್ಟೇಜಸ್ ಅಲ್ಲಿ ಎಸ್ಪೆಷಲಿ ಆ ಕಿವು ಗುಳ್ಳೆಗಳಿರುವಾಗಲೇ ಔಷಧಿ ಮಾಡಿದ್ರೆ, ಹಚ್ಚುವಂತದ್ದು ಅಥವಾ ಹೊಟ್ಟೆಗೆ ತಗೊಳ್ಳುವಂತ ಔಷಧಿ ತಗೊಂಡ್ರೆ ಕಲೆಗಳಾಗುದು ತುಂಬಾ ಕಡಿಮೆ ಆಗುತ್ತೆ.
1: ಫುಡ್ನಿಂದಾಗಿ ಏನಾದ್ರೂ ಕೂಡ ಬರುವಂತ?
0: ಫುಡ್ಡಿಂದು ಅದೇ, ಹೆಚ್ಚಾಗಿ ಸ್ವೀಟಿಶ್ ಫುಡ್ ಮತ್ತೆ ಹಾಲಿನ ಐಟಮ್ಸ್, ಅಥವಾ ಕೆಲವರೀಗ ಜಿಮ್ಮಿಗೆ ಹೋಗುವವರು ಆ ಏಜ್ ಅಲ್ಲಿ 18-20 ವರ್ಷದಲ್ಲಿ ಜಿಮ್ಮಿಗೆ ಹೋಗ್ಲಿಕ್ಕೆ ತುಂಬಾ ಉತ್ಸಾಹಕರಾಗಿರ್ತಾರೆ. ಅವರ ಫ್ರೆಂಡ್ಸ್, ಸೀನಿಯರ್ಸ್ ಯಾರು ನೋಡಿರ್ತಾರೆ, ಅದರಲ್ಲಿ ವೇ ಪ್ರೋಟೀನ್ ಅಥವಾ ವೇ ಪ್ರೋಟೀನ್ ಅಂತ ಹೇಳಿದ್ರೆ ಹಾಲಿಂದ ಮಾಡಿದಂತ ಪ್ರೋಟೀನ್, ಸೊ ಆ ಪ್ರೋಟೀನ್ ಅಂತ ಫುಡ್ಗಳು ತಿಂದ್ರೆ ಅಥವಾ ಪ್ರೋಟೀನ್ ಪೌಡರ್ ಅಲ್ಲಿ ಹಾರ್ಮೋನ್ಗಳು ಇರ್ಲಿಕ್ಕೂ ಸಾಕು. ಅಂತದರಿಂದಾಗಿ ಸ್ವಲ್ಪ ಮೊಡವೆ ಹೆಚ್ಚಾಗ್ತದೆ, ಅಂತದರಿಂದ ಸ್ವಲ್ಪ ಜಾಗ್ರತೆ ಇರಬೇಕಾಗಬಹುದು.
1: ಡಾಕ್ಟರ್, ಈಗ ಇತ್ತೀಚಿನ ದಿನಗಳಲ್ಲಿ ಕೊಡುವಂತಹ ಔಷಧಿಗಳು ಕೂಡ ತುಂಬಾ ಬದಲಾಗಿದ್ದಾವೆ. ಬೇಕಾದಂತಹ ಒಂದು ಔಷಧಿಗಳು, ಕೆಲವು ಹೊಸ ಹೊಸ ತಂತ್ರಜ್ಞಾನಗಳು ಕೂಡ ಬಂದಿದ್ದಾವೆ. ಒಂದು ವಿಭಾಗದ ಅಂತ ಹೇಳಿದ್ರೆ ಒಂದು ಕಾಯಿಲೆಗೆ ಇಡೀ ದೇಹಕ್ಕಿಡೀ ಎಫೆಕ್ಟ್ ಆಗುವಂತಹ ಔಷಧಿಗಳಲ್ಲದೆ ಆ ಕಾಯಿಲೆಯ ಎಲ್ಲಿ ಇದೆಯೋ ಅಲ್ಲಿ ಮಾತ್ರ ತಾಗುವಂತಹ ಔಷಧಿಗಳು ಕೂಡ ಬರ್ತಾ ಇದ್ದಾವೆ. ಇವುಗಳು ಈ ನಿಮ್ಮ ಚರ್ಮದ ಕಾಯಿಲೆಗಳಲ್ಲೂ ಕೂಡ ಬರ್ತವೆ, ಹೇಗೆ?
0: ಹೌದು, ಮೊದಲು ಕಾಯಿಲೆಗಳಿಗೆ ಬ್ರಾಡ್ ಸ್ಪೆಕ್ಟ್ರಮ್ ಟ್ರೀಟ್ಮೆಂಟ್ ಅಂತ ಹೇಳಿ ಬರ್ತಿತ್ತು. ಬ್ರಾಡ್ ಸ್ಪೆಕ್ಟ್ರಮ್ ಅಂದ್ರೆ ಚರ್ಮದ ಎಸ್ಪೆಷಲಿ ಅಲರ್ಜಿಗೆ, ಸ್ಕಿನ್ಗೆ ಹಚ್ಚಲಿಕ್ಕೆ ಸ್ಟೀರಾಯ್ಡ್ ಕ್ರೀಮ್ಸ್ ಇರ್ಬೋದು, ಅಥವಾ ಹೊಟ್ಟೆಗೆ ತಗೊಳ್ಳುವಂತ ಔಷಧಿ ಇರ್ಬೋದು. ಈಗ ಏನಾಗಿದೆ ಅಂದ್ರೆ ಈಗ ಬಯಾಲಜಿಕಲ್ಸ್ ಅಂತ ಟ್ರೀಟ್ಮೆಂಟ್ ಬರ್ತಾ ಇದೆ. ಅದರಲ್ಲಿ ಟಾರ್ಗೆಟ್ ಟ್ರೀಟೆಡ್, ಟಾರ್ಗೆಟ್ ಅಂದ್ರೆ ಎಲ್ಲಿ ಕಾಯಿಲೆ ಇದೆಯಾ ಅಲ್ಲಿಗೆ ಅದು ಆಕ್ಷನ್ ಆಗುವಂತ ಇಂಜೆಕ್ಷನ್ಗಳು ಅಥವಾ ಮಾತ್ರೆಗಳು. ಈಗ ಇನ್ನು ನೆಕ್ಸ್ಟ್ 10 ವರ್ಷ

0: ಅದರಲ್ಲಿ ಪಾಲು ಹೆಚ್ಚಿರಬಹುದು,
1: ಅದು
0: ಹೆಚ್ಚು ಉಪಯುಕ್ತ ಇರಬಹುದು. ಆದ್ರೆ ಒಂದು ಸಮಸ್ಯೆ ಅಂದ್ರೆ ಈಗ ಹೊಸ ಔಷಧಿ ಆದ ಕಾರಣ ಹೆಚ್ಚು ಕಾಸ್ಟ್ಲಿ.
1: ಒಳ್ಳೆಯದು ಡಾಕ್ಟರ್ ಗಿರೀಶ್ ಅವರೇ, ಮುಖ್ಯವಾಗಿ ಆಧುನಿಕ ಯುಗದಲ್ಲಿ ನಮಗೆ ಕಂಡು ಬರ್ತಾ ಇರುವಂತಹ ಕೆಲವು ಸಮಸ್ಯೆಗಳು, ಜೊತೆಗೆ ಕೆಲವು ಉಂಟು ಮಾಡಿದಂತಹ ಸಮಸ್ಯೆಗಳಿಂದ ಬರುವಂತಹ ಬೇರೆ ಬೇರೆ ತೊಂದರೆಗಳು, ಹಾಗೆ ಅದಕ್ಕೆ ಪರಿಹಾರ, ಇವುಗಳನ್ನ ತಾವು ಹೇಳಿದ್ದೀರಿ. ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ಗಿರೀಶ್ ಪಿಎನ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಮಹಾಬಲೇಶ್ವರ್ ಶಾಸ್ತ್ರಿಯವರು.
1: ಗ್ರಾಮೀಣ ಅಂಚೆ ಯೋಜನೆ, ಕೇಂದ್ರ ಸರ್ಕಾರವು ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂಬುದನ್ನು ಮನಗಂಡು ಗ್ರಾಮೀಣ ಭಾರತದ ಸರ್ವತೋಮುಖ ಅಭಿವೃದ್ಧಿಗಾಗಿ ಗ್ರಾಮೀಣ ಅಂಚೆ ಯೋಜನೆಗೆ ಮೊದಲಿನಿಂದಲೂ ಉತ್ತೇಜನ ಕೊಡುತ್ತಾ ಬಂದಿದೆ. ಗ್ರಾಮೀಣ ಅಂಚೆ ಯೋಜನೆ ಎಂದರೆ ಭಾರತದ ಅಂಚೆ ಇಲಾಖೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಒದಗಿಸುವ ವಿವಿಧ ಸೇವೆಗಳನ್ನು ಸೂಚಿಸುತ್ತದೆ. ಇದರಲ್ಲಿ ಪ್ರಮುಖವಾಗಿ ಅಂಚೆ ಪತ್ರಗಳ ವಿತರಣೆ, ಅಂಚೆ ಇಲಾಖೆಯ ಹಣಕಾಸು ಯೋಜನೆಗಳು ಮತ್ತು ಭಾರತೀಯ ಅಂಚೆ ಪೇಮೆಂಟ್ ಬ್ಯಾಂಕ್ ಒದಗಿಸುವ ಸೇವೆಗಳು ಸೇರಿವೆ. ಗ್ರಾಮೀಣ ಭಾಗದ ಅಂಚೆ ಕಚೇರಿಗಳು ಪ್ರಮುಖವಾಗಿ ನಾಲ್ಕು ವಿಧದ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಮೊದಲನೆಯದಾಗಿ ಲಾಜಿಸ್ಟಿಕಲ್ ಸರ್ವಿಸಸ್ ಎಂದರೆ ಸರಕು ಅಥವಾ ವಸ್ತುಗಳನ್ನು ಸಾಗಿಸುವ ಅಥವಾ ಸಂಗ್ರಹಿಸುವ ಕೆಲಸ. ಎರಡನೆಯದು ಆರ್ಥಿಕ ಸೇವೆಗಳು ಅಂದರೆ ಅಂಚೆ ಕಚೇರಿಗಳು ಭಾರತೀಯ ಅಂಚೆ ಪೇಮೆಂಟ್ ಬ್ಯಾಂಕ್ ಮೂಲಕ ಡಿಜಿಟಲ್ ಆರ್ಥಿಕ ಸೇವೆಗಳನ್ನು ಒದಗಿಸುತ್ತಿವೆ. ಮೂರನೆಯದಾಗಿ ನಾಗರಿಕ ಸೇವೆಗಳು ಅಂದರೆ ಆಧಾರ್ ಕಾರ್ಡ್ ನೋಂದಣಿ ಮುಂತಾದ ನಾಗರಿಕ ಸೇವೆಗಳನ್ನು ಒದಗಿಸುತ್ತವೆ. ಇನ್ನು ನಾಲ್ಕನೆಯದಾಗಿ ಗ್ರಾಮೀಣ ಆರ್ಥಿಕತೆ ಸುಧಾರಣಾ ಸೇವೆಗಳು ಅಂದರೆ ಹೊಸ ಉದ್ದಿಮೆದಾರರು, ಮಹಿಳೆಯರು ಹಾಗೂ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆದಾರರಿಗೆ ಹಲವು ಸೇವೆಗಳನ್ನು ಒದಗಿಸುತ್ತಿವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಅಂಚೆ ಕಚೇರಿಗಳು ಹಾಗೂ ಪೋಸ್ಟ್ಮ್ಯಾನ್ಗಳು ಅಂಚೆ ಪತ್ರವನ್ನು ವಿತರಿಸುವುದು ಹಾಗೂ ಮನಿ ಆರ್ಡರ್ಗಳನ್ನು ತಲುಪಿಸುವ ಹಾಗೂ ಸ್ವೀಕರಿಸುವ ವ್ಯವಸ್ಥೆ ಮಾಡುತ್ತಾರೆ. ಗ್ರಾಮೀಣ ಅಂಚೆ ಜೀವ ವಿಮೆ ಅಂದರೆ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಡಿಯಲ್ಲಿ ಮುಖ್ಯವಾಗಿ ಗ್ರಾಮ ಸುರಕ್ಷಾ, ಗ್ರಾಮ ಸಂತೋಷ್, ಗ್ರಾಮ ಸುಮಂಗಳ್, ಗ್ರಾಮ ಬಾಲ ವಿಮೆ ಮತ್ತು ಗ್ರಾಮ ಸುವಿಧಾ ಮುಂತಾದ ಯೋಜನೆಗಳು ಲಭ್ಯವಿದೆ. ಈ ಯೋಜನೆಗಳು ಗ್ರಾಮೀಣ ಜನರಿಗೆ ವಿಮೆ ಮತ್ತು ಉಳಿತಾಯದ ಮೂಲಕ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತವೆ. ಗ್ರಾಮ ಸುರಕ್ಷಾ ಯೋಜನಾ, ಇದು ಅತ್ಯಂತ ಲಾಭದಾಯಕ ಯೋಜನೆಯಾಗಿದ್ದು ಹೂಡಿಕೆದಾರರಿಗೆ ಮೆಚ್ಯುರಿಟಿ ನಂತರ ದೊಡ್ಡ ಮೊತ್ತವನ್ನು ಒದಗಿಸುತ್ತದೆ. ಈ ಯೋಜನೆಯನ್ನು 1995 ಗ್ರಾಮೀಣ ಜನರಿಗಾಗಿ ಪ್ರಾರಂಭಿಸಲಾಯಿತು. ಗ್ರಾಮ ಸಂತೋಷ್ ಯೋಜನೆ, ನಿಗದಿತ ಅವಧಿಗೆ ಕಂತುಗಳನ್ನು ಪಾವತಿಸಿ ಪಕ್ವತೆ ಅಥವಾ ಮೆಚ್ಯುರಿಟಿಯ ನಂತರ ವಿಮಾ ಮೊತ್ತವನ್ನು ಪಡೆಯಬಹುದು. ಗ್ರಾಮ ಸುಮಂಗಳ್ ಯೋಜನೆ.

0: 15 ರಿಂದ 20 ವರ್ಷಗಳ ಅವಧಿಯ ಈ ಯೋಜನೆಯಲ್ಲಿ ಮುಂಚಿತವಾಗಿ ಕಂತುಗಳನ್ನು ಪಾವತಿಸಿ ಕೊನೆಯಲ್ಲಿ ಬೋನಸ್ ಸಹಿತ ದೊಡ್ಡ ಮೊತ್ತವನ್ನು ಪಡೆಯಬಹುದು. ಗ್ರಾಮ ಬಾಲ ವಿಮಾ ಯೋಜನೆ ಇದು ಮಕ್ಕಳಿಗಾಗಿ ಇರುವ ಜಂಟಿ ವಿಮಾ ಯೋಜನೆಯಾಗಿದೆ. ಗ್ರಾಮ ಸುವಿಧಾ ಯೋಜನೆ ಇದು ಆಜೀವ ವಿಮೆಯಾಗಿದ್ದು 5 ವರ್ಷಗಳ ನಂತರ ನಿಗದಿತ ವಯೋಮಿತಿ ವಿಮೆಯಾಗಿ ಪರಿವರ್ತಿಸುವ ಅವಕಾಶವನ್ನು ನೀಡುತ್ತದೆ. ಗ್ರಾಮೀಣ ಅಂಚೆ ಕಚೇರಿಗಳು ಹೀಗೆ ಗ್ರಾಮೀಣ ಭಾಗದ ಜನರಿಗೆ ವಿವಿಧ ಸೇವೆಗಳನ್ನು ಒದಗಿಸುವಲ್ಲಿ ನಿರತವಾಗಿವೆ. ನಮ್ಮ ದೇಶದಲ್ಲಿರುವ 164,987 ಅಂಚೆ ಕಚೇರಿಗಳಲ್ಲಿ 149,164 ಅಂಚೆ ಕಚೇರಿಗಳು ಗ್ರಾಮೀಣ ಭಾಗದಲ್ಲಿವೆ. ಗ್ರಾಮೀಣ ಭಾಗದಲ್ಲಿರುವ ಈ ವಿಸ್ತೃತ ಅಂಚೆ ಕಚೇರಿಗಳ ಜಾಲವು ಗ್ರಾಮೀಣ ಜನರಿಗೆ ವಿವಿಧ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆಯ ಯೋಜನೆಗಳ ಜೊತೆಗೆ ಕೇಂದ್ರ ಸರ್ಕಾರವು ಹಮ್ಮಿಕೊಂಡಿರುವ ವಿವಿಧ ಯೋಜನೆಗಳನ್ನು ಗ್ರಾಮೀಣ ಪ್ರದೇಶದ ಜನರಿಗೆ ತಲುಪಿಸುವಲ್ಲಿ ಪ್ರಮುಖ ಕೊಂಡಿಯಾಗಿವೆ. ಗ್ರಾಮೀಣ ಅಂಚೆ ಯೋಜನೆಯ ಲಾಭಗಳೆಂದರೆ ಕಡಿಮೆ ಪ್ರೀಮಿಯಂ ಮೊತ್ತ, ಹೆಚ್ಚು ಬೋನಸ್, ಆದಾಯ ತೆರಿಗೆ ವಿನಾಯಿತಿ ಸೌಲಭ್ಯ, ಪ್ರೀಮಿಯಂ ಪಾವತಿಗಾಗಿ ಸಾಲ ಸೌಲಭ್ಯ ಮತ್ತು ಯಾವುದೇ ಅಂಚೆ ಕಚೇರಿಯಲ್ಲಿ ಹಣ ಪಾವತಿ ಮತ್ತು ಪಡೆಯುವ ಸೌಲಭ್ಯ. ಈ ಎಲ್ಲ ಯೋಜನೆಗಳನ್ನು ಪಡೆಯಲು ನಿಮ್ಮ ಸಮೀಪದ ಅಂಚೆ ಕಚೇರಿಗೆ ಭೇಟಿ ನೀಡಿ ಸಂಬಂಧಿತ ಅರ್ಜಿ ನಮೂನೆಗಳನ್ನು ಭರ್ತಿ ಮಾಡಿ ಅಗತ್ಯವಿರುವ ದಾಖಲೆಗಳನ್ನು ಲಗತ್ತಿಸಿ ಅಂಚೆ ಸಿಬ್ಬಂದಿಗೆ ಸಲ್ಲಿಸಿ. ಹೀಗೆ ನಮ್ಮ ಕೇಂದ್ರ ಸರ್ಕಾರವು ಗ್ರಾಮೀಣ ಜನರಿಗಾಗಿ ತಂದಿರುವ ಅಂಚೆ ಕಚೇರಿಯ ವಿವಿಧ ಯೋಜನೆಗಳ ಲಾಭವನ್ನು ಪಡೆದು ನಮ್ಮ ದೇಶವು ಆರ್ಥಿಕವಾಗಿ ಸದೃಢವಾಗಲು ಸಹಕರಿಸಿ. ನಮಸ್ಕಾರ.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಮಹಾಬಲೇಶ್ವರ್ ಶಾಸ್ತ್ರಿಯವರು. ಇದು ಆಕಾಶವಾಣಿ ಬೆಂಗಳೂರು.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು ಮರುಭೂಮಿ ಇದ್ದಂತೆ. ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು. ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ವಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ. ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತೇ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆ ದೂಹಿಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
1: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ.

0: ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
1: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.
2: ಆಕಾಶವಾಣಿ ಬೆಂಗಳೂರು, ಇನ್ನೇನು ಸಮಯ 1:10 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ನಾಳೆಯಿಂದ 3 ದಿನಗಳ ಇಂಡೋನೇಷ್ಯಾ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ ಜಕಾರ್ತಾದಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಭಾಷಣ. ಕರ್ನಾಟಕದಲ್ಲಿ ಎಸ್ಐಆರ್ ನಿಯಮ ಉಲ್ಲಂಘನೆ, ಚುನಾವಣಾ ಆಯೋಗಕ್ಕೆ ದೂರು, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ. ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ವಿಪಿ ಜಿರಾಮ್ಜಿ ಕಾಯ್ದೆ ಸಹಕಾರಿ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಫೈನಲ್ನಲ್ಲಿಂದು ಇಂಗ್ಲೆಂಡ್ ಆಸ್ಟ್ರೇಲಿಯಾ ಹಣಾಹಣಿ. ವಾರ್ತೆಗಳ ವಿವರ. ಇಂಡೋನೇಷ್ಯಾ ಗಣರಾಜ್ಯದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೊ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ ಇದೇ 8ರವರೆಗೆ ಇಂಡೋನೇಷ್ಯಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇದು ಪ್ರಧಾನಿಯವರ 4ನೇ ಇಂಡೋನೇಷ್ಯಾ ಭೇಟಿಯಾಗಿದ್ದು 2018ರ ಮೇ ತಿಂಗಳಲ್ಲಿ ಭಾರತ ಇಂಡೋನೇಷ್ಯಾ ಸಂಬಂಧಗಳನ್ನು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗೆ ಮೇಲ್ದರ್ಜೆಗೇರಿಸಿದ ಬಳಿಕ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ. ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೊ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು, ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಡಿ ವಿವಿಧ ಕ್ಷೇತ್ರಗಳ ಸಹಕಾರದ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಜಕಾರ್ತಾದಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಭಾಷಣ ಮಾಡಲಿರುವ ಪ್ರಧಾನಿ ಉಭಯ ದೇಶಗಳ ನಡುವಿನ ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆ ಇದೆ. ಪ್ರಧಾನಿ ಮೋದಿ ಅವರ ಭೇಟಿಯನ್ನು ಇಂಡೋನೇಷ್ಯಾದಲ್ಲಿರುವ ಭಾರತೀಯ ಸಮುದಾಯ ಕಾತುರದಿಂದ ನಿರೀಕ್ಷಿಸುತ್ತಿದೆ. ಜಕಾರ್ತಾದ ಇಂಡಿಯಾ ಕ್ಲಬ್ ಅಧ್ಯಕ್ಷ ಸಿದ್ದಾರ್ಥ ಪಾಡಿಯ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸ್ನೇಹ ಸಂಬಂಧ ಅತ್ಯಂತ ಗಟ್ಟಿಯಾಗಿದೆ ಎಂದು ಹೇಳಿದ್ದಾರೆ. ಜಗತ್ತಿನ ವೇಗವಾಗಿ ಬೆಳೆಯುತ್ತಿರುವ ಎರಡು ಪ್ರಮುಖ ಆರ್ಥಿಕತೆಗಳಾದ ಭಾರತ ಮತ್ತು ಇಂಡೋನೇಷ್ಯಾ ಮೂಲಸೌಕರ್ಯ, ವ್ಯಾಪಾರ, ರಕ್ಷಣೆ, ಕೃಷಿ, ನೈಸರ್ಗಿಕ ಸಂಪನ್ಮೂಲ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸಲಿವೆ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಸಮುದಾಯ ಕಾರ್ಯಕ್ರಮದ ಯಶಸ್ವಿ ಆಯೋಜನೆಗಾಗಿ 200ಕ್ಕೂ ಹೆಚ್ಚು ಸ್ವಯಂ ಸೇವಕರು ಸಿದ್ದತೆಯಲ್ಲಿ ತೊಡಗಿಸಿಕೊಂಡಿದ್ದು, ಜಕಾರ್ತಾ ಮಾತ್ರವಲ್ಲದೆ ಬಾಲಿ, ಮೆಡಾನ್, ಸೆಮರಾಂಗ್ ಹಾಗೂ ಸುರಬಯಾದಿಂದಲೂ ಭಾರತೀಯರು ಭಾಗವಹಿಸುವ ನಿರೀಕ್ಷೆ ಇದೆ. ಭಾರತ ಪ್ರಮುಖ ಆರ್ಥಿಕ ಪಾಲುದಾರ ರಾಷ್ಟ ಎಂದು ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದೇ ತಿಂಗಳ 8ರಿಂದ 10ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಸ್ಟ್ರೇಲಿಯಾ ಭೇಟಿಗೆ ಮುನ್ನ ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಈ ಹೇಳಿಕೆ ನೀಡಿದ್ದು, ವಿಶ್ವದ 4ನೇ ಅತಿದೊಡ್ಡ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿರುವ ಭಾರತ ಆಸ್ಟ್ರೇಲಿಯಾಕ್ಕೆ ನಿರ್ಣಾಯಕ ಆರ್ಥಿಕ ಪಾಲುದಾರ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತ ಹಾಗೂ ಆಸ್ಟ್ರೇಲಿಯಾದ ಸಂಬಂಧವು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಿಂದ, ಆಳವಾದ ಆರ್ಥಿಕ ಹಾಗೂ ಸಾಂಸ್ಕೃತಿಕ ಸಂಪರ್ಕಗಳಿಂದ ಬೆಂಬಲಿತವಾಗಿದೆ. ವ್ಯಾಪಾರ, ರಕ್ಷಣೆ, ಭದ್ರತೆ ಮತ್ತು ತಂತ್ರಜ್ಞಾನದ ಕುರಿತಾದ ನಮ್ಮ ಸಹಕಾರವು ಉಭಯ ದೇಶಗಳಿಗೆ ಪ್ರಯೋಜನಗಳನ್ನು ನೀಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಸಮರ್ಪಕವಾಗಿ ನಡೆಯುತ್ತಿಲ್ಲ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು,

0: ಚುನಾವಣಾ ಆಯೋಗದ ಉದ್ದೇಶಗಳನ್ನು ಬದಿಗೊತ್ತಿ ಸಾಮೂಹಿಕವಾಗಿ ಎನ್ಯೂಮರೇಷನ್ ಅರ್ಜಿಗಳನ್ನು ವಿತರಿಸಲಾಗುತ್ತಿದೆ. ಈ ಸಂಬಂಧ ಶೀಘ್ರದಲ್ಲೇ ಕೇಂದ್ರ ಸಚಿವರು ಹಾಗೂ ಬಿಜೆಪಿಯ ಪ್ರಮುಖರು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಯವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲಿದ್ದೇವೆ ಎಂದರು. ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಅರ್ಜಿ ಭರ್ತಿ ಮಾಡಿಸಿಕೊಳ್ಳಿ. ನಿಗದಿತ ಸಮಯದೊಳಗೆ ಪ್ರಕ್ರಿಯೆ ಪೂರ್ಣಗೊಳ್ಳದಿದ್ದರೆ ವಿಸ್ತರಣೆಯೂ ಆಗಬಹುದು. ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳಿ ಎಂದು ತಿಳಿಸಿದರು. ಕರ್ನಾಟಕದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ವ್ಯಾಪಕ ನಿಯಮಾವಳಿ ಉಲ್ಲಂಘನೆಯಾಗುತ್ತಿದ್ದು ಕಾಂಗ್ರೆಸ್ ಸರ್ಕಾರ ನಕಲಿ ಮತದಾರರನ್ನು ಸೃಷ್ಟಿಸಲು ಮುಂದಾಗಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಎಸ್ಐಆರ್ ವಿಷಯದಲ್ಲಿ ವಿರೋಧ ಪಕ್ಷಗಳು ದೇಶಾದ್ಯಂತ ಜನರಲ್ಲಿ ಅನಗತ್ಯ ಗೊಂದಲ ಸೃಷ್ಟಿಸುವ ಕೆಲಸ ಮಾಡುತ್ತಿವೆ. ರಾಜ್ಯದಲ್ಲಿ ಪ್ರಕ್ರಿಯೆಯ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಬೇಕಾದ ಅಧಿಕಾರಿಗಳು ಕಲ್ಯಾಣ ಮಂಟಪದಂತಹ ಸ್ಥಳಗಳಲ್ಲಿ ಜನರನ್ನು ಒಂದೆಡೆ ಸೇರಿಸಿ ಪ್ರಕ್ರಿಯೆ ನಡೆಸುತ್ತಿರುವುದು ಸಂಶಯಾಸ್ಪದವಾಗಿದೆ. ಜಿಲ್ಲಾಧಿಕಾರಿಗಳ ಕಾರ್ಯವೈಫಲ್ಯದಿಂದ ಇಂತಹ ಲೋಪಗಳು ಸಂಭವಿಸುತ್ತಿದ್ದು ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಅವಶ್ಯಕವಾಗಿದೆ. ಈ ಕುರಿತು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಈ ತಿಂಗಳ ಒಂದರಿಂದ ವಿಕಸಿತ ಭಾರತ್ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ವಿಬಿಜಿರಾಮ್ಜಿ ಕಾಯ್ದೆ 2025 ಯಶಸ್ವಿಯಾಗಿ ಜಾರಿಗೆ ಬಂದಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಇಂದು ಅವರು ವರ್ಚುಯಲ್ ಮೂಲಕ ಈ ಮಿಷನ್ ಅಡಿಯಲ್ಲಿ ರಾಜ್ಯಗಳಿಗೆ 25,000 ಕೋಟಿ ರೂಪಾಯಿ ನೆರವನ್ನು ಬಿಡುಗಡೆ ಮಾಡಿ ಮಾತನಾಡಿದರು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಿಂದ ವಿಬಿಜಿರಾಮ್ಜಿ ಕಾಯ್ದೆಗೆ ಯಶಸ್ವಿಯಾಗಿ ಪರಿವರ್ತನೆಗೊಂಡಿದೆ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ದೇಶಾದ್ಯಂತ ಜಾರಿಗೊಳಿಸಲು 3 ವರ್ಷಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಂಡಿದ್ದರೆ ವಿಬಿಜಿರಾಮ್ಜಿ ಗ್ಯಾರಂಟಿ ಕಾಯ್ದೆಯನ್ನು ಕೇವಲ ಒಂದೇ ದಿನದಲ್ಲಿ ದೇಶಾದ್ಯಂತ ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದರು. ಮುಂದಿನ 5 ವರ್ಷಗಳಲ್ಲಿ 2.86 ಲಕ್ಷ ಗ್ರಾಮ ಪಂಚಾಯಿತಿಗಳಲ್ಲಿ 7.5 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆ ಮಾಡುವ ಮೂಲಕ ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ಈ ಕಾಯ್ದೆ ನೆರವಾಗಲಿದೆ ಎಂದು ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಛತ್ತೀಸ್ಗಢದ ಖ್ಯಾತ ಜಾನಪದ ಗಾಯಕಿ ಹಾಗೂ ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತೆ ತೀಜನ್ ಬಾಯಿ ಅವರು ಇಂದು ಮುಂಜಾನೆ ನಿಧನರಾದರು. ಅವರಿಗೆ 70 ವರ್ಷ ವಯಸ್ಸಾಗಿತ್ತು. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ರಾಯಪುರದ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ತೀಜನ್ ಬಾಯಿ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಬ್ರಿಕ್ಸ್ ಅಧ್ಯಕ್ಷ ಸ್ಥಾನವನ್ನು ಭಾರತ ವಹಿಸಿಕೊಂಡಿರುವ ಹಿನ್ನೆಲೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಕಾರಿ ಗುಂಪಿನ ಸಭೆ ನಾಳೆಯಿಂದ ಕೇರಳದ ಕೊಚ್ಚಿಯಲ್ಲಿ ಆರಂಭವಾಗಲಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಪ್ರಕಾರ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು ಮಹಿಳಾ ಸಬಲೀಕರಣ, ಮಹಿಳೆಯರ ನೇತೃತ್ವದ ಅಭಿವೃದ್ಧಿ ಹಾಗೂ ಪರಸ್ಪರ ಸಹಕಾರಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಈ ಸಭೆಯು ಇದೇ 8 ಮತ್ತು 9 ರಂದು ನಡೆಯಲಿರುವ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆಗೆ ಭದ್ರ ಅಡಿಪಾಯ ಹಾಕಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ಇಂದು ನಡೆಯಲಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ನಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಆಸ್ಟ್ರೇಲಿಯಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಟೂರ್ನಿಯಲ್ಲಿ ಇದುವರೆಗೆ ಉಭಯ ತಂಡಗಳು ಅಜೇಯವಾಗಿ ಫೈನಲ್ಗೆ ಪ್ರವೇಶಿಸಿವೆ. ಆಸ್ಟ್ರೇಲಿಯಾ ತಂಡ ಸೆಮಿಫೈನಲ್ನಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನು ಮಣಿಸಿ ಪ್ರಶಸ್ತಿ ಸುತ್ತಿಗೆ ಲಗ್ಗೆ ಇಟ್ಟಿದ್ದರೆ ಇಂಗ್ಲೆಂಡ್ ತಂಡ ಗುರುವಾರ ನಡೆದ ಸೆಮಿಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ದ ಗೆದ್ದು ಸತತ 6ನೇ ಜಯದೊಂದಿಗೆ ಫೈನಲ್ಗೆ ಪ್ರವೇಶಿಸಿದೆ. ಉಭಯ ತಂಡಗಳ ನಡುವಿನ ಈ ಪ್ರಶಸ್ತಿ ಹಣಾಹಣಿಯು ರೋಚಕ ಪೈಪೋಟಿಗೆ ಸಾಕ್ಷಿಯಾಗುವ ನಿರೀಕ್ಷೆ ಇದೆ. ಫಿಲಡೆಲ್ಫಿಯಾದಲ್ಲಿ ನಿನ್ನೆ ನಡೆದ ಫಿಫಾ ವಿಶ್ವಕಪ್ನ 16ನೇ ಸುತ್ತಿನ ಪಂದ್ಯದಲ್ಲಿ ಪರಾಗ್ವೆ ವಿರುದ್ದ 1-0 ಅಂತರದ ಜಯ ಸಾಧಿಸುವ ಮೂಲಕ ಫ್ರಾನ್ಸ್ ಕ್ವಾರ್ಟರ್ ಫೈನಲ್ಗೆ ದಾಪುಗಾಲಿಟ್ಟಿದೆ. 70ನೇ ನಿಮಿಷದಲ್ಲಿ ಫ್ರಾನ್ಸ್ ನಾಯಕ ಕೈಲಿಯನ್ ಎಂಬಾಪೆ ಪೆನಾಲ್ಟಿ ಸ್ಥಾನದಿಂದ ಪಂದ್ಯದ ಏಕೈಕ ಗೋಲು ಗಳಿಸಿದರು. ಫ್ರಾನ್ಸ್ ಈಗ ಕ್ವಾರ್ಟರ್ ಫೈನಲ್ನಲ್ಲಿ ಮೊರಾಕೋ ತಂಡವನ್ನು ಎದುರಿಸಲಿದೆ. ಇದಕ್ಕೂ ಮುನ್ನ ಈಜಿಪ್ಟ್ ಹಾಗೂ ಆಸ್ಟ್ರೇಲಿಯಾ

ಆಸ್ಟ್ರೇಲಿಯಾ ತಂಡಗಳ ನಡುವಿನ ಪಂದ್ಯ ನಿಗದಿತ ಸಮಯ ಮತ್ತು ಹೆಚ್ಚುವರಿ ಸಮಯದ ಬಳಿಕ 1-1 ಅಂತರದಲ್ಲಿ ಡ್ರಾ ಸಾಧಿಸಿತ್ತು. ನಂತರ ಶೂಟೌಟ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಈಜಿಪ್ಟ್ 4-2 ಅಂತರದಲ್ಲಿ ಗೆಲುವು ಸಾಧಿಸಿ ಮುಂದಿನ ಹಂತಕ್ಕೆ ಪ್ರವೇಶಿಸಿತು. ವಿಂಬಲ್ಡನ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿಂದು ಸರ್ಬಿಯಾದ ನೋವಾಕ್ ಜೋಕೋವಿಚ್ 16ರ ಸುತ್ತಿನ ಪಂದ್ಯದಲ್ಲಿ ರೋಮನ್ ಸಫಿಯುಲ್ಲಿನ್ ಅವರನ್ನು ಹಾಗೂ ಅಗ್ರಶ್ರೇಯಾಂಕಿತ ಇಟಲಿಯ ಜಾನಿಕ್ ಸಿನ್ನರ್ ಅವರು ಜಪಾನ್ನ ಶಿಂಟಾರೋ ಮೊಜಿಜುಕಿ ಎದುರಿಸಲಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನ 16ರ ಸುತ್ತಿನಲ್ಲಿ ಅಗ್ರಶ್ರೇಯಾಂಕಿತೆ ಅರಿನಾ ಸಬಲೆಂಕ ಜಪಾನ್ನ ನವೊಮಿ ಒಸಾಕಾ ವಿರುದ್ಧ ಸೆಣಸಲಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಸಮಗ್ರ ಶಿಕ್ಷಣ ಅಭಿಯಾನದಡಿ ಆರಂಭಿಸಿದ ರಾಷ್ಟೀಯ ಯೋಜನೆ ನಿಪುಣ ಭಾರತ ಮಿಷನ್ ಅನುಷ್ಠಾನಗೊಂಡು ಇಂದಿಗೆ 5 ವರ್ಷಗಳು ಪೂರ್ಣಗೊಂಡಿವೆ. ನಿಪುಣ ಭಾರತ ಮಿಷನ್ ಪ್ರತಿ ಮಗು 3ನೇ ತರಗತಿಯ ಅಂತ್ಯದ ವೇಳೆಗೆ ಮೂಲ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆಯನ್ನು ಖಚಿತಪಡಿಸುತ್ತದೆ. 3-9 ವರ್ಷ ವಯಸ್ಸಿನ ಮಕ್ಕಳಿಗೆ ಜೀವಿತಾವಧಿಯ ಕಲಿಕೆಗಾಗಿ ಮೂಲಭೂತ ಓದು, ಬರವಣಿಗೆ ಮತ್ತು ಗಣಿತ ಕೌಶಲ್ಯಗಳನ್ನು ಪಡೆಯಲು ಈ ಯೋಜನೆ ನಿರ್ದಿಷ್ಟ ಕಲಿಕಾ ಗುರಿಗಳನ್ನು ನಿಗದಿಪಡಿಸುತ್ತದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಳೆಯಿಂದ 3 ದಿನಗಳ ಇಂಡೋನೇಷ್ಯಾ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ ಜಕಾರ್ತಾದಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಭಾಷಣ. ಕರ್ನಾಟಕದಲ್ಲಿ ಎಸ್ಐಆರ್ ನಿಯಮ ಉಲ್ಲಂಘನೆ, ಚುನಾವಣಾ ಆಯೋಗಕ್ಕೆ ದೂರು, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ. ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ವಿಬಿಜಿರಾಮ್ಜಿ ಕಾಯ್ದೆ ಸಹಕಾರಿ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಫೈನಲ್ನಲ್ಲಿಂದು ಇಂಗ್ಲೆಂಡ್ ಆಸ್ಟ್ರೇಲಿಯಾ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 PM.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:20:36. ಇನ್ನು ಅಮರ ಧ್ವನಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ.
1: ಆಕಾಶವಾಣಿ ಮಡಿಕೇರಿ. ನಮಸ್ಕಾರ, ಭಾರತೀ ಸುತ ಸರಣಿ ಕಾರ್ಯಕ್ರಮ. ಕೊಡಗಿನ ಸುಪುತ್ರ ಭಾರತೀ ಸುತರ ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ಮಡಿಕೇರಿ ಆಕಾಶವಾಣಿಯ ನಮನ. ಕೇಳಿ ನಮಸ್ಕಾರ ಭಾರತೀ ಸುತ.
2: ಆತ್ಮೀಯ ಶ್ರೋತೃಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾರತೀ ಸುತರ ಸುಪುತ್ರಿ ಶ್ರೀಮತಿ ಕುಸುಮ ಶಾನ್ಬಾಗ್ ಇವರು ಪತ್ರಿಕೋದ್ಯಮದಲ್ಲಿ ಮಹಿಳಾ ಪರ ಹೋರಾಟದಲ್ಲಿ ಮಂಚೂಣಿಯಲ್ಲಿದ್ದು ಜನಪ್ರಿಯರಾಗಿದ್ದಾರೆ. ಹಾಗೆಯೇ ಬರಹಗಾರರಾಗಿ ಕಾದಂಬರಿಕಾರ್ತಿಯಾಗಿ ಹೆಸರಾಗಿರುವ ಕುಸುಮ ಶಾನ್ಬಾಗ್ ಅವರು ಅಪ್ಪ ಭಾರತೀ ಸುತರೊಂದಿಗಿನ ಅಪೂರ್ವ ಬಾಂಧವ್ಯವನ್ನು ಪ್ರಸ್ತುತ ಈ ಕಾರ್ಯಕ್ರಮದಲ್ಲಿ ದೂರವಾಣಿ ಮೂಲಕ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಕುಸುಮ ಶಾನ್ಬಾಗ್ ಅವರೇ, ನಮಸ್ಕಾರ.
3: ನಮಸ್ಕಾರ.
2: ತಾವು ಪತ್ರಿಕಾ ರಂಗದಲ್ಲಿ ಮಹಿಳಾ ಸಾಹಿತಿಯಾಗಿ ಕೃತಿಗಳನ್ನು ರಚನೆ ಮಾಡಿದ್ದೀರಿ. ನಿಮ್ಮ ಒಂದು ಬದುಕನ್ನು ನಾವು ಗಮನಿಸಿದಾಗ ನಿಮ್ಮ ತಂದೆಯಲ್ಲಿದ್ದಂತಹ ಒಂದು ಇಲ್ಲದವರ, ಬಡವರ, ನಿರ್ಗತಿಕರ, ಶೋಷಿತರ ಪರವಾಗಿ ನಿಂತು ಹೋರಾಟ ಮಾಡುವಂತಹ ಒಂದು ಸ್ವಭಾವ ನಿಮ್ಮಲ್ಲೂ ಸಹ ನಾವು ಗುರುತಿಸಿದ್ದೀವಿ. ಭಾರತೀ ಸುತರ ಮಗಳಾಗಿ ಅವರ ಸಾಹಿತ್ಯದ ಪ್ರಭಾವ, ಅವರ ಬದುಕಿನ ಘಟನೆಗಳ ಪ್ರಭಾವ ನಿಮ್ಮ ಮೇಲೆ ಯಾವ ರೀತಿ ಆಗಿದೆ ಅನ್ನೋದು ತಿಳ್ಕೊಳ್ಬೇಕು ಅನ್ನೋದು ನಮ್ಮ ಕುತೂಹಲ. ಹೇಳಿ, ಭಾರತೀ ಸುತ ಒಬ್ಬ ತಂದೆಯಾಗಿ ಒಬ್ಬ ಸಾಹಿತಿಯಾಗಿ ನಿಮಗೆ ಹೇಗೆ ಅನಿಸ್ತಾರೆ?
3: ತಂದೆಯಾಗಿ ಅಂತ ಹೇಳೋದಾದ್ರೆ, ಒಂದು ಎಲ್ಲ ಮಕ್ಕಳಿಗಿಂತ ನಾನು ತಂದೆಗೆ ಅಥವಾ ತಾಯಿಗೆ ಇಬ್ಬರಿಗೂ ಹೆಚ್ಚು ಸಮಸ್ಯಾತ್ಮಕ ಮಗು ಆಗಿದ್ದಿದ್ದು ಹೌದು. ಬಹಳ ಸುಳ್ಳು ಹೇಳ್ತಾ ಇದೆ, ಬಹಳ ಸುಳ್ಳು ಹೇಳ್ತಿದ್ದೆ. ಆ ಸುಳ್ಳುಗಳಿಂದ ತಂದೆ ತಾಯಿ ಇಬ್ರು ಶಿಕ್ಷೆ ಹಾಕ್ತಾ ಇದೆ. ಅವರು ಕೊಡುವ ಶಿಕ್ಷೆಗಳನ್ನೆಲ್ಲ ಕೊಟ್ರು ನಾನು ಸುಳ್ಳು ಹೇಳೋದ್ ನಿಲ್ಸ್ತಾನೇ ಇರ್ಲಿಲ್ಲ. ಕಡೆಗೆ ಒಂದ್ ದಿವ್ಸ ತಂದೆ ಆ ಸುಳ್ಳುಗಳನ್ನೆಲ್ಲ ನೀನು ಬರೀ ಅಂತ ಹೇಳಿದ್ರು. ಹೇಳಿದ್ರು ಅಲ್ಲದೆ ಒಂದು ನೋಟ್ ಪುಸ್ತಕವನ್ನು ತಂದು ಕೊಟ್ರು. ನೋಟ್ ಪುಸ್ತಕ ತಂದು ಕೊಟ್ಟ ಮೇಲಿಂದ ನಾನು ಸುಳ್ಳುಗಳನ್ನ ಬರೀಲಿಕ್ಕೆ ಹೊರಟೆ. ಬರೀಲಿಕ್ಕೆ

ಹೊರಟಲ್ಲಿಂದ ಸುಳ್ಳು ಹೇಳೋದು ಕಡಿಮೆ ಮಾಡಿದೆ, ಬರೆಯೋದ್ ಜಾಸ್ತಿ ಮಾಡಿದೆ. ಆ ಸುಳ್ಳುಗಳನ್ನ ತಂದೆ ಯಾವತ್ತಾದ್ರೂ ಟೈಮ್ ಇದ್ದಾಗ ಊಟ ಆದ್ಮೇಲೆ ಅಡಿಗೆ ಮನೆಯಲ್ಲಿ ಆ ಪುಸ್ತಕ ತರ್ಲಿಕ್ಕೆ ಹೇಳ್ತಾ ಇದ್ರು, ನಾನು ಓದ್ತಾ ಇದ್ದೆ, ಅವ್ರು ಕೇಳ್ತಾ ಇದ್ರು. ಅದರಲ್ಲಿ ಒಂದೆರಡು ಸುಳ್ಳುಗಳು ತಂದೆಗೆ ಬಹಳ ಇಷ್ಟ ಆದ್ರು ತಾಯಿಗೆ ಬಹಳ ಸಿಟ್ಟು ಬರ್ತಾ ಇದ್ರು. ಆಮೇಲೆ ಅವರು ಇದನ್ನೇ ಮುಂದುವರ್ಸು, ಇದು ಕತೆ ಆಗುತ್ತೆ ಅಂತ ಹೇಳಿದ್ರು. ಆಗ ನಾನು 5ನೇ ಕ್ಲಾಸ್ ಅಲ್ಲಿ ಇದ್ದೆ, ನನಗೆ ಆಗ 10 ವರ್ಷವೋ 11 ವರ್ಷವೋ ಇರ್ಬೋದು. ಆಮೇಲೆ ನನ್ಗೆ ಬಹಳ ಆಶ್ಚರ್ಯ ಆಯ್ತು ಅಂದ್ರೆ, ಕತೆ ಬರೆಯೋರೆಲ್ಲರೂ ಸುಳ್ಳು ಹೇಳ್ತಾರ, ಸುಳ್ಳು ಹೇಳಿದ್ರೆ ಕತೆ ಬರೀಲಿಕ್ಕೆ ಸಾಧ್ಯವಾ ಅಂತ ಒಂದ್ ಪ್ರಶ್ನೆಯನ್ನ ತಂದೆಯನ್ನು ಕೇಳ್ತೇನೆ. ಆಗ ತಂದೆ ಹೇಳ್ತಾರೆ, ಸುಳ್ಳು ಅಂತ ಹೇಳೋದಿಲ್ಲ, ಅದಕ್ಕೆ ಕಲ್ಪನೆ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು, ಅದು ಎಲ್ಲಿ ನಂದು ಕಲ್ಪನೆ ಇದೆ, ಎಲ್ಲಿ ಅದು ನನ್ಗೆ ಸುಳ್ಳು ಹೇಳಿಕ್ಕೆ ಮನ್ಸಾಗಿತ್ತು, ಅದು ಕಲ್ಪನೆಗೆ ತಿರುಗಿತ್ತು ಅಂತ ಹೇಳೋದನ್ನ ತಂದೆ ನನ್ಗೆ ವಿವರಿಸಿ ಕೊಡ್ತಾರೆ. ಬಹುಶಃ ತಂದೆಯ ಪ್ರಭಾವ ನನ್ಗೆ ಬರೆಯೋದಕ್ಕೆ ಅಲ್ಲಿ ಆಯ್ತು ಅಂತ ನಾನು ಅನ್ಕೊಂಡಿದ್ದೇನೆ. ಅಷ್ಟು ಮತ್ತೆ ತಂದೆ ಬಹಳ ಓದುವವರು, ಬಹಳ ಓದುವವರು ಅಂದ್ರೆ ಅವರು ಬಹಳ ಶ್ರೀಮಂತ ಓದುಗ. ಹಾಗಾಗಿ ನನ್ಗೆ ತುಂಬಾ ಆಸೆ ಆಗ್ತಿತ್ತು ತಂದೆ ಓದುವಾಗ ನಾನು ಓದ್ಬೇಕು ಅಂತ. ನಾನು ತಂದೆ ದೊಡ್ಡ ಪುಸ್ತಕ ಓದ್ತಾ ಇದ್ರು, ನಾನು ಮಕ್ಕಳ ಪುಸ್ತಕ ಓದ್ತಾ ಇದ್ದೆ. ನಾನು ತಂದೆಯವರು ಬರೆದ ಮೊದಲ ಪುಸ್ತಕ ಅಂತಂದ್ರೆ ಕಳ್ಳರ ಪಜೀತಿ ಮರಿಯಾನೆ, ಇದು ನಾನು ತಂದೆಯವರು ಬರ್ದದ್ದನ್ನ ಓದಿದ ಮೊದಲ ಪುಸ್ತಕಗಳು. ಹಾಗಾಗಿ ನನ್ಗೆ ಬಹಳ ಸಣ್ಣ ಪ್ರಾಯದಲ್ಲೇ ಗೊತ್ತಿತ್ತು ನಮ್ಮ ತಂದೆ ಕಾದಂಬರಿಕಾರ, ಅವರು ಕಾವ್ಯನಾಮ ಭಾರತಿ ಸುತ್ತ ಅಂತೆಲ್ಲ ಸ್ವಲ್ಪ ಜಂಬವು ಮಾಡ್ಕೊಳ್ತಾ ಇದ್ದೆವು ನಮ್ಮ ತಂದೆ ಬರೀತಾರೆ ಅಂತ. ಒಳಗೊಳಗೆ ನನಗೂ ಸ್ವಲ್ಪ ಜಂಬ ಇತ್ತು, ನಾನು ಬರಿತೇನೆ ಒಂದ್ ದಿವಸ ತಂದೆ ಹಾಗೆ ಆಗ್ಬೇಕು ಅಂತ. ಅದನ್ನ ತಂದೆ ಎದುರು ಬಾಯ್ಬಿಟ್ಟು ಹೇಳ್ಬಿಟ್ಟಿದ್ದೆ, ನಿನ್ನ ಹಾಗೆ ಆಗ್ಬೇಕು ನನ್ಗೆ ಅಂತ. ಅದಕ್ಕೆ ತಂದೆ ಹೇಳಿದ್ರು, ಅದಕ್ಕೆ ಜೀವನಾನುಭವ ಬೇಕು, ಅಧ್ಯಯನ ಬೇಕು, ಅನುಭವ ಬೇಕು, ಮತ್ತೆ ಬರೆಯುವಾಗ ಹೇಗೆ ಹೇಗೆ ಏನೇನು ಹೇಗಿರ್ಬೇಕು ಭಾಷೆ ಇಂಥದ್ನೆಲ್ಲ ನನ್ಗೆ 6ನೇ 7ನೇ ಕ್ಲಾಸ್ ಅಲ್ಲೇ ತಂದೆ ಹೇಳ್ಕೊಟ್ಟಿದ್ರು. ನಾನು 7ನೇ ಕ್ಲಾಸ್ ಅಲ್ಲೇ ಕತೆ ಬರೆದಿದ್ದೆ. ನಮ್ಮ ಒಬ್ರು ಲೆಕ್ಕ ಮೇಷ್ಟ್ರು, ಅವ್ರೀಗ ಇದ್ರು ವಯಸ್ಸಾಗಿರ್ಬೋದು, ಅವ್ರನ್ನ ಕ್ಷಮೆ ಕೇಳ್ತಾ ಈ ಮಾತು ಹೇಳ್ತೇನೆ, ಬಹಳ ಹೊಡಿತಾ ಇದ್ರು. ಬಹಳ ಹೊಡಿತಾ ಇದ್ರು ಅಂದ್ರೆ ನಮ್ಗೆ ಅವರು ಕ್ಲಾಸಿಗೆ ಬರೋದೇ ಬೇಡ ಅನ್ನುವಷ್ಟು ಮಟ್ಟಿಗೆ ಲೆಕ್ಕ ಕ್ಲಾಸ್ ಅಲ್ಲಿ ಹೊಡಿತಾ ಇದ್ರು. ಅವ್ರ ಬಗ್ಗೆ ಒಂದ್ ಕತೆ ಬರೆದು ಬಿಟ್ಟಿದ್ದೆ. ಅದು ಅವ್ರು ಹೊಡೆಯುವಾಗ ನನ್ ಕೈ ಮುಂಗೈ ತುಂಡಾಗಿ ಬಿದ್ದು ಹೋಗ್ಬಿಡುತ್ತೆ. ಅದು ಕೊನೆಗೆ ದೇವರ ಪ್ರಾರ್ಥನೆಗೆ ಹೋಗುತ್ತೆ. ಕೆರೆಯಲ್ಲಿ ಛತ್ರಕೆರೆ ಅಂತ ಸ್ಕೂಲ್ ಎದುರು ಒಂದ್ ಕೆರೆ ಇರುತ್ತೆ, ಅಲ್ಲಿ ಮುಳುಗ್ಬಿಟ್ಟು ಅಲ್ಲಿಂದ ಹೋಗುತ್ತೆ. ಅದು ಹೋಗಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುತ್ತೆ. ಆ ಮೇಸ್ತ್ರಿಗೆ ಏನಾದ್ರೂ ಅನ್ಯಾಯ ತೊಂದರೆ ಆಗ್ಲಿ, ಅವ್ರು ಹಾಕಿ ಆಡುವಾಗ ಸ್ಟಿಕ್ ಅವ್ರ ಕಾಲಿಗೆ ತಗ್ಲು ಹೋಗ್ಲಿ, ಅಥವಾ ಹಾಕಿ ಚೆಂಡು ಅವ್ರ ಮುಖಕ್ಕೆ ಬಡ್ದು ಹನುಮಂತನ ಮುಖದಾಗೆ ಆಗಿ ಅವ್ರು ರಜಾ ಹಾಕ್ಬಿಡ್ಲಿ ಅಂತೆಲ್ಲ. ಆಮೇಲೆ ಅದು ಬಹಳ ಇದ್ರಲ್ಲಿ ಉತ್ಸಾಹದಿಂದ ತಂದೆಗೆ ಓದ್ಲಿಕ್ಕೆ ಕೊಟ್ಟಾಗ ತಂದೆ ಚೆನ್ನಾಗಿ ಬೈತಾರೆ, ಲೆಕ್ಕ ಮೇಷ್ಟ್ರ ಕೈಯಲ್ಲಿ ಯಾವತ್ತೂ ಬೆತ್ತ ಇರ್ಬೇಕು, ಹಾಗಾದ್ರೆ ನೀವು ಲೆಕ್ಕ ಕಲಿಯೋದು, ಇಲ್ದಿದ್ರೆ ಸೋಮಾರಿತನ ಮಾಡ್ತೀರಿ, ಮತ್ತೆ ಮೇಷ್ಟ್ರಗಳ ಬಗ್ಗೆ ಹೀಗೆಲ್ಲ ಬರೀಬಾರ್ದು ಅಂತ. ಆದ್ರೆ ಹೇಳ್ತಾರೆ, ಅಂಗೈ ತುಂಡಾಗಿ ಹೋಗುದು, ಅದು ಹಾರ್ಕೊಂಡು ಹೋಗುದು, ಇದು ಒಂದು ರೂಪಕ ಆಗುತ್ತೆ, ಮುಂದೆ ಯಾವತ್ತಾದ್ರೂ ಇಂಥದ್ನ ನೀನ್ ಬಳಸ್ಬಹುದು ಅಂತ. ಹೀಗೆ ತಂದೆ ನನ್ಗೆ ಒಂದ್ ಸಣ್ಣ ಪ್ರಾಯದಿಂದ ಬರೀಲಿಕ್ಕೆ ಬರೀತೇನೆ ಅಂತ ಗೊತ್ತಾದಾಗ ಹೀಗೀಗೆ ಬರಿ ಅಂತ ಹೇಳಿ ಸಹಾಯ ಮಾಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ತಂದೆಯ ಬದುಕು ಎಲ್ಲದಕ್ಕೂ ಹೆಚ್ಚು ತಂದೆಯ ಬದುಕು ನನ್ಗೆ ಆಗ ಸ್ವಲ್ಪ ಗೊತ್ತಿತ್ತು. ನಮ್ಮ ಅಜ್ಜಿ ನಮ್ಮನೆಗೆ ಆಗಾಗ ಬರ್ತಾ ಇರ್ತಿದ್ರು. ಒಂದೆರಡು ಸಲ ಅಜ್ಜಿ ಅಂದ್ರೆ ತಂದೆಗೆ ಬರೆಯುವಂತಹ ಒಂದು ಗುಣ ಅವರ ನಮ್ಮ ಅಜ್ಜಿಯಿಂದ ಬಂದಿರ್ಬೇಕು ಅಂತ ಅನ್ಕೊಳ್ತೇನೆ. ಯಾಕಂದ್ರೆ ಒಂದು ಸಣ್ಣ ಒಂದು ಪದ ಬಂದ್ರು ನಮ್ಮ ಅಜ್ಜಿ ಹಾಡು ಹೇಳುವವರು, ಅದಕ್ಕೊಂದು ಹಾಡು ಕಟ್ಟಿ ಹೇಳ್ಬಿಡುವವರು. ಮತ್ತೆ ಅಜ್ಜಿಯ ಒಂದೆರಡು ಮಾತುಗಳಲ್ಲಿ ನನ್ಗೆ ಗೊತ್ತಾಗ್ತಿತ್ತು ತಂದೆ ಬಹಳ ಕಷ್ಟ ಪಟ್ಟಿರ್ಬೇಕು ಬಾಲ್ಯ ಕಾಲದಲ್ಲೂ ಕೂಡ ಅಂತ ಹೇಳ್ಬಿಟ್ಟು. ಯಾಕೆಂತಂದ್ರೆ ತಂದೆಗೆ ಭೀಮಯ್ಯ ಅಂತ ತಮ್ಮ ಇರ್ತಾರೆ, ಅವ್ರನ್ನ ಅಜ್ಜಿ ಶಾಲೆಗೆ ಕಳ್ಸೋದಿಲ್ಲ. ಯಾಕೆ ಕಳ್ಸೋದಿಲ್ಲ ಅಂತ ನಾನು ಅವ್ರನ್ನ ಕೇಳ್ತೇನೆ. ಆಗ ಅವ್ರು ಹೇಳ್ತಾರೆ, ಇವನ ಹಾಗೆ ಅವನು ಸ್ವಾತಂತ್ರ್ಯ ಹೋರಾಟಕ್ಕೆ ಹೋಗಿಬಿಟ್ರೆ, ಮನೆ ಬಿಟ್ಟು ಹೊರಟು ಹೋದ್ರೆ ನಾನು ಹೇಗೆ ಬದುಕೋದು ಅಂತ ಕೇಳ್ತಾರೆ. ತಂದೆಗೆ ಇದೊಂದು ನೋವು ಇರುತ್ತೆ, ತನ್ನಿಂದಾಗಿ ತನ್ನ ತಮ್ಮನ್ಗೆ ವಿದ್ಯೆಯೇ ಇಲ್ಲದೆ ಆಗಿ ಹೋಯ್ತು ಅಂತ ಹೇಳುವ ನೋವು ಒಂದು ಕಡೆಯವರೆಗೂ ಅವರನ್ನ ಕಾಡಿದೆ ಅದು. ಹಾಗಾಗಿ ಅವರ ಮಕ್ಕಳಿಗೆ ಓದುವ ಅವಕಾಶ ಬಂದಾಗ ಅವರ ಹಿರಿಮಗ ಶಿವರಾಮನನ್ನ ಅವನು ಹೈಸ್ಕೂಲ್ಗೆ ಬರುವಾಗ ನಮ್ಮನೆಯಲ್ಲೇ ತಂದೆ ಇರಿಸ್ಕೊಳ್ತಾರೆ. ಆಮೇಲೆ ಆ ಮಕ್ಕಳು ಹೈಸ್ಕೂಲ್ಗೆ ಬರುವಾಗ ನಮ್ಮ ಚಿಕ್ಕಪ್ಪನ ಮಕ್ಕಳು ಬರುವಾಗ ಮಧ್ಯಾಹ್ನದ ಊಟಕ್ಕೆ ನಮ್ಮನೆಗೆ ಬರ್ತಾರೆ. ಆದ್ರೆ ತಂದೆ ಅದಕ್ಕಾಗಿ ಅವರ ತಮ್ಮನಿಂದ ಹಣ ಆಗ್ಲಿ ಏನನ್ನೂ ಪಡ್ಕೊಳ್ಳೋದಿಲ್ಲ. ಮತ್ತೆ ಇನ್ನೊಂದು ನಿಮಗೆ ನಾನು ಮುಖ್ಯ ವಿಷಯ ಹೇಳ್ಬೇಕು, ನನ್ನ ತಂದೆ ಬಗ್ಗೆ ಎಲ್ಲೂ ದಾಖಲೆಯೇ ಆಗ್ಲಿಲ್ಲ. ಅದು ಏನು ಅಂತ ಹೇಳಿದ್ರೆ,

ತಂದೆ ಎರಡು ಸಲ ಜೈಲಿಗೆ ಹೋಗ್ತಾರೆ 30ರ ದಶಕದಲ್ಲಿ. ನನ್ಗೆ ಇಸ್ವಿ ಸರಿಯಾಗಿ ಗೊತ್ತಿಲ್ಲ. ಅದು ಒಂದ್ಸಲಿ ಜೈಲಿಂದ ಹೊರಗೆ ಬಂದಾಗ ಅವರು ಬಹಳ ಕಷ್ಟದಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಅವರು ಮಲಬಾರ್ನಲ್ಲಿ ಬೆಸ್ತ್ರ ಒಟ್ಟಿಗೆ ಕೆಲಸ ಮಾಡ್ತಾರೆ. ಬಂದರು ಕಾರ್ಮಿಕರು ಅಂತ ಹೇಳ್ತಾರೆ, ಹಡಗು ಕಟ್ಟುವ ಕಾರ್ಮಿಕರು ಅಲ್ಲ, ಅವ್ರು ಕೆಲಸ ಮಾಡೋದು ಬೆಸ್ತ್ರ ಒಟ್ಟಿಗೆ. ಅವರು ಒಬ್ಬ ಬೆಸ್ತ್ರ ಒಟ್ಟಿಗೆ ಬೆಸ್ತನಾಗಿ ಕೆಲಸ ಮಾಡ್ತಾರೆ. ಇದರಿಂದಾಗಿ ಏನಾಗುತ್ತೆ, ಯಾರಿಗೂ ಕೊಡಗಿನಲ್ಲಿ ಗೊತ್ತಾಗುತ್ತೆ. ಅವ್ರು ಏನ್ ಮಾಡ್ತಾರೆ, ಮಠ ಗುರುಗಳು ಎಲ್ಲ ಇರ್ತಾರೆ ನೋಡಿ, ಅವರು ತಂದೆಗೆ ಜಾತಿಯಿಂದ ಬಹಿಷ್ಕಾರ ಹಾಕ್ತಾರೆ. ತಂದೆಯನ್ನ ಜಾತಿಯಿಂದ ಬಹಿಷ್ಕರಿಸ್ತಾರೆ. ತಂದೆ ಮಧ್ಯದಲ್ಲಿ ಒಂದ್ಸಲಿ ಕೊಡಗಿಗೆ ಬರ್ತಾರೆ. ಬಂದಾಗ ಫಸ್ಟ್ ಅವರು ಅವ್ರ ತಾಯಿಯನ್ನು ನೋಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಯಾರು ಅವರನ್ನ ಮನೆಗೆ ಸೇರಿಸೋದಿಲ್ಲ. ಎಲ್ಲ ಆಂಗ್ಲದಲ್ಲಿ ಒಬ್ಬ ಅಸ್ಪೃಶ್ಯನನ್ನ ಹಿಂದೆ ಒಂದು 50 ವರ್ಷದ ಹಿಂದೆ ಎಷ್ಟು ಕ್ರೂರಾಗಿ ನಡ್ಸ್ಕೊಳ್ತಿದ್ರು, ಅದೇ ರೀತಿಯಲ್ಲಿ ಕೊಡಗಿನಲ್ಲಿ ನಮ್ಮ ತಂದೆಯನ್ನ ಅದೇ ರೀತಿಯಲ್ಲಿ ಕ್ರೂರಾಗಿ ನಡ್ಸ್ಕೊಂಡಿದ್ದಾರೆ. ಯಾರು ಮನೆಗೆ ಸೇರಿಸ್ತಾ ಇರ್ಲಿಲ್ಲ.

ಮನೆಗೆ ಸೇರಿಸೋದಿಲ್ಲ. ಎಲ್ಲ ಆಂಗ್ಲದಲ್ಲಿ ಅಸ್ಪೃಶ್ಯನನ್ನ ಹಿಂದೆ ಒಂದು 50 ವರ್ಷದ ಹಿಂದೆ ಎಷ್ಟು ಕ್ರೂರಾಗಿ ನಡ್ಸ್ಕೊಳ್ತಿದ್ರು, ಅದೇ ರೀತಿಯಲ್ಲಿ ಕೊಡಗಿನಲ್ಲಿ ನಮ್ಮ ತಂದೆಯನ್ನ ಅದೇ ರೀತಿಯಲ್ಲಿ ಕ್ರೂರಾಗಿ ನಡ್ಸ್ಕೊಂಡಿದ್ದಾರೆ. ಯಾರು ಮನೆಗೆ ಸೇರಿಸ್ತಾ ಇರ್ಲಿಲ್ಲ. ಅವರಿಗೆ ತೆಂಗಿನ ಚಿಪ್ಪು, ಅದನ್ನ ನಾವು ಕರಟ ಅಂತೇವೆ, ಕರಟದಲ್ಲಿ ಕುಡಿಲಿಕ್ಕೆ ಕಾಫಿಯೋ ನೀರೋ ಏನಿದ್ರು ಅದರಲ್ಲಿ ಕೊಡ್ತಾ ಇದ್ರು. ತಂದೆ ಅದನ್ನು ದೂರದಲ್ಲಿ ಎಸಿಬೇಕಿತ್ತು, ಮನೆ ಹತ್ರ ಪತ್ರವೂ ಅಲ್ಲ, ಅಷ್ಟು ದೂರದಲ್ಲಿ ಎಸಿಬೇಕಿತ್ತು. ಇದು ಯಾವುದು ತಂದೆ ತಂದೆಯಾಗಿ ಹೇಳ್ಕೊಂಡಿಲ್ಲ. ಇದು ಹೇಗೆ ನನಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ಒಂದು 15 ವರ್ಷದ ಹಿಂದೆ ನನ್ನ ಎರಡನೇ ಅಕ್ಕನ ಮಗ ವಿನೋದ್ ಅಂತ, ಅವನು ವಿದೇಶದಿಂದ ಇಲ್ಲಿಗೆ ಬಂದಾಗ ನನ್ಗೆ ಅಜ್ಜನ ಜೀವನ ಚರಿತ್ರೆ ಬರಿ ಅಂತ ತುಂಬಾ ಒತ್ತಾಯ ಮಾಡ್ತಾ ಇದ್ದ. ಸರಿ, ಜೀವನ ಚರಿತ್ರೆ ಬರೆಯೋಣ ಅಂತ ತಾಯಿಯನ್ನ ಕೇಳಿದೆ. ತಾಯಿ ನನ್ಗೆ ಅನುಮತಿ ಕೊಡ್ಲಿಲ್ಲ. ಒಂದೆರಡು ವರ್ಷ ಸುಮ್ಮನೆ ಹಾಗೆಯೇ ಇದ್ದೆ. ಪುನಃ ತಾಯಿಯನ್ನ ಕೇಳಿದೆ, ಈಗಾದ್ರೂ ನಾನು ಬರೀಲ್ಲ ಸ್ವಲ್ಪ ಅಂತ, ಬೇಡ ಅಂತ ಹೇಳಿದ್ವಿ. ಅಷ್ಟೊತ್ತಿಗೆ ಮತ್ತೊಂದ್ಸಲಿ ಬಂದ ನನ್ನ ಅಕ್ಕನ ಮಗ, ಹೇಳಿದ ಯಾವ ವಿಷಯ ಬೇಡ ಅಂತ ತಾಯಿ ಅಜ್ಜಿ ಹೇಳ್ತಾರೋ ಅದನ್ನ ಬಿಟ್ಟು ಉಳ್ದದ್ದು ಬರಿ ಅಂತ ಹೇಳ್ದ. ಸರಿ, ಮತ್ತೆ ಪುನಃ ನಾನು ತಂದೆ ಕಾಲದಲ್ಲಿ ಆಗ ಮಡಿಕೇರಿಯಲ್ಲಿ ಇರುವವರಲ್ಲ, ವಿರಾಜಪೇಟೆಯಲ್ಲಿ ಇರುವವರು ಯಾರು ಬದುಕಿದ್ದಾರೆ ಏನು ಅಂತ ಹುಡುಕ್ಬೇಕಾದ್ರೆ ಒಬ್ರೇ ಒಬ್ರು ನನ್ಗೆ ಸಿಕ್ಕಿದ್ದು, ಅದು ತಂದೆಯ ದೊಡ್ಡಪ್ಪನ ಮಗಳ ಮಗಳು. ಅವರು ಮೈಸೂರಲ್ಲಿ ಇದ್ರು, ಕಾವೇರಮ್ಮ ಅಂತ. ಅವರ ಮನೆಗೆ ಹೋದೆ. ಆಗ ಅವರು ತಂದೆ ಬಹಿಷ್ಕೃತರಾಗಿದ್ದ ಕಾಲದಲ್ಲಿ ಅವರ ಮನೆಗೂ ಹೋಗಿದ್ರಂತೆ. ಅವರು ಕೊಡ್ಲಿಪೇಟೆಯಲ್ಲಿ ಇದ್ರು. ಆಗ ಅವರೇ ಸ್ವಲ್ಪ ಪ್ರೋಗ್ರೆಸಿವ್ ಆಗಿದ್ರಂತೆ. ಅವರ ಮನೆಯಲ್ಲಿ ಜಗಲಿಯಲ್ಲಿ ಮಾತ್ರ ತಂದೆಗೆ ಪ್ರವೇಶ ಇತ್ತಂತೆ. ತಂದೆಗೆ ರಾತ್ರಿ ಮಲಗ್ಲಿಕ್ಕೆ ಒಂದು ಚಾಪೆ ಕೊಡ್ತಾ ಇದ್ರಂತೆ. ಆಮೇಲೆ ಊಟ ಎಲ್ಲ ಎಲೆಯಲ್ಲೇ ಕೊಡ್ತಾ ಇದ್ರು. ಅವರು ಕೂಡ ಕರಟದಲ್ಲೇ ಕಾಫಿ ಕೊಡ್ತಾ ಇದ್ರಂತೆ. ಆಮೇಲೆ ಅವ್ರು ಅಲ್ಲಿಂದ ಹೊರಡುವಾಗ ಹೇಳ್ತಾ ಇದ್ರಂತೆ, ಆ ಚಾಪೆ ಮಲಗಿದ ಚಾಪೆಯನ್ನ ಸುಟ್ಟಾಕಿ ಹೋಗಿ ಬಿಡಪ್ಪ ಸ್ವಲ್ಪ ನಾರಾಯಣ ಅಂತ ಹೇಳಿದ್ರು. ಆಗ ತಂದೆಗೆ ಮಾರಲ್ ಸಪೋರ್ಟ್ ಕೊಟ್ಟವ್ರು ಯಾರು? ಆಗ ಬಹಿಷ್ಕೃತರಾಗಿ ಎಷ್ಟು ವರ್ಷ ಇದ್ರು, ಆ ನೋವನ್ನ ಅವರು ಯಾರ ಹತ್ರ ಆದ್ರೂ ಹಂಚ್ಕೊಂಡ್ರ ಏನು ಗೊತ್ತಾಗ್ತಾ ಇಲ್ಲ. ತಾಯಿ ಹತ್ರ ಅದನ್ನ ಹೇಳಲಿಲ್ಲ ಅವರು. ನಾ ತಾಯಿಯನ್ ಕೇಳಿದೆ, ಮದ್ವೆ ಆದ್ಮೇಲಿದು ನೀನು ಏನು ಕೇಳು ಹೇಳ್ತೇನೆ, ಮದ್ವೆಗೆ ಮೊದ್ಲಿದು ನನ್ಗೆ ಹೆಚ್ಚು ಹೇಳಲಿಲ್ಲ ಅವರು ಅಂತ ಹೇಳಿದ್ರು. ಹಾಗಾಗಿ ನೋಡಿ, ತಂದೆ ಈ ಬಹಿಷ್ಕೃತರಾದದ್ದು, ಈ ಅನುಭವಿಸಿದ ನೋವು ಅವ್ರ ಬರವಣಿಗೆನಲ್ಲಿ ಇನ್ನೂ ಬಂದಿರ್ಲಿಲ್ಲ. ಹಾಗಾಗಿ ನಮ್ಗೆ ದಾಖಲೆಯೇ ಸಿಗ್ತಾ ಇಲ್ಲ. ಕ್ರಾಸ್ ಸೆಕ್ಷನ್ ಮಾಡೋಣ ಆಯ್ತು, ಜೀವನ ಚರಿತ್ರೆ ಕೊನೆಗೆ ತಾಯಿ ಜೀವನ ಚರಿತ್ರೆ ಬರೀಲಿಕ್ಕೆ ಒಪ್ಪಿಕೊಂಡಾಗ ನಮ್ಗೆ ಇದನ್ನ ಕ್ರಾಸ್ ಸೆಕ್ಷನ್ ಮಾಡುವ ಅಂತ ಹೇಳಿದ್ರೆ ನನ್ಗೆ ಯಾರೂ ಸಿಗ್ತಾ ಇಲ್ಲ ಆ ಕಾಲದಲ್ಲಿ, ಎಲ್ಲರೂ ತಿರಿ ಹೋಗಿದ್ದಾರೆ. ಹಾಗಾಗಿ ಇದು ಒಂದು ಇತಿಹಾಸ, ಮರ್ತು ಹೋದ ಇತಿಹಾಸ ಆಗಿ ಹೋಗ್ಬೋದು ನಾಳೆಗೆ ಅಂತ ಅನ್ಕೊಂಡು ನಾನು ಈಗ ನಿಮ್ಮ ಹತ್ರ ಇದನ್ನ ಹೇಳ್ತಾ ಇದ್ದೇನೆ. ಇನ್ನೊಂದು, ತಂದೆಯ ಮದ್ವೆಯೂ ಹಾಗೆ ತಿರಸ್ಕಾರ ಬಹಿಷ್ಕಾರದೊಂದಿಗೆ ತಂದೆಯ ಮದ್ವೆಯೂ ನಡೆಯುತ್ತೆ. ಅದೇನಂದ್ರೆ, ನನ್ನ ತಾಯಿಯ ತಂದೆ ನಮ್ಮ ಅಜ್ಜ 4ನೇ ಮದ್ವೆ ಒಬ್ಬ ಬಾಲ ವಿಧವೆ ಜೊತೆ ಆಗುತ್ತೆ. ಅದು ಕ್ರಾಂತಿಕಾರಿಯಾಗಿ ಆಗೋದಲ್ಲ, ಹೆಂಡತಿಯರು ಮದ್ವೆ ಆದ ಹಾಗೆ ಏನೇನೋ ಕಾರಣದಿಂದ ತೀರಿ ಹೋಗ್ತಿದ್ರು. 4ನೇ ಮದ್ವೆಗೆ ಅವ್ರಿಗೆ ಯಾರು ಹುಡುಗಿ ಸಿಗ್ಲಿಲ್ಲ, ಹಾಗಾಗಿ ಅವರೊಬ್ಬ ಬಾಲ ವಿಧವೆಯಿಂದ ಮದ್ವೆ ಆಗ, ಅದ್ರಿಂದ ಆಗ್ಲೂ ಕೂಡ ಅವರು ಸ್ವಲ್ಪ ತಿರಸ್ಕಾರಕ್ಕೆ ಒಳಗಾಗ್ತಾರೆ ಈ ಸಮಾಜದಲ್ಲಿ. ಅವ್ರು ಎಲ್ಲೇ ಹೋದ್ರು ಅವ್ರಿಗೆ ಅಡ್ಡ ಪಂಕ್ತಿ ಭೋಜನ ಆಗ್ತಾ ಇರುತ್ತೆ. ತಂದೆಯ ಇದೇ ಅಕ್ಕನ ಗಂಡ ರಘುನಾಥ ರಾವ್ ಅಂತ ಹೆಸರು, ಕೊಡ್ಲಿಪೇಟಿನಲ್ಲಿ ಇರುವವರು. ಅವರು ತಂದೆ ಮತ್ತೆ ಚಳುವಳಿಗೆ ಹೋಗಿ ಬಿಡ್ತಾರೆ ಅಂತ ಹೇಳುವ ಕಾರಣದಿಂದ ಮದ್ವೆಗೆ ಪ್ರಯತ್ನಿಸ್ತಾ ಇರ್ತಾರೆ. ಮದ್ವೆ ಆಗು ಮದ್ವೆ ಆಗು ಅಂತ ಒತ್ತಾಯ ಮಾಡ್ತಾರೆ. ತಂದೆ ಮದ್ವೆಗೆ ಒಪ್ಕೊಳ್ತಾರಂತೆ. ಒಪ್ಕೊಂಡಾಗ ನಮ್ಮ ಅಜ್ಜನ ನಮ್ಮ ತಾಯಿಯನ್ನ ಪ್ರಪೋಸ್ ಮಾಡ್ತಾರೆ. ಯಾಕಂದ್ರೆ ತಾಯಿಗೇನು ಅವರ ಅಪ್ಪ ಹೀಗೆ ಮಾಡಿರೋದ್ರಿಂದ ತಾಯಿಗೇನು ಗಂಡು ಸಿಕ್ಕೋದು ಕಷ್ಟ ಆಗುತ್ತೆ ಅಂತ ಅವ್ರು ಯೋಚಿಸಿರ್ತಾರೆ. ಆಮೇಲೆ ನಮ್ಮ ತಂದೆಯನ್ನ ಮದ್ವೆ ಆಗ್ಲಿಕ್ಕೆ ಸಾಧಾರಣ ಯಾರು ಮುಂದೆ ಬರ್ತಾ ಇರ್ಲಿಲ್ಲ. ಜೈಲಿನಲ್ಲಿ ಇದ್ದವನು, ಜಾತಿಯಿಂದ ಹೊರಗೆ ಹಾಕಿದವನು ಅಂತ ಹೇಳಿ ಒಂದು ಆಲೋಚನೆ ಇತ್ತು. ಮಾತಾಡುವವರು ಸ್ವಲ್ಪ ವ್ಯಂಗ್ಯಾಗಿ ಮಾತಾಡ್ತಿದ್ರು ಅಂತ ನಮ್ಮ ಅಜ್ಜಿ ಹೇಳೋದ್ ನಾನು ಕೇಳಿದ್ದೆ. ಹಾಗಾಗಿ ತಂದೆಯ ಮದ್ವೆ ನಮ್ಮ ತಾಯಿ ಜೊತೆ ಆ ರೀತಿಯಲ್ಲಿ ಫಿಕ್ಸ್ ಆಗುತ್ತೆ. ಆದ್ರೆ ಮದ್ವೆಗೆ ನಮ್ಮ ಅಜ್ಜಿಯೂ ಹೋಗೋದಿಲ್ಲ, ಮತ್ತೆ ತಂದೆಯನ್ನ ಓದ್ಸಿ ಅವರನ್ನ ಮುಂದೆ ತಂದ ಚಿಕ್ಕಪ್ಪನು ಹೋಗೋದಿಲ್ಲ. ಸುಬ್ರಾಯರು ಅಂತ ಅವರು ಹೇಳ್ತಾರೆ, ಒಬ್ಬ ಬಾಲವಿದ್ಯವನ್ನ ಮದ್ವೆ ಆದವನು ಅಂತವನ ಮಗಳನ್ನ ಮದ್ವೆ ಆಗೋದ್ರಿಂದ ಮದ್ವೆಗೆ ಹೋಗೋದಿಲ್ಲ ಅಂತ ರಘುನಾಥ ರಾಯರಿಗೆ ಕಾಗದ ಬರೀತಾರೆ. ಅಷ್ಟು ಮಾತ್ರ ಅಲ್ಲ, ತಂದೆಯ ದೊಡ್ಡಪ್ಪನಿಗೆ ಒಬ್ರು ಮಗ ಇರ್ತಾರೆ ಗಂಗಾಧರ ಅಂತ, ಅವರು ಕೂಡ ತಿರಸ್ಕರಿಸ್ತಾರೆ ಮದ್ವೆಗೆ ಹೋಗ್ಲಿಕ್ಕೆ. ಯಾಕಂದ್ರೆ ತಂದೆಗೆ ತಂದೆ ತಾಯಿ ಸ್ಥಾನದಲ್ಲಿ ಕೂರುವವರು ಒಬ್ರು ಬೇಕಾಗಿರ್ತಾರೆ ಮದ್ವೆಗೆ. ಹಾಗಾಗಿ ಇವ್ರು ಯಾರು ಒಪ್ಪೋದಿಲ್ಲ. ಕೊನೆಗೆ ಅವರ ಅಕ್ಕ ಮತ್ತೆ ಭಾವ ಅವರೇ ಕೂತು ಮದ್ವೆ ಮಾಡ್ತಾರೆ. ಹೀಗೆ ತಂದೆಯ ಮದ್ವೆ ಕೂಡ

ಒಂದು ತಿರಸ್ಕಾರ ಮತ್ತೆ ಬಹಿಷ್ಕಾರದ ನಡುವೆಯೇ ಆಗುತ್ತೆ. ಆದ್ರೆ ತಂದೆಗೆ ಬಹಳ ಒಳ್ಳೆ ಹೆಂಡತಿ ಸಿಗ್ತಾರೆ. ಅವರ ಏನ್ ಹೇಳ್ಬೇಕು, ತಂದೆಗೆ ಬಹುಶಃ ಇನ್ನು ಅಂತ ಒಳ್ಳೆ ಹೆಂಡತಿ ಸಿಗ್ತಾನೆ ಇದ್ದಿಲ್ಲ ಇನ್ನು ಇವ್ರು ಯಾರೇ ಹುಡುಕಿದ್ರು ಕೂಡ. ಆದ್ರೆ ಇಷ್ಟು ನೋವು ಅನುಭವಿಸಿದ್ದು ನನ್ಗೆ ಈಗ 10 ವರ್ಷದ ಹಿಂದೆ ಅಷ್ಟೇ ಗೊತ್ತಾಯ್ತು. ಒಂದ್ಸಲಿ ನಾನು ಕೇಳಿದ್ದೆ, ನಿನ್ನಗೆ ಹೀಗೆ ಬಹಿಷ್ಕಾರ ಹಾಕಿದ್ರಂತೆ, ಮತ್ತು ಯಾಕೆ ನೀನು ಜಾತಿಯೊಳಗೆ ಸಂಬಂಧ ಮಾಡ್ದೀಯಾ, ಜಾತಿಯನ್ನು ದೂರ ಇಟ್ಬಿಡ್ಬೋದಿತ್ತು, ನಮ್ಗೆ ಈ ಜಾತಿಯ ಇದೇ ಬೇಡ ಇತ್ತು, ಗೊಡವೆಯೇ ಬೇಡ ಇತ್ತು ಅಂತ ಏನೋ ಒಂದು ಮಾತಿಗೆ ಹೇಳಿದ್ದೆ ನಾನು. ಆಗ ತಂದೆ ಹೇಳಿದ್ರು, ನಾನು ಕೆಳ ಮಧ್ಯಮ ವರ್ಗದ ಮನುಷ್ಯ, ನನ್ಗೆ ತುಂಬಾ ನೊಂದು ಬಿಟ್ಟಿದ್ದೇನೆ, ನನ್ಗೆ ಎಲ್ಲರೂ ಬೇಕು ಅನ್ಸ್ತಾರೆ, ಹಾಗಾಗಿ ನಾನು ಯಾರನ್ನೂ ತಿರಸ್ಕರಿಸ್ಲಿಲ್ಲ ಅಂತ ತಂದೆ ಒಂದು ಮಾತು ಹೇಳ್ತಾರೆ. ಆಮೇಲೆ ತಂದೆಯ ಒಂದೇನಿತ್ತು, ತಂದೆಗೆ ಕೈ ನೋಡುವ ಅಭ್ಯಾಸ ಇತ್ತು, ಅದ್ರ ಬಗ್ಗೆ ಬಹಳ ಓದ್ಕೊಂಡಿದ್ರು. ಯಾವ್ಯಾವ ದೇಶದಲ್ಲಿ ಯಾವ್ಯಾವ ರೀತಿ ಕೈ ನೋಡ್ತಾರೆ ಅಂತ ಹೇಳಿಯೂ ಅವರು ಅಷ್ಟೂ ತಿಳ್ಕೊಂಡಿದ್ರು. ಒಬ್ಬ ಪೇಪರ್ ಮಾರುವವನು, ಹಳೆ ಪೇಪರ್ಗಳನ್ನ ಕೊಳ್ಳುವವನು ಪೂಕುಂಜಿ ಅಂತ ಮನೆಗ್ ಬರ್ತಿದ್ದ, ಅವನ್ ಕೇರಳದವನು. ಅವನ್ ಬಂದಾಗ ತಂದೆ ಅವನ್ ಜೊತೆ ಕೂತ್ಕೊಂಡು ಬಹಳ ಮಾತಾಡುವವರು. ಆಗ ನಾನು ಮತ್ತು ನನ್ನ ಎರಡನೇ ಅಕ್ಕ ಕೂತಿದ್ವಿ. ತಂದೆ ಅವನ ಹತ್ರ ಹೇಳ್ತಾರೆ, ನಾನು ಭಿಕ್ಷುಕನ ಹಾಗೆ ಇದ್ದೆ, ಮೈ ಹರಕು ಬಟ್ಟೆ ಇತ್ತು, ಮೈಯೆಲ್ಲ ಏನಾಗಿತ್ತು, ಊಟಕ್ಕೆ ಇರ್ಲಿಲ್ಲ, ಬೀದಿ ಬದಿನಲ್ಲೇ ಮಲಗ್ತಾ ಇದ್ದೆ, ಇಂಥ ಸ್ಥಿತಿನಲ್ಲಿ ಇದ್ದ ನಾನು ಇವತ್ ಹೀಗಿದ್ದೇನೆ, ಹಣಕಾಸು ವಿಷಯದಲ್ಲಿ ನನ್ಗೆ ನೆಮ್ಮದಿ ಅಂತ ಅನ್ನೋದು ಸಿಗುತ್ತಾ ಅಂತ ಹೇಳಿ ಅವನನ್ನ ಕೇಳ್ತಾ ಇದ್ರು. ಕೇಳ್ಬಿಟ್ಟು ಅವನಿಗೆ ಕೈ ತೋರಿಸ್ತಾ ಇದ್ರು, ಅವನು ಏನೋ ಮಾತಾಡಿ ಅವನ ಕೈಯನ್ನ ತಂದೆಗೆ ತೋರಿಸ್ತಾ ಇದ್ರು. ಸ್ವಾಮಿ ನಿಮ್ಗೆ ಬಹಳ ಒಳ್ಳೇದಾಗುತ್ತೆ ಅಂತ ಏನೋ ಹೇಳ್ತಾ ಇದ್ದ ಅವನು. ಅದಾಗಿ 6 ತಿಂಗಳಲ್ಲೇ ತಂದೆ ತೀರು ಹೋಗ್ತಾರೆ. ಆದ್ರೆ ತಂದೆಗೆ ಏನಿತ್ತಂದ್ರೆ, ತಂದೆ 80 ವರ್ಷ ಬದುಕ್ತಾರೆ, ತಾಯಿ ಬೇಗ ಸತ್ತೋಗ್ತಾರೆ ಅಂತ ಇತ್ತು. ಅವರು ಈ ಕೈ ನೋಡೋದ್ರಿಂದನೇ ಹಾಗೆ ತಿಳ್ಕೊಂಡಿದ್ರು. ಅವರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ತಾನು ಇಷ್ಟು ಬೇಗ ಸತ್ತೋಗ್ತೇನೆ ಅಂತ, ನಾವು ಯೋಚನೆ ಮಾಡಿರ್ಲಿಲ್ಲ ತಂದೆ ತೀರಿ ಹೋಗ್ಬಿಡ್ತಾರೆ ಅಂತ. ಹಾಗೆ ಏನಾದ್ರೂ ಸ್ವಲ್ಪ ಅವರ ಆರೋಗ್ಯ ಆಗಾಗ ಕೆಡ್ತಾ ಇದ್ದು ಮಾಡ್ತಾ ಇದ್ದಿದ್ರೆ ಬಹುಶಃ ನಾನು ಅವ್ರನ್ನ ಹಠ ಮಾಡಿ ಅವರ ಬಾಯಿಯಿಂದ ಅವರ ಆತ್ಮಚರಿತ್ರೆ ನಿರೂಪಣೆ ಆದ್ರೂ ಮಾಡ್ತಿದ್ದೆ ಅಂತ ಹೇಳಿ ಅನ್ಸ್ತದೆ ನನ್ಗೆ. ಈಗ ಅವರ ಜೀವನ ಚರಿತ್ರೆಯನ್ನು ಬರೆಯುವ ಅಂತಂದ್ರೆ ಅವರ ಜೀವನದ ಮುಖ್ಯ ಅಂಶಗಳೇ ಕೈತಪ್ಪಿ ಹೋಗಿ ಬಿಟ್ಟಿದ್ದಾವೆ. ಇನ್ನು ಬರೆದ್ರೇನು ಅದು ಅಷ್ಟು ಒಳ್ಳೆಯ ಇದು ಆಗೋದಿಲ್ಲ ಅಂತ ಹೇಳಿ ನನ್ಗೆ ಅನ್ಸ್ತಿದೆ. ತಂದೆಯ ಈ ಒಂದು ಪ್ರಮುಖ ಘಟ್ಟ ಲೋಪ ಆಗಿ ಹೋಗಿದೆ. ಅದು ಈಗ ನನ್ಗೆ ಎಷ್ಟು ತಿಳಿದಿದೆ ನಾನು ವಿಷಯವನ್ನು ಸಂಗ್ರಹಿಸಿದ್ರಲ್ಲಿ, ಅದನ್ನ ಈ ಆಕಾಶವಾಣಿ ಮೂಲಕ ಕೇಳಿದವರಿಗೆ ಗೊತ್ತಾಗ್ಲಿ, ತಂದೆಯ ಬದುಕಲ್ಲಿ ಹೀಗೂ ಒಂದು ಆಗಿತ್ತು ಅಂತ ಹೇಳ್ತೇನೆ. ಮತ್ತಿನ್ನು ತಂದೆಯ ಬದುಕಲ್ಲಿ ಇನ್ನು ಏನು ಹೇಳೋದು ಇದೆ ಅಂತಂದ್ರೆ, ಆದ್ರೆ ಅವರು ಓದ್ತಿದ್ದ ಪುಸ್ತಕಗಳನ್ನ ನಾನು ಓದ್ತಾ ಇದ್ದೆ, ಹಾಗಾಗಿ ಬಹಳ ಬಹಳ ಪುಸ್ತಕಗಳನ್ನ ಓದ್ತಿದ್ರು. ಅಲ್ಲಿ ಕೆಲವನ್ನು ಓದಿದ್ದೇನೆ, ಕ್ಲಾಸಿಕ್ಸ್ ಸ್ವಲ್ಪ ಓದುವ ಹಾಗೆ ಆಗಿದೆ. ಕೊನೆಗೆ ನಮಗೆ ಆಸಕ್ತಿ ಇದೆ ಅಂತ ಗೊತ್ತಾದ್ರೆ ತಂದೆ ವಿಷಯವನ್ನ ನಮ್ಗೆ ವಿವರಿಸ್ತಾ ಇದ್ರು. ಈಗ ಬಾಂಗ್ಲಾದೇಶದ ವಾರ್ ಅನ್ನ, ಆಮೇಲೆ ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ಅದನ್ನೆಲ್ಲವನ್ನೂ ತಂದೆ ವಿವರಿಸ್ತಾ ಇದ್ರು, ಯಾಕೆ ಆಯ್ತು, ಹೇಗೆ, ಏನು ಅಂತ. ಆಮೇಲೆ ಒಂದ್ಸಲಿ ಮಡಿಕೇರಿಗೆ EMS ನಂಬೂದರಿ ಕಾರ್ಡ್ ಬರ್ತಾರೆ. EMS ನಂಬೂದರಿ ಕಾರ್ಡ್ ತಂದೆಯ ಜೀವನದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದವರು. ಆದ್ರೆ ಆಗ ಅವರು CPM ಜನರಲ್ ಸೆಕ್ರೆಟರಿ ಆಗಿರ್ತಾರೆ. ತಂದೆ ಅವ್ರನ್ನ ಭೇಟಿ ಮಾಡೋದಿಲ್ಲ. ನಾನು ತುಂಬಾ ಜಗಳ ಆಡ್ತೇನೆ ತಂದೆ ಜೊತೆ, ಅವ್ರನ್ನ ಭೇಟಿ ಮಾಡಿಲ್ಲ ಅಂತ. ಸಿಕ್ಕಾಬಡೆ ಜಗಳ ಆಗುತ್ತೆ ನನಗೂ ತಂದೆಗೂ. ತಂದೆ ಹೇಳ್ತಾರೆ, ನಾನು ಸರ್ಕಾರಿ ಉದ್ಯೋಗದಲ್ಲಿರುವವನು, ಅದು CPM ಜನರಲ್ ಸೆಕ್ರೆಟರಿ ನಾನು ಭೇಟಿ ಮಾಡಿದ್ರೆ ನಾಳೆ ನನ್ನನ್ನು ಎಲ್ಲೋ ಹೊತ್ತಾಕ್ಬಿಡ್ತಾರೆ, ಆ ಒಂದು ಕಾರಣಕ್ಕೆ ನಾನು ಭೇಟಿ ಆಗೋದಿಲ್ಲ ಅಂತ ಹೇಳ್ತಾರೆ. ನಾನು ಅವಾಗ ನಾ ಹೇಳ್ತೇನೆ, ಕದ್ದು ಮುಚ್ಚಿ ಭೇಟಿ ಆಗ್ಬೋದಿತ್ತು, ಏನೂ ಆಗ್ತಾ ಇರ್ಲಿಲ್ಲ ನಿನ್ಗೆ, ಅವ್ರು ಖಂಡಿತ ನಿನ್ನ ಮಾತಾಡಿಸ್ತಾ ಇದ್ರು, ನೀನು ಒಂದ್ ಚೀಟಿ ಕೊಟ್ಟಿದ್ರು ಸಾಕಿತ್ತು, ಎಂತ ಅನ್ಯಾಯ ಮಾಡ್ಕೊಂಡೆ ಅಂತ ತುಂಬಾ ಅವತ್ತು ನನಗೂ ತಂದೆಗೂ ಬಹಳ ಬಹಳ ಜಗಳ ಆಗುತ್ತೆ. ಕೊನೆಗೆ ತಂದೆ ಬಾಯಿ ಮುಚ್ಚು ಅಂತ ಹೇಳ್ತಾರೆ, ಅಲ್ಲಿಗೆ ಜಗಳ ನಿಲ್ಲುತ್ತೆ ಅಂತ ಇಟ್ಕೊಳ್ಳಿ. ಈ ತರ ಆಗುತ್ತೆ. ಮತ್ತೆ ಇನ್ನೊಂದು ಘಟನೆ ಏನು ಅಂತಂದ್ರೆ, ತಂದೆ ಈ ವೈದಿಕ ಇದನ್ನ ಯಾವ್ದನ್ನೂ ಮಾಡ್ತಾನೂ ಇರ್ಲಿಲ್ಲ, ನಮಗೂ ಕಲ್ಸಿಲ್ಲ. ಆದ್ರೆ ಅವರ ತಂದೆ ತಾಯಿಯ ಶ್ರಾದ್ದವನ್ನು ಮಾತ್ರ ಮನೆಗೆ ಪುರೋಹಿತರನ್ನ ಕರೆಸಿ ಅದನ್ನ ತುಂಬಾ ಶ್ರದ್ಧೆಯಿಂದ ಪೂರ್ತಿಯಾಗಿ ಮಾಡ್ತಿದ್ರು. ಅದು ಒಂದೇ ಒಂದು ಕೆಲಸವನ್ನ ಅವರು ನಾನು ಬ್ರಾಹ್ಮಣ ಆಗಿ ಮಾಡಿದ್ದನ್ನ ನೋಡಿದ್ದು. ಇನ್ನು ಯಾವುದೇ ರೀತಿಯಲ್ಲೂ ಅವರು ನಮಗೂ ಕಲಿಸ್ಲಿಲ್ಲ, ಅವರೂ ಮಾಡ್ಲಿಲ್ಲ ಜಾತಿ ಹೇಳೋದನ್ನ. ಎಳೆ ಪ್ರಾಯದಲ್ಲೇ ನಮ್ಮನ್ನ ನಮ್ಮ ಸ್ನೇಹಿತರ ಮನೆಗೆ 4-5 ದಿವಸ ಇರ್ಲಿಕ್ಕೆ ಕಳಿಸ್ತಾ ಇದ್ರು. ನೀನ್ ಅಲ್ಲಿ ಏನ್ ತಿಂದೆ ಅಂತ ನಮ್ಮನ್ನ ಯಾರನ್ನು ಕೇಳ್ತಾ ಇರ್ಲಿಲ್ಲ, ನಾವು ಏನ್ ತಿಂದು ಅಂತ ಹೇಳ್ತಾ ಇರ್ಲಿಲ್ಲ.
ತಮ್ಮ ಉದಯನ್ಗೆ ಉಪನಯನ ಮಾಡುವಾಗಲೂ ತಂದೆ ಹೇಳ್ತಾರೆ, ನನಗೆ ಈ

ಉಪನಯನದಲ್ಲಿ ನಂಬಿಕೆಯೇ ಇಲ್ಲ, ಆದ್ರೆ ಸಮಾಜಕ್ಕಾಗಿ ಮಾಡ್ತಾ ಇದ್ದೇನೆ. ಮುಂದೆ ಅವನಿಗೂ ನೀನು ಜನಿವಾರ ಹಾಕು ಹಾಕ್ಬೇಡ ಎರಡೂ ಹೇಳೋದಿಲ್ಲ. ಅವನಿಗೆ ಇಷ್ಟ ಇದ್ರೆ ಹಾಕ್ಲಿ, ಇಲ್ಲದಿದ್ರೆ ತೆಗಿಲಿ, ಆದ್ರೆ ನಾನು ಅಲ್ಲಿ ಕ್ವಶನ್ ಮಾಡೋದಿಲ್ಲ. ಆದ್ರೆ ಅವನು ಒಳ್ಳೆ ಮನುಷ್ಯ ಆಗಿ ಬದುಕ್ಬೇಕು ಅಷ್ಟೇ ನನ್ಗೆ ಇರೋದು ಅಂತ. ತಂದೆ ಈ ರೀತಿ ಇದ್ದವ್ರು ನಮಗೆ ಎಲ್ಲಿಯೂ ಕೂಡ ನಮ್ಮ ಮಕ್ಕಳಿಗೆ ಯಾರಿಗೂ ಕೂಡ ಅವನು ಆ ಜಾತಿ ಅವನು ಈ ಜಾತಿ ಅವನು ಅದನ್ನು ಕೇಳುವ ಇದು ತಲೆಗೇ ಹೋಗೋದಿಲ್ಲ ನೋಡಿ, ಆ ತರ ಬೆಳೆಸ್ಬಿಟ್ಟಿದ್ದಾರೆ. ಮತ್ತೆ ಮನೆಯಲ್ಲೂ ಕೂಡ ನನ್ನ ದೊಡ್ಡಕ್ಕನಿಗೆ ನಾವೆಲ್ಲರೂ ಮರ್ಯಾದೆ ಕೊಡ್ಬೇಕು, ಅವ್ರು ಮನೆಯಲ್ಲಿ ಹಿರಿಯವರಾದ್ರಿಂದ ಆಕೆಗೆ ನಾವು ಎಲ್ಲರೂ ಮರ್ಯಾದೆ ಕೊಡ್ಬೇಕು ಅಂತ. ಮತ್ತೆ ನಾವು ಮಕ್ಕಳು ಸಣ್ಣವರಿಗೆ ಆಗ್ಲಿ ಯಾರಿಗೆ ಆಗ್ಲಿ ಹೊಡಿಬಾರ್ದು ಅಂತ. ಈಗ ನಾನು ಒಂದ್ಸಲಿ ನನ್ನ ಕಡೆಯ ತಂಗಿ ಶ್ಯಾಮಲನಿಗೆ ಹೊಡೆದು ಅವಳೊಂದ್ ಮಾರು ದೂರ ಹೋಗಿ ಬಿದ್ದ್ಬಿಡ್ತಾಳೆ, ಆ ತರ ಹೊಡೆದು ಬಿಟ್ಟಿರ್ತೀನಿ. ತಂದೆಗೆ ಬಹಳ ಬೇಜಾರಾಗುತ್ತೆ. ಆಮೇಲೆ ಅವಳನ್ನು ನಿಲ್ಸಿ ನನ್ನನ್ನು ಕರೆದು ಹೇಳ್ತಾರೆ ಇನ್ನು ಮೇಲೆ ಮೈ ಮುಟ್ಲಿಕ್ಕೆ ಕೊಡ್ದು ಅಂತ. ಆಮೇಲೆ ಎಲ್ಲರಿಗೂ ಹೇಳ್ತಾರೆ ಮನೆಯಲ್ಲಿ ಮಕ್ಳಿಗೆ ಹೊಡೆಯೋದಿದ್ರೆ ತಂದೆ ತಾಯಿ ಮಾತ್ರ, ಇನ್ ಯಾರು ಯಾರ ಮೈನೂ ಮುಟ್ಬಾರ್ದು ಅಂತ. ತಂದೆ ಈ ತರ ಒಂದೊಂದು ನಿಯಮಗಳನ್ನು ಮಾಡ್ತಾ ನಮ್ಮ ತಪ್ಪುಗಳಿಂದಲೇ ಒಂದೊಂದು ನಿಯಮಗಳು ಮನೆಯಲ್ಲಿ ಸೃಷ್ಟಿಯಾಗ್ತವೆ. ಆದ್ರೆ ಅದು ಮುಂದೆ ನಮ್ಮ ಎಲ್ಲರಿಗೇನು ಕೂಡ ಒಂದು ರೀತಿಯ ನಮ್ಮ ಮಾನಸಿಕ ಬೆಳವಣಿಗೆಗೆ ಬಹಳ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೇವೆ. ಇವಾಗ್ಲೂ ಎಷ್ಟೋ ಸಲ ನನ್ಗೆ ಯೋಚನೆ ಆಗುತ್ತೆ ಎಷ್ಟು ನಮ್ಮ ಆಲೋಚನೆಗಳಿಗೆ ಮತ್ತೆ ನಮ್ಮ ಓದಿಗೆ ಎಲ್ಲ ತಂದೆಯ ಕಾಂಟ್ರಿಬ್ಯೂಷನ್ ಗೊತ್ತಿಲ್ಲದೆಯೇ ಆಗಿದೆ, ಪ್ರತಿಯೊಬ್ಬರ ಮೇಲೆಯೂ ಆಗಿದೆ. ಈಗ ನನ್ನ ತಂಗಿ ಸ್ವರ್ಣಲತಾ ಇದ್ದಾಳೆ, ಅವಳು ಬಹಳ ಶ್ರೀಮಂತ ಓದುಗಳು, ಅವಳು ಎಷ್ಟೇ ಆದ್ರೂ ಮಧ್ಯರಾತ್ರಿ ಬೆಳಗಿನ ಜಾವದವರೆಗೂ ತಂದೆ ಹಾಗೆ ಓದ್ತಾಳೆ. ಆಮೇಲೆ ತಂದೆಯ ಶಾಂತ ಸ್ವಭಾವ, ಆಮೇಲೆ ಬಹಳ ಕ್ವಾಯಿಟ್ ಆಗಿರೋದು ನನ್ನ ತಮ್ಮ ವಿಜಯ ಶಂಕರನಿಗೆ ಬಂದಿದೆ. ಮತ್ತೆ ಒಂದ್ ರೀತಿ ಶಿಸ್ತು ಅದು ನನ್ನ ಎರಡನೇ ಅಕ್ಕನಿಗೆ ಬಂದಿದೆ. ಆಮೇಲೆ ತಂದೆಯ ಪಾಠ ಮಾಡುವ ಗುಣ ಅದೆಲ್ಲ ನನ್ನ ದೊಡ್ಡ ಅಕ್ಕನಿಗೆ ಬಂದಿದೆ. ಹೀಗೆ ಬಹುಶಃ ನಾನು ಅನ್ಕೊಳ್ತೇನೆ ತಂದೆ ಸತ್ತಿಲ್ಲ, ಎಲ್ಲ ಮಕ್ಕಳಲ್ಲಿ ತಂದೆ ಹಂಚಿ ಹೋಗಿದ್ದಾರೇನೋ ಸ್ವಲ್ಪ ಸ್ವಲ್ಪ ಅಂತ ಹೇಳ್ಬೇಕು. ಆದ್ರೆ ನಾನು ಗಮನಿಸಿದ ಹಾಗೆ ತಂದೆಗೆ ತಾಯಿಯಷ್ಟು ಆತ್ಮೀಯರು ಮತ್ತೊಬ್ರು ಇರ್ಲೇ ಇಲ್ಲ. ತಾಯಿ ಹತ್ರ ಏನಾದ್ರೂ ಒಂದು ಹೇಳಲಿಲ್ಲ ಅಂದ್ರೆ ಅವ್ರು ಇನ್ಯಾರ ಹತ್ರನು ಹೇಳಿರ್ಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟೂ ಆತ್ಮೀಯರಾಗಿದ್ರು ಅವರು. ಆಮೇಲೆ ತಂದೆಗೆ ಒಂದು ಬೀಡಿ ಸೇದುವ ಚಟ ಇತ್ತು, ಅದು ಅವರು ಬರೆಯುವಾಗ ಅವ್ರಿಗೆ ಬೀಡಿ ಸೇದ್ಲೇಬೇಕಿತ್ತು. ಬೀಡಿ ಸೇ ಕಾಫಿ ಕುಡಿಯೋದು ಬೀಡಿ ಸೇದೋದು ಮಾಡ್ತಿದ್ರು. ನಮಗೆ ಬೀಡಿ ಸೇದೋದು ದುರಭ್ಯಾಸ, ಅದು ಆರೋಗ್ಯಕ್ಕೆ ಕೆಟ್ಟದು ಅನ್ನೋದು ಗೊತ್ತೇ ಆಗ್ತಾ ಇರ್ಲಿಲ್ಲ. ನಾವು ಅದು ಬೀಡಿ ಸೇದೋದು ಬೆಂಕಿ ಆರದ್ರೆ ಓಡೋಗಿ ನಾವೇ ಹೊತ್ಸ್ಕೊಟ್ಟು ಬೀಡಿ ಬೆಂಕಿ ಆರೋಯ್ತಣ್ಣ ಹೊತ್ಸು ಹೊತ್ಸಿದೀವಿ ಸೇದು ಸೇದು ಅಂತ ಹೇಳ್ತಾ ಇದ್ವು. ಅಂದ್ರೆ ಅವ್ರು ಬರೀಲಿಕ್ಕೆ ಅವ್ರಿಗೆ ಸ್ಫೂರ್ತಿ ಸಿಗುತ್ತೆ ಅಂತ ಹೇಳುವ ಭ್ರಮೆಯಿಂದ ಈಗೆಲ್ಲ ಯೋಚಿಸಿದ್ರೆ ಬೇಜಾರ ಆಗುತ್ತೆ. ನಾವು ತಂದೆ ಬೀಡಿ ಸೇದೋದನ್ನ ನಿಲ್ಸಿದಿದ್ರೆ ಇನ್ನೊಂದಷ್ಟು ವರ್ಷ ಬದುಕ್ತಿದ್ರು ಏನೋ, ಬ್ರಾಂಕೈಟಿಸ್ ಬರ್ತಿರ್ಲಿಲ್ವೋ ಏನೋ ಅಂತ ಹೇಳಿ ಆಗುತ್ತೆ. ತಂದೆ ದೌರ್ಬಲ್ಯ ಇದ್ದು, ತಂದೆ ಒಬ್ಬ ಸಾಮಾನ್ಯ ಮನುಷ್ಯ, ದೇವರಂತ ಮನುಷ್ಯ ಅಂತ ನಾ ಹೇಳೋದಿಲ್ಲ, ಸಾಮಾನ್ಯ ಮನುಷ್ಯ, ದೌರ್ಬಲ್ಯಗಳಿದ್ವು. ಆದ್ರೆ ಅವರ ದೌರ್ಬಲ್ಯಗಳು ಯಾರಿಗೂ ನೋವು ಕೊಡ್ಲಿಲ್ಲ, ಮತ್ತೆ ಯಾರಿಗೂ ತೊಂದರೆ ಕೊಡ್ಲಿಲ್ಲ, ಮತ್ತೆ ತಂದೆಗೆ ದುರ್ಗುಣ ಅನ್ನೋದು ಇರ್ಲಿಲ್ಲ. ಹಾಗಾಗಿ ನನ್ಗೆ ನಾನು ಅವರು ಬರಹಗಾರ ಅವರು ಸಾಹಿತಿ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಜಂಬ ಮಾಡ್ತಿದ್ದು ಇತ್ತು. ಆ ಜಂಬ ಮಾಡಿದ್ದನ್ನ ಹೇಳಿದಾಗ ಜಂಬ ಎಲ್ಲ ಮಾಡ್ಬಾರ್ದು ಅಂತ ತಂದೆಯೇ ನನ್ನ ತಿದ್ದಿದ್ದು ಇತ್ತು. ಇದೆಲ್ಲ ನೋಡುವಾಗ ಶ್ರೇಷ್ಠ ಕನ್ನಡದ ಶ್ರೇಷ್ಠ ಸಾಹಿತಿ ಅಂತ ನಾನು ಈಗಲೂ ಹೇಳೋದಿಲ್ಲ, ಆದ್ರೂ ಅವರು ಸುಮಾರು ಕಾಂಟ್ರಿಬ್ಯೂಷನ್ ಅಂತೂ ಇದೆ. ಒಂದೇನಂದ್ರೆ ಅವರ ಸಾಹಿತ್ಯದ ವಿಷಯದಲ್ಲಿ ನಾನು ಸ್ವಲ್ಪ ಲಿಪಿಕಾರ ಕೆಲಸ ಮಾಡಿದ್ದೇನೆ, ಆದ್ರೆ ಜಾಸ್ತಿ ಮಾಡಿದ್ದು ನನ್ನ ತಂಗಿ ಸ್ವರ್ಣಲತನೆ. ಆದ್ರೆ ನನ್ಗೆ ತಂದೆ ನವ್ಯ ರೀತಿಯಲ್ಲಿ ಬರಿಬೇಕು ಅಂತ ಹೇಳುವ ಒಂದು ಆಸೆ ಬಹಳ ಇತ್ತು. ಆಗ ತಂದೆಯ ಕೊನೆ ದಿನಗಳಲ್ಲಿ ನವ್ಯ ಸಾಹಿತ್ಯ ಉತ್ತುಂಗದಲ್ಲಿ ಇದ್ದ ಕಾಲ, ನಾನು ತುಂಬಾ ಕೇಳ್ಕೊಳ್ತಿದ್ದೆ ವಾಲ್ಮೀಕವನ್ನ ನವ್ಯ ರೀತಿಯಲ್ಲಿ ಬರಿ, ಸಂತಾನ ಭಿಕ್ಷೆಯನ್ನ ನವ್ಯ ರೀತಿಯಲ್ಲಿ ಬರಿ. ನವ್ಯ ಎಲ್ಲ ಕಾಲೇಜ್ ಲೆಕ್ಚರರ್ಸು ಪ್ರೊಫೆಸರ್ಸು ಆಗ ನವ್ಯದಲ್ಲಿ ಬರೆದು ಬಹಳ ಹೆಸರು ಮಾಡಿದ್ರು. ನೀನು ಒಂದು ಪ್ರವಾಹ ಬಂದ ಹಾಗೆ ನೀನು ತೇಲಿ ಮೂಲೆಗೆ ಹೊರಟೋಗ್ತೀಯ, ನಿನ್ನನ್ನು ಯಾರೂ ಗುರುತಿಸೋರು ಇರೋದಿಲ್ಲ, ಆಮೇಲೆ ನವ್ಯ ರೀತಿಯಲ್ಲಿ ಬರಿ ಅಂತ ಗೋಗರಿತಾ ಇದ್ದೆ ತಂದೆಯನ್ನ. ಆದ್ರೆ ತಂದೆ ಅವ್ರದೇ ಒಂದು ಶೈಲಿ ಇತ್ತು, ಅವ್ರದೇ ಒಂದು ಧಾಟಿ ಇತ್ತು. ಅವರು ನವ್ಯ ಪಂಥಕ್ಕೂ ಹೋಗ್ಲಿಲ್ಲ, ನವೋದಯ ಪಂಥಕ್ಕೂ ಹೋಗ್ಲಿಲ್ಲ, ಅವ್ರಿಗೆ ಏನ್ ಅನ್ಸಿತ್ತು ಅದನ್ನ ಬರಿತಾ ಇದ್ರು. ಆದ್ರೆ ಇವತ್ತು ಕನ್ನಡ ಸಾಹಿತ್ಯದಲ್ಲಿ ಗಿರಿಜನರ ಬಗ್ಗೆ ಎಷ್ಟು ಕೃತಿಗಳು ಬಂದಿವೆ ಅಂತ ಈಚೆ ಕಡೆಗೆ ಈ ಯೋಚನೆ ಮಾಡುವಂತ ಕಾಲ ಇದೆ, ಕಾಲ ಬಂದಿದೆ. ಕೆಲವರು ಅದನ್ನ ಮರು ಓದು ಮಾಡ್ತಾ ಇದ್ದಾರೆ. ಈ ಮರು ಓದಿನಲ್ಲಿ ತಂದೆಯ ಹುಲಿಬೋನು, ಗಿರಿಕನ್ಯೆ ಇಂತಹ ಪುಸ್ತಕಗಳ ಮರು ಓದು ನಡೀತಾ ಇದೆ. ಆ ಮರು ಓದು

0: ನಡೆಯುವಾಗ ನನಗೂ ಖುಷಿ ಆಗ್ತಾ ಇದೆ. ಇಲ್ಲದಿದ್ರೆ ಪ್ರಾದೇಶಿಕತೆ ಕಾದಂಬರಿಗಳಲ್ಲಿ ಪ್ರಾದೇಶಿಕತೆ ಅಂತ ಬರುವಾಗ ಮಾತ್ರ ತಂದೆ ಹೆಸರು ಉಲ್ಲೇಖ ಆಗ್ತಿತ್ತು. ಈಗ ಗಿರಿಜನರಿಗೆ ಸಂಬಂಧಪಟ್ಟಂತ ಸಾಹಿತ್ಯ ಅಂತ ಹೇಳುವಾಗ್ಲೂ ತಂದೆಯ ಸಾಹಿತ್ಯ ಉಲ್ಲೇಖ ಆಗ್ತಾ ಇದೆ. ಬ್ಯಾಂಕಾಕ್ನಲ್ಲಿ ಒಂದು ಸೆಮಿನಾರ್ ನಡೀತು, ಆ ಸೆಮಿನಾರ್ ನಲ್ಲಿ ನನ್ನ ತಂದೆಯ ಸಾಹಿತ್ಯ ಗಿರಿಜನರಿಗೆ ಸಂಬಂಧಪಟ್ಟಂತ ಸಾಹಿತ್ಯ ಕೃತಿಯನ್ನು ಉಲ್ಲೇಖಿಸ್ತಾರಂತೆ. ಅದನ್ನ ನನ್ನ ಫ್ರೆಂಡ್ ನನ್ಗೆ ಫೋನ್ ಮಾಡಿ ಹೇಳಿದ್ಲು. ಆಗ ನಿಜವಾಗಿಯೂ ನಾನು ಹೆಮ್ಮೆ ಪಟ್ಟಿದ್ದೇನೆ. ಇಷ್ಟು ನನ್ನ ತಂದೆ ಬಗ್ಗೆ ಹೇಳ್ಬೋದು ಅನ್ಕೊಂಡಿದ್ದೇನೆ.
1: ಮೇಡಮ್, ನೀವು ಸಹ ಬಹುಶಃ ನಿಮ್ಮ ಒಂದು ಆಲೋಚನೆ ಮೇಲೆ, ಹಾಗೇನೆ ನಿಮ್ಮ ಬರಹದ ಮೇಲೆ ಅವರ ಪ್ರಭಾವ ಆಯಿತು. ಹಾಗೇನೆ ನೀವು ಪ್ರಜಾವಾಣಿಯಲ್ಲಿ ಸಾಕಷ್ಟು ವರ್ಷಗಳ ಕಾಲ ಬೇರೆ ಬೇರೆ ಹಂತಗಳಲ್ಲಿ ಸೇವೆ ಸಲ್ಲಿಸಿದ್ರಿ. ಮಹಿಳಾ ವಿಮೋಚನಾ ಚಳುವಳಿ ಏನಿತ್ತು ಅದರಲ್ಲಿ ನೀವು ಲೈಂಗಿಕ ಕಾರ್ಯಕರ್ತರ ಪರವಾಗಿ ನಿಂತು ಹೋರಾಟವನ್ನು ನಡೆಸಿದ್ರಿ. ಈ ಮಧ್ಯ ಕ್ಯಾನ್ಸರ್ ರೋಗಕ್ಕೆ ನೀವು ತುತ್ತಾದ್ರಿ, ಅದನ್ನು ಸಹ ಜಯಿಸಿದ್ರಿ. ಈಗ ಕಾದಂಬರಿಯನ್ನು ಸಹ ನೀವು ಮಹಿಳಾ ಪರವ ಧ್ವನಿಯನ್ನು ಬಿಂಬಿಸುವಂತಹ ಮಣ್ಣಿಂದ ಎದ್ದವರು ಈ ಕಾದಂಬರಿಯನ್ನು ನೀವು ಬರೆದಿದ್ದೀರಿ. ಈ ಕಾದಂಬರಿಯ ಮೇಲೂ ಸಹ ಬಹುಶಃ ಭಾರತೀ ಸುತರ ಪ್ರಭಾವ ಇರಬಹುದಾ?
0: ಸಾಮಾಜಿಕ ಕಳಕಳಿ ನಮಗೆ ಎಲ್ಲರಿಗೂ ಬಹುಶಃ ತಂದೆಯಿಂದಲೇ ಬಂದಿರಬೇಕು. ಮತ್ತೆ ನಾನು ಬಲಪಂಥೀಯ ವಿಚಾರಗಳ ಕಟ್ಟ ವಿರೋಧಿ. ಬಹಳ ಸಣ್ಣದ್ರಿಂದಲೂ ತಂದೆ ನಮ್ಗೆ ಅದ್ರ ಬಗ್ಗೆ ಹೇಳ್ತಾ ಇದ್ರು. ಆದ್ರೆ ನಾನು ಕೇಳ್ತೇನೆ, ಎಲ್ಲವನ್ನು ಕೇಳ್ತೇನೆ, ಎಲ್ಲವನ್ನು ಓದ್ತೇನೆ, ಬಲಪಂಥೀಯ ಇದನ್ನು ಕೂಡ. ಆದ್ರೆ ಅದರ ವಿರೋಧಿ ನಾನು. ಹಾಗೆ ನಮ್ ತಂದೆ ಅದನ್ನು ವಿರೋಧಿಸ್ತಾ ಇದ್ರು. ಮುಂಚೆ ತಂದೆ ವಿರೋಧಿ ಅಂತ ವಿರೋಧಿಸ್ತಾ ಇದ್ದೆ, ಈಗ ನಂದೇ ಕಾರಣಗಳಿಂದ ನಾನು ವಿರೋಧಿಸ್ತೇನೆ. ಅದು ಇರ್ಬೋದು ಅಂತ ಅನ್ಸ್ತೇನೆ ನನ್ಗೆ ತಂದೆಯ ಆಲೋಚನೆ. ಬಹುಶಃ ನಾವು ಎಲ್ಲರೂ ಮನುಷ್ಯರ ಹಾಗೆ ಆಗ್ಲಿಕ್ಕೆ ತಂದೆಯವರ ಜೀವನ ಅನುಭವ, ಆ ಅನುಭವದ ಹಿಂದೆ ಇದ್ದಂತ ಇದೆಲ್ಲವೂ ಆಲೋಚನೆಗಳು ಕಾರಣ ಇರ್ಬಹುದು. ನಾವು ಒಂಥರ ನಮ್ದು ಬದುಕು ಸ್ಪೂನ್ ಫೀಡಿಂಗ್ ತರ, ಅವ್ರು ಪಟ್ಟ ಕಷ್ಟಗಳನ್ನ ನಾವು ಪಡ್ಲಿಲ್ಲ, ನಾವು ಅದರ 101% ಪಡ್ಲಿಲ್ಲ. ಬಹುಶಃ ಆಲೋಚನೆಗಳನ್ನ ಒಂಚೂರು ಚೂರು ತಗೊಂಡಿದ್ದೇವೆ ಇರಬಹುದು. ಅದು ನನ್ನ ಕಾದಂಬರಿನಲ್ಲಿ ಅಲ್ಲಿ ಇಲ್ಲಿ ಬಂದಿರ್ಬೋದು. ಆದ್ರೆ ನಾನು ಅಂತ ದೊಡ್ಡ ಬರಹಗಾರ್ತಿನೂ ಅಲ್ಲ, ಎಲ್ಲೋ ಒಂಚೂರು ಚೂರು ಪ್ರಯತ್ನ ಪಟ್ಟಿದ್ದೇನೆ ಅಷ್ಟೇ. ಅದು ಹೇಳಿಕೊಳ್ಳುವಂತದ್ದು ಅಲ್ಲ, ನೀವು ಕೇಳಿದ್ದಕ್ಕೆ ಹೇಳಿದ್ದೇನೆ ಅಷ್ಟೇ.
1: ಬಹಳ ಸಂತೋಷ ಕುಸುಮಾ ಶಾನ್ಭಾಗ್ ಅವರೇ, ಧನ್ಯವಾದಗಳು. ಆತ್ಮೀಯ ಶ್ರೋತೃಗಳೇ, ನಮಸ್ಕಾರ ಭಾರತೀ ಸುತ ಸರಣಿ ಕಾರ್ಯಕ್ರಮವನ್ನು ಆಲಿಸಿ ಅಭಿಪ್ರಾಯ ತಿಳಿಸಿದ್ದೀರಿ. ನಿಲಯದ ಪರವಾಗಿ ಎಲ್ಲ ಶ್ರೋತೃ ಬಾಂಧವರಿಗೆ, ಭಾಗವಹಿಸಿದಂತಹ ಎಲ್ಲ ಮಹನೀಯರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.
2: ನಮಸ್ಕಾರ ಭಾರತೀ ಸುತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಶ್ರೀಮತಿ ಕುಸುಮಾ ಶಾನ್ಭಾಗ್, ನಿರ್ಮಾಣ ಸಹಾಯ ಉಮೇಶ್ ಡಿಎಂ, ಪರಿಕಲ್ಪನೆ ಮತ್ತು ನಿರ್ಮಾಣ ಎಸ್ ಸುಬ್ರಹ್ಮಣ್ಯ.

ಇದುವರೆಗೆ ಅಮರ ಧ್ವನಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಪ್ರಸಾರವಾಯಿತು. ಶ್ರೋತೃಗಳೇ, ಗಮನಿಸಿ, ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು.

0: ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು.
1: ಮಳೆ ಮಳೆ ಮಳೆ ಜಿನುಗೋ ಜಿನುಗೋ ಹನಿ.
0: ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.
1: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯನಾದ ಕಾಲ್ಗೆಜ್ಜೆಯನಾದ.
0: ವಿಷಯಾಧಾರಿತ ಸ್ವರಚಿತ ಕಥೆ ಕವನ ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

0: 좋게 아는다.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:49:37. ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. ಶ್ರೋತೃಗಳೇ, ಪ್ರತಿ ವರ್ಷ ಭಾರತದಲ್ಲಿ ಜುಲೈ 1-7 ವನಮಹೋತ್ಸವ ಸಪ್ತಾಹವನ್ನು ಆಚರಿಸಲಾಗುತ್ತದೆ. ಈ ಸಪ್ತಾಹವನ್ನು ಕಾಡುಗಳ ಹಬ್ಬ ಎಂದು ಕೂಡ ಕರೆಯಲಾಗುತ್ತದೆ. ಈಗ ಒಂದು ಸಂದೇಶವನ್ನ ಕೇಳಿಬರೋಣ.
2: ಪರಿಸರ ಮತ್ತು ಮಾನವನ ನಡುವಿನ ಸಂಬಂಧ ಅನನ್ಯವಾದುದು. ಪರಿಸರವಿಲ್ಲದೆ ಮಾನವನ ಉಳಿವು ಸಾಧ್ಯವೇ ಇಲ್ಲ.
3: ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು.
4: ಸುಂದರವಾದ ಕಾಡನ್ನು ನಾಶಗೊಳಿಸುತ್ತಾ ಪರಿಸರಕ್ಕೆ ಭಾರಿ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಿರುವ ಮನುಷ್ಯ ಹವಾಮಾನ ಬದಲಾವಣೆಗೆ ನೀಡಿರುವ ಕೊಡುಗೆ ಒಂದೆರಡಲ್ಲ.
5: ಹಸಿರು ಚಿಗುರಿದೆ, ಚೆಲುವ ತೂಗಿದೆ, ಪ್ರಕೃತಿಯ ಸಂಪುಟದಿ ಕವಿತೆ ಮೂಡಿದೆ.
2: ನೆನಪಿರಲಿ, ಸ್ವಚ್ಛ ಪರಿಸರ ಉಳಿದರೆ ಮಾತ್ರ ನಾವು ಉಳಿದೇವು.
1: ಹವಾಮಾನ ಬದಲಾವಣೆ ತಡೆಗಟ್ಟಲು ಮತ್ತು ಪರಿಸರ ಸಮತೋಲನ ಕಾಪಾಡಲು ಈ ವಾರದಲ್ಲಿ ಲಕ್ಷಾಂತರ ಸಸಿಗಳನ್ನು ನೆಡಲಾಗುತ್ತದೆ. ಈ ವಾರ್ಷಿಕ ಗಿಡ ನೆಡುವ ಅಭಿಯಾನವನ್ನು 1950 ಪ್ರಾರಂಭಿಸಲಾಯಿತು. ಜುಲೈ ತಿಂಗಳಲ್ಲಿ ಮಳೆಗಾಲ ಇರುವುದರಿಂದ ಸಸಿಗಳು ಬೇಗ ಬೇರೂರಿ ಬೆಳೆಯಲು ಇದು ಅತ್ಯಂತ ಸೂಕ್ತವಾದ ಸಮಯವಾಗಿದೆ. ಮಣ್ಣಿನ ಸವೆತ ತಡೆಯುವುದು, ಗಿಡಮರಗಳ ಮಹತ್ವದ ಬಗ್ಗೆ ಜನಜಾಗೃತಿ ಮೂಡಿಸುವುದು ಹಾಗೂ ಜಾಗತಿಕ ತಾಪಮಾನ ಏರಿಕೆಯನ್ನ ನಿಯಂತ್ರಿಸುವುದು ಈ ಸಪ್ತಾಹದ ಮುಖ್ಯ ಉದ್ದೇಶವಾಗಿದೆ. ಈಗ ಕೇಳೋಣ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರುವ ಆಕಸ್ಮಿಕ ಚಿತ್ರದ ಗೀತೆ. ಸಾಹಿತ್ಯ ಬರೆದು ಸಂಗೀತ ಸಂಯೋಜಿಸಿದ್ದಾರೆ ಹಂಸಲೇಖ.

ಶ್ರೋತೃಗಳೇ, ಪ್ರತಿ ವರ್ಷ ಜುಲೈ 6ರಂದು ಅಂದರೆ ನಾಳೆ ವಿಶ್ವ ಝೂನೋಸಿಸ್ ದಿನವನ್ನು ಆಚರಿಸಲಾಗುತ್ತದೆ. ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಹಾಗೂ ಅವುಗಳನ್ನು ತಡೆಗಟ್ಟುವ ಕ್ರಮಗಳ ಬಗ್ಗೆ ಜನರಿಗೆ ತಿಳಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. ಝೂನೋಸಿಸ್ ಎಂದರೆ ಪ್ರಾಣಿಗಳಿಂದ ವೈರಸ್ ಮೂಲಕ ಮನುಷ್ಯನ ದೇಹಕ್ಕೆ ರೋಗ ಹರಡುವುದನ್ನು ಝೂನೋಸಿಸ್ ಎಂದು ಕರೆಯಲಾಗುತ್ತದೆ. ಮನುಷ್ಯನಿಗೆ ಬರುವ ರೋಗಗಳ ಪೈಕಿ ಬಹುಪಾಲು ರೋಗಗಳು ಪ್ರಾಣಿಗಳಿಂದ ಬರುತ್ತದೆ. ಪ್ರಾಣಿಗಳಲ್ಲಿರುವ ವೈರಸ್ ಬ್ಯಾಕ್ಟೀರಿಯಾದಿಂದ ಮನುಷ್ಯರಿಗೆ ಸೋಂಕು ತಗಲುತ್ತದೆ. ಪ್ರಾಣಿಗಳ ಮೇಲಿರುವ ರೋಗಾಣುಗಳು ಆಹಾರದ ಮೂಲಕ ಮನುಷ್ಯನ ದೇಹಕ್ಕೆ ಸೇರುತ್ತದೆ. ಇದು ಮನುಷ್ಯನಲ್ಲಿ ವಿವಿಧ ರೋಗಕ್ಕೆ ತುತ್ತಾಗುವಂತೆ ಮಾಡುತ್ತದೆ. ಹೀಗೆ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವ ರೋಗಗಳಿಗೆ ಝೂನೋಸಿಸ್ ಎಂದು ಕರೆಯಲಾಗುತ್ತದೆ. ಇನ್ನು ಕೇಳೋಣ ಅವಿನಾಶ್ ಬಳೆಕಳ ಅವರು ಸಾಹಿತ್ಯ ಬರೆದಿರುವ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿತ್ರದ ಗೀತೆ. ಗೀತೆಯನ್ನ ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಹಾಗೂ ಸಂಗಡಿಗರು. ಸಂಗೀತ ವಾಸುಕಿ ವೈಭವ್.

ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 2 ಗಂಟೆ ಆಗಲಿದೆ. ಇನ್ನು ಕ್ರಮವಾಗಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಸಂವಿಧಾನದ ರಕ್ಷಣೆಯಿಂದ ಮಾತ್ರ ಹಿಂದುಳಿದ ಶೋಷಿತ ವರ್ಗಕ್ಕೆ ಸಾಮಾಜಿಕ ನ್ಯಾಯ ಸಾಧ್ಯ, ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ. ಹಾಸನ, ತುಮಕೂರು, ಮಂಡ್ಯ ಜಿಲ್ಲೆಗಳಲ್ಲಿ ಕೃಷಿ ಇಲಾಖೆ ಕಾರ್ಯಾಚರಣೆ, ಅನಧಿಕೃತ ಬೀಜ ರಸಗೊಬ್ಬರ ವಶ. ಬುಡಕಟ್ಟು ಸೋಲಿಗರಿಗೆ ಪೌಷ್ಠಿಕ ಆಹಾರ ಕಿಟ್ ವಿತರಣೆ ಸ್ಥಗಿತ, ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ದಾವಣಗೆರೆ, ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದಲ್ಲಿ ಮಳೆ, ಚುರುಕಾದ ಕೃಷಿ ಚಟುವಟಿಕೆ, ಕೆಲವೆಡೆ ಅಲ್ಪಹಾನಿ. ದೇಶದಲ್ಲಿ ಹಿಂದುಳಿದ ಹಾಗೂ ಶೋಷಿತ ವರ್ಗಕ್ಕೆ ರಾಜಕೀಯ ಸಾಮಾಜಿಕ ಹಕ್ಕುಗಳು ಸಿಗುವಂತಾಗಲು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನವೇ ಕಾರಣವಾಗಿದೆ ಎಂದು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಡಳಿತ ಭವನದಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಇಂದು ಉದ್ಘಾಟಿಸಿದರು. ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಅಂಬೇಡ್ಕರ್ ಅವರಿಗೆ ಸಲ್ಲಬೇಕಾದ ಮನ್ನಣೆ ಸಿಗಬೇಕಾದರೆ ಹಿಂದುಳಿದ ವರ್ಗದವರೂ ಸೇರಿದಂತೆ ಎಲ್ಲಾ ವರ್ಗದ ಜನರು ಸಂವಿಧಾನವನ್ನು ರಕ್ಷಿಸಬೇಕಿದೆ. ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಿಗಬೇಕು ಎನ್ನುವ ಸಂವಿಧಾನದ ಆಶಯ ಈಡೇರಿದಾಗ ಮಾತ್ರ ಸಂವಿಧಾನಕ್ಕೆ ಅರ್ಥ ಸಿಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಬೌದ್ಧ ಭಿಕ್ಕುಗಳಾದ ಕೊಳ್ಳಿಗಾಲ ಬುದ್ಧ ವಿಹಾರ ಪೂಜ್ಯ ಮನೋರಕ್ಷಿತ ಬಂತೇಜಿ ಚೇತವನ, ಸಚಿವರಾದ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಸಂಸದ ಡಾ ಕೆ ಸುಧಾಕರ್, ಶಾಸಕರಾದ ಶರತ್ ಬಚ್ಚೇಗೌಡ, ಆನೇಕಲ್ ಶಿವಣ್ಣ, ನೆಲಮಂಗಲ ಶ್ರೀನಿವಾಸ್, ಧೀರಜ್ ಮುನಿರಾಜು, ವಿಧಾನ ಪರಿಷತ್ ಸದಸ್ಯ ರವಿ ಮತ್ತಿತರರು ಉಪಸ್ಥಿತರಿದ್ದರು. ಅನಧಿಕೃತ ಬೀಜ ಮತ್ತು ರಸಗೊಬ್ಬರ ದಾಸ್ತಾನು ಹಾಗೂ ಮಾರಾಟ ನಿಯಂತ್ರಿಸಲು ಕೃಷಿ ಇಲಾಖೆ ಆಯುಕ್ತ ಡಾ ಬಿಸಿ ಸತೀಶ್ ಅವರ ಸೂಚನೆ ಮೇರೆಗೆ ಅಧಿಕಾರಿಗಳ ತಂಡ ಹಾಸನ, ತುಮಕೂರು ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ತೀವ್ರ ಕಾರ್ಯಾಚರಣೆ ನಡೆಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ದಾಸ್ತಾನನ್ನು ವಶಪಡಿಸಿಕೊಂಡಿದೆ. ಹಾಸನ ಜಿಲ್ಲೆ ಸಾಲಗಾಮೆ ಮತ್ತು ಅರಸೀಕೆರೆ ವ್ಯಾಪ್ತಿಯಲ್ಲಿ ಬೀಜ ಕಾಯ್ದೆ ಉಲ್ಲಂಘಿಸಿ ಸಂಗ್ರಹಿಸಲಾಗಿದ್ದ ಒಟ್ಟು 97,000 ರೂಪಾಯಿ ಮೌಲ್ಯದ ಹೈಬ್ರಿಡ್ ಮೆಕ್ಕೆಜೋಳ ಬೀಜಗಳು ಹಾಗೂ ಬೇಲೂರು ತಾಲೂಕಿನಲ್ಲಿ 1.77 ಲಕ್ಷ ರೂಪಾಯಿ ಮೌಲ್ಯದ 88 ಚೀಲ ಯೂರಿಯಾ ಹಾಗೂ ಫಾಸ್ಫೋ ಜಿಪ್ಸಮ್ ಗ್ರಾನ್ಯೂಲ್ಸ್ ಜಪ್ತಿ ಮಾಡಲಾಗಿದೆ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನಲ್ಲಿ ನಿಯಮಬಾಹಿರವಾಗಿ ಇರಿಸಲಾಗಿದ್ದ 86,000 ರೂಪಾಯಿ ಮೌಲ್ಯದ 22 ಲೀಟರ್ ಸೂಕ್ಷ್ಮ ಪೋಷಕಾಂಶ ಮಿಶ್ರಣವನ್ನು ವಶಪಡಿಸಿಕೊಳ್ಳಲಾಗಿದ್ದು, ಮಂಡ್ಯ ತಾಲೂಕಿನ ಇಂದುವಾಳದಲ್ಲಿ ಅನಧಿಕೃತವಾಗಿ ಸಾಗಿಸಲಾಗುತ್ತಿದ್ದ 300 ಚೀಲ ಯೂರಿಯಾವನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ನಿಯಮಬಾಹಿರವಾಗಿ ಚಟುವಟಿಕೆ ನಡೆಸುವ ಮಾರಾಟಗಾರರ ವಿರುದ್ದ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಇಲಾಖೆ ಎಚ್ಚರಿಸಿದೆ. ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟ ಸೇರಿದಂತೆ ಕಾಡಂಚಿನ ಪ್ರದೇಶದ ಬುಡಕಟ್ಟು ಸೋಲಿಗ ಸಮುದಾಯಕ್ಕೆ ನೀಡಲಾಗುತ್ತಿದ್ದ ಪೌಷ್ಠಿಕ ಆಹಾರ ಕಿಟ್ಗಳನ್ನು ಕಳೆದ 3 ತಿಂಗಳಿಂದ ಸ್ಥಗಿತಗೊಳಿಸಿರುವುದನ್ನು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ಖಂಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಆಹಾರ ಭದ್ರತೆಯ ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಅತ್ಯಂತ ದುರ್ಬಲ ವರ್ಗಕ್ಕೆ ಅನ್ಯಾಯ ಮಾಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬರ ಮತ್ತು ಉದ್ಯೋಗದ ಕೊರತೆ ನಡುವೆ ಸರ್ಕಾರದ ಈ ನಿರ್ಲಕ್ಷ್ಯದಿಂದಾಗಿ ಸೋಲಿಗ ಕುಟುಂಬಗಳು ಕೂಲಿ ಅರಸಿ ವಲಸೆ ಹೋಗುವಂತಾಗಿದೆ ಮತ್ತು ಮಕ್ಕಳು ಶಾಲೆ ತೆರೆಯುವ ದುಸ್ಥಿತಿ ನಿರ್ಮಾಣವಾಗಿದೆ. ಖಾತರಿ ಯೋಜನೆಗಳ ಹೆಸರಿನಲ್ಲಿ ಪ್ರಚಾರ ಪಡೆಯುತ್ತಿರುವ ಸರ್ಕಾರ ಮೂಲಭೂತ ಆಹಾರ ಒದಗಿಸುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ಬಾಕಿ ಇರುವ 3 ತಿಂಗಳ ಪೌಷ್ಠಿಕ ಆಹಾರ ಕಿಟ್ಗಳನ್ನು ತಕ್ಷಣವೇ ವಿತರಿಸಿ ಬುಡಕಟ್ಟು ಸಮುದಾಯಕ್ಕೆ ನ್ಯಾಯ ಒದಗಿಸುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಮತದಾರರ ಪಟ್ಟಿಯಲ್ಲಿನ ಲೋಪದೋಷಗಳ ಕುರಿತು ತಾವು ನೀಡಿದ್ದ ಹೇಳಿಕೆಯನ್ನು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಸಮರ್ಥಿಸಿಕೊಂಡಿದ್ದಾರೆ ಹಾಗೂ ಈ ಬಗ್ಗೆ ಮುಖ್ಯ ಚುನಾವಣಾ ಅಧಿಕಾರಿಯವರೇ ಸಮಗ್ರ ಪರಿಶೀಲನೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಚಿವ ಎಚ್ಕೆ ಪಾಟೀಲ್ ಅವರ ಹೆಸರಿನಲ್ಲಿ 3 ಮತಗಳಿರುವ ಕುರಿತು ಅಧಿಕೃತ ದಾಖಲೆಗಳ ಆಧಾರದ ಮೇಲೆಯೇ ತಾವು ಪ್ರಸ್ತಾಪಿಸಿದ್ದು, ಈ ವಿಷಯದಲ್ಲಿ ಕ್ಷಮೆ ಕೇಳುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಒಂದೇ ಕ್ಷೇತ್ರದಲ್ಲಿ ವ್ಯಕ್ತಿಯ ಹೆಸರು ಮತ್ತು ತಂದೆಯ ಹೆಸರು ಒಂದೇ ರೀತಿ ಇರುವುದರಿಂದ ಉಂಟಾಗಿರುವ ಗೊಂದಲದ ಬಗ್ಗೆ ಸಚಿವ ಎಚ್ಕೆ ಪಾಟೀಲ್ ನೀಡಿರುವ ಸ್ಪಷ್ಟೀಕರಣವನ್ನು ಚುನಾವಣಾ ಅಧಿಕಾರಿಗಳು ಕೂಲಂಕಷವಾಗಿ ಪರಿಶೀಲಿಸಬೇಕು ಎಂದು ಅವರು ತಿಳಿಸಿದ್ದಾರೆ.

0: ಮ್ಯಾಪಿಂಗ್ ನಂತರವೂ ಒಂದೇ ಹೆಸರಿನಲ್ಲಿ ಹಲವು ಮತಗಳಿರುವ ಪ್ರಕರಣಗಳು ಮರುಕಳಿಸುತ್ತಿರುವುದು ಗಂಭೀರ ವಿಚಾರವಾಗಿದ್ದು, ತಾವು ಯಾರ ಮೇಲೂ ವೈಯಕ್ತಿಕ ಆಪಾದನೆ ಮಾಡದ ಕಾರಣ ಕ್ಷಮೆಗೆ ಒತ್ತಾಯಿಸುವುದು ಸರಿಯಲ್ಲ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ SIR ಪ್ರಕ್ರಿಯೆ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದೆ. ಜಿಲ್ಲೆಯಲ್ಲಿ ಇದುವರೆಗೂ ಒಟ್ಟು 9,59,565 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು 15,937 ಫಾರ್ಮ್ಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಜನರಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಮನೆ ಮನೆಗೆ ಭೇಟಿ ನೀಡುತ್ತಿರುವ BLOಗಳು ಪ್ರತಿಯೊಬ್ಬ ಮತದಾರರ ಮಾಹಿತಿ ದಾಖಲಿಸಿಕೊಳ್ಳುತ್ತಿದ್ದಾರೆ. ಸದ್ಯ ಪ್ರಾಥಮಿಕ ಮಾಹಿತಿ ಆಧರಿಸಿ 894 ಮಂದಿಯನ್ನು ಅನರ್ಹರ ಪಟ್ಟಿಗೆ ಸೇರಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮನವರ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಮತದಾರರ ಪಟ್ಟಿ ಪರಿಷ್ಕರಣೆಯ ವಿಶೇಷ ಅಭಿಯಾನದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಜವಾಬ್ದಾರಿಯಿಂದ ಪಾಲ್ಗೊಳ್ಳಬೇಕು ಮತ್ತು ತಮ್ಮ ಅಮೂಲ್ಯವಾದ ಮತದಾನದ ಹಕ್ಕನ್ನು ರಕ್ಷಿಸಿಕೊಳ್ಳಬೇಕು ಎಂದು ಕೋಲಾರ ಸಂಸದ ಎಂ ಮಲ್ಲೇಶ್ ಬಾಬು ಮನವಿ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ಆರಂಭವಾಗಿರುವ SIR ಪ್ರಕ್ರಿಯೆಯು ಅತ್ಯಂತ ಪ್ರಮುಖವಾದದ್ದಾಗಿದೆ. ಸಾರ್ವಜನಿಕರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದರು.
3: ತಮ್ಮ ಮತ ಅತಿ ಅಮೂಲ್ಯವಾದದ್ದು. ಅದಕ್ಕೆ SIR ಏನ್ ಇವತ್ತು ಶುರುವಾಗಿದೆಯೋ, BLAಗಳು ಯಾರು ಬರ್ತಾರೋ, ಎರಡು ಫಾರ್ಮ್ಸ್ ಕೊಡ್ತಾರೆ ನಿಮಗೆ, ಅದರಲ್ಲಿ ಒಂದು ಫಾರ್ಮ್ ಎಲ್ಲ ಫಿಲ್ ಮಾಡಿ ವಾಪಸ್ BLAಗೆ ಕೊಡಿ, ಇನ್ನೊಂದು ಫಾರ್ಮ್ ನೀವು ಇಟ್ಕೊಳ್ಳಿ. ದಯವಿಟ್ಟು ನೀವು ಬಹಳ ಗಮನ ಇಟ್ಕೊಂಡು ಯಾವ್ಯಾವ ಓಟು ಯಾರ್ಯಾರ್ದಿದೆಯೋ ಅದನ್ನ ಕರೆಕ್ಟ್ ಆಗಿ ನಮೂದೇ ಮಾಡಿಸಿ ಅವ್ರನ್ನ ರಿಜಿಸ್ಟರ್ ಮಾಡಿಸಿ. ನಿಮ್ಮ ಮತ ಬಹಳ ಅಮೂಲ್ಯವಾದದ್ದು, ಅದಕ್ಕೆ SIR ನ ಬಹಳ ಸೀರಿಯಸ್ ಆಗಿ ತಗೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಮತ ಪಟ್ಟಿಯಿಂದ ಅದನ್ನ ನಿಮ್ಮ ಹೆಸರು ಬಿಡಲಾಗುತ್ತೆ. ದಯವಿಟ್ಟು ಸರ್ಕಾರಕ್ಕೆ ನಿಮ್ಮ ಸಹಕಾರ ಇರಲಿ.
0: ರಾಜ್ಯದ ಕೆಲವೆಡೆ ಕಳೆದ ಕೆಲವು ದಿನಗಳಿಂದ ಸ್ವಲ್ಪ ಮಟ್ಟದಲ್ಲಿ ಮಳೆಯಾಗಿದ್ದು ಕೃಷಿ ಚಟುವಟಿಕೆಗಳು ಚುರುಕಾಗಿವೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ಮಳೆಯಾಗುತ್ತಿದ್ದು ಸ್ಥಗಿತಗೊಂಡಿದ್ದ ಕೃಷಿ ಚಟುವಟಿಕೆಗಳು ಮತ್ತೆ ಗರಿಕೆದರಿವೆ. ಮಳೆ ಕೊರತೆಯಿಂದಾಗಿ ಆತಂಕದಲ್ಲಿದ್ದ ಮತ್ತು ತಾತ್ಕಾಲಿಕವಾಗಿ ಕೃಷಿ ಕಾರ್ಯಗಳನ್ನು ಸ್ಥಗಿತಗೊಳಿಸಿದ್ದ ಅನ್ನದಾತರ ಮುಖದಲ್ಲಿ ಈಗ ಮಂದಹಾಸ ಮೂಡಿದೆ. ಜಿಲ್ಲೆಯ ಚನ್ನಗಿರಿ, ಹರಿಹರ, ಹೊನ್ನಾಳಿ, ಜಗಳೂರು ಸೇರಿದಂತೆ ವಿವಿಧ ತಾಲೂಕುಗಳಲ್ಲಿ ಮಳೆಯಾಗಿದೆ. ಇದರಿಂದಾಗಿ ರೈತರು ಹೊಲಗಳತ್ತ ಮುಖ ಮಾಡಿದ್ದು ಬಿತ್ತನೆ, ಉಳುಮೆ ಹಾಗೂ ಕಳೆ ಕೀಳುವ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ. ಮೆಕ್ಕೆಜೋಳ, ಭತ್ತ, ರಾಗಿ, ದ್ವಿದಳ ಧಾನ್ಯ ಬಿತ್ತನೆ ಪ್ರದೇಶ ವಿಸ್ತಾರಗೊಳ್ಳುತ್ತಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಳೆದ 4 ದಿನಗಳಿಂದ ಗಾಳಿ ಸಹಿತ ಸಾಧಾರಣ ಮಳೆಯಾಗುತ್ತಿದೆ. ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಮಳೆಯಾಗಿದೆ. ಮಳೆಯಿಂದಾಗಿ ಮೂಡಿಗೆರೆ ತಾಲೂಕಿನ ಕೋಳೂರು ಗ್ರಾಮದಲ್ಲಿ ಮನೆಗಳ ಮೇಲೆ ಮರ ಉರುಳಿಬಿದ್ದು ಹೆಚ್ಚಿನ ಹಾನಿ ಸಂಭವಿಸಿದೆ. ಇದೇ ಗ್ರಾಮದ ಕೆಲ ಮನೆಗಳಿಗೆ ನೀರು ನುಗ್ಗಿದೆ. ಕೆಲವೆಡೆ ಮರ ಹಾಗೂ ವಿದ್ಯುತ್ ಕಂಬಗಳು ಉರುಳಿವೆ. ಕಳಸ ತಾಲೂಕಿನ ಹಲವೆಡೆ ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಕುದುರೆಮುಖ, ಶೃಂಗೇರಿ ಸುತ್ತಮುತ್ತ ಹೆಚ್ಚಿನ ಮಳೆಯಾಗುತ್ತಿದ್ದು ತುಂಗಭದ್ರಾ ಹಾಗೂ ಹೇಮಾವತಿ ನದಿಗಳ ನೀರಿನ ಮಟ್ಟದಲ್ಲಿ ಏರಿಕೆ ಉಂಟಾಗಿದೆ. ಮಳೆಯಿಂದ ರೈತರಿಗೆ ಅನುಕೂಲವಾಗಿದ್ದು ಮಲೆನಾಡು ಭಾಗದಲ್ಲಿ ಕಾಫಿ, ಮೆಣಸು ಕೃಷಿ ಚಟುವಟಿಕೆಗಳು ಚುರುಕಾಗಿವೆ. ಮದ್ಯಪಾನ ಮತ್ತು ಮಾದಕ ವಸ್ತುಗಳ ವ್ಯಸನ ಕೇವಲ ವ್ಯಕ್ತಿಯ ಆರೋಗ್ಯವನ್ನಷ್ಟೇ ಅಲ್ಲ, ಬದಲಿಗೆ ಕುಟುಂಬದ ನೆಮ್ಮದಿ, ಸಮಾಜದ ಶಾಂತಿ ಮತ್ತು ದೇಶದ ಭವಿಷ್ಯಕ್ಕೂ ಗಂಭೀರ ಸವಾಲಾಗಿ ಪರಿಣಮಿಸಿದೆ ಎಂದು ಕರ್ನಾಟಕ ರಾಜ್ಯ ಮದ್ಯಪಾನ ನಿಷೇಧ ಮತ್ತು ವ್ಯಸನ ಮುಕ್ತಿ ಮಂಡಳಿಯ ಅಧ್ಯಕ್ಷ ಶರಣಪ್ಪ ಸಲಾದಪುರ ಕಳವಳ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವಿಶ್ವ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ಎಲ್ಲಾ ವರ್ಗದವರು ಸಾಮೂಹಿಕವಾಗಿ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷ ಡಾ ಉಡೇ ಪಿ ಕೃಷ್ಣ, ಯುವಜನರನ್ನು ಗುರಿಯಾಗಿಸಿ ನಡೆಯುತ್ತಿರುವ ಮಾದಕ ವಸ್ತುಗಳ ದುರುಪಯೋಗ ತಡೆಯಲು ವಿದ್ಯಾರ್ಥಿಗಳು ಜಾಗೃತ ರಾಯಭಾರಿಗಳಾಗಬೇಕು ಎಂದರು. ಗ್ರೇಟರ್ ಬೆಂಗಳೂರು ಆಡಳಿತ ವ್ಯವಸ್ಥೆಯಡಿ ಬೆಂಗಳೂರು ಪೂರ್ವ ನಗರ ಪಾಲಿಕೆಗೆ ಸ್ವತಂತ್ರ ಆಡಳಿತ ಲಭಿಸಿದ್ದು, ಪ್ರಸಕ್ತ ಸಾಲಿಗೆ 3,800 ರಿಂದ 3,900 ಕೋಟಿ ರೂಪಾಯಿ ಮೊತ್ತದ ಆಯವ್ಯಯ ರೂಪಿಸಲಾಗಿದೆ ಎಂದು ಪಾಲಿಕೆ ಆಯುಕ್ತ DS ರಮೇಶ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಾರದರ್ಶಕತೆಗಾಗಿ ಕಾಮಗಾರಿಗಳ ಪ್ರಗತಿ

0: ತಿಳಿಸುವ ಡಿಜಿಟಲ್ ಡ್ಯಾಶ್ಬೋರ್ಡ್ ಜಾರಿಗೊಳಿಸಲಾಗುತ್ತಿದೆ ಎಂದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂವಿಧಾನದ ರಕ್ಷಣೆಯಿಂದ ಮಾತ್ರ ಹಿಂದುಳಿದ ಶೋಷಿತ ವರ್ಗಕ್ಕೆ ಸಾಮಾಜಿಕ ನ್ಯಾಯ ಸಾಧ್ಯ, ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ. ಹಾಸನ, ತುಮಕೂರು, ಮಂಡ್ಯ ಜಿಲ್ಲೆಗಳಲ್ಲಿ ಕೃಷಿ ಇಲಾಖೆ ಕಾರ್ಯಾಚರಣೆ, ಅನಧಿಕೃತ ಬೀಜ ರಸಗೊಬ್ಬರ ವಶ. ಬುಡಕಟ್ಟು ಸೋಲಿಗರಿಗೆ ಪೌಷ್ಟಿಕ ಆಹಾರ ಕಿಟ್ ವಿತರಣೆ ಸ್ಥಗಿತ, ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ದಾವಣಗೆರೆ, ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದಲ್ಲಿ ಮಳೆ, ಚುರುಕಾದ ಕೃಷಿ ಚಟುವಟಿಕೆ, ಕೆಲವೆಡೆ ಅಲ್ಪ ಹಾನಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಬೆಂಗಳೂರು, ಸಮಯ 2:40:28. ನಮ್ಮ ಮುಂದಿನ ಕಾರ್ಯಕ್ರಮ ರಸಮಂಜರಿ. ಸಂಸ್ಕೃತ ಕಲಿಕೆ ಹೇಗೆ ಏಕೆ, ಈ ಕುರಿತು ಭಾಷಣ ಆರತಿ ಶೇಡೇಹಾಬಾಳ್ ಅವರಿಂದ.
2: ಸಂಸ್ಕೃತ ಕಲಿಯಬೇಕೆನ್ನುವವರಲ್ಲಿ ಅನೇಕ ವಿಧಗಳಿವೆ. ಚಿಕ್ಕ ಮಕ್ಕಳು ಶಾಲೆಯಲ್ಲಿ ಸಂಸ್ಕೃತವನ್ನು ಒಂದು ಭಾಷೆಯಾಗಿ ಹಂತ ಹಂತವಾಗಿ ಕಲಿಯುವುದು ಒಂದು ವಿಧ. ಸಂಸ್ಕೃತ ಭಾಷೆಯನ್ನು ಆಳವಾಗಿ ಅಭ್ಯಸಿಸಿ ಸಂಸ್ಕೃತ ಭಾಷಾ ಬೋಧನೆಯನ್ನೇ ವೃತ್ತಿಯನ್ನಾಗಿ ಮಾಡಿಕೊಳ್ಳಬೇಕೆನ್ನುವರು ಇನ್ನೊಂದು ವಿಧ. ಜನಸಾಮಾನ್ಯರು ಯಾವ ಯಾವುದೋ ವೃತ್ತಿಯಲ್ಲಿ ತೊಡಗಿದವರು, ಗೃಹಿಣಿಯರು, ನಿವೃತ್ತರು ಇತ್ಯಾದಿ ವರ್ಗದವರು ಸಂಸ್ಕೃತ ಕಲಿಯಬೇಕೆನ್ನುವರು ಇನ್ನೊಂದು ವಿಧ. ನಾವೀಗ ಮೂರನೇ ವಿಧದ, ಅಂದರೆ ಜನಸಾಮಾನ್ಯರು ಸಂಸ್ಕೃತವನ್ನು ಸುಲಭವಾಗಿ ಹೇಗೆ ಕಲಿಯಬಹುದು ಎಂಬುದನ್ನು ಆಳವಾಗಿ ವಿಶ್ಲೇಷಿಸೋಣ. ಸಂಸ್ಕೃತದ ಜ್ಞಾನ ಗಂಧವೇ ಗೊತ್ತಿಲ್ಲದವರು ಸುಲಭವಾಗಿ ಸಂಸ್ಕೃತವನ್ನು ಕಲಿಯಬಹುದು. ಹೌದು, ಇದು ಖಂಡಿತ ನಿಜ. ಉದಾಹರಣೆಗೆ, ಗೃಹಿಣಿಯೊಬ್ಬರು ಸಂಸ್ಕೃತವನ್ನು ಹೇಗೆ ಕಲಿತರು ಎಂಬುದನ್ನು ನೋಡೋಣ. ಮದುವೆಯಾಗಿದೆ, 2 ಮಕ್ಕಳಿವೆ, ಮನೆಯಲ್ಲಿ ಅತ್ತೆ ಮಾವ ಇದ್ದಾರೆ. ಗೃಹಿಣಿಯ ವಯಸ್ಸು ಸುಮಾರು 55. ಕುಟುಂಬದ ಜವಾಬ್ದಾರಿ ಇದೆ. ಆದರೂ ಅವರಿಗೆ ಸಂಸ್ಕೃತವನ್ನು ಕಲಿಯುವ ಆಸೆ. ಅವರು ಮೊದಲು ಮಾಡಿದ ಕೆಲಸವೆಂದರೆ ಸಂಸ್ಕೃತ ಭಾರತಿಯವರು 10 ದಿನಗಳ ಕಾಲ ನಡೆಸಿಕೊಡುವ ಸಂಸ್ಕೃತ ಸಂಭಾಷಣಾ ಶಿಬಿರಂ, ಇದಕ್ಕೆ ಸೇರಿದ್ದು. ಹೆಸರೇ ಹೇಳುವಂತೆ ಈ ಶಿಬಿರದ ಮೂಲ ಉದ್ದೇಶ ಸಂಸ್ಕೃತವನ್ನು ಮಾತನಾಡಲು ಕಲಿಸುವುದು. ಸಂಸ್ಕೃತದಲ್ಲಿ ಪದವಿ, ಸ್ನಾತಕೋತ್ತರ ಪದವಿ ಪಡೆದವರೂ ಸಹ, ಅಂದರೆ ಬಹುಪಾಲು ಜನ ಸಂಸ್ಕೃತದಲ್ಲಿ ಮಾತನಾಡಲಾರರು. ಹಾಗಿರುವಾಗ ಸಂಸ್ಕೃತದ ಗಂಧವೇ ಗೊತ್ತಿಲ್ಲದವರು 10 ದಿನಗಳಲ್ಲಿ ಏನು ಸಂಭಾಷಣೆ ಕಲಿತಾರು ಎಂಬ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬರುವುದು ಸಹಜ. ಈ ಶಿಬಿರದಲ್ಲಿ ಮೊದಲನೇ ದಿನದಿಂದಲೂ ಸಂಸ್ಕೃತ ಕಲಿಸುವವರು ಸಂಸ್ಕೃತವನ್ನು ಬಿಟ್ಟು ಬೇರೆ ಯಾವುದೇ ಭಾಷೆಯನ್ನು ಉಪಯೋಗಿಸುವುದಿಲ್ಲವೆಂಬುದೊಂದು ವಿಶೇಷ. ಅದು ಹೇಗೆ ಸಾಧ್ಯ ಅಂತ ಬಂದಾಗ, ಈ ಶಿಬಿರದಲ್ಲಿ 4 ಕಲಿಕಾ ವಿಧಾನಗಳು ಇರುತ್ತವೆ. ಉಪಸ್ಥಾಪನಂ, ಅಭ್ಯಾಸ, ಪ್ರಯೋಗ, ವಾಕ್ಯರಚನಾ ಅಭ್ಯಾಸ. ಹೀಗೆ ಉಪಸ್ಥಾಪನಂ ಎಂದರೆ ಸಂಸ್ಕೃತದ ಕ್ರಿಯಾಪದ, ನಾಮಪದ, ಸರ್ವನಾಮ ಪದವನ್ನು ಹೇಳಿ ಅದನ್ನು ತೋರಿಸಿ ಕಲಿಸುವುದು. ಉದಾಹರಣೆಗೆ ಕಿಟಕಿ, ಬಾಗಿಲು ಇವುಗಳನ್ನು ತೋರಿಸಿ ವಾತಾಯನಂ, ದ್ವಾರಂ ಎಂದು ಹೇಳಿಕೊಡುತ್ತಾರೆ. ಅಥವಾ ಏಷಃ ಗಚ್ಚತಿ ಅಂದ್ರೆ ಇವನು ಹೋಗುತ್ತಾನೆ, ಸಹ ಗಚ್ಚತಿ ಅವನು ಹೋಗುತ್ತಾನೆ ಎಂದು ಹೇಳಿ ಅಭಿನಯ ಪೂರ್ವಕವಾಗಿ ಮಾಡಿ ತೋರಿಸುತ್ತಾರೆ. ಇದಾದ ಮೇಲೆ ಪ್ರಯೋಗ. ಪ್ರಯೋಗದಲ್ಲಿ ವಿದ್ಯಾರ್ಥಿಗಳನ್ನು ಅನುಸರಿಸುತ್ತಾನೆ, ವಿದ್ಯಾರ್ಥಿ ಗುರುಗಳನ್ನು ಅನುಸರಿಸುತ್ತಾನೆ. ಅಂದರೆ ಅವನೂ ಕೂಡ ಬೇರೆ ಭಾಷೆ ಬಳಸದೆ ವಸ್ತುವನ್ನು, ವ್ಯಕ್ತಿಯನ್ನು ತೋರಿಸಿಯೇ, ಕ್ರಿಯೆಯನ್ನು ಅಭಿನಯಿಸಿಯೇ ಸಂಸ್ಕೃತವನ್ನು ಉಚ್ಚರಿಸುವುದಲ್ಲದೆ ಇತರ ಸಹಪಾಠಿಗಳಿಗೆ ಗುರುವಾಗುತ್ತಾನೆ. ಶಿಬಿರದ 10ನೇ ದಿನ ಸಮಾರೋಪ ಸಮಾರಂಭದಲ್ಲಿ ಶಿಬಿರಾರ್ಥಿಗಳೆಲ್ಲರೂ ಭಾಗವಹಿಸಿ ಸಂಸ್ಕೃತದಲ್ಲಿಯೇ ಪುಟ್ಟ ಪುಟ್ಟ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಾರೆ. ಉದಾಹರಣೆಗೆ ಸಂಖ್ಯೆ ಇರಬಹುದು, ಸಂಖ್ಯಾ ಗೀತೆ ಇರಬಹುದು, ವರ್ಣಮಾಲೆ ಇರಬಹುದು, ವರ್ಣಮಾಲಾ ಗೀತಾ ಇರಬಹುದು. ಉದಾಹರಣೆಗೆ ಹೇಳಬೇಕು ಅಂದ್ರೆ ಸಂಖ್ಯಾ ಹೇಗೆ, ಏಕಂ, ದ್ವೇ, ತ್ರೀಣಿ, ಈ ಬೆರಳುಗಳು ಮೂಲಕ ತೋರಿಸಿಬಿಟ್ಟು ಹೇಳ್ಕೊಡೋ ಒಂದು ರೀತಿ. ಇನ್ನೊಂದು ಸಂಖ್ಯಾ ಗೀತ, ಏಕಂ ಏಕಂ ಆಗಚ್ಚ, ದ್ವೇ ದ್ವೇ ಸ್ವಾಗತಂ ಅಂತ. ಅದೇನದು ಅಭಿನಯ ಮೂಲಕವಾಗಿ ಹೇಗೆ ಸ್ವಾಗತ ಮಾಡೋದು, ಕೂತ್ಕೊಳ್ಳಿ ಅಂತ ಹೇಗೆ ಹೇಳೋದು, ಇದೆಲ್ಲನೂ ವರ್ಣಮಾಲಾ ಗೀತ, ಸಂಖ್ಯೆಯ ಗೀತೆಯಾಗಿರ್ತದೆ. ಆಮೇಲೆ ಇನ್ನ ವರ್ಣಮಾಲಾ

ಅಂತ ಅಂದ್ರೆ ಸ್ವರಗಳ ಗೀತೆಗಳು ಅದು ಇರ್ತದೆ. ಅಶ್ವಹ ಆ ಆ ಆಮ್ರಹ ಈ ತರ. ಇನ್ನು ವ್ಯಂಜನಗಳ ಗೀತೆ ಅಂದಾಗ ಕಮಲಂ ವಿಕಸತಿ ಸುಂದರ ಸರಸಿ ಕ ಖ ಗ ಘ ಣ ಇನ್ನು ಹೇಳ್ತಾ ಹೋದ್ರೆ ತುಂಬಾ ಆಗುತ್ತೆ. ಆ ತರ ವ್ಯಂಜನ ಕೂಡ ಆ ತರ ಗೀತೆ ಮೂಲಕನೇ ಹೇಳಿ ತೋರಿಸ್ತಾರೆ. ಇನ್ನು ನಾಮಪದ ಬಂದಾಗ ಭವತಃ ನಾಮ ಭವತ್ಯಾಹ ನಾಮ ಅಂತ ಬಂದಾಗ ಮಾಮ

ಕಿಂ ಈ ತರ ಪುಲ್ಲಿಂಗ ಸ್ತ್ರೀಲಿಂಗದಲ್ಲಿ ಬೇರೆ ಬೇರೆ ವಾಕ್ಯಗಳನ್ನು ಮಾಡಿಬಿಟ್ಟು ಅದನ್ನ ಒಂಥರ ಹಾಡಿನ ರೂಪದಲ್ಲಿ ಶಿಬಿರಾರ್ಥಿಗಳ ಹತ್ರನೇ ಹೋಗ್ಬಿಟ್ಟು ಹೇಳ್ಕೊಡೋದು ಒಂದು ರೀತಿ. ಆಮೇಲೆ ದೇಶಭಕ್ತಿ ಗೀತೆ ಇರ್ಬೋದು, ಸುಭಾಷಿತಗಳಿರ್ಬೋದು, ಹೀಗೆ ಹಂತ ಹಂತವಾಗಿ ವ್ಯಾಕರಣ ಬದ್ಧವಾಗಿ ಅಭಿನಯ ಪೂರ್ವಕವಾಗಿ ಮಾಡಿ ತೋರಿಸಿ ಹೇಳ್ಕೊಡ್ತಾರೆ. ಇಂಥ ಶಿಬಿರದಲ್ಲಿ ಸುಮಾರು 4 ಮತ್ತು 5ನೇ ಕ್ಲಾಸಿನ ಅಂದ್ರೆ 5ನೇ ತರಗತಿ ಓದುತ್ತಿರುವ ಹುಡುಗರು ಹುಡುಗಿಯರು, ಆಮೇಲೆ ಸ್ವಲ್ಪ ದೊಡ್ಡವರು ಪುರುಷರು ಸ್ತ್ರೀಯರು ವೃದ್ಧರು 12 ವರ್ಷದ ಮೇಲ್ಪಟ್ಟಿಂದ 60 ವರ್ಷದವರೆಗೂ ಸಹ ಈ ಶಿಬಿರದಲ್ಲಿ ಭಾಗವಹಿಸಲು ಅವಕಾಶ ಇರುತ್ತೆ. ಒಂದೊಂದು ಶಿಬಿರದಲ್ಲಿ ಅಜ್ಜ ಅಜ್ಜಿ ಸೊಸೆ ಮೊಮ್ಮಗ ಮೊಮ್ಮಗಳು ಇದ್ದದ್ದು ವಿಶೇಷ ಇದೆ. ಕೊನೆಯ ದಿವಸ ಅಂದ್ರೆ 10ನೇ ದಿವಸ ಎಲ್ಲರೂ ಕಡ್ಡಾಯವಾಗಿ ಎಲ್ಲಾ ಕಾರ್ಯಕ್ರಮಗಳು ಭಾಗವಹಿಸಬೇಕು ಮತ್ತು ಅವರು ಪ್ರದರ್ಶನ ನೀಡಬೇಕು. ಹಾಗೆ ಎಲ್ಲರೂ ಮಾಡುತ್ತಾರೆ ಕೂಡ. ಅಷ್ಟರ ಮಟ್ಟಿಗೆ ಅವರು ತರಬೇತಿಯನ್ನು ಕೊಟ್ಟಿರ್ತಾರೆ. ಅಂದ್ರೆ ಅವರಿಗೆ ವೇದಿಕೆಯ ಭಯವೇ ಇರುವುದಿಲ್ಲ. ಇವೆಲ್ಲ ಒಂದು ನಾವು ಪ್ಲಸ್ ಪಾಯಿಂಟ್ಗಳು ಅಂತ ಈ ಶಿಬಿರದಿಂದ ತಿಳ್ಕೊಳ್ಬಹುದು. ಇಲ್ಲಿಯ ವಿಶೇಷತೆಯನ್ನು ಗಮನಿಸಿದಿರಾ? ಗುರುಗಳು ಚಿಕ್ಕವರ ಜೊತೆಗೆ ಚಿಕ್ಕವರಾಗಿ ದೊಡ್ಡವರ ಜೊತೆಗೆ ದೊಡ್ಡವರಾಗಿ ಅಭಿನಯಿಸುತ್ತಾರೆ, ಅವರಿಗೆ ಮಕ್ಕಳಿಗೆ ಹೇಳಿಕೊಡುತ್ತಾರೆ. ವಿದ್ಯಾರ್ಥಿಗಳು ಅಷ್ಟೇ, ಅವರವರ ಸರದಿ ಬಂದಾಗ ಸಂಸ್ಕೃತ ಪದ ವಾಕ್ಯ ಉಚ್ಚಾರಣೆ ಮಾಡಿ ಅಭಿನಯಿಸುತ್ತಾರೆ. ಹಾಗಾಗಿ ಶಿಬಿರ ಯಾವಾಗಲೂ ಲವಲವಿಕೆಯಿಂದ ಕೂಡಿರುತ್ತದೆ. ಶಿಬಿರಾರ್ಥಿಗಳೆಲ್ಲ ಯಾವುದೋ ಒಂದು ಉತ್ಸವ ಎಂಬಂತೆ ಒಂದಾಗಿ ಭಾಗವಹಿಸಿ ಸಂಭ್ರಮಿಸುತ್ತಾರೆ. ಅಲ್ಲಿ ಜಾತಿ ಮತ ಯಾವುದೇ ಭೇದ ಇಲ್ಲ. ದೊಡ್ಡವರು ಚಿಕ್ಕವರು ಪುರುಷರು ಸ್ತ್ರೀಯರು ಅಂತ ಭೇದ ಇಲ್ಲದೆ ಎಲ್ಲರೂ ಒಟ್ಟಾಗಿ ವಸುದೈವ ಕುಟುಂಬವೆನ್ನುವಂತೆ ಅಲ್ಲಿ ಅವರು 10 ದಿವಸಗಳ ಕಾಲ ಸಂಭ್ರಮ ಪಟ್ಟು ಒಂಥರ ಸಂಸ್ಕೃತ ಉತ್ಸವ ಅನ್ನೋ ತರ ಅವರು ಮಾಡ್ಕೊಂಡು ಬಿಡ್ತಾರೆ 10 ದಿವಸ. ಇನ್ನು ವಾಕ್ಯ ರಚನಾ ಹಂತಕ್ಕೆ ಬಂದಾಗ ಉಪಸ್ಥಾಪನದಲ್ಲಿ ಕಲಿಸಿಕೊಟ್ಟ ವಸ್ತು ವಾಕ್ಯಗಳನ್ನು ಅನುಸರಿಸಿ ಅವರು ಹೊಸ ಹೊಸ ವಾಕ್ಯಗಳನ್ನು ರಚನೆ ಮಾಡ್ತಾರೆ. ಸಹಕಾದತಿ ಅವನು ತಿನ್ನುತ್ತಾನೆ, ಅಂದ್ರೆ ದೂರದಲ್ಲಿರುವವರನ್ನು ಉದ್ದೇಶಿಸಿ. ಏಷಃ ಪತತಿ ಇವನು ಬೀಳುತ್ತಾನೆ ಹತ್ತಿರದವರನ್ನು. ಹೀಗೆ ಎಷ್ಟೊಂದು ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಕಲಿತಾರೆ ಅಂದ್ರೆ ನಿಮಗೆಲ್ಲ ಆಶ್ಚರ್ಯವಾಗ್ಬೋದು. ಅಷ್ಟು ವ್ಯಾಕರಣ ಬದ್ಧವಾಗಿ ಹೇಳ್ಕೊಟ್ಟಿರ್ತಾರೆ. ಇನ್ನು 2 ಪುಟದ ಕೋಷ್ಟಕವೊಂದನ್ನು ಗುರುಗಳು ವಿದ್ಯಾರ್ಥಿಗಳಿಗೆ ಕೊಟ್ಟು ಆ ಒಂದೇ ಕೋಷ್ಟಕದಿಂದ ಹೇಗೆ ವಿವಿಧ ವಾಕ್ಯಗಳನ್ನು ಸುಲಭವಾಗಿ ಮಾಡಬಹುದು ಎಂಬುದನ್ನು ಹೇಳಿಕೊಡುತ್ತಾರೆ. 16 ವಾಕ್ಯಗಳನ್ನು ಮಾಡಿ ತೋರಿಸಿ ವಿವರಿಸುತ್ತಾರೆ. ವಿದ್ಯಾರ್ಥಿಗಳಿಂದಲೂ ಮಾಡಿಸುತ್ತಾರೆ. ಇದು ಅಭ್ಯಾಸದ ಹಂತ. ಹೀಗೆ ಯಾವುದೇ ಪುಸ್ತಕ ಪೆನ್ನಿನ ಸಹಾಯವಿಲ್ಲದೆ ಬಾಯಿ ಪಾಠ ಮಾಡದೆ 2 ಪುಟಗಳ ಕ್ರಿಯಾಪದ ಕೋಷ್ಟಕದಿಂದಲೇ 10 ದಿನಗಳಲ್ಲಿ 10,000 ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಸುಲಭವಾಗಿ ಮಾಡಬಹುದು ಎಂಬುದು ಇಲ್ಲಿ ಗಮನಿಸಬೇಕಾದ ವಿಶೇಷ ಅಂಶ. ಇದಾದ ಮೇಲೆ 10 ದಿನಗಳ ಶಿಬಿರದ ಸಮಾರೋಪದ ನಂತರ ಏನು ಮಾಡಬೇಕು ಎಂದರೆ ವಾರಕ್ಕೆ 1 ದಿನ 2 ಗಂಟೆಗಳ ಕಾಲ ತರಗತಿಗಳನ್ನು 2-3 ತಿಂಗಳುಗಳ ಕಾಲ ಅಂದರೆ ಪುನರಾವರ್ತನ ಕಕ್ಷಾ ಅಂತ ಮಾಡ್ತಾರೆ. ಅದಾದ್ಮೇಲೆ ಅವರಿಗೆ ಒಂದು ಪರೀಕ್ಷೆಗಳನ್ನು ಬರೆಯುವಷ್ಟರ ಮಟ್ಟಿಗೆ ಅರ್ಹತೆ ಬಂದಿರುತ್ತದೆ. ಸಂಸ್ಕೃತದಲ್ಲಿ ಸ್ವಲ್ಪ ಪ್ರಬುದ್ಧರಾಗಿರ್ತಾರೆ. ಮಕ್ಕಳಿಗಾದ್ರೆ ಚಿಕ್ಕ ಪರೀಕ್ಷೆಗಳು, ಅವುಗಳು 4 ಸ್ತರಗಳಲ್ಲಿರುತ್ತವೆ. ಸರಳ, ಸುಗಮ, ಸರಸ ಮತ್ತು ಸುಖದ. ಹೀಗೆ 6 ತಿಂಗಳಿಗೆ 1 ಅವರು ಪರೀಕ್ಷೆಗಳನ್ನು ತೆಗೆದುಕೊಂಡು ಉತ್ತೀರ್ಣರಾಗಬಹುದು. ಅದು ಪತ್ರಾಚಾರ ದ್ವಾರ ಪರೀಕ್ಷಾ, ಆನ್ಲೈನಲ್ಲೂ ಇರುತ್ತದೆ ಮತ್ತು ಸೆಂಟ್ರಿಗೆ ಹೋಗಿ ಸಹ ಬರೆಯಬಹುದಾದಂತ ಅವಕಾಶ ಇರ್ತದೆ. ಇನ್ನು ಸ್ವಲ್ಪ ದೊಡ್ಡವರಿಗಾದರೆ ಅಥವಾ ಸ್ವಲ್ಪ ಸಂಸ್ಕೃತ ಗೊತ್ತಿರುವಂತವರಿಗೆ ಅವ್ರಿಗೂ 4 ಹಂತಗಳಿರ್ತವೆ. ಪ್ರವೇಶ, ಪರಿಚಯ, ಶಿಕ್ಷಾ, ಕೋವಿದ, ಇವು ಸಹ 4 ಹಂತಗಳಲ್ಲಿ ಇರುತ್ತವೆ. ಇವುಗಳೆಲ್ಲವೂ ಎಷ್ಟು ಸುಲಭವಾಗಿರುತ್ತವೆ ಎಂದರೆ ಸ್ವಾಧ್ಯಾಯ ಮಾಡಿಯೇ ಅವರು ಪರೀಕ್ಷೆಗಳನ್ನು ಬರೆಯಬಹುದಾಗಿರುತ್ತದೆ. ಅವರೇ ಸ್ವತಃ ಸ್ವಾಧ್ಯಾಯ ಮಾಡಿ

ಕಲಿತು ಪಾಸಾಗುವಷ್ಟರ ಮಟ್ಟಿಗೆ ಪುಸ್ತಕಗಳು ಬರೆಯಲ್ಪಟ್ಟಿವೆ. ಈ ಪುಸ್ತಕಗಳು ಭಾರತದ ಎಲ್ಲಾ ಪ್ರಮುಖ ಭಾಷೆಗಳಲ್ಲಿ ಲಭ್ಯ, ಅಂದರೆ ತಮ್ಮ ತಮ್ಮ ಮಾತೃಭಾಷೆಯ ಮೂಲಕವೇ ಕಲಿಯಬಹುದಾದ ಪುಸ್ತಕಗಳು. ಆಂಗ್ಲ ಭಾಷೆಯಲ್ಲೂ ಸಹ ಲಭ್ಯ. ಇನ್ನೊಂದು ವಿಷಯವೆಂದರೆ ವಿದ್ಯಾರ್ಥಿಗಳ ಪ್ರತಿಯೊಂದು ಅವಶ್ಯಕತೆಯನ್ನೂ ಗಮನಿಸಿ ಅವರಿಗೆ ಎಲ್ಲೂ ಸಮಸ್ಯೆಯಾಗದಂತೆ ಸುಲಭವಾಗಿ ಮನಸ್ಸಿಗೆ ನಾಟುವಂತೆ ಈ ಪುಸ್ತಕಗಳನ್ನು ಬಹಳಷ್ಟು ಸಂಶೋಧನೆಯ ನಂತರವೇ ತಯಾರಿಸಲಾಗಿದ್ದು ಇವು ಸ್ವಾಧ್ಯಾಯಕ್ಕೆ ಅದ್ಭುತ ಮಾದರಿಗಳು ಎನ್ನಬಹುದು. ಈ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮತ್ತು ಆಫ್ಲೈನ್ ಕೋಚಿಂಗ್ ಅನ್ನು ಸಹ ಸಂಸ್ಕೃತ ಭಾರತಿ ಒದಗಿಸುತ್ತದೆ. ಕೋವಿದ ಪರೀಕ್ಷೆ ಅಂದರೆ ಸ್ನಾತಕ ಪದವಿಗೆ ಸಮಾನವಾಗಿರುತ್ತದೆ. ಬೇರೆ ಯಾವುದೇ ವಿಷಯದಲ್ಲಿ ಪದವಿ ಪಡೆದವರು ಈ ಕೋವಿದ ಪರೀಕ್ಷೆಯ ಉತ್ತೀರ್ಣತಾ ಪತ್ರ ಪ್ರಮಾಣ ಪತ್ರವನ್ನು ನೀಡಿ ಸ್ನಾತಕೋತ್ತರ ಪದವಿಗೆ ಪ್ರವೇಶ ಪಡೆಯಬಹುದು, ಅಂದರೆ MA ಇನ್ ಸಂಸ್ಕೃತ್ ಮಾಡಬಹುದು. ಇದು ಭಾರತದ ಬಹುಪಾಲು ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲೂ ಸಹ ಲಭ್ಯವಾಗಿರುತ್ತದೆ. ಅದಾದ ನಂತರ ಸಂಸ್ಕೃತದಲ್ಲಿ PhD ಪದವಿಯನ್ನು ಸಹ ಪಡೆಯಬಹುದು. ಆದರೆ ನಾವು ಒಂದು ನೆನಪಿನಲ್ಲಿ ಇಡಬೇಕಾದ ಅಂಶ ಅಂದರೆ ಸಂಸ್ಕೃತದಲ್ಲಿ ಪದವಿಗಳನ್ನು ಪಡೆಯುವುದು ಬೇರೆ, ನಿರರ್ಗಳವಾಗಿ ಮಾತನಾಡುವುದು ಬೇರೆ. ಸಂಸ್ಕೃತ ಮಾತನಾಡಲು ಸಂಸ್ಕೃತ ಪ್ರಮಾಣ ಪತ್ರವನ್ನು ಪಡೆಯಲು ಪದವಿ ಸಹಾಯ ಮಾಡುವುದೇ ಹೊರತು ಅದು ಪದವಿ ಬೇಕೇ ಬೇಕೆಂಬ ಅವಶ್ಯಕತೆ ಇಲ್ಲ. ಸಂಸ್ಕೃತದಲ್ಲಿ ಮಾತನಾಡಲು ಬೇಕಾದದ್ದು ನಿರಂತರ ಅಭ್ಯಾಸ, ಸಮಯ ಕೊಡುವುದು ಮತ್ತು ಶ್ರದ್ಧೆ, ಆಸಕ್ತಿ, ಸಂಸ್ಕೃತದಲ್ಲಿ ಉತ್ಸಾಹ. ನಾವು ಸಂಸ್ಕೃತ ಕಲಿಯಲೇಬೇಕು, ಸಂಸ್ಕೃತ ನಮ್ಮ ಭಾಷೆ, ಸಂಸ್ಕೃತ ನಮ್ಮ ಪ್ರಾಣ, ನಮ್ಮ ಮೂಲ. ಸಂಸ್ಕೃತ ಅಂದರೆ ನಮ್ಮ ಭಾರತದ ಮೂಲ ಬೇರು ಅಂದರೆ ಸಂಸ್ಕೃತ. ಅದನ್ನು ಕಲಿಯಲೇಬೇಕು ಅನ್ನೋ ಉತ್ಸಾಹ ಹೊಂದಿದ್ದರೆ ಸಾಕು, ಮಾತನಾಡಿ ಮಾತನಾಡಿ ಮಾತು ಬರುತ್ತದೆ. ಹೇಗೆ ಚಿಕ್ಕ ಮಕ್ಕಳು ತೊದಲು ನುಡಿಗಳಿಂದ ಭಾಷೆಯನ್ನು ಕಲಿಯುತ್ತಾರೋ ಹಾಗೆ ಆರಂಭದಲ್ಲಿ ತಪ್ಪು ಮಾತನಾಡಿದರೂ ಸಹ ಆಮೇಲಾಮೇಲೆ ಮಾತು ತಾನೇ ತಾನಾಗಿ ತಪ್ಪಿಲ್ಲದೆ ನಿರರ್ಗಳವಾಗಿ ಹೊರಬರುತ್ತದೆ. ಇನ್ನು ಲಿಪಿಗಳ ಬಗ್ಗೆ ನಾನು ಎಲ್ಲೂ ಹೇಳಲೇ ಇಲ್ಲ. 10 ದಿನಗಳ ಶಿಬಿರದಲ್ಲಿ ಲಿಪಿಯ ಬಗ್ಗೆ ಹೆಚ್ಚು ಹೇಳುವುದಿಲ್ಲ, ಆದರೆ ಪರೀಕ್ಷೆಗಳಲ್ಲಿ ಲಿಪಿಯ ಅಭ್ಯಾಸವು ಒಳಗೊಂಡಿದೆ. ಅದಕ್ಕೆ ದೇವನಾಗರಿ ಲಿಪಿ ಅಂದರೆ ಸಂಸ್ಕೃತ ಭಾಷೆಯ ಲಿಪಿ. ಹಿಂದಿ ಭಾಷೆ ಬರುವವರಿಗೆ ಈ ಲಿಪಿ ಹೊಸದೇನಲ್ಲ. ಸಂಸ್ಕೃತ ಭಾಷೆಯ ಲಿಪಿ ಜಗತ್ತಿನ ಅತ್ಯಂತ ವೈಜ್ಞಾನಿಕವಾದ ಹಲವೇ ಹಲವು ಲಿಪಿಗಳಲ್ಲಿ ಒಂದು. ಈ ಲಿಪಿಯನ್ನು ಕಲಿಯುವಾಗಲೇ ಸ್ವರ, ವ್ಯಂಜನ, ಅಲ್ಪಪ್ರಾಣ, ಮಹಾಪ್ರಾಣ ಇವುಗಳನ್ನು ಕಲಿಸುತ್ತಾರೆ. ಸಂಸ್ಕೃತ ಭಾಷೆಯ ಮೂಲ, ಅದರ ಆತ್ಮ ಮತ್ತು ಉಚ್ಚಾರ ಬದ್ಧತೆ. ಈ ಉಚ್ಚಾರ ಶುದ್ಧತೆ ಇಲ್ಲದಿದ್ದರೆ ಸಂಸ್ಕೃತದ ಮಾತು ಅಪಭ್ರಂಶವಾಗಿ ಬಿಡುತ್ತದೆ. ಇದೆಲ್ಲ ಯಾಕೆ ಹೇಳಿದೆ ಅಂದರೆ ಸಂಸ್ಕೃತದ ಗಂಧವೇ ಗೊತ್ತಿಲ್ಲದವರೂ ಸಹ ಕೇವಲ 10 ದಿನಗಳ ಸಂಸ್ಕೃತ ಸಂಭಾಷಣ ಶಿಬಿರದಿಂದ ಆರಂಭ ಮಾಡಿ ಅಷ್ಟಾವಧಾನಿಗಳಾಗುವವರೆಗೂ ಬಂದಿದ್ದಾರೆ ಎಂದರೆ ಸಂಸ್ಕೃತ ಭಾರತಿ ಕಲಿಸುವ ರೀತಿ ಹೇಗಿರಬೇಡ? ನೀವೇ ಯೋಚನೆ ಮಾಡಿ. ಈ ಎಲ್ಲ ಕಲಿಕೆಯ ಪುಸ್ತಕಗಳನ್ನೂ ಸಹ ಅವರೇ ಬರೆಯುತ್ತಾರೆ. ಸಂಸ್ಕೃತ ಭಾರತಿಯಲ್ಲಿ ಕೆಲಸ ಮಾಡುವವರು, ಎಲ್ಲ ತರಹದ ಹುದ್ದೆಗಳಲ್ಲಿರುವವರು ಹಾಗೂ ನಿವೃತ್ತ ಅಧಿಕಾರಿಗಳು ಸ್ವ ಇಚ್ಛೆಯಿಂದ ನಿಸ್ವಾರ್ಥ ಸೇವೆ ಮಾಡುತ್ತಾರೆ. ಈ ಸಂಸ್ಥೆಗೆ ಎಲ್ಲಿಂದಲೂ ಯಾವುದೇ ಸರ್ಕಾರದಿಂದಲೂ ಯಾವ ಅನುದಾನವೂ ಇರುವುದಿಲ್ಲ. ಇಲ್ಲಿಯವರೆಗೂ ಅವರು ಯಾವುದೇ ಧನ ಸಹಾಯ ಅಪೇಕ್ಷೆ ಮಾಡಿಲ್ಲ, ಮಾಡುವುದೂ ಇಲ್ಲ. ಆಮೇಲೆ ಪ್ರಚಾರವಾಗಲಿ ಅಧಿಕಾರವಾಗಲಿ ಯಾವುದನ್ನೂ ಇವರು ಬಯಸುವುದಿಲ್ಲ. ಶಿಬಿರವೂ ಸಹ ಶುಲ್ಕರಹಿತವಾಗಿರುತ್ತದೆ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಪಾಠ ಮಾಡಲು ಇವರು ಶಿಕ್ಷಕರುಗಳಿಗೆ ತರಬೇತಿಯನ್ನು ಅಂದರೆ ಆವಾಸಿ ತರಬೇತಿ ಅಂದರೆ ಅಲ್ಲೇ 10 ದಿವಸಗಳ ಕಾಲ ಅಲ್ಲೇ ಇದ್ದುಕೊಂಡು ಪ್ರಬೋಧನ ವರ್ಗ, ಪ್ರಶಿಕ್ಷಣ ವರ್ಗ ಅಂತ ಅವರು ವರ್ಷದಲ್ಲಿ ಒಂದ್ಸಾರಿ ಮಾಡ್ತಾರೆ. ಅದು ಸಹ ನಿಶುಲ್ಕವಾಗಿ ಬೆಳಿಗ್ಗೆ 5:30 ಶುರು ಮಾಡಿದರೆ ರಾತ್ರಿ 10:30 ಎಲ್ಲ ಬರೀ ಸಂಸ್ಕೃತದಲ್ಲೇ ಇರುತ್ತೆ. ಯೋಗ ಇರ್ಬೋದು, ಶ್ಲೋಕಗಳಿರ್ಬೋದು, ಕ್ರೀಡೆ ಇರ್ಬೋದು, ರಸಪ್ರಶ್ನೆ ಕಾರ್ಯಕ್ರಮ ಇರ್ಬೋದು. ಹೀಗೆ ಆ ಇಡೀ ದಿವಸ ಅವರು ಬರೀ ಸಂಸ್ಕೃತದಲ್ಲೇ ಇರುವುದರಿಂದ ಸಂಸ್ಕೃತವು ಬಹಳ ಸುಲಭವಾಗಿ ಮನದಟ್ಟಾಗುತ್ತದೆ ಮತ್ತು

0: ನಿರರ್ಗಳವಾಗಿ ಮಾತನಾಡಲು ಸಹಕಾರಿಯಾಗುತ್ತದೆ. ನಿಜ ಹೇಳಬೇಕು ಅಂದರೆ ಈ 10 ದಿನಗಳಲ್ಲಿ ಸಂಸ್ಕೃತ ಸಂಭಾಷಣೆಯನ್ನು ಒಂದು ಮಟ್ಟಕ್ಕೆ ಕಲಿಸುವ ಸಂಸ್ಕೃತ ಸಂಭಾಷಣಾ ಶಿಬಿರ ಬೇರೆ ಇಲ್ಲವೆಂದೇ ಹೇಳಬಹುದು. ಇನ್ನು ಸಂಸ್ಕೃತ ಎಲ್ಲಿ ಎಲ್ಲಿ ಹೇಗೆ ಹೇಗೆ ಕಲಿಯಬಹುದು ಅಂದರೆ, ಕರ್ನಾಟಕದಲ್ಲಿ ಸಂಸ್ಕೃತವನ್ನು ಕಲಿಯಲು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯವಿದೆ. ಅಲ್ಲದೆ ಶೃಂಗೇರಿಯಲ್ಲಿಯೂ ಸಂಸ್ಕೃತ ವಿಶ್ವವಿದ್ಯಾಲಯವಿದೆ. ಇದಲ್ಲದೆ ತಿರುಪತಿ, ವಾರಣಾಸಿ ಇಲ್ಲಿಯೂ ಸಹ ಸಂಸ್ಕೃತ ಕಲಿಕಾ ಕೇಂದ್ರಗಳಿವೆ. ಪ್ರತ್ಯೇಕ ಪರೀಕ್ಷೆಗಳು, ಪಠ್ಯಪುಸ್ತಕಗಳಿವೆ. ಅವು ಸಹ ವ್ಯಾಕರಣಬದ್ಧವಾಗಿವೆ ಮತ್ತು ತರ್ಕಬದ್ಧವಾಗಿದ್ದಾವೆ. ನಮ್ಮ ಸಂಸ್ಕೃತ ಭಾಷೆ ಎಂದರೆ ಒಂದು ವೈಜ್ಞಾನಿಕ ಭಾಷೆ. ಸ್ವರಗಳ ಉಚ್ಚಾರಣೆಯಿಂದ ಹಿಡಿದು ಹೇಳ್ಕೊಡ್ತಾರೆ. ತುಂಬ ತುಂಬ ಸುಲಭವಾದ ಭಾಷೆ ಇದು. ನಾವೆಲ್ಲ ಹೇಳ್ತಾರಲ್ವಾ ತುಂಬ ಕಷ್ಟ, ಅದು ಬರೀ ಮಂತ್ರಗಳಿಗೆ ಮಾತ್ರ ಮೀಸಲು ಅಂತ. ಹಾಗೇನಿಲ್ಲ, ಸಂಸ್ಕೃತ ಕಲಿಕೆ ಬಹಳ ಸರಳ ಮತ್ತು ಸುಲಭ. ನಮ್ಮ ಸನಾತನ ಭಾಷೆ ಸಂಸ್ಕೃತ. ಎಲ್ಲರಿಗೂ ಏನು ಆಸೆ, ಒಂದೇ ಆಸೆ ಏನಿರುವುದು ಅಂದರೆ, ನಮ್ಮ ಉದ್ದೇಶ ಏನಾಗಿರಬೇಕು, ಸಂಸ್ಕೃತ ಭಾಷೆ ನಮ್ಮ ಆಡುಭಾಷೆಯಾಗಬೇಕು ಎನ್ನುವುದು ಮಾತ್ರ. ಈ ಸಂಸ್ಕೃತ ಕಲಿಕೆಯಲ್ಲಿ ಎಲ್ಲರಿಗೂ, ಎಲ್ಲ ವಯಸ್ಸಿನವರಿಗೂ, ಎಲ್ಲ ಜಾತಿ ಮತದವರಿಗೂ ಸಹ ಯಶಸ್ಸು ಸಿಗಲಿ ಅಂತ ನಾವೆಲ್ಲರೂ ಹಾರೈಸೋಣ, ಸಂಸ್ಕೃತವನ್ನು ಕಲಿಯಲು ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜಯತು ಭಾರತಂ, ಜಯತು ಸಂಸ್ಕೃತಂ, ಜಯತು ಮನುಕುಲಂ, ಜಯತು ಸಂಸ್ಕೃತ ಭಾರತಿ. ಯಾಕೆಂದರೆ ಸಂಸ್ಕೃತ ಭಾರತಿ ಇಲ್ಲಿ ಬಹಳ ಶ್ರಮವಹಿಸಿ ಪಾಠಗಳನ್ನು ಮಾಡುವುದರಿಂದ ಗ್ರಾಮ ಗ್ರಾಮಗಳಿಗೆ ಹೋಗಿ ಇರ್ಬೋದು, ಹಳ್ಳಿ ಹಳ್ಳಿಗೆ ಹೋಗೋದು, ನಗರಗಳು, ಜಿಲ್ಲೆಗಳು, ರಾಜ್ಯಗಳು ಅಲ್ಲದೆ ವಿದೇಶಗಳಿಗೂ ಸಹ ಹೋಗ್ಬಿಟ್ಟು ಒಂದು ಸಂಸ್ಕೃತವನ್ನು ಕಲಿಸಿ ಬರೋ ಅಂತ ಎಷ್ಟೋ ಶಿಕ್ಷಕರನ್ನ ರೆಡಿ ಮಾಡಿದ್ದಾರೆ. ಈಗಾಗಲೇ ಕೋಟಿ ಕೋಟಿ ಜನರು ಸಂಸ್ಕೃತವನ್ನು ಕಲಿತಿದ್ದಾರೆ. ಎಷ್ಟೊಂದು ಗ್ರಾಮಗಳು ಉತ್ತರ ಭಾರತದಲ್ಲಿರ್ಬೋದು, ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಸಂಸ್ಕೃತ ಆಡುಭಾಷೆಯಾಗಿ, ಪ್ರತಿ ಕುಟುಂಬದಲ್ಲಿಯೂ ಸಂಸ್ಕೃತ ನಿರರ್ಗಳವಾಗಿ ಮಾತನಾಡುವುದು ಕೂಡ ಆಗಲೇ ರೂಢಿಯಲ್ಲಿ ಬಂದಿದೆ. ಈ ಥರ ಸಂಸ್ಕೃತವನ್ನು ಸುಲಭ ಕಲಿಕೆಯನ್ನು ನಾವು ಕಲಿಯೋಣ ಮತ್ತು ಕಲಿಸೋಣ ಅಂತ ಹೇಳುತ್ತಾ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೀನಿ. ಧನ್ಯವಾದಗಳು.
1: ಇದುವರೆಗೆ ರಸಮಂಜರಿ ಕಾರ್ಯಕ್ರಮದಲ್ಲಿ ಸಂಸ್ಕೃತ ಕಲಿಕೆ ಎಡ್ವಾಳ್ ಅವರಿಂದ ಭಾಷಣ ಕೇಳಿದಿರಿ.
2: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
3: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
4: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
2: ನಮ್ಮ ಕನ್ನಡ.

0: ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ,
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ,
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 3:11. ಶ್ರೋತೃಗಳೇ, ಈಗ ಕೇಳಿ ಯಕ್ಷಗಾನ ತಾಳಮದ್ದಳೆ. ಪ್ರಸಂಗ ಭಕ್ತ ಚಂದ್ರಹಾಸ. ನಡೆಸಿಕೊಡುತ್ತಾರೆ ವಿನಾಯಕ ಯಕ್ಷಗಾನ ಮಂಡಳಿ ತಡಂಬೈಲು.

0: ಮಗ ಚಂದ್ರಹಾಸ.
1: ಅಪ್ಪಯ್ಯ
0: ಈ ಕಡೆ ಬಾ ಮಗ.
1: ಬಂದೆ ಅಪ್ಪಯ್ಯ.
0: ದೇವರು ಭಕ್ತರಿಗೆ ಕರುಣಕ್ಕೂ ತೋರಿಸಬೇಕು ಅಂತ ಮನಸ್ಸು ಮಾಡಿದ್ರೆ ಹೇಗಾದ್ರೂ ಕೊಟ್ಟೇ ಕೊಡ್ತಾನೆ ಎನ್ನುವುದಕ್ಕೆ ನಾನೇ ಸಾಕ್ಷಿ.
1: ಹೇಗದು?
0: ಮಕ್ಕಳಿಲ್ಲದೆ ನಾನು ನನ್ನ ಹೆಂಡ್ರು ವ್ಯಸನ ಪಡ್ತಿದ್ದಾಗ ಒಂದಿನ ಬೇಟೆಗೆಂದು ಹೋದಾಗ ಆ ಕಾಡ್ನ ಮಧ್ಯೆ ನೀನು ಸಿಕ್ಕದೆ ಕಾಣಲ.
1: ಹೌದು,
0: ಮಕ್ಕಳಿಲ್ದ ನಮ್ಮ ಬರಡು ಜೀವನ ನಿನ್ನ ಆಗಮನದಿಂದ

0: ಬಹಳ ಸಂದಾಕಿ ಬೆಳಗಿ ಬಂತು ಕಾಣಲ.
1: ಹ,
0: ನಿನ್ ಸುಂದರವಾದ ಬೆಳ್ದಿಂಗ್ಲಂತ ನಗು ಕಂಡು ನಿಂಗೆ ಚಂದ್ರಹಾಸ ಅಂತ ಹೆಸರು ಮಡ್ಗೀವಿ.
1: ಹೌದಪ್ಪಯ್ಯ,
0: ನಿನ್ನ ಕಂಡ್ರೆ, ನಿನ್ನ ಲಕ್ಷಣ ಕಂಡ್ರೆ ಒಳ್ಳೆ ಅರಸು ಮಗನಂಗೆ ಕಾಣಿಸ್ತಿದ್ದಿ ನೋಡು. ಹಂಗಾಗಿ ನೀನು ನಮ್ ಕಾಡು ಮಂದಿ ಹಂಗೆ ಬಿಕನಾಶ ಆಗ್ಬಾರ್ದು ಅನ್ಕೊಂಡು ಒಳ್ಳೆ ಗುರುತಾವ ಕಲ್ಸಿ ನಿಂಗೆ ವಿದ್ಯೆ ಬುದ್ಧಿ ಹೇಳ್ಸಿವನಿ.
1: ಹೌದಯ್ಯ.
0: ಮಗ, ನಿಂಗೂ ಈಗ ವಯಸ್ಸಾಯ್ತು, ನಂಗೂ ಪ್ರಾಯ ಸಂದೋಯ್ತು.
1: ಓಹೋ,
0: ಪ್ರಾಯಕ್ಕೆ ಬಂದು ಹುಡುಗ ನೀನಿರುವಾಗ ನಂಗೆ ಯಾಕೆ ಮಗ ಈ ಪಟ್ಟ?
1: ಅದಕ್ಕೆ
0: ಜೋಯಿಸರು ಹೇಳವ್ರೆ ಈಗಿಂದ ಮೂರ್ತ ಬಹಳ ಚಲೋ ಐತೆ ಅಂತ.
1: ಓಹೋ,
0: ಅದಕ್ಕೆ ಒಳ್ಳೆ ಮೂರ್ತದಲ್ಲಿ ನಮ್ ಈ ಚಂದನಾಪುರದ ಪಟ್ಟ ಕಟ್ಟಿ ನಾನು ಕೈ ತೊಳ್ಕೊಳ್ಬೇಕು ಅಂತ ಮನಸ್ಸು ಮಾಡಿವಿನಿ. ಊರೆಲ್ಲ ಸಿಂಗಾರ ಆಗೈತೆ.
1: ಓಹೋ,
0: ಮಂತ್ರಿ ಮನ್ನೆಯರು ಊರು ಕೇರಿ ಜನ ಸಂತಸದಿಂದ ನಿಂಗೆ ಕೆಂಪಕ್ಕಿ ಸೇಸೆ ತಳೆದು ಮುತ್ತಿನ ಅರಿವಾಣದಲ್ಲಿ ಆರತಿ ಬೆಳಗ್ಯಾರೆ ಕಾಣ್ಮಗ. ಆದ್ರೆ ಒಂದು ವಿಷಯ ಕಾಣ್ಮಗ.
1: ಏನದು?
0: ಅಧಿಕಾರ ಬಂತು ಅಂತ ಅಹಂಕಾರ ಪಡ್ಬೇಡ.
1: ಓಹೋ,
0: ನಿನ್ ತಲೆ ಮೇಲೆ ಹೊತ್ಕೊಂಡಿರುವುದಿದು ಮುತ್ತಿನ ಕಿರೀಟ ಅಲ್ಲ ಮಗ.
1: ಮತ್ತೆ
0: ಅದು ಮುಳ್ಳಿನ ಕಿರೀಟ. ರಾಜ ಅಂತಂದ್ರೆ ಈ ಊರ್ನ ಆಳುವವನಲ್ಲ ಕಾಣ್ಲ.
1: ಮತ್ತೆ
0: ನಿಜವಾಗಲು ಅವನು ಈ ಜನರ ಆಳು.
1: ಆಗ್ಲಿಪ್ಪಯ್ಯ,
0: ಇದನ್ನ ಜ್ಞಾಪ್ತಿಲಿ ಇಟ್ಕೊಂಡ್ರೆ ನೀನೇನ್ ಮಾಡ್ಬೋದು, ಹೆಂಗಿರ್ಬೇಕು ಎಲ್ಲ ನೆನ್ಪಿಗೆ ಬರ್ತು ಕಾಣ್ಮಗ.
1: ಆಗ್ಲಂತೆ
0: ಇದೋ ಅದು ಪಟ್ಟದ ಕತ್ತಿ. ಕೆಟ್ಟವರು ಯಾರಿದ್ರು ಅವ್ರನ್ನ ಕುಟ್ಟಿಕೊಳ್ಳೋಕೆ ಹೊರತು ಪಾಪದವರ ಮೇಲೆ ಕೈ ಹಾಕೋಕಲ್ಲ. ಇದು ಮುದ್ರೆ ಉಂಗುರ. ಇದನ್ನೆಲ್ಲ ಇವತ್ತು ನಿಂಗೆ ಸಮಸ್ತರ ಮುಂದೆ ಕೊಡ್ತೀವಿ. ಅಯ್ಯ ಕಿರಾತ ನನ್ ಮಕ್ಕಳ, ಇದುವರೆಗೆ ನಿಮ್ಗೆಲ್ಲ ನಾನೇ ನಾಯಕನಾಗಿದ್ದೆ ಕಾಣಲ್ಲ. ಇನ್ನು ಮುಂದೆ ಈ ಚಂದ್ರಹಾಸ ನಿಮ್ಮ ಹೊಸ ನಾಯಕ. ನೀವೆಲ್ಲ ಅವ ಹೇಳ್ದಂಗೆ ಕೇಳ್ಬೇಕು.
1: ಅಪ್ಪಯ್ಯ, ನೀವೆಲ್ಲ ಎಲ್ಲಾ ಮಾತನ್ನು ನಾನು ಜ್ಞಾಪಕದಲ್ಲಿ ಇಟ್ಟುಕೊಂಡು ಶಿರಸ ಪಾಲಿಸ್ತೇನೆ. ಬಾಲಕನಾದ ನಾನು ಅರಿಯದ ಏನಾದ್ರೂ ಅಪರಾಧ ಮಾಡಿದ್ರೆ ಹಿರಿಯರಾದ ನೀವು ಅದನ್ನು ತಿದ್ದಿ ತೀಡಬೇಕು.
0: ಓಹೋ,
1: ಮಣ್ಣಿನ ಮುದ್ದೆಯಂತಿರುವ ನನ್ನನ್ನು ತಿದ್ದಿ ಸುಂದರವಾದ ಮೂರ್ತಿಯನ್ನಾಗಿ ರೂಪಿಸುವ ಜವಾಬ್ದಾರಿ ನಿಮ್ಮದು. ಇಲ್ಲಿರುವ ಗುರು ಹಿರಿಯರಿಗೆ ವಂದಿಸಿ ಮಾತಾಪಿತರಾದ ನಿಮ್ಮ ಚರಣಗಳಿಗೆ ಎರಗಿ ಇದು ಪಟ್ಟ ಮನೆಯನ್ನು ಏರ್ತಾ ಇದ್ದೇನೆ.
0: ಮಗ ಚಂದ್ರಹಾಸ,
1: ಅಪ್ಪಯ್ಯ
0: ಇನ್ನೊಂದು ವಿಷಯ ಇದೆ. ಮಗ,
1: ಏನಪ್ಪ?
0: ಅದನ್ನ ನಡೆಸಿಕೊಡ್ಬೇಕು.
1: ಹೇಳಿ.

0: ಮಗ ಚಂದ್ರಹಾಸ
1: ಅಪ್ಪಯ್ಯ,
0: ನಮ್ಮೂರ್ನಾಗೆ ಒಂದು ಸಂಪ್ರದಾಯ ಇತ್ತು ಕಣ್ಲ.
1: ಏನ್ ಹೇಳಿ?
0: ಪ್ರತಿ ವರ್ಷ ನಮ್ ದೊಡ್ಡ ಬುದ್ಧಿಯವರಿಗೆ ನಮ್ ಕಾಡಿನಲ್ಲಿ ಬೆಳೆದ ಹಣ್ಣು ಹಂಪಲನ್ನು ಸಿಗುವ ಸುಗಂಧ ದ್ರವ್ಯಗಳನ್ನು ಕಾಣಿಕೆಯಾಗಿ ಒಪ್ಪಿಸೋದು ರೂಢಿ,
1: ಕಪ್ಪಾಗಡೋದು ಅಂತ.
0: ಹಂಗೆ ಹೊಸ ರಾಜಂಗೆ ಪಟ್ಟ ಕಟ್ಟಿದಾಗ್ಲೂ ಅವರಿಗೆ ಕಾಣಿಕೆ ಒಪ್ಪಿಸಬೇಕು ಮಗ.
1: ಓಹೋ,
0: ದೂತರ ಕೈಲಿ ಒಂದು ಓಲೆ ಬರೆದು ಕೊಟ್ಟು ನಮ್ಮಲ್ಲಿರೋ ಒಳ್ಳೊಳ್ಳೆ ಸೊತ್ತುಗಳನ್ನ ಕಾಣಿಕೆಯಾಗಿ ರಾಜರಿಗೆ, ಮಹಾರಾಣಿಯವರಿಗೆ ಮತ್ತು ನಾಡಿನ ಮಹಾಮಂತ್ರಿ ದುಷ್ಟಬುದ್ಧಿಯವರಿಗೆ ಪ್ರತ್ಯೇಕ ಒಪ್ಪಿಸಿ ಬರಬೇಕು ಮಗ.
1: ಹಾಗೆ ಆಗಲಿ ಅಪ್ಪಯ್ಯ. ಯಾರಲ್ಲಿ ದೂತರು? ಹೀಗೆ ಬನ್ನಿ, ಹೀಗೆ ಬನ್ನಿ.
2: ಬಂದೆವು
1: ಚಾರಕರೇ.

0: ಒಡೆಯ,
1: ನಮ್ಮ ಅಪ್ಪಯ್ಯ ಹೇಳಿದ ಮಾತು ಕೇಳಿಸಿಕೊಂಡಿರಲ್ಲ. ನಮ್ಮಲ್ಲಿರುವಂತಹ ಸುವಸ್ತುಗಳನ್ನೆಲ್ಲ ಸಂಗ್ರಹಿಸಿಕೊಳ್ಳಿ. ಜೇನಿನ ಕುಡಿಕೆಗಳು, ಕಸ್ತೂರಿ, ಪುನುಗು ಮೊದಲಾದಂತಹ ಪರಿಮಳ ದ್ರವ್ಯಗಳು, ಗಂಧ ಚೆನ್ನಾದ ಕೊರಳುಗಳು, ಇನ್ನು ನಾವು ಸಂಗ್ರಹಿಸಿದಂತಹ ಆನೆಯ ದಂತ ಇತ್ಯಾದಿಗಳು, ಇವೆಲ್ಲವನ್ನೂ ಕೂಡ ಸಂಗ್ರಹಿಸಿಕೊಂಡು ಪ್ರತ್ಯೇಕವಾಗಿ ಗಂಟು ಕಟ್ಟಿ ಕೊಂಡೊಯ್ದು ಕುಂತಳ ನಗರವನ್ನು ಸೇರಿ ಅಲ್ಲಿ ರಾಜ, ರಾಣಿ, ಮಂತ್ರಿ ಇವರಿಗೆ ಪ್ರತ್ಯೇಕವಾದಂತಹ ಕಪ್ಪವನ್ನು ಅರ್ಪಿಸಿ ಬನ್ನಿ. ಜೊತೆಗೆ ಈ ಪತ್ರವನ್ನು ಆ ಮಂತ್ರಿಗೆ ತಲುಪಿಸಿ.
0: ಹಾಗೆ ಆಗಲಿ ಒಡೆಯ, ನೀವು ಹೇಳ್ದಂಗೆ ನಡ್ಕೊಳ್ತೀನಿ.
1: ಯುವತರೇ, ನೀವು ಹೋಗುತ್ತಿರುವುದು ಮಹಾನಗರಿಗೆ.
0: ನಿಜ,
1: ಅಲ್ಲಿ ಹೋದಾಗ ನಿಮ್ಮ ನಿಮ್ಮ ಆಚಾರ ವಿಚಾರಗಳು ಏನು ಎಂಬುದು ನೆನಪಿಟ್ಟುಕೊಳ್ಳಬೇಕು. ಈ ದಿನ ನೀವಿಲ್ಲಿಂದ ಹೊರಡುತ್ತೀರಿ, ನಾಳೆ ಅಲ್ಲಿಗೆ ಹೋಗಿ ತಲುಪುತ್ತೀರಿ. ಈ ದಿನದ ವಿಶೇಷ ಏನೋ ಗೊತ್ತೇ?
0: ಹೌದು ಒಡೆಯ,
1: ಏನು
0: ದಶಮಿ?
1: ಹೌದಲ್ಲ, ನಾಳೆ
0: ನಾಳೆ ಏಕಾದಶಿ.
1: ಅದು ನೆನಪಿಟ್ಟುಕೊಳ್ಳಿ. ನಾಳೆ ಅಲ್ಲಿ ಅರಸರ ಉಪಚಾರ ಹೆಚ್ಚಿದೆಂದು ಆಹಾರ ಸೇವಿಸಿದಿರಿ. ಜೋಕೆ ಜೋಕೆ
0: ಇಲ್ಲ ಒಡೆಯ, ಇವತ್ತು ಒಂದೇ ಊಟ, ನಾಳೆ ಪಳಾರ ಮಾತ್ರ. ನಾಡಿದು ಈ ಎರಡು ದಿನದ್ದು ಸೇರಿಸಿ ಪಾರಣೆ ಮಾಡ್ತೇವೆ.
1: ನಾಳೆ ಫಲಾಹಾರವೂ ಇಲ್ಲ,
0: ಇಲ್ಲ
1: ನಿರಾಹಾರ, ಕೇವಲ ತೀರ್ಥೋದಕ ಮಾತ್ರ. ನೆನಪಿರ್ಲಿ ನೆನಪಿರ್ಲಿ.
0: ಆಗ್ಲಿ ಒಡೆಯ, ನಾಳೆ ತೀರ್ಥ ಮಾತ್ರ ತಕೊಳ್ತೀವಿ.
1: ಸರಿ ಆಗ್ಲಿ, ನಡೀರಿ ಹೋಗಿ.
0: ಆಗ್ಲಿ. ಒಳ್ಳೆ ದಿನ ಸಿಕ್ತಲ್ಲ, ಇವತ್ತು ಒಂದೂಟ, ನಾಳೆ ನಿರಾಹಾರ, ನಾಡಿದು ಪಾರಣೆ. ಒಳ್ಳೇದೇ ಆಯ್ತು, ಹೋದ ಕೆಲ್ಸ ನಾಳೆನೇ ಮುಗಿಸಿ ನಾಡಿದು ಮತ್ತೆ ಮರಳಿ ಬರಬಹುದು. ಬರ್ತಾ ಬರ್ತಾ ಓಹೋ, ಬಂದು ಮುಟ್ಟಿದು ಕುಂತಳ ನಗರ. ಸೂರ್ಯದೇವರು ಮೂಡೋದಕ್ಕೆ ಮೊದಲು ಇಲ್ಲಿರುವ ಕೊಳದಲ್ಲಿ ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಅರಮನೆಗೆ ಹೋಗಿ ರಾಜರಿಗೆ ಕಾಣಿಕೆ ಕೊಟ್ಟದ್ದಾಯ್ತು. ರಾಣಿಯವರಿಗೂ ಕಾಣಿಕೆ ಒಪ್ಪಿಸಿದ್ದೀವಿ. ಇನ್ನು ಈ ಗಂಟನ್ನು ಮಂತ್ರಿಗಳಿಗೆ ಮುಟ್ಟಿಸಿದ್ರೆ ನಮ್ ಕೆಲಸ ಆದಂಗೆ. ನಡೀತೇನೆ ಅತ್ತ ಕಡೆಗೆ.
2: ದುಷ್ಟ ಬುದ್ಧಿಗೆ

0: ಮಹಾಮಂತ್ರಿಗಳಿಗೆ ಅಡ್ಡ ಬಿದ್ದಿದ್ದೇನೆ ಸ್ವಾಮಿ. ಈ ಕಾಣಿಕೆಗಳನ್ನು ಒಪ್ಪಿಸಿಕೊಳ್ಬೇಕು.
1: ಯಾರು ನೀವು? ಇದನ್ನು ಕಳುಹಿಸಿದವರು ಯಾರು?
0: ಇದೆಲ್ಲ ನಮ್ಮ ಸಣ್ಣ ಬುದ್ಧಿಯವರು ಕೊಟ್ಟ ಉಡುಗೊರೆ ಮಂತ್ರಿಗಳೇ. ಸಣ್ಣ ಬುದ್ಧಿಯವರು ಅವರೇ ಒಡೆಯ. ನಮ್ಮ ದೊಡ್ಡ ಬುದ್ಧಿಯವರ ಮಗ ಚಂದನಾವತಿಯ ಹೊಸ ದೊರೆ. ಸತ್ತಿಲ್ಲ ಬುದ್ಧಿ, ಅವರು ಸತ್ತಿಲ್ಲ. ಅವರು ಬದುಕಿದ್ದಂಗೆ ಅವರ ಮಗಂಗೆ ಪಟ್ಟಾಭಿಷೇಕ ಆಯ್ತು. ಅದೇ ಈ ಕಪ್ಪ ಕಾಣಿಕೆ. ಅದು ಅವ್ರು ಹೆತ್ತ ಮಗ ಅಲ್ಲ ಮಂತ್ರಿಗಳೇ.

0: ಅವರಿಗೆ ಸಿಕ್ಕಿದ ಮಗು ಸುಮಾರು 15-16 ವರ್ಷಗಳ ಹಿಂದೆ ನಮ್ಮ ಗಡಿಯಲ್ಲಿ ಒಂದು ಮಗು ಸಿಕ್ತು. ಅದನ್ನು ಮನೆಗೊಯ್ದು ಚಂದ್ರಹಾಸ ಎಂಬ ಹೆಸರು ಇಟ್ಟು ವಿದ್ಯಾಭ್ಯಾಸ ಮಾಡಿಸಿ ದೊಡ್ಡವನಾಗಿ ಮಾಡಿದ್ರು. ಈಗ ಪಟ್ಟ ಕಟ್ಟವ್ರೆ. ಅದಕ್ಕೆ ಈ ಕಾಣಿಕೆ, ಈ ಓಲೆ ನೋಡಿ ಸ್ವಾಮಿ ನೋಡಿ. ಬುದ್ಧಿ, ನಾವು ಊಟ ಮಾಡೋ ಹಂಗಿಲ್ಲ. ಹಾಗಲ್ಲ ಬುದ್ಧಿ, ಈ ದಿನ ಏಕಾದಶಿ. ನಮ್ಮ ಹೊಸದೊರೆಗಳ ಆಡಳಿತ ಶುರುವಾದ ಮೇಲೆ ನಮ್ಮೂರ್ನಂಗೆ ಯಾರೂ ಏಕಾದಶಿ ದಿನ ಊಟ ಮಾಡೋ ಹಂಗಿಲ್ಲ. ಆ ದಿನ ತೀರ್ಥ ಮಾತ್ರ ತಕೊಳ್ತೀವಿ. ಮರುದಿನ ದ್ವಾದಶಿ. ಬೆಳಗ್ಗೆ ಎದ್ದ ಕೂಡ್ಲೆ ಸ್ನಾನ ಮಾಡೋದು, ಪಾರಣೆ ಮಾಡೋದು ಬುದ್ಧಿ, ಇಷ್ಟೇ.
1: ಹಾಗೋ ವಿಷಯ. ಆಗಲಿ, ವಿಶ್ರಾಂತಿಯನ್ನು ಪಡೆಯಿರಿ.
0: ಆಗ್ಲಿ ಬುದ್ಧಿ,
1: ಕಾಣಿಕೆ ತಂದ ನಿಮಗೆ ಯೋಗ್ಯವಾದಂತಹ
0: ಸ್ವೀಕರಿಸಿದೆ.
1: ನಾಳೆ ಮಾತ್ರ ಊಟ ಮಾಡದೆ ಹೋಗಬೇಡಿ.
0: ಆಗ್ಲಿ ಬುದ್ಧಿ, ಆಗ್ಲಿ.
1: ಏನಿದೆ ಆಶ್ಚರ್ಯ
0: ಕೇಳಿ.

ವಿಧಿಯ ವೈಪರೀತ್ಯ. ನಾನು ಅದೇ 16 ವರ್ಷಗಳ ಹಿಂದೆ ಬಾಲನೊಬ್ಬನನ್ನು ಕಾಡಿಗೊಯ್ದು ತಲೆಕಡಿಯರೆಂದು ಆಜ್ಞಾಪಿಸಿದ್ದೆನಲ್ಲ. ಅದೇ ಕಾಡಿನ ಭಾಗದಲ್ಲಿ ನಮ್ಮ ಸಾಮಂತನಿಗೆ ಹಸುಳೆಯೊಬ್ಬ ದೊರಕಿದ ಎಂದಾದರೆ ಕಟುಕರು ನನಗೆ ಅಂದು ಮೋಸ ಮಾಡಿದರೆ, ಹಾಗಿದ್ರೆ ಅವರು ತಂದಿತ್ತ ಗುರುತು ನೆನಪಿಗೆ ಬರುತ್ತಾ ಇದೆ. ಹುಡುಗನ ಪಾದದಲ್ಲಿ 6 ಬೆರಳುಗಳಿದ್ದು ಅದೇ ಹೆಚ್ಚಿನ ಬೆರಳನ್ನು ಹಾಗಾದರೆ ಅವರು ಕಡಿದು ತಂದಿತ್ತುದೇ ಇರಬಹುದು. ಇರಬಹುದು ಅಂದ್ರೆ ನನ್ನ ವೈರಿ ಅಲ್ಲಿ ಬೆಳೆಯುತ್ತಾ ಇದ್ದಾನೆ, ನನ್ನ ಮಹತ್ವಾಕಾಂಕ್ಷೆಗೆ ತಣ್ಣೀರೆರೆಯುತ್ತಾ ಇದ್ದಾನೆ ಎಂದಾಯಿತು. ಜತೆಗೆ ಈಗ ಕಾಡಿನ ಜನರ ಸುಧಾರಣೆಗೆ ಮನ ಮಾಡಿದ್ದಾನೆ. ಹೀಗೆ ಬಿಟ್ಟರೆ ಅವನ ಪ್ರಭಾವ ಕುಂತಳದವರೆಗೂ ಹಬ್ಬದೇ ಇದ್ದೀತೆ. ನನ್ನ ಮಗ ಮದನನನ್ನೇ ಈ ಊರಿಗೆ ಅಧಿಪತಿಯಾಗಿಸಬೇಕೆಂಬ ನನ್ನ ಮಹದಾಕಾಂಕ್ಷೆ ಮಣ್ಣುಗೂಡಿತ. ಆದುದರಿಂದ ಚಂದನಾವತಿಗೆ ಶೀಘ್ರದಲ್ಲಿ ಹೋಗಬೇಕಾಗಿದೆ. ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳಬೇಕಾಗಿದೆ. ವೈರಿಯ ನಾಶದ ಬಗ್ಗೆ ಕಾರ್ಯವನ್ನೆಸೆಯಬೇಕಾಗಿದೆ. ಮಗನಾದಂತಹ ಮದನನನ್ನು ಕರೆದು ನಾನು ಬರುವವರೆಗೆ ಇಲ್ಲಿನ ವ್ಯವಸ್ಥೆ ನೋಡಿಕೊಳ್ಳಲು ಹೇಳಿ ಚಂದನಾವತಿಗಾಗಿ

0: ಮಹಾಮಂತ್ರಿಗಳು
1: ಕುಳಿಂದ
0: ಹೀಗೆ ಬನ್ನಿ, ನಮ್ಮ ಕಾಲಿಗೆ ಅಡ್ಡ ಬಿದ್ದ ಬುದ್ಧಿ.
2: ಮಂತ್ರಿ ಶ್ರೇಷ್ಠರಿಗೆ
1: ನೀನೇ ಏನು
2: ಚಾರಕರು ಹೇಳಿದ ಚಂದ್ರಹಾಸ ಕುಳಿಂದ ನಿನ್ನ ದತ್ತು ಮಗನು ನೀವು

0: ಸಂತೋಷಿಯಾದ ನಿಮ್ಮ ಆಶೀರ್ವಾದ ಕಾಣ್ದೋರೆ, ಆ ಭಗವಂತ ಕಣ್ಣು ಬಿಟ್ಟ, ದೇವ್ರ ದಯೆ ಈ ಮಗ ಸಿಕ್ಕಿದ.
1: ಎಲ್ಲಿ ಸಿಕ್ಕಿದ? ಯಾವಾಗ ಸಿಕ್ಕಿದ?
0: ಸುಮಾರು 16 ವರ್ಷದ ಹಿಂದೆ ನಾವೆಲ್ಲ ಮಿಗಬೇಂಟೆಗೆ ಕಾಡಿಗೆ ಹೋಗಿದ್ವಿ. ಆಗ ನಮ್ ಗಡಿಯಲ್ಲಿರುವ ಕಾಡಿನ ಮಧ್ಯೆ ಈ ಮಗು ಲಬೋ ಲಬೋ ಅಂತ ಅಳ್ಕೊಂಡಿತ್ತು. ಅಡಿಯ ಹತ್ತಿರ ಹೋಗಿ ನೋಡ್ತೀನಿ, ಇವನ ಬಲಕಾಲಿಂದ ರಕ್ತ ಸುರಿಯುತ್ತಿತ್ತು. ಕಾಣ್ದೋರೆ, ಯಾರ ಎತ್ತ ಮಗನು ಅಂತ ಯಾರಾದ್ರೂ ಮಗನ ಕಳ್ಕೊಂಡಿದ್ರೆ ಬನ್ನಿ ಅಂತ ಕೂಗಿ ಕರ್ತೆ ಬುದ್ಧಿ. ಯಾರು ಬರ್ಲಿಲ್ಲ. ಅನಾಥ ಆಗ್ಬಾರ್ದು ಅಂತ ಮನೆಗೆ ಕರ್ಕೊಂಡ್ಬಂದು ಸಾಕಿ ಬೆಳೆಸ್ತೇ ಬುದ್ಧಿ. ಈಗ ಅವನು ದೊಡ್ಡವನಾಗವನೇ. ಅವಂಗೆ ಅಧಿಕಾರ ಕೊಟ್ಟು ನಾನು ಮತ್ತು ನನ್ನ ಹೆಂಡತಿ ನೆಮ್ಮದಿಯಾಗಿದ್ದೇವೆ. ಬುದ್ಧಿ ಪ್ರಜೆಗಳನ್ನ ಬಹಳ ಚಂದಾಗಿ ನೋಡ್ಕೊಂಡವನೇ.
1: ಸಂತೋಷ ಸಂತೋಷ.

0: ಮೋಹನ್, ನಿನ್ನ ವಾರ್ತೆ ಕೇಳಿ ಬಹಳ ಸಂತೋಷವಾಗಿದೆ. ದೇವರ ಅನುಗ್ರಹ ಅಂದ್ರೆ ಹೀಗಿರಬೇಕು. ನಿಜವಾಗಿಯೂ ನೀನು ಧನ್ಯ. ನಿಮ್ಮಂತಹ ಕಾಡಿನ ಜನ ಹೀಗೆ ಮುಂದೆ ಬಂದರೆ ಅಲ್ವೇ ನಮ್ಮ ನಾಡು ಉದ್ಧಾರ ಆಗುವುದು ಹೇಳು. ಕಾಡಿನಲ್ಲಿ ಸಿಕ್ಕಿದವನಾದರೂ ನೀನು ತಂದು ಚೆನ್ನಾಗಿ ಬೆಳೆಸಿದೆಯಲ್ಲ. ಏನು ಇವನು ಚಂದ್ರಹಾಸನೇ? ಇವನಿಂದ ನಿನ್ನ ಜನರೆಲ್ಲರೂ ಮುಂದೆ ಬಂದರು ಎಂದರೆ ಬಹಳ ಸಂತೋಷ. ಇವನಲ್ಲಿ ನಾನು ಸ್ವಲ್ಪ ಮಾತನಾಡಲೇ?
1: ಆಗಲಿ ಬುದ್ಧಿ, ಆಗಲಿ.
0: ಚಂದ್ರಹಾಸ
2: ಮಂತ್ರಿಗಳೇ,
0: ಮಗನೇ ಚಂದ್ರಹಾಸ
2: ಮಂತ್ರಿಗಳೇ,
0: ನಿನ್ನನ್ನು ಕಂಡು ಬಹಳ ಸಂತೋಷವಾಯಿತು. ಹೀಗೆ ಬಾ, ಹೀಗೆ ಬಾ.
2: ಆಗೀತು, ಏನ್ ಹೇಳಿ?
0: ನಿನ್ನೊಮ್ಮೆ ಅರಂಗಿಸಿಕೊಳ್ಳುತ್ತೇನಂತೆ ಕುಮಾರ. ನಿನ್ನ ಆಳಂಗ, ನಿನ್ನ ಚೆಲುವು, ನಿನ್ನ ಮೇಧಾಶಕ್ತಿ, ಆ ಚಂದ್ರನ ಬೆಳದಿಂಗಳನ್ನು ಕಂಡರಿಸಿ ಆನಂದ ಆಗುತ್ತದೆ ನಿನ್ನನ್ನು ನೋಡಿದರೆ. ಪಟ್ಟ ಏರಿದ ಕೆಲವೇ ದಿನಗಳಲ್ಲಿ ನಿನ್ನ ರಾಜ್ಯ, ನೀನು ಮಾಡಿದ ಸುಧಾರಣೆಗಳು ಎಂತಹ ಮುಸ್ಸದ್ದಿಯನ್ನಾದರೂ ಬೆರಗುಗೊಳಿಸಿತು. ಚಂದ್ರಹಾಸ
2: ಮಂತ್ರಿಗಳೇ,
0: ನಿಮ್ಮೆಲ್ಲರನ್ನು ಕಾಣುವ ತವಕದಿಂದ ಹೊರಟ ನನಗೆ ಅವಸರದಲ್ಲಿ ಅತ್ಯಗತ್ಯವಾದಂತಹ ಕಾರ್ಯವೊಂದು ಮರೆತೇ ಹೋಯ್ತಲ್ಲ.
2: ಏನದು?
0: ನನ್ನ ಮಗ ಮದನನಿಗೆ ಅತಿ ಶೀಘ್ರವಾಗಿ ಒಂದು ವಿಷಯವನ್ನು ತಿಳಿಸಬೇಕಾಗಿತ್ತು. ಬಿಡು, ನಾನೇ ಕುಂತಳಕ್ಕೆ ಹೋಗಬೇಕಾಗಿದೆ.
2: ಅದಕ್ಕೆಷ್ಟು ಕಾತರ ಏಕೆ? ನಮ್ಮ ಆಯುಗಳನ್ನು ಅಟ್ಟಿದೆ, ವಾರ್ತೆಯನ್ನು ಮುಟ್ಟಿಸೋಣ.
0: ಆಗದಾಗದು, ಅದೀ ಗೋಪ್ಯವಾದಂತಹ ವಿಚಾರ ಅದು, ಅಷ್ಟೇ ಮುಖ್ಯವಾದುದು.
2: ಹಾಗಿದ್ದರೆ ನಾನೇ ಹೋಗಿ ಹೇಳ್ತೇನೆ ವಿಷಯ ಏನು ಅಂತ. ತಿಳಿಸಿ.
0: ನೀನೇ ಹೋಗ್ತೀಯೋ?
2: ಹೌದು.
0: ಹಾಗಾದ್ರೆ ಆಗಬಹುದು.
2: ಹೌದೇ, ಏನದು ವಿಷಯ ಹೇಳಿ.
0: ಆದ್ರೆ ಅದು ಹೇಳುವ ವಿಚಾರವಲ್ಲ ಚಂದ್ರಹಾಸ.
2: ಮತ್ತೆ
0: ನಾನೊಂದು ಪತ್ರ ಬರೆದು ಕೊಡುತ್ತೇನೆ, ಅದನ್ನು ಮದನನಿಗೆ ತಲುಪಿಸಿ ಬಾ.
2: ಅಷ್ಟೇ ತಾನೇ? ಅತಿ ಶೀಘ್ರ.
0: ನೀನು ಒಮ್ಮೆ ಹೋದ್ರೆ ಮತ್ತೆ ಮರಳಲಿಕ್ಕಿಲ್ಲ ಚಂದ್ರಹಾಸ.
2: ಅಂದ್ರೆ?
0: ಅಂದ್ರೆ ಅಲ್ಲಿಯೇ ಇರುವ ಅಂತ ನಿನಗೆ ಮನಸ್ಸಾದೀತು ಅಂತ.
2: ಹಾಗೆ ಆಗಲಂತೆ. ಕೊಡಿ,
0: ಸಿದ್ಧಗೊಳಿಸಿದ್ದೇನೆ, ಕೂಡಲೇ ಒಯ್ಯಬೇಕು. ತೆಗೆದುಕೋ, ತೆಗೆದುಕೋ.
2: ಈಗಲೇ ಹೋಗ್ತೇನೆ ನಾನು.

ಮಂತ್ರಿಗಳಿಂದ ಆಜ್ಞೆಯನ್ನು ಪಡೆದಂತಹ ನಾನು ಕುದುರೆಯನ್ನು ಏರಿ ಅತಿ ತ್ವರಿತವಾಗಿ ಕುಂತಳ ನಗರವನ್ನು ಪ್ರವೇಶ ಮಾಡಿದ್ದೇನೆ. ನಗರ ಪ್ರವೇಶ ಮಾಡಿದಾಗ ನಡು ಬಿಸಿಲನ್ನು ಕಂಡಂತಹ ನಾನು ಆಯಾಸಪಟ್ಟು ಇಲ್ಲಿರತಕ್ಕಂತಹ ತಿಳಿಗೊಳದಲ್ಲಿ ಸ್ನಾನಾದಿಗಳನ್ನು ಮಾಡಿ ಈ ಮರದ ಬುಡದಲ್ಲಿ ಒಂದಿಷ್ಟು ವಿಶ್ರಾಂತಿಯನ್ನು ಪಡೆಯುತ್ತೇನಂತೆ ಮುಂದೆ ಹೋಗೋಣ. ಚಂದನಾವತಿಯಿಂದ ಹೊರಟ ಚಂದ್ರಹಾಸ ಕುಂತಳ ನಗರ ಪ್ರವೇಶ ಮಾಡಿ ವಿಶ್ರಾಂತಿ ಬಯಸಿ ಉಪವನದಲ್ಲಿ ನಿದ್ರಿಸುತ್ತಾನೆ. ತನ್ನ ಸ್ವಾರ್ಥಕ್ಕಾಗಿ ಪರರಿಗೆ ಕೇಡು ಬಯಸಿದ ಮಂತ್ರಿ ದುಷ್ಟಬುದ್ಧಿಯ ದುರಾಲೋಚನೆ ಕುತಂತ್ರಗಳು ಹೇಗೆ ಫಲಕೊಟ್ಟಿತೆಂದು ಮುಂದಿನ ಭಾಗದಲ್ಲಿ ಕೇಳೋಣ. ಚಂದನಾವತಿಯ ದೊರೆ ಕುಳಿಂದನಿಗೆ ಸಿಕ್ಕಿದ ಮಗು ಚಂದ್ರಹಾಸ ಬೆಳೆದಾಗ ತನ್ನ ಯೋಜನೆಗಳಿಗೆ ಅಡ್ಡಿಯಾಯಿತೆಂದು ತಿಳಿದ ದುಷ್ಟಬುದ್ಧಿ ಅವನ ನಾಶಕ್ಕೆ ಮನ ಮಾಡಿ ಮಗನಿಗೆ ಅವನ ಮೂಲಕ ಓಲೆ ಬರೆದು ಕಳುಹಿಸುತ್ತಾನೆ. ಆದರೆ ವಿಧಿಲೀಲೆ ಬೇರೆಯೇ ಆಗಿತ್ತು. ಚಂದ್ರಹಾಸನ ಜೀವನ ಹೇಗೆ ತಿರುಗು ಪಡೆಯಿತು ಇದು ಕೇಳಿ.

0: ಯಾರೇ ಅಲ್ಲಿ ಗೆಳತಿಯರು, ಮಲ್ಲಿಕ, ಸೇವಂತಿಕ ಮೊದಲಾದ ಲತಾಂಗಿಯರು ಎಲ್ಲರೂ ಬನ್ನಿರೇ ಇಲ್ಲಿ.
1: ಏನಮ್ಮ ಅತಿ ಅವಸರವಾಗಿ ಕರೆದಿಲ್ಲ ನಮ್ಮನ್ನು?
0: ಅವಸರ ಅಲ್ಲದೆ ಮತ್ತಿನ್ನೇನೆ, ಈ ಸುಡುವ ಸೂರ್ಯನನ್ನು ಕಂಡಿರ? ಈ ಸುಡು ಬೇಸಿಗೆಯ ಬೇಗೆಯನ್ನು ತಾಳುವುದಕ್ಕೆ ಅಸಾಧ್ಯವಾಗಿದೆ ಕಣೆ. ಹಾಗಾಗಿ ಕಣ್ಮನಗಳಿಗೆ ಒಂದಿಷ್ಟು ತಂಪಾಗಿಸೋಣ ಅಂತ ಯೋಚನೆ ಮಾಡ್ತಾ ಇದ್ದೇನೆ ಕಣೆ.
1: ಹೌದಮ್ಮ, ನಮಗೂ ಸೆಕೆ ಆಗುತ್ತಿದೆಯಲ್ಲ,
0: ಅದಕ್ಕೆ ಕರೆದದ್ದು ನಿಮ್ಮನ್ನು.
1: ಹೌದೇ, ಏನು?
0: ನೋಡಿ, ನಾವೀಗ ಒಟ್ಟಾಗಿ ಸೇರಿ ನಗರದ ಹೊರಗಿರುವ ಉದ್ಯಾನಕ್ಕೆ ಹೋಗೋಣ. ಅಲ್ಲಿರುವ ನಿರ್ಮಲ ಜಲ ತುಂಬಿದ ಕಾಸಾರದಲ್ಲಿ ಮಣತನಿಯ ಈಜೋಣ. ನೀರಾಟದ ಬಳಿಕ ಆ ವನದಲ್ಲಿ ವಿಹರಿಸೋಣ. ಶುಭ್ರ ನೀರು, ತುಂಬಿದ ಹಸಿರು, ಬೀಸುವ ತಂಗಾಳಿ, ಸ್ವಲ್ಪ ಮಟ್ಟಿಗಾದ್ರೂ ನಮ್ಮ ಬೇಗೆಯನ್ನು ಪರಿಹರಿಸಿತು. ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಿಕೊಳ್ಳಿ, ಹೋಗಿ.
1: ಆಗಲಮ್ಮ, ನಾವೆಲ್ಲ ಸಿದ್ಧರಾಗಿದ್ದೇವೆ.
0: ನೀರಾಟ ಆಡಿದ್ದಂತೂ ಆಯಿತು, ಇನ್ನು ವನವಿಹಾರ. ನಾವೆಲ್ಲ ಬೇರೆ ಬೇರೆ ದಿಕ್ಕಿಗೆ ಹೋಗಿ ತರತರದ ಹೂಗಳನ್ನು ಆಯ್ದುಕೊಂಡು ಆಮೇಲೆ ಬರೋ, ಒಟ್ಟಿಗೆ ಸೇರೋಣ. ಮಲ್ಲಿಕ, ನೀನು ಆ ಕಡೆಗೆ ಹೋಗಿ, ಸೇವಂತಿಕ ನೀನು ಪಶ್ಚಿಮ ದಿಕ್ಕಿಗೆ ಹೋಗು, ನಾನು ಉತ್ತರದ ಕಡೆಗೆ ಹೋಗುತ್ತೇನಂತೆ. ಸ್ವಲ್ಪ ಹೊತ್ತಿಗೆ ನಾವೆಲ್ಲ ಇಲ್ಲೇ ಒಟ್ಟು ಸೇರಿ ಅನಂತರ ಅರಮನೆ ಕಡೆಗೆ ಹೋಗೋಣ.
1: ಹಾಗೇ ಆಗಲಮ್ಮ.
0: ಗೆಳತಿಯರಲ್ಲೆನ್ನು ದೂರ ಕಟ್ಟಿಯಾಯಿತು. ನಾನು ಹೀಗೆ ಮುಂದುವರಿದು ಅಲ್ಲಿರುವ ಮಲ್ಲಿಗೆ ಬಳ್ಳಿಯಿಂದ ಮಲ್ಲಿಗೆ ಮೊಗ್ಗುಗಳನ್ನು ಕೊಯ್ದು ಸುಂದರ ಹಾರ ರಚಿಸ್ತೇನಂತೆ. ಆದಾರು ಆದಾರು ಮರದ ಬುಡದಲ್ಲಿ ಮಲಗಿರೋದು.
2: ಇಂದಿವನಾರು ಸುಂದರ ಪುರುಷ

0: ಇವನು ಯಾವನಾಗಿರಬಹುದು? ಪ್ರಪಂಚದ ಪುರುಷ ಸೌಂದರ್ಯಕ್ಕೆ ಪ್ರತೀಕ ಮನ್ಮಥನಂತೆ, ಅವನೇ ಇವನಾಗಿರಬಹುದೇ? ಹೌದಾದರೆ ಬಳಿಯಲ್ಲಿ ರತಿ ಏಕಿಲ್ಲ? ಅಲ್ಲ, ದೇವೇಂದ್ರ ಸುತ ಜಯಂತನೇ ಈತ. ಅವರೆಲ್ಲ ಹೀಗೆ ಹಾಯಾಗಿ ನಿದ್ದೆ ಮಾಡುವುದಕ್ಕೆ ಸಾಧ್ಯವಿದೆಯೇ? ಬಿಡುಗಣ್ಣರಲ್ಲವೇ ಅವರು? ನಳಕೂಬರನೇ ಇವ. ಕುಬೇರನ ಅಷ್ಟೈಶ್ವರ್ಯ ಅನುಭವಿಸುವವ ಈ ನೆಲದ ಮೇಲಕ್ಕೆ ಬಿದ್ದಿರುತ್ತೇನೆ. ಅಬ್ಬಾ, ಇವನ ಹಣೆಯೇ, ತುಂಬಿದ ಗಲ್ಲವೇ, ಕಸುವಿನಿಂದ ಕೂಡಿದ ಆ ಎರಡು ಭುಜಗಳು, ಆ ಹರವಾದ ಎದೆ, ಏನು ಸೌಂದರ್ಯ, ಏನು ಸೌಂದರ್ಯ ಇದು! ಅದೇನು, ಸೊಂಟದ ಪಟ್ಟಿಗೆ ಕಟ್ಟಿದಂತಹ ಪತ್ರ, ಮೆಲ್ಲಗೆ ತೆಗೆದೊಮ್ಮೆ ನೋಡಿದರೆ ಅಪರಾಧ ಆಗಲಾರದು. ಓಹೋ, ಇದು ನಮ್ಮಪ್ಪನ ಕೈಬರಹ. ಏನಿರಬಹುದು? ಅಣ್ಣ ಮದನನಿಗೆ ಬರೆದ ಪತ್ರ. ಹಾಗಿದ್ರೆ ನಾನು ಓದಬಹುದಲ್ಲ, ನೋಡೋಣ.
1: ಶ್ರೀಮತ್ ಸಚಿವ ಶಿರೋಮಣಿ,
0: ಹೌದು ನಮ್ಮ ಅಪ್ಪನೇ.
1: ದುಷ್ಟ ಬುದ್ಧಿ,
0: ಅವ್ರ ಹೆಸರು ಮಾತ್ರ ದುಷ್ಟ ಬುದ್ಧಿ, ಬುದ್ಧಿ ಬಹಳ ಒಳ್ಳೆಯದು.
1: ಪ್ರೇಮದಿಂತನ್ನ ಮಗ ಮದನಂಗೆ,
0: ಅಣ್ಣನಿಗೆ ಬರೆದ ಪತ್ರ.
1: ಮಿಗೆ ಪರಸಿ ನೇಮಿಸಿದ ಕಾರ್ಯ
0: ಏನಾದ್ರು
1: ಈ ಚಂದ್ರಘಾಸಂ

ಇಲ್ಲಿ ಯಾಕೆ ಅಪ್ಪ ತಪ್ಪು ಮಾಡಿದ್ದಾನೆ ಅಂತ ಎಲ್ಲ ಸರಿಯಾಗಿ ಬರೆದು ಈಗ ಯಾಕೆ ಬರೆದ? ವಿಷಯ ಯಾಕೆ ವಿಷ ಅಲ್ಲ, ವಿಷಯ ಆಗಿರಬಹುದು. ವಿಷಯ ಮೋಹಿಪತರದೇ ಆಗಿರಬೇಕಿತ್ತು. ಮತ್ತೇಕೆ ಹೀಗಾಯ್ತು? ನಾನು ಪತ್ರ ಬಿಡಿಸಿ ಓದಿದ್ದೇ ಒಳ್ಳೆದಾಯ್ತು. ದೇವರು ದೊಡ್ಡವ, ಎಲ್ಲಾದರೂ ನಮ್ಮ ಅಣ್ಣನಿಗೆ ಈ ಪತ್ರ ಸಿಗುತ್ತಿದ್ದರೆ ಎಂತಹ ಆಘಾತ ಆಗ್ತಿತ್ತು. ಅದಕ್ಕಾಗಿ ನನ್ನ ಕಿರುಬೆರಳಿನ ಉಗುರಿನಲ್ಲಿ ಕಣ್ಣ ಕಾಡಿಗೆಯನ್ನು ತೆಗೆದು ಒಂದು ಅಕ್ಷರವನ್ನು ಸರಿ ಮಾಡಿ ಬಿಡ್ತೇನಂತೆ. ಹಾ, ಈಗ ಸರಿಯಾಯ್ತು. ಇದನ್ನು ಹೇಗಿತ್ತು ಹಾಗೆ ಇಟ್ಟು ಮುಂದಕ್ಕೆ ತೆರಳೋಣ. ಎಲ್ಲಿದ್ದೀರಾ ಸಖಿಯರೇ? ಹೋಗೋಣ ಅರೆಮನೆ ಕಡೆಗೆ.

0: ಆಯಾಸ, ಜೊತೆಗೆ ಇಲ್ಲಿನ ಬಿಸಿಲಿನ ಬೇಗೆ ದೇಹಕ್ಕೆ ಬಹಳಷ್ಟು ಆಯಾಸವನ್ನು ಉಂಟು ಮಾಡಿದ್ದಾರೆ. ರಸೆಯಿಂದ ಕಣ್ಣು ಮುಚ್ಚಿ ಮಲಗಿದವನಿಗೆ ಗಾಢ ನಿದ್ದೆಯೇ ಆವರಿಸಿತು. ಛೇ, ಸೂರ್ಯನು ಅಸ್ತಂಗತನಾಗುತ್ತಿದ್ದಾನೆ. ನನ್ನ ಸೋಮಾರಿತನದಿಂದ ಏನು ತೊಂದರೆ ಆಯಿತೋ ಗೊತ್ತಿಲ್ಲ. ಮತ್ತೆ ಈ ಕೊಳಕೊಳ ಎಳಿದು ಕಾಲ್ಮೊಗದೊಳೆದು ಸೂರ್ಯನಿಗೆ ಅರ್ಘ್ಯವನ್ನಿತ್ತು ಶೀಘ್ರವಾಗಿ ಮಂತ್ರಿಗಳ ಅರಮನೆಯ ಕಡೆಗೆ ಹೋಗುತ್ತೇನಂತೆ.
1: ದೂತ ಬಂದಿದ್ದಾನೆ.
2: ಓಹೋ, ಏನಂತೆ?
3: ಮದನನು ಆಶ್ಚರ್ಯ ತಾಳುತ.
1: ಏನಾಶ್ಚರ್ಯ?

0: ನಮ್ಮ ಅಪ್ಪಯ್ಯನ ಕಾರ್ಯವೈಖರಿಯೇ ಹೀಗೆ, ಎಲ್ಲದರಲ್ಲೂ ಅವಸರ, ಕೊನೆಗಾಗುವಾಗ ಯಾವುದು ಸರಿಯಾಗಿ ನಡೆಯಲಿಕ್ಕೆ ಬಿಡುವುದಿಲ್ಲ. ಮೊನ್ನೆ ನೋಡಿ, ಆ ಕಾಡಿನ ಕಾಡಾಡಿಗಳು ಬಂದರು, ಏನನ್ನೋ ಮಾತನಾಡಿದರು. ಅಷ್ಟು ಹೇಳಿದ್ದೆ ತಡ, ಹೊತ್ತು ಗೊತ್ತಿಲ್ಲದೆ ಅಪ್ಪಯ್ಯನ ಸವಾರಿ ಸಂಚಾರಕ್ಕೆ ಹೊರಟಾಯಿತು. ಜೊತೆಗೆ ನನಗೆ ಕರೆ, 4 ದಿನ ದೇಶ ಸಂಚಾರಕ್ಕೆ ಹೋಗ್ತೇನೆ, ಊರ ಕಡೆ ಜೋಪಾನ ಎಂಬುದಾಗಿ. ಬರುವವರೆಗೆ ಈ ಊರಿನ ಹೊಣೆಗಾರಿಕೆ ನಿನ್ನದು. ನನಗೇನು ಗೊತ್ತಿಲ್ವೇ, ಅಪ್ಪಯ್ಯ ಇರುವಾಗಂತೂ ನಮ್ಮ ಕಾರ್ಯಭಾರ ಏನೂ ನಡೆಯುವುದಿಲ್ಲ. ಅವರಿಲ್ಲದ ದಿನಗಳಲ್ಲಾದರೂ ನಾವು ಕಾರುಬಾರು ಮಾಡಬೇಕೋ ಬೇಡವೋ? ಅದಕ್ಕೆ ನೋಡಿ, ಅವರು ಮಾಡಿದ ಕೆಲಸವನ್ನೆಲ್ಲ ಅದಲು ಬದಲು ಮಾಡಿದ್ದು. ಈಗ 3-4 ದಿನಗಳಲ್ಲಿ ಊರಲ್ಲೆಲ್ಲ ನಮ್ಮದೇ ಹೆಸರು. ಅಷ್ಟರಲ್ಲಿ ಚಾರಕ ಬಂದು ಹೇಳುತ್ತಿದ್ದಾನೆ, ಯಾರೋ ಒಬ್ಬ ನಮ್ಮ ಅಪ್ಪಯ್ಯನ ಕಡೆಯವನಂತೆ, ಅವ ಬಂದಿದ್ದಾನಂತೆ. ಏನೋ ಸುದ್ದಿ ಇರಬೇಕು. ಮೊನ್ನೆ ಹೋದದ್ದು ಅಷ್ಟು ಅವಸರ ಕೆಲಸ ಏನೋ. ನೋಡೋಣ ನೋಡೋಣ, ಯಾರಲ್ಲಿ? ಆ ವಾರ್ತಾವಾಹಕ ಕೂಡಲೇ ಒಳಗೆ ಬರಲಿ.
1: ಮಂತ್ರಿ ಕುಮಾರ ಮದನ್ನಿಗೆ ಚಂದನಾವತಿಯ ಅಧಿಪತಿ ಕುಳಿಂದ ಸುಕುಮಾರ, ಚಂದ್ರಹಾಸನ ವಂದನೆಗಳು.
0: ಅರೆ ಚಂದ್ರಹಾಸ, ನೀನು? ನಾನು ಯಾರೋ ಚಾರಕರೆಂದಿದ್ದೆ. ಬಾರಯ್ಯ ಬಾರಯ್ಯ, ಹೀಗೆ ಬಾರಯ್ಯ. ಚಂದನಾವತಿಯಿಂದ ಬಂದವನಲ್ಲವೇ ನೀನು?
1: ಹೌದು.
0: ನಮ್ಮ ಅಪ್ಪಯ್ಯನು ನಿನ್ನಪ್ಪಯ್ಯನು ಸ್ನೇಹಿತರು.
1: ಹೌದು.
0: ಹಾಗಾಗಿ ನಾವು ಕೂಡ ಗೆಳೆಯರೇ. ಇದೋ ಪ್ರೀತಿಯಿಂದ ನಿನ್ನನ್ನು ಆಲಂಗಿಸಿಕೊಂಡಿದ್ದೇನೆ. ಹೇಗೆ, ಎಲ್ಲ ಸೌಖ್ಯವೇ?
1: ಎಲ್ಲರೂ ಕ್ಷೇಮ.
0: ನಿಮ್ಮ ಅಪ್ಪ ಅಮ್ಮ ಊರ ಮಂದಿ ಎಲ್ಲ ಕ್ಷೇಮ ತಾನೆ?
1: ಅವರೆಲ್ಲರಿಗೂ ಕ್ಷೇಮದಲ್ಲೇ ಇದ್ದಾರೆ.
0: ಅಂದ ಹಾಗೆ ನನ್ನ ತಂದೆ ನಿಮ್ಮೂರಿಗೆ ಅಂತ ಹೊರಟಿದ್ದಾರೆ, ಕ್ಷೇಮದಿಂದ ಬಂದು ತಲುಪಿದಾರಷ್ಟೇ.
1: ಅವರು ತಲುಪಿದ್ದು ಆಗಿದೆ, ಈ ಪತ್ರವನ್ನು ನಿಮಗೆ ಒಪ್ಪಿಸುವುದಕ್ಕಾಗಿ ಕೊಟ್ಟದ್ದು ಆಗಿದೆ.
0: ಓಹೋ, ಪತ್ರ ಎಲ್ಲಿ ಎಲ್ಲಿ ನೋಡು, ಇಲ್ಲಿ ಕೊಡು.
1: ಇಲ್ಲಿದೆ ಈ ಪತ್ರ.
0: ಓಹೋ, ಓದುತ್ತೇನೆ ಓದುತ್ತೇನೆ. ಏನಂತೆ, ಹೀಗೆ ಬರೆದಿದ್ದಾನೆ: ಸಚಿವ ಶಿರೋಮಣಿ ನನ್ನಪ್ಪ, ಹೌದು, ತನ್ನ ಮಗ ಮದನನಿಗೆ, ಅಂದರೆ ನನಗೆ, ಸುಪ್ರೇಮದಿಂದ ಬರೆದಂತಹ ಪತ್ರ. ಏನಿರ್ಬೋದು? ಓಹೋ, ಈ ಚಂದ್ರಹಾಸಂ ನಮಗೆ ಹಿತಂ, ಈ ನಾಡಿಗೆ ಅರಸನಪ್ಪಂ, ಇವನ ವಿದ್ಯಾಗುಣಗಳನ್ನು ಗಮನಿಸದೆ ವಿಷಯೆಯೇ ಮೋಹಿಸುವಂತೆ ಕೊಡುವುದು. ಅಬ್ಬ, ಈ ಒಂದು ಹೊಡೆಯನ್ನಾದರೂ ಅಪ್ಪ ನನಗೆ ಕೊಟ್ಟನಲ್ಲ. ಅಪ್ಪನಿಗೆ ಎಲ್ಲ ಅವಸರವೇ. ಇದ್ದ ಒಬ್ಬ ಮಗಳಿಗೆ ಒಂದು ಮದುವೆ ಮಾಡುವಷ್ಟು ಸಮಯ ಇಲ್ಲ ಇವನಿಗೆ. ನನಗೆ ಒಳ್ಳೆಯದೇ ಆಯ್ತು ಬಿಡಿ. ಮಗ ಎಷ್ಟು ಹೊಣೆ ಹೊತ್ತು ಕೆಲಸ ಮಾಡುತ್ತಾನೆಂದು ತೋರಿಸಲು ಒಳ್ಳೆಯ ಅವಕಾಶ ಸಿಕ್ಕಿತು. ಕಾಲ ವಿಳಂಬ ಕೂಡದು. ಯಾರಲ್ಲಿ, ಈಗಲೇ ಊರೆಲ್ಲ ಸಿಂಗರಿಸಿ, ಪುರೋಹಿತರನ್ನು ಕರೆಸಿ, ಬಾಣಸಿಗರನ್ನು ಕರೆಸಿ, ಊರಿಗೆಲ್ಲ ಮದುವೆ ಊಟದ ಸಿದ್ಧತೆ ನಡೆಸಿ. ವೆಚ್ಚ ಎಷ್ಟಾದರೂ ಗಾಬರಿಯಿಲ್ಲ. ಮಂತ್ರಿ ಮಗಳ ಮದುವೆ ಅಲ್ವೇ, ಅದ್ದೂರಿಯಾಗಿ ನಡೆಯಬೇಕು, ಅದ್ದೂರಿಯಾಗಿ ನಡೆಯಬೇಕು. ಊರಿಗೆ ಊರೇ ಸಂಭ್ರಮ ಪಡಲಿ. ನಡೆಯಲಿ ಸಡಗರ, ನಡೆಯಲಿ ಸಡಗರ.

0: 나라야 미자만 것도 건다라 가나마도 얼마다 된다 바래더라 놀베레 누나
1: ಚಂದನಾವತಿಯಿಂದ ಬರುತ್ತ ನನಗೆ ಬೇಕಾದ ಸುದ್ದಿಯನ್ನು ಕೇಳುತ್ತೇನೆಂದು ತವಕದಿಂದ ಬರುತ್ತಾ ಇದ್ರೆ ಇದೇನಿದು ಕುಂತಳ ನಗರವಿಡೀ ಸಂತಸದ ಸಮಾರಂಭದ ಸಿಂಗಾರದಿಂದ ಕೂಡಿದೆ ಕರುಣ ಏನೆಂದು ವಿಚಾರಿಸಿದರೆ ನನ್ನ ಮಗಳಿಗೆ ಮದುವೆ ನಾನು ಯಾರನ್ನೋ ಸಾಯಿಸಬೇಕೆಂದು ಬಗೆದಿದ್ದೆನು ಆ ಚಂದ್ರಹಾಸರೊಡನೆ ಹಾಗಾದರೆ ಈ ಅವಿವೇಕದ ಕೆಲಸವನ್ನು ಮಾಡಿದವ ಯಾರು ನನ್ನ ಮಗ ಮದನನೇ ಎಲ್ಲಿದ್ದಾನವ ಎಲ್ಲಿದ್ದಾನೆ ಮದನ ಅವಿವೇಕಿ ಎಂತ

0: ಮಾಡಿದೆ ನೀನು ಎಂತ
1: ಅಪ್ಪಯ್ಯ? ಏನಾಯ್ತು ಅಪ್ಪಯ್ಯ? ಈಗ ಏನಾಯ್ತು?
0: ಏನು
2: ಪಿತನ ಕೋಪಗೆ ಮದನ ವೃತ್ತಿಯೊಳೆಲ್ಲ
0: ಮತ್ತೇನು ಮಾಡಿದೆ?
2: ಪಿತನ ಕೋಪಗೆ ಮದನ

0: ಅಪ್ಪಯ್ಯ
1: ಮದನ
0: ಏಕೆ ನನ್ನಲ್ಲಿ ಕೋಪ?
1: ಮತ್ತೇನು ಮಾಡಬೇಕು?
0: ನಾನೇನು ನೀವು ಹೇಳಿದ್ದಕ್ಕೆ ವ್ಯತಿರಿಕ್ತವಾಗಿ ನಡೆದುಕೊಂಡಿಲ್ಲವಲ್ಲ?
1: ಯಾಕೆ?
0: ನೀವು ಪತ್ರದಲ್ಲಿ ಬರೆದಂತೆ ನಡೆದುಕೊಂಡಿದ್ದೇನೆ.
1: ಪತ್ರ ಎಲ್ಲಿದೆ? ಆ ಪತ್ರ
0: ನೋಡಿ ನೋಡಿ.
1: ಓದಲು ಬರುವುದಿಲ್ಲ.
0: ನೋಡಿ ನೋಡಿ, ನೀವು ಈ ಪತ್ರದಲ್ಲಿ ಬರೆದುದನ್ನು ನೋಡಿ. ಈ ಚಂದ್ರಹಾಸನು ನಮಗೆ ಹಿತಂ.
1: ಹಿತ ಅಲ್ಲವೋ ಅದು? ಅಹಿತ. ಅಹಿತ.
0: ಇವನ ಗುಣ ಶೀಲ ವಿದ್ಯೆಗಳನ್ನು ಗಮನಿಸದೆ ವಿಷಯ ಮೋಹಿಸುವಂತೆ ಕೊಡುವುದು.
1: ವಿಷಯ? ವಿಷವೋ ಅದು? ವಿಷಯ
0: ನೀವೇ ಬರೆದದ್ದು.

0: ಚಂದ್ರಾಸ್.
1: ಮಾವಯ್ಯ,
0: ಮದುವೆ ಆಯ್ತಲ್ಲ?
1: ಆಯ್ತು,
0: ಆದ್ರೆ
1: ಬಹಳ ವಿಜೃಂಭಣೆಯಿಂದ ಆಯ್ತು.
0: ಒಂದು ಕೆಲಸ ಬಾಕಿ.
1: ಏನು ಮಾವ? ಅದು
0: ನಮ್ಮ ಕುಲಾಚಾರದಂತೆ ಊರ ಹೊರಗಿನ ಕಾಳಿಕಾ ಗುಡಿಗೆ
1: ಹಾ
0: ರಾತ್ರಿ ಕಾಲದಲ್ಲಿ ಹೋಗಿ ಪೂಜೆ ಮಾಡಿ ಬರಬೇಕು.
1: ಈ ದಿವಸ ಅಮಾವಾಸ್ಯೆ.
0: ಆಗಲಿ, ಅಂದೇ ಒಳ್ಳೇದು.
1: ಹೌದೇ,
0: ನೀವಿಂದು ರಾತ್ರಿಯ ವೇಳೆ ಹೂ ಹಣ್ಣುಗಳೊಂದಿಗೆ ಅಲ್ಲಿಗೆ ಹೋಗಬೇಕು. ಒಬ್ಬನೇ, ಇಬ್ರು ಒಟ್ಟಿಗೆ ಹೋಗುವುದಲ್ಲ.
1: ನಾನಲ್ಲಿ ಹೋಗಿ ಪೂಜೆ ಸಲ್ಲಿಸಬೇಕು.
0: ಪೂಜೆ ಸಲ್ಲಿಸಿ ಪ್ರಸಾದದೊಂದಿಗೆ ಮರಳಿ ಬಾ.
1: ಆಗಲಿ ಮಾವ, ಈಗಲೇ ಅದಕ್ಕೆ ಬೇಕಾದ ಸಿದ್ಧತೆ ಮಾಡಿಕೊಳ್ತೇನೆ.
0: ಹೋದನು ರಾತ್ರಿ ಕಾಳಿಕಾ ಗುಡಿಯಲ್ಲಿ ಆ ಕಾಳಿಗೆ ಈತನ ಬಲಿಯನ್ನು ಕೊಡಬೇಕಾಗಿದೆ, ಕಲಿಯನ್ನು ಕೊಡಬೇಕಾಗಿದೆ. ಯಾರಲ್ಲಿ ಕಟುಕರು?
2: ಏನಪ್ಪಣೆ ಮಂತ್ರಿಗಳೇ, ನಾವು ಸಿದ್ಧರಾಗಿಯೇ ಇದ್ದೇವೆ. ನಮ್ಮಿಂದ ಏನಾಗಬೇಕಾಗಿದೆ?
0: ಈ ರಾತ್ರಿ ನೀವು ಊರಾಚೆ ಇರುವ ಸ್ಮಶಾನದ ಕಾಳಿಕಾ ಗುಡಿಯಲ್ಲಿ ಅವಿತಿರಬೇಕು. ರಾತ್ರಿ ಹೊತ್ತು ಅಲ್ಲಿಗೆ ಒಬ್ಬ ಹೂ ಹಣ್ಣುಗಳೊಡನೆ ಬರುತ್ತಾನೆ. ಯಾರು ಏನು ಎಂದು ವಿಚಾರಿಸದೆ ದ್ವಾರವನ್ನು ಪ್ರವೇಶಿಸಿದೊಡನೆ ಆತನ ಶಿರವನ್ನು ಕಡಿದು ನಿಲ್ಲಿಸಬೇಕು.
2: ಹಾಗೆ ಆಗಲಿ ಒಡೆಯ, ಇದು ಈಗಲೇ ಹೊರಟೆವು.
0: ಹೋಗಿ ಹೋಗಿ.
1: ಅವನ ಹತ್ಯೆಯಂತೆ ಪೂಜೆಗೆ ಬೇಕಾದಂತಹ ಸೊಗಸುಗಳನ್ನು ಹಿಡಿದುಕೊಂಡು ಕಾಳಿಕಾ ಗುಡಿಯತ್ತ ತೆರಳುತ್ತೇನಂತೆ.
3: ಭಾವ
1: ಭಾವ,
3: ನಿಮ್ಮನ್ನು ಊರೆಲ್ಲ ಹುಡುಕುತ್ತಿದ್ದೆ.
1: ಏಕೆ?
3: ನೀವೆಲ್ಲೂ ಕಾಣ ಸಿಗಲಿಲ್ಲ. ಏನಿದು ಹೂ, ನಿಮ್ಮ ಮಗಳು ಎಲ್ಲಿಗೆ ಹೊರಟಿದ್ದೀರಿ? ಭಾವ,
1: ನಿಮ್ಮ ಕುಲಾಚಾರದಂತೆ ನಿಮ್ಮ ಅಪ್ಪಯ್ಯನ ಆಣತಿಯಾಗಿದೆ.
3: ಭಾವ, ನನಗೆ ತಿಳಿದ ಹಾಗೆ ನಮ್ಮಲ್ಲಿ ಅಂತಹ ಆಚರಣೆಗಳೇನೂ ಇಲ್ಲ. ಈಗ ನಿನಗೆ ನಮ್ಮ ಅರಸನಿಂದ ಕರೆ ಬಂದಿದೆ, ನೀನು ಕೂಡಲೇ ಅರಮನೆಗೆ ತೆರಳಬೇಕಂತೆ.
1: ಮಾವನ ಆಜ್ಞೆಯಂತೆ ದೇವಿ ಪೂಜೆ ನಡೆಯಲೇಬೇಕು. ಇದು ಮದುವೆಗೆ ಸಂಬಂಧಿಸಿದ ಪೂಜೆಯಂತೆ, ಆದ್ರಿಂದ ಹೋಗಲೇಬೇಕಾಗಿದೆ.
3: ಭಾವ, ಮದುವೆಗೆ ಸಂಬಂಧಿಸಿದ ಪೂಜೆ ನಾನು ಮಾಡಿಸಿದ್ರೂ ಆಗ್ತದೆ. ಪೂಜೆಗೆ ನಾನು ಹೋಗುತ್ತೇನೆ, ಅರಮನೆಗೆ ನೀನು ಹೋಗು. ಬೇಗ ಹೋಗು, ಬೇಗ
1: ನಾನು ಅರಮನೆ ಅಂತ ಹೋಗ್ಲೇ.
3: ಆಗ್ಲಿ ಭಾವ.
0: ಚಂದ್ರಹಾಸನನ್ನು ನಾನು ಕಳುಹಿಸಿದ್ದೇನಲ್ಲ, ಕಟುಕರನ್ನೂ ಕಳುಹಿಸಿ ಆಗಿದೆ. ಆದರೆ ನಾನಿಲ್ಲಿ ನೋಡುವ ದೃಶ್ಯವೇನು ದೃಶ್ಯವೇನು? ದೊರೆಯ ಮಗಳಾದಂತಹ ಚಂಪಕ ಮಾಲಿನಿಯೊಂದಿಗೆ ಇವನ ಮದುವೆಯ ಮೆರವಣಿಗೆ.

0: ಹಾಗಿದ್ರೆ ಕಾಳಿಕಾ ಗುಡಿಗೆ ಯಾರು? ನನ್ನ ಮಗ ಮದನನೇ, ಮದನನೇ ಶರಣುತ್ತೇನಂತ.
1: ಕಂದನೆ ಹಾಗ ಮದನನೆ ಬಂದಿಗ ಎಲ್ಲನೂ ನೋಡದೇ

0: ಮಗನು ತನ್ನ ಕೈ ಎಣ್ಣೆ ತನ್ನ ಕಣ್ಣಿಗೆ ತಗಲಿತೆಂಬಂತೆ. ಇನ್ನೊಬ್ಬನ ಕೊಲೆಗೆ ಎಳೆಸಿದ ನಾನು ನಿನ್ನ ಕೊಲೆಯನ್ನೇ ನೋಡುವಂತಾಯಿತೇ ಮಗ. ಹಾ ಮಗನೇ, ನಿನ್ನನ್ನು ಬಿಟ್ಟು ನಾನು ಹೇಗಿರಲಿ? ಇಲ್ಲ ಇಲ್ಲ, ನಿನ್ನ ಜೊತೆ ನಾನೂ ಬರುತ್ತೇನೆ. ಈ ಗುಡಿಯ ಹೊಸ್ತಿಲ ಶಿಲೆಗೆ ತಲೆಯನ್ನು ಹೊಡೆದು ಪ್ರಾಣವನ್ನು ನೀಗುತ್ತೇನಂತೆ.
1: ರಾಜಕುಮಾರಿಯೊಂದಿಗೆ ವಿವಾಹದ ಮೆರವಣಿಗೆಯಲ್ಲಿ ಹೋಗುತ್ತಿದ್ದಂತೆ ಕಾಳಿಕಾಗುಡಿಯ ಬ್ರಾಹ್ಮಣರು ಬಂದು ಹೇಳ್ತಾ ಇದ್ದಾರೆ, ಮಹಾಮಂತ್ರಿ ದುಷ್ಟಬುದ್ಧಿ ಜೊತೆಗೆ ಮದನ ಕಾಳಿಕಾಗುಡಿಯ ಬಾಗಿಲಿನಲ್ಲಿ ಮೃತರಾಗಿ ಬಿದ್ದಿದ್ದಾರೆ ಅಂತ. ಹಾಗಿದ್ದರೆ ಹಾಗಿದ್ದರೆ

0: ಚಂದ್ರಹಾಸ
1: ಅಮ್ಮ
0: ಬರಿದೆ ದುಃಖಿಸದಿರು ನೀನು.
1: ಮತ್ತೇನು ಮಾಡ್ಲಮ್ಮ?
0: ಅಸಾಮಾನ್ಯನು ನೀನು.
1: ಹೇಗೆ?
0: ಬಾಲ್ಯದಲ್ಲಿ ಆಟದ ಗೋಲಿ ಎಂದು ತಿಳಿದು ಪರಮ ಪಾವನವಾದ ಸಾಲಿಗ್ರಾಮ ಶಿಲೆಯನ್ನು ಬಾಯಲ್ಲಿಟ್ಟುಕೊಂಡುದರ ಪರಿಣಾಮವಾಗಿ ನಿನಗೆ ಜ್ಞಾನೋದಯವಾಗಿದೆ,
1: ಹರಿಭಕ್ತಿ ಒಲಿದು ಬಂತು.
0: ಆದುದರಿಂದ ನೀನು ಪರಮ ಭಕ್ತನಾಗಿದ್ದಿ.
1: ನಿನ್ನ ಆಶೀರ್ವಾದ ತಾಯೇ.
0: ಅದರಿಂದಾಗಿಯೇ ನಿನಗೆ ಉತ್ತಮ ಸಂಸ್ಕಾರ ದೊರೆತು ಇದೀಗ ಆದರ್ಶ ವ್ಯಕ್ತಿಯಾಗಿದ್ದೀಯ.
1: ಆಹಾ
0: ಚಂದ್ರಹಾಸ, ಈ ಅಳಿದ ನಿನ್ನ ಬಂಧುಗಳಿಗಾಗಿ ಅಳುವೆಯ?
1: ಮತ್ತೇನು ಮಾಡಲಮ್ಮ?
0: ಮಹಾಮಂತ್ರಿ ದುಷ್ಟಬುದ್ಧಿ ತನ್ನ ಸ್ವಾರ್ಥಕ್ಕಾಗಿ ಮಹಾಪಾಪಗಳನ್ನು ಮಾಡಿದ್ದಾನೆ. ತನ್ನ ಸ್ವಾರ್ಥ ಸಾಧನೆಗಾಗಿ ನಿನ್ನನ್ನೇ ಮುಗಿಸಲು ಯೋಚಿಸಿದ್ದ. ಆದರೆ ಆ ಹರಿಯ ಕರುಣದಿಂದಾಗಿ ನೀನು ಬದುಕಿ ಉಳಿದೆ ಮಗನೇ. ಚಂದ್ರಹಾಸ, ಆ ಪಾಪಿಗಳ ನಾಶಕ್ಕಾಗಿ ಅಳಲದೆ ಮುಂದೆ ನೂರ್ಕಾಲ ಸುಖ ಸಂತೋಷಗಳಿಂದ ಬಾಳುವವನಾಗು. ನಿನಗೆ ಏನು ವರಗಳು ಬೇಕು ಹೇಳು,
1: ಅಮ್ಮ
0: ಸಂತೋಷದಿಂದ ಅನುಗ್ರಹಿಸುತ್ತೇನಂತೆ.
1: ಅಮ್ಮ, ನಮ್ಮ ಜೀವನವೆಲ್ಲವೂ ವಿಧಿ ಲಿಖಿತದಂತೆ ನಡೆಯುತ್ತದೆ ಎಂಬುದು ನಮಗೆ ತಿಳಿದ ವಿಚಾರ. ಹಾಗಿರುವಾಗ ಅದರ ಬಗ್ಗೆ ನಾನು ಯೋಚಿಸ್ತಾ ಇಲ್ಲ. ನಮ್ಮ ಮಾವನ ಬಗ್ಗೆ ಆಗಲಿ ಭಾವನ ಬಗ್ಗೆ ಆಗಲಿ ನಾನು ದುಷ್ಟ ಯೋಚನೆಯನ್ನು ಮಾಡುತ್ತಾ ಇಲ್ಲ. ತಾಯೇ, ಏನಿದ್ದರೂ ಅದು ನನ್ನ ಕರ್ಮ ಅಂತ ನಾನು ತಿಳಿದವ. ಹೇಗೆ ಇರಲಿ, ಈ ಕಾಲದಲ್ಲಿ ನನಗೆ ನೀನು ನಿಜವಾಗಿಯೂ ಹೊರ ಕೊಡುತ್ತೀ ಅಂತೇಳಿ ಆಕೆ ಆ ನನ್ನ ಅಳಿದಂತಹ ಮಾವ ಹಾಗೂ ಭಾವ ಮತ್ತೆ ಜೀವಂತವಾಗಿ ಬೆಳೆದು ಬರಬೇಕು. ಅಷ್ಟು ಮಾತ್ರವೇ ಅಲ್ಲ ತಾಯೇ, ನನ್ನ ನಾಲಿಗೆಯಲ್ಲಿ ಸದಾ ಆ ಹರಿಸ್ಮರಣೆ ಇರುವಂತೆಯೂ ಆ ಹರಿನಾಮ ಸಂಕೀರ್ತನೆಯನ್ನು ಮಾಡುವಂತಹ ಯೋಚನೆಯನ್ನು ಕೊಡುವಂತೆಯೂ ಸಂಸ್ಕಾರಯುತವಾಗಿ ಬಾಳುವಂತೆಯೂ ವರವನ್ನು ಕೊಡಬೇಕು ಅಂತ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇನೆ.
0: ಹಾಗೇ ಆಗಲಿ. ಅದೋ ಅವರಿಬ್ಬರು ಎಚ್ಚೆತ್ತುತ್ತಿದ್ದಾರೆ. ನಿನಗೆ ಹಾಗೂ ಸಮಸ್ತರಿಗೂ ಮಂಗಳವಾಗಲಿ.

0: ಶ್ರೋತೃಗಳೇ, ಇದುವರೆಗೆ ಯಕ್ಷಗಾನ ತಾಳಮದ್ದಳೆಯಲ್ಲಿ ಭಕ್ತ ಚಂದ್ರಹಾಸ ಕೇಳಿದಿರಿ. ನಡೆಸಿಕೊಟ್ಟವರು ವಿನಾಯಕ ಯಕ್ಷಗಾನ ಮಂಡಳಿ ತಡಂಬೈಲು. ಈ ಸಂಜೆ 4 ಗಂಟೆಗೆ ಕಲಿಸು ಗುರುವೇ ಕಲಿಸು ಮಾಲಿಕೆಯಲ್ಲಿ ಬಲ್ಲಮಾವಟಿಯ ನೇತಾಜಿ ಪ್ರೌಢಶಾಲೆಯ ಹಿರಿಯ ಗಣಿತ ಶಿಕ್ಷಕ ಸಿಎಸ್ ಸುರೇಶ್ ಅವರೊಂದಿಗಿನ ಸಂದರ್ಶನದ ಮುಂದುವರಿದ ಭಾಗ ಕೇಳುವಿರಿ. ಸಂಜೆ 5 ಗಂಟೆಗೆ ಯುವವಾಣಿಯಲ್ಲಿ ದೀವಿಗೆ ನರ್ಸಿಂಗ್ ಕೋರ್ಸಿಗೆ ಪ್ರವೇಶಾತಿ ಕುರಿತು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸರ್ಕಾರಿ ಶುಶ್ರೂಷಾ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಅಶ್ವಿನಿ ಕೆಎನ್ ಅವರೊಂದಿಗೆ ಸಂದರ್ಶನವಿದೆ. ಗಮನಿಸಿ, ಈ ಸಂಜೆ 5 ಗಂಟೆಗೆ.
1: ಸ್ವಚ್ಛತೆ ಮತ್ತು ಉತ್ತಮ ಆರೋಗ್ಯಕ್ಕೆ ಹತ್ತಿರದ ಸಂಬಂಧವಿದೆ. ಅಶುದ್ಧ ಪರಿಸರ ಅನಾರೋಗ್ಯಕ್ಕೆ ಕಾರಣ.
2: ಸ್ನಾನ, ಬಟ್ಟೆ ಬರೆಗಳ ಶುಚಿತ್ವ, ಆಹಾರದ ಶುಚಿತ್ವ, ಮನೆಯ ಸುತ್ತಮುತ್ತಲ ಸ್ವಚ್ಛತೆ, ಇವು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಬೀರುವ ಪ್ರಭಾವ ಗಾಢವಾದುದು.
1: ಸ್ವಚ್ಛತೆ ಇರುವಲ್ಲಿ ಆರೋಗ್ಯವಿರುತ್ತದೆ. ನಿರ್ಮಲ ಪರಿಸರ ನಿರ್ಮಾಣ ಪ್ರತಿಯೊಬ್ಬನ ಹೊಣೆ.
0: ನೂರ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 3:53.05. ಈಗ ಒಂದು ಭಾವಗೀತೆಯನ್ನು ಕೇಳೋಣ. ರಚನೆ ಅಕ್ಷತ ರಾಜ್ ಪೆರ್ಲಾ, ಹಾಡಿದ್ದಾರೆ ವಸುಧಾ ಗಿರಿಧರ್.

0: ಇದುವರೆಗೆ ಅಕ್ಷತರಾಜ್ ಬಿರ್ಲಾ ರಚನೆಯ ಭಾವಗೀತೆಯನ್ನು ವಸುಧಾ ಗಿರಿಧರ್ ಅವರ ಸ್ವರದಲ್ಲಿ ಕೇಳಿದಿರಿ.
1: ಸ್ವರ ಸಾಂಗತ್ಯ ಗಾನ ಸಂಭ್ರಮದಲ್ಲಿ ನಿಮ್ಮೊಂದಿಗೆ ಮಡಿಕೇರಿ ಆಕಾಶವಾಣಿ. ಸ್ವರ ಸಾಮ್ರಾಜ್ಯದ ಕಣಜದೊಳಗೊಂದು ಸುಂದರ ಗಾನಲಹರಿ.
2: ಗೀತಾಂಜಲಿ ಪ್ರೇಮಾಂಜಲಿ ಬೇರೇನು ನಾನೀಡಲಿ.
1: ಸ್ವರ ಮಾಧುರ್ಯದೊಳಗೊಂದು ಅಮರ ಗೀತಲಹರಿ, ಅದೇ ಅಂತ್ಯಾಕ್ಷರಿ.
3: ನಮ್ಗೆ ಒಂದು ಶಾಶ್ವತವಾದ ಸುಖ ಬೇಕು ಅಂತ ಹೇಳಿದ್ರೆ, ಒಳ್ಳೆ ಮನಸ್ಥಿತಿ ಬೇಕು ಅಂತ ಹೇಳಿದ್ರೆ, ನಾವು ನಿಧಾನಗತಿಯಲ್ಲೇ ದಡವನ್ನ ತಲುಪಿದ್ರೆ ಕೆಲವೊಂದ್ಸರಿ ಈ ಧಾವಂತ ಬದುಕಿನಿಂದ ನಾವು ಸ್ವಲ್ಪನಾರು ಬಿಡುಗಡೆಯನ್ನ ಪಡಿಬಹುದು ಅಂತ ನನಗನ್ಸುತ್ತೆ.

0: ಇದು ನಿಮಗಾಗಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
1: ಶ್ರುತಿ ಸೇರಿದೆ ಹಿತವಾಗಿದೆ ಮಾತೆಲ್ಲವೂ ಇಂಪಾಗಿದೆ.
0: ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬರಲಿದೆ ಅಂತ್ಯಾಕ್ಷರಿ.
2: ಕಾಲ ಕೂಡ ನಮ್ಮನ್ನ ತಡೆಯಂಗಿಲ್ಲ,
3: ನಮ್ಗೆ ನೀನೇ ಧೈರ್ಯ, ನೀನೇ ಜೊತೆಲಿದ್ರೆ ಗೆಲುವು ತಾನೆ.
0: ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಅಂತ್ಯಾಕ್ಷರಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸುವತ್ತ ಆಸಕ್ತಿ ವಹಿಸಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನಿರೀಕ್ಷಿಸಿ ಅಂತ್ಯಾಕ್ಷರಿ.
4: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಗೋಣಿಕೊಪ್ಪಲು.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
6: ಇಲ್ಲ, ಏನಿದೆ ಅಂತದ್ದು?
5: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
6: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
5: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
6: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
5: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
6: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
5: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
6: 80% ಸಾಲ ಸೌಲಭ್ಯ ಸಿಗುತ್ತೆ.
5: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
6: 9900092
5: ಆರ್ 9606084066.
4: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
8: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
9: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
8: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
9: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
8: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
9: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
8: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
9: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
8: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
9: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
8: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
10: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
0: ಆಕಾಶವಾಣಿ ಮಡಿಕೇರಿ.
11: ಕಲಿಸು ಗುರುವೇ ಕಲಿಸು, ವಿದ್ಯೆಯ ಕಲಿಸು ಗುರುವೇ ಕಲಿಸು.
0: ಕಾರ್ಯಕ್ರಮ ಕಲಿಸು ಗುರುವೇ ಕಲಿಸು.
11: ಹಸಿಮಣ್ಣು ಬೇಕು ಮಡಿಕೆಗೆ, ಹದವಾದ ಮನಸ್ಸು ಕಲಿಕೆಗೆ.
0: ಕೊಡಗಿನ ನುರಿತ ಶಿಕ್ಷಕರೊಂದಿಗೆ ಮಾತುಕತೆ.
11: ಹಸಿಮಣ್ಣು

0: ಗುರುವೇ
1: ಕಲಿಸು, ಗುರುವೇ ಕಲಿಸು, ವಿದ್ಯೆಯ ಕಲಿಸು, ಗುರುವೇ ಕಲಿಸು.
2: ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಇಂದಿನ ಕಲಿಸು ಗುರುವೇ ಕಲಿಸು ಕಾರ್ಯಕ್ರಮಕ್ಕೆ ಸ್ವಾಗತ. ಬಲ್ಲ ಮಾವುಟಿಯ ನೇತಾಜಿ ಪ್ರೌಢಶಾಲೆಯ ಹಿರಿಯ ಗಣಿತ ಶಿಕ್ಷಕ ಸುರೇಶ್ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗವನ್ನ ಈಗ ಕೇಳುತ್ತೆ.
3: ಸವಾಲು ನಮ್ಮ ಮುಂದೆ ಇದೆ, ಪ್ರೌಢಶಾಲಾ ಶಿಕ್ಷಕರ ಮುಂದೆ ಇದೆ.
4: ಹೌದು, 3 ವರ್ಷ ಸಿಗೋದ್ರಿಂದ ನಿಮಗೆ
3: ಹೌದು ಹಾಗಾಗಿ ನಾವು ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ನಾವು ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, 8ನೇ ತರಗತಿಯಲ್ಲಿ ವಿಶೇಷವಾದಂತಹ ಕಾಳಜಿ ವಹಿಸಿ ಆ ವಿದ್ಯಾರ್ಥಿಗಳಿಗೆ ಕಲಿಕೆಯ ಬಗ್ಗೆ ಒಂದು ಧನಾತ್ಮಕವಾಗಿ ಅವರ ಚಿಂತನೆಯನ್ನು ತೊಡಗಿಸಿಕೊಳ್ತಾ ಮತ್ತೆ 2 ವರ್ಷಗಳಲ್ಲಿ ನಾವು ಆ ವಿದ್ಯಾರ್ಥಿಗಳನ್ನು ಉತ್ತೀರ್ಣಗೊಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ.
4: ಯಾಕಂದ್ರೆ ಎಲ್ಲ ಶಿಕ್ಷಕರು ಇದನ್ನು ಕೇಳ್ತಾ ಇರ್ತಾರೆ.
3: ಹೌದು,
4: ಅವ್ರಿಗೆ ಏನನ್ಸುತ್ತೆ ಅಂತೇಳಿ, ಓ ನಾವು ಈ ಪ್ರಯತ್ನವನ್ನ ಮಾಡಬಹುದಲ್ಲ.
3: ಖಂಡಿತ ಹೌದು,
4: ಬರೀ ಕೇವಲ ಗಣಿತ ಮಾತ್ರ ಅಲ್ಲ, ಎಲ್ಲಾ ವಿಷಯಗಳಲ್ಲೂ
3: ಕೂಡ. ಹೌದು,
4: ಮಕ್ಕಳು ಈ ರೀತಿ ಇದ್ದಾಗ ಈಗ ಪ್ರತಿಯೊಂದು ಮಗುವನ್ನ ಪಾಸ್ ಮಾಡಿಸಲೇಬೇಕು ಅನ್ನುವಂಥದ್ದು ಶಿಕ್ಷಕರ ಹಠ.
3: ಹೌದು ಹೌದು ಹೌದು,
4: ಅವರಿಗೊಂದು ಸವಾಲು ಸಹ.
3: ಸವಾಲು,
4: ಸವಾಲನ್ನು ಎದುರಿಸಬೇಕಾದ್ರೆ ಈ ಮಗುವನ್ನ ಜೊತೆ ಜೊತೆಯಲ್ಲೇ ಕರ್ಕೊಂಡು ಹೋಗ್ಬೇಕಾಗುತ್ತಲ್ವಾ.
3: ಹೌದು, ಹಿಂದೆ ಏನಾಗಿತ್ತು ಅಂತ ಹೇಳಿದ್ರೆ, ಒಂದು ಫಲಿತಾಂಶ ಬಂದಾಗ ಒಂದು ವಿಷಯದಲ್ಲಿ ಯಾವ ವಿಷಯದಲ್ಲಿ ಫೇಲ್ ಆದ್ರು ಅಂತ ಹೇಳುವಂಥದ್ದು ಕುತೂಹಲ ಸಮಾಜಕ್ಕೂ ಇಲಾಖೆಗೂ ಶಿಕ್ಷಕರಿಗೂ ಎಲ್ಲ ಇತ್ತು. ಯಾಕೆ ಅಂತ ಹೇಳಿದ್ರೆ ಆ ಫೇಲ್ ಆದ ಅಂತ ಹೇಳೋದು, ಶಿಕ್ಷಕ ಫೇಲ್ ಆದ ಅಂತ ಹೇಳುವಂತ ಭಾವನೆ ಬರ್ತಿತ್ತು.
4: ಖಂಡಿತ.
3: ಇವತ್ತು ಹಾಗಲ್ಲ, ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಪ್ರತಿ ಶಿಕ್ಷಕರಿಗೂ ಕೂಡ ಜವಾಬ್ದಾರಿ ಇದೆ. ಪ್ರತಿಯೊಬ್ಬರು ಕೂಡ ಆ ವಿಷಯದಲ್ಲಿ ವಿದ್ಯಾರ್ಥಿಗಳನ್ನ ಉತ್ತೀರ್ಣ ಮಾಡಲೇಬೇಕಾದಂತಹ ಪರಿಸ್ಥಿತಿ ಒತ್ತಡದಲ್ಲಿ ಇದ್ದಾರೆ. ಹಾಗಾಗಿ ಗಣಿತದಂತಹ ಕಠಿಣ ವಿಷಯ ಇರ್ಬೋದು ಅಥವಾ ಸಮಾಜ ವಿಜ್ಞಾನ ಇರ್ಬೋದು, ವಿಜ್ಞಾನ ಇರ್ಬೋದು, ಈ ಕೋರ್ ಸಬ್ಜೆಕ್ಟ್ಸ್ ಅಂತ ಏನು ಹೇಳ್ತೇವೆ, ಎಲ್ಲ ಶಿಕ್ಷಕರು ಕೂಡ ತಂತ್ರಗಳನ್ನು ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿ ಫಲಿತಾಂಶ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ.
4: ಅದೇ ನೀವು ಹೇಳಿದ್ರಲ್ಲ ಸರ್, ಶಿಕ್ಷಕ ಫೇಲ್ ಆದ ಅಂತ. ಖಂಡಿತ ಅದು ಹೇಳ್ತಾರೆ, ಯಾಕಂದ್ರೆ ಮಗು ಫೇಲ್ ಆಗಿದಲ್ಲ ಶಿಕ್ಷಕ ಫೇಲ್.
3: ಖಂಡಿತ ಹೌದು, ಫಲಿತಾಂಶ ಬಂದ ಕೂಡಲೇ ಎಷ್ಟು ನಿಮ್ಮ ಶಾಲೆ ಫಲಿತಾಂಶ ಫಸ್ಟ್ ಬರುವಂತ ಪ್ರಶ್ನೆ, ನೆಕ್ಸ್ಟ್ ಯಾವ ವಿಷಯದಲ್ಲಿ ಹೆಚ್ಚು ಮಕ್ಕಳು ಫೇಲ್ ಆಗಿದ್ದಾರೆ ಅಂತ ಹೇಳುವಂಥದ್ದು. ಸೊ ಹಾಗಾಗಿ ಎಲ್ಲರೂ ಕೂಡ ಒಂದು ಸ್ಪರ್ಧಾತ್ಮಕ ಮನೋಭಾವದಿಂದ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಮಾತ್ರ ಶಾಲೆಯ ಫಲಿತಾಂಶ ಉತ್ತಮವಾಗಿ ಬರುತ್ತೆ.
4: ಆರೋಗ್ಯಕರ ಒಗ್ಗಟ್ಟಿನಿಂದ
3: ಹೌದು
4: ಮಾಡಿಗೊಬ್ರು ಕಾಂಪಿಟೇಷನ್ ಅಲ್ಲಿ
3: ಮಾಡಲೇಬೇಕಾಗುತ್ತೆ ಅಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ಇವತ್ತಿನ ಫಲಿತಾಂಶಗಳು ಕೂಡ ಉತ್ತಮವಾದಂತಹ ಫಲಿತಾಂಶಗಳನ್ನ ಗ್ರಾಮೀಣ ಪ್ರದೇಶ ಶಾಲೆಗಳು ಸೇರಿದಂತೆ ಎಲ್ಲ ಶಾಲೆಗಳು ತರಲಿಕ್ಕೆ ಈ ಒಂದು ಸಂದರ್ಭ ಆಗಿದೆ.
4: ಸರ್, ನಿಮಗೆ ಮನೆಯಲ್ಲಿ ಹೇಗೆ ಪ್ರೋತ್ಸಾಹ ಸಿಕ್ಕಿ ಗಣಿತಕ್ಕೆ ಮನೆಯಲ್ಲಿ? ಯಾಕಂದ್ರೆ ನೀವು ಹೇಳಿದ್ರೆ ಮನೆಯೇ ಮೊದಲ ಪಾಠ ಶಾಲೆ.
3: ಹೌದು ಹೌದು,
4: ಬೆಳೆಯುವ ಸಿರಿ ಮೊಳಕೆಯಲ್ಲಿ. ಹಾಗಾಗಿ ನಿಮಗೆ ಅದು ಸಣ್ಣದ್ರಲ್ಲೇ ನಿಮಗೆ ಆ ಮಾತು ಅಲ್ಲ, ನಿಮಗೆ ಗೊತ್ತಿರೋ ರೀತಿಯಲ್ಲಿ ಹೇಗೆ ನಿಮಗೆ ಆಸಕ್ತಿ ಬಂತದ್ದು?
3: ನಾನು ಆಸಕ್ತಿಯನ್ನು ಬೆಳೆಸ್ಕೊಂಡೆ. ಹೇಗೆ ಅಂತ ಹೇಳಿದ್ರೆ,
4: ನೀವಾಗಿ ಬೆಳೆಸ್ಕೊಂಡ್ರಿ.
3: ಹೌದು ಹೌದು ಹೌದು, ಶಿಕ್ಷಕರ ಮಾರ್ಗದರ್ಶನ ಇತ್ತು, ಮನೆಯಲ್ಲಿಯೂ ಕೂಡ ಉತ್ತಮವಾದಂತಹ ಪ್ರೋತ್ಸಾಹ ಇತ್ತು. ಕಲಿಕೆಗೆ ಯಾವುದೇ ರೀತಿಯ ತೊಡಕನ ಉಂಟು ಮಾಡ್ತಿಲ್ಲ, ಎಷ್ಟೇ ಶ್ರಮ ಇದ್ರೂ ಕೂಡ, ಎಷ್ಟೇ ಒತ್ತಡ ಇದ್ರೂ ಕೂಡ ಕೆಲಸ ಮಾಡಿಸ್ತಾ ಇದ್ರು. ಮನೆಯಲ್ಲಿ ಕೆಲಸ ಮಾಡಲೇಬೇಕಿತ್ತು, ನಾವು ಆ ಸಂದರ್ಭದಲ್ಲಿ ಕೆಲಸ ಮಾಡಬೇಡ ಅಂತ ಹೇಳುವಂತ ಭಾವನೆ ಎಲ್ಲೂ ಇರಲಿಲ್ಲ. ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ, ನಾವೊಂದು ನಿರ್ದಿಷ್ಟ ಕೆಲಸಗಳನ್ನ, ಮನೆ ಕೆಲಸಗಳನ್ನ ಪೂರೈಸಬೇಕಿತ್ತು. ಆದರೆ ಉಳಿದ ಅವಧಿಯನ್ನು ನಮ್ಮ ಶಿಕ್ಷಣಕ್ಕೆ ಮೀಸಲಿಡ್ತಿದ್ವಿ. ಓದುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ನಮ್ಮ ಮನೆಗಳಲ್ಲಿ ಸಿಗ್ತಿರ್ಲಿಲ್ಲ. ವಿಶೇಷವಾಗಿ ನಮ್ಮ ಮನೆಯಲ್ಲಿ ಆಗ ವಿದ್ಯುತ್ತಿನ ಅಭಾವ ಇತ್ತು, ಆಮೇಲೆ ಟಿವಿ ಆಗಲಿ ಈ ಥರ ಮಾಧ್ಯಮಗಳು ಆಗಲೇ ಹೇಳಿದೆ ನೋಡಿ, ಮಾಧ್ಯಮಗಳು ಇವತ್ತು ನಮ್ಮ ಜೀವನದ ನಮ್ಮ ಸಮಯವನ್ನು ಬಹಳಷ್ಟು ಆಕ್ಯುಪೈ ಮಾಡ್ತಾ ಇದೆ, ಕೊಲ್ತಾ ಇದೆ. ಹೌದು ಹೌದು, ಹಿಂದೆ ಹಾಗಲ್ಲ, ಆ ಥರದ ಮನೋರಂಜನಾ ವ್ಯವಸ್ಥೆಗಳು ಇರಲಿಲ್ಲ. ಏನಿದ್ರೂ ಕೂಡ ನಾವು ಒಟ್ಟು ಕೂತು ಮಾತಾಡಬೇಕಿತ್ತು. ಆ ದಿನಗಳ ಒಂದು ಬೆಳಗ್ಗೆಯಿಂದ ಸಂಜೆವರೆಗೆ ನಾವು ಏನೇನು ಕಳೆದು ಅದನ್ನು ನಾವು ಹಂಚಿಕೊಂಡು ಮಾತಾಡಿಕೊಂಡು ಊಟ ಮಾಡಿ ಮಲಗುತ್ತಿದ್ವು ಅಷ್ಟೇ ಹೊರತು ಇವತ್ತಿಲ್ಲ. ಇವತ್ತು ಒಬ್ಬೊಬ್ಬ ಒಂದೊಂದು ದಿಕ್ಕಿನಲ್ಲಿ,
4: ಹೌದು,
3: ಒಬ್ಬ ರೇಡಿಯೋ ಕೇಳ್ತಾ ಕೂತ್ರೆ ಇನ್ನೊಬ್ಬ ಪೇಪರ್ ಓದ್ತಾ ಕೂರ್ತಿದ್ದಾರೆ, ಇನ್ನೊಬ್ಬ ಹೆಚ್ಚಿನವರು ಟಿವಿಯಲ್ಲಿ. ಹಾಗೆ ಮಾಧ್ಯಮಗಳ ಪ್ರಭಾವ ಏನು ಇಲ್ಲ ಅಂತ ಹೇಳಿದ್ರೆ ಕೊನೆಗೆ ಲ್ಯಾಪ್ಟಾಪ್ ಇದೆ, ಅದು ಇಲ್ಲ ಅಂತ ಹೇಳಿದ್ರೆ ಮೊಬೈಲ್ ಇದೆ ಕೈಯಲ್ಲಿ. ಹಾಗಾಗಿ ನಮ್ಮ ಸಮಯ ಎಲ್ಲವೂ ಕೂಡ ಈ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಹತ್ತ ಬಿದ್ದಾಗ ಒಬ್ಬರನ್ನೊಬ್ಬರ ಗಮನಿಸುವಂಥದ್ದು ಅಥವಾ ಒಬ್ಬರ ಶಿಕ್ಷಣಕ್ಕೆ ಪೂರಕವಾಗಿ ನಾವು ಸ್ಪಂದಿಸುವಂಥದ್ದು ಎಲ್ಲವೂ ಕೂಡ ತುಂಬ ಕಡಿಮೆ ಆಗಿದೆ. ಹಾಗಾಗಿ ವಿದ್ಯಾರ್ಥಿ ಸ್ವ ಇದರಿಂದಲೇ ಮುಂದೆ ಬರಬೇಕಾಗುತ್ತೆ. ಇವತ್ತು

0: ಟೆಂತ್ ನೀವು ಅಲ್ಲಿ ಹೈಯೆಸ್ಟ್ ಮಾರ್ಕ್ ತೆಗಿಬೇಕು ಅಂದ್ರೆ ಏಯ್ತಿಂದಲೇ ಅವರನ್ನು ಹಿಡಿಬೇಕಾಗುತ್ತಾ?
1: ಹೌದು ಖಂಡಿತವಾಗಿ, ಕೆಲವು ವಿದ್ಯಾರ್ಥಿಗಳು ಟೆಂತಲ್ಲೇ ಕೂಡ.
0: ಹಾಗೆ ಅವರಿಗೆ ರೀತಿ ನೀತಿಯನ್ನ ಹೇಳ್ಕೊಡ್ಬೇಕತ್ತೆ, ಯಾವ ರೀತಿ ಮಾಡಿದ್ರೆ ಹೇಗಾಗುತ್ತೆ ಅಂತಲ್ವಾ?
1: ಹೌದು ಖಂಡಿತವಾಗಿ ಹೇಳ್ಕೊಡ್ಬೇಕು. ಯಾಕೆ ಅಂತ ಹೇಳಿದ್ರೆ, ಈಗ 10ನೇ ತರಗತಿಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಬೇಕಾದ್ರೆ ಮಗುವಿಗೆ ಗೊತ್ತಿರಲೇಬೇಕು ಗುಣಾಕಾರ ಭಾಗಾಕಾರ ಸಂಕಲನ ಎಲ್ಲ ಕ್ರಿಯೆಗಳ ಬಗ್ಗೆ ಸ್ಪಷ್ಟ ಅರಿವಿರಬೇಕು. ಭಾಗಾಕಾರ ಹೇಗೆ ಮಾಡಬೇಕು, ಯಾಕಂದ್ರೆ ಎಲ್ಲವೂ ಕೂಡ ನಾನು ತಿಳಿದ ಮಟ್ಟಿಗೆ 10ನೇ ತರಗತಿಯ ವಿಷಯದಲ್ಲಿ ಗಣಿತ ವಿಷಯ ತಗೊಂಡ್ರೆ ಈಗ ಒಂದು ಲೆಕ್ಕ ಬಿಡಿಸಬೇಕಾದ್ರೆ ಮೂಲಭೂತ ಕ್ರಿಯೆಗಳು ಸ್ಪಷ್ಟ ಗೊತ್ತಿರಬೇಕು ಮಗುವಿಗೆ. ಅದು ಗೊತ್ತಿಲ್ಲದಿದ್ರೆ ಸಾಧ್ಯನೇ ಇಲ್ಲ. ಮತ್ತೆ ಪ್ರಶ್ನೆ ಪತ್ರಿಕೆಗಳು ಕೂಡ ಅದೇ ಧೋರಣೆಯನ್ನು ಹೊಂದಿರ್ತವೆ. ಈ 1ರಿಂದ 10ನೇ ತರಗತಿವರೆಗೆ ಮಗು ಕಲ್ತಿದೆಯಾ, ಸಾಮಾನ್ಯ ಗಣಿತವನ್ನ ಬಿಡಿಸ್ಲಿಕ್ಕೆ ಮಗುವಿಗೆ ಬರುತ್ತಾ ಅಂತ ಹೇಳೋದನ್ನ ಒಂದು ಪ್ರಶ್ನೆಯಲ್ಲಿ ನಿರ್ದಿಷ್ಟವಾಗಿ ಗುರುತಿಸ್ತಾರೆ. ಸೊ ಹಾಗಾಗಿ 8ನೇ ತರಗತಿಯಲ್ಲಿ ವಿದ್ಯಾರ್ಥಿ ಅಳವಡಿಕೆ ಮಾಡಿಕೊಡ್ಲೇಬೇಕಾಗುತ್ತೆ.
0: ಈಗ 9ನೇ ತರಗತಿಯಲ್ಲಿ ಹೇಗೆ ಕಲಿಸ್ತೀರಾ? ಹಾಗೆ 8ನೇ ಕ್ಲಾಸ್ ಆಯ್ತು, ಈಗ 9ನೇ ತರಗತಿಗೆ?
1: 9ನೇ ತರಗತಿಗೆ ನಿರ್ದಿಷ್ಟವಾದ ಸಿಲೆಬಸ್ ಇದೆ, ಆ ಸಿಲೆಬಸ್ ನ ಅತ್ತ ಗಮನ ಹರಿಸ್ತೇವೆ ನಾವು. ಹಾಗಾಗಿ 8ನೇ ತರಗತಿಯಲ್ಲಿ ಕಲಿತಂತಹದ್ದನ್ನ ಇಲ್ಲಿ ಅಳವಡಿಕೆ ಮಾಡಿಕೊಂಡ್ರೆ ಮಗು ಸ್ವಲ್ಪ ಮಟ್ಟಿಗಿನ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂತದ್ದಾಗ್ಲಿ ಪರೀಕ್ಷೆಯನ್ನು ಎದುರಿಸುವಂತದ್ದಾಗ್ಲಿ ಅಭ್ಯಾಸ ಮಾಡಿಕೊಳ್ಳುತ್ತೆ. ಇನ್ನು 10ನೇ ತರಗತಿಗೆ ಬಂದ ನಂತರ ಸಾಕಷ್ಟು ಮಾರ್ಗದರ್ಶನ ಕೊಡಬೇಕಾಗುತ್ತೆ ನಾವು. ಇಲಾಖೆಯು ಕೂಡ ಬಹಳ ಮುತುವರ್ಜಿ ವಹಿಸಿ ಒಂದು SLC ಪರೀಕ್ಷೆ ಬರಿಬೇಕಾದ್ರೆ 3 ಪ್ರಿಪರೇಟರಿ ಪರೀಕ್ಷೆಗಳನ್ನು ಮಾಡುತ್ತೆ, ಅರ್ಧವಾರ್ಷಿಕ ಪರೀಕ್ಷೆ ಇರುತ್ತೆ, ಮತ್ತೆ ನಾವು ಇಂಟರ್ನಲ್ ಮಾರ್ಕ್ಸ್ ಕೊಡಬೇಕಾಗುತ್ತೆ. ಬಹುಹಂತದ ಒಂದು ಮೌಲ್ಯಮಾಪನ ಕಾರ್ಯ 10ನೇ ತರಗತಿಯಲ್ಲಿ ನಡೆಯುತ್ತೆ.
0: ಸರ್, ಇದನ್ನ ಹಂತ ಹಂತವಾಗಿ ಹೇಳ್ತೀರಾ, ಯಾಕಂದ್ರೆ ಶ್ರೋತೃಗಳಿಗೂ ಮಕ್ಕಳಿಗೂ ಟೀಚರ್ಸ್ಗೂ ತುಂಬಾ ಉಪಯೋಗ ಆಗುತ್ತೆ.
1: ಹೌದು,
0: ಯಾಕಂದ್ರೆ ನೀವು 30 ವರ್ಷಗಳ ಸುದೀರ್ಘ ಸೇವೆಯನ್ನ ಸಲ್ಲಿಸಿದ್ರೆ ಅದು ಗಣಿತದಲ್ಲಿ.
1: ಹೌದು
0: ಅಲ್ವಾ? ಹಾಗಾಗಿ
1: ಈಗ ಪರೀಕ್ಷಾ ವಿಧಾನ ಅಂತ ಹೇಳಿದ್ರೆ ಇತ್ತೀಚೆಗೆ ಬದಲಾದಂತಹ ಒಂದು ಪರೀಕ್ಷಾ ಪದ್ಧತಿ, ವಿಶೇಷವಾಗಿ ಈ ಶೈಕ್ಷಣಿಕ ವರ್ಷದಲ್ಲಿ ಮತ್ತಷ್ಟು ಬದಲಾವಣೆಯನ್ನು ಒಳಪಟ್ಟು 33% ಪಡೆದುಕೊಂಡು ಒಂದು ಒಬ್ಬ ವಿದ್ಯಾರ್ಥಿ ಉತ್ತೀರ್ಣರಾಗಬೇಕು ಅಂತ ಹೇಳುವಂತ ನಿಯಮವನ್ನು ತಂದಿದೆ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮಗುವಿಗೆ ನಾವು 20 ಅಂಕಗಳನ್ನ ಆಂತರಿಕ ಮೌಲ್ಯಮಾಪನವಾಗಿ ಕೊಡ್ತೇವೆ. ಅದು ಕೂಡ ಒಟ್ಟು 200 ಅಂಕಗಳನ್ನು ವಿದ್ಯಾರ್ಥಿ ಪಡಿಬೇಕು ಒಂದು ಶೈಕ್ಷಣಿಕ ವರ್ಷದಲ್ಲಿ. ಅಂದ್ರೆ 10 ತಿಂಗಳಲ್ಲಿ ಒಟ್ಟು ಅಂಕಗಳನ್ನು ಪಡ್ಕೊಳ್ಬೇಕಾಗುತ್ತೆ, ಅದರ 10% 20 ಅಂಕಗಳನ್ನು ಆಂತರಿಕ ಮೌಲ್ಯಮಾಪನಕ್ಕೆ ಅಂತ ಬಳಸಕ್ಕೆ ಮಾಡ್ಕೊಳ್ತೇವೆ. ಇದು 2 ತಿಂಗಳಿಗೊಮ್ಮೆ ನಡೆಯುವಂತಹದ್ದು. 2 ತಿಂಗಳಿಗೆ ಒಂದು ಕಿರು ಪರೀಕ್ಷೆಯನ್ನ ಹಾಗೂ 2 ಪ್ರಾಜೆಕ್ಟ್ಗಳನ್ನು ನಾವು ವಿದ್ಯಾರ್ಥಿಗೆ ನೀಡ್ತೇವೆ.
0: FA1 FA2?
1: ಹೌದು ಹೌದು ಹೌದು, ಆ ರೀತಿಯಲ್ಲಿ ಅಂದ್ರೆ 4 ಬರುತ್ತೆ. ನೀವು ಹೇಳಿದಾಗ FA1 FA2 FA3 FA4 ಅಂತ ಪ್ರತಿ 2 ತಿಂಗಳಿಗೊಮ್ಮೆ ನಾವು ಆಂತರಿಕವಾಗಿ ಮೌಲ್ಯಮಾಪನ ಮಾಡುವಂತದ್ದು. ಅಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಪರೀಕ್ಷೆಗೆ ಬರುವಂತಹ ಪ್ರಶ್ನೆಗಳನ್ನೇ ಆಧರಿಸಿ ಮಗುವಿಗೆ ಹೇಗೆ ಒಂದು ಪರೀಕ್ಷೆ ಅಂತ ಹೇಳುದು ಅಂದ್ರೆ, ಪರೀಕ್ಷೆ ಭಯ ಹೋಗಲಾಡಿಸುವ ಉದ್ದೇಶದಿಂದ ಆ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಬರುವಂತಹ ಪ್ರಶ್ನೆಗಳನ್ನೇ ನಾವು ಪ್ರಾಜೆಕ್ಟ್ ರೂಪದಲ್ಲಿ ಕೊಡ್ತೇವೆ. ಮಗು ಇದನ್ನು ಪೂರೈಸಬೇಕು, ಹೀಗೆ ಮಾಡು, ಈ ತರ ಮಾಡು ಅಂತ ಹೇಳಿ ಅಲ್ಲಿ ನಾವು 20 ಅಂಕಗಳನ್ನ ಮೀಸಲಿಡ್ತೇವೆ. ಒಂದು ಇದಕ್ಕೆ ಸಂಬಂಧಪಟ್ಟ 20%. ಅದು ಕೂಡ ಹೇಗೆ ಅಂತ ಹೇಳಿದ್ರೆ, 2 ಪ್ರಾಜೆಕ್ಟ್ಗಳು 15 ಅಂಕಗಳಿಗೆ ಸೀಮಿತವಾಗಿರುತ್ತೆ. 15 15, ಒಟ್ಟು 30 ಅಂಕಗಳು, ಮತ್ತೆ ಇನ್ನೊಂದು 20 ಅಂಕ ಒಂದು ಕಿರು ಪರೀಕ್ಷೆಗೆ, ಒಟ್ಟು 50. ಇದಕ್ಕೆ ನಾವು ಅಂಕಗಳನ್ನು ನಿಗದಿಪಡಿಸ್ತೇವೆ. ಕಿರು ಪರೀಕ್ಷೆಯು ಕೂಡ ಅಷ್ಟೇ. ನಾವು ಪರೀಕ್ಷೆಗೆ ಸಂಬಂಧಪಟ್ಟಾಗ ನಾವೆಲ್ಲವೂ ಕೂಡ ಏನ್ ಮಾಡ್ತೇವೆ ಅಂದ್ರೆ, ವಾರ್ಷಿಕ ಪರೀಕ್ಷೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಪರೀಕ್ಷೆ ಯಾವ ರೀತಿ ಇರುತ್ತೆ ಅದಕ್ಕೆ ಸಂಬಂಧ

0: ಸಂಬಂಧಪಟ್ಟಾಗೆ ವಿಷಯಗಳಿಗೆ ನಾವು ಕಿರುಪರೀಕ್ಷೆ ನಡೆಸ್ತೇವೆ. ನಂತರ ಈಗ ಅರ್ಧವಾರ್ಷಿಕ ಪರೀಕ್ಷೆ, ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಅರ್ಧ ಭಾಗ ಅಂದ್ರೆ ಈಗ ಪಠ್ಯಪುಸ್ತಕ ಕೂಡ ಅಷ್ಟೇ ಎರಡು ಇದೆ, ಭಾಗ ಒಂದು ಭಾಗ ಎರಡು ಅಂತಿದೆ. ನಾವು ಅರ್ಧವಾರ್ಷಿಕಕ್ಕೆ ಸಂಬಂಧಪಟ್ಟಾಗಿ ಒಂದು ಭಾಗವನ್ನು ಪೂರ್ಣಗೊಳಿಸಿರಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಧವಾರ್ಷಿಕ ಪರೀಕ್ಷೆ ನಡೆಯುತ್ತೆ. ಅಲ್ಲಿ ನಮಗೆ ಮಗುವಿನ ಹಾದಿ ಹೇಗೆ ಅಂತ ಗೊತ್ತಾಗುತ್ತೆ, ಪರೀಕ್ಷೆಯ ಈ ಮಗು ಪಾಸ್ ಆಗುತ್ತಾ ಅನುತ್ತೀರ್ಣರಾಗುತ್ತಾ ಅಂತ ಹೇಳುವಂತ ನಾವು ನಿರ್ಧಾರ ಮಾಡ್ತೇವೆ. ಆ ನಂತರ ಅರ್ಧ ವಾರ್ಷಿಕ ಕಳೆದ ನಂತರ ಮುಂದಿನ ಮಗು ಆ ಮಗುವಿಗೆ ಹೆಚ್ಚು ಗಮನ ಹರಿಸಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಾದ್ರೆ ಅವರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತೇವೆ. ಇನ್ನು ಹೆಚ್ಚು ಅಂಕ ಪಡೆಯುವಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ತರಗತಿ ತಗೊಂಡು ಅವರಿಗೆ ಪೂರಕ ಮಾಹಿತಿಯನ್ನು ಕೊಟ್ಟು ಪೂರಕ ವಿಷಯಗಳನ್ನು ಕೊಟ್ಟು ಉತ್ತೀರ್ಣರಾಗಲಿಕ್ಕೆ ನಾವು ಕ್ರಮವನ್ನು ಕೈಗೊಳ್ತೇವೆ. ಬೇರೆ ತರಗತಿಗೆ ಹೋಲಿಕೆ ಮಾಡಿದ್ರೆ SSLC ಪರೀಕ್ಷೆಗೆ ಮೂರು ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ನಡೆಸ್ತೇವೆ, ಕೆಲವೊಮ್ಮೆ ನಾಲ್ಕು ಆದದ್ದು ಉಂಟು, ಅದು ಇತ್ತೀಚೆಗೆ ಮೂರಕ್ಕೆ ಸೀಮಿತಗೊಳಿಸಿದ್ದಾರೆ. ಶಾಲಾ ಹಂತದಲ್ಲಿ ಕೂಡ ಒಂದು ಪೂರಕ ಪರೀಕ್ಷೆಯನ್ನು ಮಾಡ್ತೇವೆ, ಇಲಾಖೆಯಿಂದಲೇ ಮೂರು ಪರೀಕ್ಷೆಗಳನ್ನು ನಡೆಸುವಂತದ್ದು ನಿಗದಿತ ವೇಳಾಪಟ್ಟಿ ಕೊಟ್ಟು ಮಕ್ಕಳಿಗೆ ಪೂರ್ವ ಸಿದ್ಧತಾ ಪರೀಕ್ಷೆ, ಅದು ಕೂಡ ಶಿಕ್ಷಣ ಇಲಾಖೆ ಬೋರ್ಡ್ ಇಂದಲೇ ಬರುವಂತಹ ಪ್ರಶ್ನೆ ಪತ್ರಿಕೆಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಆ ಪ್ರಶ್ನೆ ಪತ್ರಿಕೆ SSLC ಪ್ರಶ್ನೆ ಪತ್ರಿಕೆ ಮಾದರಿಯಲ್ಲೇ ಇರುತ್ತೆ. ಹಾಗಾಗಿ ಈ ಮೂರು ಪರೀಕ್ಷೆಗಳನ್ನ ಒಬ್ಬ ವಿದ್ಯಾರ್ಥಿ ತೆಗೆದುಕೊಂಡ ಅಂತ ಹೇಳಿದ್ರೆ SSLC ಪರೀಕ್ಷೆಯನ್ನ ಅಂದ್ರೆ ಅಂತಿಮ ಹಂತದ ಪರೀಕ್ಷೆ ಬರೆಯುವುದು ಬಹಳ ಸುಲಭ, ನಿರಾಳವಾಗಿ ಬರೀತಾನೆ, ಯಾವುದೇ ರೀತಿಯಾದಂತಹ ಅಂಜಿಕೆ ಇಲ್ಲದೆ ಭಯ ಇಲ್ಲದೆ ಪರೀಕ್ಷೆ ಬರೆಯುವಂತಹ ಪದ್ಧತಿ ಇವತ್ತು ಬಂದಿದೆ. ಹಾಗೆ ಈ ಮೂರು ಪ್ರಿಪರೇಟರಿ ಪರೀಕ್ಷೆಗಳು ಬಹಳ ಮುಖ್ಯ ಮಕ್ಕಳಿಗೆ. ಈ ವರ್ಷ ಬ್ಲೂಪ್ರಿಂಟ್ ನೀಲಿ ನಕ್ಷೆಯನ್ನು ಕೂಡ ಕೊಟ್ಟಿದ್ದಾರೆ, ನೀಲಿ ನಕ್ಷೆಯನ್ನು ಕೊಟ್ಟು ಅದರ ಆಧಾರದ ಮೇಲೆ ಪರೀಕ್ಷೆಯನ್ನು ಎದುರಿಸುವಂತದ್ದು. ಬಹುಶಃ ಮುಂದಿನ ವರ್ಷಗಳಲ್ಲಿ ಇದು ಮುಂದುವರಿಬಹುದು. ಕಳೆದ ಒಂದೆರಡು ವರ್ಷಗಳಲ್ಲಿ ಅದನ್ನ ಸ್ಥಗಿತಗೊಳಿಸಿದ್ರು, ನೀಲಿ ನಕಾಶೆ ಕೊಡುವಂತ ಸ್ಥಗಿತಗೊಳಿಸಿದ್ರು, ಶಿಕ್ಷಕರೇ ತಯಾರು ಮಾಡಬೇಕಿತ್ತು. ಕಳೆದ ವರ್ಷ ಅದನ್ನ ಬದಲಾವಣೆ ಮಾಡಿ ಹೆಚ್ಚಿನ ಮಕ್ಕಳು ಉತ್ತೀರ್ಣರಾಗಬೇಕು ಅಂತ ಹೇಳುವಂತ ಉದ್ದೇಶದಿಂದ ನೀಲಿ ನಕ್ಷೆಯನ್ನು ಕೊಟ್ಟಿದ್ದಾರೆ. ಹಾಗೆ ಮೂರು ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ನಡೆಸಿ ಅದರ ವಿಶ್ಲೇಷಣೆ ಮಾಡಬೇಕು, ವಿಶ್ಲೇಷಣೆ ಮಾಡಿ ನಾವು ಇಲಾಖೆಗೆ ಕೊಡಬೇಕು. ಆ ನಂತರ ಇಲಾಖೆಯಲ್ಲಿ ಕೂಡ ಇಲಾಖಾ ಅಧಿಕಾರಿಗಳು ಅದನ್ನ ವಿಶ್ಲೇಷಣೆ ಮಾಡ್ತಾ ಇದ್ರು, ಯಾವ ಮಗು ಉತ್ತೀರ್ಣರಾಗುವ ಹಂತದಲ್ಲಿದೆಯೋ ಆ ಮಗುವಿಗೆ ಮತ್ತೆ ವಿಶೇಷ ಕಾಳಜಿ ವಹಿಸಿ ವಿಶೇಷವಾದ ತರಗತಿ ತೆಗೆದುಕೊಳ್ಳುವುದರ ಮೂಲಕ ಉತ್ತೀರ್ಣತೆಯ ಕಡೆಗೆ ಕೊಂಡೊಯ್ಯುವಂತಹ ಒಂದು ಪದ್ಧತಿಯನ್ನು ಇವತ್ತು ಜಾರಿಗೆ ತಂದಿದೆ. ಈ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಇದು ತುಂಬಾ ಪರಿಣಾಮಕಾರಿಯಾಗಿದೆ, ಹಾಗಾಗಿ ನಮ್ಮ ಫಲಿತಾಂಶ ಉತ್ತಮ ಮಟ್ಟಕ್ಕೆ ಬಂದಿದೆ.
1: ಸರ್, ನೀವೀಗ ಹೇಳಿದ್ರಿ ವಿಶೇಷ ತರಗತಿಗಳನ್ನು ತಗೊಳ್ಳೋದು, ಅದು ಯಾವ ರೀತಿಯಲ್ಲಿ ವಿಶೇಷ ತರಗತಿಗಳನ್ನು ತಗೊಳ್ತೀರಾ, ಯಾವ ಸಮಯದಲ್ಲಿ ತಗೊಳ್ತೀರಾ?
0: ವಿಶೇಷ ತರಗತಿಗಳು ಅಂದ್ರೆ ಈಗ ನಮ್ಮ ನಿಗದಿತ ಸಮಯ ಬೆಳಿಗ್ಗೆ 10 ಗಂಟೆಯಿಂದ 4 ಗಂಟೆವರೆಗೆ ವಿಶೇಷವಾದಂತಹ ಅವಧಿ ಪ್ರತಿ ಶಾಲೆಯಲ್ಲಿ ನಡೆಯುವಂತದ್ದು. ಆ ನಂತರದ ಅವಧಿಗಳನ್ನ ನಾವು ವಿಶೇಷ ತರಗತಿ ಅಂತ ಪರಿಗಣಿಸ್ತೇವೆ, ಅದು ನಮ್ಮ ನಮ್ಮ ಅನುಕೂಲಕ್ಕೆ ತಕ್ಕಂತೆ. ಈಗ ನಮ್ಮ ಶಾಲೆಯಲ್ಲಿ ಸಂಜೆ ಹೊತ್ತು 1 ಗಂಟೆ ನಮಗೆ ಅವಕಾಶ ಸಿಗ್ತಾ ಇದ್ದು 4 ರಿಂದ 5 ಗಂಟೆವರೆಗೆ ನಾವು ವಿದ್ಯಾರ್ಥಿಗಳನ್ನ SSLC ವಿದ್ಯಾರ್ಥಿಗಳನ್ನ ನಮ್ಮಲ್ಲೇ ಉಳಿಸಿಕೊಂಡು ನಾವು ಗುಂಪು ಮಾಡಿ ವಿಷಯವಾರು ನಾವು ಅವರಿಗೆ ತರಬೇತಿ ಕೊಡ್ತಾ ಇದ್ವು.
1: ಪ್ರತಿದಿನ ಒಂದೊಂದು ಸಬ್ಜೆಕ್ಟ್,
0: ಪ್ರತಿದಿನ ಒಂದೊಂದು ವಿಷಯ, ಒಂದು ಸಬ್ಜೆಕ್ಟ್, ಅದರ ಬಗ್ಗೆ ನಾವು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡ್ತಾ ಇದ್ವಿ. ಅಂದ್ರೆ ಮಗು ಕಲಿಕೆಯಲ್ಲಿ ಹಿಂದುಳಿದಿರ್ಬೋದು ಅಥವಾ ಕಲಿಕೆಯಲ್ಲಿ ಮುಂದುವರೆದಂತಹ ವಿದ್ಯಾರ್ಥಿ ಇರ್ಬೋದು, ಅದನ್ನ ನಾವು ಗುಂಪು ಮಾಡ್ತಾ ಇದ್ವಿ.
1: ಅಂದ್ರೆ ಪ್ರತಿಯೊಬ್ಬರು ಅಲ್ಲಿ ಇರ್ತಿದ್ರು,
0: ಹೌದು,
1: ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು, ಕಲಿಯಲ್ಲಿ ಮುಂದುವರೆದ ಮಕ್ಕಳು,
0: ಎಲ್ಲರೂ ಇರ್ತಿದ್ರು.
1: ಒಟ್ಟು ಶಾಲೆನೇ,
0: ಒಟ್ಟು ಶಾಲೆ ಅಂದ್ರೆ 10ನೇ ತರಗತಿಯ ವಿದ್ಯಾರ್ಥಿ ಎಲ್ಲರೂ ಕೂಡ ಅಲ್ಲಿ ಇರಬೇಕು. ಈ 1 ಗಂಟೆ ಅವಧಿಯಲ್ಲಿ ಅವರನ್ನ ಗುಂಪು ಚಟುವಟಿಕೆ ಮಾಡಿ ಆ ಮೂಲಕ ಅವರನ್ನ ಉತ್ತೇಜನ ಮಾಡ್ತಾ ಇದ್ವಿ. ತರಗತಿಯ ಅವಧಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಎಲ್ಲ ವಿದ್ಯಾರ್ಥಿಗಳು ಇರ್ತಾರೆ, ಉದಾಹರಣೆಗೆ 25 ವಿದ್ಯಾರ್ಥಿಗಳು ಇದ್ದಾರೆ ಅಂದ್ರೆ 25 ವಿದ್ಯಾರ್ಥಿಗಳು ನಾವು ಪಾಠ ಮಾಡ್ತಾ ಇದ್ವು. ಈ ವಿಶೇಷ ತರಗತಿಯಲ್ಲಿ ಹಾಗಲ್ಲ, ನಾವು ಅದನ್ನ ಪ್ರತ್ಯೇಕ ಮಾಡಿ ಈಗ ಕಲಿಕೆಯಲ್ಲಿ ಮುಂದುವರಿಯುವಂತಹ ವಿದ್ಯಾರ್ಥಿಗಳಿದ್ರೆ ಅಂತಹ ವಿದ್ಯಾರ್ಥಿಗಳಿಂದ ನಾವು ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನ ಅವರಿಗೆ ಪೂರಕ ವ್ಯವಸ್ಥೆ ಕೊಡುವಂತದ್ದು ಮಾಡ್ತೀವಿ.
1: ಈಗ ಗುಂಪು ಚಟುವಟಿಕೆ ಅಂತ ಹೇಳಿದ್ರೆ, ಅದು ಹೇಗೆ ಗುಂಪು ಚಟುವಟಿಕೆಗಳನ್ನ ಮಾಡ್ತಾ ಇದ್ರು, ಯಾವ ರೀತಿಯಲ್ಲಿ ಸರ್?
0: ಗುಂಪು ಚಟುವಟಿಕೆ ಅಂತ ಹೇಳಿದ್ರೆ ಈಗ ನಮ್ಮಲ್ಲಿ ಇರುವಂತಹ ವಿದ್ಯಾರ್ಥಿಗಳನ್ನ ಒಂದು 3 ಅಥವಾ 4 ಭಾಗ ಮಾಡುವಂತದ್ದು, ಕೆಲವೊಮ್ಮೆ 2ನೇ ಭಾಗ. ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಹೆಚ್ಚು ಕಲಿಯುವಂತಹ ವಿದ್ಯಾರ್ಥಿಗಳನ್ನ ಮಾರ್ಗದರ್ಶನ ಮಾಡುವಂತದ್ದು. ನಮ್ಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ನೆರವು ಆಗ್ತಿತ್ತು. ಈಗ ಒಂದು ಪರೀಕ್ಷೆಗೆ ತಯಾರಿ ಮಾಡೋದು ಅಂತ ಹೇಳಿದ್ರೆ ನಮಗೆ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಚೆನ್ನಾಗಿ ಗೊತ್ತಿರಬೇಕು. ಶಿಕ್ಷಕ ನಾವು ಅದನ್ನ ಚೆನ್ನಾಗಿ ಅರ್ತಿರ್ಬೇಕು, ಎಷ್ಟು ಅಂಕಗಳಿಗೆ ಬರುತ್ತೆ, ಯಾವ ಪಾಠದಿಂದ ಪ್ರಶ್ನೆಗಳನ್ನ ಕೇಳ್ತಾರೆ, ಸಾಮಾನ್ಯವಾಗಿ ಬರುವಂತಹ ಪ್ರಶ್ನೆಗಳೇನು, 1 ಅಂಕದ ಪ್ರಶ್ನೆ ಎಷ್ಟು, 2 ಅಂಕದ ಪ್ರಶ್ನೆಗಳೆಷ್ಟು, 3 ಅಂಕದ್ದು 4 ಅಂಕದ್ದು 5 ಅಂಕದ್ದು, ಇದರ ತಿಳುವಳಿಕೆ ನಮ್ಗೆ ಇರಬೇಕು. ಸೊ ಇದನ್ನೇ ನಾವು ನೀಲಿ ನಕಾಶ್ ಅಂತ ಹೇಳೋದು. ಸೊ ಹೀಗೆ ಅಂಕಗಳ ಆಧಾರದ ಮೇಲೆ ಹೇಗೆ ಒಂದು ಪ್ರಶ್ನೆ ಪತ್ರಿಕೆ ತಯಾರಾಗಿರುತ್ತೆ, ಆಮೇಲೆ ಪಾಠವಾರು ಘಟಕವಾರು ಪ್ರಶ್ನೆಗಳನ್ನು ಹೇಗೆ ಕೇಳ್ತಾರೆ, ಯಾವ ವಿಷಯದ ಆದ್ಯತೆ ಕೊಡ್ತಾರೆ, ಯಾವ ವಿಷಯವನ್ನು ಮಕ್ಕಳು ಕಲ್ತಿರ್ಬೇಕು, ಮತ್ತೆ ಅದನ್ನು ಬಿಡಿಸುವಂತಹ ಹಂತ ಹೇಗೆ, ಯಾವ ಹಂತದಲ್ಲಿ ಮಕ್ಕಳು ತಪ್ಪು ಮಾಡ್ತಾರೆ, ಇದೆಲ್ಲವನ್ನು ಕೂಡ ನಾವು ತಿಳ್ಕೊಂಡು ಮಕ್ಕಳನ್ನ ಗುಂಪು ಮಾಡ್ತಾ ಇದ್ವಿ. ಹಾಗಾಗಿ ನಮ್ಮ ಜೊತೆಯಲ್ಲಿ ಸಹಕಾರಕ್ಕೆ ನಮ್ಮ ಮಕ್ಕಳು ಕೂಡ ಇರ್ತಿದ್ರು. ಸೊ ಇವತ್ತು ಫ್ರೆಂಡ್ಲಿ ವಾತಾವರಣ, ಮಕ್ಕಳ ಜೊತೆಯಲ್ಲಿ ಫ್ರೆಂಡ್ಲಿ ವಾತಾವರಣ, ಹಿಂದೆ ಭಯದ ವಾತಾವರಣ ಇತ್ತು, ನಿಮ್ಗೆ ಗೊತ್ತಿರ್ಬೋದು, ನಾವೆಲ್ಲ ಕಲ್ತದ್ದು ಪೆಟ್ಟು ತಿಂದು ಕಲ್ತದ್ದು. ನಮಗೆ ಶಿಕ್ಷಕ ತಪ್ಪು ಮಾಡಿದಾಗ ಏನು ಶಿಕ್ಷೆ ಕೊಡ್ತಾ ಇದ್ರು, ಆ ಭಯದಿಂದ ನಾವು ಕಲಿತಾ ಇದ್ವಿ. ಇವತ್ತು ಭಯದ ವಾತಾವರಣ ಮುಕ್ತ ಆಗಿದೆ, ಇಲ್ಲ.
1: ಯಾವ್ದು ಒಳ್ಳೇದು ಅಂತ ಅನ್ಸುತ್ತೆ ಸರ್? ಅಲ್ಲ, ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇರೋದು, ಯಾವ್ದು ಒಳ್ಳೇದು ಅಂತ ಅನ್ಸುತ್ತೆ ನಿಮಗೆ?
0: ನನ್ನ ಅನುಭವದಲ್ಲಿ ಭಯ ಬೇಕೇ ಬೇಕು. ಯಾಕೆಂತ ಹೇಳಿದ್ರೆ ಭಯ ಮುಕ್ತ ವಾತಾವರಣ ಯಾವುದಕ್ಕೂ ಪೂರಕ ಆಗುದಿಲ್ಲ. ಯಾಕಂದ್ರೆ ಶಿಕ್ಷಕರು ಏನು ಮಹಾ ಅಂತ ಹೇಳುವಂತಹ ಭಾವನೆ ವಿದ್ಯಾರ್ಥಿಗಳಲ್ಲಿ ಬಂದ್ರೆ ಅದು ಅವರಿಗೆ ತೊಂದರೆ ಆಗುತ್ತೆ ಅಷ್ಟೇ, ಹೊರತು ಶಿಕ್ಷಕರಿಗೆ ಏನು ತೊಂದರೆ ಆಗ್ಲಿಕ್ಕಿಲ್ಲ.
1: ಅದು ತಾತ್ಸಾರ ಮನೋಭಾವ ಅವರಿಗೆ ಬಂದ್ಬಿಟ್ರೆ,
0: ಹೌದು ಹೌದು ಹೌದು,
1: ಇವ್ರು ಏನು ಮಹಾ ಅಂತ ಹೇಳುವಾಗ ಅವರ ಮಾತನ್ನ ನಾವೇ ಕೇಳಬೇಕು ಅನ್ನೋ ಭಾವನೆ ಬಂದ್ಬಿಡ್ತಾರೆ.
0: ಆ ಭಾವನೆ ಬಂದ್ಬಿಡ್ತು ಅಂತ ಹೇಳಿದ್ರೆ ಅದು ವಿದ್ಯಾರ್ಥಿಗಳ ಕಲಿಕೆಗೆ

0: ಪೂರಕ ಆಗೋದಿಲ್ಲ ಅದು, ಅವರ ಪ್ರಗತಿಗೆ ಅವರಿಗೆ ಹಿನ್ನಡೆ ಆಗುತ್ತೆ ಅಷ್ಟೇ ಹೊರತು ಶಿಕ್ಷಕರಿಗೆ ತೊಂದರೆ ಆಗಲಿಕ್ಕಿಲ್ಲ.
1: ಸರಿಗ ನೀವು ಪೋಷಕರಿಗೆ ಏನನ್ನು ಹೇಳಕ್ಕೆ ಬಯಸ್ತೀರಿ, ಯಾಕಂದ್ರೆ ಮಕ್ಕಳನ್ನ ಯಾವ ರೀತಿಯಲ್ಲಿ ತಯಾರು ಮಾಡಬಹುದು ಮನೆಯಲ್ಲಿ?
0: ಪೋಷಕರ ಪಾತ್ರ ಬಹಳ ಮುಖ್ಯವಾದ ಶಿಕ್ಷಣದಲ್ಲಿ, ಪೋಷಕರ ಪಾತ್ರ ತುಂಬಾ ಮುಖ್ಯ. ಹೇಗೆ ನಾವು ಶಿಕ್ಷಕರು ಕಾರ್ಯನಿರ್ವಹಿಸ್ತೇವೋ ಹಾಗೆ ಪೋಷಕರು ಕೂಡ ಕಾರ್ಯನಿರ್ವಹಿಸಲೇಬೇಕು. ಯಾಕಂದ್ರೆ ಒಂದು ದಿನದ ಅವಧಿಯಲ್ಲಿ ಬಹುಶಃ ಒಂದು 6-8 ಗಂಟೆಗಳಷ್ಟೇ ನಾವು ಶಿಕ್ಷಕರು ವಿದ್ಯಾರ್ಥಿಗಳೊಟ್ಟಿಗೆ ಇರ್ತೇವೆ, ಅದಕ್ಕಿಂತ ಹೆಚ್ಚಿನ ಅವಧಿ ಅವರು ಕಳೆಯುವುದು ಮನೆಯಲ್ಲಿ. ಹಾಗಾಗಿ ಪೋಷಕರು ಮಕ್ಕಳ ಚಟುವಟಿಕೆಗಳತ್ತ ಗಮನ ಹರಿಸಲೇಬೇಕು. ಶೈಕ್ಷಣಿಕ ಪ್ರಗತಿಯನ್ನು ಹೊರತುಪಡಿಸಿ ಬೇರೆಲ್ಲ ರಂಗದಲ್ಲೂ ಕೂಡ ಅವರನ್ನು ಬೆಳವಣಿಗೆ ನೋಡಿ ಶೈಕ್ಷಣಿಕ ಪ್ರಗತಿಯತ್ತ ಗಮನ ಹರಿಸದಿದ್ರೆ ತುಂಬಾ ಕಷ್ಟ. ಎಲ್ಲ ಶಿಕ್ಷಕರು ಮಾಡ್ತಾರೆ ಶಾಲೆಯಲ್ಲಿ, ನಮಗೂ ಬರೋದಿಲ್ಲ.
1: ಈ ಮಾತು ನೀವು ಹೇಳಿದ್ರಿ, ಈಗ ಪ್ರಸ್ತುತ ಸಮಾಜದಲ್ಲೇನಿದೆ, ನಾವು ಶಾಲೆಗೆ ಸೇರಿಸಿದೀವಿ, ಫೀಸ್ ಕಟ್ಬಿಟ್ಟಿದೀವಿ,
0: ಹೌದು,
1: ಅವ್ರು ನೋಡ್ಕೊಳ್ತಾರೆ
0: ನೋಡ್ಕೊಳ್ತಾರೆ, ಹೌದು, ಆ ಭಾವನೆ ಇರಬಾರದು. ಹೆಚ್ಚಿನ ಪೋಷಕರು ಆರ್ಥಿಕ ಸಂಪಾದನೆ ಅತ್ತ ಗಮನ ಹರಿಸ್ತಾರೆ, ಬೆಳಿಗ್ಗೆ ಎದ್ದರೆ ಸಂಜೆವರೆಗೆ ಬರುವುದು. ನಾನು ಗ್ರಾಮೀಣ ಪ್ರದೇಶದಲ್ಲಿ ನೋಡಿದ್ದೇನೆ, ಬಹುತೇಕ ಪೋಷಕರು ಕೇಳಿದ್ರೆ ವಿದ್ಯಾರ್ಥಿಗಳ ಬಗ್ಗೆ ಕೇಳಿದ್ರೆ ನಮಗೆ ಅವ್ರ ಬಗ್ಗೆ ಗೊತ್ತಿಲ್ಲ, ಶಾಲೆಗೆ ಹೋಗಿರ್ಬೇಕಲ್ವಾ, ಬಂದಿರ್ತಾರಲ್ವಾ ಅಷ್ಟೇ. ಯಾಕಂದ್ರೆ ಬೆಳಿಗ್ಗೆ ಎದ್ದ ಕೂಡಲೇ ಅವರು ಕೆಲಸಕ್ಕೆ ಹೋಗ್ಲಿಕ್ಕಾಯ್ತು, ಸಂಪಾದನೆ ಮಾಡುವಂತ ಒಂದು ದೃಷ್ಟಿ. ಆರ್ಥಿಕ ಸಂಪಾದನೆ ಇವತ್ತು ಮುಖ್ಯ ನಿಜ, ಆದರೆ ಬಹುತೇಕ ಅವಧಿಯನ್ನು ಆರ್ಥಿಕ ಸಂಪಾದನೆಯತ್ತ ಗಮನ ಹರಿಸಿ ಪೋಷಕರು ಮಕ್ಕಳ ಕಡೆ ಗಮನ ಹರಿಸಿದ್ರೆ ವಿದ್ಯಾರ್ಥಿಗಳಿಗೆ
1: ಒಂದು ಮಾತು, ನಾವು ಮಾಡೋದು ನಮ್ಮ ಮಕ್ಕಳಿಗೋಸ್ಕರ ಅಂತ ಹೇಳುವಾಗ ಮಕ್ಕಳನ್ನೇ ಗಮನ ಇಟ್ಟು ನೋಡ್ಕೊಳ್ಳಿಲ್ಲ
0: ಅಂತ ಹೇಳಿದ್ರೆ ಈ ದುಡಿದ
1: ಯಾರಿಗೋಸ್ಕರ
0: ಏನು ಪ್ರಯೋಜನ ಅಂತ ಬರುತ್ತೆ. ಹೌದು,
1: ಏನ್ ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ?
0: ವಿದ್ಯಾರ್ಥಿಗಳು ಏನ್ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಸಮಾಜದ ವಿಭಿನ್ನ ಮುಖವನ್ನ ಹೊಂದಿದೆ, ಸಮಾಜದಲ್ಲಿ ಕಂಡದ್ದೆಲ್ಲವೂ ಕೂಡ ನಿಜ ಅಲ್ಲ. ನಾವು ವಾಸ್ತವನ ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಬಗ್ಗೆ ತಮ್ಮ ವೈಯಕ್ತಿಕ ಗಮನ ಹರಿಸಲೇಬೇಕು. ತಮ್ಮ ಭವಿಷ್ಯ ತಮ್ಮ ಕಾಲ ಮೇಲೆ ಇದೆ, ಸಮಾಜದಲ್ಲಿ ಅವರು ಬೆಳೆಯುವಂಥದ್ದನ್ನ ಗಮನಿಸ್ಕೊಳ್ಬೇಕು. ನನ್ನ ವೃತ್ತಿ ಜೀವನದಲ್ಲಿ ನೋಡಿದರೆ ಬಹುತೇಕ ವಿದ್ಯಾರ್ಥಿಗಳು ಇದನ್ನು ಸಾಧಿಸಿದ್ದಾರೆ, ತುಂಬ ಉತ್ತಮ ಉನ್ನತ ಹುದ್ದೆಗೆ ಹೋದದ್ದು ಉಂಟು. ಈಗ ಗ್ರಾಮೀಣ ಪ್ರದೇಶದಲ್ಲಿ ಓದಿದ ಮಾತ್ರಕ್ಕೇನು ಹಿಂದುಳಿಲಿಲ್ಲ, ಬಹುತೇಕ ವಿದ್ಯಾರ್ಥಿಗಳು ಮುಂದೆ ಅರ್ಥಕೊಂಡು ಜೀವನದಲ್ಲಿ ಸುಧಾರಣೆ ಕಂಡುಕೊಂಡಿದ್ದಾರೆ. ಆದರೆ ಕೆಲವರು ಇದ್ದಾರೆ ಸಮಾಜದಲ್ಲಿ ಹಾಳಾದದ್ದು ಉಂಟು, ಶಿಕ್ಷಣ ಪಡೆದರೂ ಕೂಡ ವ್ಯವಸ್ಥೆ ಒಳಗೆ ಬದುಕಲಿಕ್ಕೆ ಆಗದೆ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದನ್ನು ಕೂಡ ನಾನು ಕಂಡಿದ್ದೇನೆ.

0: ಸರಿ, ನೀವು ಸುದೀರ್ಘವಾಗಿ 30 ವರ್ಷಗಳ ಕಾಲ ಶಿಕ್ಷಕ ವೃತ್ತಿಯನ್ನು ಮಾಡಿದ್ದೀರಾ ಅಲ್ವಾ?
1: ಹೌದು.
0: ಈ ಶಿಕ್ಷಕ ವೃತ್ತಿ ಮಾಡ್ಬೇಕಾದ್ರೆ ಈಗ ನಿಮ್ಮಿಂದ ಪಾಸ್ ಆಗಿ ಹೋದಂಥ ಮಕ್ಕಳು ನಿಮ್ಮ ಕೈಯಿಂದ ಎಲ್ಲಿಯೋ ಹೋಗಿ ಪುನಃ ವಾಪಸ್ ಬಂದು ನಿಮ್ಮನ್ನು ಮಾತನಾಡಿಸೋಕೆ ಹೇಗನ್ಸುತ್ತೆ?
1: ತುಂಬ ಖುಷಿಯಾಗುತ್ತೆ. ಒಂದು SLC ಪಾಸ್ ಆದ ನಂತರ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ಹೊರಗಡೆ ಹೋಗಿಬಿಡ್ತಾರೆ, ಸಿಕ್ಕೋದು ಕಡಿಮೆ. ಯಾಕಂದರೆ ನಮ್ಮಲ್ಲಿಂದ TC ವರ್ಗಾವಣೆ ಪಡೆದುಕೊಂಡು ಹೋದ ನಂತರ ಬಹಳಷ್ಟು ವರ್ಷಗಳ ಗ್ಯಾಪ್ ಉಳಿದ್ಬಿಡುತ್ತೆ. PUC ಮಾಡ್ತಾರೆ, ಡಿಗ್ರಿ ಮಾಡ್ತಾರೆ, ಆಮೇಲೆ ಉದ್ಯೋಗ ಅರಸಿ ಹೊರ ನಗರಕ್ಕೆ ಹೋಗ್ತಾರೆ, ಆಮೇಲೆ ಯಾವುದೋ ಒಂದು ಸಂದರ್ಭದಲ್ಲಿ ಮತ್ತೆ ನೆನಪಿಸಿಕೊಂಡು ಬಂದಿರ್ತಾರೆ. ಊರಿಗೆ ಬಂದಾಗ ಖಂಡಿತ ಅವ್ರು ಬಂದು ಮಾತಾಡಿಸ್ತಾರೆ. ತುಂಬ ಹೆಮ್ಮೆ ಅನಿಸುತ್ತೆ ನಮ್ಮ ವಿದ್ಯಾರ್ಥಿಗಳು ಇಷ್ಟು ಒಂದು ಉನ್ನತ ಹಂತಕ್ಕೆ ಹೋದದ್ದು ನಮ್ಮಿಂದಾಗಿ ಅಂತ ಹೇಳುವಂಥದ್ದು ಒಂದು ಹೆಮ್ಮೆ ನಮಗೆ. ಇಂಥ ವಿದ್ಯಾರ್ಥಿಗಳಿಗೆ ನಾವು ಮಾರ್ಗದರ್ಶನ ಮಾಡಿದ್ದೇವಲ್ಲ ಅಂತ ಹೇಳುವಂಥದ್ದು. ತುಂಬ ಮಕ್ಕಳು ಅಷ್ಟೇ ತುಂಬ ಖುಷಿ ಪಡ್ತಾರೆ. 30 ವರ್ಷಗಳ ಹಿಂದಿನ ವಿದ್ಯಾರ್ಥಿಗಳು ಕೂಡ ಇವತ್ತು ನನ್ನ ಸಂಪರ್ಕದಲ್ಲಿದ್ದಾರೆ.
0: ಅದೇ ಗುರು ಕಾಣಿಕೆ ಅನ್ನುವಂಥದ್ದು ಇದೆ ಅಲ್ಲ, ಬಂದು ನಿಮ್ಮನ್ನು ಮಾತನಾಡಿಸಿ ಹೋಗುವಂಥದ್ದೇ ದೊಡ್ಡ.
1: ತುಂಬ ತುಂಬ ಅಂದರೆ ತುಂಬ. ಆರಂಭದ ಹಂತದಿಂದಲೂ ಕೂಡ ಅಷ್ಟೇ, ನಾನು 1990-91 ಖಾಸಗಿ ಶಾಲೆಗೆ ಸೇರಿದೆ, 2 ವರ್ಷ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡಿದೆ. ಆ ಶಾಲೆಯ ವಿದ್ಯಾರ್ಥಿಗಳು ಕೂಡ ಅಷ್ಟೇ, ತುಂಬ ಈಗ ಹಿರಿಯರಾಗಿ ರಿಟೈರ್ಡ್ ಆದವರು ಕೂಡ ಇದ್ದಾರೆ. ಆದರೂ ಕೂಡ ಅಂತಹವರು ಕೂಡ ಬಂದು ಮಾತಾಡಿಸುವಂಥ ಸಂದರ್ಭದಲ್ಲಿ ಹೆಮ್ಮೆ ಅನಿಸುತ್ತೆ. ಸಮಾಜದ ಒಂದು ಉತ್ತಮ ಕೊಡುಗೆಯನ್ನು ನಾವು ನೀಡಿದ್ದೇವಲ್ಲ ಅಂತ ಹೇಳುವಂಥದ್ದು.
0: ಅಂದರೆ ನಿಮ್ಮ ವೃತ್ತಿ ನಿಮಗೆ ತೃಪ್ತಿ ತಂದಿದೆ?
1: ಖಂಡಿತ ಖಂಡಿತ ಖಂಡಿತವಾಗಿ ತೃಪ್ತಿ ತಂದಿದೆ.
0: ಯಾಕಂದರೆ ಈಗಿನ ಕಾಲದಲ್ಲಿ ಕೆಲವೊಂದು ಅನಿವಾರ್ಯತೆಯಿಂದ ಶಿಕ್ಷಕ ವೃತ್ತಿಗೆ ಬರೋರು ಇದ್ದಾರೆ.
1: ಹೌದು ಹೌದು,
0: ಯಾವುದೋ ಸಿಕ್ಕಿಲ್ಲ ಅಂದ್ರೆ ಏನೋ ಒಂದು ಕೆಲಸ ಮಾಡೋಣ ಭಾವನೆ ಬಂದಾಗ ಮಕ್ಕಳಿಗೆ ನ್ಯಾಯ ಒದಗಿಸಕಾಗಲ್ಲ,
1: ಸಾಧ್ಯ ಆಗುದಿಲ್ಲ. ಹೌದು ಹೌದು,
0: ಸ್ವಂತವರು ಇರ್ತಾರಲ್ಲ.
1: ಹೌದು.
2: ಇದುವರೆಗೆ ಬಲ್ಲ ಮಾವುಟಿಯ ನೇತಾಜಿ ಪ್ರೌಢಶಾಲೆಯ ಹಿರಿಯ ಗಣಿತ ಶಿಕ್ಷಕರಾದ CS ಸುರೇಶ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರ ಮಾತುಕತೆಯ ಮುಂದುವರೆದ ಭಾಗ ಮುಂದಿನ ಕಲಿಸು ಗುರುವೇ ಕಲಿಸು ಕಾರ್ಯಕ್ರಮದಲ್ಲಿ. ನಮಸ್ಕಾರ.
3: ಕಲಿಸು ಗುರುವೇ ಕಲಿಸು, ವಿದ್ಯೆಯ ಕಲಿಸು ಗುರುವೇ ಕಲಿಸು.
4: ಇದುವರೆಗೆ ಕಾರ್ಯಕ್ರಮ ಕಲಿಸು ಗುರುವೇ ಕಲಿಸು ಪ್ರಸಾರವಾಯಿತು.
3: ಹಸಿಮಣ್ಣು ಬೇಕು ಮಡಿಕೆಗೆ, ಹದವಾದ ಮನಸ್ಸು ಕಲಿಕೆಗೆ.
4: ಪ್ರಸ್ತುತಿ HJ ವಿಶಾಲಾಕ್ಷಿ.

0: ಪರಿಕಲ್ಪನೆ ಮತ್ತು ನಿರ್ಮಾಣ ಪಿಎಂ ಜಗದೀಶ್.
1: ನಾನು ಕಲಿಯಬೇಕು, ಜ್ಞಾನ ಸಂಪಾದಿಸಬೇಕು.
2: ಗುರುವೇ ಕಲಿಸ.

0: ಮಳೆಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು.
1: ಮಳೆಯೇ ಮಳೆಯೇ ಮಳೆಯೇ ಜಿನುಗೋ ಜಿನುಗೋ ಹನಿಯೇ.
0: ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.
1: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯನಾದ ಕಾಲ್ಗೆಜ್ಜೆಯನಾದ.
0: ವಿಷಯಾಧಾರಿತ ಸ್ವರಚಿತ ಕಥೆ ಕವನ ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

0: ವಿಷಯಾಧಾರಿತ ಸ್ವರಚಿತ ಕಥೆ ಕವನ ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
1: ಮಳೆ ಮಳೆ ಮಳೆ ಮಳೆ ಏನ್ ಚಂದ ಚಿತ್ರಪಟ ಎಣಿಸೋಕೆ.

ಗಾನ ಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

0: ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೆ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವ ವಾಣಿ, ಇದು ನಿಮ್ಮ ವಾಣಿ.
1: ಶ್ರೋತೃಗಳೇ, 4:34 ಸಮಯ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ.
3: ನೆನಪು ನಿನಾದ.
2: ನೆನಪು ನಿನಾದ.
3: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ.
0: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ
3: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ.
2: ನೆನಪು ನಿನಾದ.
1: ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಶರಪಂಜರ ಚಿತ್ರದ ಗೀತೆ. ಗೀತರಚನೆ ಕಣಗಲ್ ಪ್ರಭಾಕರ ಶಾಸ್ತ್ರಿಯವರದ್ದು. ಗಾಯಕರು ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ. ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್.

ಇನ್ನು ಮುಂದೆ ಕೇಳಿ ದೊಡ್ಡರಂಗೇಗೌಡ ಅವರು ಗೀತ ರಚನೆ ಮಾಡಿರುವ ಬಂಗಾರದ ಜಿಂಕೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ರೇಡಿಯೋ ಸಮಯ 4:43:10. ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ವಾಣಿ ಜಯರಾಮ್ ಮತ್ತು ಪಿ ಜಯಚಂದ್ರನ್ ಅವರ ಇವುಗಳ ಸ್ವರದಲ್ಲಿ ಹಂತಕನ ಸಂಚು ಚಿತ್ರದ ಗೀತೆ. ಗೀತರಚನೆ ಕುವೆಂಪು ಅವರದ್ದು, ಸಂಗೀತ ವಿಜಯ ಭಾಸ್ಕರ್.

ಕಾಶಿ ಉದಯಶಂಕರ್ ಗೀತ ರಚನೆ ಮಾಡಿರುವ ಬಯಲುದಾರಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ. ಸಂಗೀತ ರಾಜನ್ ನಾಗೇಂದ್ರ.

0: ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ.
2: ಇನ್ನು ಮುಂದೆ ಕೇಳಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರು ಗೀತ ರಚನೆ ಮಾಡಿರುವ ಸಾಕ್ಷಾತ್ಕಾರ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದವರು ಪಿ ಸುಶೀಲ, ಸಂಗೀತ ನಿರ್ದೇಶನ ಎಂ ರಂಗರಾವ್.

0: ಇದುವರೆಗೆ
1: ನೆನಪುನಿನಾದ ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪುನಿನಾದ
1: ನೆನಪುನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 5:11.
1: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
2: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
3: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರಿಂದ. ಡಾಕ್ಟರ್, ಈಗಿನ ಟೈಮ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಫ್ಯಾಟಿ ಲಿವರ್ ಪ್ರಾಬ್ಲಮ್ ತುಂಬಾನೇ ಜಾಸ್ತಿ ಆಗಿದೆ, ಏನ್ ರೀಸನ್ ಇರಬಹುದು?
4: ಈ ಫ್ಯಾಟಿ ಲಿವರ್ ಗೆ ಮುಖ್ಯವಾದ ಕಾರಣಗಳಂತ ಹೇಳಿದ್ರೆ ನಮ್ಮ ಲಿವರ್ ಅಲ್ಲಿ ನಾರ್ಮಲ್ ಗಿಂತ ಜಾಸ್ತಿ ಫ್ಯಾಟ್ ಡೆಪಾಸಿಷನ್ ಆಗುವಂತದ್ದು. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಒಬೆ

0: ಆಸಿಡಿಟಿ, ಇದಲ್ಲದೆ ಡಯಾಬಿಟಿಸ್ ಇರುವಂತದ್ದು, ಥೈರಾಯ್ಡ್ ಕಾಯಿಲೆ ಇರುವಂತದ್ದು, ಇದೆಲ್ಲ ಕಾರಣದಿಂದ ನಮ್ಮ ಲಿವರ್ ಅಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗಬಹುದು. ಆಲ್ಕೋಹಾಲ್ ತೆಗೆದುಕೊಳ್ಳುವರಲ್ಲಿ ಸಹ ಫ್ಯಾಟ್ ಡೆಪಾಸಿಷನ್ ಆಗಬಹುದು. ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ಡಿವೈಡ್ ಮಾಡ್ತೀವಿ. ಇದೊಂದು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ಲಿವರ್ ಅಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗ್ತಾ ಹೋದಾಗ ಲಿವರ್ ಡ್ಯಾಮೇಜ್ ಆಗುತ್ತೆ, ಲಿವರ್ ಗಟ್ಟಿ ಆಗುತ್ತೆ, ಮುಂದೆ ಹೋಗಿ ಇದು ಸಿರೋಸಿಸ್ ಅಂತ ಕಾಯಿಲೆಗೆ ಒಂದು ಟರ್ನ್ ಔಟ್ ಆಗುತ್ತೆ. ಸಿರೋಸಿಸ್ ಆದ್ಮೇಲೆ ಕೆಲವೊಮ್ಮೆ ಲಿವರಿಗೆ ಸಂಬಂಧಪಟ್ಟಾಗೆ ಲಿವರ್ ಕ್ಯಾನ್ಸರ್ ಸಹ ಇಂಥವರಲ್ಲಿ ಬರಬಹುದು. ಆದ್ರಿಂದ ಇದನ್ನು ಮುಂಚಿತವಾಗಿ ಪತ್ತೆ ಹಚ್ಚೋದ್ರಿಂದ ಮೇಜರ್ ಕಾಯಿಲೆಗಳಾಗುವಂತದ್ದು ತಪ್ಪಿಸಬಹುದು. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳಿದ್ರೆ ನಾವು ಹೆಚ್ಚಾಗಿ ಈ ಪ್ರೊಸೆಸ್ಡ್ ಫುಡ್ಗಳನ್ನು ಅವಾಯ್ಡ್ ಮಾಡಬೇಕು. ಎರಡನೇದಾಗಿ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಬೇಕು. ಇದನ್ನು ಲಿವರ್ ಅಲ್ಲಿರುವ ಫ್ಯಾಟ್ಸ್ ಕಡಿಮೆ ಆಗಿ ಫ್ಯಾಟಿ ಲಿವರ್ ಅನ್ನು ನಾವು ತಪ್ಪಿಸಬಹುದು.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ ಆನ್ ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್ಸ್.
2: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಏನಿದೆ ಅಂತದ್ದು?
2: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
3: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
3: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
3: 80% ಸಾಲ ಸೌಲಭ್ಯ ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
3: 9900-90128
2: ಆರ್ 9606084066.
4: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
5: ಜಾಹೀರಾತುಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
6: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವವಾಣಿ. ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಇವತ್ತಿನ ದೀವಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ಲರಿಗೆ ಪರೀಕ್ಷೆಗಳು ಮುಗಿದು ಫಲಿತಾಂಶವನ್ನು ಕೂಡ ನೀವು ಕಂಡಿದ್ದೀರಿ, ಆನಂದಿಸಿದ್ದೀರಿ. ಇನ್ನು ಕೆಲವರು ಸತತ ಪ್ರಯತ್ನಗಳಿಂದ ನಾವು ಸಾಧನೆಯನ್ನು ಮಾಡಬಹುದು ಅಂತ ಅಂದುಕೊಂಡು ತಾಳ್ಮೆ ಸಹನೆಯಿಂದ ಮುಂದಿನ ಪರೀಕ್ಷೆಗಾಗಿ ಅಥವಾ ಮರು ಪರೀಕ್ಷೆಗಳಿಗಾಗಿ ಅಭ್ಯಾಸವನ್ನು ನಡೆಸ್ತಾ ಇರಬಹುದು. ಈ ಸಂದರ್ಭದಲ್ಲಿ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ PUC ಹಾಗೂ BSc ತರಗತಿಗಳಲ್ಲಿ, ಅಂದರೆ ಪರೀಕ್ಷೆಗಳು ಮುಗಿದು ಫಲಿತಾಂಶದ ನಂತರ ನಾವು ಯಾವ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಲು ಸಿದ್ಧರಾಗಬೇಕು, ಏನನ್ನು ಓದಬೇಕು, ಹೇಗಿರುತ್ತೆ ನಮ್ಮ ಭವಿಷ್ಯ ಅಂತೆಲ್ಲ ನೀವು ಯೋಚನೆಯನ್ನು ಮಾಡಿರ್ತೀರಿ. ಇಂತಹ ಸಂದರ್ಭದಲ್ಲಿ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ವಿಶೇಷ ಸಂದರ್ಶನವನ್ನು ಪ್ರಸಾರ ಮಾಡ್ತಾ ಇದೆ, ಅದೇ ದೀವಿಗೆ. ಇದರಲ್ಲಿ ಮಾಹಿತಿಯುಕ್ತ ಸಂದೇಶಗಳು ನಿಮಗಾಗಿ ತಿಳಿಸಲು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ ಕೊಡಗಿನ ಮಡಿಕೇರಿ ಸರ್ಕಾರಿ ಶುಶ್ರೂಷಾ ಕಾಲೇಜು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಅಶ್ವಿನಿ KN ಅವರು ನಮ್ಮ ಯುವವಾಣಿ ವೇದಿಕೆಯಲ್ಲಿ ಇದ್ದಾರೆ. ಬನ್ನಿ, ಅವರನ್ನ ಮಾತನಾಡಿಸೋಣ. ನಮಸ್ಕಾರ.
7: ಎಲ್ಲರಿಗೂ ನಮಸ್ಕಾರ.
6: ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಎಷ್ಟು ವರ್ಷಗಳ ಕಾಲ ನೀವು ಸೇವೆಯನ್ನ ಸಲ್ಲಿಸಿದ್ದೀರಿ?
7: ಇದು ನನ್ನ 9th ಅದಕ್ಕಿಂತ ಮುಂಚೆ ನಾನು ಖಾಸಗಿ ಕಾಲೇಜ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೆ.
6: ನಿಮ್ಮ ವಿದ್ಯಾರ್ಹತೆ?
7: ನಾನು ನರ್ಸಿಂಗ್ ಅಲ್ಲಿ ಮಾಸ್ಟರ್ಸ್ ಮಾಡಿದಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದೀನಿ. ನಮ್ದ್ರಲ್ಲಿ 5 ಇದೆ. ನಂದು ಸ್ಪೆಷಾಲಿಟಿ ಬಂದು ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್ ಅಂತ.
6: ಸ್ನೇಹಿತರೆ, ಈಗ ನಿಮಗೆ ತಿಳಿದಿರಬಹುದು ನರ್ಸಿಂಗ್ ತರಗತಿಗಳಿಗೆ ಪ್ರವೇಶಾತಿಯನ್ನ ಪಡೆಯುವುದರ ಕುರಿತಾಗಿ ಅಂತ. ಬನ್ನಿ, ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ನರ್ಸಿಂಗ್ ಅಂದ್ರೆ ಏನು?
7: ನರ್ಸಿಂಗ್ ಎನ್ನುವುದು ಕೇವಲ ವೃತ್ತಿ ಅಲ್ಲ, ಅದೊಂದು ಪವಿತ್ರವಾದ ಸೇವೆ. ನಾವು ಸೇವೆ ಅನ್ನೋದು ರೋಗಿಗಳಿಗೆ, ಕುಟುಂಬದವರಿಗೆ ಹಾಗೂ ಸಮುದಾಯಕ್ಕೆ ಕೊಡುವ ಸೇವೆ.
6: ಈ ಸೇವೆಗೆ ಏನು ವಿದ್ಯಾರ್ಹತೆ ಇರಬೇಕು?
7: ನಾವು ನರ್ಸಿಂಗ್ದು ವಿದ್ಯಾರ್ಹತೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ನರ್ಸಿಂಗ್ ಸಂಸ್ಥಾಪಕರ ಬಗ್ಗೆ ಒಂದೆರಡು ಮಾತು.
6: ಖಂಡಿತ.
7: ಫ್ಲೋರೆನ್ಸ್ ನೈಟಿಂಗೇಲ್ ಅವರು ಆಧುನಿಕ ಶುಶ್ರೂಷಾ ಪದ್ಧತಿಯ ಸಂಸ್ಥಾಪಕರು. ಕ್ರಿಮೇನಿಯನ್ ಯುದ್ಧ ಸಮಯದಲ್ಲಿ ಅವರು ಗಾಯಾಳು ಸೈನಿಕರಿಗೆ ರಾತ್ರಿ ಇಡೀ ದೀಪ ಹಿಡಿದು ಆರೈಕೆ ಮಾಡಿದ್ದರಿಂದ ಇವರನ್ನು ಪ್ರೀತಿಯಿಂದ ದೀಪಧಾರಿಣಿ ಅಥವಾ ಲೇಡಿ ವಿತ್ ದ ಲ್ಯಾಂಪ್ ಎಂದು ಕರೆಯ

0: ಲಾಗುತ್ತದೆ. ಇವರ ಜನ್ಮದಿನವಾದ ಮೇ 12ರಂದು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನಾಚರಣೆಯಾಗಿ ಆಚರಿಸಲಾಗುತ್ತದೆ.
1: ತುಂಬ ಸಂತೋಷ ನಿಮ್ಮ ಮಾಹಿತಿಗೆ. ಈಗ ನಮ್ಮ ಯುವ ಸ್ನೇಹಿತರು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ. ನಾನು ನರ್ಸಿಂಗ್ ತರಗತಿಗೆ ಪ್ರವೇಶವನ್ನು ಪಡೆಯಬೇಕು ಎನ್ನುವವರಿಗೆ ಮೊದಲ ಮಾಹಿತಿ ಏನು?
0: ನರ್ಸಿಂಗಿಗೆ ಪ್ರವೇಶ ಪಡೆಯೋರು ಅಥವಾ ಅಡ್ಮಿಷನ್ ತಗೋಬೇಕು ಅನ್ನೋರು, ಮೊದಲಿಗೆ ಎರಡು ಥರ ನಮ್ಮದ್ರಲ್ಲಿ ನರ್ಸಿಂಗ್ ಇದೆ. ಎಂಟ್ರಿ ಲೆವೆಲಲ್ಲಿ ಡಿಪ್ಲೊಮೋ ಇನ್ ನರ್ಸಿಂಗ್, BSc ನರ್ಸಿಂಗ್ ಅಂತ. ಪಿ ಯು ಸಿಯಲ್ಲಿ ಸೈನ್ಸ್ ಅಲ್ಲದೆ ಆರ್ಟ್ಸ್ ಕಾಮರ್ಸ್ ಕಾಂಬಿನೇಷನ್ ತಗೊಂಡಿರೋರು ಅವರು ಡಿಪ್ಲೊಮೋ ನರ್ಸಿಂಗ್ ಅನ್ನು ತಗೋಬಹುದು. ಸೈನ್ಸ್ ಕಾಂಬಿನೇಷನ್ ತಗೊಂಡಿದ್ರೆ ಅವರು BSc ನರ್ಸಿಂಗ್ ಅನ್ನು ಆಯ್ಕೆ ಮಾಡಬಹುದು.
1: ಎಷ್ಟು ವರ್ಷಗಳ ಕಾಲ ಓದಬೇಕಾಗುತ್ತೆ ಅವರು?
0: ಡಿಪ್ಲೊಮೋ ನರ್ಸಿಂಗ್ ಆದರೆ 3 ವರ್ಷಗಳ ಕೋರ್ಸ್, ಅದು BSc ನರ್ಸಿಂಗ್ ಆದರೆ 4 ವರ್ಷದ ಕೋರ್ಸ್.
1: ಏನೆಲ್ಲ ವಿದ್ಯಾರ್ಹತೆಗಳಿರಬೇಕು?
0: ಡಿಪ್ಲೊಮೋ ನರ್ಸಿಂಗಿಗೆ ಅವರು PUCಯಲ್ಲಿ ಮೊದಲನೆಯದಾಗಿ ಯಾವುದಾದ್ರೂ ಕಾಂಬಿನೇಷನ್ ನಡೀತದೆ, ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾವುದಾದ್ರೂ ನಡೀತದೆ. ಮತ್ತೆ ಅವರಿಗೆ ಏಜ್ ಕ್ರೈಟೀರಿಯಾ ಅಂತ ಹೇಳ್ತೇವೆ, ಮಿನಿಮಮ್ ಏಜ್ 17 ವರ್ಷ ಆಗಿರಬೇಕು. ಮತ್ತೆ PUCಯಲ್ಲಿ ಅವರು 40% ಶೇಕಡವಾರು ಅಥವಾ ಆಗ್ರಿಗೇಟ್ ಅಂತ ಏನು ಹೇಳ್ತೀವಿ, ಶೇಕಡವಾರು 40% ತೆಗೆದಿರ್ಬೇಕು ಅವರು. ಅಕಸ್ಮಾತ್ ಅವರೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಾಗಿದ್ದರೆ 35% ತಗೊಂಡಿದ್ರೆ ಸಾಕಾಗ್ತದೆ. ಬಟ್ ಅವರೇನಂತಂದ್ರೆ ಅದಕ್ಕೆ ಜಾತಿ ಪ್ರಮಾಣ ಪತ್ರವನ್ನು
1: ಕಡ್ಡಾಯವಾಗಿ
0: ಅವ್ರು ಸಲ್ಲಿಸಬೇಕಾಗ್ತದೆ.
1: ಇನ್ನು BSc ನರ್ಸಿಂಗ್ ಅಂದ್ರೆ?
0: BSc ನರ್ಸಿಂಗ್ ಅವರಿಗೂ ಅಷ್ಟೇನೆ, PUCಯಲ್ಲಿ ಸೈನ್ಸ್ ಕಾಂಬಿನೇಷನ್ ಕಡ್ಡಾಯ.
1: ಏನು ಸಬ್ಜೆಕ್ಟ್ಸ್?
0: ಸಬ್ಜೆಕ್ಟ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ, ಇದ್ರ ಜೊತೆಗೆ ಇಂಗ್ಲಿಷು ಕಡ್ಡಾಯವಾಗಿರ್ತದೆ. ಇಂಗ್ಲಿಷ್ ಸಬ್ಜೆಕ್ಟ್ ತಗೊಂಡಿರ್ಬೇಕು ಅವರು. ಮತ್ತೆ ಅದರಲ್ಲಿ ಅವರು ಶೇಕಡವಾರು 45% ತಗೊಂಡಿರೋ, ಅಂದ್ರೆ
1: PCBಯಲ್ಲಿ
0: ಓದಿರಬೇಕು. ಅದರಲ್ಲಿ ಈಚ್ ಸಬ್ಜೆಕ್ಟ್ ಅಥವಾ ಒಂದು ವಿಷಯದಲ್ಲಿ 45% ತಗೊಂಡಿರಬೇಕು, ಜೊತೆಗೆ ಇಂಗ್ಲಿಷ್ ಸಬ್ಜೆಕ್ಟು ಇರಬೇಕು, ಅದರಲ್ಲೂ ಅವರು 45% ತೆಗೆದಿರಬೇಕು.
1: ಯಾವ ಭಾಷೆಯಲ್ಲಿ ಇರುತ್ತೆ ಅವರು ಅಭ್ಯಾಸ ಮಾಡುವಂತಹ
0: ಇಂಗ್ಲಿಷ್
1: ಮಾಧ್ಯಮ?
0: ಅವ್ರದ್ದು ಮಾಧ್ಯಮ ಇನ್ಸ್ಟ್ರಕ್ಷನ್ ಇಂಗ್ಲಿಷ್ ಅಲ್ಲಿ ಇರ್ತದೆ.
1: ಪ್ರವೇಶಾತಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ದಾಖಲೆಗಳನ್ನ ವಿದ್ಯಾರ್ಥಿಗಳು ಸಲ್ಲಿಸಬೇಕಾಗುತ್ತೆ
0: ಮೇಡಮ್? ಪ್ರವೇಶಾತಿಗೆ 10th ಮಾರ್ಕ್ಸ್ ಕಾರ್ಡು, PUC ಅಂಕಪಟ್ಟಿ, ಮತ್ತೆ ರಿಸರ್ವೇಶನ್ ತಗೊಂಡಿದ್ರೆ ಜಾತಿ ಪ್ರಮಾಣ ಪತ್ರ ಬೇಕಾಗ್ತದೆ, ಮತ್ತೆ ಆದಾಯ ಪ್ರಮಾಣ ಪತ್ರ, ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರೆ ಕನ್ನಡ ಮಾಧ್ಯಮದ ಪ್ರಮಾಣ ಪತ್ರ, ಮತ್ತೆ ಗ್ರಾಮೀಣ ವಿಭಾಗದಿಂದ ಬಂದಿದ್ರೆ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ, ಮತ್ತೆ ಸ್ಟಡಿ ಸರ್ಟಿಫಿಕೇಟ್ ಅಂತ ಹೇಳ್ತೇವೆ. ಸ್ಟಡಿ ಸರ್ಟಿಫಿಕೇಟ್ 1ರಿಂದ 10ನೇ ತರಗತಿ ತನಕ ಅದು BUO ಇಂದ ದುಡ್ಡು ಗಳಿಸಿರಬೇಕು, ಅದರ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗ್ತದೆ. ಜೊತೆಗೆ ಅವ್ರದ್ದು ಫೋಟೋ, ಆಧಾರ್ ಕಾರ್ಡ್ ಅವೆಲ್ಲ ಅವರು ಪ್ರವೇಶಾರ್ಥಿ ಸಮಯದಲ್ಲಿ ಸಲ್ಲಿಸಬೇಕಾಗ್ತದೆ.
1: ಈಗ ಅರ್ಜಿಗಳ ವಿತರಣೆ ಹೇಗೆ
0: ಮೇಡಮ್? ಡಿಪ್ಲೊಮೋ ನರ್ಸಿಂಗಿಗೆ ಬೇರೆ ವೆಬ್ಸೈಟ್ ಇದೆ, BSc ನರ್ಸಿಂಗ್ ಆದರೆ ಇದು ಬೇರೆ ತರ.
1: ವೆಬ್ಸೈಟ್ ವಿಳಾಸ ಹೇಳಬಹುದಾ?
0: ಹೌದು ಮೇಡಮ್, ಡಿಪ್ಲೊಮೋ ನರ್ಸಿಂಗ್ ಆದರೆ KSDNEB, ಮತ್ತೊಂದ್ಸಲ ಹೇಳ್ತಾನೆ KSDNEB. ಈ ವೆಬ್ಸೈಟ್ ಅಲ್ಲಿ ಅವರು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಿದ ನಂತರ ಅವರು ಏನು ದ್ವಿತೀಯ PUCಯಲ್ಲಿ ಮಾರ್ಕ್ಸ್ ತಗೊಂಡಿರ್ತಾರೆ, ಆ ಶೇಕಡವಾರು ಮಾರ್ಕ್ಸ್ ನ ಆಧಾರದ ಮೇಲೆ ಅವರಿಗೆ ರ್ಯಾಂಕಿಂಗ್ ಅನ್ನು ಕೊಟ್ಟು ಅವರಿಗೆ ಕೌನ್ಸಿಲಿಂಗ್ ಗೆ ಕರೀತಾರೆ. ಸೊ ಕೌನ್ಸಿಲಿಂಗ್ ಅಲ್ಲಿ ಅವರ ರ್ಯಾಂಕಿಂಗ್ ಪ್ರಕಾರ ಅವರಿಗೆ ಬೇಕಾಗಿರುವಂತ ಸಂಸ್ಥೆಗಳನ್ನು ಅವರು ಆಯ್ಕೆ ಮಾಡಬಹುದು. BSc ನರ್ಸಿಂಗ್ ಆದ್ರೆ ಅವರು KEA ಮೂಲಕ CET ಪರೀಕ್ಷೆಯನ್ನು ಬರೀಬೇಕು. CET ಪ್ರವೇಶಾರ್ಥಿ ಕಡ್ಡಾಯ. CET ಪರೀಕ್ಷೆ ಉತ್ತೀರ್ಣರಾದ ಮೇಲೆ ಅವರ ರ್ಯಾಂಕಿಂಗ್ ಕೊಡಲಾಗುತ್ತೆ. ರ್ಯಾಂಕಿಂಗ್ ಆಧಾರದ ಮೇಲೆ ಅವರಿಗೆ ಆಪ್ಷನ್ ಎಂಟ್ರಿ ಅಂತ ಇರುತ್ತೆ. ಆ ಆಪ್ಷನ್ ಎಂಟ್ರಿಯಲ್ಲಿ ಅವ್ರಿಗೆ ಯಾವುದು ಸಂಸ್ಥೆ ಬೇಕು ಆ ಸಂಸ್ಥೆಗಳನ್ನ ಅವರು ನಂಬರಿಂಗ್ ಕೊಡಬೇಕು, ಆಮೇಲೆ ಅವ್ರಿಗೆ ಬೇಕಾಗಿರೋ ಸಂಸ್ಥೆಯನ್ನು ಅವರು ತಗೋಬಹುದು.
1: ಈಗ ಥಿಯರಿ ಕಲಿಯುವ ಮುನ್ನ ನಮಗೆ ಒಂದು ಗೊಂದಲ ಇರುತ್ತೆ, ನರ್ಸಿಂಗ್ ಕ್ಷೇತ್ರದಲ್ಲಿ ನಾವು ಪ್ರವೇಶವನ್ನು ಪಡ್ಕೊಂಡ್ರೆ ನಾವು ಏನೇನೆಲ್ಲ ಓದಬೇಕಾಗುತ್ತೆ ಅನ್ನೋದೊಂದಿರುತ್ತೆ, ನಮ್ಮ ಆಸಕ್ತಿ ಬೇರೆ ಇರುತ್ತೆ, ಹೇಗೆ ನಾವು ತಿದ್ಕೊಳ್ಳುವಂತಹದ್ದು ಅಂತದನ್ನ?
0: ಅವ್ರ ಆಸಕ್ತಿ ಇಲ್ಲ ಅಂತಂದ್ರೆ ಇಲ್ಲಿ ಬಂದ ಮೇಲೆ ಆ ಆರೈಕೆ ಮನೋಭಾವ ಏನೇ ನಾವು ಹೇಳ್ಕೊಡ್ತಿದ್ವಿ, ಹೊಸ ಹೊಸ ಮೆಡಿಕಲ್ ಟರ್ಮಿನಾಲಜೀಸ್ ಹೊಸ ಹೊಸ ಮೆಡಿಕಲ್ ಪದಗಳು ತಿಳ್ಕೊಳ್ತಾ ಇದ್ದಂಗೆ, ಮತ್ತೆ ಈ ತರ ಮಾಡ್ಬೋದು, ಈ ಕಾಯಿಲೆಗೆ ಹಿಂಗ್ ಮಾಡ್ಬೋದು, ಈ ತರ ಆರೈಕೆ ಮಾಡ್ಕೊಳ್ಳೋದು, ಈ ಕಾಯಿಲೆಗೆ ಈ ತರ ಔಷಧಿಗಳು ಅಂತ ತಿಳ್ಕೊಂಡಿದ ತಕ್ಷಣ ಅವ್ರದ್ದು ಆಸಕ್ತಿ ಹುಡಿ ಅದ್ರ ಬಗ್ಗೆ ತಿಳ್ಕೊಳ್ತಾ ಜಾಸ್ತಿ ಅವರೇ ತಿಳ್ಕೊಳಕ್ ಹೋಗ್ತಾರೆ, ಅವರೇ ಡೌಟ್ಸ್ ಕೇಳ್ತಾ ಬರ್ತಾರೆ ನಮ್ಮ ಹತ್ರ, ಆಸಕ್ತಿ ಮೂಡೇ ಮೂಡುತ್ತೆ ಅವರು ಅಲ್ಲಿ. ಸೊ ಅದರಿಂದ ಅವ್ರು ಇನ್ನೂ ಜಾಸ್ತಿ ಕಲಿಕೆ ಉತ್ತೇಜನ ಆಗ್ತದೆ ಅವರಿಗೆ. BSc ನರ್ಸಿಂಗ್ ತರಗತಿಗಳಾದ್ಮೇಲೆ ಎಲ್ಲಾದರೂ ಕಾರ್ಯನಿರ್ವಹಿಸಬೇಕು ಅಂದರೆ ಮೊದಲಿಗೆ ಅವರು ಕರ್ನಾಟಕ ರಾಜ್ಯ ನರ್ಸಿಂಗ್ ಪರಿಷತ್ನಲ್ಲಿ ನೋಂದಣಿ ಮಾಡಿಸಬೇಕು. ನೋಂದಣಿ ಮಾಡಿಸಿದ ಮೇಲೇನೆ ಅವರು ಬೇರೆ ಆಸ್ಪತ್ರೆ ಅಥವಾ ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸಬಹುದು.
1: ಈಗ ನೀವು

0: ಸಹಾಯಕ ಪ್ರಾಧ್ಯಾಪಕಿಯಾಗಿರೋದ್ರಿಂದ ಒಂದು ಸೂಕ್ಷ್ಮ ಪ್ರಶ್ನೆ. ಕನ್ನಡ ಮಾಧ್ಯಮದಲ್ಲಿ ಅವರು ಅಭ್ಯಾಸವನ್ನು ಮಾಡಿರ್ತಾರೆ PUC ನಲ್ಲಿ. ಒಂದು ವೇಳೆ ನಮಗೆ ಆಂಗ್ಲ ಭಾಷೆಯಲ್ಲಿ ಬಹಳ ಕಷ್ಟ ಆಗುತ್ತೆ ಅಂತ ಅನ್ನುವಾಗ ನಿಮ್ಮ ಕಿವಿ ಮಾತು ಏನು? ಯಾಕೆ ಅಂತ ಹೇಳಿದ್ರೆ ಬೇರೆ ಕ್ಷೇತ್ರಕ್ಕೂ ನರ್ಸಿಂಗ್ ಕ್ಷೇತ್ರಕ್ಕೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ನರ್ಸಿಂಗ್ ಅಂದ ಕೂಡಲೇ ನಮಗೆ ಮದರ್ ತೆರೇಸಾ ಅವರು ಕಾಣ್ತಾರೆ. ಒಂದು ಸರಳತೆ, ತಾಯಿಯ ಮಮತೆ, ವಾತ್ಸಲ್ಯ ಎಲ್ಲವೂ ಕೂಡ ನಮಗೆ ತಕ್ಷಣದಲ್ಲಿ ಕಣ್ಮುಂದೆ ಬರುತ್ತೆ. ಅವರ ಸೇವೆಯನ್ನ ಸ್ಮರಿಸ್ತೀವಿ ನಾವು. ಹಾಗಾಗಿ ಬೇರೆ ಕ್ಷೇತ್ರದಲ್ಲಿ ನಾವು ಪ್ರವೇಶವನ್ನ ಪಡೆಯುವ ಮನಸ್ಸಿಗೂ ನರ್ಸಿಂಗ್ ಕ್ಷೇತ್ರದಲ್ಲಿ ಪ್ರವೇಶವನ್ನ ಪಡೆಯುವ ಮನಸ್ಸಿಗೂ ವಿಶೇಷವಾದಂತ ವ್ಯತ್ಯಾಸ ಇದ್ದೇ ಇರುತ್ತೆ. ಇಂತಹ ಸಂದರ್ಭದಲ್ಲಿ ನಾನು ಸೇವೆಯನ್ನ ಸಲ್ಲಿಸಬೇಕು, ರೋಗಿಗಳಿಗೆ ಆರೈಕೆಯನ್ನ ಮಾಡಬೇಕು ಅಂತ ಒಂದು ಛಲ ಇಟ್ಕೊಂಡವರಿಗೆ, ಸಂಕಲ್ಪ ತೊಟ್ಟವರಿಗೆ ಭಾಷೆಯ ಬಗ್ಗೆ ಜ್ಞಾನವನ್ನು ಹೇಗೆ ಸಂಪಾದಿಸಬೇಕು ಆಂಗ್ಲ ಭಾಷೆಯ ಬಗ್ಗೆ ಅಂತ ಕಿವಿ ಮಾತು ಏನಿದೆ?
1: 10th class ಆದ್ಮೇಲೆ ಫಸ್ಟ್ PUC ಸೆಕೆಂಡ್ PUC ಇಂಗ್ಲಿಷ್ ಓದಿರ್ತಾರ ಅವ್ರು ಸ್ವಲ್ಪ ಮಟ್ಟಿಗೆ. ಸೇರಿದಾಗ ಕೋರ್ಸ್ ಸ್ವಲ್ಪ ಕಷ್ಟ ಆಗಬಹುದು,
0: ಕಷ್ಟ ಆಗುತ್ತೆ,
1: ಆದರೆ
0: ಹೆದರ್ಬಾರ್ದು
1: ಧೈರ್ಯದಿಂದ. ಯಾಕಂದ್ರೆ ಸಬ್ಜೆಕ್ಟ್ ಒಲವು ಬಂದೇ ಬರುತ್ತೆ. ಯಾಕೆ ಅಂತಂದ್ರೆ ಇದೊಂದು ಆರೈಕೆ, ಒಂದು ಹೊಸ ಹೊಸ ಮೆಡಿಕಲ್ ಟರ್ಮ್ಸ್ ಅಂತ ಏನ್ ಹೇಳ್ತೀವಿ, ಹೊಸ ಹೊಸ ಶಬ್ದಗಳು ಬಂದಾಗ ಅವ್ರು ಅದ್ರ ಮೇಲೆ ಆಸಕ್ತಿ ಹುಟ್ಟಿ ಕ್ಯೂರಿಯಾಸಿಟಿಯಿಂದ ಅವ್ರು ಕಲಿಯಕ್ ಶುರು ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆಗ್ಬಹುದು, ಬಟ್ ಅವ್ರು ಕಲಿತಾ ಕಲಿತಾ ಅದ್ರ ಮೇಲೆ ಒಲವು ಹೆಚ್ಚಾಗಿ ಅವ್ರು ಇನ್ನೂ ಚೆನ್ನಾಗಿ ಕಲ್ತ್ಕೊಂಡು ಕಾಲಕ್ರಮೇಣ 2nd ವರ್ಷಕ್ಕೆ ಅವ್ರು ತುಂಬಾ ಹುಷಾರಾಗಿ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿರೋರು ಇದ್ದಾರೆ.
0: ನಿಮ್ಮ ವಿದ್ಯಾರ್ಥಿಗಳಲ್ಲಿ ಅಂತಹ ಸಮಸ್ಯೆಯನ್ನ ಕಂಡಾಗ ಹೇಗೆ ನಿವಾರಿಸಿದ್ದೀರಿ ನೀವು? ಹೇಗೆ ಅವರನ್ನ ದಾರಿಗೆ ತಂದಿದ್ದೀರಿ?
1: ಈ ತರ ಸ್ಟೂಡೆಂಟ್ಸ್ ಇದ್ದಾಗ ನಾವೇನ್ ಮಾಡ್ತೀವಿ, ಟರ್ಮಿನಾಲಜೀಸ್ ಅಂತ ಇಟ್ಕೊಂತೇವೆ ನಾವು. ನಾವು ಮೆಡಿಕಲ್ ಅಲ್ಲಿ ಸುಮಾರು ಅಕ್ಷರಗಳು, ಒಂದೊಂದು ವರ್ಡ್ಸ್ ಇರ್ತದೆ, ಅದು ಡಿಫಿಕಲ್ಟ್ ವರ್ಡ್ಸ್ ಅಂತ. A ಇಂದ Z ತನಕ ಏನೇನು ಹೊಸ ಹೊಸ ಡಿಫ್ರೆಂಟ್ ಟರ್ಮಿನಾಲಜೀಸ್ ಬರುತ್ತೆ, ಅದನ್ನು ನಾವು ಹೇಳ್ಕೊಡ್ತೇವೆ. ಆ ಟರ್ಮಿನಾಲಜೀಸ್ ಕಲ್ತಾಗ ನಾವು ಯಾವುದೋ ಒಂದು ಡಿಸೀಸ್ ಕಂಡೀಷನ್, ಯಾವುದೋ ಒಂದು ಕೇಸ್ ಬಗ್ಗೆ ಹೇಳ್ಕೊಟ್ಟಾಗ ಅವ್ರಿಗೆ ಅರ್ಥ ಆಗ್ತದೆ. ಸೊ ಹೇಳ್ಕೊಟ್ಟು ಅವರಿಗೆ ಅದನ್ನು ಅಭ್ಯಾಸ ಮಾಡಿಸಿದಾಗ ಅವ್ರು ಹೇಳ್ತೀವಿ ಡೈಲಿ ಇವಾಗ A ಅಲ್ಲಿ ಏನೇನು ಬರ್ತದೆ, ಡಿಫ್ರೆಂಟ್ ಡಿಫ್ರೆಂಟ್ ಟರ್ಮಿನಾಲಜಿ ಹೇಳ್ತೇವೆ. ಅವ್ರು ಅದನ್ನು ಅಭ್ಯಾಸ ಮಾಡೋಕೆ ಹೇಳ್ತೇವೆ. ಅಭ್ಯಾಸ ಮಾಡಿದಾಗ ಅವರಿಗೆ ನಾವು ನೆಕ್ಸ್ಟ್ ಬೇರೆ ಪಾಠ ಮಾಡಿದಾಗ ಅವ್ರಿಗೆ ಅದೊಂದು ಐಡಿಯಾ ಸಿಗುತ್ತೆ. ಅಂದ್ರೆ ಅದ್ರದ್ದು ಶಬ್ದ ಅರ್ಥ, ನಮ್ಗೆ ಸ್ಕೂಲ್ ಅಲ್ಲೆಲ್ಲ ಇರ್ತಿತ್ತಲ್ಲ ಡಿಫಿಕಲ್ಟ್ ವರ್ಡ್ಸ್ ಮೀನಿಂಗ್ ಪದಾರ್ಥ ಅಂತ. ಸೊ ಆತರ ಹೇಳ್ಕೊಡ್ತೇವೆ ನಾವು,
0: ಪದಗಳ ಅರ್ಥ,
1: ಪದಗಳ ಅರ್ಥ.
0: ಹಾಗಾಗಿ ನಾವು ಸುಲಭ ಮಾಡ್ಕೊಳ್ಬೇಕು ಅಂತ ಹೇಳ್ತೀರಿ. ಎಷ್ಟೇ ಕಷ್ಟದ ಸಬ್ಜೆಕ್ಟ್ ಇದ್ರೂ ಕೂಡ ನರ್ಸಿಂಗ್ ಕ್ಷೇತ್ರಕ್ಕೆ ಬರಬೇಕಾದ್ರೆ ನಾವು ಸ್ವಲ್ಪ ಧೈರ್ಯ ಶ್ರಮ ಹಾಕಿದ್ರೆ ಖಂಡಿತ ಗುರಿಯನ್ನ ತಲುಪಬಹುದು ಅಂತ ಹೇಳ್ತೀರಿ. ಮುಂದುವರೆದ ಶಿಕ್ಷಣವನ್ನ ನಾನು ಮಾಡಬೇಕು ಅಂತ ಅಂದ್ರೆ ಎಷ್ಟು ವರ್ಷಗಳ ನಂತರ ಅವರಿಗೆ ತರಗತಿಗಳಿರುತ್ತೆ?
1: ಮುಂದುವರಿದ ಶಿಕ್ಷಣ ಈಗ ನಾನು ಹೇಳ್ದಂಗೆ ಡಿಪ್ಲೊಮಾ ನರ್ಸಿಂಗ್, BSc ನರ್ಸಿಂಗ್ ಬೇಸಿಕ್, ಅದಾದ್ಮೇಲೆ ಪೋಸ್ಟ್ ಗ್ರಾಜ್ಯುಯೇಷನ್ ಅಥವಾ ಮಾಸ್ಟರ್ಸ್ ಇನ್ ನರ್ಸಿಂಗ್ ಮಾಡಬಹುದು. ಡಿಪ್ಲೊಮಾ ನರ್ಸಿಂಗ್ ಅವರು ಮಾಸ್ಟರ್ ನರ್ಸಿಂಗ್ ಡೈರೆಕ್ಟ್ ಆಗಿ ಮಾಡಕ್ ಆಗೋದಿಲ್ಲ, ಅದಕ್ಕೆ ಮಧ್ಯದಲ್ಲಿ ಒಂದು ಕೋರ್ಸ್ ಇದೆ, ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಅಂತ ಕೋರ್ಸ್. ಈ ಕೋರ್ಸು GNM ಮುಗಿಸಿರುವ ಅಭ್ಯರ್ಥಿಗಳಿಗೆ ಇರುವ 2 ವರ್ಷಗಳ ಪದವಿ ಕೋರ್ಸ್. ಅಂದ್ರೆ ಅವರು ಡಿಪ್ಲೊಮಾ ಇರೋರು ಗ್ರಾಜ್ಯುಯೇಟ್ ಆಗ್ತಾರೆ, ಗ್ರಾಜ್ಯುಯೇಟ್ ನರ್ಸಿಂಗ್, ಗ್ರಾಜ್ಯುಯೇಟ್ ನರ್ಸಸ್ ಅಂತ ಹೇಳ್ತೇವೆ. ಸೊ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಮಾಡಬಹುದು. ಸೊ ಈ ಕೋರ್ಸ್ ಆದ್ಮೇಲೆ ಅವ್ರು ಉನ್ನತ ಶಿಕ್ಷಣಕ್ಕೆ ಹೋಗ್ಬೋದು, ಮಾಸ್ಟರ್ ನರ್ಸಿಂಗ್ ಮಾಡಬಹುದು.
0: BSc
1: ಮಾಡಿರೋರು ಡೈರೆಕ್ಟ್ ಆಗಿ ಮಾಸ್ಟರ್ ನರ್ಸಿಂಗ್ ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ನರ್ಸಿಂಗ್ ಮಾಡಬಹುದು. ಎರಡಕ್ಕೂ ಪೋಸ್ಟ್ ಬೇಸಿಕ್ ನರ್ಸಿಂಗ್ ಆಗಲಿ ಅಥವಾ ಬೇಸಿಕ್ BSc ನರ್ಸಿಂಗ್ ಆಗಲಿ ಇಮಿಡಿಯೇಟ್ ಆಗಿ ಮಾಸ್ಟರ್ ನರ್ಸಿಂಗ್ ಮಾಡೋಕ್ಕಾಗೋದಿಲ್ಲ. ಮಧ್ಯದ 1 ವರ್ಷಗಳ ಕಾಲ ಅವರು ಆಸ್ಪತ್ರೆ ಅಥವಾ ಕಾಲೇಜುಗಳಲ್ಲಿ ಅವರು ಸೇವೆ ಸಲ್ಲಿಸಬೇಕು, 1 ವರ್ಷಗಳ ಕರ್ತವ್ಯ ನಿರ್ವಹಿಸಬೇಕು. ಅದರ ಎಕ್ಸ್ಪೀರಿಯನ್ಸು ಅವರು ನರ್ಸಿಂಗ್ ಪ್ರವೇಶಾತಿ ಅಂದರೆ ಪೋಸ್ಟ್ ಗ್ರಾಜ್ಯುಯೇಷನ್ ನರ್ಸಿಂಗ್ಗೆ ಪ್ರವೇಶಾತಿ ಪಡಿಬೇಕಾದ್ರೆ ಅವರು ಅದರ ಸರ್ಟಿಫಿಕೇಟನ್ನು ಸಲ್ಲಿಸಬೇಕಾಗ್ತದೆ.
0: PG ಕೋರ್ಸ್ ಮಾಡಬೇಕು ಅಂತ ಮನಸ್ಸಿದೆ, ನಾನು ಓದಬಲ್ಲೆ ಎನ್ನುವಂತಹ ಶಕ್ತಿ ಇರುತ್ತೆ, ಯಾವುದೋ ಒಂದು ಕಾರಣದಿಂದ ಮಧ್ಯೆ ಅಥವಾ ನಡುವೆ ವಿದ್ಯಾಭ್ಯಾಸದಲ್ಲಿ ಅಡ್ಡಿ ಉಂಟಾಗಿ ಅವರು ಆ ವರ್ಷ ಓದಲಿಕ್ಕೆ ಸಾಧ್ಯ ಆಗಲ್ಲ, ಆಗ ಏನು ನಿಯಮ ಇದೆ ನಿಯಮಗಳ ಪ್ರಕಾರ? ಅಥವಾ ಅನುತ್ತೀರ್ಣವೂ ಕೂಡ ಆಗಿರಬಹುದು,
1: ಫೇಲ್ ಆದ್ರೆ ಅಥವಾ ಅನುತ್ತೀರ್ಣ ಆದ್ರೆ ಅವ್ರು ಮತ್ತೆ ಸಪ್ಲಿಮೆಂಟರಿ ಎಕ್ಸಾಮ್ಸ್ ಇರುತ್ತೆ, ಅದನ್ನು ಕಟ್ಟಿ ಪಾಸ್ ಮಾಡ್ಕೋಬಹುದು, ಮತ್ತೆ ಮುಂದಕ್ಕೆ ಹೋಗ್ಬೋದು.
0: ನಿಮ್ಮ ಅನುಭವದಲ್ಲಿ ನರ್ಸಿಂಗ್ ಸೇವೆ ಅಂದ್ರೆ ಏನು?
1: ನರ್ಸಿಂಗ್ ಸೇವೆ ಅಂತಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಆರೈಕೆ. ನಾವು ಮನೆಯಲ್ಲಿ ಹೆಂಗೆ ನಮ್ಮ ತಂದೆ ತಾಯಿ ಇರ್ಬೋದು, ನಮ್ಮ ಮಕ್ಕಳಿರ್ಬೋದು, ಯಾರಾದ್ರೂ ನಮ್ಮ ಸ್ವಂತದವ್ರು, ಯಾರಾದ್ರೂ ಹಿರಿಯ ನಾಗರಿಕ, ಯಾರಾದ್ರೂ ನಾವು ಹೆಂಗೆ ಆರೈಕೆ ಮಾಡ್ತೀವೋ ಆರೈಕೆನ ನಾವು ಆಸ್ಪತ್ರೆಯಲ್ಲಿ ಏನ್ ಕೊಡ್ತೀವೋ ಶ್ರದ್ಧಾ ಭಕ್ತಿಯಿಂದ, ನಾವು ಯೂಶ್ವಲಿ ಸಿಂಪತಿ

0: ಹೇಳ್ತೇವೆ ಬೇರೆ ಕಡೆ, ಅಂದರೆ ಸಹಾನುಭೂತಿ ತೋರಿಸ್ಬೇಕು ಅಂತ. ಆದರೆ ನರ್ಸಿಂಗಲ್ಲಿ ಅನುಭೂತಿ ಎಂಪತಿ ಇರಬೇಕು, ಅಂದರೆ ನಾವು ಅವರ ಸ್ಥಳದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಬೇಕು, ಅವ್ರು ಯಾವ ಥರ ಅನುಭವಿಸ್ತಿದ್ದಾರೆ ಅವ್ರ ಸ್ಥಳದಲ್ಲಿ ನಿಂತು ಯೋಚನೆ ಮಾಡಿ ಅವರೇ ಕರೆಕ್ಟಾಗಿ ಆರೈಕೆಯನ್ನು ಕೊಡಬೇಕು. ಆಗ ನಾವು ಒಂದು ಒಳ್ಳೆ ಶುಶ್ರೂಷಕಿ ಆಗ್ಬೋದು.
1: ತಾಯಿ ಮಗುವನ್ನು ಆರೈಕೆ ಮಾಡುವ ರೀತಿ ನರ್ಸಿಂಗ್ ಪ್ರವೇಶಾತಿಯನ್ನು ಪಡೆಯುವಂತಹ ಮನಸ್ಸು ರೋಗಿಗಳನ್ನು ಹಾಗೆ ಆರೈಕೆ ಮಾಡಬೇಕು ಅನ್ನುವಂಥದ್ದು ಸೇವೆ ಅಂತ ಹೇಳ್ತೀರಿ. ನಿಮ್ಮ ಅನುಭವದಲ್ಲಿ ಅಂದರೆ 9 ವರ್ಷಗಳ ಕಾಲ ನೀವು ಪಾಠವನ್ನು ಮಾಡಿದ್ದೀರಿ ವಿದ್ಯಾರ್ಥಿಗಳಿಗೆ, ಅವರಿಗೆ ನರ್ಸಿಂಗ್ ಕ್ಷೇತ್ರದ ಪರಿಚಯವನ್ನು ಮಾಡಿಕೊಟ್ಟಿದ್ದೀರಿ. ಮರೆಯಲಾರದಂಥದ್ದು ಘಟನೆ ಯಾವುದಿದೆ ನಿಮ್ಮ ಸಹಾಯಕ ಪ್ರಾಧ್ಯಾಪಕ ಕ್ಷೇತ್ರದಲ್ಲಿ? ಸಾಕಷ್ಟು ವಿದ್ಯಾರ್ಥಿಗಳನ್ನು ನೋಡಿರ್ತೀರಿ.
0: ಹೌದು
1: ಅಲ್ವಾ? ಒಂದೊಂದು ಮನಸ್ಸು ಒಂದೊಂದು ರೀತಿಯಲ್ಲಿರುತ್ತೆ.
0: 2 ವರ್ಷಗಳ ಹಿಂದೆ ಒಂದು ಸ್ಟೂಡೆಂಟ್ ಅಂದರೆ ಅವನು ಉತ್ತರ ಕರ್ನಾಟಕದವರು, ಇರ್ರೆಗ್ಯುಲರು, ಕರೆಕ್ಟಾಗಿ ಕ್ಲಾಸಸ್ ಬರ್ತಿರಲಿಲ್ಲ, ಸ್ವಲ್ಪ ಓದ್ತಾ ಇರಲಿಲ್ಲ. ಸೆಕೆಂಡ್ ಇಯರಲ್ಲಿದ್ದ ಸ್ಟೂಡೆಂಟು, ಫಸ್ಟ್ ಇಯರಲ್ಲಿ ಸಬ್ಜೆಕ್ಟ್ ಹೋಗಿತ್ತು. ನಾನು ಕ್ಲಾಸ್ ಕೋಆರ್ಡಿನೇಟರ್ ಆಗಿದ್ದೆ, ಅವರಿಗೆ ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ. ಆಮೇಲೆ ಒಂದು ದಿನ ಕರೆದು ಕೂರಿಸಿ ಸಮಾಧಾನವಾಗಿ ಎಲ್ಲ ಹೇಳಿದೆ, ನನಗೆ ಮಾಡಬಾರ್ದು, ಹೋಗಬೇಕು, ಹಂಗೆ ಹಿಂಗೆ ಪೋಸ್ಟಿಂಗ್ಸ್ ಕರೆಕ್ಟಾಗಿ ಹೋಗಬೇಕು ಅಂತೆಲ್ಲ ಹೇಳಿದ್ದೆ ನಾನು. ಅವ್ನಿಗೆ ಅಟೆಂಡೆನ್ಸ್ ಬೇರೆ ಸ್ವಲ್ಪ ಕಮ್ಮಿ ಇತ್ತು. ಕ್ಲಿನಿಕಲ್ಸ್ ಅಂದರೆ ಆಸ್ಪತ್ರೆಯಲ್ಲಿ ಅವರಿಗೆ 100% ಅಟೆಂಡೆನ್ಸ್ ಬೇಕು, ಥಿಯರಿ ಆದರೆ 80% ಸಾಕು, ಆಸ್ಪತ್ರೆಯಲ್ಲಿ 100% ಇರಬೇಕು. ಸೊ 100% ಇಲ್ಲ ಅಂದರೆ ನಾವು ಮತ್ತೆ ಅವ್ರದ್ದು ರಜಾ ದಿನಗಳಲ್ಲಿ ಆಸ್ಪತ್ರೆ ಕಳಿಸಿ ಅದನ್ನು ಕಾಂಪನ್ಸೇಟ್ ಮಾಡಿಸ್ತೇವೆ. ಸೊ ಅವನು ಕೌನ್ಸಿಲಿಂಗ್ ಕೊಟ್ಟಮೇಲೆ ಮತ್ತೆ ಅಲ್ಲಿ ಸ್ವಲ್ಪ ಆಟ ಆಡಕ್ಕೆ ಶುರು ಮಾಡ್ದೆ ಆಸ್ಪತ್ರೆಯಲ್ಲಿ. ಮತ್ತೆ ನಾನು ಏನು ಮಾಡಿದೆ, ನೀನು ಐ ಸಿ ಯುಲ್ಲೇ ಡ್ಯೂಟಿ ಮಾಡಬೇಕಪ್ಪ, ಅವಾಗ ನೀನು ಐ ಸಿಯಿಂದ ಹೊರಗಡೆ ಬರೋದಿಲ್ಲ, ನೀನು ಐ ಸಿಗೆ ಹಾಕ್ತೀನಿ ಅಂತ ರೆಗ್ಯುಲರಾಗಿ ಐ ಸಿ ಯು ಡ್ಯೂಟಿ ಹಾಕಿದೆ. ಬಟ್ ಹೇಳ್ದಂಗೆ ನನ್ನ ಮಾತನ್ನ ತಗೊಂಡು ಅವನು ಐ ಸಿ ಯಲ್ಲಿ ಡ್ಯೂಟಿ ಮಾಡ್ದ. ಸೊ ಅದೊಂದು ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೇನೆ ನಾನು.
1: ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಆದ,
0: 4ನೇ ವರ್ಷದಲ್ಲಿ ಇದ್ದಾನೆ.
1: ಹಾಂ ಹಾಂ. ಪರಿವರ್ತನೆ ಮಾಡುವಲ್ಲಿ ಸಹ ಪ್ರಾಧ್ಯಾಪಕರು ಅಥವಾ ಪ್ರಾಧ್ಯಾಪಕರ ಪಾತ್ರ ಬಹಳ ದೊಡ್ಡದು ಅಂತ.
0: ಎಲ್ಲ ಉಪನ್ಯಾಸಕರು, ಪ್ರಾಧ್ಯಾಪಕರು, ಎಲ್ಲರ ಪಾತ್ರ ತುಂಬಾ ಇದೆ.
1: ಒಬ್ಬ ವ್ಯಕ್ತಿಯನ್ನ ಸರಿದಾರಿಗೆ ತರುವಾಗ ಸ್ವಲ್ಪ ಶ್ರಮ ಹಾಕಿದ್ರೆ ಖಂಡಿತ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ, ಅದರಿಂದ ಸಮಾಜ ಸುಧಾರಣೆಯಲ್ಲಿ ನಮ್ಮ ಸೇವೆಯೂ ಕೂಡ ಸೇರುತ್ತೆ ಅಂತ ಹೇಳಬಹುದು. ಇನ್ನು ನರ್ಸಿಂಗ್ ತರಗತಿಗೆ ಪ್ರವೇಶವನ್ನ ಪಡೆದಂತಹವರು ಏನನ್ನ ಕಲಿಬೇಕಾಗತ್ತೆ ನಿಯಮಗಳ ಪ್ರಕಾರ?
0: ಮೇಡಮ್, ಸಬ್ಜೆಕ್ಟ್ಸು ಫಸ್ಟ್ ಇಯರಿಂದ 4 ಇಯರ್ಸ್ ತನಕ. ಬಿ ಎಸ್ ಸಿ ನರ್ಸಿಂಗ್ ಆದರೆ 4 ಇಯರ್ಸ್ ಕೋರ್ಸು, ಡಿಪ್ಲೊಮೊ ನರ್ಸಿಂಗ್ ಆದರೆ 3 ಇಯರ್ಸ್ ಕೋರ್ಸು. ಎರಡರಲ್ಲೂ ಸಬ್ಜೆಕ್ಟ್ ಸೇಮ್ ಇರುತ್ತೆ, ಬಟ್ ಡಿಪ್ಲೊಮೊದಲ್ಲಿ ಎಲ್ಲನೂ ಸ್ವಲ್ಪ 3 ವರ್ಷಕ್ಕೆ ಮುಗಿಸಿದ್ದಾರೆ. ಬಿ ಎಸ್ ಸಿ ನರ್ಸಿಂಗಲ್ಲಿ 4 ವರ್ಷ ತನಕ ಹೋಗಿದೆ. ಆ 4 ವರ್ಷದಲ್ಲಿ 4ನೇ ವರ್ಷದಲ್ಲಿ 6 ಮಂತ್ಸ್ ಅವರಿಗೆ ಇಂಟರ್ನ್ಶಿಪ್ ಅಂತ ಇರುತ್ತೆ. ಅಂದರೆ ಇವಾಗ ಸೆಮಿಸ್ಟರ್, ಮೊದಲು ಆ್ಯನ್ಯುವಲ್ ಸ್ಕೀಮ್ ಇತ್ತು, ಈಗ ಸೆಮಿಸ್ಟರ್ ಸ್ಕೀಮ್ ಮಾಡಿದ್ದಾರೆ. ಸೊ 6 ತಿಂಗಳಿಗೊಂದು ಸೆಮಿಸ್ಟರು. ಸೊ 7 ಸೆಮಿಸ್ಟರ್ ಆಗಿದ್ರೆ 8ನೇ ಸೆಮಿಸ್ಟರ್ ಟೈಮಲ್ಲಿ ಯಾವ ಎಕ್ಸಾಮ್ಸ್ ಇರೋದಿಲ್ಲ ಅವರಿಗೆ, ಅವ್ರ ಆಸ್ಪತ್ರೆಯಲ್ಲಿ ಇಂಟರ್ನ್ಶಿಪ್ ಮಾಡ್ತಾರೆ. ಅವರು ಎಲ್ಲ ಪೂರ್ಣ ಪ್ರಮಾಣವಾಗಿ ಶುಶ್ರೂಷಕರಾಗಿ ಕೆಲಸ ಮಾಡ್ತಾರೆ, ಅವರು ಇಂಟರ್ನ್ಶಿಪ್ ಇರುತ್ತೆ. ಸೊ ಫಸ್ಟ್ ಇಯರಲ್ಲಿ
1: ಅವರು ಶುಶ್ರೂಷಕ ಆಗಬೇಕಾದ್ರೆ ಯಾವಾಗಿಂದ ಅವರನ್ನ ಶುಶ್ರೂಷಕ ಅಂತ ಕರೀತಾರೆ?
0: ಅವ್ರು 1ನೇ ವರ್ಷದಲ್ಲಿ ಇರಬೇಕಾದ್ರೇ ಅವರಿಗೆ ಲ್ಯಾಂಪ್ ಲೈಟಿಂಗ್ ಸೆರೆಮನಿ ಅಂತ ಮಾಡ್ತೇವೆ, ಅಥವಾ ಪ್ರಮಾಣ ವಚನ. ಈಗ ಬೇರೆ ಇದರಲ್ಲಿ ನಾವು ಓತ್ ಟೇಕಿಂಗ್ ಸೆರೆಮನಿ ಅಂತ ನಾವು ಪ್ರಮಾಣ ವಚನ ತಗೊಂತೇವೆ. ಅದೊಂದು ಬಿಳಿ ಡ್ರೆಸ್ ನಮ್ದು ಏನಿದೆ ಅದನ್ನ ಆ ದಿನನೇ ನಾವು 1ನೇ ಬಾರಿಗೆ ಹಾಕೋದು. ಆ ದಿನ ಅಲ್ಲಿ ತನಕ ಅವರು ಆ ಬಿಳಿ ಡ್ರೆಸ್ ಅಥವಾ ನಮ್ಮ ಯೂನಿಫಾರ್ಮ್ನ ಹಾಕೋದಿಲ್ಲ. ಆ ಪ್ರಮಾಣ ವಚನ ಏನು ಸ್ವೀಕಾರ ಮಾಡ್ತೇವೆ ಆ ದಿನ ಅವರು ಆ ಡ್ರೆಸ್ ಹಾಕೊಂಡು, ನಮ್ದೊಂದು ಓತಿದೆ, ನೈಟಿಂಗೇಲ್ಸ್ ಪ್ಲೆಡ್ಜ್ ಅಂತ ಹೇಳ್ತೀವಿ, ನಮ್ದು ಓತ್ ಅವತ್ತು ತಗೊಂಡು ಅವತ್ತಿಂದ ಅವ್ರನ್ನ ಸ್ಟೂಡೆಂಟ್ ನರ್ಸಸ್ ಅಂತ ಕರಿತೇವೆ ನಾವು. ಸ್ಟೂಡೆಂಟ್ ಶುಶ್ರೂಷಕರು ಪ್ರಮಾಣ ವಚನ ತಗೊಂತಾರಲ್ಲ ಆ ದಿನದಿಂದ.
1: ಅಲ್ಲ, ಈಗ ತರಗತಿಗೆ ಪ್ರವೇಶವನ್ನ ಪಡೀತಾರೆ.
0: ಹೌದು ಮೇಡಮ್.
1: ಆ 3 ವರ್ಷಗಳು ಅಥವಾ 4 ವರ್ಷಗಳ ನಂತರ ನೀವು ಹೇಳ್ತಾ ಇರ್ತಕ್ಕಂಥದ್ದು?
0: ಇಲ್ಲ, ಅವ್ರು 1ನೇ ವರ್ಷದಲ್ಲಿ ಇದ್ದಾಗ 1-2 ತಿಂಗಳಾದ್ಮೇಲೆ ಅವರೆಲ್ಲ ಓರಿಯೆಂಟೇಷನ್ ಕಾಲೇಜ್ ಎಲ್ಲ ತಿಳ್ಕೊಂಡ್ಮೇಲೆ ಅವ್ರಿಗೆ ಒಂದು ದಿನ ನಾವು ನಿಗದಿ ಮಾಡಿ ಆ ದಿನ ಓತ್ ಟೇಕಿಂಗ್ ಸೆರೆಮನಿ ಅಂತ ಮಾಡ್ತೇವೆ ನಾವು. ಪ್ರಮಾಣ ವಚನ ಎಲ್ಲರನ್ನು ಕರೆಸಿ ಪ್ರಮಾಣ ವಚನ ಸ್ವೀಕಾರ ಮಾಡಿ.
1: ಸಾಕಷ್ಟು ಬದಲಾವಣೆ ಆಗಿರುತ್ತ ಅಷ್ಟರ ತನಕ?
0: ಆಗ್ತದೆ, ಚೇಂಜಸ್ ಆಗ್ತದೆ.
1: ಅಲ್ಲಿಯ ತನಕ ಅವರು ತರಗತಿಯ ಕೋಣೆಯಲ್ಲೇ ಇರಬೇಕಾ ಅಥವಾ ರೋಗಿಗಳನ್ನ ಅವರು ನೋಡ್ತಾರಾ?
0: ಇಲ್ಲ, ಪ್ರಮಾಣ ವಚನ ತಗೊಳ್ಳೋ ತನಕ ಅವ್ರಿಗೆ ರೋಗಿಗಳ ಹತ್ರ ನಾವು ಬಿಡೋದಿಲ್ಲ. ಪ್ರಮಾಣ ವಚನ ತಗೊಂಡ್ಮೇಲೆ ಅಲ್ಲಿ ತನಕ ನಾವು ಕ್ಲಾಸಸ್ ತಗೊಂಡಿರ್ತೀವಿ, ಅವ್ರಿಗೆ ಆಸ್ಪತ್ರೆಯಲ್ಲಿ ಏನ್ ಮಾಡ್ಬೇಕು, ಪ್ರೊಸೀಜರ್ಗಳು ಯಾವ ತರ ಮಾಡ್ಬೇಕು, ಯಾವ್ದು ಮಾಡಬಾರ್ದು, ಹೇಗಿರ್ಬೇಕು, ರೋಗಿಗಳ ಜೊತೆ ಯಾವ ತರ ಮಾತಾಡ್ಬೇಕು, ಅಡ್ಮಿಷನ್ ಯಾವ ತರ, ಡಿಸ್ಚಾರ್ಜ್ ಎಲ್ಲಾನು ಹೇಳ್ಕೊಟ್ಟಿರ್ತೇವೆ ನಾವು ಕಾಲೇಜಲ್ಲಿ. ಅದೆಲ್ಲ ಆದ್ಮೇಲೆ ಪ್ರಮಾಣ ವಚನ ಸ್ವೀಕಾರ ನಡೆದ ನಂತರನೇ ಅವರ ಆಸ್ಪತ್ರೆಗಳಲ್ಲಿ ಕರ್ತವ್ಯ ನಿರ್ವಹಿಸಕ್ಕೆ ಕಳಿಸ್ತೇವೆ ನಾವು. ಟ್ರೈನಿಂಗ್ ನರ್ಸಸ್ ಕಳಿಸ್ತೇವೆ, ಸ್ಟೂಡೆಂಟ್ ನರ್ಸಸ್, ಅದ ಸ್ಟೂಡೆಂಟ್ ಶುಶ್ರೂಷಕರು.
1: ಈಗ

0: ತರಗತಿಗಳ ಬಗ್ಗೆ ಹೇಳಿದ್ರಿ, ತರಗತಿಯ ನಂತರ ಹೇಳಿದ್ರಿ, ಪಿ ಜಿ ಕೋರ್ಸ್ಗಳ ಬಗ್ಗೆ ಹೇಳಿದ್ರಿ. ಅನಿವಾರ್ಯವಾಗಿ ಬಂದಂತಹ ವಿದ್ಯಾರ್ಥಿಗಳನ್ನು ನೀವು ಕಂಡಿದ್ದೀರಾ?
1: ಕಂಡಿದ್ದೇವೆ.
0: ಯಾಕೆ ಅಂತ ಹೇಳಿದ್ರೆ, ಪೋಷಕರು ಮನೆಯಲ್ಲಿ ಕೂರಬೇಡ ನೀನು, ಎಲ್ಲಾದರೂ ನೀನು ಸೇರ್ಕೋ ಅಂತ ಹೇಳುವಾಗ ಯುವಕ ಅಥವಾ ಯುವತಿ ವಿದ್ಯಾರ್ಥಿಗಳು ಒಂದು ತರಗತಿಗೆ ಹೋಗೋಣ ಅಂತ ಅನಿವಾರ್ಯವಾಗಿ ಅವರು ಸೇರ್ತಾರೆ.
1: ಹೌದು.
0: ಯಾಕೆ ಅಂತ ಹೇಳಿದ್ರೆ, ಸ್ವಾಭಿಮಾನ, ತಂದೆ ತಾಯಿಗಳು ಸ್ವಲ್ಪ ಬೇಸರ ಮಾಡ್ಕೊಳ್ತಾರೆ. ಉತ್ತೀರ್ಣರಾಗಿ ಮನೆಯಲ್ಲೇ ಇದ್ದಂಥ ಸಂದರ್ಭದಲ್ಲಿ ಎಲ್ಲಾದರೂ ಸೇರಬೇಕು ಅಂತ ಹೇಳಿ ಅನಿವಾರ್ಯವಾಗಿ ನರ್ಸಿಂಗ್ ಕೋರ್ಸ್ಗೆ ಅವರು ಪ್ರವೇಶವನ್ನು ಪಡೀತಾರೆ.
1: ಹೌದು.
0: ಅನಿವಾರ್ಯವಾಗಿ ಬಂದಂತಹ ವಿದ್ಯಾರ್ಥಿಗಳಲ್ಲಿ ನೀವು ಕಾಣುವಂತಹ ಅಥವಾ ಕಾಣಬಹುದಾದಂತಹ ವ್ಯತ್ಯಾಸಗಳು ಏನು? ಆತಂಕಕಾರಿ ಬೆಳವಣಿಗೆ ಏನಾದರೂ ಇರುತ್ತಾ ಅವ್ರ ಹತ್ರ?
1: ನೀವು ಹೇಳ್ದಂಗೆ ಪೋಷಕರ ಫೋರ್ಸಿಂದ ಕೋರ್ಸ್ಗೆ ಬಂದಿರೋರು ಇದ್ದಾರೆ. ಆದರೆ ನರ್ಸಿಂಗ್ ಕೋರ್ಸ್ಗೆ ಸೇರಿದ ಮೇಲೆ ಆಸಕ್ತಿ ಇಲ್ಲ ಅಂದವರು ಇಲ್ಲಿದ್ದು ಸಬ್ಜೆಕ್ಟು ಒಂದು ಆರೈಕೆ ಮನೋಭಾವದೆಲ್ಲ ನಾವು ಏನು ಹೇಳ್ಕೊಟ್ಟಿರ್ತೇವೆ ಆ ಸಿಲೆಬಸ್ ನೋಡಿದಾಗ ಅವರು ಪರಿವರ್ತನೆಯಾಗಿ ಇದ್ರ ಮೇಲೆ ಒಲವು ಮೂಡೋದಂತೂ 100% ಗ್ಯಾರಂಟಿ. ಯಾಕಂದರೆ ಈ ನರ್ಸಿಂಗ್ ಕೋರ್ಸ್ ಕಲಿತಾಗ ರೋಗಿಗಳಿಗಿಂತ ಮುಂಚೆ ಅವರ ಕುಟುಂಬದವ್ರ ಬಗ್ಗೆ ಅವರು ಆರೈಕೆ ಮಾಡ್ಬೋದು. ಒಂದು ಜ್ವರ ಬಂತು, ಆಯ್ತಾ, ಒಂದು ಪ್ಯಾರಾಸಿಟಮಾಲ್ ಅಥವಾ ಏನು ಕ್ರೋಸಿನ್ ಅಂತ ಎಷ್ಟು ಕೊಡಬೇಕು ಗೊತ್ತು, ಅಥವಾ ಲೂಸ್ ಮೋಷನ್ ಆಯಿತು ಏನು ಕೊಡಬೇಕು ಅಂತ ಗೊತ್ತು ಅನ್ನೋದನ್ನು 4 ವರ್ಷ ವಿದ್ಯಾರ್ಥಿಗಳು ನರ್ಸಿಂಗ್ ಮಾಡಿದಾಗ ಅದೊಂದು ಐಡಿಯಾ ಅವ್ರಿಗೆ ಬದ್ದೇ ಬರುತ್ತೆ. ಸೊ ಅವ್ರಿಗೆ ಆ ಐಡಿಯಾ ಬಂದಾಗ ನಮ್ಮ ಸಬ್ಜೆಕ್ಟ್ ಮೇಲೆ ನರ್ಸಿಂಗ್ ಇಷ್ಟ ಇಲ್ಲ ಅಂತ ಬಂದ್ರೂ ಅವರಿಗೆ ನರ್ಸಿಂಗ್ ಮೇಲೆ ಒಲವು ಬಂದೇ ಬರುತ್ತೆ. ಎರಡನೇದಾಗಿ ನರ್ಸಿಂಗ್ನಲ್ಲಿ ವಿದೇಶಕ್ಕೆ ಹೋಗುವ ಅವಕಾಶಗಳು ತುಂಬ ಇದೆ.
0: ಈಗ ಉದ್ಯೋಗ ಅವಕಾಶಗಳ ಬಗ್ಗೆ ಹೇಳ್ತಾ ಇದ್ದೀರಿ.
1: ಹೌದು,
0: ಮುಂದುವರಿಸಿ.
1: ಸೊ ಉದ್ಯೋಗ ಅವಕಾಶ ತುಂಬ ಇರೋದ್ರಿಂದ ಎಲ್ಲರಿಗೂ ಫಾರಿನ್ ಅಂದರೆ ತುಂಬ ಇಷ್ಟ. ವಿದೇಶ, ಜರ್ಮನಿ, ಐರ್ಲೆಂಡ್ ಅಲ್ಲೆಲ್ಲ ನರ್ಸಸ್ಗೆ ತುಂಬ ಬೇಡಿಕೆ ಇದೆ. ಅದರಲ್ಲೂ ನಮ್ಮ ಭಾರತೀಯ ಶುಶ್ರೂಷಕರು ಇಂಡಿಯನ್ ನರ್ಸಸ್ಗೆ ತುಂಬ ಡಿಮ್ಯಾಂಡ್ ಇದೆ. ಸೊ ಅದರಿಂದ ಇವೆಲ್ಲನೂ ಅವರು ತಲೆಯಲ್ಲಿ ಇಟ್ಕೊಂಡು ಇದ್ರ ಮೇಲೆ ಒಲವು ತೋರಿಸೇ ತೋರಿಸ್ತಾರೆ ಅವರು.
0: ಉದ್ಯೋಗಾವಕಾಶಗಳ ಬಗ್ಗೆ ಕೂಡ ನೀವು ವ್ಯಕ್ತಪಡಿಸ್ತೀರಿ. ಇನ್ನು ನಿಮ್ಮ ಕಾಲೇಜು ಎಲ್ಲಿದೆ ನಮ್ಮ ಕೊಡಗಿನಲ್ಲಿ?
1: ನಮ್ಮ ಕಾಲೇಜು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಸರ್ಕಾರಿ ಶುಶ್ರೂಷಾ ಕಾಲೇಜು ಅಂತ. ಇದು ಅಬ್ಬಿ ಫಾಲ್ಸ್ ರೋಡ್ಗೆ ಹೋಗೋದ್ರಲ್ಲಿ ನಿಮಗೆ ಬಲಗಡೆಯಲ್ಲಿ ಕಾಣಿಸ್ಬೋದು, ದೊಡ್ಡದಾಗಿ ಮಾಡಿದ್ದಾರೆ, ಗೇಟ್ ಇದೆ. ಸೊ ಹೆಬ್ಬಾಗಿಲ್ಲ ಹೋದ್ರೆ ಅಲ್ಲೇ ಕಾಲೇಜು
0: ಸಂಸ್ಥೆ ಇಲ್ಲಿದೆ,
1: ಅಲ್ಲೇ ಸಂಸ್ಥೆ.
0: ಈಗ ನಾವು ಕೊಡಗು ಜಿಲ್ಲೆಯವರು ಮಾತ್ರ ಇಲ್ಲಿ ಪ್ರವೇಶವನ್ನು ಪಡೆಯಬಹುದಾ ಅಥವಾ ಪಕ್ಕದ ಜಿಲ್ಲೆಗಳವರು ಇಲ್ಲಿ ಪ್ರವೇಶವನ್ನು ಪಡೆಯಬಹುದಾ?
1: ನಮ್ಮ ಸಂಸ್ಥೆಯಲ್ಲ, ಎಲ್ಲಾದರೂ ಯಾವ ಸರ್ಕಾರಿ ಸಂಸ್ಥೆ ಆದ್ರೂ ಕರ್ನಾಟಕದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲಾದರೂ ಅವರ ಅನುಕೂಲ, ಅವರ ಇಂಟ್ರೆಸ್ಟು ತಕ್ಕಂಗೆ ಎಲ್ಲಾದರೂ ಅವರು ಪ್ರವೇಶಾರ್ಥಿ ತಗೋಬಹುದು. ಅದು
0: ವಾಸಸ್ಥಳ ದೃಢೀಕರಣ ಪತ್ರವನ್ನು ಕೊಡಬೇಕಾಗತ್ತಾ?
1: ವಾಸಸ್ಥಳ ದೃಢೀಕರಣ ನಮ್ಗೇನು ಬೇಡ. ಬಟ್ ಏನಂದ್ರೆ ಕರ್ನಾಟಕ ಕ್ಯಾಂಡಿಡೇಟ್ಸ್ ಅಂತ ಹೆಂಗೆ ಹೇಳ್ತೇವೆ, ಸರ್ಕಾರ ಸಂಸ್ಥೆಗಳಲ್ಲಿ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಪ್ರಾಮುಖ್ಯತೆ ನಮ್ದ್ರಲ್ಲಿ. ಹೊರಗಡೆ ವಿದ್ಯಾರ್ಥಿಗಳಿಗೆ ಇರೋದಿಲ್ಲ, ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಪ್ರಾಮುಖ್ಯತೆ ಜಾಸ್ತಿ.
0: ಇನ್ನು ಶುಲ್ಕಗಳ ಬಗ್ಗೆ ಹೇಳಿ.
1: ಸರ್ಕಾರಿ ಸಂಸ್ಥೆಗಳಲ್ಲಿ ಮಿನಿಮಮ್ ಅಥವಾ ಕಮ್ಮಿ ಶುಲ್ಕ ಇರ್ತದೆ, ಅವ್ರಿಗೇನು ಆರ್ಥಿಕ ಹೊರೆ ಆಗೋದಿಲ್ಲ. ಅದಲ್ಲದೇನೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಅಥವಾ ಅದರ್ OBC ಕ್ಯಾಟಗರಿ ಅಂತ ಹೇಳ್ತೀವಿ, ಆ ಕ್ಯಾಟಗರಿ ಅವ್ರಿಗೆಲ್ಲ ಸ್ಕಾಲರ್ಶಿಪ್, ವಿದ್ಯಾರ್ಥಿ ವೇತನ ಸಿಗುತ್ತೆ. ಸೊ ಅದರಿಂದನೂ ಅವರಿಗೆ ಅನುಕೂಲ ಆಗುತ್ತೆ. ತುಂಬಾ ಫೀಸ್ ಅಂತ ಇರೋದಿಲ್ಲ, ವರ್ಷಕ್ಕೆ ಒಂದೇ ಸಲ ಫೀಸ್ ಇರುತ್ತೆ. ಅವರು ಪದೇ ಪದೇ ಅದಕ್ಕಿಂತ ಕಟ್ಟಿಸ್ಕೊಳ್ಳೋದಿಲ್ಲ, ಮತ್ತೆ ಅದಕ್ಕೆ ಬೇರೆದಕ್ಕೆಲ್ಲ ಫೀಸ್ ಇರೋದಿಲ್ಲ. ವರ್ಷದ ಸ್ಟಾರ್ಟಿಂಗ್ ಅಲ್ಲಿ ಏನಿದೆ ಅವಾಗ ಏನು ಫೀಸ್ ಕೊಡ್ತಾರೋ ಅದು ಮಾತ್ರ. ಅದಾದ ನಂತರ ಸೆಮಿಸ್ಟರ್ ಫೀಸ್ ಅಂತ ಇರುತ್ತೆ, ಎಕ್ಸಾಮ್ ಟೈಮಲ್ಲಿ ಎಕ್ಸಾಮಿನೇಷನ್ ಶುಲ್ಕ ಏನಿರುತ್ತೆ ಅದು ಮಾತ್ರ ಕಟ್ಟಬೇಕಾಗ್ತದೆ.
0: ಈಗ ಸ್ವಲ್ಪ ಹಿಂದೆ ಹೋಗೋಣ. ನರ್ಸಿಂಗ್ ತರಗತಿಗಳಿಗೆ ಪ್ರವೇಶವನ್ನ ಪಡೆದ ನಂತರ ಥಿಯರಿ ಅಂತ ನೀವು ಹೇಳಿದ್ರಿ.
1: ಹೌದು,
0: ಥಿಯರಿ ಮತ್ತೆ ಪ್ರಾಕ್ಟಿಕಲ್.
1: ಹೌದು,
0: ಅವುಗಳ ಬಗ್ಗೆ ಹೇಳಿ.
1: ಥಿಯರಿ ಅಂತಂದ್ರೆ ಅವ್ರಿಗೆ ಸಬ್ಜೆಕ್ಟ್ಸ್, ನಾನು ಹೇಳಿದಾಗೆ ಫಸ್ಟ್ ಇಯರ್ ಇಂದ 4ನೇ ವರ್ಷ ತನಕ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇರ್ತದೆ. ಸೊ ಅದನ್ನ ನಾವು ಕಾಲೇಜಲ್ಲೇ ಏನ್ ಹೇಳ್ಕೊಡ್ತೇವೆ ಅದನ್ನ ನಾವು ಥಿಯರಿ ಕ್ಲಾಸಸ್ ಅಂತ ಹೇಳ್ತೇವೆ. ಥಿಯರಿ ಜೊತೆಗೆ ನಮ್ದು ಲ್ಯಾಬ್ ಅಂತ ಇದೆ. ಅವ್ರಿಗೆ ಆಸ್ಪತ್ರೆಗೆ ಕಳ್ಸಕ್ಕಿಂತ ಮುಂಚೆ ಪೇಷಂಟ್ ಮೇಲೆ ಅವರು ಒಂದು ಇಂಜೆಕ್ಷನ್ ಅಥವಾ BP ಚೆಕ್ ಮಾಡೋಕ್ಕಿಂತ ಮುಂಚೆ ನಾವು ಲ್ಯಾಬ್ ಅಂತ ಇದೆ, ಆ ಲ್ಯಾಬ್ ಅಲ್ಲಿ ಅವರಿಗೆ ಪ್ರಾಕ್ಟೀಸ್ ಮಾಡಿಸ್ತೇವೆ. ಸೊ ಅದು ಥಿಯರಿ, ಥಿಯರಿ ಆಸ್ ವೆಲ್ ಆಸ್ ಲ್ಯಾಬ್. ಅದಾದ್ಮೇಲೆ ಅವ್ರು ಪ್ರಾಕ್ಟೀಸ್ ಮಾಡಿದ್ಮೇಲೆ ಫಸ್ಟ್ ನಾವು ಮಾಡಿ ತೋರಿಸ್ತೇವೆ, ಈಗ ಒಂದು BP ಚೆಕ್ ಮಾಡ್ಬೇಕಾದ್ರೆ ಈ ತರ ಸ್ಟೆಪ್ಸು, ಈ ತರ ಪೇಷಂಟ್ನ ಕೂರಿಸ್ಬೇಕು, ಇಲ್ಲಿ BP ಟೈಮ್ ಮಾಡಬೇಕು ಅಂತೆಲ್ಲ ನಾವು ತೋರಿಸ್ಕೊಡ್ತೇವೆ ಲ್ಯಾಬ್ ಅಲ್ಲಿ. ಆಮೇಲೆ ಅವ್ರ ಹತ್ರ ಮತ್ತೆ ಮಾಡಿಸ್ತೇವೆ, 2-3 ಸಲ ಮಾಡಿಸಿ ಪ್ರಾಕ್ಟೀಸ್ ಮಾಡಿಸಿದ್ಮೇಲೆ ನಾವು ಅವ್ರನ್ನ ಆಸ್ಪತ್ರೆಗೆ ಕಳಿಸೋದು. ಸೊ ಆಸ್ಪತ್ರೆಗೆ ಹೋಗೋದನ್ನ ನಾವು ಪ್ರಾಕ್ಟಿಕಲ್ಸ್ ಅಂತ ಹೇಳ್ತೇವೆ. ಕಾಲೇಜಲ್ಲಿ ಏನು ಕಲಿತಾರೆ ಅದನ್ನ ನಾವು ಥಿಯರಿ ಅಂತ ಹೇಳ್ತೇವೆ.
0: ಈಗ ಪ್ರಾಕ್ಟಿಕಲ್ನಲ್ಲಿ ಏನೆಲ್ಲ ಕಲಿಯಬಹುದು ಅವರು?
1: ಪ್ರಾಕ್ಟಿಕಲಲ್ಲಿ ಅವ್ರ ಸಿಲೆಬಸ್ ಅಲ್ಲಿ ನಾನು ಹೇಳಿದಾಗೆ ಸ್ಟಾರ್ಟಿಂಗ್ ಫಸ್ಟ್ ಇಯರ್ ಅಲ್ಲಿ ಚಿಕ್ಕ ಚಿಕ್ಕ ಪ್ರೊಸೀಜರ್ಗಳು, ಬಿ ಪಿ ಚೆಕ್ ಮಾಡೋದು,

0: ಪಲ್ಸ್ ಚೆಕ್ ಮಾಡೋದು,
1: ಏನು ಓದಿರ್ತಾರೆ
0: ಅಲ್ಲಿ
1: ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ ಅಂತ ನೀವು ಅಲ್ಲಿ ಅವರನ್ನ ನೇಮಿಸ್ತೀರಿ.
0: ಫಸ್ಟ್ ಇಯರ್ ಅಲ್ಲಿ ನಾವು ಇಂಡಿಪೆಂಡೆಂಟ್ ಆಗಿ ಮಾಡಕ್ ಬಿಡೋದಿಲ್ಲ, ಕೊನೆ ತನಕ ಫೋರ್ತ್ ಇಯರ್ ತನಕನು ಅಲ್ಲಿ ನರ್ಸಿಂಗ್ ಆಫೀಸರ್ಸ್ ಶುಶ್ರೂಷಾ ಅಧಿಕಾರಿಗಳು ಏನಿರ್ತಾರೆ ಅವರು ಅವರಿಗೆ ಸೂಪರ್ವೈಸ್ ಮಾಡ್ತಿರ್ತಾರೆ, ಮತ್ತೆ ನಾವು ಅಧ್ಯಾಪಕ ವೃಂದದಿಂದ ನಾವು ಹೋಗ್ತಾ ಇರ್ತೇವೆ, ನಾವು ಅವ್ರನ್ನ ನಿಲ್ತು ಮಾಡಿಸ್ತೇವೆ, ನಮ್ಮ ಮುಂದೆ ನಮ್ಮ ಸೂಪರ್ವಿಷನ್ ಅಲ್ಲಿ ಅವ್ರಿಗೆ ನಾವು ಪ್ರೊಸೀಜರ್ ನ ಮಾಡಿಸ್ತೇವೆ, ಒಬ್ಬರನ್ನೇ ಇಂಡಿಪೆಂಡ್ ಮಾಡಕ್ಕೆ ಬಿಡೋದಿಲ್ಲ. ಹಂಗೆ ಮಾಡ್ತಾ ಮಾಡ್ತಾ ಅವರು 4ನೇ ವರ್ಷಕ್ಕೆ ಅವರು ಪರಿಣಿತಿಯನ್ನು ಪಡಿತಾರೆ, ಕಲಿತಾರೆ ಅವರು. ಸೊ ಇಂಟರ್ನ್ಶಿಪ್ ಬಂದಾಗ ಫುಲ್ ಇಂಡಿಪೆಂಡೆಂಟ್ ಆಗಿ ಮಾಡುವಂತ ಇದಕ್ಕೆ ಬರ್ತಾರೆ.
1: ಈಗ ಒಂದು ಮಾಹಿತಿಗಾಗಿ ಪ್ರಶ್ನೆ, ನಾನು ವೈದ್ಯ ಆಗಬೇಕಾಗಿತ್ತು ಅಂತ ಒಂದು ಕನಸು ಹುಟ್ಟಿರುತ್ತೆ, ಇವುಗಳನ್ನೆಲ್ಲ ನೋಡಿದಾಗ ನಾನು ವೈದ್ಯ ಆಗಬೇಕು ಅಂತ ಏನಾದರೂ ಕನಸನ್ನು ಇಟ್ಕೊಂಡ್ರೆ ನಂತರದ ದಿನಗಳಲ್ಲಿ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರವೇಶವನ್ನ ಪಡೆಯುವಂತ ಅರ್ಹತೆಯನ್ನ ಪಡಿಬಹುದಾ?
0: ಇಲ್ಲ ಮೇಡಮ್, ಆತರ ಎಲ್ಲೂ ಲ್ಯಾಟ್ರಲ್ ಎಂಟ್ರಿ ಅಂತ ಏನು ಹೇಳ್ತೇವೆ ಆತರ ಎಂಟ್ರಿ ಎಲ್ಲೂ ಇಲ್ಲ. ಆದರೆ ವೈದ್ಯರು ಆಗಬೇಕಾದ್ರೆ ಅದಕ್ಕೆ ಬೇರೆ MBBS ಕೋರ್ಸ್ ಇದೆ, ನರ್ಸಿಂಗ್ ಇಂದ ಲ್ಯಾಟ್ರಲ್ ಎಂಟ್ರಿ ಇಲ್ಲ. ಆದರೆ ಆತರ ಇಂಟ್ರೆಸ್ಟ್ ಇದ್ದವರು ಇನ್ನು ಮುಂದಕ್ಕೆ ಓದಿ PhD ಇನ್ ನರ್ಸಿಂಗ್ ಅಥವಾ ಡಾಕ್ಟರೇಟ್ ಇನ್ ನರ್ಸಿಂಗ್ ಮಾಡಬಹುದು. ಅದು 5 ಪಾರ್ಟ್ ಟೈಮ್ ಅಲ್ಲಿ ಮಾಡೋದಾದ್ರೆ 5 ವರ್ಷಗಳ ಕೋರ್ಸ್, ಫುಲ್ ಟೈಮ್ ಕಾಲೇಜ್ಗೆ ಹೋಗಿ ಮಾಡ್ತೀನಿ ಅಂತಂದ್ರೆ ಅದು 3 ವರ್ಷದ ಕೋರ್ಸ್ ಆಗಿರ್ತದೆ. ಸೊ ಅವಾಗ್ಲೂ ಅವರು ಡಾಕ್ಟರ್ ಅಂತ ಕರೆಸ್ಕೊಳ್ತಾರೆ,
1: ಕರೆಸ್ಕೊಳ್ತಾರೆ PhD ಡಾಕ್ಟರ್,
0: PhD ಡಾಕ್ಟರ್, ಡಾಕ್ಟರೇಟ್ ನರ್ಸಿಂಗ್ ಅಂತ ಮಾಡಬಹುದು. ಎಲ್ಲಾ ಕ್ಷೇತ್ರದಲ್ಲೂ ಡಾಕ್ಟರೇಟ್ ಇದೆ, ಹಾಗೆ ನಮ್ಮ
1: ನರ್ಸಿಂಗ್
0: PhD ಇದೆ,
1: ಡಾಕ್ಟರ್ ಅಂತ ಅನ್ನಿಸ್ಕೊಳ್ಬಹುದು ಅಂತ. ಈಗ ಅಶ್ವಿನಿ ಅವರೇ, PG ಕೋರ್ಸ್ ಅಂತ ಹೇಳಿದ್ರೆ ಅಲ್ಲಿ ಏನೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ?
0: ಮೇಡಮ್, PG ಕೋರ್ಸ್ ಅಲ್ಲಿ ನಮ್ಮಲ್ಲಿ ಸ್ಪೆಷಾಲಿಟೀಸ್ ಅಂತ ಇದೆ. ಸೊ ನಾವು BSc ಏನು ಓದಿರ್ತೇವೆ ಸುಮಾರು ಸಬ್ಜೆಕ್ಟ್ ಇರ್ತದೆ, ಆ ಸಬ್ಜೆಕ್ಟ್ ಅಲ್ಲಿ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ನ ನಾವು ಸ್ಪೆಷಲೈಸೇಷನ್ ಅಂತ ಮಾಡೋದು. ಬೇರೆ ಎಲ್ಲಾ ಕ್ಷೇತ್ರದಲ್ಲಿ ಹೆಂಗಿದೆ ನಮ್ದ್ರಲ್ಲೂ ಇದೆ. ಸೊ ನಮ್ದ್ರಲ್ಲಿ ಮೊದಲು 5 ಸ್ಪೆಷಾಲಿಟಿ ಇತ್ತು, ಈಗ 2 ಎಕ್ಸ್ಟ್ರಾ ಆಡ್ ಆಗಿದೆ, 2 ಸೇರ್ಕೊಂಡಿದೆ. ಸೊ ಸ್ಪೆಷಾಲಿಟಿ ಯಾವ್ದಂತಂದ್ರೆ ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್, ಅಂದ್ರೆ ವೈದ್ಯಕೀಯ ಮತ್ತು ಶಸ್ತ್ರಚಿಕಿತ್ಸಾ ಶುಶ್ರೂಷೆ ಬಗ್ಗೆ, ಮತ್ತೆ ಚೈಲ್ಡ್ ಹೆಲ್ತ್ ನರ್ಸಿಂಗ್ ಅಂತ ಇದೆ, ಅದು ಮಕ್ಕಳ ಆರೋಗ್ಯ ಶುಶ್ರೂಷೆ ಮಾಡೋದು. ಮೆಂಟಲ್ ಹೆಲ್ತ್ ನರ್ಸಿಂಗ್ ಅದ, ಅಂದ್ರೆ ಮಾನಸಿಕ ಆರೋಗ್ಯದ ಶುಶ್ರೂಷೆ. OBG ನರ್ಸಿಂಗ್ ಅಂತ ಇದೆ, ಅಂದ್ರೆ ಪ್ರಸೂತಿ ಬಗ್ಗೆ, ಸೊ ಪ್ರಸೂತಿ ಶುಶ್ರೂಷೆ. ಮತ್ತೆ ಈಗ ಹೊಸದಾಗಿ 2 ನಾನು ಹೇಳಿದೆ, ಫಾರೆನ್ಸಿಕ್ ನರ್ಸಿಂಗ್ ಮತ್ತೆ NPCC ಅಂತ ಆಡ್ ಆಗಿದೆ. ಸೊ ಫಾರೆನ್ಸಿಕ್ ನರ್ಸಿಂಗ್ ಅಂತಂದ್ರೆ ನ್ಯಾಯ ವಿಜ್ಞಾನದ ಬಗ್ಗೆ ಅದ್ರ ಶುಶ್ರೂಷಾ ಅಧಿಕಾರಿಗಳು ಮಾಡೋದು. NPCC ಅಂತಂದ್ರೆ ನರ್ಸ್ ಪ್ರಾಕ್ಟೀಷನರ್ ಇನ್ ಕ್ರಿಟಿಕಲ್ ಕೇರ್, ಅಂದ್ರೆ ಇದು ತೀವ್ರ ನಿಗಾ ಘಟಕ ಇದೆಯಲ್ಲ ICU, ಅದ್ರದ್ದು ಸ್ಪೆಷಾಲಿಟಿ. ಸೊ ಈ ತರ ನಮ್ದ್ರಲ್ಲಿ ಸ್ಪೆಷಾಲಿಟಿ ಇದೆ, ಇದು 2 ವರ್ಷದ ಕೋರ್ಸ್.
1: ಒಟ್ಟಾರೆ ನರ್ಸಿಂಗ್ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸಬೇಕು ಅಂತ ಹೇಳಿದ್ರೆ ಏನೆಲ್ಲ ವಿದ್ಯಾರ್ಹತೆ ಇರಬೇಕು, ಮತ್ತೆ ಆಸಕ್ತಿ ಮುಖ್ಯವಾಗಿ ಅಂತ ಹೇಳಿದ್ರಿ, ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ಒಂದು ದೂರವಾಣಿ ಸಂಖ್ಯೆಯನ್ನ ಕೊಡಬಹುದಾ ನಮ್ಮ ಯುವ ಸ್ನೇಹಿತರಿಗೆ?
0: ನಮ್ಮ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನಂಬರ್ ಅನ್ನು ಕೊಡ್ತೇನೆ ನಾನು, 0822 72 ಕೋಡ್ ಸಂಖ್ಯೆ, ದೂರವಾಣಿ ಸಂಖ್ಯೆ 298000.
1: ಮತ್ತೊಮ್ಮೆ ಹೇಳಿ,
0: 0827 29800.
1: ಒಳ್ಳೇದು ಅಶ್ವಿನಿ ಅವರೇ, ಇಷ್ಟು ಹೊತ್ತು ನಮ್ಮ ಮಡಿಕೇರಿ ಆಕಾಶವಾಣಿಯ ಯುವವಾಣಿ ವೇದಿಕೆ ದೀವಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನರ್ಸಿಂಗ್ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುವತ್ತ ಮನಸ್ಸು ಮಾಡಿರುವಂತಹ ನಮ್ಮ ಯುವ ಸ್ನೇಹಿತರಿಗೆ ನರ್ಸಿಂಗ್ ತರಗತಿಗಳ ಪ್ರವೇಶಾತಿ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನೀವು ನೀಡಿದ್ರಿ. ಸಹಾಯಕ ಪ್ರಾಧ್ಯಾಪಕರಾಗಿ ನೀವು ಕಂಡಂತಹ ಒಂದು ವಿಶೇಷ ಘಟನೆಯನ್ನು ಕೂಡ ನೀವು ಭಾವುಕತೆಯಿಂದ ವ್ಯಕ್ತಪಡಿಸ್ತ್ರಿ. ಹಾಗಾಗಿ ತಮಗೆ ನಮ್ಮ ಮಡಿಕೇರಿ ಆಕಾಶವಾಣಿ ಕೇಂದ್ರದ ವತಿಯಿಂದ ಹಾಗೂ ನಮ್ಮ ಯುವ ಸ್ನೇಹಿತರ ಪರವಾಗಿ, ಅಲ್ಲದೆ ನಮ್ಮ ಮಡಿಕೇರಿ ಆಕಾಶವಾಣಿಯ ಶ್ರೋತೃಗಳ ಪರವಾಗಿ ತಮಗೆ ಧನ್ಯವಾದಗಳು, ನಮಸ್ಕಾರ.
0: ನನಗೂ ಈ ಆಕಾಶವಾಣಿಯಲ್ಲಿ ಬಂದು ನರ್ಸಿಂಗ್ ಬಗ್ಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗಿಗೂ ನನ್ನ ತುಂಬು ಹೃದಯ ಧನ್ಯವಾದಗಳು.
2: ಇದುವರೆಗೆ ದೀವಿಗೆ ನರ್ಸಿಂಗ್ ಕೋರ್ಸ್ ಕುರಿತು ಮಾಹಿತಿಯುಕ್ತ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸರ್ಕಾರಿ ಶುಶ್ರೂಷ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಅಶ್ವಿನಿ KN. ಪ್ರಸ್ತುತಿ ಹಾಗೂ ನಿರ್ವಹಣೆ ಎಂ ಶಕುಂತಲಾ.

ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು.
1: ಮಳೆ ಮಳೆ ಮಳೆ ಜಿನುಗೋ ಜಿನುಗೋ ಹನಿ.
0: ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.

0: ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.
1: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯನಾದ ಕಾಲ್ಗೆಜ್ಜೆಯನಾದ.
0: ವಿಷಯಾಧಾರಿತ ಸ್ವರಚಿತ ಕಥೆ ಕವನ ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ. 571-201.
2: ಮಳೆ ಮಳೆ ಮಳೆ ಮಳೆ ಏನ್ ಚಂದ, ಚಿತ್ರಪಟ ಎಣಿಸೋಕೆ ಆನಂದ.
3: ಆಕಾಶವಾಣಿ ಮಡಿಕೇರಿ. ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

0: ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಚಿತ್ರಕಾವೇರಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 0827722588. ಎಲ್ಲರೂ ಕೂಡ ಪ್ರೀತಿಯಿಂದ ಪಾಲ್ಗೊಳ್ಳಿ ಅಂತ ಹೇಳ್ತಾ ಇಂದಿನ ಮೊದಲ ಕರೆಯನ್ನು ಯಾರು ಮಾಡಿದ್ದಾರೆ ಕೇಳೋಣ. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ಮಾತಾಡಿ.
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದೆ ಮೇಡಮ್.
0: ಹೇಗಿದ್ದೀರಾ ಸರಸ್ವತಿ ಅವರೇ?
1: ಚೆನ್ನಾಗಿದ್ದೇವೆ ಮೇಡಮ್, ನೀವೆಲ್ಲರೂ ಹೇಗಿದ್ದೀರಿ?
0: ನಾವೆಲ್ಲರೂ ಕೂಡ ಚೆನ್ನಾಗಿದ್ದೇವೆ. ಮಳೆ ಇದೆಯಾ ನಿಮ್ಮ ಪುತ್ತೂರಲ್ಲಿ?
1: ಮಳೆ ಇದೆ ಮೇಡಮ್, ಮಧ್ಯಾಹ್ನವರೆಗೆ ಮಳೆ ಇತ್ತು, ಈಗ ಸ್ವಲ್ಪ ಬಿಡು ಉಂಟು.
0: ಜೋರ್ ಮಳೆ ಬಂತಾ?
1: ಜೋರ್ ಮಳೆ ಬಂತು, ಗಾಳಿ ಒಂದು ಎಷ್ಟು ಜೋರಾಗಿ ರಭಸವಾಗಿ ಬಂದಿದೆ ಮೇಡಮ್.
0: ಪುತ್ತೂರ್ ಕಡೆಯಲ್ಲಿ ಗದ್ದೆ ನಾಟಿ ಕೆಲಸ ಎಲ್ಲ ಇದೆಯಾ ಸರಸ್ವತಿ ಅವರೇ?
1: ಎಂತ ಮೇಡಮ್?
0: ಗದ್ದೆ ಕೆಲಸ ಎಲ್ಲ ಇದೆಯಾ ಅಲ್ಲಿ ನಿಮ್ಮ ಊರ್ ಕಡೆ?
1: ತಾಯಿಯ ಮನೆಯಲ್ಲಿ ಉಂಟು ಗದ್ದೆ ಕೆಲಸ.
0: ಭತ್ತ ಬೆಳೀತಾರ ಅಲ್ಲಿ ಜನರು?
1: ತಾಯಿಯ ಮನೆಯಲ್ಲಿ ಗದ್ದೆ ತುಂಬಾ ಉಂಟು ಮೇಡಮ್, ಒಂದು 4 ಎಕರೆ ಜಾಗದಲ್ಲಿ.
0: ಇವತ್ತು ಯಾವ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಬೇಕು?
1: ನನಗೆ ಕನಸುದಾರ ಚಿತ್ರದಿಂದ ಮೇಡಮ್, ಸೂರ್ಯನ ಗೆಳೆತನಕ್ಕೆ ಕಿರಣಗಳೇ ಸಾಕಿ, ಚಂದ್ರನ ಗೆಳೆತನಕ್ಕೆ ಕಿರಣಗಳೇ ಸಾಕಿದ್ದು ಹಾಡು ಬರ್ತದೆ.
0: ಅದನ್ನ ಪ್ರಸಾರ ಮಾಡೋಣ ಸರಸ್ವತಿ ಅವರೇ. ಈಗ ನಿಮ್ಗೊಂದು ಪ್ರಶ್ನೆ. ನಮ್ಮ ದಕ್ಷಿಣ ಭಾರತದಲ್ಲಿ ಕಾಫಿಯ ತೊಟ್ಟಿಲು ಅಂತ ಹೇಳಿ ಒಂದು ಕರ್ನಾಟಕದ ಒಂದು ಸ್ಥಳವನ್ನ ಕರೀತೇವೆ.
1: ಚಿಕ್ಕಮಗಳೂರು ಜಿಲ್ಲೆಯಲ್ಲ ಮೇಡಮ್?
0: ಹೌದು, ಅದು ಚಿಕ್ಕಮಗಳೂರಲ್ಲೇ ಇರೋದು. ಆದರೆ ಒಂದು ಸ್ಥಳದ ಹೆಸರು ಹೇಳಬೇಕಲ್ಲ ಸರಸ್ವತಿ ಅವರೇ. ಚಿಕ್ಕಮಗಳೂರಲ್ಲಿ ಒಂದು ಸ್ಥಳ ಇದೆ, ಅದನ್ನು ನಾವು ದಕ್ಷಿಣ ಭಾರತದ ಕಾಫಿಯ ತೊಟ್ಟಿಲು ಅಂತ ಹೇಳಿ ಕರೀತೇವೆ. ಯೋಚನೆ ಮಾಡಿ, ಅಲ್ಲಿ ದತ್ತಾತ್ರೇಯ ಪೀಠ ಕೂಡ ಇದೆ. ಶೃಂಗೇರಿಯಲ್ಲಿ ಶಾರದೆ ಇರೋದು. ಸ್ವಲ್ಪ ಯೋಚನೆ ಮಾಡಿ, ನಿಮಗೆ ಗೊತ್ತಿದೆ ಉತ್ತರ ಅಂತ ಅಂದ್ಕೊಳ್ತೇನೆ. ಅಲ್ಲ, ಚಿಕ್ಕಮಗಳೂರು ಅಂತ ಹೇಳಿದ್ದು ಸರಿನೇ. ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ

0: ಮೂಡನಗಿರಿ ಹೇಳುವಂತ ಸ್ಥಳ.
1: ಹೌದು ಮೇಡಮ್,
0: ಗೊತ್ತಿತ್ತಲ್ವಾ?
1: ಗೊತ್ತುಂಟು, ಆದ್ರೆ ಸಡನ್ ಆಗಿ ನೆನಪು ಬರ್ಲಿ.
0: ಹೌದು, ಪರವಾಗಿಲ್ಲ. ಈಗ ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇವೆ ಸರಸ್ವತಿ ಅವರೇ.
1: ಥ್ಯಾಂಕ್ ಯು ಮೇಡಮ್.
0: ಆಯ್ತು, ಧನ್ಯವಾದಗಳು. ನಮಸ್ತೆ ಮಾ.
1: ಥ್ಯಾಂಕ್ ಯು. ನಮಸ್ತೆ.

0: ನಮ್ಮ ಮುಂದಿನ ಕರೆ ಯಾರು ಮಾಡಿದ್ದಾರೆ ಕೇಳೋಣ. ನಮಸ್ತೆ.
1: ಹಲೋ, ನಮಸ್ತೆ.
0: ಹೇಳಿ ಅಬೂಬಕರ್ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ.
0: ನಿಮ್ಮೂರಲ್ಲಿ ಮಳೆ ಇದೆಯಾ? ಹೇಗೆ?
1: ಇವತ್ತು ಮಳೆ ಕಡಿಮೆ.
0: ಮಳೆ ಕಡಿಮೆ. ನಿಮಗೆ ಈಗ ಮಳೆ ಏನು ಹೇಳಿ?
1: ಮೊನ್ನೆ ಒಳ್ಳೆ ಮಳೆ ಇತ್ತು.
0: ಸರಿ, ಈಗ ಮಳೆ ಒಂದು ವೇಳೆ ಬರಲಿಲ್ಲ ಹೇಳಿದರೆ ನಿಮಗೇನು ತೊಂದರೆ ಆಗುತ್ತೆ? ಅಡಿಕೆ, ತೆಂಗು ಅಥವಾ ಬೇರೆ ಏನಾದರೂ ಕೃಷಿ ಇದೆಯಾ ನಿಮ್ಮಲ್ಲಿ?
1: ಈಗ ಇಲ್ಲಿ ಏನು ತೊಂದರೆ ಆಗೋಲ್ಲ, ಮಳೆ ಬರೋದ್ರೆ ಸಾಕು. ಮಳೆ ಇನ್ನು ಆಗಸ್ಟ್ ಲಾಸ್ಟಿಗೆ ಸ್ವಲ್ಪ ಮಳೆ ಬರ್ಬೇಕು, ಆಗಸ್ಟಿಗೆ ಬರಬೇಕು ಮಳೆ. ಜುಲೈ ಹತ್ತು ಕಳೆದ ಮೇಲೆ ಮಳೆ ಇದೆ ಅಂತ ಹೇಳ್ತಾರೆ.
0: ಹೌದು, ಈಗ ಮಳೆ ಬಾರದಿದ್ರೆ ಆಮೇಲೆ ಸ್ವಲ್ಪ ಮಳೆ ಬರುತ್ತೆ ಅಂತ ಎಲ್ಲ ಹೇಳ್ತಾರೆ ಹಿರಿಯರಲ್ಲಿ.
1: ಸ್ವಲ್ಪ ಮಳೆ ಬಂದು ವರತ್ತೆ ಎಲ್ಲ ಆಗಿದೆ ಇಲ್ಲಿ.
0: ಆದರೆ ಕೃಷಿ ಮಾಡ್ತೀವೋ ಇಲ್ವೋ, ಕುಡಿಲಿಕ್ಕೆ ನೀರು ಬೇಕಾಗುತ್ತೆ. ಕೃಷಿ ಹೇಳಿದರೆ ಊಟ ಮಾಡಬೇಕಲ್ಲ ವರ್ಷ ಇಡೀ. ನಿಮ್ಮ ಪಯಶ್ವಿನಿಯಲ್ಲಿ ನದಿ ನೀರೆಷ್ಟಿದೆ?
1: ಕಡಿಮೆ
0: ಕಡಿಮೆ ತುಂಬ ಕಡಿಮೆ ಆಗಿಬಿಟ್ಟಿದೆಯಾ?
1: ಕಡಿಮೆ ಇಲ್ಲ, ನಮ್ದು ಇದೆ.
0: ಅದನ್ನ ಬಳಸ್ಕೊಂಡು ಕೃಷಿ ಮಾಡ್ಲಿಕ್ಕೆ ಆಗಲ್ವಾ ಅಬೂಬಕರ್ ಅವರೇ?
1: ಈಗ ನೀರು ಬೇಡಲ್ಲ, ಸಾಕು. ಜಾಸ್ತಿಗೆ ಮಳೆ ಬರಬೇಕು, ಈಗ ಅಟ್ಟಿ ಸೋಣದಲ್ಲಿ ಮಳೆ ಬರಬೇಕು ಅಂತ. ಚೆನ್ನಾಗಿ ಬರ್ಬೇಕು.
0: ಸರಿ, ಯಾವ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ಬೇಕು ಇವತ್ತು?
1: ನನಗೆ ಮೇಘ ಮಂದಿರದಲ್ಲಿ ಎಚ್ ಪಿ ಬಾಲಸುಬ್ರಹ್ಮಣ್ಯದು ಆಶಾ ಗೋಪುರ ಅಂತೇಳಿ.
0: ಆ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡೋಣ. ನಿಮಗೊಂದು ಸರಳವಾದ ಪ್ರಶ್ನೆ, ಕೊಡಗಿನ ಮುಖ್ಯ ಹಣ್ಣಿನ ಬೆಳೆ ಯಾವುದು ಅಂತ ಹೇಳ್ಬೋದಾ?
1: ಅದು ಆರೆಂಜ್.
0: ಕನ್ನಡದಲ್ಲಿ
1: ಕಿತ್ತಳೆ ಹಣ್ಣು.
0: ನಾವು ಯಾಕೆ ಅಷ್ಟು ಬೇಗ ಆಂಗ್ಲ ಭಾಷೆಗೆ ಮರಳಾಗ್ಬಿಡ್ತೀವಿ?
1: ನಮ್ಮ ಹತ್ತಿರ ಅಲ್ಲ ಕೊಡಗು, ಈಗ 50 ಕಿಲೋಮೀಟರ್ ಇದೆ.
0: ಓಕೆ,
1: 45 ಕಿಲೋಮೀಟರ್ ಇಲ್ಲಿಂದ.
0: ನೋಡಿ, ನೀವು ಅಂತಲ್ಲ ಎಲ್ಲರ ಬಾಯಲ್ಲೂ ಈ ಪ್ರಶ್ನೆಯನ್ನು ಕೇಳಿದರೆ ಉತ್ತರ ಆರೆಂಜ್ ಅಂತಲೇ ಹೇಳಿಬಿಡೋದು. ಕಿತ್ತಳೆ ಅಂತ ಹಾಗಿದ್ರೆ ಯಾರು ಹೇಳೋದು ಅಲ್ವಾ? ಸರಿ
1: ಈಗಿನ
0: ಅಬ್ಬು.
1: ಹೊಸ ಜನ ಎಲ್ಲ ಗೊತ್ತಿಲ್ಲ ಇದು.
0: ಹಾಂ,
1: ಹೊಸ ಜನರಿಗೆ ಎಲ್ಲ ಸ್ವಲ್ಪ ಗೊತ್ತು, ಹಳೆ ಜನಕ್ಕೆ ಗೊತ್ತಿರ್ಬೇಕು, ಹೊಸ ಜನಕ್ಕೆ ಗೊತ್ತಿಲ್ಲ ಅಂತ.
0: ಹಳೆ ಜನ ಹೊಸ ಜನ ಅಂತಲ್ಲ,
1: ಅಲ್ಲಲ್ಲ,
0: ಕರ್ನಾಟಕದಲ್ಲಿ ಕನ್ನಡಿಗರೇ.
1: ಈಗ ಇಲ್ಲ ಅಲ್ಲ ಅದು, ಈಗ ಕಡಿಮೆ ಆಯ್ತಲ್ಲ, ಕೊಡಗಲ್ಲಿ ಇಲ್ಲಲ್ಲ.
0: ಹಾಗಲ್ಲ ಅಬೂಬಕ್ಕವರೇ, ಪ್ರಶ್ನೆ ಏನು ಗೊತ್ತಾ? ಕರ್ನಾಟಕದಲ್ಲಿ ಕನ್ನಡಿಗರೇ ಕನ್ನಡವನ್ನು ಮಾತಾಡದಿದ್ದರೆ ಕನ್ನಡದ ಗತಿ ಏನು ಅಂತ ಅಷ್ಟೇ, ಬೇರೆ ಏನಲ್ಲ.
1: ಈ ಹಾಡು ಮದನಾಡು ಹೋಟೆಲ್ ಗಪ್ಪವರಿಗೆ ಶ್ರೀಧರ್ ಕೊಯ್ಯಂಗಾಡ್ಲೆ ಭಾಗಮಳ್ಳ ಅಯ್ಯಂಗಾರಿ ತಮ್ಮ ಅವರಿಗೆ ಪ್ರಸಾರ ಮಾಡಿ.
0: ಆಯಿತು, ಖಂಡಿತ. ನೀವು ಹೇಳಿದ್ದನ್ನ ಎಲ್ಲರೂ ಕೇಳಿಸ್ಕೊಂಡಿರ್ತಾರೆ, ಅವರೆಲ್ಲರಿಗಾಗಿ ಈ
1: ನನ್ನ
0: ಚಿತ್ರ.
1: ಮಿಸ್ಸಸ್ ಹತ್ತಿರ ಇದ್ರೆ ಅವರಿಗೆ ಅವರಾಗಿದ್ದಾರೆ.
0: ಆಯಿತು, ನಿಮ್ಮ ಶ್ರೀಮತಿಯವರಿಗೂ ಕೇಳಲಿಕ್ಕೆ ಹೇಳಿಬಿಡಿ.
1: ಆಯ್ತು ಆಯ್ತು,
0: ಆಯಿತು, ನಮಸ್ಕಾರ.

0: ಸ್ವರ ಸಾಂಗತ್ಯ ಗಾನ ಸಂಭ್ರಮದಲ್ಲಿ ನಿಮ್ಮೊಂದಿಗೆ ಮಡಿಕೇರಿ ಆಕಾಶವಾಣಿ.
1: ಅಮೃತವಂತೆ ಪ್ರೇಮದ ಗಾನ,
0: ಸ್ವರ ಸಾಮ್ರಾಜ್ಯದ ಕಣಜದೊಳಗೊಂದು ಸುಂದರ ಗಾನಲಹರಿ.
1: ಗೀತಾಂಜಲಿ ಪ್ರೇಮಾಂಜಲಿ ಬೇರೆ.
0: ಸ್ವರ ಮಾಧುರ್ಯದೊಳಗೊಂದು ಅಮರ ಗೀತಲಹರಿ, ಅದೇ ಅಂತ್ಯಾಕ್ಷರಿ.
2: ನಮ್ಗೆ ಒಂದು ಶಾಶ್ವತವಾದ ಸುಖ ಬೇಕು ಅಂತ ಹೇಳಿದ್ರೆ, ಒಳ್ಳೆ ಮನಸ್ಥಿತಿ ಬೇಕು ಅಂತ ಹೇಳಿದ್ರೆ, ನಾವು ನಿಧಾನಗತಿಯಲ್ಲೇ ದಡವನ್ನ ತಲುಪಿದ್ರೆ ಕೆಲವೊಂದ್ಸರಿ ಈ ಧಾವಂತ ಬದುಕಿನಿಂದ ನಾವು ಸ್ವಲ್ಪನಾದ್ರೂ ಬಿಡುಗಡೆಯನ್ನ ಪಡಿಬಹುದು ಅಂತ ನನಗನ್ಸುತ್ತೆ.

0: ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬರಲಿದೆ ಅಂತ್ಯಾಕ್ಷರಿ.
1: ಕಾಲ ಕೂಡ ನಮ್ಮನ್ನ ತಡೆಯಂಗಿಲ್ಲ,
2: ನಮ್ಗೆ ನೀನೆ ಧೈರ್ಯ, ನೀನೆ ಜೊತೆಲಿದ್ರೆ ಗೆಲುವು ತಾನೆ.
0: ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಅಂತ್ಯಾಕ್ಷರಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸುವತ್ತ ಆಸಕ್ತಿ ವಹಿಸಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
3: ಆನಂದ ನೋಡಿದೆ
0: ನಿರೀಕ್ಷಿಸಿ ಅಂತ್ಯಾಕ್ಷರಿ.
4: ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಚಿತ್ರಕಾವೇರಿಗೆ ಸ್ವಾಗತ ಕೋರ್ತಾ ಇಂದಿನ ಈ ಕರೆಯನ್ನ ಯಾರು ಮಾಡಿದ್ದಾರೆ ಕೇಳೋಣ. ನಮಸ್ತೆ. ನಮಸ್ತೆ,
5: ನನ್ನ ಹೆಸರು ನಾನು ಅಮಿತಾ, ಸಿದ್ದಾಪುರದಿಂದ ಮಾತಾಡ್ತಿದ್ದೀನಿ ಮೇಡಮ್.
4: ಹೇಗಿದ್ದೀರಾ ಅಮಿತಾ ಅವರೇ?
5: ನಾನು ತುಂಬಾ ಚೆನ್ನಾಗಿದ್ದೀನಿ ಮೇಡಮ್. ಹೇಗಿದ್ದೀರಾ ಮೇಡಮ್?
4: ನಾವೆಲ್ಲರೂ ಕೂಡ ಚೆನ್ನಾಗಿದ್ದೇವೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೀವು ವೃತ್ತಿಯಲ್ಲಿ ಶಿಕ್ಷಕರು, ತುಂಬಾ ದಿವಸ ಆಯ್ತು, ದಿವಸಗಳೆಲ್ಲ ವರ್ಷ ಆಯ್ತು ಕಾಣುತ್ತೆ ನಿಮ್ ಜೊತೆ ಮಾತಾಡಿ ಅಂತ ಅನ್ಕೊಳ್ತೇನೆ.
5: ಹೌದು ಮೇಡಮ್, ಅಂದ್ರೆ ನಿಮ್ ಜೊತೆ ಮಾಡಿ ವರ್ಷಗಳೇ ಆಯ್ತು. ಈಗ ಮೊನ್ನೆ ಆಗಿ ರೀಸೆಂಟ್ ಆಗಿ ಕಾಲ್ ಸಿಕ್ತು ನನಗೆ.
4: ಹೌದಾ?
5: ಹಾಗೆ ಸರ್ ಜೊತೆ ಮಾತಾಡಿದೆ. ಇವಾಗ ನಿಮ್ ಜೊತೆ ಫಸ್ಟ್ ಟೈಮ್.
4: ಅದೇ, ಇದು ನೀವು ವೃತ್ತಿಯಲ್ಲಿ ಶಿಕ್ಷಕರಾಗಿರೋದ್ರಿಂದ ಯಾವ ಯಾವ ಸಮಯಗಳಲ್ಲಿ ರೇಡಿಯೋ ಕೇಳ್ತೀರಾ ಅಮಿತಾ ಅವರೇ?
5: ನಾನು ಬೆಳಗ್ಗೆ 5 ಓಪನ್ ಆಗುವಾಗ 5:53 ಆನ್ ಮಾಡ್ತೀನಿ ರೇಡಿಯೋ, ಅಲ್ಲಿಂದ 8:30 ತನಕ ಕೇಳ್ತೀನಿ ಮೇಡಮ್. ಆಮೇಲೆ ಸಂಜೆ 5 ಇಂದ 7 o'clock ತನಕ ಕೇಳ್ತೀನಿ ಮೇಡಮ್. ಆಮೇಲೆ ಬೇರೆ ವರ್ಕ್ಗಳಿರುತ್ತೆ.
4: ಹೌದು
5: ಹೌದು ಮೇಡಮ್.
4: ಅಂದ್ರೆ ರೇಡಿಯೋ ಕೇಳೋದ್ರಿಂದ ನಮ್ಗೆ ಮನರಂಜನೆಗಿಂತ ಮಾಹಿತಿ, ಅಂದ್ರೆ ಉಪಯುಕ್ತವಾದ ಮಾಹಿತಿ ನಮ್ಗೆ ಬೇರೆಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ ಆಕಾಶವಾಣಿ ಬಿಟ್ರೆ.
5: ಹೌದು ಮೇಡಮ್.
4: ಅದರಿಂದ ಪ್ರತಿಯೊಬ್ರು ಕೂಡ ರೇಡಿಯೋ ಕೇಳುವಂತಹ ಒಂದು ಒಳ್ಳೆಯ ಅತ್ಯುತ್ತಮ ಅಭ್ಯಾಸವನ್ನ ರೂಢಿಸ್ಕೊಳ್ಬೇಕಾಗುತ್ತೆ.
5: ಹೌದು ಮೇಡಮ್.
4: ಅಲ್ವಾ? ಸರಿ ಅಮಿತಾ ಅವರೇ, ನಿಮ್ಗೊಂದು ಪ್ರಶ್ನೆ. ಭಾರತದಲ್ಲಿ ರಾಷ್ಟ್ರಪತಿಗಳಿಗೆ ಯಾರು ಅಧಿಕಾರದ ಪ್ರಮಾಣ ವಚನ ಬೋಧನೆ ಮಾಡ್ತಾರೆ ಅಂತ? ರಾಷ್ಟ್ರಪತಿಗಳಿಗೆ
5: ಮುಖ್ಯಮಂತ್ರಿಗಳು
4: ಅಲ್ಲ, ಕೇಂದ್ರದಲ್ಲಿ ರಾಷ್ಟ್ರಪತಿಗಳಿರ್ತಾರಲ್ವಾ, ನಾವು ಏನು ದೇಶದ ಪ್ರಥಮ ಪ್ರಜೆ ಅಂತ ಕರಿತೀವಿ ರಾಷ್ಟ್ರಪತಿಗಳಿಗೆ. ಸಿಎಂ ರಾಜ್ಯ ಮಟ್ಟದಲ್ಲಿ ಇರ್ತಾರೆ ಅಲ್ವಾ?
5: ಪ್ರಧಾನಮಂತ್ರಿ
4: ಕೂಡ ಅಲ್ಲ, ಭಾರತದ ಮುಖ್ಯ ನ್ಯಾಯಾಧೀಶರು ದೇಶದ ರಾಷ್ಟ್ರಪತಿಗಳಿಗೆ ಅಧಿಕಾರದ ಪ್ರಮಾಣ ವಚನವನ್ನ ಬೋಧನೆ ಮಾಡ್ತಾರೆ. ಯಾವ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಬೇಕು?
5: ನನಗೆ ಕನಸುಗಾರ ಫಿಲಂ ಇಂದ ಎಲ್ಲೋ ಅದು ಎಲ್ಲೋ ಆ ಸಾಂಗ್.
4: ಓಕೆ,
5: ಎರಡು ಲೈನ್ ಹಾಡ್ತೀನಿ ಮೇಡಮ್.
4: ಹಾಡಿ.

0: ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಮ
1: ಚೆನ್ನಾಗಿ
0: ಸಾಂಗ್ ಎಲ್ಲ
1: ಹಾಡಿದ್ರಿ ಅಮಿತಾ ಅವರೇ, ಹಾಡೋದಕ್ಕೆ
0: ಓಕೆ
1: ಅಭ್ಯಾಸ
0: ಮೇಡಮ್,
1: ಮಾಡ್ಕೊಳ್ಳಿ. ಹಾಂ,
0: ಓಕೆ ಮೇಡಮ್.
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ ಮಾ.
0: ಈ ಸಾಂಗ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕರಡಿಗೋಡು, ಈ ಶಾಲೆ ಎಲ್ಲಾ ಮಕ್ಕಳು ಮತ್ತು ಶಿಕ್ಷಕರಿಗೋಸ್ಕರ.
1: ಆಯಿತು, ಎಲ್ಲ
0: ಓಕೆ ಮೇಡಮ್.
1: ಕೇಳಿಸ್ಕೊಳ್ತಿರ್ಬಹುದು. ಎಲ್ರಿಗೂ
0: ಓಕೆ ಮೇಡಮ್.
1: ರೇಡಿಯೋ ಕೇಳೋದಕ್ಕೆ ಹೇಳಿ, ನಿಮ್ಮ
0: ಓಕೆ ಮೇಡಮ್.
1: ಸಹೋದ್ಯೋಗಿಗಳಿಗೆ, ಮಕ್ಕಳಿಗೆ, ಎಲ್ರಿಗೂ ಕೂಡ.
0: ಓಕೆ ಮೇಡಮ್.
1: ನಮಸ್ತೆ ಮಾ. ನಮಸ್ತೆ.
0: ನಮಸ್ತೆ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ನಿಲಯದಿಂದ ಈ ಮುಂದೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:51 ಕೃಷಿ ರಂಗದಲ್ಲಿ ಕೇಂದ್ರ ಸರ್ಕಾರ 12 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಕುರಿತು ಕೆಜಿ ನೀರಜಾ ಅವರೊಂದಿಗೆ ಸಂದರ್ಶನ, ಬಳಿಕ ಮಾರುಕಟ್ಟೆ ಧಾರಣೆ ಕೇಳುವಿರಿ. 7:20 ಸುದ್ದಿಜಂಪೆ, ಪ್ರಾಯೋಜಕರು SGRMS ಟ್ರಾವೆಲ್ಸ್ ಕುಶಾಲನಗರ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾಷಣ, ಚನ್ನವೀರ ಕಣವಿ ಅವರ ಕಾವ್ಯ ಮೀಮಾಂಸೆ ಮತ್ತು ಗ್ರಾಮೀಣ ಸೊಗಡಿನ ಕವನಗಳ ವಿಶ್ಲೇಷಣೆ. ಮಾತನಾಡುತ್ತಾರೆ ಡಾಕ್ಟರ್ ಅಶೋಕ್ ಜಿಎಸ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, ಬಳಿಕ ಭಾವಗೀತೆಗಳನ್ನು ಕೇಳುವಿರಿ. 9:30 ಯುವವಾಣಿ ಕಾರ್ಯಕ್ರಮದಲ್ಲಿ ಯಂಗ್ ಮೈಂಡ್ಸ್ ಬ್ರೈಟ್ ಫ್ಯೂಚರ್, ಭಾಗವಹಿಸುವ ಅತಿಥಿಗಳು ದಿವ್ಯಾ ಉತ್ಕರ್ಷ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಪಂಡಿತ್ ಕೈಲಾಶ್ ಚಂದ್ ಶರ್ಮಾ ಅವರ ಕೊಳಲು ವಾದನ ಕೇಳುವಿರಿ. ಇನ್ನು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳಲ್ಲಿ ಬೆಳಿಗ್ಗೆ 6:10 ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ, 6:30 ಚಿಂತನ, ಪ್ರಸ್ತುತಿ ಡಾಕ್ಟರ್ ಪಿ ಶಿವರಾಜು. ರಾಜ್ಯವ್ಯಾಪಿ ಪ್ರಸಾರದಲ್ಲಿ

ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ರೈತರಿಗೆ ಸಲಹೆ 6:35 6:45 ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ಸ್ವರ ಮಾಧುರ್ಯ. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡಾಯಿ. ನಾಳೆ ಬೆಳಿಗ್ಗೆ 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಕನ್ನಡ ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳನ್ನು ಆಲಿಸುವಿರಿ. 9:30 ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಬ್ದುಲ್ ಹಲೀಂ ಜಫರ್ ಖಾನ್ ಅವರ ಸಿತಾರ್ವಾದನ ಕೇಳುವಿರಿ. ಗಾನ ಭಜನ 10:30, ಗಾನಡಂಗೂರ 11:00. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ಲಿಂಗರಾಜ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ, ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಒತ್ತಡ ನಿರ್ವಹಣೆ ಮತ್ತು ಯೋಗ, ಈ ಕುರಿತು ಮೈಸೂರು ತಾಲೂಕು ಮಾದಹಳ್ಳಿಯ ಅರ್ಕಧಾಮದ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ್ ಅರ್ಕ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. 1:30 ಪ್ರಚಲಿತ. 3:00 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ. 4:00 ಭಕ್ತಿಗೀತೆಗಳು. 4:30 ನೆನಪು ನೀನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 5:00 ಮಹಿಳಾ ಲೋಕದಲ್ಲಿ ವಿವಿಧ ಕಲಾವಿದರಿಂದ ಕಾರ್ಯಕ್ರಮ ವೈವಿಧ್ಯ, ನಿರ್ವಹಣೆ ಪಿಎಂ ಜಗದೀಶ್. 5:30 ರಸಪ್ರಶ್ನೆಗಳನ್ನಾಧರಿಸಿದ ಶ್ರೋತೃಗಳ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರ ಕಾವೇರಿ. 6:30 ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗದಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. 7:20 ಸುದ್ದಿಜೊಂಪೆ. ಪ್ರಾಯೋಜಕರು ಎಸ್ಜಿಆರ್ಎಂಎಸ್ ಟ್ರಾವೆಲ್ಸ್, ಕುಶಾಲನಗರ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ, ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಜನಪದ ವೈವಿಧ್ಯ, ಸಂಪ್ರದಾಯ ಹಾಡುಗಳ ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತ ಸಂಗಯ್ಯ ಹಿರೇಮಠ್ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. 10:00 ವನಿತಾ ವಿಹಾರದಲ್ಲಿ ಮಾಧ್ಯಮ ಲೋಕದ ಸೃಜನಶೀಲ ವ್ಯಕ್ತಿ ವರ್ಷಾರಾಮಚಂದ್ರ ಅವರ ಪರಿಚಯವನ್ನು ಕೇಳಬಹುದು. 10:30 ಗೀತ ಚಂದ್ರಿಕೆ. ಇದು ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ರೈತ ಬಾಂಧವರೇ, ಈ ಸಂಜೆ 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ 12 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಕುರಿತು ಕೆಜಿ ನೀರಜ ಅವರೊಂದಿಗೆ ಸಂದರ್ಶನವಿದೆ. ಗಮನಿಸಿ, ಈ ಸಂಜೆ 6:51. ಈಗ ಜಾಹೀರಾತುಗಳು.
1: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿಂದ. ಡಾಕ್ಟರ್, ಈಗಿನ ಟೈಮಲ್ಲಿ ಒಬೆಸಿಟಿ ಪ್ರಾಬ್ಲಮ್ ತುಂಬಾನೇ ಜಾಸ್ತಿ ಆಗ್ತಿದೆ, ರೀಸನ್ ಏನಾಗಿರ್ಬೋದು?
2: ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಒಬೆಸಿಟಿ ನಸ್ಲಿಂದ ಹಿಡಿದು ಮುದುಕರವರೆಗೆ ಎಲ್ಲರಲ್ಲೂ ನೋಡ್ತಾ ಇದೀವಿ. ಈ ಒಬೆಸಿಟಿಗೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನಮ್ಮ ಎಕ್ಸರ್ಸೈಸ್ ಕಡಿಮೆ ಇರುವಂತದ್ದು. ಮಕ್ಕಳಲ್ಲಿ ಈಗ ಮೊಬೈಲ್ ಅಡಿಕ್ಷನ್ ಆಗ್ಲಿಕ್ಕೆ ಹೋಗಿ ಅಥವಾ ಮನೆಯಲ್ಲೇ ಕುಳಿತುಕೊಳ್ಳಿಕ್ಕೆ ಹೋಗಿ ಮತ್ತೆ ಚೆನ್ನಾಗಿ ಈ ಪ್ರೊಸೆಸ್ಡ್ ಫುಡ್ ಗಳನ್ನು ಜಾಸ್ತಿ ತೆಗೆದುಕೊಳ್ಳೋದ್ರಿಂದ ಈ ಒಬೆಸಿಟಿ ಕಾಣಿಸ್ಕೊಳ್ತಾ ಇದೆ. ಸೊ ಇದನ್ನು ತಪ್ಪಿಸಬೇಕಾದ್ರೆ ಮುಖ್ಯವಾಗಿ ಔಟ್ಡೋರ್ ಆಟಗಳನ್ನು ಆಡಬೇಕು. ಮಕ್ಕಳಿಗೆ ಎಕ್ಸರ್ಸೈಸ್ ಮಾಡುವಂತ ಅಥವಾ ಔಟ್ಸೈಡ್ ಆಟ ಆಡುವಂತದನ್ನು ಎನ್ಕರೇಜ್ ಮಾಡಬೇಕು. ಇದಲ್ಲದೆ ಊಟದಲ್ಲಿ ಸಹ ತಂದೆ ತಾಯಿಯವರು ಸ್ವಲ್ಪ ಲಿಮಿಟ್

0: ಇಟ್ಕೊಳ್ಬೇಕು. ಮಕ್ಕಳು ಕೇಳಿದಾಗೆಲ್ಲ ಪ್ರೊಸೆಸ್ ಫುಡ್ ತೆಗೆದುಕೊಳ್ಳುವಂತದ್ದು ಅಥವಾ ಔಟ್ಸೈಡ್ ಫುಡ್ ಗಳನ್ನು ಚಿಪ್ಸ್ ತಿನ್ನುವುದಾಗಲಿ ಬೇರೆ ರೀತಿ ಯಾವುದೇ ರೀತಿಯ ಫುಡ್ ಗಳನ್ನು ಪಿಜ್ಜಾ ಬರ್ಗರ್ ಗಳನ್ನು ಕೇಳಿದಾಗೆಲ್ಲ ಕೊಡಿಸುವುದರಿಂದ ಈ ರೀತಿಯ ಒಂದು ಒಬೆಸಿಟಿ ಬರುತ್ತದೆ. ಇದು ಮುಖ್ಯವಾಗಿ ಮಕ್ಕಳಿಗೆ ತೊಂದರೆಗೆ ಕಾರಣ ಆಗಬಹುದು.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ ಆನ್ ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
1: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡೌನ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿಮಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
4: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
1: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
5: ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
1: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್, ಗ್ಲಾಸ್ ಡೈನಿಂಗ್ ಟೇಬಲ್ ವಿತ್ 6 ವುಡನ್ ಚೇರ್ ಕೇವಲ 16,990 ರೂಪಾಯಿಗೆ. ಕಾರ್ನರ್ ಸೋಫಾ ಸೆಟ್ ಖರೀದಿಸುವಾಗ ಕಾಫಿ ಟೇಬಲ್ ಫ್ರೀ, 0% ಡೌನ್ ಪೇಮೆಂಟ್, 0% ಇಂಟ್ರೆಸ್ಟ್ ನಲ್ಲಿ ಲೋನ್ ಫೆಸಿಲಿಟಿ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
6: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
7: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
8: ಇಲ್ಲ, ಎಲ್ಲಿದೆ ಅಂತದ್ದು?
7: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
8: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
7: ಹೌದು, 50 ft ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
8: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
7: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
8: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
7: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
8: 80% ಸಾಲ ಸೌಲಭ್ಯನೂ ಸಿಗುತ್ತೆ.
7: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
8: 9900921282
7: ಆರ್ 9606084066.
9: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
10: ನಂಬರ್ 418 ಮಡಿಕೇರಿ ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರ ಮಾರಾಟ ಮತ್ತು ಪರಿವರ್ತನಾ ಸಂಘ ನಿಯಮಿತ ಮೂರ್ನಾಡು. ಇದರ ಸಹಕಾರ ಭವನ ಸಭಾಂಗಣ ಸಭೆ ಸಮಾರಂಭಗಳಿಗೆ ಬಾಡಿಗೆಗೆ ದೊರೆಯುತ್ತದೆ. ಸಂಘದ ಸದಸ್ಯರು ಹಾಗೂ ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಆಡಳಿತ ಮಂಡಳಿ ಕೋರಿದೆ.
7: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
11: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
7: ಹಾಗಾದ್ರೆ ಇವತ್ತೇ ಹೋಗೋಣ.
1: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.

0: ಊರಿನ ಸ್ವಚ್ಛತೆ ನಗರದ ಸ್ವಚ್ಛತೆಯ ಬಗ್ಗೆ ಆಡಳಿತ ವ್ಯವಸ್ಥೆಯನ್ನು ದೂರುವ ಮೊದಲು ನಾಗರಿಕರಾಗಿ ನಮ್ಮ ನಮ್ಮ ಹೊಣೆಗಾರಿಕೆ ಏನು ಆತ್ಮಾವಲೋಕನ ಮಾಡಿಕೊಳ್ಳೋಣ, ಜಾಗೃತರಾಗೋಣ.
1: ರಸ್ತೆ ಬದಿ ಚರಂಡಿ ಒಳಚರಂಡಿಗಳಲ್ಲಿ ರಾಶಿ ರಾಶಿ ಪ್ಲಾಸ್ಟಿಕ್ ಬಾಟಲಿ, ಪ್ಲಾಸ್ಟಿಕ್ ತ್ಯಾಜ್ಯಗಳು, ಮನೆಯ ವೇಸ್ಟ್, ಅವುಗಳನ್ನ ಅಲ್ಲಿ ಎಸೆದವರು ಯಾರು? ನಾವೇ ತಾನೇ. ಯೋಚಿಸಿ.
2: ಜಲ ಜಲನೆ ಹರಿಯುವ ಜೀವ ಜಲ ನಾನು, ಹನಿ ಹನಿ ಮಳೆಯಾಗಿ ಜಗದ ಕೊಳೆ ತೊಳೆಯುವ ಜಲಗಾರ ನಾನು.
0: ನಾವು ಜಾಗೃತರಾದರೆ ಮಾತ್ರ ನಮಗೆ ನಮ್ಮ ಪೀಳಿಗೆಗೆ ಭವಿಷ್ಯ.
1: ನಮ್ಮ ನಮ್ಮ ಊರಿನ ಸ್ವಚ್ಛತೆ ನಮ್ಮ ಹೊಣೆ.

0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರತಿ ರಾಮದ್ 9844-8199.
2: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ
3: ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
4: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
5: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
6: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
7: ಇದೊಂದು ಪ್ರಕಟಣೆ. 2026 ಸಾಲಿನಲ್ಲಿ ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ವತಿಯಿಂದ ಪ್ರತಿ ವರ್ಷ ದಿನಾಂಕ 3 ಡಿಸೆಂಬರ್ ಅಂದು ಆಚರಿಸಲಾಗುವ ವಿಶ್ವ ವಿಕಲಚೇತನರ ದಿನಾಚರಣೆಯ ಸಮಾರಂಭದಲ್ಲಿ ವಿಕಲಚೇತನರ ವಿವಿಧ ಕ್ಷೇತ್ರಗಳಲ್ಲಿ ಅಂದರೆ ಸಬಲೀಕರಣ, ಪುನರ್ವಸತಿ, ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ, ತಡೆರಹಿತ ವಾತಾವರಣ, ಸಂಶೋಧನೆ, ನಾವೀನ್ಯತೆ, ಕ್ರೀಡೆ, ಕಲೆ, ಸಾಹಿತ್ಯ ಮತ್ತು ಇತರೆ ಕ್ಷೇತ್ರಗಳಲ್ಲಿ ರಾಷ್ಟ್ರ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ನಮೂನೆಗಳನ್ನು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿಯಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ದ್ವಿಪ್ರತಿಗಳಲ್ಲಿ ದಿನಾಂಕ 27/2026 ಒಳಗಾಗಿ ಕಚೇರಿಗೆ ಸಲ್ಲಿಸಬೇಕು. ಹೆಚ್ಚಿನ ವಿವರಗಳಿಗಾಗಿ www.depwd.gov.in ಹಾಗೂ www.awards.govt.in ವೆಬ್ಸೈಟ್ನಲ್ಲಿ ಪಡೆಯಬಹುದಾಗಿದೆ ಮತ್ತು ಕಚೇರಿಯ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಸಂಪರ್ಕ ಸಂಖ್ಯೆ ಹೀಗಿದೆ: 0827229852. ಪ್ರಕಟಣೆ ಕೇಳಿದಿರಿ. ಈಗ ಜಾಹೀರಾತುಗಳು.
8: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
9: ನಾನ್ ತಗೊಂಡಿರೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
8: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
10: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
8: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
11: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
12: ಮಡಿಕೇರಿಯ ಜಿಪಿ ಮೊಬೈಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಆಫರ್. ವಾಷಿಂಗ್ ಮಿಷಿನ್ ಗಳು 11,500 ರುಪೀಸ್ ಹಾಗೂ 24-inch ಸ್ಮಾರ್ಟ್ ಟಿವಿ 8,500 ರುಪೀಸ್ ನಿಂದ ಆರಂಭ. ನಮ್ಮಲ್ಲಿ

0: ಖ್ಯಾತ ಬ್ರ್ಯಾಂಡ್ಗಳಾದ ಐಎಫ್ಬಿ, ಎಲ್ಜಿ, ವೋಲ್ಟಾಸ್, ಬಾಶ್ ಹಾಗೂ ಇಂಟೆಕ್ಸ್ನ ಟಿವಿ, ವಾಷಿಂಗ್ ಮಷಿನ್, ರೆಫ್ರಿಜರೇಟರ್, ವಾಟರ್ ಪ್ಯೂರಿಫೈಯರ್ ಮತ್ತು ಎಂಐನ ಮೊಬೈಲ್ ಆಕ್ಸೆಸರೀಸ್ ಮತ್ತು ಸ್ಮಾರ್ಟ್ ಟಿವಿಗಳು ಲಭ್ಯ. ಸುಜಾತ ಪ್ರೆಸ್ಟೀಜ್ ಫಿಲಿಪ್ಸ್ ಬ್ರ್ಯಾಂಡ್ನ ಹೋಮ್ ಅಪ್ಲಯನ್ಸಸ್ ಲಭ್ಯವಿದೆ. ಈ ಎಲ್ಲಾ ಪ್ರಾಡಕ್ಟ್ಗಳು ಆಫರ್ ಪ್ರೈಸ್ನಲ್ಲಿ. ಕೂಡಲೇ ಸಂಪರ್ಕಿಸಿ ಜಿಪಿ ಮೊಬೈಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಆಪೋಸಿಟ್ ಬಿಎಸ್ಎನ್ಎಲ್ ಆಫೀಸ್, ಕೊಯ್ನೂರ್ ರೋಡ್, ಮಡಿಕೇರಿ. ಕೂರ್ಗ್ ಹೈಲೈಟ್ ಫರ್ನಿಚರ್ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
2: ಪುತ್ತೂರು ಮತ್ತು ಸುಳ್ಯದಲ್ಲಿ ಎಲ್ಲ ಮಾಡರ್ನ್ ಫೆಸಿಲಿಟಿ ಹಾಗೂ ವೈಫೈ ಯೊಂದಿಗೆ ಗರ್ಲ್ಸ್ ಪಿಜಿ ಲಭ್ಯವಿದೆ. ಮಾಹಿತಿಗೆ ಕಾಲ್ ಮಾಡಿ 7338591212.
3: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ. ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
4: ಎಆರ್ಎಂ ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ ಜಿಎಸ್ಟಿ ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು ಬಿಎಚ್ ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
1: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
5: ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪೊನ್ನಂಪೇಟೆ ಕೊಡಗಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ಜೊತೆಗೆ ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಕೂಡ. ಕರೆ ಮಾಡಿ 9611555457.
0: ಸುಳ್ಯದ ಕೆವಿಜಿ ಐಟಿಐನಲ್ಲಿ 2026-27 ಸಾಲಿನ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ಎಲೆಕ್ಟ್ರಿಷಿಯನ್ ಹಾಗೂ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾ ಅರ್ಹತೆ, ಎಸ್ಎಸ್ಎಲ್ಸಿ ಪಾಸ್. ಮಾಹಿತಿಗಾಗಿ ಕರೆ ಮಾಡಲು ಮೊಬೈಲ್ ಸಂಖ್ಯೆ 7760240537.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
6: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
3: ಹಾಗಾದ್ರೆ ಇವತ್ತೇ ಹೋಗೋಣ.
0: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
3: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
0: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
3: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
0: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜಪೇಟೆ.
7: ಕೈಂಜ ನಾಳಂಕ ಇರುವ ತಾರಾಂಗಗಳನ್ನ ಬಟ್ಟು ಅರಮೇರಿ ಗ್ರಾಮತ್ರ ಪೌತಿ ಪೂಳಂಡ ಎಂ ಪೂವಯ್ಯ ಐಂಡ ಪೊಣ್ಣು ಪೂಳಂಡ ಗಂಗಮ್ಮ ಇಂಗಿಲ ಮಾದಕ ರತ್ನ ಇದೇ ಜುಲೈ ನಾಳಂಕ ಆರಾಂಗ ತಿಂಗಳಾಚ ಪೋಲು ಪನಂದಗಟ್ಟಿಗೆ ಅರಮೇರಿ ಗ್ರಾಮತ್ತುಳ್ಳ ಇಂಡ ಸ್ವಂತ ಮನೆಯಲ್ಲಿ ನಡೆದೋಕೆ ಏರ್ಪಾಡು ಮಾಡಿ ನೀಡಿತು. ಅದನಗೊಂಡು ಊರು ಕೇರಿಕಾರ ಒಕ್ಕಕಾರ ಬಿಂದು ಜಂಗಾದಿಯ ಪಿಂಜ ಕಾಗದ ಈಚಿತು ಎತ್ತವು ಇದನ್ನೇ ತಂಗಡ ತಕ್ಕಾರ ಅಂದ ಜ್ಞಾನ ಮಾಡಿ ಬಂದಿತು. ಸಾಕಾರ ತರುಣೊಂದು ಐಂಡ ಮಕ್ಕ ಮೈಮ ತಿರುಮಕ್ಕ ಪಿಂಜ ಒಕ್ಕಕಾರ ಕಟ್ಟಣಿತು.
8: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 50% ಡಿಸ್ಕೌಂಟ್ ನಿಮ್ಮದಾಗಿಸಿ. 0% ಡೌನ್ ಪೇಮೆಂಟ್ ಹಾಗೂ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಫರ್ನಿಚರ್ ಗಳನ್ನು ಖರೀದಿಸುವ ಸುವರ್ಣಾವಕಾಶ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
9: ಜಾಹೀರಾತುಗಳನ್ನು ಕೇಳಿದಿರಿ ಶ್ರೋತೃಗಳೇ. ಈಗ ಒಂದು ಜನಪದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಡಿ ನಾರಾಯಣಸ್ವಾಮಿ ಮತ್ತು ಸಂಗಡಿಗರು.

0: ಇದುವರೆಗೆ ಡಿ ನಾರಾಯಣಸ್ವಾಮಿ ಮತ್ತು ಸಂಗಡಿಗರು ಹಾಡಿದ ಜನಪದ ಗೀತೆಯೊಂದನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ.
1: ಆಕಾಶವಾಣಿ ಬೆಂಗಳೂರು ವಿಜ್ಞಾನದ ಮುನ್ನಡೆ ಹೊಸತನವ ಪ್ರತಿಫಲಿಸುವ ಕಡೆಗೆ.
2: ನಮ್ಮ ವರ್ಷಕ್ಕೆ ಇಷ್ಟೇ ಕ್ಲೋತ್ ತಗೊಂತೀವಿ ಅಥವಾ ನಾವು ಇಷ್ಟೇ ದವಸ ಧಾನ್ಯಗಳನ್ನ ಯೂಸ್ ಮಾಡ್ತೀವಿ. ನಾವು ಬೇಡದೇ ಇರೋ ಎಲೆಕ್ಟ್ರಿಸಿಟಿನ ನಾವು ಮುಟ್ಟೋದಿಲ್ಲ. ನಾವು ಬೇಡದೇ ಇರೋ ನೀರನ್ನ ನಾವು ಮುಟ್ಟೋದಿಲ್ಲ. ಆಮೇಲಿಂದ ಗಿಡ ನೆಡೋದು, ಮರ ನೆಡೋದು, ಅಥವಾ ಎಲ್ಲಾದ್ರೂ ಒಂದು ಇಶ್ಯೂಸ್ ಆಗ್ತಾ ಇದ್ರೆ, ಅಥವಾ ರೋಡ್ ಮಾಡ್ಬೇಕಾದ್ರೆ ಮರ ಕಟ್ ಮಾಡ್ತಾ ಇದಾರೆ ಅಂತ ಹೇಳಿದಾಗ, ಅಥವಾ ಕೆರೆನ ಎನ್ಕ್ರೋಚ್ ಮಾಡ್ತಾ ಇದಾರೆ, ಇದೆಲ್ಲಾನು ಅರ್ತ್ ಡೇದು ಭಾಗ ಆಗುತ್ತೆ. ಆಕ್ಚುಲಿ ಇದ್ರದ್ದು ಎಲ್ಲಾದ್ರಲ್ಲೂ ನೀವ್ ಏನ್ಬೇಕಾದ್ರೆ ಇನ್ವಾಲ್ವ್ ಮಾಡ್ಬೋದು. ದೆನ್ ಇಟ್ ಬಿಕಮ್ಸ್ ನಿಮ್ದು ಅರ್ತ್ ಡೇ. ಆಕ್ಚುಲಿ ಏನಕ್ಕೆ ಭೂತಾಯಿನ ನಾವು ರಕ್ಷಣೆ ಮಾಡ್ಬೇಕಂದ್ರೆ ಕನ್ಸರ್ವೇಟಿವ್ ನೇಚರ್, ನಮ್ಮ ವ್ಯವಸಾಯ, ನಮ್ಮ ಕಾಡುಗಳು ಅಥವಾ ನಮ್ಮ ಪ್ರಾಣಿ ಪಕ್ಷಿ ಸಂಕುಲ, ನದಿ ನೀರು, ಇದರದೆಲ್ಲ ಮೂಲ ಅದೇ. ಆಕ್ಚುಲಿ ವಿ ಆರ್ ಅ ಪಾರ್ಟ್ ಆಫ್ ಇಟ್, ಬಟ್ ಟುಡೇ ವಾಟ್ ಈಸ್ ಹ್ಯಾಪನಿಂಗ್, ವಿ ಆರ್ ಬಿಹೇವಿಂಗ್ ಆಸ್ ಎ ಬಟ್ ನಾಟ್ ಅ ಪಾರ್ಟ್ ಆಫ್ ಇಟ್. ವಿ ಆರ್ ಅ ಮಾಸ್ಟರ್ ಆಫ್ ಇಟ್ ಅಂಡ್ ದಟ್ ಈಸ್ ಅ ಪ್ರಾಬ್ಲಮ್. ಬೆಂಗಳೂರಲ್ಲಿ ಇವತ್ತು ಟೆಂಪರೇಚರ್ ಆಗ್ತಿರೋದ್ರಿಂದ ಎಲ್ಲ ಓ ಏನ್ ಬಿಸಿ ಗಾಳಿ, ಬೆಂಗಳೂರು ಹಾಳಾಗೋಯ್ತು ಈ ತರ ಅಂತ ಮಾತಾಡ್ತಾ ಇದಾರೆ. ಒಂದು ರೇನ್ ಆಗಿದ ತಕ್ಷಣ ಎಲ್ಲ ಸೈಲೆಂಟ್ ಆಗಿಬಿಡ್ತಾರೆ. ಅದಕ್ಕೆ ಏನ್ ಮಾಡಬೇಕು? ಒಂದು 33% ಗ್ರೀನ್ ಇದೆಯಾ ನಮ್ಮ

ಹಾಗೆ ಅನ್ನೋದಕ್ಕೆ ಈ ಅರ್ಥ್ ಡೇ ಅಲ್ಲಿ ತುಂಬಾ ಮೀನಿಂಗ್ಫುಲ್ ಆಗಿ ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಅಂತ ಹೇಳ್ತಾರೆ. ಇಂಡಿವಿಜುವಲ್ ಆಗಿ ನೀವೇನ್ ಮಾಡಬಹುದು ಅನ್ನೋದಕ್ಕೆ ಸಣ್ಣ ಸಣ್ಣ ಒಂದು ಪ್ರಾಕ್ಟೀಸ್ ಕೊಡ್ತಾ ಇದಾರೆ. ಆ ಪ್ರಾಕ್ಟೀಸ್ ಅಲ್ಲಿ ಹೇಳಿದಲ್ಲ, ಪ್ಲಾಂಟಿಂಗ್ ಟ್ರೀ ಆಗಲಿ ಅಥವಾ ನೀವು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾ ಇರೋದು, ಪ್ಲಾಸ್ಟಿಕ್ ಯೂಸ್ ಮಾಡಿ, ಇದನ್ನೆಲ್ಲ ಹೇಳ್ಬೇಕಾದ್ರೆ ಇಟ್ ಈಸ್ ಟು ಮೀನ್ಸ್ ಟು ಎಂಡ್, ಇಟ್ಸ್ ನಾಟ್ ಮೀನಿಂಗ್ ಇಟ್ ಸೆಲ್ಫ್. ಆ ಸಣ್ಣ ಸಣ್ಣದನ್ನ ಪಿಕ್ ಮಾಡಿ ನೀವು ದೊಡ್ಡ ಇಶ್ಯೂಸ್ನ, ಕ್ಲೈಮೇಟ್ ಕ್ರೈಸಿಸ್ ಅಥವಾ ಎಲ್ಲಾದ್ರೂ ಆಯಿಲ್ ಜಾಸ್ತಿ ಹೋಗ್ತಾ ಇದೆಯಲ್ಲ, ಕಾಡ್ ಕಡಿತಾ ಇದಾರ ಇಲ್ಲ, ಅದು ಹೋಲಿಸ್ಟಿಕಲಿ ನಮ್ಮ ಲೋಕಲಿ ಅಥವಾ ಗ್ಲೋಬಲಿ ಇಂಪ್ಯಾಕ್ಟ್ ಆಗತ್ತೆ ಅಂತ ತಿಳ್ಕೊಂಡು ಕುವೆಂಪು ಅವರು ವಿಶ್ವ ಮಾನವ ಅಂತ ಹೇಳ್ಬೇಕಾದ್ರೆ ಇವತ್ತು ಇವ್ರು ಹೇಳ್ತಾ ಇದಾರೆ ಅಂದ್ರೆ ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಆಸ್ ಎ ವರ್ಲ್ಡ್ ಸಿಟಿಜನ್, ಅದನ್ನ ನಮ್ಗೆ ಕುವೆಂಪು ಅವರು ಆಗ್ಲೇ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನಮ್ಮಲ್ಲಿ ವಸುದೈವಕ ಕುಟುಂಬಕಂ ಅಂತ ಹೇಳಿ ನಮ್ಮ ಪದ ಇದೆ, ನಮ್ಮ ಇದರಲ್ಲಿ ಎಲ್ಲಾನು ನಮ್ಮ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಎಲ್ಲಾನು ಇನ್ಕ್ಲೂಡ್ ಮಾಡ್ಬೇಕು ಅಂತ ಹೇಳ್ತಾರೆ. ನೀವು ಗ್ರಾಸ್ ಇಂದ ಹಿಡಿದು ಹಸು ಹಾಲಿಂದ ಹಿಡಿದು ಅಥವಾ ಹುಲಿ ಸಿಂಹ ಎಲ್ಲ ನಮ್ಮ ಏನ್ ಹೇಳ್ತಾರೆ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಅಥವಾ ಟ್ರೈಬಲ್ ಕಮ್ಯುನಿಟೀಸ್ ಅಲ್ಲಿ ಯಾಕೆ ಇದು ಇನ್ವಾಲ್ವ್ ಮಾಡಿದಾರೆ ಅಂದ್ರೆ ಇಟ್ ಇಸ್ ಟು ಟೇಕ್ ಕೇರ್.

0: ನಮ್ಮ ಇದರಲ್ಲಿ ಎಲ್ಲಾನು ನಮ್ಮ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಎಲ್ಲಾನು ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳ್ತಾರೆ. ನೀವು ಗ್ರಾಸ್ ಇಂದ ಹಿಡಿದು ಹಸು ಹಾಲಿಂದ ಹಿಡಿದು ಅಥವಾ ಹುಲಿ ಸಿಂಹ ಎಲ್ಲ ನಮ್ಮ ಏನ್ ಹೇಳ್ತಾರೆ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಅಥವಾ ಟ್ರೈಬಲ್ ಕಮ್ಯುನಿಟೀಸ್ ಅಲ್ಲಿ ಯಾಕೆ ಇದು ಇನ್ವಾಲ್ವ್ ಮಾಡಿದಾರೆ ಅಂದ್ರೆ ಇಟ್ ಇಸ್ ಟು ಟೇಕ್ ಕೇರ್ ಆಫ್ ದ ಅರ್ತ್. ಡಿಫೈನ್ ಮಾಡಿದೆ ಅರ್ಬನ್ ಸ್ಪೇಸಸ್ ಅಲ್ಲಿ ಸ್ಟೇಟ್ ಅಲ್ಲಿ ನ್ಯಾಷನಲ್ ವೈಡ್ ಅಲ್ಲಿ 33% ನಮ್ಗೆ ಇರಬೇಕು ಅಂತ ಹೇಳಿ ಡಿಫೈನ್ ಮಾಡಿದಾಗ ಏನು ಅಂತ ನಾನು ಅವತ್ತು ಸ್ಟಾರ್ಟ್ ಮಾಡ್ಬೇಕಾದ್ರೆ ಬೆಂಗಳೂರಲ್ಲಿ ಅವತ್ತು ನಮ್ಗೆ ಅರ್ಬನೈಸೇಷನ್ ಇಂದ ಮರಗಳನ್ನ ಕಟ್ ಮಾಡಕ್ ಸ್ಟಾರ್ಟ್ ಆಗೋದು. ನನ್ ಸಿಟಿ ನನ್ ಜಾಗ ನಾನು ಏನಾದ್ರು ಮಾಡ್ಬೇಕಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡಬೇಕಾದ್ರೆ ಹೌದು ಹ್ಯಾವ್ ಟು ಏನಿದೆ ಅಂತ ಗೊತ್ತಾದ್ರೆ ತಾನೇ ಏನ್ ಮಾಡ್ಬೇಕು ಅಂತ ಹೇಳಿ ನಾನು ಅವಾಗ ಕನ್ಸೆಪ್ಷನ್ ಮಾಡೋದು ಇದು ಆಗೋದಿಲ್ಲ ತುಂಬಾ ಕಷ್ಟ ಆಗುತ್ತೆ ಹಿಂಗೆ ಅಂತ ಹೇಳ್ತಾ ಇದ್ರು. ಬಟ್ ಐ ಆಮ್ ಟುಡೇ ಐ ಆಮ್ ಸೋ ಹ್ಯಾಪಿ. ಬೆಂಗಳೂರಲ್ಲಿ 10-10-10 ಅಂದ್ರೆ ಒಂದು 15-20 ವರ್ಷದ ಮುಂಚೆ ಅದನ್ನ ಮಾಡಿದಾಗ ಚೀಫ್ ಜಸ್ಟಿಸ್ ಎಂ ಎನ್ ವೆಂಕಟಾಚಲಯ್ಯ ಅವರು ಅವತ್ತಿನ ಕಾಲಕ್ಕೆ ಬಂದು ನಂದು ಆ ವೆಬ್ಸೈಟ್ ನ ಮಾಡಿ ಇದು ಎಷ್ಟು ಒಳ್ಳೆ ಐಡಿಯಾ, ಒಬ್ರು ಯಾರೋ ಟೆಕ್ನಾಲಜಿನ ಯೂಸ್ ಮಾಡಿ ಒಂದು ಸಿಟಿನ ಟೆಂಪರೇಚರ್ ಅಲ್ಲಿ ಏಸ್ಥೆಟಿಕ್ ಅಲ್ಲಿ ಇಂಪಾರ್ಟೆನ್ಸ್ ಅಲ್ಲಿ ಕಲ್ಚರು ಆ ಹಿಸ್ಟೋರಿ ಎಲ್ಲಾನು ಒಂದ್ ಕಡೆ ತಂದು ಇಟ್ಕೊಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾರೆ. ಇಟ್ಸ್ ಅ ವೆರಿ ಗುಡ್ ಥಾಟ್ ಅಂತ ಹೇಳಿ ಇವತ್ತು ಮೈಸೂರಲ್ಲೂ ಒಂದು ವಾರ್ಡ್ ಕಂಪ್ಲೀಟ್ ಸೆನ್ಸಸ್ ಆಗಿದೆ. ಮೈಸೂರು ಮಹಾರಾಣಿ ಅವರೇ ಬಂದು ಒಂದೇ ಒಂದು ಮರದ ಕೆಳಗಡೆ ನಿಂತ್ಕೊಂಡು, ನಾವು ಒಂದು ಚೇರ್ ಕೂಡ ಹಾಕಿರ್ಲಿಲ್ಲ, ಒಂದು ಬಾಟಲ್ ನೀರು ಕೂಡ ಕೊಟ್ಟಿಲ್ಲ, ಸೆನ್ಸಸ್ ಟ್ರೀ ಇಂಪಾರ್ಟೆನ್ಸ್ ಎಂದು ಅಮ್ಮ ಬಂದು ಪ್ರಮೋದಾ ದೇವಿ ಅಮ್ಮ ಬಂದು ಮರದ ಕೆಳಗಡೆ ನಿಂತು ಅದನ್ನ ಇನಿಶಿಯೇಟ್ ಮಾಡಿಕೊಟ್ರು. ಆ ಫಸ್ಟ್ ಡಿಜಿಟಲೈಸ್ ಡೇಟಾ ಏನ್ ಮಾಡಿದ್ರು ಮೈಸೂರು ಮಹಾರಾಜ ಯದುವೀರ್ ಸರ್ ಬಂದು ಲಾಂಚ್ ಮಾಡಿಕೊಟ್ರು. ಆಕ್ಚುಲಿ ಅದು ತೋರಿಸುತ್ತೆ ಎಷ್ಟು ಇಂಪಾರ್ಟೆನ್ಸ್ ಅಂಡ್ ನಾವು ಆಲ್ ದ ಅದರ್ ಸಿಟಿ ಇನ್ ಮಂಗಳೂರಲ್ಲಿ ಯಾರೋ ಮಾಡಿದ್ರು, ಮತ್ತೆ ಮೈಸೂರಲ್ಲಿ ಇವತ್ತು ಯಾರು ಇನಿಶಿಯೇಟ್ ಮಾಡಿದ್ದಾರೆ. ಆಕ್ಚುಲಿ ಇವಾಗ ವಡೋದರ ಬೇರೆ ಕಡೆ ಎಲ್ಲ ಕಡೆ ನಾನು ಕೇಳ್ತಾ ಇದಾರೆ. ಆಕ್ಚುಲಿ ಸೊ ಏನಕ್ಕೆ ಇದು ಹೇಳಿದೆ ಅಂದ್ರೆ ನೋಡಿ, ಇವತ್ತು ನಿಮ್ಗೆ ಏನಕ್ಕೆ ಏನಕ್ಕೆ ಟ್ರೀ ಸೆನ್ಸಸ್ ಮಾಡ್ಬೇಕು ಅಂತ ಹೈಕೋರ್ಟ್ ಕೂಡ ಹೇಳಿದೆ ದುಡ್ಡು ಕೊಟ್ಟು ಇವತ್ತು ಟ್ರೀ ಸೆನ್ಸಸ್ ಮಾಡ್ಬೇಕು ಅಂತ ಹೇಳಿ. ಯಾಕಂದ್ರೆ ಒಂದು ರೆಫರೆನ್ಸ್ ಪಾಯಿಂಟ್ ಸಿಗುತ್ತೆ, ಒಂದು ಪರ್ಸನ್ಗೆ 7-8 ಮರ ಇರುತ್ತೆ ಬಿಕಾಸ್ ಅದು ಕಂಫರ್ಟಬಲ್ ಲಿವಿಂಗ್ ಅಂತ ಹೇಳಿ ಆ 33% ನ ಡಿಫೈನ್ ಮಾಡೋಕ್ಕಾಗುತ್ತೆ. ಸೊ ಅರ್ಬನ್ ಲಿವಿಂಗ್ ಯಾಕೆ ಬರ್ತೀರಾ ನೀವು? ಆಕ್ಚುಲಿ ಒಳ್ಳೆ ಗಾಳಿ ಬೆಳಕು ನೀರಿಗೆ ಬರ್ತೀರಾ. ಸೊ ಈ ಸಿಟಿಲೇ ಕನ್ಸಂಪ್ಷನ್ಸ್ ಇದೆಲ್ಲ ಆಗ್ತಾ ಇರೋದ್ರಿಂದ ಇಲ್ಲಿ ಡಿಫೈನ್ ಮಾಡಿಲ್ಲ ಅಂದ್ರೆ ಕಾಡ್ ಹೆಂಗ್ ಉಳಿಸ್ತಾರೆ? ಆಮೇಲೆ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ, ಇವತ್ತು ನಾನು ಯಾವುದೇ ಸ್ಕೂಲು ಕಾಲೇಜಸ್ಗೆ ಹೋದ್ರೆ ಮಕ್ಕಳಿಗೆ ಬೆಂಗಳೂರಲ್ಲಿ 10 ಮರಾನ ಹೆಸರು ಮಾಡೋಕ್ಕಾಗತ್ತೆ ಅಂದ್ರೆ ಒಬ್ರು ಹೇಳಕ್ಕಾಗ್ತಾ ಇಲ್ಲ. ದಟ್ ಈಸ್ ದ ಡಿಸ್ಕನೆಕ್ಟ್ ಇನ್ ದ ಅರ್ಬನ್ ಸ್ಪೇಸ್ ವಿ ಆರ್ ಫೇಸಿಂಗ್.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ. ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:34:48.
1: ರೀ, ನಾನಿನ್ ಯಾವ ಫಂಕ್ಷನ್ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
2: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
1: ಹಾಗಾದ್ರೆ ಇವತ್ತೇ ಹೋಗೋಣ. ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ. ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
0: ಜಾಹೀರಾತುಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈ ಸಂಜೆ 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ 12 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಕಿರು ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಕುರಿತು ಕೆಜಿ ನೀರಜ ಅವರೊಂದಿಗೆ ಸಂದರ್ಶನ, ಬಳಿಕ ಮಾರುಕಟ್ಟೆ ಧಾರಣೆ ಕೇಳುವಿರಿ. ಈ ರಾತ್ರಿ 7:45 ಬೆಂಗಳೂರು ಕೇಂದ್ರದಿಂದ ಭಾಷಣ, ಚನ್ನವೀರ ಕಣವಿ ಅವರ ಕಾವ್ಯಮೀಮಾಂಸೆ ಮತ್ತು ಗ್ರಾಮೀಣ ಸೊಗಡಿನ ಕವನಗಳ ವಿಶ್ಲೇಷಣೆ. ಮಾತನಾಡುತ್ತಾರೆ ಡಾಕ್ಟರ್ ಅಶೋಕ್ ಜಿಎಸ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಗಮನಿಸಿ, ಈ ರಾತ್ರಿ 7:45. 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು, ನಂತರ 7:40 ಪ್ರದೇಶ ಸಮಾಚಾರ. ಇದೀಗ ಬೆಂಗಳೂರು ಕೇಂದ್ರಕ್ಕೆ.

0: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ನದ್ದು
1: ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು?
0: ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ.
1: ಅದು ನೋಡ್ಕೊಂಡು
0: ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ. अपने नजदीकी डाकघर से आज ही संपर्क करें या indiapost.gov.in पर लॉग ऑन करें.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
6: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
7: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಕವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
6: ಏನಾಯ್ತೆ ಸವಿ?
8: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
7: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೇ?
8: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
6: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
9: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
10: ಐಸ್ ಕ್ರೀಮ್ ಬೇಕೆ, ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
11: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
12: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಮುಖ್ಯಾಂಶಗಳು. ಸಂವಿಧಾನದ ಬಲವರ್ಧನೆಯ ಪರ ಸರ್ಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲೇ ರಾಜ್ಯ ಬರ ಪರಿಸ್ಥಿತಿಯ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ 4 ಜಿಲ್ಲೆಗಳ 12 ತಾಲೂಕುಗಳಿಗೆ ಅನುಕೂಲ, ಸಚಿವ ರಾಮಲಿಂಗಾರೆಡ್ಡಿ ವಿಶ್ವಾಸ. ಎಸ್ಐಆರ್ ಪ್ರಕ್ರಿಯೆ ಗೊಂದಲ ನಿವಾರಣೆಗೆ ಕೇಂದ್ರ ಚುನಾವಣಾ ಆಯೋಗ ನೇತೃತ್ವದ ತನಿಖೆಗೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ರಾಜ್ಯದಲ್ಲಿ ಮುಂಗಾರು ಚುರುಕು, ಮುಂದಿನ 6 ದಿನಗಳಲ್ಲಿ ಹಲವೆಡೆ ಮಳೆಯ ಮುನ್ಸೂಚನೆ. ಹೋರಾಟ ಹಾಗೂ ದನಿ ಎತ್ತುವುದನ್ನು ಪ್ರತಿಪಾದಿಸಿದ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಆಶಯ ಸಾಕಾರಗೊಳಿಸುವುದು ಇಂದಿನ ಅಗತ್ಯವಾಗಿದ್ದು, ಈ ನಿಟ್ಟನಲ್ಲಿ ಪ್ರಜಾಸೇವಾ ಇಲಾಖೆ ಸ್ಥಾಪಿಸುವ ಮೂಲಕ ಸಾರ್ವಜನಿಕರ ದೂರುಗಳನ್ನು ತ್ವರಿತವಾಗಿ ಆಲಿಸಿ ಪರಿಹರಿಸಲು ಸರ್ಕಾರ ಕ್ರಮ ವಹಿಸುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ 14 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನು ಅನಾವರಣಗೊಳಿಸಿ ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಸಂವಿಧಾನದ ಬಲವರ್ಧನೆಯ ಪರವಾಗಿದೆ. ಸರ್ಕಾರ 6ನೇ ಗ್ಯಾರಂಟಿಯಾಗಿ ಆಸ್ತಿ ರಕ್ಷಣೆಗಳ ದಾಖಲೆಗೆ ಖಾತೆ, ಪೋಡಿ, ಭೂಮಿ ಗ್ಯಾರಂಟಿಯನ್ನು ನೀಡಲಾಗುತ್ತಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಬಯಲು ಸೀಮೆಯ ಜಿಲ್ಲೆಯಲ್ಲಿ ಅಂತರ್ಜಲ ದಿನೇ ದಿನೇ ಬತ್ತುತ್ತಿದ್ದು, ಎತ್ತಿನ ಹೊಳೆ ಯೋಜನೆಯಿಂದ ನೀರು ನೀಡಲಾಗುತ್ತಿದೆ. ರಾಜ್ಯದ ಎಲ್ಲಾ ಕೆರೆಗಳ ಅಂತರ್ಜಲ ಹೆಚ್ಚಿಸಿ ರೈತರ ಬದುಕನ್ನು ಹಸನು ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ರಾಜ್ಯದಲ್ಲಿ ಭೂಮಿ ನೀಡಿದ ರೈತರಿಗೆ ಗೌರವ ನೀಡಲು ಸ್ಮರಣೀಯ ಗೋಡೆ ನಿರ್ಮಾಣ ಮಾಡಿ ಜಮೀನು ನೀಡಿದವರ ಹೆಸರನ್ನು ಹಾಕಲಾಗುತ್ತಿದೆ. ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ

0: ಆಗಿ ಜಾರಿ ಮಾಡುವ ಮೂಲಕ ಜನರ ಆಶೋತ್ತರಗಳನ್ನು ಈಡೇರಿಸಲಾಗುತ್ತಿದೆ ಎಂದು ತಿಳಿಸಿದರು.
1: ಕರಾವಳಿಯಿಂದ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಕುಡಿಯುವ ನೀರನ್ನು ಕೊಡಬೇಕು. ಈ ರಾಜ್ಯದಲ್ಲಿರುವಂತಹ ಎಲ್ಲ ಕೆರೆಗಳಿಗೆ ಅಂತರ್ಜಲವನ್ನ ಹೆಚ್ಚಿಸಿ ಈ ರೈತರ ಬದುಕನ್ನು ಹಸನ ಮಾಡಲಿಕ್ಕೆ ಉತ್ತಮವಾದಂತಹ ನೀರನ್ನ ಕೊಡಲಿಕ್ಕೆ ಹೊಸಕೋಟೆ ಕೆರೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ತಿಪ್ಪಗೊಂಡಹಳ್ಳಿ ಕೆರೆ, ಆನೆ ಅಂತರ್ಜಲವನ್ನ ಹೆಚ್ಚುವಂತಹ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ನಾನು ಮಾರ್ಗದರ್ಶನ ಕೊಟ್ಟಿದ್ದೇನೆ.
0: ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದು ಚಿತ್ರದುರ್ಗದಲ್ಲಿ ಕಂದಾಯ ವಿಪತ್ತು ನಿರ್ವಹಣಾ ವಿಷಯಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಬರ ಪರಿಸ್ಥಿತಿಯ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲೇ ಸಲ್ಲಿಸಲಾಗುವುದು ಹಾಗೂ ಎನ್ಡಿಆರ್ಎಫ್ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಕೇಂದ್ರದ ಎನ್ಡಿಆರ್ಎಫ್ ತಂಡ ರಾಜ್ಯಕ್ಕೆ ಬಂದು ಪರಿಶೀಲನೆ ನಡೆಸುವವರೆಗೂ ಕಾಯದೆ ಬರ ಪರಿಸ್ಥಿತಿಯನ್ನು ಎದುರಿಸುವ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನೋಡಲ್ ಅಧಿಕಾರಿಗಳು ಸಹಕಾರ ನೀಡಬೇಕು ಹಾಗೂ ಪರಿಸ್ಥಿತಿಯನ್ನು ಸಮನ್ವಯದಿಂದ ಎದುರಿಸಬೇಕು ಎಂದು ಸೂಚನೆ ನೀಡಿರುವುದಾಗಿ ಉಪಮುಖ್ಯಮಂತ್ರಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ ರಾಜ್ಯದ 4 ಜಿಲ್ಲೆಗಳ ಒಟ್ಟು 12 ತಾಲೂಕಿನ ಜನರಿಗೆ ಅನುಕೂಲವಾಗಲಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಪಟ್ಟಣದಲ್ಲಿ ಇಂದು ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಹಾಗೂ ರೈತರ ಅಹವಾಲುಗಳನ್ನು ಸ್ವೀಕರಿಸಿ ಮಾತನಾಡಿದ ಅವರು, ಈ ಯೋಜನೆಯಿಂದ ಚಿಕ್ಕಮಗಳೂರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳ ಜನರ ಕುಡಿಯುವ ನೀರು, ಕೃಷಿ ಹಾಗೂ ಇತರೆ ಚಟುವಟಿಕೆಗಳಿಗೆ ಅನುಕೂಲವಾಗಲಿದೆ ಎಂದರು. 5,67 ಹೆಕ್ಟೇರ್ ಕೃಷಿಗೆ ಸಹಾಯವಾಗಲಿದ್ದು ಜೊತೆಗೆ 367 ಕೆರೆಗಳನ್ನು ತುಂಬಿಸಬಹುದಾಗಿದೆ ಎಂದರು. ಯೋಜನೆಯ ಕಾಮಗಾರಿಗಳು ಹಂತ ಹಂತವಾಗಿ ನಡೆಯುತ್ತಿದೆ. ಕೆರೆ ತುಂಬಿಸುವ ಯೋಜನೆ 3ನೇ ಹಂತ ಪ್ರಾರಂಭವಾಗಿದ್ದು 4ನೇ ಹಂತದ ಕೆರೆ ತುಂಬಿಸುವ ಯೋಜನೆ ಆರಂಭಕ್ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. ಇಂದ ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯ ಗೊಂದಲದ ಕುರಿತು ಕೇಂದ್ರ ಚುನಾವಣಾ ಆಯೋಗ ಮಧ್ಯಪ್ರವೇಶಿಸಿ ತನಿಖೆ ನಡೆಸಬೇಕು ಎಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಪಕ್ಷದ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಪ್ರೇರಣೆಯನ್ನು ಅಧಿಕಾರಿಗಳು ಈ ಪ್ರಕ್ರಿಯೆಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಹಾಗೂ ನಿಯಮ ಬಾಹಿರವಾಗಿ ಮಸೀದಿ, ಮದುವೆ ಮಂಟಪ ಮತ್ತು ರಸ್ತೆಗಳಲ್ಲಿ ದಾಖಲಾತಿ ಅರ್ಜಿಗಳನ್ನು ವಿತರಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಇದರಿಂದಾಗಿ ರಾಜ್ಯದಲ್ಲಿರುವ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಮತಪಟ್ಟಿಗೆ ಸೇರ್ಪಡೆಯಾಗಿ ದೇಶದ ಸಂಪನ್ಮೂಲ ದುರುಪಯೋಗಪಡಿಸಿಕೊಳ್ಳುವ ಅಪಾಯವಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲೂ ಬೇರೆ ರಾಜ್ಯದ ಅಧಿಕಾರಿಗಳನ್ನು ನಿಯೋಜಿಸಿ ನ್ಯಾಯಾಂಗದ ಉಸ್ತುವಾರಿಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಸುವಂತೆ ಹಾಗೂ ನಿಯಮ ಉಲ್ಲಂಘಿಸುವ ಅಧಿಕಾರಿಗಳನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿಂದು ರಾಜ್ಯ ಪದಾಧಿಕಾರಿಗಳ ಸಭೆ ನಡೆಯಿತು. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಆಗುತ್ತಿದೆ ಎನ್ನಲಾದ ಅಧಿಕಾರ ದುರ್ಬಳಕೆಯ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಇದೇ ವೇಳೆ ಪಕ್ಷವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಹಲವಾರು ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ರಾಜ್ಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೀತಂ ಗೌಡ, ಪಿ ರಾಜೀವ್ ಸೇರಿದಂತೆ ಪಕ್ಷದ ಶಾಸಕರು ಹಾಗೂ ರಾಜ್ಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದರ್ಶಿ ನಾಯಕತ್ವದಡಿ ಕಾರ್ಯಸ್ಥಳಗಳಲ್ಲಿನ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು ಕಾರ್ಮಿಕರ ಅಪಘಾತಗಳ ಪ್ರಮಾಣ ಗಣನೀಯವಾಗಿ ಕುಸಿದಿದೆ ಎಂದು ಕೇಂದ್ರ ಅತಿ ಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ದೇಶದಲ್ಲಿ ಸುರಕ್ಷಿತ ಹಾಗೂ ಆರೋಗ್ಯಕರ ಕಾರ್ಯಸ್ಥಳಗಳನ್ನು ನಿರ್ಮಿಸುವ ಕೇಂದ್ರ ಸರ್ಕಾರದ ನಿರಂತರ ಪ್ರಯತ್ನದ ಫಲವಾಗಿ ಉದ್ಯೋಗದ ಅವಧಿಯಲ್ಲಿ ಸಂಭವಿಸುವ ಮಾರಣಾಂತಿಕ

0: ಇತರ ಗಾಯಗಳ ಪ್ರಮಾಣ 2016ರಲ್ಲಿ ಪ್ರತಿ 1 ಲಕ್ಷ ಕಾರ್ಮಿಕರಿಗೆ ಶೇಕಡಾ 37.73ರಷ್ಟಿತ್ತು. ಇದು 2023ರ ವೇಳೆಗೆ 21.42% ಇಳಿಕೆಯಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತ್ಯೋತ್ಸವ ಸಮಾರಂಭದಲ್ಲಿ ಕೇಂದ್ರ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಪಾಲ್ಗೊಂಡು ನಾಡಪ್ರಭು ಕೆಂಪೇಗೌಡ ಅವರಿಗೆ ಗೌರವ ನಮನ ಸಲ್ಲಿಸಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಕ್ರಿಯವಾಗಿದ್ದು ಕರಾವಳಿ ಕರ್ನಾಟಕದಾದ್ಯಂತ ಸಾಮಾನ್ಯವಾಗಿತ್ತು. ಕರಾವಳಿಯ ಹೆಚ್ಚಿನ ಸ್ಥಳಗಳಲ್ಲಿ ಹಾಗೂ ಒಳನಾಡಿನ ಹಲವೆ 15 ಸೆಂಟಿಮೀಟರ್, ಉತ್ತರ ಕನ್ನಡ ಜಿಲ್ಲೆಯ ಮಂಕಿಯಲ್ಲಿ 13, ಗೇರುಸೊಪ್ಪದಲ್ಲಿ 12 ಸೆಂಟಿಮೀಟರ್ ಮಳೆಯಾಗಿದೆ. ಇನ್ನು ಪೊನ್ನಂಪೇಟೆಯಲ್ಲಿ 11, ಕಮ್ಮರಡಿ, ಶೃಂಗೇರಿ, ತಾಳಗುಪ್ಪ, ಖಾನಾಪುರದಲ್ಲಿ ತಲಾ 9, ಲೋಂಡಾದಲ್ಲಿ 8 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 6 ದಿನಗಳಲ್ಲಿ ಕರಾವಳಿಯ ಬಹುತೇಕ ಕಡೆ, ಮುಂದಿನ 5 ದಿನಗಳವರೆಗೆ ಉತ್ತರ ಒಳನಾಡಿನ ಹಲವೆಡೆ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಲಿದೆ. ಇಂದಿನಿಂದ ಇದೇ 9ರವರೆಗೆ ಕರಾವಳಿಯಲ್ಲಿ ಗಾಳಿ 40-60 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇರುವ ಹಿನ್ನೆಲೆ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯುವ ವೇಳೆ ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣ, ಕೆಲವೆಡೆ ಹದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ. ಕಳೆದ ಕೆಲವು ದಿನಗಳಿಂದ ಮುಂಗಾರು ಚುರುಕುಗೊಂಡಿರುವ ಹಿನ್ನೆಲೆಯಲ್ಲಿ ಘಟಪ್ರಭಾ ಹಾಗೂ ಹಿರಣ್ಯಕೇಶಿ ನದಿಗಳಿಗೆ ಒಳಹರಿವು ಕ್ಷಣಕ್ಷಣಕ್ಕೂ ಹೆಚ್ಚುತ್ತಿದ್ದು ಸದ್ಯ ಜಲಾಶಯಕ್ಕೆ ಸುಮಾರು 8,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಹೆಚ್ಚುವರಿ ನೀರನ್ನು ನದಿಗೆ ಹರಿಸಲಾಗುತ್ತಿದ್ದು ಬೆಳಗಾವಿಯಿಂದ ಬಾಗಲಕೋಟೆಯವರೆಗೆ ನದಿಯ ಹರಿವು ಉತ್ತಮವಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಘಟಪ್ರಭಾ ಜಲಾಶಯಕ್ಕೆ ಭೇಟಿ ನೀಡಿ ಜಲಾಶಯದ ಪ್ರಸಕ್ತ ಪರಿಸ್ಥಿತಿ ಹಾಗೂ ಒಳಹರಿವಿನ ಸ್ಥಿತಿಗತಿಗಳನ್ನು ಪರಿಶೀಲಿಸಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಅವರು, ಇಂದು ಬೆಳಗ್ಗೆಯಿಂದಲೇ ಘಟಪ್ರಭಾ ಎಡದಂಡೆ ಕಾಲುವೆಗೆ 1,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಇದನ್ನು 2,000 ಕ್ಯೂಸೆಕ್ಗೆ ಹೆಚ್ಚಿಸುವ ಮೂಲಕ ಸುಮಾರು 2 ಲಕ್ಷ ಎಕರೆ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ದೊರೆತು ರೈತರ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಮುಂದಿನ ದಿನಗಳಲ್ಲಿಯೂ ಜಲಾಶಯದ ನೀರಿನ ಮಟ್ಟ ಹಾಗೂ ಒಳಹರಿವಿನ ಮೇಲೆ ನಿರಂತರ ನಿಗಾ ವಹಿಸಿ ರೈತರ ಹಿತದೃಷ್ಟಿಯಿಂದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂವಿಧಾನದ ಬಲವರ್ಧನೆಯ ಪರ ಸರ್ಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲೇ ರಾಜ್ಯ ಬರ ಪರಿಸ್ಥಿತಿಯ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ 4 ಜಿಲ್ಲೆಗಳ 12 ತಾಲೂಕುಗಳಿಗೆ ಅನುಕೂಲ, ಸಚಿವ ರಾಮಲಿಂಗಾರೆಡ್ಡಿ ವಿಶ್ವಾಸ. ಎಸ್ಐಆರ್ ಪ್ರಕ್ರಿಯೆ ಗೊಂದಲ ನಿವಾರಣೆಗೆ ಕೇಂದ್ರ ಚುನಾವಣಾ ಆಯೋಗ ನೇತೃತ್ವದ ತನಿಖೆಗೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ರಾಜ್ಯದಲ್ಲಿ ಮುಂಗಾರು ಚುರುಕು, ಮುಂದಿನ 6 ದಿನಗಳಲ್ಲಿ ಹಲವೆಡೆ ಮಳೆಯ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ಅಕ್ಕ, ಕೆಲಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿ ನಂದು, ಬಜೆಟ್ ನಿಂದು.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:51:10. ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗದಲ್ಲಿ ಕೇಂದ್ರ ಸರ್ಕಾರ 12 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಕುರಿತು ಕೆಜೆ ನೀರಜಾ ಅವರೊಂದಿಗೆ ಸಂದರ್ಶನ.

0: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಘಟಕಗಳ ನಿಯಮಬದ್ಧಗೊಳಿಸುವಿಕೆಯ ಯೋಜನೆ PMFME ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಈ PMFME ಯೋಜನೆಗೆ ಸಂಬಂಧಪಟ್ಟ ಕೊಡಗು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಾದಂಥ ನೀರಜ KG ಅವರು. ನಮಸ್ಕಾರ ನೀರಜ ಅವರು.
1: ನಮಸ್ತೆ ಸರ್.
0: ಮೊದಲಿಗೆ ಈ PMFME ಅಂತ ಒಂದು ಯೋಜನೆ ಇದೆಯಲ್ಲ, ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಅಂತ, ಈ ಯೋಜನೆ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ?
1: ಸರ್, ಈ ಯೋಜನೆಯು 2021 ಶುರು ಆಗಿದೆ. ಮೊದಲಿಗೆ 5 ವರ್ಷ ಅಂತ ಹೇಳಿ ಅದು ಇಂಟ್ರೊಡ್ಯೂಸ್ ಆಗುತ್ತೆ. ಮತ್ತೆ ಅದರದ್ದು ವ್ಯಾಪ್ತಿ ಆಗಲಿ, ಅದರದೊಂದು ಬೆನಿಫಿಟ್ಸ್ನ ತಗೊಳ್ಳುವಂಥ ಅಪ್ಲಿಕೇಂಟ್ಸ್ ಆಗಲಿ ಜಾಸ್ತಿ ಇದ್ದರಿಂದ ಈ ವರ್ಷವೂ ಅದು ಎಕ್ಸ್ಟೆಂಡ್ ಆಗಿರುತ್ತೆ.
0: 2025-26
1: ಇದೆ ಈ ವರ್ಷವೂ. ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ, ಯಾರ್ಯಾರು ಆಹಾರ ಸಂಸ್ಕರಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ, ಅವರಿಗೆ ನಾವು ಆಹಾರ ಸಂಸ್ಕರಣೆ ಉದ್ಯಮವನ್ನು ಯಾವ ರೀತಿಯಲ್ಲಿ ಶುರು ಮಾಡಿ ಯಾವ ಮಿಷಿನರೀಸ್ ಆಗ್ಬೋದು, ಟೆಕ್ನಾಲಜೀಸ್ ಯಾವ್ದು ಯೂಸ್ ಮಾಡೋದಂತ ಆಗ್ಬೋದು, ಅಥವಾ ಅದನ್ನು ಮುಂದೆ ತಗೊಂಡೋಗಿ ಒಂದು ನಿಯಮಬದ್ಧವಿಕೆ ಸ್ಕೀಮ್ ಹೇಳುವಾಗೆ ನಿಮಗೆ ಅದರಲ್ಲಿ FSSAI ಲೈಸೆನ್ಸ್ ತಗೊಳ್ಬೇಕು. ತುಂಬ ಜನರು ಆಹಾರ ಸಂಸ್ಕರಣೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ, ಬಟ್ ಟೆಕ್ನಾಲಜಿ ಅಂದರೆ ಏನು ಅಂತ ಗೊತ್ತಿರಲ್ಲ, ಅಥವಾ FSSAI ಲೈಸೆನ್ಸ್ ಯಾವ ರೀತಿ ತಗೊಳ್ಳೋದು ಅಂತ ಗೊತ್ತಿರಲ್ಲ, ಉದ್ಯಮ ರಿಜಿಸ್ಟ್ರೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳೋದು ಗೊತ್ತಿರಲ್ಲ. ಸೊ ನಾವು ಈ ಸ್ಕೀಮಲ್ಲಿ ಅದರೆಲ್ಲದರ ಜೊತೆಗೆ 50% ಸಹಾಯಧನವನ್ನು, 35% ಸೆಂಟ್ರಲ್ ಗೌರ್ಮೆಂಟ್ ಅಂದ 15% ರಾಜ್ಯ ಸರ್ಕಾರದಿಂದ ಇರುತ್ತೆ, 50% ಸಬ್ಸಿಡಿ ಇಲ್ಲ 15 ಲಕ್ಷ, ಯಾವ ಜಾಸ್ತಿ ಇರುತ್ತೆ ಗರಿಷ್ಠ 15 ಲಕ್ಷದಷ್ಟು ಸಬ್ಸಿಡಿಯನ್ನು ಕೊಡಲಾಗ್ತದೆ ಸರ್.
0: ಅಂದ್ರೆ ಈ ಆಹಾರ ಸಂಸ್ಕರಣೆಗೆ ಸಂಬಂಧಪಟ್ಟಂತ ಒಂದು ಯೋಜನೆ ಅಂತ ಹೇಳ್ಬೋದು.
1: ಹೌದು ಹೌದು.
0: ಅಂದ್ರೆ ಮೌಲ್ಯವರ್ಧನೆ ಆಗಬೇಕು,
1: ಯಾವುದೇ ಒಂದು ಆಹಾರ ಇರ್ಬೋದು ಅದರಲ್ಲಿ ವ್ಯಾಲ್ಯೂ ಎಡಿಷನ್ ಮೌಲ್ಯವರ್ಧನೆ ಆಗಬೇಕು. ಫಾರ್ ಎಕ್ಸಾಂಪಲ್ ನಾವು ಅಣಬೆಯನ್ನೇ ತಗೊಳ್ಳೋಣ, ಅದು ಇರೋದು ಅದಕ್ಕೆ ನಮಗೆ ಶೆಲ್ಫ್ ಲೈಫ್ ಅಂದ್ರೆ ಅದನ್ನು ನಾವು ದಿನನಿತ್ಯ ಯೂಸ್ ಮಾಡಿದ್ರೆ 1 ದಿನ, ಮ್ಯಾಕ್ಸಿಮಮ್ 2 ದಿನ. ನೆಕ್ಸ್ಟ್ ಅದನ್ನು ಹೇಗೆ ನಾವು ಮೌಲ್ಯವರ್ಧನೆ ಮಾಡೋದು, ಅದನ್ನು ಡ್ರೈ ಮಾಡಿ ಪೌಡರ್ ಮಾಡೋದಾಗ್ಬೋದು, ಇಲ್ಲ ಉಪ್ಪಿನಕಾಯಿ ಹಾಕೋದಾಗ್ಬೋದು, ವ್ಯಾಲ್ಯೂ ಎಡಿಷನ್ ಆಗಿ ರಸಂ ಪೌಡರ್ ಮಾಡೋದಾಗ್ಬೋದು. ಸೊ ಇಂಥದ್ರಲ್ಲೆಲ್ಲ ನಾವು ಅದಕ್ಕೆ ಒಂದು ಟ್ರೈನಿಂಗ್ ಆಗ್ಬೋದು, ಅದನ್ನು ಹೇಗೆ ತಗೊಂಡು ಅದಕ್ಕೆ ಯಾವ್ಯಾವ ಮಿಷಿನರೀಸ್ ಬರುತ್ತೆ, ಯಾವ್ಯಾವ ಟೆಕ್ನಾಲಜೀಸ್ ಬರುತ್ತೆ ಅಂತ ಹೇಳೋದನ್ನ ನಾವು ಹೆಲ್ಪ್ ಮಾಡ್ತೀವಿ ಸರ್.
0: ಅಂದರೆ ಮುಖ್ಯವಾಗಿ ತಾವು ಹೇಳೋದು ನೋಡಿದರೆ, ಅಣಬೆ ಉತ್ಪಾದನೆ ಮಾಡೋದೇ ಈ ಯೋಜನೆ ಅಡಿಯಲ್ಲಿ ಬರಲ್ಲ. ಅಣಬೆ ಉತ್ಪಾದನೆ ಆದಮೇಲೆ ಅದನ್ನು ನಾವು ರಸಂ ಪೌಡ್ರ್ ಮಾಡೋದು ಅಥವಾ ಉಪ್ಪಿನಕಾಯಿ ಮಾಡೋದು ಹೀಗೆ ಬೇರೆ ಬೇರೆ ಪದಾರ್ಥಗಳನ್ನಾಗಿ ತಯಾರು ಮಾಡಿದಾಗ ಈ ಯೋಜನೆ ಅಡಿಯಲ್ಲಿ ಬರುತ್ತೆ.
1: ಹೌದು.
0: ನೇರವಾಗಿ ಅಣಬೆನೇ ಬರೋದಿಲ್ಲ ಅಂತೀರಿ?
1: ಅಣಬೆನೇ ಬೆಳೆಯುವುದು ಬರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ಕಾಫಿ, ಕಾಫಿ ಬೆಳೆಯುವಂಥದ್ದು ಬರೋದಿಲ್ಲ. ಕಾಫಿನ ನೀವು ರೋಸ್ಟ್ ಮಾಡಿ ಪೌಡರ್ ಮಾಡಿ ಅದನ್ನು ಪ್ಯಾಕಿಂಗ್ ಮಾಡಿ ಮಾಡ್ತೀರಾ, ಇಲ್ಲ ಫರ್ಮೆಂಟೇಷನ್ ಮಾಡಿ, ಈಗ ಫರ್ಮೆಂಟೇಷನ್ ಕಾಫೀಸ್ ಎಲ್ಲ ಈಗ ಅದನ್ನು ಮಾಡಿ ನೀವು ನಿಮ್ಮ ಬ್ರ್ಯಾಂಡ್ ಅಂಡರಲ್ಲಿ ಸೇಲ್ ಮಾಡ್ತೀರಾ ಅಂತ ಹೇಳಿದ್ರೆ ಅಂಥದ್ದು ಕವರ್ ಆಗುತ್ತೆ ಸರ್. ಇದು
0: ಅಂದರೆ ಮೂಲ ಕೃಷಿ ಕಚ್ಚಾ ಪದಾರ್ಥವನ್ನು ಗ್ರಾಹಕರು ಬಳಸುವಂಥ ಪದಾರ್ಥಗಳಾಗಿ ಪರಿವರ್ತನೆ ಮಾಡೋದು, ಸಂಸ್ಕರಣೆ ಮಾಡೋದು ಈ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಅಡಿಯಲ್ಲಿ ಬರುತ್ತೆ.
1: ಹೌದು.
0: ಅಂದರೆ ಸಾಧಾರಣವಾಗಿ ನಮ್ಮಲ್ಲಿ ಸಾಕಷ್ಟು ಈ ಆಹಾರದ ಕೈಗಾರಿಕೆಗಳನ್ನು ನಾವು ನೋಡ್ತೀವಿ, ಆದರೆ ಅವು ನಿಯಮಬದ್ಧವಾಗಿರೋದಿಲ್ಲ.
1: ಹೌದು.
0: ತಾವು ತಿಳಿಸಿದಾಗೆ ಅದಕ್ಕೆ ಬೇಕಾದಂಥ ಪರವಾನಿಗೆ, ಗುಣಮಟ್ಟದ ಪರೀಕ್ಷೆ, ನೋಂದಣಿ ಯಾವುದು ಇರೋದಿಲ್ಲ.
1: ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಕರೆಕ್ಟ್ ಆದ ಮಿಷಿನರೀಸ್. ಈಗ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ ಈಗ ಗಾಂಧಾರಿ ಮೆಣಸು ಇದೆ ಸರ್, ತುಂಬಾ ನಾವು ಆರ್ಟಿಕಲ್ಸ್ ಅಥವಾ ಎಲ್ಲರೂ ಹೇಳ್ಬೋದು ನಮ್ಮಲ್ಲಿ ಗಾಂಧಾರಿ ಮೆಣಸು ನಾವು ಬೆಳೀತಾ ಇದ್ದೀವಿ, ನಮಗೆ ಮಾರ್ಕೆಟ್ ಸಿಗ್ತಾ ಇಲ್ಲ ಅಂತ. ಯಾಕಂದ್ರೆ ಅದನ್ನ ನಾವು ಕರೆಕ್ಟ್ ಆಗಿ ಡ್ರೈ ಮಾಡ್ತಾ ಇಲ್ಲ ಅಥವಾ ಅದನ್ನ ಕರೆಕ್ಟ್ ಆಗಿ ಪಿಕ್ ಮಾಡ್ತಾ ಇಲ್ಲ. ಸೊ ನೀವು ಅದೇ ಡಿಹೈಡ್ರೇಷನ್ ಮಿಷಿನ್ಸ್ ತಕೊಂಡು ಆ ಡಿಹೈಡ್ರೇಷನ್ ಮಿಷಿನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅದ್ರ ಏನ್ ನೀರಿನ ಅಂಶ ಇದೆ ಅದನ್ನಷ್ಟೇ ತೆಗಿತೆ, ಕ್ವಾಲಿಟಿನೂ ಹಾಳಾಗೋದಿಲ್ಲ, ಜೊತೆಗೆ ಅದ್ರದ್ದು ಕಲರ್ ಇದೆಲ್ಲ ಹಾಗೆ ಇಳಿಯುತ್ತೆ. ಸೊ ನಾವು ಇದರಲ್ಲಿ ಏನು ಅಂತ ಹೇಳಿದ್ರೆ, ನಿಮಗೆ ಯಾವ ಮಿಷಿನರೀಸ್ ನಿಯಮಬದ್ಧವಾಗಿ ಯಾವಾಗೇ ನೀವು ಮಾರ್ಕೆಟಿಗೆ ಪ್ಯಾಕಿಂಗ್, ನೀಟ್ ಪ್ಯಾಕಿಂಗು. ಈಗ ಕೆಲವರು ತುಂಬ ಚೆನ್ನಾಗಿ ಆಹಾರ ಮಾಡ್ತಾರೆ, ತುಂಬ ಚೆನ್ನಾಗಿರುವ ಪ್ರಾಡಕ್ಟ್ಸ್ ಇರುತ್ತೆ, ಬಟ್ ಅದು ನೀಟ್ ಪ್ಯಾಕಿಂಗ್ ಇರಲ್ಲ, ಅದರಲ್ಲಿ FSSAI ಅಂದರೆ ಅದು ವೆಜ್ಜಾ ನಾನ್ ವೆಜ್ಜಾ ಅಂತ ಹೇಳಿ ಇರೋದಿಲ್ಲ, ಅಥವಾ ಅದರದ್ದು ಬ್ರ್ಯಾಂಡ್ ನೇಮ್ ಕರೆಕ್ಟ್ ಆಗಿರಲ್ಲ, ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರಲ್ಲ, ಅಥವಾ FSSAI ಲೈಸೆನ್ಸ್ ಕರೆಕ್ಟ್ ಆಗಿರಲ್ಲ. ಸೊ ಇದೆಲ್ಲನ ನಾವು ಒಂದು ರೂಫ್ ಅಂಡರ್ ನಿಮಗೆ ಎಲ್ಲನ ಗೈಡ್ ಮಾಡಿ ಒಂದು ಇಂಡಸ್ಟ್ರಿ ಸೆಟಪ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀವಿ.
0: ನಮ್ಮ ದೇಶ ಕೃಷಿ ಪ್ರಧಾನವಾದ ದೇಶ, ಈ ಒಂದು ಅಂಶವನ್ನು ನಾವು ಪರಿಗಣಿಸಿದಾಗ ಈ PMFME ಯೋಜನೆ ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಪಡೆದಿದೆ ಅಂತೀರಿ?
1: ಹೌದು ಸರ್, ಈಗ ಎಲ್ಲ ಆಹಾರಗಳು, ಕೆಲವೊಂದು ಆಹಾರ ನಾವು ಯಾವಾಗ ಡ್ರೈ ಮಾಡ್ತೀವಿ ಆವಾಗ ಮಾತ್ರ ಶೆಲ್ಫ್ ಲೈಫ್ ಇರ್ತದೆ, ಎಲ್ಲದಕ್ಕೂ ನಿಮಗೆ ಅದನ್ನು

0: ಸ್ಟೋರೇಜ್ ತುಂಬ ಕಷ್ಟ. ಪ್ಲಸ್ ಜನರಿಗೆ ಹೇಗೆ ಅಂತ ಹೇಳಿದ್ರೆ, ಇವಾಗದು ಫಾಸ್ಟ್ ವರ್ಲ್ಡ್ ಅಲ್ಲಿ ಹೇಗೆ ಆಗಿದೆ ಅಂದ್ರೆ, ಎಲ್ಲ ವ್ಯಾಲ್ಯೂಡೇಷನ್ ಆಗಿ ಸಿಕ್ಕಿದ್ರೇ ಅದು. ಈಗ ನೀವು ಮಾರ್ಕೆಟಿಗೆ ಹೋಗಿ ನೋಡಿದ್ರೆ ಈರುಳ್ಳಿನೂ ಸಿಪ್ಪೆ ತೆಗೆದು ಇಟ್ಟಿರ್ತಾರೆ, ಅಥವಾ ಬಾಳೆಹಣ್ಣು ಆಗಿರ್ಬೋದು, ಅಥವಾ ತರಕಾರಿಗಳು
1: ಏನು ಕಾಳು ಬರುತ್ತಲ್ಲ
0: ಅದನ್ನು
1: ಕೂಡ ಮೊಳಕೆ ಒಡಿಸಿ ಇಟ್ಟಿರ್ತಾರೆ.
0: ನಾವು ಕೊಡಗಿನಲ್ಲಿ ಈಗ ಹೇಳೋದಾದ್ರೆ ರೋಟಿ ಚಪಾತಿ ಸರ್, ರೆಡಿ ಟು ಈಟ್ ರೋಟಿ ಚಪಾತಿ, ಮಡಿಕೇರಿಯಲ್ಲಿ ಒಂದು ಯೂನಿಟ್ ಆಗಿದೆ ಪಿ ಎಂ ಎಫ್ ಎಂ ಸ್ಕೀಮ್ ಅಂಡರಲ್ಲಿ. ಸೊ ಅವರು ಶುರು ಮಾಡೋತ್ತಿಗೆ ಮಾರ್ಕೆಟ್ ಸ್ಟಡಿ ಮಾಡಿದಾಗ ನಮಗೆ ಅನಿಸ್ತು, ಎವ್ರಿ ಸ್ಯಾಟರ್ಡೆ ಸಂಡೆ ಆಗೋತ್ತಿಗೆ ಇಲ್ಲಿ ಟೂರಿಸ್ಟ್ ಇನ್ಫ್ಲೋ ಜಾಸ್ತಿ ಇರೋದ್ರಿಂದ ರೋಟಿ ಚಪಾತಿಗೆ ತುಂಬ ಡಿಮ್ಯಾಂಡ್ ಇದೆ, ರೆಡಿ ಟು ಈಟ್ ಹೋಮ್ ಸ್ಟೇಸ್ಗಳು ಜಾಸ್ತಿ ಅಥವಾ ಹೋಟೆಲ್ಸ್ಗಳು ಜಾಸ್ತಿ ಇರೋದ್ರಿಂದ. ಸೊ ಆ ಥರ ವ್ಯಾಲ್ಯೂ ಎಡಿಷನ್ ಆಗ ಅವರಿಗೆ ಏನಂದ್ರೆ ಪ್ಯಾಕಿಂಗ್ ಮಾಡಿ ಅವರಿಗೆ ಮಾರ್ಕೆಟಲ್ಲಿ ಬಿಡೋದ್ರಿಂದ ಮಡಿಕೇರಿಯಲ್ಲೇ ಸಿಗೋದ್ರಿಂದ ಅವರಿಗೆ ತುಂಬ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಇದು. ಸೊ ಯಾವುದೇ ಕೃಷಿ ಇದಾಗ್ಬೋದು, ಕಾಫಿ, ಈಗ ಕಾಫಿ ನಾವು ನಾರ್ಮಲ್ ಕಾಫಿ ಸೇಲ್ ಮಾಡೋದಕ್ಕೂ, ನೀವು ಅದೇ ಪೌಡರ್ ಸೇಲ್ ಮಾಡೋದಕ್ಕೂ ನಿಮಗೆ ವ್ಯಾಲ್ಯೂಡೇಷನ್ ಜಾಸ್ತಿ, ಪ್ರೈಸು ಜಾಸ್ತಿ ಸಿಗುತ್ತೆ. ಈಗ ನಿಂಬೆಹಣ್ಣು ಆಗ್ಬೋದು, ನಿಂಬೆಹಣ್ಣನ್ನ ಡಿಹೈಡ್ರೇಷನ್ ಮಾಡಿ ರೆಡಿ ಟು ಈಟ್ ಜ್ಯೂಸ್. ನಾವು ಕೊಡಗಿನಲ್ಲಿ ಏನಂದ್ರೆ ನಿಂಬೆಹಣ್ಣುಗಳು ತುಂಬ ಇರುತ್ತೆ, ಬಟ್ ಆ ಉಪ್ಪಿನಕಾಯಿ ಹಾಕೋದು ಬಿಟ್ಟರೆ ಇನ್ನೇನು ಮಾಡೋದಿಲ್ಲ. ಸೊ ಇನ್ನೇನೇನು ಮಾಡ್ಬೋದು. ಸೊ ಕೃಷಿಯಲ್ಲಿ ಇರುವಂಥ ವಸ್ತುಗಳನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋಕೆ ತುಂಬ ಹೆಲ್ಪ್ ಆಗುತ್ತೆ ಸರ್.
1: ಅಂದ್ರೆ ಇದರಲ್ಲಿ ಸಾಕಷ್ಟು ಚಟುವಟಿಕೆಗಳನ್ನ ಕೈಗೊಳ್ಳಬಹುದು ಅಂತ.
0: ಹೌದು. ಕೊಡಗಿನಲ್ಲಿ ಹೇಳೋದಾದ್ರೆ ಮೀಟ್ ಪ್ರಾಡಕ್ಟ್ಸ್, ರೆಡಿ ಟು ಈಟ್ ಕಬಾಬ್ಸ್. ಮಡಿಕೇರಿಯಲ್ಲಿ ಒಬ್ರು ಅನಿಲ್ ಅಂತ ಹೇಳೋರು ಪೋರ್ಕ್ದು ಸಾಸೇಜಸ್ ಮಾಡ್ತಾರೆ ಸರ್, ಅಂಡ್ ಹನಿ ಪೋರ್ಕ್ ಅಂತ ಮಾಡ್ತಾರೆ, ಬಾರ್ಬಿಕ್ಯೂ ಪೋರ್ಕ್ ಅಂತ ಮಾಡ್ತಾರೆ, ಮತ್ತೆ ನಮಿತಾ ಅಯ್ಯಪ್ಪ ಅಂತ ಹೇಳೋರು ಫಿಶ್ ಫಿಲ್ಲೆಟ್ಸ್ ಕೇಕ್ಸ್ ಎಲ್ಲ ಮಾಡ್ತಾರೆ. ಸಸ್ಯ ಮಾಂಸಾಹಾರಿ ಅಷ್ಟೇ, ನೀವು ವೆಟನರಿ ಸೈಡ್ ಹೋದ್ರೆ ಇಲ್ಲ ಹಸುವಿನ ತುಪ್ಪ, ಬೆಣ್ಣೆವರೆಗೆ ಆಗೋದಿಲ್ಲ, ತುಪ್ಪ ಆದ್ಮೇಲೆ ನೀವು ಬ್ರ್ಯಾಂಡ್ ಮಾಡಿ ಮಾಡ್ಬೋದು. ಜೇನು ಸಾಕಾಣೆಗೆ ಬರೋದಿಲ್ಲ, ಬಟ್ ಅದೇ ನೀವು ಅದನ್ನ ಸಂಸ್ಕರಣೆ ಮಾಡಿ ಜೇನುತುಪ್ಪನ ಬ್ರ್ಯಾಂಡಿಂಗ್ ಮಾಡಿ ಬಾಟ್ಲಿಂಗ್ ಮಾಡಿ ಸೇಲ್ ಮಾಡ್ತೀರಾ ಅಂತ ಹೇಳಿದ್ರೆ ಅದು
1: ಬರುತ್ತೆ. ಹೌದು. ಮತ್ತೆ ನಮ್ಮ ಏಲಕ್ಕಿ, ಕರಿಮೆಣಸು.
0: ಏಲಕ್ಕಿ ಸರ್ ಗರ್ವಾಲಿಯಲ್ಲಿ ಮತ್ತೆ ಸುರ್ಲಭಿಯಲ್ಲಿ ಮಾಡಿದ್ದಾರೆ. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಮುಂಚೆ ಇದ್ಲಾಕ್ಬಿಟ್ಟು ಅದೇ ಹಳೆ ಇದ್ರಲ್ಲಿ ಮಾಡ್ತಾ ಇದ್ರು. ಸೊ ಈಗ ಮಿಷಿನರಿ ಹಾಕಿದ್ರಿಂದ ಅವ್ರಿಗೆ ಅದೇ ಕಲರ್ ಮೇಂಟೈನ್ ಆಗ್ತಾ ಇದೆ, ಪ್ಲಸ್ ಕ್ವಾಲಿಟಿನೂ ಮೇಂಟೈನ್ ಆಗ್ತಾ ಇದೆ, ಅಂಡ್ ಮೋರ್ ಓವರ್ ಅವರಿಗೆ ಏನು ಪ್ರೈಸಿಂಗ್ ಜಾಸ್ತಿ ಸಿಗ್ತಾ ಇದೆ. ನಾರ್ಮಲ್ ಏಲಕ್ಕಿ ಏನು ಅದು ಇದರಲ್ಲಿ ಒಣಗಿಸಿದಾಗ ಕಲರ್ ಚೇಂಜ್ ಆಗುತ್ತೆ ಹೋಗೆಗೆ. ಸೊ ಅದು ಇಲ್ಲದೆ ಅವ್ರ ಮಿಷಿನರಿ ಇದರಲ್ಲಿ ಹಾಕಿ ಅವರಿಗೆ ವ್ಯಾಲ್ಯೂಡೇಷನ್ ಜಾಸ್ತಿ ಸಿಕ್ಕಿದೆ ಅದರಲ್ಲಿ ಪ್ರೈಸಿಂಗ್ಸ್ ಅಲ್ಲಿ.
1: ಈಗ ಯೋಜನೆಯಲ್ಲಿ ವಿವಿಧ ಲಾಭಗಳು ಸಿಗ್ತವೆ ಆಹಾರ ಸಂಸ್ಕರಣಾದಾರರಿಗೆ ಅಂತಂದು ತಾವು ಹೇಳಿದ್ರಿ, ಈ ಯೋಜನೆಗೆ ಹೇಗೆ ಅವರು ಅರ್ಜಿ ಸಲ್ಲಿಸಬೇಕಾಗತ್ತೆ?
0: ಇದರಲ್ಲಿ ಏನ್ ಬೆನಿಫಿಟ್ಸ್ ಅಂತ ಹೇಳಿದ್ರೆ, ಆನ್ಲೈನ್ ಅಲ್ಲಿ ಏನು ಅರ್ಜಿ ಇರ್ತದೆ ಹಾಕಕ್ಕೆ ಅದು ತ್ವರಿತಗತಿಯಲ್ಲಿ ಅರ್ಜಿ ವಿಲೇವಾರಿ ಆಗುತ್ತೆ. ನೀವು ಅದರ ಮಾಹಿತಿಯೆಲ್ಲ ಬೇಕು ಅಂತ ಹೇಳಿದ್ರೆ ಜಂಟಿ ನಿರ್ದೇಶಕರ ಕೃಷಿ ಇಲಾಖೆಯ ಕಚೇರಿಯನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಅದು ಎಲ್ಲಿದೆ ಅಂದ್ರೆ ಶಕ್ತಿ ಪ್ರೆಸ್ ಆಪೋಸಿಟ್ ಅಲ್ಲಿ.
1: ಅಂದ್ರೆ ಕೃಷಿ ಇಲಾಖೆ ಈ ಯೋಜನೆ ಅನುಷ್ಠಾನದ ಜವಾಬ್ದಾರಿಯನ್ನು.
0: ಹೌದು. ಮತ್ತೆ ನಿಮಗೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಿಂದ ಯಾವುದೇ ಉದ್ಯಮ ಸ್ಥಾಪನೆ ಆಗ್ಬೇಕಾದ್ರೆ ಅದಕ್ಕೊಂದು ಪ್ರಾಜೆಕ್ಟ್ ರಿಪೋರ್ಟ್ ಅಂತ
1: ಮಾಡಬೇಕಾಗುತ್ತೆ,
0: ಯೋಜನೆಯ ವರದಿ. ಸೊ ಅದಕ್ಕೆ ನಿಮಗೆ ಹ್ಯಾಂಡ್ ಹೋಲ್ಡಿಂಗ್, ನಮ್ಮ ಸಹಾಯ ಇರುತ್ತೆ ನಿಮಗೆ ಹೇಗೆ ಮಾಡಬೇಕು ಏನು ಅಂತ ಹೇಳೋದು. ಬ್ಯಾಂಕ್ಗಳ ಜೊತೆ ನಾವು ಮಾತಾಡಿ ನಿಮಗೆ ಏನು ಡಾಕ್ಯುಮೆಂಟ್ಸ್ ಅಲ್ಲಿಗೆ ಸಬ್ಮಿಟ್ ಮಾಡಬೇಕು, ನಿಮಗೆ ಯಾವ್ಯಾವ ದಾಖಲಾತಿಗಳನ್ನ ಕೊಡಬೇಕು ಅಂತ ಹೇಳೋದನ್ನ ನಾವು ಇದು ಮಾಡ್ತೀವಿ. ಮತ್ತೆ CFTIR ಮತ್ತೆ IAHR ಇಂದ ನಿಮಗೆ ಉಚಿತವಾಗಿ ತರಬೇತಿಯನ್ನು ಕೊಡಲಾಗುತ್ತದೆ. ಮೇಜರ್ ಆಗಿ ನಿಮಗೆ ಇದರಲ್ಲಿ ನೀವು ಏನು ಮಿಷಿನರಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ತಗೊಂಡಿರ್ತೀರಾ ಅದಕ್ಕೆ 50% ಅಷ್ಟು ಸಬ್ಸಿಡಿಯನ್ನು ಕೊಡಲಾಗುತ್ತದೆ.
1: ಅಂದರೆ ಮುಖ್ಯವಾಗಿ ಕೃಷಿ ಇಲಾಖೆ ಈ ಯೋಜನೆಯ ಅನುಷ್ಠಾನದ ಜವಾಬ್ದಾರಿಯನ್ನು ಹೊತ್ಕೊಂಡಿದೆ, ಮತ್ತು ಅಲ್ಲಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಿರ್ತಾರೆ, ಅವರು ಸಹಾಯ ಮಾಡ್ತಾರೆ. ಈಗ ತಾವು ಮುಖ್ಯವಾಗಿ ಕೊಡಗು ಜಿಲ್ಲೆಯ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರ. ಯೋಜನಾ ವರದಿ ಅಂತ ಹೇಳಿದಿರಿ, ಯೋಜನಾ ವರದಿ ಅಂದರೆ ಏನು?
0: ಯೋಜನಾ ವರದಿ ಅಂದರೆ ಈ ಉದ್ಯಮ ಯಾರ ಹೆಸರಲ್ಲಿ ಇದೆ, ಓನರ್ಶಿಪ್ ಯಾರು ಪ್ರಾರಂಭ ಮಾಡ್ತಾರೆ ಅದು ತುಂಬ ಇಂಪಾರ್ಟೆಂಟ್, ಮಾಲೀಕರು ಯಾರು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ನೀವು ಎಲ್ಲಿ ಉದ್ಯಮ ಶುರು ಮಾಡ್ತೀರಾ, ಆ ಲೊಕೇಶನ್ ಸ್ಥಳ ನೀವು ಮೊದಲೇ ನಿಗದಿ ಮಾಡೇ ಇರಬೇಕಾಗ್ತದೆ. ಎಲ್ಲಿ ಉದ್ಯಮ ಇದು ಮಾಡ್ತಾರೆ ಅದು ಫೀಸಿಬಿಲಿಟಿ ಇದೆಯಾ ಇಲ್ಲ ಅಂತ ಹೇಳೋದು ಅದೊಂದು ಬೇಕಾಗುತ್ತೆ ಯೋಜನಾ ವರದಿಯಲ್ಲಿ. ಮತ್ತೆ ನೀವು ಯಾವ ಪ್ರಾಡಕ್ಟ್ನ ಚೂಸ್ ಮಾಡಿದ್ದೀರಾ, ಯಾವ ಪದಾರ್ಥ, ಈಗ ಕಾಫಿನ ಇಲ್ಲ ವೀಟ್ ಬೇಸ್ಡ್, ನಾನು ರೋಟಿ ಚಪಾತಿ ಹೇಳಿದ್ರೆ ವೀಟ್ ಬೇಸ್ಡು, ಅಣಬೆ ಅಂದರೆ ಮಶ್ರೂಮ್ ಬೇಸ್ಡು, ಮೀಟ್ ಬೇಸ್ಡಾ, ಅಥವಾ ನೀವು ಯಾವ ಯೋಜನೆನ, ಅದಕ್ಕೆ ನೀವು ಯಾವ ಕಚ್ಚಾ ವಸ್ತುಗಳನ್ನ ಯೂಸ್ ಮಾಡ್ತಾ ಇದ್ದೀರಾ, ನೆಕ್ಸ್ಟ್ ಅದನ್ನು ಎಲ್ಲಿ ಮಾರ್ಕೆಟಿಗೆ ಬಿಡಬೇಕು ಅಂತ ಇದ್ದೀರಾ, ಸೊ ನೀವು ಅದಕ್ಕೆ ಏನು ಪ್ರೈಸ್ ಡೆಡಿಕೇಟ್ ಮಾಡ್ತಾ ಇದ್ದೀರಾ, ಯಾವ ಪ್ರೈಸ್ ಕೊಡ್ತಾ ಇದ್ದೀರಾ ಅಂತ ಹೇಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಷ್ಟು ನಮಗೆ ಅದರ ಅಮೌಂಟ್ ವೈಸ್, ಈಗ ರಾ ಮೆಟೀರಿಯಲ್ ತೆಗೆಯೋಕ್ಕೆ ನಿಮಗೆ ಎಷ್ಟು ಅಮೌಂಟ್ ಬೇಕು, ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ನಿಮಗೆ ಬೇಕಾಗಿರುವ ಬಂಡವಾಳ ಯಾವುದಕ್ಕೆ, ಯಾವ ಮಿಷಿನರಿಗಳು ಅಂತ ಹೇಳೋದು ನಮಗೆ ಮೊದಲೇ ತಯಾರಿ ಮಾಡಬೇಕು. ಅಂದರೆ ಓವರ್ಆಲ್ ಆಗಿ ನಾವು ತಯಾರಿ ಮಾಡಿದಾಗನೇ ಬ್ಯಾಂಕ್ ಅವರಿಗೂ ಅಥವಾ ಜಿಲ್ಲಾ ಇದರಲ್ಲೂ ಸಹ ನಿಮಗೆ ಅಪ್ಲಿಕೇಶನ್ ಮೂವ್ ಮಾಡೋಕ್ಕೆ ನಿಮಗೆ ಸುಲಭ ಆಗ್ತದೆ. ಸೊ ನೀವು ಮಿಷಿನರೀಸ್ ಯಾವ್ದ್ಯಾವ್ದು ಬೇಕು ಅಂತ ಹೇಳೋದನ್ನ ಆಗಲೇ ಯೋಜನಾ ವರದಿಯಲ್ಲಿ ತಯಾರಿ ಮಾಡ್ಕೊಳ್ಬೇಕಾಗ್ತದೆ, ನಿಮಗೆ ಯಾವ್ಯಾವ ಮಿಷಿನರೀಸ್ ಬೇಕು ಅಂತ ಹೇಳೋದನ್ನ. ಆಮೇಲೆ ಅದ್ರ

0: ಅಲ್ಲಿ ನಿಮಗೆ ಲಾಸ್ಟಿಗೆ ನಾವು ರಾ ಮೆಟೀರಿಯಲ್ಸ್ ಆಗ್ಬೋದು ಅಥವಾ ಸೇಲ್ಸ್, ನೀವು ಎಲ್ಲಿ ಸೇಲ್ ಮಾಡ್ತೀರಾ, ಎಷ್ಟಕ್ಕೆ ಸೇಲ್ ಮಾಡ್ತೀರಾ ಒಂದು ಆ ವಸ್ತುನ, ಸೊ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋ ಹೊತ್ತಿಗೆ ಯೋಜನಾ ವರದಿಯಲ್ಲಿ ನಿಮಗೆ ಸೇಲ್ಸ್ ಎಷ್ಟು ಬರುತ್ತೆ, ಪ್ರಾಫಿಟ್ ಎಷ್ಟು ಬರುತ್ತೆ, ಅಥವಾ ನೀವು ಅದನ್ನು ಬ್ಯಾಂಕಿಗೆ ನೀವು ತಗೊಂಡಿರುವ ಲೋನನ್ನು ಕಟ್ಟಬಹುದಾ, ಕಟ್ಟಬೇಕಾದ್ರೆ ನೀವು ಯಾವ್ದ್ಯಾವ್ದ್ರಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳೋದೆ ಯೋಜನಾ ವರದಿ.
1: ಅಂದರೆ ಈ ಯೋಜನಾ ವರದಿ ತಯಾರು ಮಾಡೋದಕ್ಕಿಂತ ಮುಂಚೆನೇ ಅವರು ಏನಾದರೂ ತರಬೇತಿ ಇಂಥದ್ದು ಏನಾದರೂ ಪಡೆದಿರಬೇಕಾಗತ್ತಾ?
0: ಇಲ್ಲ ಸರ್, ಇದರ
1: ಒಂದು ಪದಾರ್ಥ ತಯಾರು ಮಾಡೋದು ಅಂತ ತರಬೇತಿ ಏನಾದರೂ ಪಡೆದಾದ್ಮೇಲೆ ಈ ಒಂದು ಯೋಜನೆ ವರದಿ ತಯಾರು ಮಾಡ್ಕೋಬೇಕಾಗತ್ತೆ ಅಥವಾ ಮೊದಲೇ ಮಾಡಿ ಆಮೇಲೆ ಪಡ್ಕೋಬಹುದು?
0: ಮೊದಲೇ ಮಾಡಿ ಆಮೇಲೆ ನಿಮಗೆ ಇದರಿಂದನೇ ಸಿ ಎಫ್ ಟಿ ಆರ್ ಐ ಇಲ್ಲ ಎ ಎಚ್ ಆರ್ ಅಂದನ ಮೈಸೂರಿಂದ ನಾವು ಕೊಡುವಂಥ ಇದಿದೆ ಸರ್, ಅಂದರೆ ಟ್ರೈನಿಂಗ್ ಕೊಡ್ತೀವಿ ನಾವು. ಪ್ಲಸ್ ಪುನಃ ಪಿ ಎಂ ಎಫ್ ಎಮ್ ಇ ಬೆನಿಫಿಷರೀಸ್ ಯಾರಿರ್ತಾರೆ ಅವರಿಗೆ ಪುನಃ ಎಲ್ಲ ರೀತಿಯ ನಿಯಮಬದ್ಧ ಅಂದರೆ ಅವರಿಗೆ ಪುನಃ ಎಲ್ಲ ರೀತಿಯ ಟ್ರೈನಿಂಗ್ ಪುನಃ ನಾವು ಕೊಡ್ತೀವಿ ಹೇಗೆ ಮಾಡಬೇಕು ಏನು ಅಂತ ಹೇಳೋದು. ಬಟ್ ಪ್ರೀ ಡಿಟರ್ಮಿಂಡ್ ಹೌದು, ಪ್ರಾಜೆಕ್ಟ್ಸ್ ಸ್ವಲ್ಪ ಸ್ಟಡಿ ಇರಬೇಕು ಅವರಿಗೆ, ಏನು ಮಾಡ್ತಾರೆ ಏನು ಮಾಡಬೇಕು ಅಂತ ಹೇಳೋದು, ರಾ ಮೆಟೀರಿಯಲ್ಸ್ ಎಲ್ಲಿಂದ ತರ್ತಾರೆ ಅಂತ ಹೇಳುವ ನಾಲೆಜ್ ಇರಬೇಕಾಗುತ್ತೆ ಸರ್.
1: ಅಂದರೆ ಈಗ ಒಂದು ಯೋಜನಾ ವರದಿ ಬೇಕು ಅಂತ ಹೇಳಿದ್ರೆ ಇನ್ನೇನೇನು ಅವರಿಗೆ ದಾಖಲಾತಿಗಳು ಬೇಕಾಗುತ್ತೆ?
0: ಅವರ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಆಮೇಲೆ ರೇಷನ್ ಕಾರ್ಡ್, ಇಲ್ಲ ಸರ್ವಿಸ್ ಬಿಲ್ಸ್, ಎಲೆಕ್ಟ್ರಿಸಿಟಿ ಬಿಲ್ಲು ಇಲ್ಲ ಪೋಸ್ಟ್ ಪೇಯ್ಡ್ ಕರೆಂಟ್ ಬಿಲ್ಲು ಅಥವಾ ಅಲ್ಲಿದು ಅವ್ರದ್ದು ಸರ್ವಿಸ್ ಬಿಲ್ಸ್ ಬೇಕಾಗುತ್ತೆ, ಫೋನ್ ಬಿಲ್ಲು ಯಾವುದಾದ್ರು ಬೇಕಾಗುತ್ತೆ, ಮತ್ತು ಯಾವ ಬ್ಯಾಂಕ್ದು ಟ್ರಾನ್ಸಾಕ್ಷನ್ ಮಾಡ್ತಿರ್ತಾರೆ ಅಥವಾ ಲೋನ್ ಅಪ್ಲೈ ಮಾಡ್ತಾರೆ ಆರು ತಿಂಗಳದ್ದು ಟ್ರಾನ್ಸಾಕ್ಷನ್ ವಿತ್ ಅವ್ರದ್ದು
1: ಉಳಿತಾಯ ಖಾತೆ
0: ಅಲ್ಲಿ, ಮತ್ತು ಮಿಷಿನರಿ ಕೊಟೇಷನ್ಸು, ಆಮೇಲೆ ಎಜುಕೇಷನ್ದು ಡಾಕ್ಯುಮೆಂಟೇಷನ್, ಏಯ್ತ್ ಸ್ಟ್ಯಾಂಡರ್ಡೇ ಇದು ಮಾಡಿದ್ದಾರೆ, ಸೊ ಅದಷ್ಟು ಇದ್ದರೆ ಸಾಕು.
1: ಮತ್ತೆ ಈ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಅದೆಲ್ಲ ಉದ್ದಿಮೆ ಪ್ರಾರಂಭ ಆದ್ಮೇಲೆ ಆಗುತ್ತೆ?
0: ಅದು ಕಂಪಲ್ಸರಿ ಇರಲ್ಲ ಸರ್, ಅದು ಸ್ಲಾಬ್ ಇದೆ ನೀವು ಅದರ್ವೈಸ್. ನಿಮಗೆ ಕಂಪಲ್ಸರಿ ಇರೋದು ಬಂದು ಎಫ್ ಎಸ್ ಎಸ್ ಐ ಲೈಸೆನ್ಸ್ ಮತ್ತೆ ಉದ್ಯಮ ರಿಜಿಸ್ಟ್ರೇಷನ್. ಜಿ ಎಸ್ ಟಿ ಮಾತ್ರ ಅವ್ರದ್ದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ನೋಡಿಕೊಂಡು ಆಸ್ ಆನ್ ವೆನ್ ಇರುತ್ತೆ ಸರ್, ಪಿ ಎಂ ಎಫ್ ಎಮ್ ಇಲ್ಲಿ ಕಂಪಲ್ಸರಿ ಇಲ್ಲ ಸರ್.
1: ಮತ್ತೆ ಈ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ತಾವು ಸಹಾಯ ಮಾಡ್ತೀರಾ?
0: ಹೌದು ಹೌದು ಸರ್.
1: ಅದೇ ಆನ್ಲೈನ್ ಅಪ್ಲಿಕೇಶನ್,
0: ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಆ್ಯಕ್ಚುಲಿ ವಿಸಿಟ್ ಮಾಡ್ತೀವಿ ಅವರ ಸೈಟಿಗೆ, ವಿಸಿಟ್ ಮಾಡಿ ನೋಡಿ ಅದು ಫೀಸಿಬಿಲಿಟಿ ಇದೆಯಾ, ಏನಾದರೂ ಈಗ ಫಾರ್ ಎಕ್ಸಾಂಪಲ್ ಅದಕ್ಕೆ ಈಗ ಗ್ರಾಮ ಪಂಚಾಯತಿಯಿಂದ ಲೈಸೆನ್ಸ್ ಮಾಡಬೇಕು ಅದಕ್ಕೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು, ಅಥವಾ ಬ್ಯಾಂಕಲ್ಲಿ ಹೋಗಿ ಏನೇನು ದಾಖಲಾತಿಗಳು ಕೊಡಬೇಕು, ಬ್ಯಾಂಕಲ್ಲಿಯೇ ಸಪ್ರೇಟ್ ಡಾಕ್ಯುಮೆಂಟ್ಸ್ ಇರ್ತದೆ ಅಲ್ಲಿ ಏನೇನು ಕೊಡಬೇಕು ಅಂತ ಹೇಳೋದನ್ನೆಲ್ಲ ನಾವು ಅವರಿಗೆ ಗೈಡ್ ಮಾಡಿ ಕೊಡ್ತೀವಿ ಸರ್.
1: ಸಾಧಾರಣವಾಗಿ ತಾವು ನೋಡಿದಾಗ ಯಾವ್ಯಾವ ಚಟುವಟಿಕೆಗಳು ನಡೀತಾ ಇದಾವೆ ಈಗ
0: ಸರ್? ಇಲ್ಲಿ ಮೇಜರ್ ಆಗಿ ಕೊಡಗಿಗೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಇತ್ತು ಸರ್, ಇದರಲ್ಲಿ
1: ಓಡಿಒಪಿ
0: ಸೊ ಕಾಫಿ ಇತ್ತು, ಕಾಫಿ ಮೇಜರ್ ಆಗಿದೆ ಸರ್, ಮತ್ತೆ ಮಸಾಲೆ ಪೌಡರ್ಗಳಿದೆ, ಆಮೇಲೆ ರೆಡಿ ಟು ಈಟ್ ಸ್ನ್ಯಾಕ್ಸ್ ಮಾಡ್ತಾ ಇದ್ದಾರೆ, ರೆಡಿ ಟು ಈಟ್ ಚಪಾತಿ ಪೂರಿ ಮಾಡ್ತಾ ಇದ್ದಾರೆ, ಮಶ್ರೂಮ್ ಇದು ಮಾಡ್ತಾ ಇದ್ದಾರೆ, ಆಮೇಲೆ ಜ್ಯೂಸಸ್ ಮಾಡ್ತಾ ಇದ್ದಾರೆ, ಫ್ಯಾಷನ್ ಫ್ರೂಟ್ ಜ್ಯೂಸಸ್ ಆಗ್ಬೋದು, ಹಣ್ಣಿನ ರಸಗಳು ಮಾಡ್ತಾ ಇದ್ದಾರೆ, ಆಮೇಲೆ ಏಲಕ್ಕಿ, ಏಲಕ್ಕಿನ ಬ್ರ್ಯಾಂಡಿಂಗ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ, ಗಾಂಧರಿ ಮೆಣಸಿನ ಬ್ರ್ಯಾಂಡಿಂಗ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ, ಬೇಕ್ರಿ ಮಾಡ್ತಾ ಇದ್ದಾರೆ, ಬೇಕ್ರಿ ಕವರ್ ಆಗುತ್ತೆ, ಮೀಟ್ ಪ್ರಾಡಕ್ಟ್ಸ್, ಫಿಶ್ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದಾರೆ, ಆಮೇಲೆ ಪೋರ್ಕ್ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಚಿಕನಿಗೂ ಅವಕಾಶ ಇದೆ, ಚಿಕನ್ನ ನೀವು ಡ್ರಮ್ ಸ್ಟಿಕ್ಸು ಅಥವಾ ಅದರದ್ದು ಬೇರೆ ಬೇರೆ ಪಾರ್ಟ್ಸ್ನ ಇದು ಮಾಡಿ ಬ್ರ್ಯಾಂಡಿಂಗ್ ಮಾಡಿ ಮಾಡ್ತೀರಂದ್ರೆ ಅದರದ್ದು ಕವರೇಜು ಇದೆ. ಆಮೇಲೆ ನಿಮಗೆ ಉಪ್ಪಿನಕಾಯಿಗಳು, ಹಪ್ಪಳ ಸಂಡಿಗೆ, ಸೆಲ್ಫ್ ಹೆಲ್ಪ್ ಗ್ರೂಪ್ ಅವರೊಬ್ರು ಹಪ್ಪಳ ಸಂಡಿಗೆನ ಮಾಡ್ತಾ ಇದ್ದಾರೆ, ಮತ್ತು ಹಲಸಿನಕಾಯಿದು ಉಪ್ಪಿನಕಾಯಿ ಆಗ್ಬೋದು ಅಥವಾ ಹಲಸಿನಕಾಯಿದು ಬೇರೆ ಬೇರೆ ಥರದ್ದು ಪದಾರ್ಥಗಳಾಗ್ಬೋದು ಮಾಡ್ತಾ ಇದ್ದಾರೆ. ಮತ್ತು ಡಿಹೈಡ್ರೇಷನ್, ಬನಾನ ಒಣಗಿಸೋದು, ಬನಾನ ಪೌಡರ್ ಬೇಬಿ ಫುಡ್ಸ್ ಮಾಡ್ತಾ ಇದ್ದಾರೆ, ಬಾಳೆಪುಡಿ ಆಗ್ಬೋದು ಇಲ್ಲ ಹಗಲಕಾಯಿನ ಡ್ರೈ ಮಾಡಿ, ಪೌಡರ್ ಮಾಡಲ್ಲ ಡ್ರೈ ಮಾಡಿ ಅದನ್ನ ಇದು ಮಾಡ್ತಾ ಇದ್ದಾರೆ. ಆಮೇಲೆ ಮೊರಿಂಗ, ನಮ್ಮ ನುಗ್ಗೆಸೊಪ್ಪು, ನುಗ್ಗೆಸೊಪ್ಪು ತುಂಬಾ,
1: ನುಗ್ಗೆಸೊಪ್ಪಿನ ಪುಡಿನ
0: ಪುಡಿ ಸರ್, ಅದನ್ನ ನುಗ್ಗೆಸೊಪ್ಪದು ಪುಡಿ, ಆ ಪ್ರಾಡಕ್ಟ್ಸ್ ತುಂಬಾ ಹೋಗ್ತಾ ಇದೆ,
1: ಅದಕ್ಕೂ ಬೆಲೆ
0: ಬೆಲೆ ಇದೆ,
1: ಅದನ್ನು ಕೂಡ ಮಾಡಬಹುದು
0: ಮಾಡಬಹುದು. ಅಂದ್ರೆ ಡಿಹೈಡ್ರೇಷನ್, ಈಗ ಬೇಕರಿ ಪ್ರಾಡಕ್ಟ್ಸ್ ಅಲ್ಲೆಲ್ಲ ತುಂಬಾ ಡಿಮ್ಯಾಂಡ್ ಇರುವಂತ ಪ್ರಾಡಕ್ಟ್ಸ್ ಅಂದ್ರೆ ಬೀಟ್ರೂಟ್ ಪೌಡರ್ನ ಕೇಳ್ತಾ ಇದಾರೆ ಸರ್, ಕಲರಿಗೆ ಅದು ಬೀಟ್ರೂಟ್ ಪೌಡರ್ ಆಗ್ಬೋದು, ಎ ಬಿ ಸಿ ಪೌಡರ್ ಅಂತ ಹೇಳ್ತಾರೆ, ಹೆಲ್ತ್ ಡ್ರಿಂಕ್ ಅಂತೇಳಿ, ಆಪಲ್, ಬೀಟ್ರೂಟ್, ಕ್ಯಾರೆಟ್, ಆ ಎ ಬಿ ಸಿ ಪೌಡರ್ಸ್ ಆಗ್ಬೋದು, ಇಲ್ಲ ನಮ್ಮ ಕರಿಬೇವು ಸೊಪ್ಪುದು ಪೌಡರ್ಸ್ ಆಗ್ಬೋದು, ಇದನ್ನೆಲ್ಲ ಮಾಡ್ಬೋದು ಸರ್.
1: ಅಂದ್ರೆ ಇದರಲ್ಲಿ ವೈಯಕ್ತಿಕ ಉದ್ಯಮೆದಾರರ ಅಲ್ಲದೆ ಗುಂಪಿನಲ್ಲೂ ಕೂಡ ಪಾಲ್ಗೊಳ್ಬಹುದು?
0: ಹೌದು ಸರ್, ಗುಂಪಿನಲ್ಲೂ ಇದೆ, ಯಾರಿಗೆಲ್ಲ ಅಂತ ಹೇಳಿದ್ರೆ ಸ್ವಸಹಾಯ ಸಂಘಗಳಾಗ್ಬೋದು, ಎಫ್ ಬಿ ಓಸ್ ಆಗ್ಬೋದು, ರೈತ ಸಂಘಗಳಾಗಿರ್ಬೋದು, ಕಾರ್ಪೊರೇಟಿವ್ ಸೊಸೈಟೀಸ್ ಆಗ್ಬೋದು, ಇವರಿಗೆಲ್ಲ ಬ್ರ್ಯಾಂಡಿಂಗ್ ಮಾರ್ಕೆಟಿಂಗು ಪ್ಲಸ್ ನಿಮಗೆ ಸಾಮಾನ್ಯ ಮೂಲ ಸೌಕರ್ಯ ಅದರಲ್ಲಿ ನಿಮಗೆ, ಅಂದರೆ ಸಾಮಾನ್ಯ ಮೂಲದ ಫ್ಲೋರ್ ಮಿಲ್ಸ್, ಫ್ಲೋರ್ ಮಿಲ್ಸ್ ಹಾಕಿ ಬೇರೆಯವ್ರು ಬಂದು ಅಲ್ಲಿ ನಿಮಗೆ ಪ್ಯಾಕಿಂಗ್ ಗ್ರೇಡಿಂಗ್ ಮಾಡ್ಬೋದು, ಅದು ಯಾರಂದ್ರೆ ನೀವು ಸಂಘಗಳಿಗೆ ಅಥವಾ ಗುಂಪಿನಲ್ಲಿ ಮಾತ್ರ ಅದು ಎಲಿಜಿಬಲ್ ಇರುತ್ತೆ ಸರ್.
1: ಈ ಸಾಮಾನ್ಯ ಮೂಲ ಸೌಕರ್ಯ ಒಂದು ವ್ಯವಸ್ಥೆಯನ್ನ ಗುಂಪಿ ಮಾತ್ರ ಮಾಡ್ಕೊಡ್ಲ,
0: ಹೌದು ಹೌದು,
1: ವ್ಯಕ್ತಿಗಳಿಗೆ ಆಗಲ್ಲ
0: ಆಗಲ್ಲ.
1: ಬ್ರ್ಯಾಂಡಿಂಗು ಅದು ಕೂಡ ಅವ್ರಿಗೆ,
0: ಬ್ರ್ಯಾಂಡಿಂಗು ಮತ್ತೆ

0: ಮಾರ್ಕೆಟಿಂಗು ಬಂದು ನಿಮಗೆ ಗುಂಪುಗಳಿಗೆ ಇರುತ್ತದೆ, ಗುಂಪುಗಳ ಇದರಲ್ಲೇ ಮಾಡಬೇಕಾಗುತ್ತೆ ನೀವು.
1: ಇದರಲ್ಲಿ ಎಷ್ಟೆಷ್ಟು ಅವರು ಬಂಡವಾಳವನ್ನು ತೊಡಗಿಸಬೇಕಾಗತ್ತೆ?
0: ಸೊ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ಒಂದು ಅಪ್ಲಿಕೆಂಟ್ 10 ಲಕ್ಷದ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದಾರೆ ಅಂದ್ರೆ ಮಿನಿಮಮ್ 10% ನಿಮ್ಮ ಕಾಂಟ್ರಿಬ್ಯೂಷನ್, ಮಿನಿಮಮ್
1: 1 ಲಕ್ಷ ರೂಪಾಯಿ,
0: 1 ಲಕ್ಷ ರೂಪಾಯಿ ನೀವು ಹಾಕ್ಲೇಬೇಕು ನೀವು ಟೋಟಲ್ ಪ್ರಾಜೆಕ್ಟ್ 1 ಲಕ್ಷ ರೂಪಾಯಿ. ಅದ್ರಲ್ಲಿ 9 ಲಕ್ಷ ಬ್ಯಾಂಕ್ ಸಾಲ ಆಗುತ್ತೆ. ನೀವೇನು ಮಿಷಿನರಿ ಕೊಟೇಶನ್ಸ್ ಕೊಟ್ಟಿರ್ತೀರಾ ಅದಕ್ಕೆ ಬ್ಯಾಂಕ್ ಸಾಲ ರೂಪದಲ್ಲಿ ಮಿಷಿನರಿ ಕೊಟೇಶನ್ಸ್ ಯಾರು ಕೊಟ್ಟಿರ್ತೀರಾ ಅವರಿಗೆ ಪೇಮೆಂಟ್ ಮಾಡ್ತಾರೆ. ಸೊ ನೀವು 10 ಲಕ್ಷದಲ್ಲಿ ನೀವು 1 ಲಕ್ಷ ನೀವು ಜವಾಬ್ದಾರಿ ತಗೊಳ್ಬೇಕು, 9 ಲಕ್ಷನ ಬ್ಯಾಂಕ್ ಅವರು ಸಾಲ ಮಾಡಿ ಕೊಡಲಾಗ್ತದೆ. ಆಮೇಲೆ ನಿಮಗೆ ಈ 50%, 35% ಸೆಂಟ್ರಲ್ ಗೌರ್ಮೆಂಟ್ನದಾಗ್ಬೋದು, 15% ರಾಜ್ಯ ಸರ್ಕಾರದ್ದಾಗ್ಬೋದು, ನಿಮ್ಮ ಲೋನ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಅದು
1: ಅಂದ್ರೆ ಅಲ್ಲಿಗೆ ಎಷ್ಟು 10 ಲಕ್ಷ ಅಂತ ತಾವು ಹೇಳಿದ್ರಿ, ಅದರಲ್ಲಿ 5 ಲಕ್ಷ ರೂಪಾಯಿ ವರೆಗೂ
0: ನಿಮಗೆ ಸಬ್ಸಿಡಿ ಬರುತ್ತೆ,
1: ಸಹಾಯಧನ
0: ಬರುತ್ತೆ. ಅದು
1: ಅದು ಬ್ಯಾಂಕಿಗೆ ಹೋಗುತ್ತೆ,
0: ಬ್ಯಾಂಕಿಗೆ ಹೋಗುತ್ತೆ. ಅಂದ್ರೆ ಲೋನ್ ಅಕೌಂಟ್ 9 ಲಕ್ಷ ಕ್ರಿಯೇಟ್ ಮಾಡಿರ್ತಾರಲ್ಲ, ಆ 9 ಲಕ್ಷಕ್ಕೆ ಗೌರ್ಮೆಂಟ್ ನಿಮ್ಮ ಪರವಾಗಿ ಪೇ ಮಾಡ್ತಾ ಇದಾರೆ. ಸೊ ನೀವು 4 ಲಕ್ಷಕ್ಕೆ ಲೋನ್ ಕಟ್ಟಬೇಕಾಗುತ್ತೆ.
1: ನಮ್ಮ ಹಸಲು ಪ್ಲಸ್ ಬಡ್ಡಿ ಮಾತ್ರ 9 ಲಕ್ಷಕ್ಕೆ ಕಟ್ತಾ ಇರಬೇಕಾಗುತ್ತೆ
0: ಸಬ್ಸಿಡಿ ಬರುವವರೆಗೆ.
1: ಸಬ್ಸಿಡಿ ಬರುವವರೆಗೆ, ಸಬ್ಸಿಡಿ ಬಂದ ಮೇಲೆ 5 ಲಕ್ಷ ರೂಪಾಯಿ ಬಂದ್ಬಿಡುತ್ತೆ, ಇನ್ನ 4 ಲಕ್ಷದ ಮಾತ್ರ ನಾವು ಮುಂದುವರಿಸಿಕೊಂಡು ಹೋಗಬೇಕಾಗುತ್ತೆ.
0: 3 ವರ್ಷ ಕಂಪಲ್ಸರಿ ಲೋನ್ ಅಕೌಂಟ್ ಓಪನ್ ಅಲ್ಲೇ ಇರಬೇಕು. 3 ವರ್ಷ ಆದ್ಮೇಲೆ ನಿಮಗೆ ಮಿರರ್ ಅಕೌಂಟ್ ಅಂದ ಏನಿದೆ ಅದು ಸಬ್ಸಿಡಿ ಕ್ರೆಡಿಟ್ ಆಗುತ್ತೆ ಅಕೌಂಟ್ಗೆ.
1: 3 ವರ್ಷ ಆದ್ಮೇಲೆ ಬರುತ್ತೆ?
0: ಹೌದು, 3 ವರ್ಷ ಆದ್ಮೇಲೆ. ಬಿಕಾಸ್ ಯಾವುದೇ ಉದ್ಯಮ ಒಂದು ನಿಯಮಬದ್ಧಕ್ಕೆ ಮಾಡಬೇಕು ಅಂತ ಹೇಳಿದ್ರೆ 3 ವರ್ಷ ತಗೊಳ್ಳುತ್ತೆ. 3 ವರ್ಷ ಆದ್ಮೇಲೆ ನೀವು ಎಕ್ಸ್ಟ್ರಾ ಲೋನ್ ಇತ್ತು ಅಂದ್ರೆ ಪೇ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ನೀವು 3 ವರ್ಷ ಆದ್ಮೇಲೆ ಲೋನ್ ಕ್ಲೋಸ್ ಮಾಡ್ಬೋದು.
1: ಈಗ ತಾವು ಈ ಆಹಾರದ ಉದ್ದಿಮೆ ಆಗಿರೋದ್ರಿಂದ FSSAI ಒಂದು ಪ್ರಮಾಣ ಪತ್ರ ಪಡೆಯೋದು ಬಹಳ ಮುಖ್ಯ ಅಂತ ಹೇಳಿದ್ರು, ಇದು ಹೇಗೆ ಪಡ್ಕೊಳ್ಳೋದು?
0: ಸರ್, ಇಲ್ಲಿ ನಮ್ಮ ಅಂಕಿತ ಅಧಿಕಾರಿಗಳು ಇದ್ದಾರೆ ಸರ್, ನಾವು ಮಂಜುನಾಥ್ ಸರ್ ಅಂತ ಇದ್ದಾರೆ, ಅನಿಲ್ ಧವನ್ ಸರ್ ಇದ್ದಾರೆ, ಡಾಕ್ಟರ್ ಅನಿಲ್ ಧವನ್. ಸೊ ಅವ್ರನ್ನ ಮಾತಾಡಿಸಿ ನಾವು ಏನು ಮಾಡ್ತೀವಿ, ಎಲ್ಲ ಡಾಕ್ಯುಮೆಂಟ್ಸ್ ಆದಮೇಲೆ ನಾವು ಅಲ್ಲಿಗೆ ಡೈರೆಕ್ಟ್ ಕಳಿಸ್ಕೊಡ್ತೀವಿ ಅವ್ರನ್ನ. ಸರ್ ನೋಡಿ, ಅವ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿ ಅವ್ರು ತುಂಬ ಚೆನ್ನಾಗಿ ನಿಮ್ಮನ್ನು ಗೈಡ್ ಮಾಡಿ ಯಾವ ರೀತಿ FSSAI ಲೈಸೆನ್ಸ್ ತಗೊಳ್ಬೇಕು ಅಂತೆಲ್ಲ ಹೇಳಿ ಅದ್ರದ್ದು ಏನು ಡಾಕ್ಯುಮೆಂಟ್ಸ್. ಈಗ FSSAI ಲೈಸೆನ್ಸಲ್ಲಿ 2 ಥರ ಸರ್, ಒಂದು ಸ್ಟೇಟ್ ಲೈಸೆನ್ಸ್ ಬರುತ್ತೆ, ಒಂದು ರಿಜಿಸ್ಟ್ರೇಷನ್ ಬರುತ್ತೆ. ಯಾವರಲ್ಲಿ ಕ್ಯಾಟಗರಿಲಿ ಅಂಡರಲ್ಲಿ ಬರ್ತಾರೆ ಅಂತ ಹೇಳಿಬಿಟ್ಟು ಅವರು ಏನು ಡಾಕ್ಯುಮೆಂಟ್ಸ್ಟೇಷನ್ಸ್ ಇದೆ ಏನಿದೆ ಅದನ್ನು ತಗೊಂಡು ಮಾಡಿಕೊಡ್ತಾರೆ.
1: ಅಂದ್ರೆ ಅವರ ಒಂದು ವಹಿವಾಟು ಮೇಲೆ,
0: ವಹಿವಾಟು ಮೇಲೆ
1: ವಹಿವಾಟು ಕಡಿಮೆ ಇದ್ರೆ ನೋಂದಣಿ ಮಾಡ್ಕೊಂಡ್ರೆ
0: ಸಾಕು,
1: ವಹಿವಾಟು ಜಾಸ್ತಿ ಇತ್ತು ಅಂದ್ರೆ ಅವ್ರು ಪರವಾನಿಗೆ ಪಡಿಬೇಕಾಗುತ್ತೆ,
0: ಪರವಾನಿಗೆ ಪಡಿಬೇಕಾಗುತ್ತೆ, ಸ್ಟೇಟ್ ಲೈಸೆನ್ಸ್ ತಗೊಳ್ಬೇಕಾಗುತ್ತೆ.
1: 12 ಲಕ್ಷ ರೂಪಾಯಿ ಅವರು ಒಂದು ಮಿತಿಯನ್ನ ನಿಗದಿ ಮಾಡಿದ್ದಾರೆ.
0: ಹೌದು ಹೌದು,
1: 12 ಲಕ್ಷಕ್ಕಿಂತ ಒಳಗಡೆ ಇತ್ತು ನೋಂದಣಿ ಮಾಡ್ಕೊಂಡ್ರೆ ಸಾಕು,
0: ಹೌದು
1: 12 ಲಕ್ಷ ಮೀರಿತು ಅವರು ಪರವಾನಿಗೆ ಪಡಿಬೇಕು.
0: ಹೌದು ಹೌದು,
1: ಆ ರೀತಿ ಒಂದು ಕ್ರಮ.
0: ಹೌದು,
1: ಅಂದ್ರೆ ಅವರ ಮಾನದಂಡಗಳಿಗೆ ಅನುಗುಣವಾಗಿ ಇವರು ಈ ಪದಾರ್ಥಗಳನ್ನು ತಯಾರು ಮಾಡ್ಕೋಬೇಕಾಗುತ್ತೆ. ಮತ್ತೆ ಪ್ಯಾಕಿಂಗು, ಲೇಬಲಿಂಗು, ಇದಕ್ಕೆಲ್ಲನೂ ಅವ್ರು ತಯಾರಾಗಿರ್ಬೇಕಾಗತ್ತೆ.
0: ಹೌದು ಹೌದು,
1: ಮಾರಾಟ ಮಾಡೋದಕ್ಕೆ,
0: ಮಾರಾಟ ಮಾಡೋಕ್ಕೆ. ಬಟ್ ನಾರ್ಮಲಿ ಇದರಲ್ಲಿ ಏನಾಗುತ್ತೆ, ನೀವು ಮಿಷಿನರೀಸ್ ಎಲ್ಲ ತಗೊಂಡಾಗ ಪ್ಯಾಕಿಂಗ್ ಮಿಷಿನ್ ಎಲ್ಲ ಬಂದ್ಬಿಡುತ್ತೆ. ಸೊ ನೀವು ಮೇಜರ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಯಾವ ಥರ ಪ್ಯಾಕಿಂಗ್. ಸೊ ಇದರಲ್ಲಿ ಇನ್ನೊಂದು ಬೆನಿಫಿಟ್ ಏನಂದ್ರೆ, ನಾವೇ CFTRA ಮೈಸೂರು ಅವರೊಟ್ಟಿಗೆ ನೀವು ಲಿಂಕ್ ಮಾಡಿ ಕೊಡೋದ್ರಿಂದ ಅಲ್ಲಿ ನಿಮಗೆ ಪ್ಯಾಕಿಂಗ್ ಆಗ್ಬೋದು ಅಥವಾ ಅದರದ್ದು ಟೆಕ್ನಾಲಜೀಸ್ ಆಗ್ಬೋದು ಎಲ್ಲ ಅಲ್ಲಿ ನಿಮಗೆ ಹೇಳಿಕೊಡ್ತಾರೆ ಅವರು. ಸೊ ಅದು ಲಿಂಕ್ ಆಗಿರೋದ್ರ EMFMA ಬೆನಿಫಿಷರೀಸ್ ಯಾರಿದ್ದಾರೆ ಅವರಿಗೆ ನಿಯಮಬದ್ಧಕ್ಕೆ ಮಾಡಿಕೊಂಡು ಜೊತೆಗೆ ಪ್ಯಾಕಿಂಗ್ನ ಸ್ಟೆಬಿಲೈಸ್ ಮಾಡಿಕೊಂಡು ನೀಟ್ ರೀತಿಯಲ್ಲಿ ಮಾರ್ಕೆಟಿಗೆ ಬಿಡೋಕ್ಕೆ ಅವರಿಗೆ ಹೆಲ್ಪ್ ಆಗುತ್ತೆ ಸರ್.
1: ಅಂದರೆ CFTRA ಮೈಸೂರಿನಲ್ಲೇ ಇರೋದ್ರಿಂದ ಈ ಭಾಗದ ಜನರಿಗೆ ಭಾಳ ಅನುಕೂಲ.
0: ಹೌದು ಹೌದು ಸರ್.
1: ಜೊತೆಗೆ ಅವರು ಈ ಪ್ಯಾಕ್ ಮೇಲೆ ಏನೇನು ವಿವರಗಳಿರಬೇಕಾಗತ್ತೆ ಅದನ್ನೆಲ್ಲ ತಿಳಿಸ್ಕೊಡ್ತಾರೆ.
0: ಅದೇ FSSAI ಆಫೀಸಲ್ಲಿ ಹೋದ್ರೂ ತಿಳಿಸ್ಕೊಡ್ತಾರೆ ಸರ್.
1: ತಿಳಿಸ್ಕೊಡ್ತಾರೆ.
0: ಹೌದು,
1: ಏನೇನು ವಿವರಗಳಿರಬೇಕು.
0: ಹೌದು,
1: ಮತ್ತೆ ಏನೇನು ಅಲ್ಲಿ ಸೂಚನೆಗಳು,
0: ಹೌದು,
1: ಕೆಲವೊಂದು ಸೂಚಕಗಳು, ಮಾರ್ಕ್ಗಳು,
0: ಹೌದು,
1: ಇದೆಲ್ಲ ಇರಬೇಕಾಗತ್ತೆ. ಅದು ಕೂಡ ಇರಬೇಕಾಗತ್ತೆ. ಆದರೆ ಇವರು ಒಂದು ಬ್ರ್ಯಾಂಡ್ ಕೂಡ ಮಾಡ್ಬೋದು, ಇವರು
0: ಹೌದು
1: ಬ್ರ್ಯಾಂಡ್ ಕೂಡ ಮಾಡಿ ಮಾರಾಟ ಮಾಡ್ಬೋದು. ಒಟ್ಟಾರೆ ಎಷ್ಟು ಮಟ್ಟಿಗೆ ಈ ಫಲವನ್ನು ಪಡೆಯೋದಕ್ಕೆ ಕೊಡಗು ಜಿಲ್ಲೆಯಲ್ಲಿ ಮುಂದೆ ಬರ್ತಾ ಇದ್ದಾರೆ ಜನ?
0: ಸರ್, ಇಲ್ಲಿವರೆಗೆ 90 ಅಪ್ಲಿಕೇಶನ್ಸ್ ಆಗಿದೆ, ಅದರಲ್ಲಿ 14 ಕೋಟಿಯಷ್ಟು ಪ್ರಾಜೆಕ್ಟ್ ಮಾಡಿದ್ದೀವಿ ನಾವು 2021ರಿಂದ. ಸಬ್ಸಿಡೀಸ್ ಹಂತ ಹಂತವಾಗಿ ರಿಲೀಸ್ ಆಗ್ತಾ ಇದೆ. ಈಗ ಆಲ್ಮೋಸ್ಟ್ 4.5 ಕೋಟಿಯಷ್ಟು ಸಬ್ಸಿಡಿ ರಿಲೀಸ್ ಆಗಿದೆ. ಈ ಆಹಾರ ಸಂಸ್ಕರಣೆಯಲ್ಲಿ ಮೇಜರ್ ಆಗಿ ನಮಗೆ ಕಂಡುಬರುವಂಥ ಒಂದು ಡ್ರಾಬ್ಯಾಕ್ ಏನಂದರೆ ಕ್ಲೈಮೆಟಿಕ್ ಕಂಡೀಷನ್ನು, ಮತ್ತು ರಾ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡುವಂಥದ್ದು, ಕಚ್ಚಾ ಪದಾರ್ಥಗಳು ತರೋದು ಸ್ವಲ್ಪ ಕಷ್ಟ, ಮಾರ್ಕೆಟ್ ರೀಚ್ ಸ್ವಲ್ಪ ಕಷ್ಟ ಇರೋದ್ರಿಂದ. ಬಟ್ ಕಾಫಿ ಅಂತ ಮಾಡಿದಾಗ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಆಗ್ಬೋದು ಅಥವಾ ರಾ ಮೆಟೀರಿಯಲ್ ಕಚ್ಚಾ ವಸ್ತುಗಳಿಗೆ ತೊಂದರೆ ಆಗಲ್ಲ. ಕಾಫಿ ಆಗ್ಬೋದು ಅಥವಾ ಇರುವಂಥ, ನಾನು ನಾರ್ಮಲಿ ಎಲ್ಲ ಅಪ್ಲಿಕೆಂಟ್ಸ್ನ ಹೋದಾಗ ಏನು ಕೇಳ್ಕೊಳ್ತೀನಿ ಅಂತ ಹೇಳಿದ್ರೆ, ನಮ್ಮ ತೋಟದಲ್ಲಿ ಸಿಗುವಂಥ ವಸ್ತುಗಳಿಗೆ ಫ್ಯಾಷನ್ ಫ್ರೂಟ್ ಆಗ್ಬೋದು, ಗಾಂಧರಿ ಮಿಂಟ್ಸ್ ಆಗ್ಬೋದು, ನಿಂಬೆಹಣ್ಣು ಆಗ್ಬೋದು, ನಮ್ಮಲ್ಲಿ ಸಿಗುವಂಥ ಕಹಿ ಹುಳಿ ಆಗ್ಬೋದು ಅಥವಾ ಶುಂಠಿ ಆಗ್ಬೋದು, ಹಣ್ಣುಗಳು ಆಗ್ಬೋದು, ಹಲಸಿನ ಹಣ್ಣು ಆಗ್ಬೋದು.

0: ಸೊ ಇಂಥದ್ರಲ್ಲಿ ನೀವು ವ್ಯಾಲ್ಯೂಯೇಷನ್ ಮಾಡಿ ಅಂತ. ಸೀಬೆ ಹಣ್ಣುಗಳಾಗ್ಬೋದು, ವಾಟರ್ ಆ್ಯಪಲ್ ಆಗ್ಬೋದು. ಸೊ ಇಂಥದ್ರಲ್ಲಿ ನೀವು ವ್ಯಾಲ್ಯೂಯೇಷನ್ ಮಾಡಿದಾಗ ನಿಮಗೆ ಕಚ್ಚಾ ವಸ್ತುಗಳದ್ದು ತೊಂದರೆನೂ ಆಗಲ್ಲ. ಆ ಸೀಸನಿಗೆ ನಿಮ್ಮ ಸಿಗುವ ಏನು ರಾ ಮೆಟೀರಿಯಲ್ಸ್ ಇರ್ತದೆ ಅದನ್ನೇ ನೀವು ಕನ್ವರ್ಟ್ ಮಾಡಿಕೊಂಡು ಸೇಲ್ ಮಾಡ್ಬೋದು. ಬಿಕಾಸ್ ಹೊರಗಡೆ ಎಲ್ಲ ಫ್ಯಾಷನ್ ಫ್ರೂಟ್ ಜ್ಯೂಸಿಗೆ ತುಂಬ ಡಿಮ್ಯಾಂಡ್ ಇದೆ. ನಮ್ಮ ಕೊಡಗಿಂದು ಫ್ಯಾಷನ್ ಫ್ರೂಟ್ ಜ್ಯೂಸಸ್ ಆಗ್ಬೋದು, ಅಥವಾ ಗಾಂಧಾರಿ ಮೆಣಸಿದು ಆಗ್ಬೋದು, ಅಥವಾ ನಮ್ಮ ಈ ಪೋರ್ಕ್ ಮಸಾಲೆ ಅಂತ ಹೇಳ್ತಾರೆ. ಬಟ್ ಪೋರ್ಕ್ ಮಸಾಲೆ ಅಂತ ಹೇಳುವಂಥದ್ದು ನಾವು ಒಂದು ಕಾಳು ಮೆಣಸು ಜೀರಿಗೆ ಸಾಂಬಾರೆಲ್ಲ ಹಾಕಿ ಅದಕ್ಕೆ ಬೇರೆ ಬೇರೆ ಥರದ ಅಡುಗೆಗಳು ಮಾಡ್ಬೋದು. ಕೊಡಗು ಸ್ಪೆಷಲ್ ಮಸಾಲೆ ಅಂತ ಮಾಡಿನೂ ಸೇಲ್ ಮಾಡ್ಬೋದು. ಬಿಕಾಸ್ ಆ ಮಸಾಲೆ ನಮ್ಮ ಕೊಡಗಿನದೇ ವೈಶಿಷ್ಟ್ಯ ಅಷ್ಟೇ, ಹೊರಗಡೆ ಗೊತ್ತಿಲ್ಲ ಅದನ್ನು. ಸೊ ಅದನ್ನು ಸಹ ಹೇಗೆ ವ್ಯಾಲ್ಯೂಯೇಷನ್ ಮಾಡ್ಕೊಂಡು ಮಾಡೋದು ಅಂತ ಹೇಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೊಡಗು
1: ಮತ್ತೆ ಬೇರೆ ಇಲಾಖೆಗಳು ಏನಾದರೂ ಇದರಲ್ಲಿ ಕೈ ಜೋಡಿಸ್ತಾವ? ನಮ್ಮ ಜಿಲ್ಲಾ ಪಂಚಾಯತ್ ಇದೆ, ಅವರು ಕೂಡ ಈ ಗ್ರಾಮೀಣ ಪ್ರದೇಶದಲ್ಲಿ ಒಂದು ರೀತಿ ಮಹಿಳೆಯರ ಮತ್ತು ಪುರುಷರ ಜೀವನ ಮಟ್ಟವನ್ನು ಉತ್ತಮಪಡಿಸೋದಕ್ಕೆ NRLM ಅಂತ ಒಂದು ಯೋಜನೆಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಅದು ಏನಾದರೂ ಇಲ್ಲಿ ಲಿಂಕ್ ಅನ್ನ ಕೊಂಡಿಯನ್ನು ಹೊಂದಿದೆಯಾ ಈ ಯೋಜನೆಗೆ?
0: ಎಸ್ ಇದೆ. ಏನಂತ ಹೇಳಿದ್ರೆ ಸ್ವಸಹಾಯ ಗುಂಪುಗಳು ಯಾರಾದರೂ ಚಿಕ್ಕ ಮಟ್ಟದಲ್ಲಿ ಆಹಾರ ಸಂಸ್ಕರಣೆ ಮಾಡ್ತಿದ್ದಾರೆ, ಅವರಿಗೆ ಚಿಕ್ಕ ಮಟ್ಟದಲ್ಲಿ ಅವರಿಗೆ ಬಂಡವಾಳ ಬೇಕು ಅಂತ ಹೇಳಿದ್ರೆ 40,000 ಪ್ರತಿ ಸದಸ್ಯರಿಗಾಗಿ ಸೀಡ್ ಕ್ಯಾಪಿಟಲ್ ಅಂದ್ರೆ ಬಂಡವಾಳನ ಕೊಡ್ತಾರೆ ಅವರು. ಸೊ ಇದು NRLM ಅಂಡರ್ಲೇ ಬರ್ತದೆ. ಯಾರ್ಯಾರು ಸ್ವಸಹಾಯ ಸಂಘಗಳು ಗುಂಪುಗಳಿದೆ ಅವರು NRLM ಜಿಲ್ಲಾ ಪಂಚಾಯತಿನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ.
1: ಅಂದ್ರೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಆ ಇದರಲ್ಲೇ
0: ಬರುತ್ತೆ. ಗ್ರಾಮ ಪಂಚಾಯತಿ ಅಲ್ಲ, NRLM ಜಿಲ್ಲಾ ಪಂಚಾಯತಿನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ,
1: ಅದ್ರ ಮೂಲಕ ಅದು ಬರುತ್ತೆ. ಆ ರೀತಿಯಾಗಿ ಒಂದು ಕೊಂಡಿ ಹೊಂದಿದೆ ಇದಕ್ಕೆ ಯೋಜನೆಯಲ್ಲಿ. ಅಂದ್ರೆ ಅವರಿಗೆ ಮೂಲ ಬಂಡವಾಳ ಸಿಗುತ್ತೆ
0: ಸಿಗುತ್ತೆ ಅಂದ್ರೆ ಚಿಕ್ಕ ಪರಿಕರಗಳು. ಈಗ ನೀವು ಒಂದು ಚಕ್ಕುಲಿ, ಕೋಡುಬಳೆ, ಅಥವಾ ನೀವು ಈ ಹಬ್ಬ ಹರಿದಿನಗಳಿಗೆ ಈಗ ರೆಡಿ ಟು ಈಟ್ ಸ್ನಾಕ್ಸ್ ಮಾಡಿ, ಅದಕ್ಕೆ ದೊಡ್ಡ ಮಟ್ಟದ್ದು ನಿಮಗೆ ಮಿಷಿನರೀಸ್ ಬೇಕಾಗಿರೋದಿಲ್ಲ. ನಿಮಗೆ ಬೇಕಾಗಿರೋದು ಒಂದು ಬಾಂಡ್ಲಿ ಆಗ್ಬೋದು, ಅದಕ್ಕೆ ಇರುವ ಗ್ಯಾಸ್ ಸ್ಟೌವ್ಸ್ ಆಗಿರ್ಬೋದು, ಅದಕ್ಕೆ ಅಚ್ಚುಗಳಾಗಿರ್ಬೋದು. ಇಂಥದ್ದು ಪರ್ಚೇಸ್ ಮಾಡಕ್ಕೆ NRLM ಅಂದ
1: ಅಂದ್ರೆ ಒಬ್ಬೊಬ್ಬರಿಗೆ 40,000 ರೂಪಾಯಿವರೆಗೂ
0: ಸಿಗುತ್ತೆ.
1: ಸ್ವಸಹಾಯ ಸಂಘ ಅಂದ್ರೆ ಒಂದು 10 ಜನ ಇರಬೇಕಾಗುತ್ತೆ.
0: ಹೌದು ಹೌದು,
1: 4 ಲಕ್ಷದವರೆಗೂ
0: ಒಂದು ಸಂಘಕ್ಕೆ
1: ಸಿಗುತ್ತೆ. ಅದನ್ನು ಕೂಡ ಬಳಸಿಕೊಂಡು ಇಲ್ಲೂ ಕೂಡ ಅವರು ಸಹಾಯಧನವನ್ನ ಪಡ್ಕೊಳ್ಳಕ್ಕೆ ಅವಕಾಶ ಇದೆ. ಅಂದ್ರೆ ಗುಂಪಿಗಾಗ್ಲಿ ಅಥವಾ ವೈಯಕ್ತಿಕವಾಗಿ ಸಬ್ಸಿಡಿ ಮಾತ್ರ ಅಷ್ಟೇ ಇರುತ್ತೆ.
0: ಹೌದು ಹೌದು,
1: ಶೇಕಡ 50
0: ಇಲ್ಲ 15 ಲಕ್ಷ. ಈಗ ಅದನ್ನೇ ಇನ್ನು ನಿಮಗೆ ಡೀಟೇಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಒಂದ್ ವೇಳೆ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ನಿಮ್ಮ ಪ್ರಾಜೆಕ್ಷನ್ 30 ಲಕ್ಷ ಇತ್ತು ಅಂತ ಹೇಳಿದ್ರೆ ನಿಮಗೆ 15 ಲಕ್ಷ ಸಬ್ಸಿಡಿ ಸಿಗುತ್ತೆ. ಬಟ್ ಇಂಡಿವಿಜುವಲ್ಗೆ ನಾವು 99 ಲಕ್ಷದವರೆಗೂ ಲೋನ್ ಕೊಡ್ಬೋದು ಮಿಷಿನರಿಗೆ, ಬಟ್ ಸಬ್ಸಿಡಿ 15 ಲಕ್ಷನೇ.
1: 15 ಲಕ್ಷಕ್ಕೆ
0: ಮಿತಿಗೊಳಿಸಲಾಗಿದೆ. ಅದೇ ಈಗ 10 ಲಕ್ಷ ಇತ್ತು ಅಂದ್ರೆ 5 ಲಕ್ಷ, 50% ಇಲ್ಲ 15 ಲಕ್ಷ.
1: 15 ಲಕ್ಷ
0: ಮಿತಿ
1: ಕಡಿಮೆನೂ
0: ಹೌದು.
1: ಅಂದ್ರೆ 30 ಲಕ್ಷದವರೆಗೂ ಮಾಡ್ಕೊಂಡ್ರೆ
0: 15 ಲಕ್ಷ
1: ಗರಿಷ್ಠ
0: ಸಬ್ಸಿಡಿನ
1: ಪಡಿಬಹುದು. ಅಂದ್ರೆ ಅವರಿಗೆ ಎಷ್ಟು ಮಟ್ಟಿಗೆ ಆರ್ಥಿಕವಾಗಿ ಅನುಕೂಲ ಆಗಿದೆ ಈ ಯೋಜನೆಯಿಂದ ಅಂತೀರಿ?
0: ಯಾಕೆ ಅಂತ ಹೇಳಿದ್ರೆ ಸರ್, ಒಂದು ಇದು ನಾನ್ ಕೊಲಾಟ್ರಲ್ ಲೋನ್ ಅಂದ್ರೆ ಯಾವುದೇ ರೀತಿಯ ನೀವು ಶೂರಿಟಿ ಕೊಡೋದು ಬೇಡ, ಕೊಲಾಟ್ರಲ್ ಕೊಡೋದು ಬೇಡ. ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು, ವೆರಿ ಇಂಪಾರ್ಟೆಂಟ್. ಅದೀಗ ಎಲ್ಲ ನಡೆಯುವಂಥದ್ದು ಸಿಬಿಲ್ ಸ್ಕೋರ್ ನಾವು ತುಂಬ ನೀಟಾಗಿ ಮೇಂಟೈನ್ ಮಾಡಿರಬೇಕಾಗುತ್ತೆ. ಮತ್ತೆ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟು, ಪ್ರೊಜೆಕ್ಷನ್, ಡಾಕ್ಯುಮೆಂಟೇಷನ್ಸು ಕರೆಕ್ಟ್ ಇರಬೇಕಾಗುತ್ತೆ. ಸೊ ಇದಿಷ್ಟು ಕರೆಕ್ಟ್ ಇದ್ರೆ ನಿಮಗೆ ಮಿಷಿನರೀಸು ವಿತೌಟ್ ನಾನ್ ಕೊಲಾಟ್ರಲ್ ಬ್ಯಾಂಕ್ಸ್ ಅಲ್ಲಿ ನಿಮಗೆ ನಾನ್ ಕೊಲಾಟ್ರಲ್ ಲೋನ್ ಸಿಗುತ್ತೆ. ಸೊ ನಿಮಗೆ ಫಂಡ್ ರೈಸಿಂಗ್ ತುಂಬಾ ಈಸಿ ಇದರಲ್ಲಿ. ನಿಮ್ಮ ಪ್ಲಾನ್ ಮೇಲೆ ನಿಮಗೆ ಪೇ ಮಾಡ್ತಾ ಇದ್ದಾರೆ ಬ್ಯಾಂಕ್. ನೀವೇನು ಐಡಿಯಾ ಕೊಟ್ಟಿರ್ತೀರಾ, ನೀವೇನು ಹೊಸದಾಗಿ ಏನೋ ಒಂದು ಮಾಡಬೇಕು ಅಂತಿದ್ದೀರಾ, ಆ ಐಡಿಯಾದ ಮೇಲೆ ಫಂಡ್ ಮಾಡ್ತಾ ಇದೆ ಬ್ಯಾಂಕ್.
1: ಪ್ರಧಾನ ಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಎಂದರೆ ಯಾರನ್ನ ಸಂಪರ್ಕಿಸಬೇಕು?
0: ಸರ್, ನಾವು ಇಬ್ಬರಳಿದ್ದೀವಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು. ನನ್ನ ಹೆಸರು ನೀರಜ ಅಂತ ಹೇಳಿ, ಇನ್ನೊಬ್ರು ಕುಮದ ಅಂತ ಇದ್ದಾರೆ. ನಮ್ಮನೆ ಇಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಸರ್.
1: ಒಂದು ದೂರವಾಣಿ ಸಂಖ್ಯೆ ಕೊಡ್ತೀರಾ?
0: ಎಸ್ ಸರ್, ನನ್ನ ನಂಬರ್ ಬಂದು 8861424240.
1: ನಾನು ಸರಿ ಹೇಳ್ತೀನಿ. ಆತ್ಮೀಯ ಕೇಳಿದರೆ ನೀರಜ ಕೆಜಿ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 8861424250. ಈ ಸಂಖ್ಯೆಗೆ ಸಂಪರ್ಕ ಮಾಡಿ ಈ PMFME ಯೋಜನೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ತುಂಬ ಸಂತೋಷ ನೀರಜ ಅವರೇ, ತಾವು ಇದುವರೆಗೂ ಕೇಳುಗರಿಗೆ ಈ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಅಡಿಯಲ್ಲಿ ಏನೇನು ಚಟುವಟಿಕೆಗಳನ್ನು ಕೈಗೊಳ್ಳಬಹುದು, ಇದರಿಂದ ಸರ್ಕಾರದಿಂದ ಎಷ್ಟು ಮಟ್ಟಿಗೆ ಸಹಾಯಧನ ಲಭ್ಯವಾಗುತ್ತೆ, ಮತ್ತು ಸಾಲವನ್ನು ಹೇಗೆಲ್ಲ ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.

0: ಎಸ್ ಥ್ಯಾಂಕ್ ಯು.
1: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್.
2: ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 23,000 ರೂಪಾಯಿಯಿಂದ 23,700 ರೂಪಾಯಿಗಳು, ಅರೇಬಿಕಾ ಚೆರಿ 12,750 14,250 ರೂಪಾಯಿಗಳು, ರೊಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಯಿಂದ 18,500 ರೂಪಾಯಿಗಳು, ರೊಬಸ್ಟಾ ಚೆರಿ 9,700 ರೂಪಾಯಿಯಿಂದ 10,500 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ ರೈತ ಬಾಂಧವರೇ. ಇನ್ನು ನಾಳೆ ಸಂಜೆ 6:51 ಕೃಷಿ ರಂಗದಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ಇನ್ನು ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿ ರಂಗದಲ್ಲಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ.

0: ಅಕ್ಕ ನೋಡು,
1: ಹ್ಯಾಪಿ ಬರ್ತ್ಡೇ ಬ್ರೋ.
0: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
2: ಯಾವಾಗ್ಲೂ ಶಾಪಿಂಗ್.
0: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
3: ಸೇವಿಂಗ್ ಮಾಡೋ ವಯಸ್ಸು ಕೂಡ.
4: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ. ನನ್ಗೆ ಗೊತ್ತಲ್ವಾ, ಆಗ್ಲೇ ಹೇಳುತ್ತೆ.
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೇ ವಾ,
7: ಸಿಕ್ಕಿಬಿದ್ರು.
5: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.
9: ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ ಪ್ರಾಯೋಜಕರು SGRMS ಟ್ರಾವೆಲ್ಸ್ ಕುಶಾಲನಗರ್. ಉತ್ತರ ಭಾರತ ಟ್ರಿಪ್ ಆಯೋಜಿಸಿದ್ದು ಇದೇ 10th ಕುಶಾಲನಗರದಿಂದ ರಾತ್ರಿ ಹೊರಟು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ತಲುಪಿ ಅಲ್ಲಿಂದ ವಾರಣಾಸಿ, ಕಾಶಿ, ಪ್ರಯಾಗ್ರಾಜ್, ಅಯೋಧ್ಯ, ಮಥುರಾ, ಆಗ್ರಾ, ವಿಶ್ವಪ್ರಸಿದ್ಧ ತಾಜ್ಮಹಲ್, ದೆಹಲಿ ಕೆಂಪುಕೋಟೆ ವೀಕ್ಷಣೆ ಮಾಡಿಕೊಂಡು 17th ಬೆಂಗಳೂರಿಗೆ ಬರುವುದು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 9448071307.
10: ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಮರದ ವ್ಯಾಪಾರಿಗ ಜಿಲ್ಲಾಧಿಕಾರಿಗಳ ಆದೇಶನ ಕಟ್ಟುನಿಟ್ಟಾಗಿ ಪಾಲಿಸದಿದ್ದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾದೆತ್ತ ಸಿದ್ದಾಪುರ ಠಾಣಾಧಿಕಾರಿ ಮಂಜುನಾಥ್ ಅವು ಎಚ್ಚರಿಕೆ ಕೊಟ್ಟೊಳ್ಳೋ. ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಟಿಂಬರ್ ವ್ಯಾಪಾರಿಗಳ ಸಭೆಯಲ್ಲಿ ಮಾತಾಡ್ದ ಅವು, ಮಳೆಗಾಲದ ಸಮಯದಲ್ಲಿ ರಸ್ತೆ ಸುರಕ್ಷಿತ ಸಂಬಂಧ ಹಂಗೆ ಭಾರಿ ವಾಹನಗಳ ಸಂಚಾರಣ ತಡೆಗಟ್ಟುವ ಬಗೆಯಲ್ಲಿ ಜಿಲ್ಲಾಧಿಕಾರಿಗ ಆದೇಶನ ಹೊರಡಿಸಿದ್ದು, ಈ ಬಗೆಯಲ್ಲಿ ಜಿಲ್ಲಾಧಿಕಾರಿಗಳ ಆದೇಶ ಮೀರಿ ಸಾಗಾಟ ಮಾಡಿದ್ದಲ್ಲಿ ಅಂಥವರ ವಿರುದ್ಧ ಕ್ರಮ ಕಟ್ಟುನಿಟ್ಟಿನ ಕ್ರಮನ ಕೈಗೊಳ್ಳಲಾದೇತ ಮರ ವ್ಯಾಪಾರಿಗಳಿಗೆ ನಿರ್ದೇಶನ ಕೊಟ್ಟಳೋ. ಈ ಸಭೆಯಲ್ಲಿ ಸಿದ್ದಾಪುರ ಸುತ್ತಮುತ್ತ ಮರ ವ್ಯಾಪಾರಿಗ ಕೂಡಿಯಾಡಿದ್ದೋ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಂಗೆ ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ ಇದೇ ತಿಂಗ ನಾಳೆ July 6 10:30 ಹಸಿರು ಕ್ರಾಂತಿ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರ 40th ಪುಣ್ಯಸ್ಮರಣೆ ಕಾರ್ಬಾರ್ ಮಡಿಕೇರಿ ತಾಲೂಕು ಪಂಚಾಯತ್ ಸಭಾಬಾಡಿಯಲ್ಲಿ ನಡೆದದೇತ ಜಿಲ್ಲಾಧಿಕಾರಿ SG ಸೋಮಶೇಖರ್ ಅವು ತಿಳಿಸಿಯೋಳು. ವರ್ಷೋಳ್ನಂಗೆ ಮೀನುಗಾರಿಕೆ ಇಲಾಖೆ ಕಡೆಯಿಂದ ಸರ್ಕಾರ ನಿಗದಿಪಡಿಸಿದ ರೇಟ್ಲಿ ಬಿತ್ತನೆಗೆ ಯೋಗ್ಯ ಆದ ಮೀನು ಮರಿನ ಹಂಚುವೆ. ಖುಷಿಯಿದ್ದ ಕೃಷಿಕರು ತಮ್ಮ ಬೇಡಿಕೆನ ಸಂಬಂಧಪಟ್ಟ ತಾಲೂಕಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ನೋಂದಾಯಿಸಿ ಕನಕೃತ ಮೀನುಗಾರಿಕೆ ಇಲಾಖೆನ ಉಪನಿರ್ದೇಶಕರು ಕೇಳಿಕೊಂಡಳು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಕಡೆಯಿಂದ ಇದೇ ತಿಂಗ July 8

0: ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಗೆ ಮುಟ್ಟ. ವಿರಾಜಪೇಟೆ ಕಲ್ಯಾಣಿ ಮೋಟರ್ಸ್ ನೆಕ್ಸಾ ಇಲ್ಲಿ ನೇರ ಸಂದರ್ಶನ ನಡೆದಿದೆ. ಇಲ್ಲಿ ಖಾಲಿ ಇದ್ದ ಚಾಕ್ರಿಗಳಿಗೆ ನೇಮಕಾತಿ ಮಾಡಿಕೊಂಡವೆ. ಖುಷಿ ಇದ್ದ ಅಭ್ಯರ್ಥಿಗ ಮೂಲ ದಾಖಲಾತಿಯೊಟ್ಟಿಗೆ ನೇರ ಸಂದರ್ಶನಕ್ಕೆ ಸೇರುವ ಹಂಗೆ ಜಿಲ್ಲಾ ಉದ್ಯೋಗಾಧಿಕಾರಿ ಸಿಬಿ ಮಂಜುನಾಥ್ ಅವು ತಿಳಿಸಿಯೋಳು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಜಾಬ್ ಕೋಆರ್ಡಿನೇಟರ್ 8296020826 ಇದರಿಂದ ಕೇಳಿ ತಿಳ್ಕನಕೃತ ಜಿಲ್ಲಾ ಉದ್ಯೋಗಾಧಿಕಾರಿ ಗೊತ್ತು ಮಾಡಿಯೋಳು. ಕೊಡಗು ಗೌಡ ಸಮಾಜ ಬೆಂಗಳೂರು ಮತ್ತೆ ಕೊಡಗು ಗೌಡ ಮಹಿಳಾ ಘಟಕ ಬೆಂಗಳೂರು ಹಂಗೆ ಕೊಡಗು ಗೌಡ ಯುವ ವೇದಿಕೆ ಬೆಂಗಳೂರು ಇವರ ಕಡೆಯಿಂದ ಅರೆ ಭಾಷೆ ಗೌಡ ಸಮುದಾಯದ ವಧು ವರರ ಸಮಾವೇಶ ಇದೇ ತಿಂಗಳ ತಾರೀಕು 12ನೇ ತಾರೀಕಿಗೆ ಹೊತ್ತಾರೆ 10 ಗಂಟೆಗೆ ಕೊಡಗು ಗೌಡ ಸಮಾಜ ಸಭಾಬಾಡಿಲಿ 5ನೇ ಬ್ಲಾಕ್ ಸರ್ಎಂ ವಿಶ್ವೇಶ್ವರಯ್ಯ ಲೇಔಟ್ ಜ್ಞಾನಗಂಗಾ ನಗರ ಉಳ್ಳಾಲು ಬೆಂಗಳೂರು ಇಲ್ಲಿ ನಡೆದಿದೆ. ಫಾರ್ಮರ್ಸ್ ಕ್ಲಬ್ ತಾಲೂಕು ಮನೆ ಇವರ ಕಡೆಯಿಂದ 2ನೇ ವರ್ಷದ ಕೆಸರು ಗದ್ದೆ ಪೈಪೋಟಿ ಮಲ್ಲನ ಬೆಲ್ಲಿಯಪ್ಪನವರ ಗದ್ದೆಲಿ ತಾರೀಕು 26ನೇ ಹೊತ್ತಾರೆ 9 ಗಂಟೆಗೆ ನಡೆದಿದೆ. ಜಿಲ್ಲಾ ಮಟ್ಟದ ಹಗ್ಗ ಜಗ್ಗಾಟ ಗಂಡು ಜನಕ್ಕೆ ಮತ್ತೆ ಹೆಣ್ಣು ಜನಕ್ಕೆ ಹಂಗೆ ಕ್ರಿಕೆಟ್ ಪೈಪೋಟಿ ಆಹ್ವಾನ ತಂಡಗಳಿಗೆ ಮಾತ್ರ ಅವಕಾಶ ಉಟ್ಟು ಹಂಗೆ ಸಾರ್ವಜನಿಕರಿಗೆ ಕೆಸರು ಗದ್ದೆ ಮನೋರಂಜನೆ ಆಟ ಹೆಣ್ಣು ಜನಕ್ಕೆ ಥ್ರೋಬಾಲ್ ಪೈಪೋಟಿ ಕೂಡ ನಡೆದಿದೆ ತಾ ಆಯೋಜಕರು ತಿಳಿಸಿಯೋಳು. ಮತದಾನರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಲಿ ಅವಶ್ಯ ಇದ್ದ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ನೀಡಿಕೆ ಕುಶಾಲನಗರ ಪುರಸಭಾ ಕಚೇರಿಲಿ ಮತದಾರರ ಅನುಕೂಲ ಕೇಂದ್ರನ ಸ್ಥಾಪಿಸಿಯೋಳು. ಸಾರ್ವಜನಿಕರು ಸದುಪಯೋಗ ಪಡ್ಕೊಳ್ಳುವ ಹಂಗೆ ಪುರಸಭೆನ ಮುಖ್ಯ ಅಧಿಕಾರಿ ಟಿಜೆ ಗಿರೀಶ್ ಅವು ಪ್ರಕಟಣೆಗೆ ಕೇಳಿಕೊಂಡೋಳು. ಪೇಟೆನ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಮಹಿಳಾ ಮತ್ತೆ ಮಕ್ಕಳ ವಿಭಾಗದ ಹತ್ತಿರದ ಹೊಸದಾಗಿ ಕಟ್ಟಿಸಿದ ಆಧುನಿಕ ಪಾಠಶಾಲಾ ಕೊಠಡಿನ ಶಾಸಕರು ಎಎಸ್ ಪೊನ್ನಣ್ಣ ಮತ್ತೆ ಮಂತರ್ಗೌಡ ಅವು ಉದ್ಘಾಟನೆ ಮಾಡಿದ. ಈ ಸಮಯದಲ್ಲಿ ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ರಾಜೇಶ್ ಯಲ್ಲಪ್ಪ ಸೇರಿದಂಗೆ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಕಾಫಿ ಬೆಳೆಗಾರರಿಗೆ ತಾಂತ್ರಿಕ ಮಾಹಿತಿ ಕಾಫಿ ಮಂಡಳಿಯ ಬೇರೆ ಬೇರೆ ಯೋಜನೆಗೆ ಅರಿವು ಹಂಗೆ ಇಂಡಿಯಾ ಆಪ್ ಕಾಫಿ ನೋಂದಣಿ ಉತ್ತೇಜನ ನೀಡುವ ಉದ್ದೇಶದಿಂದ ಕಾಫಿ ಮಂಡಳಿ ಮತ್ತೆ ಬಾಳೆಲೆ ವಲಯ ಕಡೆಯಿಂದ ತಾರೀಕು 7ರ ಹೊತ್ತಾರೆ 10 ಗಂಟೆಗೆ ನಿಟ್ಟೂರು ಗ್ರಾಮ ಪಂಚಾಯತ್ ಸಭಾಬಾಡಿಲಿ ಗ್ರಾಮ ಮಟ್ಟದ ಕಾರ್ಯಕ್ರಮನ ಆಯೋಜನೆ ಮಾಡಿಯೋಳು. ಕುಶಾಲನಗರದ ವಲಯ ಅತ್ತೂರು ಶಾಖೆ ವ್ಯಾಪ್ತಿನ ಅಂದಗೋವೆ ಗ್ರಾಮಲಿ ಕಾಡಾನೆಗಳನ್ನ ಕಾಡಿಗೆ ಓಡಿಸುವ ಕಾರ್ಯಾಚರಣೆನ ತಾರೀಕು 7ಕ್ಕೆ ಹಮ್ಮಿಕೊಂಡಿದ್ದು ತೋಟದ ಮಾಲೀಕರು ಕಾರ್ಮಿಕರು ಶಾಲಾ ಮಕ್ಕ ಸಾರ್ವಜನಿಕರು ಎಚ್ಚರಿಕೆಯಿಂದ ಇದ್ದು ಕಾರ್ಯಾಚರಣೆಗೆ ಸಹಕಾರ ನೀಡೋಕೂತ ಕುಶಾಲನಗರ ವಲಯ ಅರಣ್ಯಾಧಿಕಾರಿಗ ತಿಳಿಸಿಯೋಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿಜಂಪೆ ಕೇಳಿದಿರಿ. ಪ್ರಾಯೋಜಕರು ಎಸ್ಜಿಆರ್ಎಂಎಸ್ ಟ್ರಾವೆಲ್ಸ್ ಕುಶಾಲನಗರ.
2: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
3: ಭಾರತಿ ರೇಡಿಯೋ ಹೌಸ್ ನಿಯರ್ ಚೌಕ್ ಗಣಪತಿ ಸ್ಟ್ರೀಟ್ ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
4: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
5: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
6: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
7: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
8: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲನಗರ, ಆಲ್ಸೋವರ್, ಎರಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
9: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15ರಿಂದ ಸೆಪ್ಟೆಂಬರ್ 14ರವರೆಗೆ 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
10: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
11: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
10: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
11: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
12: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ಗಾಗಿ ಬನ್ನಿ ಕೊಡಗಿನ

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186. ನೆಕ್ಸಾ ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 55,000 ರೂಪಾಯಿ ಖರೀದಿಗೆ 2-ಡೋರ್ ವಾರ್ಡ್ರೋಬ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 25,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ, ಪ್ರತಿ ಖರೀದಿಗೂ ಗಿಫ್ಟ್, ಸುಲಭ ಕಂತಿನ ಇಎಂಐ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
3: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
4: ಅಷ್ಟು ದೂರ ಯಾಕೆ? ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
3: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
5: ಆಕಾಶವಾಣಿ ಮಡಿಕೇರಿ, ಸುದ್ದಿ ಸಮಾಚಾರ. ಪ್ರಾಯೋಜಕರು
6: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424.
7: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. ಮರತ್ರ ವ್ಯಾಪಾರಿಯ ಜಿಲ್ಲಾಧಿಕಾರಿಯ ಆದೇಶತನ ಕಟ್ಟುನಿಟ್ಟಾಯಿತು ಪಾಲನೆ ಮಾಡತ್ತೆ ಎಂಜಲ್ಲಿ ಕಾನೂನು ಕ್ರಮ ಇಡ್ತೋವಾಂದ ಸಿದ್ದಾಪುರ ಠಾಣಾಧಿಕಾರಿ ಮಂಜುನಾಥ್ ಎಚ್ಚರಿಕೆ ಕೊಡ್ತಿತ್ತು. ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಟಿಂಬರ್ ವ್ಯಾಪಾರಿಯ ಸಭೆಯಲ್ಲಿ ತಕ್ಕ ಬರಂದ ಅವು ಮಳೆಗಾಲತ್ರ ಸಂದರ್ಭತ್ ರೋಡ್ ಸುರಕ್ಷತೆಗೆ ಸಂಬಂಧಪಟ್ಟನಿಕೆ ಪಿನ್ಯ ಭಾರಿ ವಾಹನತ್ರ ಸಂಚಾರತ್ನ ನಿಪ್ಪುಚಿಡೋಂಡ ಮೀದ ಜಿಲ್ಲಾಧಿಕಾರಿಯ ಆದೇಶತನ ಪೊರ್ದುಜಿಟ್ಟಾಣ ಮೀದ ಮರತನ ಕಡ್ತೋ ಸಂದರ್ಭತ್ ಜಿಲ್ಲಾಧಿಕಾರಿಯ ಆದೇಶತನ ಮೀರಿತು ಕಡತನಲ್ಲಿ ಅಂತೈಗಡ ಮೇಲೆ ಕ್ರಮ ಒಡ್ತೋವಾಂದ ವ್ಯಾಪಾರಿಯಕ್ಕೆ ನಿರ್ದೇಶನ ಕೊಡ್ತಿತ್ತಿಂಜತ್. ರೋಡರ ಬದಿಲು ಕೆತ್ತನ ಮರತ್ನ ಲಾರಿಲು ದುಂಬುಚಿಡೋ ಪಿನ್ಯ ರೋಡಲು ವಾಹನಕ್ಕೆ ಪೋಪಕ್ಕೆ ತೊಂದರೆ ಮಾಡನಲ್ಲಿ ಕಾನೂನು ರೀತಿಯ ಕ್ರಮ ಒಡ್ತೋವಾಂದ ಎಚ್ಚರಿಕೆ ಕೊಡ್ತಿತ್ತು. ಮತದಾರಂಗಡ ಪಟ್ಟಿರ ವಿಶೇಷ ಸಮಗ್ರ ಪರಿಷ್ಕರಣಕ್ಕೆ ಮೀದ ಅಗತ್ಯವಾದ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಕೊಡಪಕ್ಕೆ ಕುಶಾಲನಗರ ಪುರಸಭಾ ಕಚೇರಿಯಲ್ಲಿ ಮತದಾರಂಗಡ ಅನುಕೂಲ ಕೇಂದ್ರತ್ನ ಸ್ಥಾಪನೆ ಮಾಡಿತು. ಸಾರ್ವಜನಿಕಂಗ ಈಂಟ ಪ್ರಯೋಜನತ್ನ ಪಡೆದೋವನಿಕೆ ಪುರಸಭೆಯ ಮುಖ್ಯ ಅಧಿಕಾರಿ ಟಿಜೆ ಗಿರೀಶ್ ಪ್ರಕಟಣೆಯಲ್ಲಿ ಕಟ್ಟಂಡಿತು. ಕುಶಾಲನಗರ ವಲಯ ಅತ್ತೂರು ಶಾಖೆ ವ್ಯಾಪ್ತಿರ ಅಂದಗೋವೆ ಗ್ರಾಮದಲ್ಲಿ ಕಾಡಾನೆನ ಕಾಡಕ್ಕೆ ಅಟ್ಟು ಕಾರ್ಯಾಚರಣೆ ನಾಳಾಂಕೆ ಏಳಾಂಗ ಬೆಚ್ಚಂಡಿತ್ತು. ಅಂದು ತೋಟಕಾರ, ಕೆಲಸಕಾರ, ಸ್ಕೂಲ್ ಮಕ್ಕ ಸಾರ್ವಜನಿಕಂಗ ಎಚ್ಚರತ್ಲಿ ಇಂಜಿತ್ತು ಕಾರ್ಯಾಚರಣೆಗೆ ಸಹಕರಿಸಿಡುವ ನಿಕೆ ಕುಶಾಲನಗರದ ವಲಯ ಅರಣ್ಯಾಧಿಕಾರಿ ಆರ್ ರಕ್ಷಿತ್ ಅರಿಚಿಟ್ಟಿತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪಿನ್ಯ ಸಮಾಜ ಕಲ್ಯಾಣ ಇಲಾಖೆ ರಾದನೆಯಲ್ಲಿ ನಾಳೆ ಪೊಲಾಕ 10:30 ಹಸಿರು ಕ್ರಾಂತಿ ಹರಿಕಾರ ಬಾಬು ಜಗಜೀವನ್ ರಾಮ್ ಅಯ್ಯಂಗಡ ನಾಪದನೆ ಪುಣ್ಯಸ್ಮರಣೆ ಕಾರ್ಯಕ್ರಮ ಮಡಿಕೇರಿ ತಾಲೂಕು ಪಂಚಾಯತ್ ಸಭಾವಾಡೆಯಲ್ಲಿ ನಡಪಂದು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ಇವು ಅರಿಚಿಟ್ಟಿತ್ತು. ದಂಡಾರ್ಥ 26-27 ಸಾಲಲು ಮೀನುಗಾರಿಕಾ ಇಲಾಖೆಂಜಿ ಸರ್ಕಾರ ನಿರಕ ಮಾಡಿತ್ತುಳ್ಳ ದರತ್ತಲು ಯೋಗ್ಯವಾನ ಮೀನು ಮರಿಯಾಳ ನೋಟಿತ್ತು ವಿತರಣೆ ಮಾಡುವ ಇರಾದೆ ಉಳ್ಳ ಬೊಳೆಕಾರ ತಂಗಡ ಬೋಡಿಕೆ ಸಂಬಂಧಪಟ್ಟ ತಾಲೂಕು ಮೀನುಗಾರಿಕೆ ಸಹಾಯಕ ನಿರ್ದೇಶಕಂಗಡ ಕಚೇರಿಯಲ್ಲಿ ನೋಂದಣಿ ಮಾಡಿ ಉಂಡು ಒಂದು ಕಟ್ಟಂಡಿತ್ತು. ಅವರ ಮಾಹಿತಿಗೆ 8-2-76-76-5595 ಇಲ್ಲಿ ಸಂಪರ್ಕ ಮಾಡಲೊಂದು ಮೀನುಗಾರಿಕಾ ಇಲಾಖೆಯ ಉಪನಿರ್ದೇಶಕಂಗ ಅರಿಚಿಟ್ಟಿತ್ತು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ರಾದನೆಯಲ್ಲಿ ನಾಳಾಂಕೆ 8:00 ಪೊಲಕ 10:00 ಮಧ್ಯಾಹ್ನ 1:00 ಕತ್ತನೆ ವಿರಾಜಪೇಟೆ ಕಲ್ಯಾಣಿ ಮೋಟರ್ಸ್ ನೆಕ್ಸಾ ಇಲ್ಲಿ ನೇರ ಸಂದರ್ಶನ ನಡಪ. ಈ ಸಂದರ್ಶನದ ಕಲ್ಯಾಣಿ ಮೋಟರ್ಸ್ ನೆಕ್ಸಾ ವಿರಾಜಪೇಟೆ ಇವು ತಂಗಡ ಸಂಸ್ಥೆಯಲ್ಲಿ ಖಾಲಿ ಉಳ್ಳ ಹುದ್ದೆಗೆ ನೇಮಕಾತಿ ಮಾಡುವಂದು ಜಿಲ್ಲಾ ಉದ್ಯೋಗಾಧಿಕಾರಿ ಸಿಬಿ ಮಂಜುನಾಥ ಅವು ಅರಿಚಿಟ್ಟಿತ್ತು. ಅವರ ಮಾಹಿತಿಗೆ ಜಾಬ್ ಕೋಆರ್ಡಿನೇಟರ್ 8-2-96-0-08-06 ಇಲ್ಲಿ ಸಂಪರ್ಕ ಮಾಡಲು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಪಿನ್ಯ ನಾಪೋಕುಲು ಕೊಡುವ ಸಮಾಜತ್ರ ಕೂಡುಕೂಟದ ಮಕ್ಕಳ ನಮ್ಮೆನ ಏರ್ಪಾಡು ಮಾಡಿತು. ಈ ಕಾಲತ್ರ ಅಕ್ಟೋಬರ್ 24-25 ಈ ನಮ್ಮೆನ ನಡೆಸುವ ತೀರ್ಮಾನ ಮಾಡಿತು. ಮಕ್ಕಳ ಕೂಡಿನ ತಂಡತುಂಜ ಬಾಳುಪಾಟು, ಉಮ್ಮತಾಟು, ಬೊಳಕಾಟು, ಕೋಲಾಟು, ಕತ್ತಿಯಾಟು, ಕಪ್ಪೆಯಾಟು, ತಾಲಿಪಾಟು, ಪರಿಯಕಳಿ ಸಂಬಂಧ

0: சொன்ன சொன்ன அத்தவா நிங்கட பக்கத்துல ஜில்லா கானூன் சேவைகள் பிராதிகார அத்தவா தாலுக்கு சேவா சமித்திர சதஸ்ய காரியதர்ஷியான இங்கள சம்பர்க்க மாடோல் உண்டு கர்நாடக ராஜ்ய கானூன் சேவைகள் பிராதிகாரத்திர சதஸ்ய காரியதர்ஷி ஹெச் சசிதர் ஷெட்டி அவு அரிச்சிட்டித்து இல்லிக்கு இந்தேத்ர சுத்தி சமாச்சார தீந்தத்து
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
3: ಶ್ರೋತೃಗಳೇ ಗಮನಿಸಿ, ರಾತ್ರಿ 7:45 ಬೆಂಗಳೂರು ಕೇಂದ್ರದಿಂದ ಭಾಷಣ. ಚನ್ನವೀರ ಕಣವಿ ಅವರ ಕಾವ್ಯ ಮೀಮಾಂಸೆ ಮತ್ತು ಗ್ರಾಮೀಣ ಸೊಗಡಿನ ಕವನಗಳ ವಿಶ್ಲೇಷಣೆ. ಮಾತನಾಡುತ್ತಾರೆ ಡಾಕ್ಟರ್ ಅಶೋಕ್ ಜಿಎಸ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ.

0: ಬರಿ ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ವಿಬಿಜಿ ರಾಮ್ಜಿಗಾಗಿ ಮೊದಲ ಕಂತಿನ ಹಣ ಬಿಡುಗಡೆ. ಆರೋಗ್ಯವಂತ ಜನರಿಂದ ದೇಶದ ಅಭಿವೃದ್ಧಿ ಸಾಧ್ಯ. ಆರೋಗ್ಯವಾಗಿರಲು ದೈಹಿಕ ಚಟುವಟಿಕೆ ಅತ್ಯಗತ್ಯ, ಕೇಂದ್ರ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ. ಕರ್ನಾಟಕಕ್ಕೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಹಿರಿಯ ಅಧಿಕಾರಿಗಳ ತಂಡದಿಂದ ಒಂದು ವಾರದ ಅಧಿಕೃತ ಭೇಟಿ, ಪ್ರಮುಖ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿಯ ಮೌಲ್ಯಮಾಪನ. ನ್ಯೂಜೆರ್ಸಿಯಲ್ಲಿ ಇಂದು ರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯ, ನಾರ್ವೆ ವಿರುದ್ಧ ಬ್ರೆಜಿಲ್ ಸೆಣಸು. ವಾರ್ತೆಗಳ ವಿವರ: ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಕಾಯ್ದೆ 2025 ಇದೇ ತಿಂಗಳ 1ರಿಂದ ಜಾರಿಗೆ ಬಂದಿದ್ದು, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಮಿಷನ್ ಅಡಿಯಲ್ಲಿ ರಾಜ್ಯಗಳಿಗೆ 25,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಮೊದಲ ಕಂತಿನ ಹಣವನ್ನು ಬಿಡುಗಡೆ ಮಾಡಿದರು. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣಾಭಿವೃದ್ಧಿ ಸಚಿವರೊಂದಿಗೆ ಯೋಜನೆಯ ಅನುಷ್ಠಾನದ ಪ್ರಗತಿಯನ್ನು ಪರಿಶೀಲಿಸಿದರು. ಕಾರ್ಮಿಕರಿಗೆ 15 ದಿನಗಳಿಗಾಗಿ ಕೂಲಿ ಪಾವತಿಸಲು ರಾಜ್ಯಗಳಿಗೆ ನೆರವು ನೀಡುವ ಉದ್ದೇಶದೊಂದಿಗೆ ಇಂದು ಮೊದಲ ಕಂತಿನ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದ ಸಚಿವರು, ಮಹಾತ್ಮಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯು ದೇಶಾದ್ಯಂತ ಪೂರ್ಣ ಪ್ರಮಾಣದಲ್ಲಿ ಜಾರಿಯಾಗಲು 3 ವರ್ಷಕ್ಕಿಂತ ಹೆಚ್ಚು ಸಮಯ ಹಿಡಿಸಿದ್ದು, ವಿಬಿಜಿ ರಾಮ್ಜಿ ಯೋಜನೆಯನ್ನು ಕೇವಲ 1ದಿನದಲ್ಲಿ ದೇಶಾದ್ಯಂತ ಜಾರಿಗೊಳಿಸಲಾಗಿದೆ ಎಂದು ಹೇಳಿದರು. ವಿಕಸಿತ

0: ಭಾರತದ ಗುರಿ ಸಾಧನೆಗೆ ವೇಗ ನೀಡಲು ಮುಂದಿನ 5 ವರ್ಷಗಳಲ್ಲಿ 286,000 ಗ್ರಾಮ ಪಂಚಾಯಿತಿಗಳಲ್ಲಿ 7.5 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆ ಮಾಡಲಾಗಲಿದೆ ಎಂದು ಸಚಿವರು ಅಂಕಿಅಂಶ ನೀಡಿದರು. ಯೋಜನೆಯ ಆರಂಭಿಕ ಪ್ರಗತಿಯನ್ನು ಪರಿಶೀಲಿಸಿದ ಅವರು, ಮೊದಲ ವಾರದಲ್ಲೇ ಹೆಚ್ಚಿನ ಸಂಖ್ಯೆಯ ಗ್ರಾಮ ಪಂಚಾಯಿತಿಗಳಲ್ಲಿ ಕಾಮಗಾರಿ ಆರಂಭವಾಗಿದ್ದು ಲಕ್ಷಾಂತರ ಗ್ರಾಮೀಣ ಕಾರ್ಮಿಕರಿಗೆ ಉದ್ಯೋಗ ದೊರೆತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಇಂಡೋನೇಷ್ಯಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿಗೆ ಗುರುದೇವ್ ರವೀಂದ್ರನಾಥ ಟ್ಯಾಗೂರರ ಭೇಟಿಯ ಶತಮಾನೋತ್ಸವದ ಅಂಗವಾಗಿ 15 ತಿಂಗಳ ಕಾರ್ಯಕ್ರಮವನ್ನು ಇಂಡೋನೇಷ್ಯಾ ಆಚರಿಸಲಿದೆ. ಆಕಾಶವಾಣಿಗೆ ಮಾಹಿತಿ ನೀಡಿರುವ ಇಂಡೋನೇಷ್ಯಾಗೆ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭೇಟಿಯ ವೇಳೆ ಈ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುವುದು, ಉಭಯ ದೇಶಗಳ ನಡುವಿನ ಸಾಂಸ್ಕೃತಿಕ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಪ್ರದರ್ಶನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವರ್ಷವಿಡೀ ಹಮ್ಮಿಕೊಳ್ಳಲಾಗುವುದು. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ನಾಳೆ ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಹಕಾರದಿಂದ ಸಮೃದ್ಧಿ ಪರಿಕಲ್ಪನೆಗೆ ಅನುಗುಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು 232 ಧಾನ್ಯ ಸಂಗ್ರಹ ಗೋದಾಮುಗಳ ಉದ್ಘಾಟನೆ, ಸಹಕಾರ ವನಕ್ಕೆ ಭೂಮಿಪೂಜೆ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ರಾಷ್ಟೀಯ ಇ ಆಡಳಿತ ಪ್ರಶಸ್ತಿ 2026ರಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ನ ಪ್ರಮುಖ ಉಪಕ್ರಮವಾದ ಐಸಿಎಂಆರ್ ಮೈಂಡ್ಸ್ ರಾಷ್ಟೀಯ ಆರೋಗ್ಯ ಸಂಶೋಧನಾ ಆದ್ಯತಾ ಯೋಜನೆಗೆ ಚಿನ್ನ ಲಭಿಸಿದೆ. ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಈ ಪ್ರಶಸ್ತಿ ಪ್ರದಾನ ಮಾಡಿದರು. ಐಸಿಎಂಆರ್ ಮಹಾನಿರ್ದೇಶಕ ಡಾ ರಾಜೀವ್ ಬಾಲ್ಹ ಮಾತನಾಡಿ, ಸಂಕೀರ್ಣ ಸಾರ್ವಜನಿಕ ಆರೋಗ್ಯ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯಲು ದತ್ತಾಂಶ ಹಾಗೂ ತಂತ್ರಜ್ಞಾನ ಆಧಾರಿತ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಐಸಿಎಂಆರ್ ಮುಂದೆಯೂ ಮುಂಚೂಣಿಯಲ್ಲಿರಲಿದೆ ಎಂದು ಹೇಳಿದರು. ನವದೆಹಲಿಯಲ್ಲಿ ಇಂದು ನಡೆದ ಫಿಟ್ ಇಂಡಿಯಾ ಸಂಡೇಸ್ ಆನ್ ಸೈಕಲ್ ಉಪಕ್ರಮದ 80ನೇ ಆವೃತ್ತಿಯಲ್ಲಿ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಭಾಗವಹಿಸಿದರು. ಆಧ್ಯಾತ್ಮಿಕ ನಾಯಕ ಸತ್ಯಸಾಯಿ ಬಾಬಾ ಅವರ 100ನೇ ಜನ್ಮ ದಿನಾಚರಣೆ ಅಂಗವಾಗಿ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. 9,000ಕ್ಕೂ ಹೆಚ್ಚು ಜನರು ಜುಂಬಾ ಮತ್ತು ಯೋಗಾಭ್ಯಾಸ ಮಾಡುವ ಜೊತೆಗೆ ಸಮುದಾಯ ಓಟ ಮತ್ತು ಸೈಕಲ್ ಸವಾರಿಯಲ್ಲಿ ಭಾಗವಹಿಸಿದರು. ನಡವಳಿಕೆಯಲ್ಲಿ ಬದಲಾವಣೆ ಉತ್ತೇಜಿಸುವುದು ಮತ್ತು ಕ್ರಿಯಾಶೀಲ ಜೀವನ ಶೈಲಿಯನ್ನು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾ ಮಾಂಡವೀಯ, ಹೃದಯ, ದೇಹ ಮತ್ತು ಮನಸ್ಸನ್ನು ಆರೋಗ್ಯವಾಗಿಡಲು ಸೈಕ್ಲಿಂಗ್ ಪೂರಕ ಎಂದು ಹೇಳಿದರು. ಸೈಕಲ್ ಸವಾರಿಯಿಂದ ಆರೋಗ್ಯದ ಮೇಲಾಗುವ ಪ್ರಯೋಜನಗಳನ್ನು ವಿವರಿಸಿದ ಸಚಿವರು, ನಗರಗಳ ಮಾಲಿನ್ಯ ಮತ್ತು ಸಂಚಾರ ದಟ್ಟಣೆಗೆ ಸೈಕ್ಲಿಂಗ್ ಪರಿಹಾರವಾಗಿದೆ ಎಂದು ವಿವರಿಸಿದರು. ಉತ್ತಮ ಆರೋಗ್ಯಕ್ಕಾಗಿ ಜನರು ಪ್ರತಿದಿನ ಕನಿಷ್ಠ 1 ಗಂಟೆಯಾದರೂ ಮೊಬೈಲ್ ಬಳಸದೆ ಆ ಸಮಯವನ್ನು ದೈಹಿಕ ಚಟುವಟಿಕೆ ಮತ್ತು ಕ್ರೀಡೆಗಳಿಗೆ ಮೀಸಲು ಇಡಬೇಕೆಂದು ಅವರು ಮನವಿ ಮಾಡಿದರು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಹಿರಿಯ ಅಧಿಕಾರಿಗಳ ತಂಡ ಇಂದಿನಿಂದ 1 ವಾರ ಕರ್ನಾಟಕಕ್ಕೆ ಅಧಿಕೃತ ಭೇಟಿ ನೀಡಿದ್ದು ರಾಜ್ಯ ಸರ್ಕಾರದ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆಗಳನ್ನು ನಡೆಸಲಿದೆ ಹಾಗೂ ಪ್ರಮುಖ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿಯ ಮೌಲ್ಯಮಾಪನ ಮಾಡುವುದು ಈ ಭೇಟಿಯ ಮುಖ್ಯ ಉದ್ದೇಶವಾಗಿದೆ. ಬೆಳಗಾವಿ ಮತ್ತು ದಾವಣಗೆರೆ ಜಿಲ್ಲೆಗಳಿಗೆ ಭೇಟಿ ನೀಡಲಿರುವ ಈ ತಂಡ ಕ್ಷೇತ್ರ ಮಟ್ಟದಲ್ಲಿ ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಯೋಜನೆಯ ಅನುಷ್ಠಾನಕ್ಕೆ ಬೆಂಬಲ ನೀಡುವುದರ ಜೊತೆಗೆ ಅದರ ಪ್ರಗತಿಯನ್ನು ಪರಿಶೀಲಿಸಲಿದೆ. ಜಿಲ್ಲಾಡಳಿತಗಳ ಸನ್ನದ್ದತೆಯನ್ನು ಅಧಿಕಾರಿಗಳು ಮೌಲ್ಯಮಾಪನ ಮಾಡಲಿದ್ದು ಯೋಜನೆಯ ಅನುಷ್ಠಾನದಲ್ಲಿರುವ ಸವಾಲುಗಳನ್ನು ಗುರುತಿಸಿ ಅವುಗಳನ್ನು ಸಕಾಲದಲ್ಲಿ ಪರಿಹರಿಸುವ ಮೂಲಕ ಯೋಜನೆಯ ಪರಿಣಾಮಕಾರಿ ಜಾರಿಗೆ ನೆರವಾಗಲಿದ್ದಾರೆ. ಹಿರಿಯ ಬುಡಕಟ್ಟು ನಾಯಕ ಮತ್ತು ಗುಜರಾತ್ನ ಮಾಜಿ ಅರಣ್ಯ ಸಚಿವ ಮೋಹನ್ ಸಿನ್ಹಾ ರಾತ್ವಾ ಅವರು ಇಂದು ನಿಧನರಾದರು. ಅವರಿಗೆ 82 ವರ್ಷ ವಯಸ್ಸಾಗಿತ್ತು. ಅವರು ಅನಾರೋಗ್ಯ

0: ಯದಿಂದ ಬಳಲುತ್ತಿದ್ದರು. ಗುಜರಾತ್ನ ಬುಡಕಟ್ಟು ರಾಜಕೀಯದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದ ಅವರು 10 ಬಾರಿ ಶಾಸಕರಾಗಿದ್ದರು. ಮೋಹನ್ ಸಿನ್ಹಾ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರು ಶೋಕ ವ್ಯಕ್ತಪಡಿಸಿದ್ದಾರೆ. ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಚಂಪಾವತ್ ಜಿಲ್ಲೆಯ ತಾನಕ್ಪುರ್ನಿಂದ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಇಂದು ಚಾಲನೆ ನೀಡಿದರು. ಮೊದಲ ತಂಡದಲ್ಲಿ ಓರ್ವ ವೈದ್ಯರು, 34 ಪುರುಷರು ಮತ್ತು 15 ಮಹಿಳೆಯರು ಸೇರಿ 49 ಯಾತ್ರಿಕರಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಧಾಮಿ, ಕೈಲಾಸ ಮಾನಸ ಸರೋವರ ಯಾತ್ರೆಯು ಕೇವಲ ಧಾರ್ಮಿಕ ಯಾತ್ರೆಯಲ್ಲ, ಅದು ಆಧ್ಯಾತ್ಮಿಕ ಜಾಗೃತಿ, ಸಾಂಸ್ಕೃತಿಕ ಏಕತೆ ಮತ್ತು ರಾಷ್ಟೀಯ ಸೌಹಾರ್ದತೆಯ ಪ್ರತೀಕವಾಗಿದೆ ಎಂದು ಹೇಳಿದರು. ವಾಣಿಜ್ಯ ವಲಸೆ ಸೇರಿದಂತೆ ವಿವಿಧ ನೀತಿ ನಿರೂಪಣೆ ವಿಷಯಗಳಲ್ಲಿ ವಿದೇಶಾಂಗ ಸಚಿವಾಲಯಕ್ಕೆ ಸಲಹೆ ನೀಡುತ್ತಿರುವುದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಹೇಳಿಕೊಳ್ಳುತ್ತಿದ್ದು ಇದರಲ್ಲಿ ಸತ್ಯಾಂಶವಿಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಸತ್ಯಶೋಧನಾ ಘಟಕ ತಿಳಿಸಿದೆ. ಇರಾನ್ನ ಮಾಜಿ ಪರಮೋಚ್ಚ ನಾಯಕ ದಿವಂಗತ ಆಯತುಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯ ಧಾರ್ಮಿಕ ವಿಧಿವಿಧಾನಗಳು ಇಂದು ತೆಹರಾನ್ನಲ್ಲಿ ನಡೆದವು. ದೇಶದ ರಾಜಕೀಯ, ಮಿಲಿಟರಿ ಹಾಗೂ ಧಾರ್ಮಿಕ ನಾಯಕರು ಅಂತಿಮ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದರು. ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿ ನಾಳೆಯಿಂದ 3 ದಿನ ನಡೆಯಲಿರುವ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ತಜ್ಞರ ಅಂತರ್ ಸರ್ಕಾರಿ ಗುಂಪಿನ 9ನೇ ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ಈ ಸಭೆಯಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟಗಳು, ಅಂತಾರಾಷ್ಟೀಯ ಸಂಸ್ಥೆಗಳು, ಗ್ರಾಹಕರ ಸಂರಕ್ಷಣಾ ಪ್ರಾಧಿಕಾರಗಳು, ಶಿಕ್ಷಣ ತಜ್ಞರು ಸೇರಿದಂತೆ ಸಂಬಂಧಿಕರು ಭಾಗವಹಿಸಿ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಬ್ರಿಕ್ಸ್ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ 2 ದಿನಗಳ ಸಭೆಯು ನಾಳೆಯಿಂದ ಅಸ್ಸಾಂನ ಗುವಾಹಟಿಯಲ್ಲಿ ಆರಂಭವಾಗಲಿದೆ. ಈ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದು ಸಂಸ್ಥೆಗಳ ನಡುವಿನ ನಿರಂತರ ಸಹಕಾರವನ್ನು ಬಲಪಡಿಸುವುದು ಮತ್ತು ಕಾರ್ಯಾಚರಣಾ ಮಟ್ಟದಲ್ಲಿ ಇನ್ನಷ್ಟು ಸಮನ್ವಯ ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ನ್ಯೂಜೆರ್ಸಿಯಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ನೇ ಸುತ್ತಿನ ಪಂದ್ಯದಲ್ಲಿ ನಾರ್ವೆ ವಿರುದ್ಧ ಬ್ರೆಜಿಲ್ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 1:30 ಆರಂಭವಾಗಲಿದೆ. ನಾಳೆ ಬೆಳಗ್ಗೆ 5:30 ನಡೆಯಲಿರುವ ಇನ್ನೊಂದು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಮೆಕ್ಸಿಕೋ ತಂಡವನ್ನು ಇಂಗ್ಲೆಂಡ್ ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ವಿಬಿಜಿ ರಾಮ್ಜಿಗಾಗಿ ಮೊದಲ ಕಂತಿನ ಹಣ ಬಿಡುಗಡೆ. ಆರೋಗ್ಯವಂತ ಜನರಿಂದ ದೇಶದ ಅಭಿವೃದ್ಧಿ ಸಾಧ್ಯ. ಆರೋಗ್ಯವಾಗಿರಲು ದೈಹಿಕ ಚಟುವಟಿಕೆ ಅತ್ಯಗತ್ಯ, ಕೇಂದ್ರ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ. ಕರ್ನಾಟಕಕ್ಕೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಹಿರಿಯ ಅಧಿಕಾರಿಗಳ ತಂಡದಿಂದ 1 ವಾರದ ಅಧಿಕೃತ ಭೇಟಿ, ಪ್ರಮುಖ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿಯ ಮೌಲ್ಯಮಾಪನ. ನ್ಯೂಜೆರ್ಸಿಯಲ್ಲಿ ಇಂದು ರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯ ನಾರ್ವೆ ವಿರುದ್ಧ ಬ್ರೆಜಿಲ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಶ್ರೋತೃಗಳೇ, ಇಂಗ್ಲೆಂಡ್ನಲ್ಲಿ ನಡೆಯಲಿರುವ ಐಸಿಸಿ ಟಿ20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಅಂತಿಮ ಪಂದ್ಯದ ವೀಕ್ಷಕ ವಿವರಣೆಯನ್ನ ಕೇಳುವಿರಿ. ದೆಹಲಿ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ನಮ್ಮ ನಿತ್ಯದ ಕಾರ್ಯಕ್ರಮಗಳು ಮೂಡಿಬರಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಚನ್ನವೀರ ಕಣಿವೆಯವರ ಕಾವ್ಯ ಮೀಮಾಂಸೆ ಮತ್ತು ಗ್ರಾಮೀಣ ಸೊಗಡಿನ ಕವನಗಳ ವಿಶ್ಲೇಷಣೆ, ಈ ಕುರಿತು ಮಾತನಾಡುತ್ತಾರೆ ಪ್ರಾಧ್ಯಾಪಕರಾದ ಡಾಕ್ಟರ್ ಅಶೋಕ್ ಜಿಎಸ್.
3: ಕವಿ ಕಾವ್ಯ ಕುರಿತು ಚರ್ಚೆ ಇಂದಿನದಲ್ಲ, ಅದು ಪುರಾತನ ಸಂಸ್ಕೃತ ಕವಿ ಮೀಮಾಂಸಕರಿಂದ ಬಂದುದಾಗಿದೆ. ಕವಿ ಎಂದರೆ ಯಾರು? ಕಾವ್ಯ ಹೇಗೆ ಹುಟ್ಟುತ್ತದೆ? ಕವಿತೆ ಬರೆಯಲು ಆಕರಗಳು ಯಾವುವು? ಕವಿಯು ಪ್ರಕೃತಿಯಲ್ಲಿ ಕಂಡದ್ದನ್ನು ಹೇಗೆ ಕಾವ್ಯವಾಗಿಸುತ್ತಾನೆ? ಕವಿ ಕಾಣದ್ದನ್ನು ಕವಿ ಹೇಗೆ ಕಂಡ? ಋಷಿ ಅಲ್ಲದವನು ಹೇಗೆ ಕವಿಯಾಗಲಾರ? ಮತ್ತು ಕವಿಯು ದರ್ಶನವುಳ್ಳವನಾಗಿರಬೇಕೆಂಬ ವಿಚಾರ ಕುರಿತು ತಮ್ಮ ಕವನಗಳಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಜಿಎಸ್ಎಸ್ ಅವರು ಹೇಳಿದಷ್ಟು ಕಾವ್ಯ ತತ್ವಗಳನ್ನು ಕಣಿವೆಯವರು ಹೇಳುತ್ತಿದ್ದರೂ ಅವರದೇ ಆದ ಶೈಲಿಯಲ್ಲಿ ಕವಿ ಕಾವ್ಯ ಪ್ರತಿಭೆ ಸ್ಫೂರ್ತಿಯ ಬಗ್ಗೆ ಹೇಳುತ್ತಾರೆ. ಕವಿಯು ಕಾವ್ಯ ಬರೆಯುವುದು

ಸಹಜವಾದರೂ ಅದಕ್ಕೆ ಸ್ಫೂರ್ತಿ ಬಹಳ ಮುಖ್ಯ. ಸ್ಫೂರ್ತಿ ಪ್ರತಿಭೆಗಳಿದ್ದರೆ ಕಾವ್ಯ ಹೊರಹೊಮ್ಮುತ್ತದೆ, ಇಲ್ಲದಿದ್ದರೆ ಕಾವ್ಯ ಗೌಣವಾಗುತ್ತದೆ. ಪ್ರತಿಭೆ ಸ್ಫೂರ್ತಿ ಕೆಲವು ಕಾಲ ಮಡುಗಟ್ಟಿಯ ಹಾಗೆ ನಿಲ್ಲಬಹುದು. ಯಾವ ವೇಳೆ ಸ್ಫೂರ್ತಿಗೊಂಡ ಕವಿ ಕಾವ್ಯ ರಚನೆಗೆ ಮುಂದಾಗುತ್ತಾನೋ ಅದೇ ಸ್ಫೂರ್ತಿ. ಇದನ್ನು ಸ್ಫೂರ್ತಿ ಎಂಬ ಕವನದಲ್ಲಿ ಹೀಗೆ ಚಿತ್ರಿಸುತ್ತಾರೆ. ಅರಿವಿನಾಳದ ಭಾವಕಲ್ಪನೆಯಿಂದ ಉದಾತ್ತಗೊಳಿಗೆ ಒಳಗಾಗಿ ಕವಿಯು ಜೀವ ತುಂಬಿ ಸ್ಫೂರ್ತಿಯಿಂದ ಕಾವ್ಯ ರಚಿಸುತ್ತಾನೆ. ಅಲ್ಲಿ ತನ್ನ ದರ್ಶನ ಮತ್ತು ಸ್ಪರ್ಶತೆಯಿಂದ ರೋಮಾಂಚನಗೊಂಡು ಕಾವ್ಯ ಉದಯವಾಗುತ್ತದೆ ಎನ್ನುತ್ತಾರೆ. ಬರಡು ಜೀವನದಲ್ಲಿ ಬೆಳದಿಂಗಳ ರೀತಿ ಚಿಗುರೊಡೆದು ಯಾವುದೋ ರಸದ ಪ್ರೇರಣೆಯಿಂದ ಕಾವ್ಯ ಉದಯವಾಗುತ್ತದೆ. ಕವಿಯು ತನ್ನ ಬಾಳಿನ ನೋವು ನಲಿವುಗಳನ್ನು ಕಾವ್ಯ ರಚನೆಗೆ ಆಕರವಾಗಿಸಿ ಸಮೂಹಗೊಳಿಸಿ ಪ್ರತಿಭೆಯ ಸ್ಫೂರ್ತಿಯ ಪ್ರಭಾವದಿಂದ ಸುಖ ದುಃಖದಾಚೆಯ ಕಡಲ ನಾವೆಯ ದಾಟಿ ಸ್ಫೂರ್ತಿಗೊಂಡು ಕಾವ್ಯ ರಚಿಸುತ್ತಾನೆ. ಭಾರತೀಯ ಜೀವ ಜಗತ್ತುಗಳ ದ್ವಿಭಾವವನ್ನು ಜನಾಗಿಸಿ ವಿಶ್ವ ಗೀತ ಎನ್ನುಲಿಯುವ ಹಕ್ಕಿಯಾಗಿ ಸ್ಫೂರ್ತಿಗೊಂಡು ಕವಿ ರಚಿಸುತ್ತಾನೆ. ಎಂದಾದರೊಮ್ಮೆ ನೀನು ಬಂದು ಮರೆಯಾಗುತ್ತಿಹೇ ಸಂಜೆ ಮುಗಿಲಿನ ಸ್ವರ್ಣ ವರ್ಣದಂತೆ ಸ್ಫೂರ್ತಿ. ಕಾವ್ಯಾಕ್ಷಿ ಕವನ ಸಂಕಲನದಿಂದ ಇದನ್ನ ಆಯ್ಕೊಳ್ಳಲಾಗಿದೆ. ಪ್ರಕೃತಿಯಲ್ಲಿ ಹೂ ತಳೆದ ಬಳ್ಳಿ ಬಾಳೆಗೊನೆ ಹೇಗೆ ಗಾಳಿಯಿಂದ ನಳನಳಿಪವಾಗಿ ಬಳುಕುವಂತೆ ರುದ್ರ ವೀಣೆಯಿಂದ ಹೃದಯ ವೀಣೆಯ ತಂತಿಯಾಗಿ ಮಿಡಿಯುವಂತೆ ಸ್ಫೂರ್ತಿಗೊಂಡು ಕಾವ್ಯ ಹೊರಹೊಮ್ಮುತ್ತದೆ. ಭಾವ ಘಡನೆಯಲ್ಲಿ ರಾಗ ರಸ ಪಾಕದಲ್ಲಿ ಚಂದೋ ವಿಲಾಸದಲ್ಲಿ ಸ್ಫೂರ್ತಿಗೊಂಡು ಕವಿತೆಯು ಉದಯವಾಗುತ್ತದೆ. ಜೀವನದ ರಥಯಾತ್ರೆಯ ಕುಲುಮೆಯಲ್ಲಿ ಪುಟವಿಟ್ಟ ರನ್ನ ಪುತ್ತಳಿಯಾಗಿ ಸುಖ ದುಃಖ ಹಾಸ್ಯ ಆಕಾಂಕ್ಷೆಗಳ ಬಾಳ ಹೊಂಗನಸಿನಲ್ಲಿ ದಿವ್ಯಾತ್ಮದಲ್ಲಿ ಸ್ಫೂರ್ತಿಗೊಂಡು ಕವ್ಯ ರಚಿಸೆಂದು ಯಾವುದೋ ಶಕ್ತಿ ಕರೆಯುವುದೋ ನನ್ನನ್ನು ಎಂದು ಹೇಳುತ್ತಾರೆ. ಸ್ಫೂರ್ತಿಯ ಸುಂದರಿ ರಸೋನ್ಮಾದಿನಿ ಚಂಚಲೆಯು ಕಟ್ಟು ಕಟ್ಟಳೆಗೆಲ್ಲ ಸಿಲುಕಿದವಳು ಜೀವನದ ವಿವಿಧಾಂಗರಂಗದಲ್ಲಿ ಮೈಮರೆತು ನಿಂತಿರಲು ಅರಿಯದೆ ಮಿಂಚು ಬಹಳು ಸ್ಫೂರ್ತಿ ಕಾವ್ಯಾಕ್ಷಿ. ಈ ರೀತಿ ಸ್ಫೂರ್ತಿಗೊಂಡು ಕಾವ್ಯ ಉದಯವಾಗುತ್ತದೆ ಎಂದು ಕಣಿವೆಯವರು ಅಭಿಪ್ರಾಯಪಡುತ್ತಾರೆ. ಕಿರಣ ನಟಿ ಕುಣಿದು ಕುಪ್ಪಳಿಸುತ್ತಿರಲು ರಾಗರ ಸಪಾಕದಲ್ಲಿ ಚಂದೋ ವಿಲಾಸದಲ್ಲಿ ಕಮನೀಯ ಕವಿತೆ ತಾ ಕಂಡೆರೆದುವಳು ಸ್ಫೂರ್ತಿ ಕಾವ್ಯಾಕ್ಷಿ. ಭಾವ ಮತ್ತು ಕಲ್ಪನೆಗಳನ್ನು ರಾಗ ರಸಪಾಕದಲ್ಲಿ ಚಂದೋ ವಿಲಾಸದಲ್ಲಿ ಕವಿಯು ಕವಿತೆಯನ್ನು ಬಂಧಿಸುವುದು ಮತ್ತು ಕವಿತೆಗೆ ಬೇಕಾದ ಸಾಮಗ್ರಿಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಗುಣ ಸಾಮರ್ಥ್ಯ ಅವರ ಸ್ಫೂರ್ತಿ ಎಂಬ ಕವನದಿಂದ ಅರ್ಥವಾಗುತ್ತದೆ. ಈ ಧೋರಣೆಯನ್ನು ಮುಂದಿನ ಅವರ ಮಾತುಗಳು ಖಚಿತಪಡಿಸುತ್ತವೆ.

ಕಾವ್ಯಾಕ್ಷಿ ಕವನ ಸಂಕಲನ. ಲಕ್ಷ ನಕ್ಷತ್ರಗಳ ತಳತಳ ಹಿಡಿದು ಎನ್ನ ಒಲ್ಲಿಯಾಗಲಿ ತನ್ನ ರನ್ನ ಪುತ್ಥಳಿಯಾಗಿ ಹೆರಕ ಒಯ್ದು ಎನ್ನುವ ರೀತಿಯಲ್ಲಿ ಕಣಿವೆಯವರು ಎತ್ತಿಕೊಂಡ ಕವ್ಯ ಬಂಧದ ಸವಾಲುಗಳನ್ನೇ ಗೊತ್ತುಪಡಿಸುತ್ತದೆ ಇಂದಿನ ಅವರ ಒಂದು ಕವನ. ಎಷ್ಟು ಕನಸುಗಾರಿಕೆಯ ಕೆಚ್ಚಿನಿಂದ ಎಷ್ಟು ಹೃದಯವನ್ನಿಸುತ್ತದೋ ಅವರ ತೀರ ಆರಂಭದ ಯಾವುದೋ ಒಂದು ಕೃತಿಯೋ ಅದೇ ಮಟ್ಟದ ಅಷ್ಟೇ ಮೇಲ್ಮೈಯಿಂದಾಗಿ ಮೆಚ್ಚಿಗೆ ಆಗುತ್ತದೆ ಎಂದು ಗೌರೀಶ್ ಕಾಯ್ಕಿಣಿಯವರು ಮಾತನ್ನು ಒಪ್ಪಬಹುದಾಗಿದೆ. ಕಾವ್ಯ ಸ್ವರೂಪದ ಬಂಧ ದಾಟಿ ಲಯ ಭಾಷೆ ಭಾವಗಳನ್ನು ಬೆಕ್ಕಿಸಿಕೊಳ್ಳುವ ತಕ್ಕತ್ತು ಚನ್ನವೀರ ಕಣಿವೆಯವರ ಕಾವ್ಯದ ಶಕ್ತಿಯಾಗಿದೆ. ಪರಂಪರೆಯ ಪ್ರವಾಹದಲ್ಲಿ ತಮ್ಮ ಭಾವನೆಗಳನ್ನು ತೋಡಿಕೊಳ್ಳಬೇಕಾಗಿ ಬಂದರೂ ಆತ್ಮಶೈಲಿಯ ಭಾವಕ್ಕೆ ತಕ್ಕ ಭಾವಾಭಿವ್ಯಕ್ತಿಯ ಪ್ರಯೋಗಶೀಲತೆ ಮೌಲ್ಯ ತಿಳಿಯುವಿಕೆಗಳನ್ನು ಕಣಿವೆಯವರು ಕಾವ್ಯದಲ್ಲಿ ಕಟ್ಟಿಕೊಡಲು ಪ್ರಯತ್ನಿಸಿದ್ದರು. ಇವರು ಹೊಸಗನ್ನಡ ಕಾವ್ಯವಲ್ಲದೆ ಪ್ರಾಚೀನ ಕಾವ್ಯ ಪರಂಪರೆಯ ತತ್ವವನ್ನು ಹೀರಿಕೊಂಡು ಜನಪದ ಹಾಡು ನುಡಿ ವಾಕ್ಯ ವೇಷ್ಟನಗಳು ಗಾದೆ ಮಾತುಗಳು ಪಡಿನುಡಿಗಳು ಸಂಸ್ಕೃತ ಪದಪುಂಜಗಳು ಹಾಗೂ ವಿಶೇಷ ಪದ ಪ್ರಯೋಗದ ಮೂಲಕ ಭಾಷೆಯನ್ನು ಅದವಾಗಿ ಮಿದಗೊಳಿಸಿಕೊಂಡರು. ಜಾನಪದ ಮಟ್ಟುಗಳ ವಿವಿಧ ಲಯಗಳನ್ನು ಜೀರ್ಣಿಸಿಕೊಂಡು ಅವುಗಳನ್ನು ಕಾವ್ಯದಲ್ಲಿ ಬಿಂಬಿಸಿದ್ದಾರೆ. ಪ್ರತಿ

ಸ್ಫೂರ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚನ್ನವೀರ ಕಣಿವೆಯವರು ಒಳ್ಗುರಿಗೆ ಎಂಬ ಕವನವನ್ನು ಬೇಂದ್ರೆಯವರ ಪ್ರಸಿದ್ಧ ಭಾವಗೀತೆಗಳಿಂದ ನಾನು ಬಡವಿ ಆತ ಬಡವ ಕವನದ ಸಾಲುಗಳ ಛಾಯೆ ದಾಟಿಯನ್ನಾಗಲಿ ಮಧುರ ಚಿನ್ನರ ಅನುಭಾವಿಕ ಸೆಳಕುಗಳ ಕವಿತೆಯ ಸ್ಥಾಯಿಯೊಳಗೆ ಹರಿದು ಹೋಗುವುದನ್ನು ನಾವು ನೋಡಿದಾಗ ಅದು ವಿಭಿನ್ನವಾಗಿ ಸಂಯೋಜನೆಗೊಂಡರೂ ಈ ಸಿದ್ಧಿಯನ್ನು ಭಿನ್ನಗೊಳಿಸಲಿಕ್ಕೆ ಆಗದಷ್ಟು ಕವಿಯು ಪ್ರತಿಭೆಯ ಕೆಲಸ ಮಾಡುತ್ತದೆ. ಇದನ್ನು ಮುಖ್ಯವಾಗಿ ನವೋದಯ ಕವಿಯ ಪರಂಪರೆಯಲ್ಲಿಯೇ ಶಿಲ್ಪ ತುಂಬಿ ಬರುವ ಭಾವಗಳನ್ನು ಶಿಲ್ಪದ ಒಡಲೊಳಗೆ ವ್ಯವಸ್ಥಿತವಾಗಿ ಮುರಿದು ಕಟ್ಟುವ ಕಣಿವೆಯವರ ಈ ತನ್ಮಯತೆಯನ್ನು ಕಂಡಾಗ ಪ್ರಾರಂಭದಲ್ಲಿಯೇ ಇಷ್ಟೊಂದು ಬಗೆಯಾಗಿ ಕವಿ ಅಭಿವ್ಯಕ್ತಿಯ ಕ್ರಮಕ್ಕೆ ಮಹತ್ವ ವಹಿಸಿದ್ದು ಆಶ್ಚರ್ಯವನ್ನು ಮೂಡಿಸುತ್ತದೆ. ಅವರೇ ತಮ್ಮ ಮನದ ಇಂಗಿತವನ್ನು ಪದ್ಯದಲ್ಲಿ ಸ್ಪಷ್ಟವಾಗಿ ಹೇಳಿಕೊಳ್ಳುವುದು ಕಣ್ಣಿಗೆ ಬೀಳುತ್ತದೆ.

ನೀಲುಗಡೆ ಒಳ್ಗುರಿಗೆ ಕಾವ್ಯಾಕ್ಷಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಕಣಿವೆಯವರ ಸೃಜನಶೀಲತೆಯನ್ನು ಇಲ್ಲಿ ಕಾಣಬಹುದು. ಕಾವ್ಯ ಪರಂಪರೆ ದಟ್ಟ ಪ್ರಭಾವವನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲದ ನಮ್ಮೊಳಗೆ ಕಾಡಿ ಮಿಡಿಯುವ ಬಂಧನವನ್ನು ಕೈಬಿಡೋಕ್ಕೂ ಸಾಧ್ಯವಾಗದ ಗೊಂದಲ ತಳಮಳ ಅವರನ್ನು ಸಾಕಷ್ಟು ಪಿಡಿಸಿದೆ. ಎನ್ನ ಪಾಡಿಗೆನ್ನ ಬಿಡು ಎನ್ನ ನಿಲುಗಡೆ ಎಂದು ವ್ಯಕ್ತವಾಗಿ ಸ್ವತಂತ್ರವಾಗಿ ಮುಂದೆ ಸಾಗುವುದನ್ನು ಒಳಗಿನ ತಮ್ಮ ಮೂಲ ಸಮಸ್ಯೆಯನ್ನೇ ಕಸಿವಿಸಿಕೊಂಡು ಪ್ರಕಟಿಸುತ್ತಾರೆ. ಹೀಗೆ ಭಾಷೆ ಮತ್ತು ಕಾವ್ಯ ಸ್ವರೂಪದ ನೋಟದಲ್ಲಿ ಕವಿ ಲಕ್ಷ್ಯ ವಹಿಸುತ್ತಿರುವುದರೊಂದಿಗೆ ಈ ಪದ್ಯ ಅರ್ಥಭಾರ ಇನ್ನೂ ಬೇರೆ ಬೇರೆ ಯಾದ ಮಗ್ಗುಲುಗಳನ್ನು ತೆರೆದು ತೋರಿಸುವುದನ್ನು ಇಲ್ಲಿ ಮರೆತು

ಮೋಗಸುಂದರನು ಮೂಡಿರುವನು ಚಂದಿರನು ಬಾನ ಭುವಿಗಳ ಬಯಕೆ ಮಿನ್ನೆಂತೆ ಚಂದ್ರೋದಯ ಕಾವ್ಯಾಕ್ಷಿ. ಇಲ್ಲಿ ರಚನೆಯ ಕಣ್ಣಿಗೆ ಸರಳವಾದಂತೆ ಕಂಡರೂ ಕಾವ್ಯ ಬಂದ ಅತ್ಯಂತ ಪ್ರಸಾದದೊಡನೆ ಒಳಪ್ರಾಸ ಲಯ ಪದ ಪ್ರಯೋಗದ ಮೇಲೆ ಇರುವ ಹಿಡಿತ ಎಲ್ಲವೂ ಇಲ್ಲಿ ಗೋಚರಕ್ಕೆ ಬರುತ್ತದೆ. ನವೋದಯ ಕಾಲಕ್ಕೆ ಅದರದೇ ಆದ ಭಾಷೆಯೊಂದು ಸಿದ್ಧಗೊಂಡಿರಲಿಲ್ಲವೆಂದು ವಿಮರ್ಶಕರ ಅಭಿಪ್ರಾಯವಿದೆ. ಅದು ಅಷ್ಟು ಆಶಯದಲ್ಲಿರಬಹುದು, ರೀತಿಯಲ್ಲಿರಬಹುದು, ಭಾಷೆಯಲ್ಲಿರಬಹುದು. ಭಾಷೆಯನ್ನು ವೈಭವೀಕರಿಸುವ ಗುಣವನ್ನು ನವೋದಯ ಕವಿಗಳಿಂದ ಕಣಿವೆಯವರು ಕಲಿತರೂ ಅವರಿಗೆ ಎದೆಯ ಭಾವ ಒಮ್ಮುವುದು. ಭಾಷೆ ಒಂದು ಸಾಧನ, ಮತ್ತೆ ಭಾವದಲ್ಲಿ ಕವಿತೆ ಸಂಪೂರ್ಣತೆಯಲ್ಲಿ ಬಿಡುವುದಿಲ್ಲ. ಅದಕ್ಕೆ ತನಗೆ ತನ್ನದೇ ಆದ ವಿಶೇಷತೆ ಇದೆ, ಆಕರ್ಷಕ ಸೆಳೆತ ಮತ್ತು ವ್ಯಕ್ತಿತ್ವವಿದೆ.

ಸೋಸಿಸುಳಿ ಗಾಳಿ ತೆಂಗು ಗರಿಗಳ ನಡುವೆ ಸುಣುಸುಳುತ್ತಿತ್ತು ಅಂತ ಒಂದು ಮುಂಗಾರಿನ ಮಳೆಯನ್ನು ಕುರಿತು ಬಹಳ ಅದ್ಭುತವಾಗಿ ವರ್ಣಿಸಿರುವುದನ್ನು ಚನ್ನವೀರ ಕಣವಿಯವರು ಅದನ್ನು ಭಾವಗೀತೆಯಲ್ಲಿ ಆಡಿರುವುದನ್ನು ನಾವು ಗಮನಿಸಬಹುದು.

ನುಸುಳುತ್ತಿತ್ತು. ಒಂದು ಕಣಿವೆಯವರ ದೀಪದಾರಿ ಕವನ ನಮಗಿಲ್ಲ ಇವನೆದುರು ನಿಂತು ನುಡಿಯುವ ಧೈರ್ಯ, ಬೆಳಗಿನಿಂದಲೂ ಸಂಜೆವರೆಗೂ ಒಂದೇ ಸಮನೆ ಉರಿಯುವ ಸೂರ್ಯ. ಚಿಕ್ಕ ಮಕ್ಕಳ ಬಾಲ್ಯದ ಪರಿಸ್ಥಿತಿಯನ್ನು ನೋಡಿ, ಚಿಕ್ಕ ಮಕ್ಕಳ ಅವರ ಕ್ರಿಯಾತ್ಮಕ ಚಟುವಟಿಕೆಯನ್ನು ನೋಡಿ ಕಣಿವೆಯವರು ದೀಪದಾರಿ ಕವನದಲ್ಲಿ ಒಂದು ಕವನದ ಸಾಲು, ಇನ್ನೊಂದು ಹೀಗಿದೆ. ಹಗಲು ಸತತುದ್ಯೋಗಿ ಇರುಳು ಕಿಂದರಿಜಿಯೋಗಿ, ನಮಗಿಲ್ಲ ಇವನೆದುರು ನಿಂತು ನುಡಿಯುವ ಧೈರ್ಯ, ಬೆಳಗಿನಿಂದಲೂ ಸಂಜೆಯವರೆಗೆ ಒಂದೇ ಸಮನೆ ಉರಿಯುವ ಸೂರ್ಯ ಅಂತೇಳಿ ಹೇಳ್ತಾರೆ. ಈ ಕಣಿವೆಯವರು ಒಂದು ಕವನದಲ್ಲಿ ಸಂಜೆ ವೆಣ್ಣಿನ ಸಕಲ ಸೌಭಾಗ್ಯ ಒಮ್ಮುತ್ತಿದೆ ಕರಿ ನೆರಳು ಚಾಚುವುದು, ನೀಲ ಸೀಮಂತದಲ್ಲಿ ಇಲ್ಲಿ ಮೌನದ ಉದ್ಯಾನವನೇ

ಮುಡಿಪಾಗಿ ಕರಗಿಹುದು ಅರ್ಪಣಾನಂದದಲ್ಲಿ. ಮೊದಲ ನೋಟಕ್ಕಿವನು ಅಸುಳೆ, ಪೂರಾ ಅಸುಳೆ, ಗುಮ್ಮನ ಗುಸುಗ, ಅಲ್ಲಲ್ಲಿ ಸಂಶಯದ. ಏಕೆ ಹುಡುಕುತ್ತೀರಿ ಇಲ್ಲಿಯೇ ಇವನ ಅಂತರಂಗದಲ್ಲಿಯೇ ಹೊಗೆ ಆಡುತ್ತಿಹೆದೆ? ಬನ್ನಿ, ಮೂರನೆಯ ಮಹಾಯುದ್ಧ. ಚಿಕ್ಕ ಮಕ್ಕಳ ಒಂದು ಪ್ರತೀಕವನ್ನು ತೆಗೆದುಕೊಂಡು ವಿಶ್ಲೇಷಣೆ ಮಾಡ್ತಾ ಇರೋದನ್ನು ನಾವು ಗಮನಿಸಬಹುದು. ಕಣಿವೆಯವರ ಕಾರ್ತಿಕ ಮೋಡ ಎಂಬ ಕವನದಲ್ಲಿ ಅಭಿನಂದನೆ ಎಂಬ ಕವನ ಹೀಗಿದೆ. ಸ್ನೇಹ ಪ್ರೀತಿ ವಿಶ್ವಾಸ ಹಾಸ್ಯ ಮಧುರಹಾಸ ತುಂಬಿ ದೋಸೆಗೆ ಒದುವಿನಂತೆ ನಸುನಾಚಿ ನಮಿಸಿ ಈ ಜೀವ ಬಂತು ಹಸೆಗೆ. ಕಣಿವೆಯವರ ಕೊನೆಯ ನಿಲ್ದಾಣ ಎಂಬ ಕವನದಲ್ಲಿ ಹೀಗೆ ಹೇಳ್ತಾರೆ. ಇದು ದೊಡ್ಡ ನಿಲ್ದಾಣ ಕೂಟ, ಇಲ್ಲಿಂದಲೇ ಹೊರಟು ಇಲ್ಲಿಗೆ ಬಂದು ಕೂಡುವೆವೆಲ್ಲ ಕಡೆಯ ಗಾಡಿ ದೇಹಾದ್ಯಂತ ಸಂಚರಿಸಿ ಮುಪ್ಪಸಕ್ಕೆ ಹರಿಯುತ್ತಿದೆ ರಕ್ತ ನಾಡಿ. ನಮ್ಮ ನಾಡಿಗೆ ಏನೂ ಬಂತೋ ದಾಡಿ, ನಿಂತು ನಿಂತಲ್ಲೇ ಗೊರಕೆ ಹೊಡೆಯುತ್ತ ಮಲಗಿಹ ಬಿಡುವ ರೂಢಿ. ಹೀಗೆ ಅನೇಕ ಕವನಗಳಲ್ಲಿ ಗ್ರಾಮೀಣ ಸೊಗಡಿನ ಒಂದು ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಈ ಕಣಿವೆಯವರ ವಿನೂತನ ಕೈವಿಯ ಕೈಪತ್ತು ಅಂತೇಳಿ ಒಂದು ಕವನವನ್ನು ಹೀಗೆ ಹೇಳ್ತಾರೆ. ನಮ್ಮಂತೆ ಬದುಕಿಗೆ ಬಾವಿಯೊಳ ಕಿಳಿದು ಬಂಡು ಬಾಚಿಯ ಕಂಡು ಉಂಡವರೆಷ್ಟು ಬಂದಿ ಆಕಾಶದಲ್ಲಿ ಮೇಲೆ ತೇಲುತ್ತಿರುವ ನೀನು. ಕೆಸರು ರಾಡಿಯ ಓಡಿಸಿ ತಳಕ್ಕಿಳಿದು ನಮಗೆ ಬೇಕಿಲ್ಲವೋ ಈ ದೂರ ಲೋಕದ ಇಂದ್ರಿಯ ದೃಶ್ಯ. ಹೀಗೆ ಅನೇಕ ವಿಚಾರಗಳನ್ನು ಕಣಿವೆಯವರು ಬಹಳ ಅನೇಕ ಕವನಗಳಲ್ಲಿ ಹೇಳ್ತಾ ಬಂದಿದ್ದಾರೆ. ಕಣಿವೆಯವರು ಕಾವ್ಯಾಕ್ಷಿಯ ಒಂದು ಕವನದಲ್ಲಿ ತಮ್ಮ ಮನಸ್ಸಿನ ಒಳದನಿಯನ್ನು ತಮ್ಮ ಕವನದ ಮೂಲಕ ವ್ಯಕ್ತಪಡಿಸುತ್ತಾರೆ. ಶಿಲ್ಪ ಶೈಲಿಯ ಕವನದ ವಸ್ತು ಭಾಷೆ ಒಳಪು ಅವರ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ. ನನ್ನದೆಯ ಗೂಡಿನೊಳಗಾವುದೋ ಹಕ್ಕಿಯಲ್ಲಿ ಚಿಲಿಪಿಲಿ ಎನಿಸುತ್ತೇವೋ ಹಾವುದೋ ನಿಮಿಷದಲ್ಲೂ ಜಗದ ಮೊರೆಗೆ ಕರೆಗಳ ಚೆಲು

0: ಪೂರ್ವ ತೀರ್ಪುವ ಗಾಂಧಿಯವರ ಒಂದು ಕವನವನ್ನ ಕುರಿತು ಕಣಿವೆ ಅವರು ಈ ರೀತಿ ಹೇಳ್ತಾರೆ. ಗಾಂಧಿಯವರನ್ನ ಅಲ್ಲಿ ಇಲ್ಲಿ ಚೌಕದಲ್ಲಿ ಮಹಲಿನಲ್ಲಿ ಕಟೆದು ನಿಲ್ಲಿಸಿದ್ದಾರೆ. ಅದನ್ನ ಕುರಿತು ಗಾಂಧಿ ತತ್ವಗಳನ್ನ ಅವರು ಇವತ್ತಿನ ಯುವ ಜನಾಂಗ ಮತ್ತು ಇಡೀ ಸಮಾಜ ಗಾಂಧಿ ತತ್ವಗಳನ್ನು ಹೇಗೆ ಮಣ್ಣು ಪಾಲು ಮಾಡಿದೆ ಅಂತ ಹೇಳಿ ಗಾಂಧಿಯನ್ನು ಕುರಿತು ಒಂದು ಕವನ ಹೀಗಿರ್ತದೆ. ಯಾರು ಹೇಳಿದರು ನಾವೆಲ್ಲ ನಿನ್ನ ಮರೆತವೆಂದು, ಹಗಲೆಲ್ಲ ಕಟಕಟಿ ಬೇಡವೆಂದು ಕಟೆದು ನಿಲ್ಲಿಸಿದ್ದೇವೆ ಅಂತ ಹೇಳಿ ಒಂದು ಕವನ ತುಂಬಾ ಅದ್ಭುತವಾಗಿ ಚಿತ್ರಣ ಮಾಡಿರುವಂತದ್ದನ್ನ ನಾವು ಇಲ್ಲಿ ಗಮನಿಸಬಹುದು ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಚನ್ನವೀರ ಕಣಿವೆಯವರ ಕಾವ್ಯ ಮೀಮಾಂಸೆ ಮತ್ತು ಗ್ರಾಮೀಣ ಸೊಗಡಿನ ಕವನಗಳ ವಿಶ್ಲೇಷಣೆ ಈ ಕುರಿತು ಮಾತನಾಡಿದವರು ಪ್ರಾಧ್ಯಾಪಕರಾದ ಡಾ ಅಶೋಕ್ ಜಿ ಎಸ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಟಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

ಆಕಾಶವಾಣಿ ಬೆಂಗಳೂರು. ಸಿರಿಗಂಧ ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಸುಪ್ರಭಾತ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇದೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋ.

ರಾಜೇಶ್ ಕೃಷ್ಣನ್ ಅವರ ದನಿಯಲ್ಲಿ ಚಂದು ಚಿತ್ರದ ಗೀತೆಯನ್ನ ಕೇಳಿದ್ರಿ. ಆನಂದ್ ಕುಮಾರ್ ಅವರ ಗೀತ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸ್ವರ ಸಂಯೋಜನೆ ಇತ್ತು.

ಕೆ ಕಲ್ಯಾಣ್ ಅವರ ಸಾಹಿತ್ಯ ಮತ್ತು ಸಂಗೀತವಿದ್ದ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಯನ್ನ ಕೇಳಿದ್ರಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ದನಿಯಲ್ಲಿ. ಮುಂದಿನ ಗೀತೆ ಅಮೃತ ವರ್ಷಿಣಿ ಚಿತ್ರಕ್ಕದು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ದೇವ ಅವರ ಸಂಗೀತವಿದೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ದನಿಯಲ್ಲಿ ನೀ ಬರೆದ ಕಾದಂಬರಿ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಗೀತ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸ್ವರ ಸಂಯೋಜನೆ ಇದೆ.

ಹಂಸಲೇಖರ ಸಾಹಿತ್ಯ ಮತ್ತು ಸಂಗೀತವಿರುವ ಶ್ರೀಗಂಧ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್.

ಎಸ್ ಜಾನಕಿ ಹಾಗೂ ಮನು ಅವರ ದನಿಯಲ್ಲಿ ಬೆಳ್ಳಿ ಮೋಡಗಳು ಚಿತ್ರದ ಗೀತೆ, ಕೆವಿ ರಾಜು ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ರಾಗ ಸಂಯೋಜನೆ ಇದೆ.

ಎಸ್ ಜಾನಕಿ ಹಾಗೂ ಮನು ಅವರ ದನಿಯಲ್ಲಿ ಬೆಳ್ಳಿ ಮೋಡಗಳು ಚಿತ್ರದ ಗೀತೆ, ಕೆವಿ ರಾಜು ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ರಾಗ ಸಂಯೋಜನೆ ಇದೆ.

ಹಂಸಲೇಖರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರು ಸಂಗೀತ ಸಂಯೋಜನೆ ಮಾಡಿರುವ ನಾನು ನನ್ನ ಹೆಂಡತಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಇದುವರೆಗೆ ಅರ್ಚನಾ ಉಡುಪ ಅವರು ಹಾಡಿರುವ ಭಾವಗೀತೆಗಳನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
1: ಹಲೋ ಅಂಡ್ ವೆಲ್ಕಮ್ ಟು ಯುವವಾಣಿ. ದಿಸ್ ಇಸ್ ಅ ಸ್ಪೆಷಲ್ ಪಾಡ್ಕಾಸ್ಟ್ ಪ್ರೆಸೆಂಟೇಷನ್ ಫ್ರಮ್ ಆಕಾಶವಾಣಿ ಬೆಂಗಳೂರು. ಯಂಗ್ ಮೈಂಡ್ಸ್, ಬ್ರೈಟ್ ಫ್ಯೂಚರ್. ಅಕ್ರಾಸ್ ದ ನೇಷನ್, ಯಂಗ್ ಇನ್ನೋವೇಟರ್ಸ್ ಆರ್ ರೀಇಮ್ಯಾಜಿನಿಂಗ್ ದ ಫ್ಯೂಚರ್, ಐಡೆಂಟಿಫೈಯಿಂಗ್ ಚಾಲೆಂಜಸ್, ಕ್ರಿಯೇಟಿಂಗ್ ಸೊಲ್ಯೂಷನ್ಸ್ ಆ್ಯಂಡ್ ಪ್ರೂವಿಂಗ್ ದಟ್ ಏಜ್ ಇಸ್ ನೋ ಬ್ಯಾರಿಯರ್ ಟು ಇಂಪ್ಯಾಕ್ಟ್. ಟುಡೇ ವಿ ಬ್ರಿಂಗ್ ಯು ಒನ್ ಸಚ್ ಸ್ಟೋರಿ ಆಫ್ ಅ ಚೇಂಜ್ ಮೇಕರ್. ಅವರ್ ಗೆಸ್ಟ್ ಇಸ್ ಡೀವಾ ಉತ್ಕರ್ಷ, ಫೌಂಡರ್ ಆಫ್ ಪ್ರಾಜೆಕ್ಟ್ ಸೂರ್ಯ ಆ್ಯಂಡ್ ಫೋರ್ಬ್ಸ್ 30 Under 30 ಆನರಿ ದಿಸ್ ಇಯರ್. ಥ್ರೂ ಹರ್ ವರ್ಕ್ ಶಿ ಹ್ಯಾಸ್ ಡೆಮನ್ಸ್ಟ್ರೇಟೆಡ್ ದಟ್ ಇನ್ನೋವೇಷನ್, ಡಿಟರ್ಮಿನೇಷನ್ ಆ್ಯಂಡ್ ಸೋಷಿಯಲ್ ಕಮಿಟ್ಮೆಂಟ್ ಕ್ಯಾನ್ ಕಮ್ ಟುಗೆದರ್ ಟು ಕ್ರಿಯೇಟ್ ಅ ಮೀನಿಂಗ್ಫುಲ್ ಚೇಂಜ್. ಇನ್ ದಿಸ್ ಕಾನ್ವರ್ಸೇಷನ್ ವೀಲ್ ಎಕ್ಸ್ಪ್ಲೋರ್ ಹರ್ ಜರ್ನಿ, ದ ಇನ್ಸ್ಪಿರೇಷನ್ ಬಿಹೈಂಡ್ ಪ್ರಾಜೆಕ್ಟ್ ಸೂರ್ಯ, ದ ಚಾಲೆಂಜಸ್ ಶಿ ಹ್ಯಾಸ್ ಹ್ಯಾಡ್ ಟು ಓವರ್ಕಮ್ ಆ್ಯಂಡ್ ಹರ್ ವಿಷನ್ ಫಾರ್ ಅ ಬ್ರೈಟರ್ ಆ್ಯಂಡ್ ಮೋರ್ ಸಸ್ಟೈನಬಲ್ ಫ್ಯೂಚರ್. ಡೀವಾ, ವೆಲ್ಕಮ್ ಟು ಆಕಾಶವಾಣಿ ಬೆಂಗಳೂರು. ಇಟ್ ಇಸ್ ಸಚ್ ಅ ಪ್ಲೆಷರ್ ಟು ಹ್ಯಾವ್ ಯು ಹಿಯರ್.
2: ಇಟ್ಸ್ ಸೋ ನೈಸ್ ಟು ಬಿ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ.
1: ಆಲ್ ರೈಟ್, ಲೆಟ್ಸ್ ಬಿಗಿನ್ ಅಟ್ ದ ಬಿಗಿನಿಂಗ್. ಟೆಲ್ ಅಸ್ ಅ ಲಿಟಲ್ ಅಬೌಟ್ ಯುವರ್ ಸೆಲ್ಫ್ ಆ್ಯಂಡ್ ದ ಎಕ್ಸ್ಪೀರಿಯನ್ಸಸ್ ದಟ್ ಶೇಪ್ಡ್ ಯುವರ್ ವರ್ಲ್ಡ್ ವ್ಯೂ ವೈಲ್ ಗ್ರೋಯಿಂಗ್ ಅಪ್.
2: ಆಸಮ್. ಸೋ ಮೈ ನೇಮ್ ಇಸ್ ಡೀವಾ ಉತ್ಕರ್ಷ. ಐ ಆಮ್ ಕರೆಂಟ್ಲಿ 18. ಐ ಆಮ್ ದ ಫೌಂಡರ್ ಆಫ್ ಪ್ರಾಜೆಕ್ಟ್ ಸೂರ್ಯ, which is a youth-led non-profit organization that supports underprivileged children who are diagnosed with type 1 diabetes. You know, I describe myself as a social entrepreneur, but I am also a student and I do a lot of different things on the side. But growing up, there have been innumerous experiences and ideologies that have shaped the way I think and the way I perceive the world. Both my parents are doctors, so just seeing

ಇದುವರೆಗೆ ದೇವೇಂದ್ರ ಮುರುಡೇಶ್ವರ್ ಅವರಿಂದ ಬಾನ್ಸುರಿ ವಾದನ ಕೇಳಿದಿರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಕೇಳೋಣ ಅರ್ಚನಾ ರಾಯ್ ಅವರಿಂದ ಬಾನ್ಸುರಿ ವಾದನ, ರಾಗ್ ಜೋಗ್.

ಇದುವರೆಗೆ ಅರ್ಚನಾ ರಾಯ್ ಅವರಿಂದ ಬಾನ್ಸುರಿ ವಾದನ ಕೇಳಿದಿರಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಡಾಕ್ಟರ್ ಪಿ ಶಿವರಾಜು ಅವರಿಂದ ಮೈಸೂರು ಕೇಂದ್ರದ ಕೊಡುಗೆ. 6:35 ಹಾಗೂ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ ಕೇಳುವಿರಿ. 7:15 ಅಭಿಜಿತ್ ಶಾಸ್ತ್ರಿ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. ಚಿತ್ರಗೀತೆಗಳನ್ನು ಕೇಳುವಿರಿ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ, ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 10:30 ಸುನ್ಹೇರೆ ಪಲ್ ಕಾರ್ಯಕ್ರಮದಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 11:00 ಸವಿ ನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. 12:05 ವನಿತಾ ವಿಹಾರ, ಹುಬ್ಬಳ್ಳಿಯ ಲಿಂಗರಾಜ ಮಹಿಳಾ ಮಂಡಳದ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್, ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಒತ್ತಡ ನಿರ್ವಹಣೆ ಮತ್ತು ಯೋಗ, ಈ ಕುರಿತು ಮೈಸೂರು ತಾಲೂಕು ಮಾದಹಳ್ಳಿಯ ಅರ್ಕಧಾಮದ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ್ ಅರ್ಕ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ, ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ, ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳನ್ನು ಕೇಳಬಹುದು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ, ಹೇಳಿಕೊಡುತ್ತಾರೆ ರಾಧಾಪತಿ. 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 6:15 ಕನ್ನಡ ರತ್ನ ಭಂಡಾರ. 6:30 ಜಿಲ್ಲಾ ವಾರ್ತಾ ಪತ್ರ, ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

6:51ಕ್ಕೆ ಕೃಷಿರಂಗ ಕಾರ್ಯಕ್ರಮ. ರಾಸಾಯನಿಕ ಗೊಬ್ಬರಗಳ ಮಿಶ್ರಣಗಳು ಈ ಕುರಿತು ಡಾಕ್ಟರ್ ಪಿ ವೀರನಾಗಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಲಕ್ಷ್ಮಣಗೌಡ ಮತ್ತು ಸಂಗಡಿಗರಿಂದ ಕೋಲಾಟ.

0: ಪದ ಕೇಳಬಹುದು. 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:15 ಮಥುರಾ ದೀಕ್ಷಿತ್ ಅವರು ಹಾಡಿರುವ ಭಾವಗೀತೆಗಳನ್ನ ಕೇಳುವಿರಿ. 9:30 ಜನಪದ ವೈವಿಧ್ಯ ಸಂಪ್ರದಾಯ ಹಾಡುಗಳ ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತ ಸಂಗಯ್ಯ ಹಿರೇಮಠ್ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ, ಸಹಕಾರ ರಾಜಲಕ್ಷ್ಮೀ ರಾಜೀವ್, ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ವನಿತಾ ವಿಹಾರ, ಮಾಧ್ಯಮ ಲೋಕದ ಸೃಜನಶೀಲ ವ್ಯಕ್ತಿ ವರ್ಷಾ ರಾಮಚಂದ್ರ ಅವರ ಪರಿಚಯ, ಸಂದರ್ಶಕರು ಆಶಾ, ಬೆಂಗಳೂರು ಕೇಂದ್ರದ ಕೊಡುಗೆ. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನ ಕೇಳಬಹುದು. ಇದುವರೆಗೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: This is Akashvani. The news read by Abhineet Shukla. Southwest monsoon has intensified in large parts of the country, bringing widespread rain, thunderstorms, lightning and gusty winds. The India Meteorological Department has said conditions are favorable for its further advance into some parts of Gujarat, remaining parts of Haryana, Punjab and some parts of Rajasthan during the next 4 days. Heavy to very heavy rainfall is predicted over Chhattisgarh, Madhya Pradesh, Rajasthan, Karnataka, Uttarakhand during the day. While scattered rainfall is expected in Delhi, Uttar Pradesh, Punjab and Chandigarh during the next 2 to 3 days. In Maharashtra, heavy monsoon rains continued to affect several parts of the state today, triggering rescue operations and rain-related incidents. The weather office has forecast heavy to very heavy rainfall at many places, with extremely heavy rainfall likely at isolated locations over the next 24 hours. Authorities have advised people to remain alert and avoid venturing into vulnerable areas as the heavy rain is expected to continue. In Gujarat, IMD